ಸೊ ರೈತರ ಮಟ್ಟದಲ್ಲಿ ಈಸಿಯಾಗಿ ಉಪಯೋಗ ಮಾಡತಕ್ಕಂತ ಒಂದು ಸೂಕ್ಷ್ಮಾಣುಜೀವಿಗಳು ಉಪಯೋಗ ಮಾಡಬಹುದು. ಇದನ್ನ ಹೇಗೆ ಉಪಯೋಗ ಮಾಡಬಹುದು ಅಂದ್ರೆ, ಇದನ್ನ ನಾವು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಬೇವಿನ ಹಿಂಡಿ ಆಗಿರ್ಬೋದು, ಅದ್ರ ಜೊತೆಗೆ ಇದನ್ನ ಮಿಶ್ರಣ ಮಾಡಿ ಗಿಡದ ಬುಡಭಾಗಕ್ಕೆ ಹಾಕ್ಬಹುದು. ಅಂದ್ರೆ ಡೈರೆಕ್ಟ್ ಆಗಿ ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ಬೇವಿನ ಹಿಂಡಿ ಜೊತೆ ಮಿಶ್ರಣ ಮಾಡಿ ಇದನ್ನ ಗಿಡದ ಬುಡಭಾಗಕ್ಕೆ ಹಾಕ್ಬಹುದು. ಇನ್ನು ಕೆಲವ್ರಿಗೆ ಈಗ ಹಸುಗಳೀಗ ಇತ್ತೀಚೆಗೆ ಸಾಕ್ತಕ್ಕಂಥದ್ದೆಲ್ಲ ರೈತ ಸಮುದಾಯದಲ್ಲಿ ಕಡಿಮೆ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ, ಈ ಕೊಟ್ಟಿಗೆ ಗೊಬ್ಬರ ಸಿಗದೇ ಇದ್ರೆ ಅಥವಾ ಬೇವಿನ ಹಿಂಡಿ ಹಾಕದೇ ಇದ್ರೆ, ಸೊ ನಾವು ಡೈರೆಕ್ಟ್ ಆಗಿ ಇದನ್ನ ನೇರವಾಗಿ ನಾವು ಈ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ನಾವು ನೀರಿನಲ್ಲಿ ಮಿಶ್ರಣ ಮಾಡಿ ಇದನ್ನ ಗಿಡದ ಬಿಡಭಾಗಕ್ಕೆ ನಾವು ಡೈರೆಕ್ಟ್ ಆಗಿ ನೇರವಾಗಿ ಇದನ್ನ ಗಿಡದ ಬಿಡಭಾಗಕ್ಕೆ ಸುರಿಬಹುದು. ಇದರಿಂದ ಏನಾಗುತ್ತೆ, ಗಿಡದ ಒಂದು ಬೆಳವಣಿಗೆ, ರೋಗದ ಹತೋಟಿ, ಬೇರಿನ ಬೆಳವಣಿಗೆ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಸೊ ವಿಜ್ಞಾನಿಗಳು ಹಲವಾರು ಸಂಶೋಧನೆಗಳನ್ನ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಬೆಳೆಗಳಲ್ಲೆಲ್ಲ ಸಂಶೋಧನೆಯನ್ನ ನಾವು ಕೂಡ ಮಾಡ್ತಾ ಇದ್ದೀವಿ. ಸೂಕ್ಷ್ಮಾಣು ಜೀವಿಗಳ ಸಂಬಂಧದಾಗಿರ್ಬೋದು ಅಥವಾ ಯಂತ್ರೋಪಕರಣಗಳದಾಗಿರ್ಬೋದು, ಸೊ ಎಲ್ಲಾ ತಂತ್ರಜ್ಞಾನಗಳು ಕೂಡ, ಸೊ ಬೇರೆ ಬೇರೆ ವಿಜ್ಞಾನಿಗಳು ಅದರಲ್ಲಿ ಕೆಲಸವನ್ನ ಮಾಡಿ ತಂತ್ರಜ್ಞಾನಗಳು ಬಿಡುಗಡೆ ಮಾಡಿರ್ತಾರೆ. ಸೊ ಇಂಥ ಒಂದು ಹೊಸದಾಗಿ ಬಿಡುಗಡೆ ಆಗಿರತಕ್ಕಂಥ ತಂತ್ರಜ್ಞಾನಗಳನ್ನ ರೈತರು ಅದನ್ನ ತಿಳ್ಕೊಂಡು ತಮ್ಮ ಬೆಳೆಗಳಿಗೆ ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ, ಹೆಚ್ಚಿನ ಇಳುವರಿಯನ್ನು ಕೂಡ ಪಡಿಬಹುದು, ಸುಸ್ಥಿರ ಕೃಷಿಗೆ ಇದ್ದು ಸಹಾಯನೂ ಕೂಡ ಆಗುತ್ತೆ, ಅದ್ರ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನ ಕಾಪಾಡೋದ್ರಿಂದ

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ ಭಾದ್ರಪದ ಮಾಸದ 29ನೇ ದಿನ ಅಂದರೆ 2026ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳ 20ನೇ ತಾರೀಕು ಭಾನುವಾರ. ಇದೀಗ ಸಮಯ 5:58. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಮುಂಜಾನೆಗಳು.

0: ಹಾಡಿರುವ ಭಕ್ತಿಗೀತೆಗಳು. 6:30 ಚಿಂತನ ವೆಂಕನಗೌಡ ವಟಗಲ್ ಅವರಿಂದ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶ ಭಕ್ತಿಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಮಹತಿ ಅರ್ಕನಾಥ್ ಅವರಿಂದ ಭಾವಗೀತೆಗಳು, 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಈ ಬೆಳಿಗ್ಗೆ 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಬೆಳಿಗ್ಗೆ 9:05 ಗೀತ ಪಲ್ಲವ, 9:30 10:00 ನಂತರ 10:20 10:30 ಗಾನಗಂಗೆ ಕಾರ್ಯಕ್ರಮ ಮೂಡಿಬರಲಿದೆ. ಈ ಬೆಳಿಗ್ಗೆ 10:00 ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 ಆಟದ ಮುಖ್ಯಾಂಶಗಳ ಧ್ವನಿ ಮುದ್ರಣ, 10:30 ಸುನ್ಹೆರೆ ಫಲ್, 11:00 ಫಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 12:05 ವನಿತಾ ವಿಹಾರ, ಬದುಕಿನ ಬಂಡಿಗೆ ಭರವಸೆಯ ಚಕ್ರ, ಸುನಿತಾ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ. ಈ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ, ಅಲ್ಜಿಮೆರ್ ರೋಗದ ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಕೆಎಂಸಿ ಮಣಿಪಾಲ್ ನ್ಯೂರಾಲಜಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾ ನಿಖಿತ್ ಹಂಪಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಫಾಲ್ದನೆ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಪರ್ ಡ್ರಾಪ್ ಮೋರ್ ಡ್ರಾಪ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. 1:20 ಚಿತ್ರಗೀತೆಗಳು, 2:40 ಕಾವ್ಯ ವಾಚನ, ಕುಮಾರವ್ಯಾಸ ಭಾರತ ಕಿರಾತಾರ್ಜುನ ಪ್ರಸಂಗ ಪ್ರಸ್ತುತಿ ರಾಘವೇಂದ್ರ ಎನ್ಆರ್. ಮಧ್ಯಾಹ್ನ 3:00 ಗುಲ್ಮೋಹರ್, ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ ಕಾಂಡಕೋಶಗಳ ಭವಿಷ್ಯ, ಈ ಕುರಿತು ಮಾತನಾಡುತ್ತಾರೆ ಕ್ಷಮಾ ವಿ. ಈ ಸಂಜೆ 6:50 ಕೃಷಿ ರಂಗ, ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳ ಕುರಿತು ಡಾ ರುದ್ರಗೌಡ ಅವರೊಡನೆ ಸಂದರ್ಶನವಿದೆ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆ ಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದವನ್ನ ಕೇಳುತ್ತೀರಿ. 7:45 ಶೇಕ್ಸ್ಪಿಯರ್ನ ನಿಗೂಢ ಲೋಕ, ಮನುಷ್ಯ ಸ್ವಭಾವದ ಮಹಾ ಒಗಟುಗಳು, ಈ ಕುರಿತು ಗೌತಮ್ ಜೋತ್ಸ್ನಾ ಅವರಿಂದ ಭಾಷಣ, ಮಂಗಳೂರು ಕೇಂದ್ರದ ಕೊಡುಗೆಯಾಗಿ. ರಾತ್ರಿ 8:00 ಸಿರಿಗಂಧ ಕಾರ್ಯಕ್ರಮ ಮೂಡಿಬರಲಿದೆ. 9:15 ನರಸಿಂಹ ನಾಯಕ್ ಹಾಡಿರುವ ಭಾವಗೀತೆಗಳು. ರಾತ್ರಿ 9:30 ರಾಷ್ಟ್ರೀಯ ನಾಟಕ ಹಾಗಾದರೆ, ಲೇಖಕರು ಇಂದ್ರ ಜೋಶಿ, ಕನ್ನಡಕ್ಕೆ ಅಚ್ಯುತ್ ಸಂಕೇತಿ, ನಿರ್ಮಾಣ ಕೆಎಲ್ ರಾಜೇಶ್ವರಿ. ರಾತ್ರಿ 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, ನಟರಾಜ್ ವಿ ಆರ್ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ. ಆಕಾಶವಾಣಿ ಬೆಂಗಳೂರು, ಇದೀಗ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: This is Akashvani, the news read by Renu Kataria. Prime Minister Narendra Modi has distributed more than 51,000 appointment letters to newly appointed youth in various government organizations at the 20th Rozgar Mela through video conferencing. Speaking on the occasion, Mr. Modi emphasized the pivotal role of youth in building a developed and self-reliant India. He said that in recent years, the central government has consistently focused on equipping the youth with the skills and opportunities needed to prepare for the future.
2: बीते वर्षों में भारत सरकार का निरंतर जोर युवाओं को भविष्य के लिए तैयार करने पर रहा है. नेशनल एजुकेशन पॉलिसी, स्किल इंडिया मिशन, प्रधानमंत्री कौशल विकास योजना या अप्रेंटिसशिप को बढ़ावा देने का प्रयास, हमारी कोशिश है कि युवाओं की पढ़ाई और उनकी स्किल्स बदलती इकोनॉमी की जरूरतों के साथ चले. जैसे एक उदाहरण है पीएम सेतु, इस योजना के माध्यम से 60,000 करोड़ रुपए के निवेश से 1,000 सरकारी आईटीआईज को

ಆಕಾಶವಾಣಿ ಬೆಂಗಳೂರು ಇದೀಗ ಕೇಳಿ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ. ಡಾಕ್ಟರ್ ಹೆಚ್ ಜಿ ಅಮೃತವರ್ಷಿಣಿ ಮತ್ತು ಎಸ್ ಅಭಿನವ್ ಅವರು

ಮುಂದಿನ ಭಕ್ತಿಗೀತೆ ವ್ಯಾಸರಾಯರು ಬರೆದಿರುವ ಗೀತೆ ರಂಗಬಂಧ ಬೃಂದಾವನದಲ್ಲಿ ನಿಂದ ಅನ್ನೋ ಈ ಸುಂದರವಾದ ಗೀತೆ ನಿಮಗಾಗಿ.

ಕೇಳೋಣ ಮುಂದಿನ ಭಕ್ತಿಗೀತೆಯನ್ನ. ಎಸ್ ಅಭಿನವ್ ಅವರ ಧ್ವನಿಯಲ್ಲಿ, ವಾದಿರಾಜರ ರಚನೆಯಲ್ಲಿ ಮೂಡಿಬಂದಂತ ಈ ಗೀತೆ ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಅನ್ನೋ ಈ ಸುಂದರವಾದ ಗೀತೆ ಇದೀಗ

0: ಶುಭೋದಯ ಕರ್ನಾಟಕದಲ್ಲಿ ಇದುವರೆಗೆ ಭಕ್ತಿಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ, ವೆಂಕನಗೌಡ ವಟಗಲ್ ಅವರಿಂದ.
2: ಮಕ್ಕಳ ಮನಸ್ಸು ನೀರಿನಂತೆ, ನಾವು ಯಾವ ಆಕಾರಕ್ಕೆ ಸುರಿದರೆ ಆ ರೀತಿ ನಿಲ್ಲುವುದು, ಇಲ್ಲವಾದಲ್ಲಿ ತನ್ನಿಚ್ಛೆಯಂತೆ ಹರಿದು ಹೋಗಿ ಪೋಲಾಗುವುದು. ಮಕ್ಕಳ ಪೂರ್ಣ ಬೆಳವಣಿಗೆ ಅವರ ಸುತ್ತಲಿನ ಪರಿಸರದ ಮೇಲೆ ಅವಲಂಬಿತವಾಗಿರುತ್ತದೆ. ಮಗುವಿನ ಮನಸ್ಸು ಮುಗ್ಧತೆ ಆಗರ, ಒಂದು ಹಂತದವರೆಗೂ ಅದೇ ಮಗುವಿನೊಳಗಿನ ಆಕರ್ಷಣೆ. ಈ ಮುಗ್ಧತೆ ಇಂದಿನ ಮಕ್ಕಳಲ್ಲಿ ಮಾಯವಾಗಿ ಹೋಗಿದೆ. ಇತ್ತೀಚೆಗೆ ಮಕ್ಕಳು ಯಾವ ಹಂತದಲ್ಲಿಯೂ ಏನೂ ತಿಳಿಯದ ಮುಗ್ಧರು ಎಂದು ಎನಿಸುವುದೇ ಇಲ್ಲ. ಇದಕ್ಕೆ ಕಾರಣ ಬದಲಾಗುತ್ತಿರುವ ಆಧುನಿಕತೆ ಹಾಗೂ ಮಗುವಿನ ಮೇಲೆ ಪ್ರಭಾವ ಬೀರುವ ವಾತಾವರಣ. ಮುಖ್ಯವಾಗಿ ಕುಟುಂಬ ಮಗುವಿನ ಬೆಳವಣಿಗೆಗೆ ಸಂಪೂರ್ಣ ಅನುಕರಣೀಯವಾದದ್ದು. ಅದು ಮೊದಲು ಅನುಸರಿಸುವುದು ತನ್ನ ಕುಟುಂಬವನ್ನು, ಅಂದರೆ ತನ್ನ ತಂದೆ ತಾಯಿ ಹಾಗೂ ಒಡಹುಟ್ಟಿದವರನ್ನು. ಮನೆಯವರಲ್ಲಿನ ನಡವಳಿಕೆಗಳು ಮಗುವಿನ ಮೇಲೆ ಹೇಗೆ ಪ್ರಭಾವ ಬೀರಬಲ್ಲದು ಎಂಬುದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಮಗು ಎಂದರೆ ಅದೊಂದು ಕುತೂಹಲದ ಬೀಡು. ಅದರಲ್ಲೂ 5 ರಿಂದ 13 ರವರೆಗಿನ ಮಕ್ಕಳಲ್ಲಿ ಈ ಕುತೂಹಲ ಅಪರಿಮಿತವಾದುದು. ಎಲ್ಲವನ್ನೂ ಕಲಿಯಬೇಕೆ

0: ಎಂಬ ತಿಳಿಯಬೇಕೆಂಬ ವಯಸ್ಸು. ಇನ್ನು ಚುರುಕಾಗಿರುವ ಮಕ್ಕಳಲ್ಲಿ ಈ ಕುತೂಹಲ ತುಸು ಅತಿ ಎನಿಸುವಷ್ಟು ಹೆಚ್ಚಾಗಿರುತ್ತದೆ. ತಂದೆ ತಾಯಿಗಳು ಇದನ್ನು ಪ್ರೋತ್ಸಾಹಿಸಬೇಕು. ಮಕ್ಕಳ ಕುತೂಹಲ ತಣಿಸಬೇಕಾದರೂ ಅವರ ಕರ್ತವ್ಯ ಹಾಗೆಂದು ಅದನ್ನು ಇನ್ನೂ ಮುಂದೆ ಹೋಗಿ ನಮ್ಮ ಮಗು ಎಲ್ಲವನ್ನೂ ತಿಳಿಯಲಿ, ಅವರ ಮನಸ್ಸಿನಲ್ಲಿ ಕುತೂಹಲಗಳೇ ಉಳಿಯಬಾರದೆಂದು ಆ ವಯಸ್ಸಿಗೆ ಎಲ್ಲ ಸಂಪನ್ಮೂಲಗಳನ್ನು ನೀಡುವುದು ತಪ್ಪು. ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಎಲ್ಲವನ್ನೂ ಕಲಿಯಲಿ, ಎಲ್ಲ ವಿಷಯಗಳು ತಿಳಿದಿರಲಿ ಎಂಬ ಆಸೆ. ಅದಕ್ಕಾಗಿ ಅವರಿಗೆ ಬೇಕಾದ ಎನ್ಸೈಕ್ಲೋಪೀಡಿಯಾಗಳು, ವಿಕಿಪೀಡಿಯಾ, ಇಂಟರ್ನೆಟ್ ಎಲ್ಲವನ್ನೂ ಒದಗಿಸಿಬಿಡುತ್ತಾರೆ. ಇದರಿಂದ ಆಗುವ ತೊಂದರೆಗಳು ಅವರ ಮನಸ್ಸಿಗೆ ಬಂದಿರುವುದಿಲ್ಲ. ಇಲ್ಲೊಂದು ಉದಾಹರಣೆಗೆ, 5ನೇ ತರಗತಿಯಲ್ಲಿನ ಒಬ್ಬ ಹುಡುಗನಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಿದರು. ಆಗ ಆ ಮಗು ತನಗೆ ಬೇಕಾಗಿರುವ ವಿಷಯಗಳೊಂದಿಗೆ ಬೇಡವಾದ ವಿಷಯಗಳನ್ನು ತಿಳಿಯುವ ಪ್ರಯತ್ನ ಮಾಡಿತು. ಇದರಿಂದಾಗಿ ಮಗುವಿನ ಮುಗ್ಧತೆ ಮಾಯವಾಗಿ ತನಗೆ ಎಲ್ಲ ಗೊತ್ತು ಎಂಬ ಭಾವನೆ ಬೆಳೆಯಿತು. ಆ ಮಗು ಸೆಕ್ಸ್ ಎಂಬ ವಿಷಯವಾಗಲಿ, ಸೈಕಾಲಜಿ ಎಂಬಂತಹ ತರ್ಕವಾಗಲಿ ಸಾಮಾನ್ಯವಾಗತೊಡಗಿತು. ಇದೇ ವಿಷಯವನ್ನು ತನ್ನ ಸಹಪಾಠಿ ವಿದ್ಯಾರ್ಥಿಗಳೊಂದಿಗೆ ಮುಕ್ತವಾಗಿ ಹಂಚಿಕೊಂಡಿತು. ಒಮ್ಮೆ ತರಗತಿಯಲ್ಲಿ ಸೆಕ್ಸ್ ಎಂಬ ವಿಷಯದ ಬಗ್ಗೆ ಮಕ್ಕಳಲ್ಲಿ ಉಂಟಾದ ಚರ್ಚೆ ಶಿಕ್ಷಕಿಯವರೆಗೂ ಹೋಯಿತು. ಅದು ಆ ವಯಸ್ಸಿನ ಮಕ್ಕಳು ತಿಳಿಯುವಂತಹ ವಿಷಯವಲ್ಲ ಆಗಿದ್ದರಿಂದ ಆ ಶಿಕ್ಷಕಿ ಹುಡುಗನನ್ನು ಕರೆದು ಬೈದರು. ಇಂತಹ ವಿಷಯಗಳನ್ನು ಕ್ಲಾಸಿನಲ್ಲಿ ಚರ್ಚೆ ಮಾಡಬಾರದೆಂದು ತಿಳಿ ಹೇಳಲು ಪ್ರಯತ್ನಿಸಿದರು. ಇದರಿಂದ ಹುಡುಗನ ಮನಸ್ಸು ಇನ್ನೂ ಗೊಂದಲಕ್ಕೆ ಒಳಗಾಯಿತು. ಇದರಲ್ಲಿ ತಪ್ಪೇನು, ಇದನ್ನು ನಾನೇಕೆ ತಿಳಿಯಬಾರದು ಎಂಬ ಗೊಂದಲಕ್ಕೆ ಬಿದ್ದ ಹುಡುಗ ಅದೇ ವಿಷಯದ ಕಡೆಗೆ ಇನ್ನೂ ಹೆಚ್ಚು ಗಮನ ಕೊಡಲು ಶುರು ಮಾಡಿದ. ಇದರೊಂದಿಗೆ ಬೇರೆ ಮಕ್ಕಳ ಮನಸ್ಸು ಇದರಲ್ಲೇನೋ ಕೌತುಕವಿದೆ ಎಂದು ಇಡೀ ತರಗತಿಯ ಮಕ್ಕಳು ಆ ವಯಸ್ಸಿಗೆ ಬೇಡದ ವಿಷಯದ ಬಗ್ಗೆ ತರ್ಕಿಸಲು ಶುರು ಮಾಡಿದರು. ಇದರಲ್ಲಿ ತಪ್ಪು ಯಾರದು? ತಮ್ಮ ಮಗುವಿಗೆ ಎಲ್ಲವನ್ನೂ ಕಲಿಸಬೇಕೆಂಬ ಪೋಷಕರದೇ ತಪ್ಪು. ಹಾಗಾಗಿ ಮಕ್ಕಳ ಮುಗ್ಧತೆ ಕಾಪಾಡುವಲ್ಲಿ ಪೋಷಕರು ಹೆಚ್ಚು ಗಮನ ಕೊಡಬೇಕು. ಮಗುವಿಗೆ ಸಮಾಧಾನ ಎನಿಸುವಂತಹ ಪರಿಕಲ್ಪನೆ ಮಾತ್ರವೇ ನೀಡಬೇಕು.
1: ವೆಂಕನಗೌಡ ವಟಗಲ್ ಅವರಿಂದ ಚಿಂತನೆ ಕೇಳಿದಿರಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಇದೀಗ ಕಾರ್ಯಕ್ರಮ ಕನ್ನಡ ರತ್ನಭಂಡಾರ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ.
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ತಿರುಮಲೆ ತಾತಾಚಾರ್ಯ ಶರ್ಮ, ತಿ ತಾ ಶರ್ಮ, ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲಾ ರಂಗಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಆಶ್ಚರ್ಯವಾಗುವಷ್ಟು ರಂಗಗಳಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರು. ಇತಿಹಾಸಕಾರ, ಅಧ್ಯಾಪಕ, ಸಂಶೋಧಕ, ಪಂಚಭಾಷೆಗಳನ್ನು ಬಲ್ಲವರಾಗಿದ್ದರು. ಹಸ್ತಪ್ರತಿಗಳ ಸಂಪಾದನೆಯಲ್ಲಿ ತೊಡಗಿದ್ರು, ಪತ್ರಿಕೋದ್ಯಮದಲ್ಲಿ ಇದ್ದರು, ಪ್ರಕಾಶಕರಾಗಿದ್ದರು, ರಾಜಕಾರಣದಲ್ಲಿದ್ದರು, ಕನ್ನಡ ಸಾಂಸ್ಕೃತಿಕ ಲೋಕದ ಪ್ರಭಾವಿ ಮತ್ತು ಪ್ರೇರಣೆ ನೀಡುತ್ತಿದ್ದ ಚಿಂತನಶೀಲ ವ್ಯಕ್ತಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು, ಗಾಂಧೀಜಿಯವರ ಜೊತೆ ಸ್ವಲ್ಪ ಕಾಲ ಇದ್ದರು. ಪತ್ರಿಕಾ ರಂಗದ ಅವರ ಕೊಡುಗೆ ಬಹಳ ವಿಶಿಷ್ಟವಾದದ್ದು. ತಿರುಮಲೆ ತಾತಾಚಾರ್ಯ ಶರ್ಮ ಅವರ ಮಾತುಗಳನ್ನು ಕೇಳೋಣ.
2: ಕನ್ನಡದ ವೃತ್ತಪತ್ರಿಕೆಯ ಒಂದು ಕೆಲಸವನ್ನು ಸುಮಾರು 100 ವರ್ಷಗಳ ಹಿಂದೆಯೇ ಆರಂಭವಾಯಿತು ಅಂತ ಹೇಳಬೇಕು. 1858 ಆದ ಕೂಡಲೇ, ಮಾರನೇ ವರ್ಷವೇ ಮುಮ್ಮಡಿ ಕೃಷ್ಣರಾಜಡಿಯರಿದ್ದ ಕಾಲದಲ್ಲಿ ಅವರಿಂದ ಪ್ರೋತ್ಸಾಹಿತರಾಗಿ ಭಾಷ್ಯಂ ತರುಳಾಚಾರ್ ಎಂಬವರು ಬೆಂಗಳೂರು ನಗರದಲ್ಲಿ ಒಂದು ಪತ್ರಿಕೆಯನ್ನು ಪ್ರಾರಂಭಿಸಿದರು. ಕರ್ನಾಟಕ ಪ್ರಕಾಶಕ ಎಂಬ ಹೆಸರು ಕೆಲವರು ಕೇಳಿರಬೇಕು. ಅದು ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಒಂದು ವಾರಪತ್ರಿಕೆಯ ಸ್ವರೂಪ

0: ಅದರಿಂದ ರಾಷ್ಟ್ರದ ಇಡೀ ಭಾರತದ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಕರ್ನಾಟಕದ ಕಲ್ಪನೆಯನ್ನು ಸ್ಪಷ್ಟ ಮಾಡಿಕೊಂಡು ಅದರ ಸಲುವಾಗಿ ಆಗಿನ ಮಿತಿಗಳಲ್ಲಿ ಬಹಳ ಕೆಲಸ ಮಾಡಿದರು. 1887-88 ನಡೆಯಿತು ಆ ಪತ್ರಿಕೆ, ಅನಂತರ ನಿಂತು ಹೋಯಿತು. ಸ್ವದೇಶಾಭಿಮಾನಿ ಎನ್ನುವುದು ಇನ್ನೊಂದು ಪತ್ರಿಕೆ, ಶ್ರೀನಿವಾಸಯ್ಯಂಗಾರರು ಎಂಬುದು ಆ ಪತ್ರಿಕಾಕರ್ತರ ಹೆಸರು. ಅಂದಿನ ನಿರಂಕುಶಾಧಿಕಾರಿಗಳಿಗೆ ಯಮನಂತ ಪರಿಣಮಿಸಿತ್ತು. ಗೋಪಾಲಯ್ಯಂಗಾರ್ ಶ್ರೀನಿವಾಸಯ್ಯಂಗಾರ್ ಅಂತ ಇಬ್ಬರು ಸಹೋದರರು ಇಲ್ಲಿದ್ದು ಈ ಸಾರ್ವಜನಿಕ ಅಭಿಪ್ರಾಯವನ್ನು ರೂಢಿಸಿ ಪ್ರಭುತ್ವದ ಕೀಲುಗಳನ್ನು ತಕ್ಕ ಮಟ್ಟಿಗೆ ಎತ್ತರಿಸಿಕೊಡ್ತಾ ಇದ್ದಂಥವರು. ಅವರನ್ನು ಬಹಳ ಕಾಲ ಮೈಸೂರು ದೇಶದಲ್ಲಿ ಇರುಗೊಡಿಸಲಿಲ್ಲ ಅಂದಿನ ಪ್ರಭುತ್ವ. ಅದರ ಫಲವಾಗಿ ಅವರಿಬ್ಬರು ಉತ್ತರ ದೇಶಕ್ಕೆ ಹೋದರು. ಶ್ರೀಮಾನ್ ವೆಂಕಟಕೃಷ್ಣಯ್ಯನವರ ಹೆಸರು ಅನೇಕರೇ ನೆನಪಿರಬೇಕು, ತಾತಯ್ಯ ಅಂತ ಅವರ ಹೆಸರು. ಅವರು ವೃತ್ತಿಗೊಂದು ಸ್ಥಾನ ಗೌರವವನ್ನು ಕಲ್ಪಿಸಿಕೊಟ್ಟವರು. ಅದಕ್ಕಿಂತಲೂ ಅತಿಶಯವಾಗಿ ತಮ್ಮ ಆಜೀವ ಕಷ್ಟಗಳನ್ನು ಪ್ರಭುತ್ವದ ಮೂಲವಾಗಿ ನಿರಂತರ ಕಷ್ಟವನ್ನು ಅನುಭವಿಸಿ ಹಾಗೆಯೇ ತಮ್ಮ ಜೀವಮಾನವನ್ನು ಕೊನೆಗಾಣಿಸಿದಂಥ ಮಹಾವೀರರು ಅಂತ ಹೇಳಬೇಕು. ಶ್ರೀಮಾನ್ ಡಿ ವಿ ಗುಂಡಪ್ಪನವರು ಬಹಳ ಮಟ್ಟಿಗೆ ಈ ವೃತ್ತಿಗೆ ಒಂದು ಗೌರವವನ್ನು, ಸ್ಥಾನ ಮರ್ಯಾದೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋದರಲ್ಲಿ ಯಾರು ಏನು ಪ್ರಶ್ನೆ ಮಾಡುವ ಹಾಗಿಲ್ಲ. ಇಂದಿಗೂ ಅನುಕರಣ ಯೋಗ್ಯವಾದದ್ದಂದರೆ ಬಿಜಾಪುರದ ಕರ್ನಾಟಕ ವೈಭವ. ಜಯರಾಯರವರು ಅದಕ್ಕೆ ನಿಜವಾದ ಕೀರ್ತಿಯನ್ನು, ಯಶಸ್ಸನ್ನು ತಂದಿದ್ದಾರೆ. ಜಯರಾವ್ ದೇಶ್ ಇಂದಿಗೂ ಆ ಪತ್ರಿಕೆಯ ಹೆಸರು ಅನೇಕರಿಗೆ ಸ್ಫೂರ್ತಿ ಕಾರಣವಾಗಿದೆ. ಇನ್ನು ಮಂಗಳೂರು ಜಿಲ್ಲೆ ನಿಜವಾಗಿಯೂ ಕನ್ನಡದ ಮುದ್ರಣಕ್ಕೂ ಕನ್ನಡ ಪತ್ರಿಕೆಗಳ ಆರಂಭಕ್ಕೂ ಮೊಟ್ಟ ಮೊದಲನೇದು ಅಂತ ಒಪ್ಪಿಕೊಳ್ಬೇಕು. ಅಚ್ಚಿನ ಕಾರ್ಖಾನೆಯನ್ನು ಮೊದಲು ಪ್ರಾರಂಭ ಮಾಡಿದ್ದು ಬೆಸಲ್ ಮಿಷನ್ ಪ್ರೆಸ್ನವರು ಮಂಗಳೂರಿನಲ್ಲಿ. ಅಲ್ಲಿಯೇ ಕ್ಯಾನರೀಸ್ ನ್ಯೂಸ್ ಅಂತೇಳಿ 1843-44 ಸುಮಾರಿನಲ್ಲಿ ಪ್ರಾರಂಭವಾಯಿತು. ಅದು ಮಿಷನರಿಗಳ ಪತ್ರಿಕೆ. ಅನಂತರ ಆ ಒಂದು ಉತ್ತಮವಾದ ಮಟ್ಟದಲ್ಲಿ ಮುದ್ರಣ ಕಾರ್ಯವನ್ನು ಮತ್ತು ಪತ್ರಿಕಾ ನಿರ್ವಾಹವನ್ನು ಆ ಜಿಲ್ಲೆಯವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಆ ಹೆಸರುಗಳನ್ನು ಇಲ್ಲಿ ಹೇಳಬೇಕಾದದ್ದು ಅವಶ್ಯಕವಿದ್ದರೂ ಇದು ಸಮಯವಲ್ಲ. ಮತ್ತು ಇತ್ತೀಚೆಗೆ ಮೈಸೂರಿನ ದೇಶದಲ್ಲಿ ಕೆಲವು ಪತ್ರಿಕೆಗಳು, ಮುಖ್ಯವಾಗಿ ವಿಶ್ವಕರ್ನಾಟಕ, ತಾಯಿನಾಡು, ಜನವಾಣಿ, ಈ ಪತ್ರಿಕೆಗಳು ಸ್ವಾತಂತ್ರ್ಯ ಸಂಗ್ರಾಮ ಕಾಲದಲ್ಲಿ ಅಪೂರ್ವವಾದಂತಹ ಸೇವೆಯನ್ನು ಸಲ್ಲಿಸಿವೆ. ಇದನ್ನು ಯಾರು ಬೇಕಾದರೂ ಈಗ ಅವು ನಡೆಯುತ್ತಿರುವ ರೀತಿಯಿಂದಲೇ ತಿಳಿದುಕೊಳ್ಳಬಹುದು. ಧಾರವಾಡದಲ್ಲಿ ಅನೇಕ ಪತ್ರಿಕೆಗಳು ನಡೆಯಿತು ಬಂದವು. ಅದರಲ್ಲಿ ಸ್ವರ್ಗೀಯ ಮುದುವೇಡ್ಕರ್ ಕೃಷ್ಣರಾಯರವರಿಂದ ಮುಂದುವರಿಸಲ್ಪಟ್ಟ ಕರ್ನಾಟಕ ವೃತ್ತ ಮತ್ತು ಧನಂಜಯ, ಈ ಪತ್ರಿಕೆ ಸ್ವಾತಂತ್ರ್ಯದ ಸಾಧನೆಗೆ ಅಪೂರ್ವವಾದ ಸೇವೆ ಸಲ್ಲಿಸಿದೆ. ಅನಂತರ ಆ ಪರಂಪರೆಯನ್ನು ಮುಂದುವರಿಸಿದ್ದು ಸಂಯುಕ್ತ ಕರ್ನಾಟಕ. ಮೈಸೂರು ನಗರದಲ್ಲಿ ಪ್ರಾರಂಭವಾದ ಮೈಸೂರು ವೃತ್ತಾಂತ ಪತ್ರಿಕೆ ಮಾತನ್ನು ಹೇಳದೇ ಇದ್ದರೆ ವೃತ್ತಿಗೆ ಒಂದು ಲೋಪ ಅಂತ ಭಾವಿಸ್ತೇನೆ.
1: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ತಿರುಮಲೆ ತಾತಾಚಾರ್ಯ ಶರ್ಮಾ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಇದೀಗ ದೇಶಭಕ್ತಿ ಗೀತೆಗಳು. ಕೇಳುಗರೆ, ಆರಂಭದಲ್ಲಿ ಕೇಳೋಣ ಮುಗಿಲ ಗಂಗೆ ಮಡಿಲಲಿ ಅನ್ನುವಂತಹ ಒಂದು ಗೀತೆಯನ್ನು.

0: ಇದುವರೆಗೂ ದೇಶಭಕ್ತಿ ಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಇದೀಗ ರೈತರಿಗೆ ಸಲಹೆ, ತಿಮ್ಮಪ್ಪ ಹೆಚ್ಗೌಡ ಅವರಿಂದ.
1: ನೀರಾವರಿ ಭತ್ತದ ಬೇಸಾಯ. ಭತ್ತ ಪ್ರಮುಖವಾದ ಆಹಾರ ಬೆಳೆಯಾಗಿದ್ದು, ಭತ್ತದ ಉತ್ಪಾದನೆ ಹೆಚ್ಚು ಮಾಡುವ ಉದ್ದೇಶದಿಂದ ಅನಿಯಂತ್ರಿತ ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಬಳಕೆಯಾಗುತ್ತಿದ್ದು, ಇದರಿಂದ ಮಣ್ಣು, ನೀರು, ವಾತಾವರಣ ಹಾಗೂ ಆಹಾರ ಕಲುಷಿತಗೊಳ್ಳುತ್ತಿದೆ. ಭತ್ತದಲ್ಲಿ ಕ್ರಿಮಿನಾಶಕಗಳ ಉಳಿಕೆಯಿಂದ ಮನುಷ್ಯನ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುವ ಸಾಧ್ಯತೆ ಇರುತ್ತದೆ. ಇಂಥ ಸಂದರ್ಭದಲ್ಲಿ ಸಾವಯವ ಭತ್ತದ ಉತ್ಪಾದನೆ ಅವಶ್ಯಕತೆ ಹೆಚ್ಚಿದ್ದು, ಸಂಶೋಧನೆಯಿಂದ ಸಾವಯವ ಭತ್ತದ ಬೇಸಾಯ ಕ್ರಮ ಅಭಿವೃದ್ಧಿಪಡಿಸಲಾಗುತ್ತದೆ. ಮುಂಗಾರು ನೀರಿನಲ್ಲಿ ತಳಿ ಜಯ, ಮಳೆಯಾಶ್ರಿತ ಮತ್ತು ನೀರಾವರಿ ಮಧ್ಯಮವಾರಿ ಭೂಮಿಗೆ ಬಳಸಬಹುದಾಗಿದೆ. ಇದು 140-150 ದಿನ, ರಾಸಿ ಭತ್ತ 125-130 ದಿನಗಳಲ್ಲಿ ಬರ್ತದೆ. ತಳಿಯ ಹೆಸರು ಸಿರಿ 1253 140-150 ದಿನದಲ್ಲಿ ಕಟಾವಿಗೆ ಬರ್ತದೆ. ಜ್ಯೋತಿ

0: ವಲಯ 10 ಬೆಳೆಯಲಾಗ್ತದೆ. ಇದು 100 ರಿಂದ 105 ದಿನದಲ್ಲಿ ಬರ್ತದೆ. ಬೇಸಿಗೆಯಲ್ಲಿ IR 64, ES 18, ತೆಲ್ಲಹಂಸ, ಎರೆಮಲ್ಲೇಲು, GGV 05 01 ಈ ತಳಿಗಳು 120 ರಿಂದ 135 ದಿನಗಳಲ್ಲಿ ಕಟಾವಿಗೆ ಬರುತ್ತವೆ. ಬಿತ್ತನೆಗೆ ಬೇಕಾಗುವ ಬೇಸಾಯ ಸಾಮಗ್ರಿಗಳು ಪ್ರತಿ ಎಕರೆಗಾದರೆ ಬೀಜ 25 ಕಿಲೋಗ್ರಾಂ ಪ್ರತಿ ಎಕರೆಗೆ ಬೇಕಾಗುವುದು, ಸಾವಯವ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ 2.5 ಟನ್ ಬೇಕಾಗುವುದು, ಕೋಳಿ ಗೊಬ್ಬರ 8 ಕ್ವಿಂಟಲ್ ಪ್ರತಿ ಎಕರೆಗೆ, ಬೇವಿನ ಹಿಂಡಿ 2 ಕ್ವಿಂಟಲ್ ಪ್ರತಿ ಎಕರೆಗೆ. ಜೈವಿಕ ಗೊಬ್ಬರಗಳು ಅಜೋಸ್ಪೆರಿಲಮ್ ಅಣುಜೀವಿ ಗೊಬ್ಬರ 500 ಗ್ರಾಂ, ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ 500 ಗ್ರಾಂ, ಜೈವಿಕ ಶಿಲೀಂದ್ರನಾಶಕಗಳು ಟ್ರೈಕೋಡರ್ಮಾ 100 ಗ್ರಾಂ, ಸುಡೋಮಾನಸ್ 250 ಗ್ರಾಮು. ಬೇಸಾಯದ ಕ್ರಮಗಳು ಸಸಿಮಡಿ ತಯಾರಿಸುವುದು, ಪ್ರತಿ ಎಕರೆಗೆ ಬೇಕಾಗುವ ಸಸಿಗಳನ್ನು ಬೆಳೆಸಲು 300 ಚದುರ ಮೀಟರ್ ಕ್ಷೇತ್ರ ಬೇಕಾಗುತ್ತದೆ. ಸಸಿಮಡಿ ಪ್ರದೇಶವನ್ನು ಚೆನ್ನಾಗಿ ಕೆಸರು ಮಾಡಿ ಸಮ ಮಾಡಬೇಕು. ಸಸಿಮಡಿಗೆ ನೀರು ಹರಿಸಲು ಮತ್ತು ಹೆಚ್ಚಾದ ನೀರನ್ನು ಹೊರಗೆ ತೆಗೆಯಲು ಕಾಲುವೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಪ್ರತಿ 100 ಚದುರ ಮೀಟರ್ ಪ್ರದೇಶಕ್ಕೆ 2.5 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿನಲ್ಲಿ ಸೇರಿಸಬೇಕಾಗುತ್ತದೆ. ಬಿತ್ತನೆ ಬೀಜವನ್ನು 24 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ನಂತರ 48 ಗಂಟೆಗಳ ಕಾಲ ಬೆಚ್ಚನೆ ಪ್ರದೇಶದಲ್ಲಿಟ್ಟು ಮೊಳಕೆಯನ್ನು ಬರೆಸಬೇಕು. ಭತ್ತದ ಕಾಳಿನ ಗಾತ್ರವನ್ನು ಆಧರಿಸಿ ಚದರ ಮೀಟ್ರಿಗೆ 50 ರಿಂದ 60 ಗ್ರಾಂನಂತೆ ಬಿತ್ತನೆ ಮಾಡಬೇಕು. ಸಸಿಮಡಿಗಳನ್ನು ಮೊದಲ ಕೆಲವು ದಿವಸಗಳವರೆಗೆ ಒಣಗದಂತೆ ಎಚ್ಚರ ವಹಿಸಿ ಆ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಒದಗಿಸುವ ಅವಶ್ಯಕತೆ ಇರೋದಿಲ್ಲ. ಸಸಿಗಳು 1 ಅಂಗುಲ ಎತ್ತರ ಬೆಳೆದಾಗ ತೆಳ್ಳನೆ ನೀರು ಹಾಯಿಸಬೇಕು. ಬಿತ್ತಿದ 2 ವಾರಗಳ ನಂತರ ರಸ ಹೀರುವ ಕೀಟಗಳ ನಿಯಂತ್ರಣಕ್ಕೆ 5% ಬೇವಿನ ಬೀಜದ ಕಷಾಯ ಇಲ್ಲವೇ 0.2% ಬೇವಿನ ಎಣ್ಣೆ ಅಥವಾ 10% ಗಂಜಲವನ್ನು ಸಿಂಪರಣೆ ಮಾಡಬೇಕು. ಸಸಿಗಳ ಸದೃಢತೆಗಾಗಿ 15-20 ದಿವಸಗಳೊಳಗೆ 3% ಪಂಚಗವ್ಯ ದ್ರಾವಣವನ್ನು ಸಿಂಪಡಿಸಬೇಕು. ಸಸಿಗಳು 25 ದಿವಸಗಳಲ್ಲಿ ನಾಟಿಗೆ ಸಿದ್ಧವಾಗುತ್ತವೆ. ನಾಟಿ ಮಾಡುವ ಪ್ರದೇಶ ಸಿದ್ಧಪಡಿಸುವುದು ಮತ್ತು ಸಾವಯವ ಗೊಬ್ಬರಗಳ ಬಳಕೆ. ನಾಟಿ ಮಾಡುವುದಕ್ಕೆ 2 ವಾರ ಮುಂಚೆ ಪ್ರತಿ ಎಕರೆಗೆ 2.5 ಟನ್ ಕೊಟ್ಟಿಗೆ ಗೊಬ್ಬರ, 8 ಕ್ವಿಂಟಲ್ ಕೋಳಿ ಗೊಬ್ಬರವನ್ನು ಮಣ್ಣಿನ ಮೇಲೆ ಎರಚಿ ಟ್ರ್ಯಾಕ್ಟರ್ ಸಹಾಯದಿಂದ ಟಿಲ್ಲರ್ ಹೊಡೆದು ಮಣ್ಣಿನಲ್ಲಿ ಸೇರಿಸಬೇಕು. 2 ವಾರಗಳ ನಂತರ ನೀರು ಬಿಟ್ಟು ಕೆಸರು ಗದ್ದೆ ಮಾಡಿ ಕೊರಡು ಹೊಡೆದು ಸಮ ಮಾಡಬೇಕು. ಮೇಲೆ ತೇಲುವ ಕಳೆಗಳನ್ನು ಆರಿಸಿ ತೆಗೆಯಬೇಕು. ನೀರು 1 ಪ್ಲಾಟ್ನಿಂದ ಇನ್ನೊಂದು ಪ್ಲಾಟ್ಗೆ ಹೋಗದಂತೆ ಎಚ್ಚರ ವಹಿಸಬೇಕು ಮತ್ತು ನೀರನ್ನು ತೆಳ್ಳಗೆ ನಿಲ್ಲಿಸಬೇಕು.
1: ರೈತರಿಗೆ ಸಲಹೆ ಕೇಳಿದಿರಿ ತಿಮ್ಮಪ್ಪ ಹೆಚ್ಗೌಡ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಶ್ರೋತೃಗಳೇ, ಇದೀಗ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ 20ತಮೆ ರೋಜ್ಗಾರ ಮೇಳಾಯಾಂ ವಿವಿಧ ಪ್ರಶಾಸಕೀಯ ವಿಭಾಗೇಷು ನವನಿಯುಕ್ತಾನಾಂ ಯೂನಾಂ ಕೃತೆ 150,000 ನಿಯುಕ್ತಿಪತ್ರಾಣಿ ವಿಡಿಯೊ ಕಾನ್ಫರೆನ್ಸಿಂಗ್ ಇತಿ ದೃಶ್ಯ ಶ್ರವ್ಯ ಮಾಧ್ಯಮೇನ ವಿತರಿತಾನಿ. ಅಸ್ಮಿನ್ ಅವಸರೆ ಶ್ರೀಮೋದಿ ವಿಕಸಿತಸ್ಯ ಆತ್ಮನಿರ್ಭರಸ್ಯ ಚ ಭಾರತಸ್ಯ ನಿರ್ಮಾಣೆ ಯೂನಾಂ ಮಹತ್ವಪೂರ್ಣಾಂ ಭೂಮಿಕಾಂ ಪ್ರತಿಪಾದಿತವಾನ್. ಸಹ ಅವದತ್ ಯತ್ ಅದ್ಯತನೇಷು ವರ್ಷೇಷು ಕೇಂದ್ರ ಸರ್ವಕಾರೇಣ ಯೂನಃ ಭವಿಷ್ಯಸ್ಯ ಸಜ್ಜತಾಯೈ ಆವಶ್ಯಕತಾಯೈ ಕೌಶಲೈಃ ಅವಸರೈಃ ಚ ಸುಸಜ್ಜಯಿತುಂ ನಿರಂತರಂ ಧ್ಯಾನಂ ಪ್ರದತ್ತಮಸ್ತಿ. ಭಾರತಸ್ಯ ಪ್ರಮುಖಸ್ಯ ಸೆಮಿಕಂಡಕ್ಟರ್ ಸಮ್ಮೇಳನಸ್ಯ ಪಂಚಮಂ ಸಂಸ್ಕರಣಂ 26,000

0: ಸಾರ್ಧೈಕ ಶತತೋಪ್ಯಧಿಕಾಃ ವಕ್ತಾರಃ ಚ ಆಸನ್. ತ್ರಿಷು ದಿನೇಷು ಸೆಮಿಕಂಡಕ್ಟರ್ ವಿನ್ಯಾಸ ನಿರ್ಮಾಣ ಉಪಕರಣಾನಿ ತಥಾ ಸಾಮಗ್ರಯಃ ವಿದ್ಯುತ್ ಕೃತ್ರಿಮ ಬುದ್ಧಿಮತ್ತಾದಿ ಷಟ್ ಪಂಚಾಶತ್ ಯಾವತ್ ಸಂಧಿಪತ್ರಾಣಿ ಘೋಷಣಾಃ ಸಾಮರಿಕ ಉಪಕ್ರಮಃ ಚ ದೃಷ್ಟಾಃ. ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಸೆಮಿಕಂಡಕ್ಟರ್ ಉದ್ಯೋಗೆ ಸೈಬರ್ ಆಕ್ರಮಣಾನಾಂ ಕೃತೆ ಸಾವಧಾನಂ ಅಕರೋತ್. ಕೇಚನ ದೇಶಾಃ ಭಾರತಸ್ಯ ಸೆಮಿಕಂಡಕ್ಟರ್ ಮೂಲ್ಯ ಶೃಂಖಲಾಯಾಂ ಉನ್ನತಿಂ ನೈಚ್ಛಂತಿ, ಅತಃ ತೇ ಕಸ್ಯಾಪಿ ಪ್ರಕರಣಸ್ಯ ವ್ಯವಧಾನಸ್ಯ ಚ ಕೃತೆ ಸಜ್ಜಾಃ ಭವೇಯುಃ. ಹ್ಯಃ ನವದಿಲ್ಯಾಂ ಏಕಸ್ಮಿನ್ ವಾರ್ತಾವಾಹಿನ್ಯಾ ಸಹ ವಾರ್ತಾಲಾಪಂ ಕುರವನ್ ಶ್ರೀ ವೈಷ್ಣವಃ ಅವದತ್ ಯತ್ ಭಾರತಂ ಸಂಭಾವ್ಯ ಭೂರಾಜನೈತಿಕ ಸಂಕಟಾನಾಂ ವಿಷಯೆ ನಿರಂತರಂ ಅವಧಾನಂ ಕರ್ತವ್ಯಂ, ಯತಃ ಅಧುನಾ ಭಾರತಂ ಚಿಪ್ಸ ವಿನ್ಯಾಸಂ ಕರ್ತುಂ ಚ ಸಮರ್ಥಃ ದೇಶತ್ವೇನ ಉದ್ಭೂತಃ ಅಸ್ತಿ.
1: Industry requires lots and lots of efforts on every front. Both the industry and the government and the state governments, they have to work in tandem. We have to continuously be watchful of the potential geopolitical risks which will arise because India is now emerging as a country which can design and manufacture chips. Obviously, that will be seen as a threat by many other established players.
0: Vikasita Bharatasya Krite Shata Saptahanam Nasha Mukta Yuvabhyanam ಅದ್ಯ ಪ್ರಮುಖಂ ರಾಷ್ಟ್ರವ್ಯಾಪಿ ಯೂನಾಂ ಸಂಘಟನಂ ದ್ರಷ್ಟುಂ ಶಕ್ನೋತಿ. ಯುವ ಪ್ರಕರಣಾನಾಂ ಕ್ರೀಡಾ ಮಂತ್ರಾಲಯಃ ಅವದತ್ ಯತ್ ದೇಶಸ್ಯ ಸಪ್ತಷಷ್ಟ್ಯಧಿಕೈಕ ಸಹಸ್ರ ಸ್ಥಾನೇಷು ರಾಷ್ಟ್ರೀಯ ಸಂಕಲ್ಪ ಸಮಾರೋಹಸ್ಯ ಆಯೋಜನಂ ಕ್ರಿಯತೆ. ಮಂತ್ರಾಲಯೇನ ಉಕ್ತಂ ಯತ್ ಕಾರ್ಯಕ್ರಮೋಯಂ ಏಕಸಪ್ತತ್ಯಧಿಕ ಚತುಶ್ಶತ ಮಂಡಲಾನಾಂ ಮೈ ಭಾರತ್ ಕಾರ್ಯಾಲಯೇಷು ಷಣ್ಣವತ್ಯಧಿಕ ಪಂಚಶತ ಸ್ಥಾನೈಃ ಸಹ ಸಹಭಾಗಿ ಸಂಸ್ಥಾಸು ಆಯೋಜಯಿಷ್ಯಂತೆ. ಮಂತ್ರಾಲಯಃ ಅಧೋರೇಖಿತವಾನ್ ಯತ್ ಅಯಂ ಪ್ರಮುಖಃ ಉಪಕ್ರಮಃ ಪ್ರಶಾಸಕೀಯ ಯುವಾ ಶಾಖಾನಾಂ ಆಧ್ಯಾತ್ಮಿಕ ಸಮೂಹಾನಾಂ ಶೀರ್ಷ ವ್ಯಾಪಾರ ಪ್ರಕೋಷ್ಠಾನಾಂ ಮಹಾವಿದ್ಯಾಲಯಾನಾಂ ಸ್ಥಾನೀಯ ಸಂಘಟನಾನಾಂ ಚ ಸಂಯೋಗೇನ ಶತಶಃ ಸ್ಥಾನೇಷು ಕಾರ್ಯಕ್ರಮಾಣಾಂ ಸಂಚಾಲನಾಯ ವಿಶಾಲ ರಾಷ್ಟ್ರೀಯ ಜಾಲಸ್ಯ ಶಕ್ತ್ಯಾ ಪ್ರವರ್ತತೆ. ನಿರ್ವಾಚನಾಯೋಗಃ ಅದ್ಯ ರಾಷ್ಟ್ರೀಯ ರಾಜಧಾನ್ಯಾಂ ಸರ್ವೇಷು ಮತದಾನ ಕೇಂದ್ರೇಷು ವಿಶೇಷ ಶಿಬಿರಾಣಿ ಆಯೋಜಯಿಷ್ಯತಿ. ಪ್ರತಿದಿನಸ್ಯ ಅಭಿಯಾನಸ್ಯ ಉದ್ದೇಶ್ಯಂ ನಾಗರಿಕ ನೂತನ ಸಮಾವೇಶನೆ ನಿರ್ವಾಚಕ ಸೂಚ್ಯಾಂ ಪ್ರಸ್ತಾವಿತ ಸಮಾವೇಶನಸ್ಯ ಅಥವಾ ನಾಮ ವಿಲೋಪನಸ್ಯ ಆಕ್ಷೇಪೈಃ ನಿರ್ವಾಚಕ ಸೂಚ್ಯಾಂ ವಿವರಣಾನಾಂ ಸಂಶೋಧನೆ ಚ ಸಹಾಯ್ಯಂ ಕರ್ತುಂ ಭವಿಷ್ಯತಿ ಇತಿ ವಾರ್ತಾಃ.

0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1 ರಿಂದ 3 ರವರೆಗೆ BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.

0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
1: ಆಕಾಶವಾಣಿ ಇದೀಗ ಸಮಯ 7:02. ಇದೀಗ ಕೆಲವು ಪ್ರಕಟಣೆಗಳು. ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
4: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
5: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
3: ನಮ್ಮ ಕನ್ನಡ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು. ನಾಳೆಯಿಂದ ರಾಜ್ಯ ವಿಧಾನಮಂಡಲದ 3 ದಿನಗಳ ವಿಶೇಷ ಅಧಿವೇಶನ, ಕಸ್ತೂರಿ ರಂಗನ್ ವರದಿ ಬಗ್ಗೆ ವಿಸ್ತೃತ ಚರ್ಚೆ. 3ನೇ ರಾಷ್ಟೀಯ ಜನತಾ ನ್ಯಾಯಾಲಯ, ಧಾರವಾಡ ಉಚ್ಚ ನ್ಯಾಯಾಲಯದಲ್ಲಿ 201 ಪ್ರಕರಣಗಳು ಇತ್ಯರ್ಥ. ಭಾರತೀಯ ಕರಾವಳಿ ಕಾವಲು ಪಡೆಯ ಸಾವಿತ್ರಿ ಬಾಯಿ ಫುಲೆ ನೌಕೆಗೆ ಕಾರವಾರದಲ್ಲಿ ವಿದಾಯ. ಸೇವಾ ಸಂಕಲ್ಪ ಅಭಿಯಾನ, ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಒತ್ತು. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ಕುರಿತ ಡಾ ಕೆ ಕಸ್ತೂರಿ ರಂಗನ್ ವರದಿ ಬಗ್ಗೆ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳಿಂದ ಅಭಿಪ್ರಾಯ ಸಂಗ್ರಹಿಸಿದ್ದು, ನಾಳೆಯಿಂದ 3 ದಿನಗಳ ಕಾಲ ನಡೆಯಲಿರುವ ವಿಧಾನಮಂಡಲದ ವಿಶೇಷ ಅಧಿವೇಶನದಲ್ಲಿ ಚರ್ಚಿಸಿ ಮಲೆನಾಡು ಭಾಗದ ಜನರ ಹಿತ ಕಾಯುವ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ನಿರ್ಣಯ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿ ಸಾರ್ವಜನಿಕರೊಂದಿಗೆ ಅವರು ಸಂವಾದ ನಡೆಸಿದರು. ಮಲೆನಾಡಿನ ಕಾಡಂಚಿನಲ್ಲಿ ವಾಸಿಸುವ ಜನರಿಗೆ ಯಾವುದೇ ತೊಂದರೆಯಾಗದಂತೆ ತಮ್ಮ ಸರ್ಕಾರ ಕೇಂದ್ರಕ್ಕೆ ವರದಿ ಸಲ್ಲಿಸಲಿದೆ ಎಂದು ಭರವಸೆ ನೀಡಿದರು. ರಾಜ್ಯದ ಕರಾವಳಿಯ 364 ಕಿಲೋಮೀಟರ್ನೊಂದಿಗೆ ಮಲೆನಾಡನ್ನೂ ಸೇರಿಸಿ ಹೊಸ ಪರಿಸರ ಪ್ರವಾಸೋದ್ಯಮ ನೀತಿ ಜಾರಿಗೆ ನಿರ್ಧರಿಸಿದ್ದಾಗಿ ಮುಖ್ಯಮಂತ್ರಿ ನುಡಿದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠದಲ್ಲಿ ರಾಷ್ಟೀಯ ಜನತಾ ನ್ಯಾಯಾಲಯದಡಿ ರಾಜಿ ಸಂಧಾನಕ್ಕೆ ಯೋಗ್ಯವಾದ ಪ್ರಕರಣಗಳ ವಿಚಾರಣೆ ನಡೆಯಿತು. 3ನೇ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ನ್ಯಾಯಮೂರ್ತಿ ಟಿ ವೆಂಕಟೇಶ್ ನಾಯಕ್ ಮತ್ತು ಟಿಎಂ ನದಾಫ್ ಅವರ 2 ಪೀಠಗಳಲ್ಲಿ ಒಟ್ಟು 660 ಪ್ರಕರಣಗಳನ್ನು ವಿಚಾರಣೆಗೆ ಪಟ್ಟಿ ಮಾಡಲಾಗಿತ್ತು. ಆ ಪೈಕಿ ಒಟ್ಟು 201 ಪ್ರಕರಣಗಳನ್ನು 4,55,63,000 ರೂಪಾಯಿ ಪರಿಹಾರ ಆದೇಶದ ಮೂಲಕ ಇತ್ಯರ್ಥ ಪಡಿಸಲಾಗಿದೆ. ಭಾರತದ ಕರಾವಳಿ ರಕ್ಷಣೆಗೆ 2 ದಶಕಗಳ ಕಾಲ ಮಹತ್ವದ ಸೇವೆ ಸಲ್ಲಿಸಿದ ಭಾರತೀಯ ಕರಾವಳಿ ಕಾವಲು ಪಡೆಯ ಹೆಮ್ಮೆಯ ನೌಕೆ ಸಾವಿತ್ರಿಬಾಯಿ ಫುಲೆಗೆ ಕಾರವಾರ ಬಂದರಿನ ಧಕ್ಕೆಯಲ್ಲಿ ಗೌರವಯುತ ವಿದಾಯ ನೀಡಲಾಯಿತು. ಧ್ವಜಾವತರಣದ ಬಳಿಕ ಕೋಸ್ಟ್ಗಾರ್ಡ್ ಸಿಬ್ಬಂದಿ ಗೌರವ ವಂದನೆ ಸಲ್ಲಿಸಿದರು. ತಟರಕ್ಷಕ ಪಡೆಯ ಉಪಮಹಾನಿರ್ದೇಶಕ ಪ್ರವೀಣ್ ಕುಮಾರ್ ಮಿಶ್ರಾ ಕರಾವಳಿ ಕಾವಲು ಪಡೆಯ ಇತಿಹಾಸದಲ್ಲಿ ಸಾವಿತ್ರಿಬಾಯಿ ಫುಲೆ ನೌಕೆಯ ಕೊಡುಗೆ ಮತ್ತು ಪರಂಪರೆ ಸದಾ ಸ್ಮರಣೀಯವಾಗಿರಲಿದೆ ಎಂದರು. ವಿಜಯನಗರ ಜಿಲ್ಲೆ ಹೊಸಪೇಟೆಯ 31ನೇ ವಾರ್ಡ್ನ ಅಂಗನವಾಡಿ ಕೇಂದ್ರ 3ರಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಹಾಗೂ ರಾಷ್ಟೀಯ ಪೋಷಣ ಮಾಸಾಚರಣೆ ಅಂಗವಾಗಿ ಗರ್ಭಿಣಿಯರಿಗೆ ಸೀಮಂತ ಹಾಗೂ ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮ ನೆರವೇರಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರ್ದೇಶಕ ಡಾ ಎನ್ ಮಹೇಶ್ ಬಾಬು ಚಾಲನೆ ನೀಡಿದರು. ಗರ್ಭಿಣಿಯರು ಹಾಗೂ ಮಕ್ಕಳ ಆರೋಗ್ಯ ಮತ್ತು ಪೌಷ್ಟಿಕ ಆಹಾರದ ಬಗ್ಗೆ ಕುಟುಂಬಗಳು ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು. ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆ ಸ್ಥಳೀಯ ಉತ್ಪನ್ನ ಮತ್ತು ಸೇವೆಗಳಿಗೆ ಧ್ವನಿಯಾಗೋಣ, ಸ್ವಾವಲಂಬನೆಯ ಹೆಜ್ಜೆಗೆ ಜೊತೆಯಾಗೋಣ ಎಂಬ ಉದ್ದೇಶದಿಂದ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ನೀಡುತ್ತಿದೆ. ಕೇವಲ ಸ್ಥಳೀಯ ವಸ್ತುಗಳನ್ನು ಖರೀದಿಸುವುದಷ್ಟೇ ಅಲ್ಲ, ನಮ್ಮ ನೆಲದ ಜ್ಞಾನ ಪರಂಪರೆ ಮತ್ತು ಪ್ರತಿಭೆಗೆ ಮೌಲ್ಯ ನೀಡುವ ಮನೋಭಾವ ಉದ್ದೀಪಿಸುವ ಮಹತ್ವಾಕಾಂಕ್ಷೆಯನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಆಹಾರ ಸಂಸ್ಕರಣಾ ಉದ್ದಿಮೆಗಳ ಮೂಲಕ ಸ್ಥಳೀಯ ಕಲೆ ಕೌಶಲ್ಯ, ರೈತರು ಕುಶಲಕರ್ಮಿಗಳ ಸೇವೆ ಹಾಗೂ ಉತ್ಪನ್ನಗಳಿಗೆ ಆದ್ಯತೆ ನೀಡಿ ಪ್ರೋತ್ಸಾಹಿಸುವ ಚಿಂತನೆ ವೋಕಲ್ ಫಾರ್ ಲೋಕಲ್. ಆತ್ಮನಿರ್ಭರ ಭಾರತ ನಿರ್ಮಾಣದ ಗುರಿಯೊಂದಿಗೆ ಗ್ರಾಮೀಣ ಉದ್ಯಮಗಳಿಗೆ ಬೆಂಬಲ, ಕುಶಲಕರ್ಮಿಗಳ ಕೈಕೆಲಸಕ್ಕೆ ಗೌರವ ಹಾಗೂ ರೈತರ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸುವ ಗುರಿ ಹೊಂದಲಾಗಿದೆ. ಮೈಸೂರಿನ ಮಹಿಳಾ ನವೋದ್ಯಮಿ ಕೃಷಿಕ ಮಹಿಳೆ ಅನಿತಾ ಸದಾನಂದ ಅವರು ಮಮಾ ಮಿಲ್ಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಆರ್ಗ್ಯಾನಿಕ್ಸ್ ಮಂಡ್ಯದಿಂದ ಪೌಷ್ಟಿಕಾಂಶ ಖಾದ್ಯಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅನಿತಾ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಮಾಮಾ ಮಿಲ್ಸ್ ರೂರಲ್ ಮಾರ್ಕೆಟ್ ಅಲ್ಲೂ ಬೆಳೀತಿದೆ. ನಮ್ಮ ಪ್ರಾಡಕ್ಟ್ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಅಪೀಡಾ ಮೂಲಕ 4 ದೇಶದಲ್ಲಿ ತಗೊಂಡ್ ಹೋದ್ರು. US ಅಲ್ಲಿ ನಮ್ಗಾಗ್ಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕಾರ್ಪೊರೇಟ್ ಹಂಗ್ ಮಾಡಿದ್ರೇನೆ ಬೆಳೆಯಕ್ಕಾಗೋದು. ಈಗಲೂ ನಾವು ಓಪನ್ ಆರ್ಮ್ಸ್ ಅಲ್ಲಿ ವಿ ವುಡ್ ಇನ್ವೈಟ್ ಅಂಡ್ ಗಿವ್ ಅವರ್ ಶೇರ್ಸ್. ನಾರ್ತ್ ಕರ್ನಾಟಕ ಜನರಿಗೆ ನನ್ನ ವಿಶೇಷ ಧನ್ಯವಾದಗಳು. ಮೈಸೂರಿನಿಂದ ಬಂದ ನಮಗೆ ನೀವು ನೀಡಿದ ಆತ್ಮೀಯತೆ, ಈಗ ನಾವು ಅನ್ಕೋತಿದೀವಿ ನಮ್ಮ ಪುಟ್ಟ ಸ್ಟಾರ್ಟ್ಅಪ್ ಎಲ್ಲ ಮಿಲ್ ಗಳಿಗೆ ಹೋಗಿ ಅಲ್ಲಿ ಇಲ್ಲಿ ಮಿಲ್ ಮಾಡಿಸ್ತಿದ್ವಿ, ಈಗ ಅನ್ಕೋತಿದೀವಿ ನಾವೇ ಯಾಕೊಂದು ಪುಟ್ಟ ಮಿಲ್ ಶುರು ಮಾಡಿ ಅದರಲ್ಲಿ ಒಂದಷ್ಟು ಹೆಣ್ಣು ಮಕ್ಕಳಿಗೂ ಕೆಲಸವನ್ನು ಕೊಟ್ಟು ಮುಂದೆ ಬರಬಾರದು ಅಂತ ಇದು ನಮ್ಮ ವಿಷನ್. ಅಂಡ್ ಟು ಗೋ ಬಿಯಾಂಡ್ ಕರ್ನಾಟಕ ಅಂಡ್ ಬಿಯಾಂಡ್ ಇಂಡಿಯಾ ಅಂಡ್ ಮೇಕ್ ಇಟ್ ಇನ್ ಟು ಅ ವಂಡರ್ಫುಲ್ ಪ್ರಾಡಕ್ಟ್.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರೀಯ ರೇಷ್ಮೆ ಮಂಡಳಿಯ 77ನೇ ಸಂಸ್ಥಾಪನಾ ದಿನಾಚರಣೆ ಇಂದು. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಭಾ ಕೇಂದ್ರದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ವಿಶೇಷ ಕಾರ್ಯಕ್ರಮ ಆಯೋಜಿತವಾಗಿದೆ. ಕೇಂದ್ರದ ಜವಳಿ

0: ಖಾತೆ ಸಚಿವ ಗಿರಿರಾಜ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುವರು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಹರವು ಗ್ರಾಮದ ಪ್ರಾಚೀನ ಶ್ರೀರಾಮದೇವರ ದೇಗುಲದ ಆವರಣದಲ್ಲಿ ವೀರ್ಗಲ್ಲು ಉದ್ಯಾನ ನಿರ್ಮಾಣವಾಗುತ್ತಿದೆ. ರಾಜ್ಯ ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಹರವು ಗ್ರಾಮದೇಗುಲದ ಸಮಗ್ರ ಅಭಿವೃದ್ಧಿ ಹಾಗೂ 1,25,00,000 ರೂಪಾಯಿ ಅಂದಾಜು ವೆಚ್ಚದಲ್ಲಿ ವೀರ್ಗಲ್ಲು ಉದ್ಯಾನ ನಿರ್ಮಿಸುತ್ತಿದೆ. ಹರವು ಗ್ರಾಮದ ಗದ್ದೆ ಬದುವಿನಲ್ಲಿದ್ದ 70ಕ್ಕೂ ಹೆಚ್ಚು ವೀರ್ಗಲ್ಲುಗಳನ್ನು ಮಂಡ್ಯ ಜಿಲ್ಲೆ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಹರವು ದೇವೇಗೌಡ ಸಂರಕ್ಷಿಸಿದ್ದಾರೆ. ರಾಷ್ಟೀಯ ಶಿಕ್ಷಣ ನೀತಿ 2020 ಭಾರತದ ಶಿಕ್ಷಣ ವ್ಯವಸ್ಥೆಗೆ ಹೊಸ ರೂಪ ನೀಡಿದ ಮಹತ್ವದ ಹೆಜ್ಜೆ. ಕೇಂದ್ರ ಸಚಿವ ಸಂಪುಟ 2020 ಜುಲೈ 29ರಂದು ಎನ್ಇಪಿ 2020ಗೆ ಅನುಮೋದನೆ ನೀಡಿತು. ರಾಷ್ಟೀಯ ಶಿಕ್ಷಣ ನೀತಿ ಅಡಿ ಪ್ರಶಿಕ್ಷಣಾರ್ಥಿ ಶಿಕ್ಷಕರ ಕಲಿಕಾ ಕ್ರಮದಲ್ಲೂ ಮಹತ್ವದ ಬದಲಾವಣೆ ತರಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಶಿಕ್ಷಣ ನಿಕಾಯದ ವಿದ್ಯಾಧಿಕಾರಿ ಪ್ರೊಫೆಸರ್ ಜಿಆರ್ ಅಂಗಡಿ.
1: ರಾಷ್ಟ್ರೀಯ ಶಿಕ್ಷಣ ನೀತಿ 2020. ಈ ನೀತಿಯಲ್ಲಿ ಶಿಕ್ಷಕರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮೂರು ಪ್ರಮುಖ ಬದಲಾವಣೆಗಳಿವೆ. ಮೊದಲನೆಯದು ಐಟೆಪ್, ಇಂಟಿಗ್ರೇಟೆಡ್ ಟೀಚರ್ ಎಜುಕೇಷನ್ ಪ್ರೋಗ್ರಾಂ. ಇನ್ನು ಮುಂದೆ ಶಿಕ್ಷಕರಾಗಲು ಪ್ರತ್ಯೇಕ ಪದವಿ ಅವಶ್ಯಕತೆ ಇಲ್ಲ. 12ನೇ ತರಗತಿಯ ನಂತರವೇ ನೇರವಾಗಿ ಶಿಕ್ಷಕರಾಗಲು ಅವರನ್ನು ಆಹ್ವಾನಿಸುವುದು. ಎರಡನೆಯದು ನ್ಯಾಷನಲ್ ಮಿಷನ್ ಫಾರ್ ಮೆಂಟರಿಂಗ್, ಮಾರ್ಗದರ್ಶನಕ್ಕಾಗಿ ರಾಷ್ಟ್ರೀಯ ಮಿಷನ್. ಇಲ್ಲಿ ಹಿರಿಯ ಅನುಭವಿ ಶಿಕ್ಷಕರು ಯುವ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುವುದು. ಪಠ್ಯಕ್ಕಿಂತ ಅನುಭವದ ಹಂಚಿಕೆ ಮುಖ್ಯ. ಮೂರನೆಯದು ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಟೀಚರ್ಸ್, ಶಿಕ್ಷಕರಿಗಾಗಿ ರಾಷ್ಟ್ರೀಯ ವೃತ್ತಿಪರ ಮಾನದಂಡಗಳು. ಶಿಕ್ಷಕರು ಮೌಲ್ಯಮಾಪನ ವರ್ಷಗಳ ಸೇವೆಯಿಂದಲ್ಲ, ಅವರ ಕೌಶಲ್ಯ, ನಾವೀನ್ಯತೆ ಹಾಗೂ ವಿದ್ಯಾರ್ಥಿಗಳ ಸಾಧನೆಯಿಂದ. ಈ ರೀತಿಯಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ಶಿಕ್ಷಕರ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಮುಖವಾಗಿ ಈ ಮೂರು ಅಂಶಗಳನ್ನು ಒಳಗೊಂಡಿದೆ. ಒಂದು ಐಟೆಪ್, ಎರಡನೇದು ಎನ್ಎಂಎಂ, ಮೂರನೇದು ಎನ್ಪಿಎಸ್ಟಿ.
0: ಸಂಕ್ಷಿಪ್ತ ಸುದ್ದಿಗಳು. ಸುದೃಢ ಪ್ರಜಾಪ್ರಭುತ್ವಕ್ಕಾಗಿ ಓಟ ಎಂಬ ಧ್ಯೇಯದೊಂದಿಗೆ ಸ್ವೀಪ್ ಮತದಾರರ ಜಾಗೃತಿ ಅಭಿಯಾನದ ಅಂಗವಾಗಿ ಇಂದು ಬಳ್ಳಾರಿ ನಗರದಲ್ಲಿ ಮ್ಯಾರಥಾನ್ ನಡೆಯಲಿದೆ. ಕೊಡಗು ಜಿಲ್ಲೆಯ ದುಬಾರೆ ಆನೆ ಶಿಬಿರ ಇಂದಿನಿಂದ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಲಿದೆ. ಬೆಳಗ್ಗೆ 9:30ರಿಂದ 11:30ರವರೆಗೆ ಮಾತ್ರ ಶಿಬಿರ ನಡೆಯಲಿದೆ. ಕೋಲಾರ ಸೇರಿದಂತೆ ರಾಜ್ಯದ ಗ್ರಾಮೀಣ ಸಮುದಾಯಗಳಲ್ಲಿ ಶುಚಿತ್ವ ಹಾಗೂ ನೈರ್ಮಲ್ಯ ಅಭ್ಯಾಸಗಳನ್ನು ರೂಢಿಸುವ ನಿಟ್ಟಿನಲ್ಲಿ 2 ಅಕ್ಟೋಬರ್ವರೆಗೆ 31 ಜಿಲ್ಲೆಗಳಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ರಾಜ್ಯ ವಿಧಾನಮಂಡಲದ 3 ದಿನಗಳ ವಿಶೇಷ ಅಧಿವೇಶನ, ಕಸ್ತೂರಿ ರಂಗನ್ ವರದಿ ಬಗ್ಗೆ ವಿಸ್ತೃತ ಚರ್ಚೆ. 3ನೇ ರಾಷ್ಟೀಯ ಜನತಾ ನ್ಯಾಯಾಲಯ, ಧಾರವಾಡ ಉಚ್ಚ ನ್ಯಾಯಾಲಯದಲ್ಲಿ 201 ಪ್ರಕರಣಗಳು ಇತ್ಯರ್ಥ. ಭಾರತೀಯ ಕರಾವಳಿ ಕಾವಲು ಪಡೆಯ ಸಾವಿತ್ರಿಬಾಯಿ ಫುಲೆ ನೌಕೆಗೆ ಕಾರವಾರದಲ್ಲಿ ವಿದಾಯ. ಸೇವಾ ಸಂಕಲ್ಪ ಅಭಿಯಾನ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಒತ್ತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಬೆಂಗಳೂರು. ಇದೀಗ ಭಾವಗೀತೆಗಳು. ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮಹತಿ ಅರ್ಕನಾಥ್ ಅವರಿಂದ ಗೀತೆಗಳು. ಆರಂಭದಲ್ಲಿ ಕೇಳೋಣ ತೂಗು ಮಂಚದಲ್ಲಿ ಕೂತು ಅನ್ನುವಂಥ ಒಂದು ಗೀತೆಯನ್ನು ಡಾ. HS ವೆಂಕಟೇಶಮೂರ್ತಿ ರವರ ರಚನೆಯಲ್ಲಿ.

ಮಹದಿ ಅರ್ಕನಾಥ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಮುಂದಿನ ಗೀತೆ ಕೇಳಿ. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪರವರು ಬರೆದಿರುವ ಗೀತೆ, ಆಕಾಶದ ನೀಲಿಯಲ್ಲಿ.

0: ಇದುವರೆಗೂ ಮಹತಿ ಅರ್ಕನಾಥ್ ಅವರಿಂದ ಭಾವಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ. ಹೆಣ್ಣು ಮಗುವನ್ನು ಉಳಿಸಿ

ಗೆಳೆಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ. ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
3: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ಸೈಬರ್ ದಾಳಿ ಬಗ್ಗೆ ಸೆಮಿಕಂಡಕ್ಟರ್ ಉದ್ಯಮ ಎಚ್ಚರಿಕೆ ವಹಿಸಬೇಕಿದೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ನಶಾ ಮುಕ್ತ ಯುವ ಅಭಿಯಾನದ ಅಂಗವಾಗಿ ಇಂದು ದೇಶಾದ್ಯಂತ ರಾಷ್ಟ್ರೀಯ ಸಂಕಲ್ಪ ಸಮಾರಂಭ. ಚೆಸ್ ಒಲಿಂಪಿಯಾಡ್, ಭಾರತದ ಪುರುಷ ಮಹಿಳಾ ತಂಡಕ್ಕೆ ಗೆಲುವು. ಹಾಗೂ ಏಷ್ಯನ್ ಕ್ರೀಡಾಕೂಟ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿಂದು ಭಾರತ ಬಾಂಗ್ಲಾದೇಶ ಮುಖಾಮುಖಿ. ವಾರ್ತೆಗಳ ವಿವರ. ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ಭಾರತ ಮೇಲ್ಮಟ್ಟಕ್ಕೇರುವುದನ್ನು ಬಯಸದ ದೇಶಗಳಿಂದ ಎದುರಾಗಬಹುದಾದ ಸೈಬರ್ ದಾಳಿಗಳು ಮತ್ತು ಯಾವುದೇ ರೀತಿಯ ಅಡಚಣೆಗಳಿಗೆ ಸೆಮಿಕಂಡಕ್ಟರ್ ಉದ್ಯಮ ಸಿದ್ದವಾಗಿರಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಎಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಚಿಪ್ಗಳನ್ನು ವಿನ್ಯಾಸಗೊಳಿಸುವ ಮತ್ತು ಉತ್ಪಾದಿಸುವ ಸಾಮರ್ಥ್ಯವಿರುವ ದೇಶವಾಗಿ ಭಾರತ ಹೊರಹೊಮ್ಮುತ್ತಿರುವುದರಿಂದ ಉಂಟಾಗಬಹುದಾದ ಭೌಗೋಳಿಕ ರಾಜಕೀಯ ಅಪಾಯಗಳ ಬಗ್ಗೆ ನಿರಂತರವಾಗಿ ಜಾಗರೂಕರಾಗಿರಬೇಕು ಎಂದು ಹೇಳಿದರು. ಈ ಬೆಳವಣಿಗೆಯನ್ನು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಈಗಾಗಲೇ ನೆಲೆಗೊಂಡಿರುವ ಅನೇಕರು ತಮ್ಮ ಅಸ್ತಿತ್ವಕ್ಕೆ ಬೆದರಿಕೆ ಎಂದು ಪರಿಗಣಿಸಬಹುದು. ಇದು ಪ್ರತಿಯೊಂದು ಹಂತದಲ್ಲೂ ಅಪಾರ ಪ್ರಯತ್ನದ ಅಗತ್ಯವಿರುವ ಉದ್ಯಮವಾಗಿದೆ. ಈ ನಿಟ್ಟಿನಲ್ಲಿ ಉದ್ಯಮ ವಲಯ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಗ್ಗೂಡಿ ಕಾರ್ಯನಿರ್ವಹಿಸಬೇಕಾದ ಅಗತ್ಯವಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಪ್ರತಿಪಾದಿಸಿದರು. ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವಜನತೆ, ಅಂದರೆ 100 ವಾರಗಳ ನಶಾಮುಕ್ತ

0: ಯುವ ಅಭಿಯಾನದ ಅಂಗವಾಗಿ ಇಂದು ದೇಶಾದ್ಯಂತ ಯುವ ಜನರನ್ನು ಒಗ್ಗೂಡಿಸುವ ಬೃಹತ್ ಕಾರ್ಯಕ್ರಮ ನಡೆಯಲಿದೆ. ದೇಶಾದ್ಯಂತ 1067 ಸ್ಥಳಗಳಲ್ಲಿ ರಾಷ್ಟೀಯ ಸಂಕಲ್ಪ ಸಮಾರಂಭವನ್ನು ಆಯೋಜಿಸಲಾಗುತ್ತಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮವನ್ನು 471 ಜಿಲ್ಲಾ ಮೈ ಭಾರತ್ ಕಚೇರಿಗಳು ಹಾಗೂ ಪಾಲುದಾರ ಸಂಸ್ಥೆಗಳು 596 ಸ್ಥಳಗಳಲ್ಲಿ ಆಯೋಜಿಸಲಾಗುತ್ತಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಮಾದಕ ವ್ಯಸನದ ವಿರುದ್ಧ ಪ್ರತಿಜ್ಞೆ, ಸಹಿ ಸಂಗ್ರಹ ಅಭಿಯಾನ, ವಿಷಯಾಧಾರಿತ ಬೀದಿ ನಾಟಕಗಳು, ಘೋಷವಾಕ್ಯ ರಚನೆ ಮತ್ತು ಯುವಜನರ ನೇತೃತ್ವದ ಚರ್ಚೆಗಳ ಮೂಲಕ ಈ ಅಭಿಯಾನದ ಸಂದೇಶವನ್ನು ನೇರವಾಗಿ ಯುವಜನರಿಗೆ ತಲುಪಿಸುವ ಕಾರ್ಯವನ್ನು ಈ ಸಮಾರಂಭ ನಿರ್ವಹಿಸಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಒಂದು ವರದಿ ಈಗ ಮೂಡಿಬರಲಿದೆ. 2016 ಪ್ರಾರಂಭವಾದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಭಾರತದ ಉದ್ಯಮಶೀಲ ಸಂಸ್ಕೃತಿಯನ್ನು ಉದ್ಯೋಗಾಕ್ಷಿಗಳ ರಾಷ್ಟದಿಂದ ಉದ್ಯೋಗ ಸೃಷ್ಟಿಕರ್ತರ, ನಾವೀನ್ಯಕಾರರ ಮತ್ತು ಸಮಸ್ಯೆ ಪರಿಹಾರಕರ ರಾಷ್ಟವಾಗಿ ಬದಲಾಯಿಸಲು ಹೊರಟಿದೆ. ಕೇವಲ 400 ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳೊಂದಿಗೆ ಪ್ರಾರಂಭವಾದದ್ದು 2026 ಮಾರ್ಚ್ ವೇಳೆಗೆ 200,000 ಹೆಚ್ಚು ಡಿಪಿಐಐಟಿ ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳಿಗೆ ಬೆಳೆದು 23,000 ಹೆಚ್ಚು ನೇರ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಈ ಮೂಲಕ ಭಾರತವನ್ನು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನಾಗಿ ಮಾಡಿದೆ. ಈ ರೂಪಾಂತರವು ಕೇವಲ ಬೆಂಗಳೂರು, ಮುಂಬೈ ಅಥವಾ ದೆಹಲಿಗೆ ಸೀಮಿತವಾಗಿಲ್ಲ. ಸುಮಾರು 50% ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಈಗ ಶ್ರೇಣಿ 2 ಮತ್ತು ಶ್ರೇಣಿ 3 ನಗರಗಳಲ್ಲಿ ಆರಂಭವಾಗಿದೆ. ಇದು ಉದ್ಯಮಶೀಲತೆಯ ನಿಜವಾದ ವಿಕೇಂದ್ರೀಕರಣವನ್ನು ಸೂಚಿಸುತ್ತದೆ. 10,000 ಹೆಚ್ಚು ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳನ್ನು ಶಾಲೆಗಳಲ್ಲಿ ಸ್ಥಾಪಿಸಲಾಗಿದೆ. ಭಾರತಾದ್ಯಂತ 1.1 ಕೋಟಿಗೂ ಹೆಚ್ಚು ವಿದ್ಯಾರ್ಥಿಗಳು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಮಕ್ಕಳು ಉದ್ಯಮಿಗಳಾಗುವ ಮೊದಲು ಪ್ರಯೋಗ ಮಾಡಲು, ಮೂಲ ಮಾದರಿಗಳನ್ನು ನಿರ್ಮಿಸಲು ಮತ್ತು ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸಲು ಪ್ರೋತ್ಸಾಹಿಸುತ್ತಿದ್ದಾರೆ. ಮಹಿಳೆಯರು ಈ ರೂಪಾಂತರವನ್ನು ಹೆಚ್ಚಾಗಿ ಮುನ್ನಡೆಸುತ್ತಿದ್ದಾರೆ. 2026 ಮಾರ್ಚ್ ವೇಳೆಗೆ 100,000 ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರನ್ನು ಹೊಂದಿದೆ. 2026 ಜುಲೈ 18 ಹೈದರಾಬಾದ್ ಮೂಲದ ಸ್ಟಾರ್ಟ್ಅಪ್ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್-1 ಅನ್ನು ಉಡಾವಣೆ ಮಾಡಿತ್ತು. ಇದು ಖಾಸಗಿಯಾಗಿ ಅಭಿವೃದ್ಧಿಪಡಿಸಿದ ಮೊದಲ ಭಾರತೀಯ ಕಕ್ಷೀಯ ರಾಕೆಟ್. ಈ ಮೂಲಕ ಭಾರತವನ್ನು ಖಾಸಗಿ ಕಕ್ಷೀಯ ಉಡಾವಣಾ ಸಾಮರ್ಥ್ಯ ಹೊಂದಿರುವ 3ನೇ ದೇಶವನ್ನಾಗಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಬ್ಸಿಡಿ ದರದಲ್ಲಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಮರುಭರ್ತಿಗೆ 1 ಅಕ್ಟೋಬರ್ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಕಡ್ಡಾಯ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅನ್ವಯವಾಗುವ ಸಬ್ಸಿಡಿಯೊಂದಿಗೆ ನಿಯಂತ್ರಿತ ಚಿಲ್ಲರೆ ಮಾರಾಟ ದರದಲ್ಲಿ ಸಿಲಿಂಡರ್ ಬುಕ್ ಮಾಡಲು ಗೃಹ ಬಳಕೆದಾರರು ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಪೂರ್ಣಗೊಳಿಸಿರಬೇಕು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಇದರಿಂದ ಸಬ್ಸಿಡಿ ಸಿಲಿಂಡರ್ಗಳು ಅರ್ಹ ಕುಟುಂಬಗಳಿಗೆ ಮಾತ್ರ ತಲುಪುವುದನ್ನು ಖಚಿತಪಡಿಸಿಕೊಳ್ಳಬಹುದು. ಆಧಾರ್ ದೃಢೀಕೃತ ಗ್ರಾಹಕರೊಂದಿಗೆ ಸಂಪರ್ಕವನ್ನು ಜೋಡಿಸುವುದರಿಂದ ಸಬ್ಸಿಡಿ ಸಿಲಿಂಡರ್ಗಳನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಬಳಕೆಗೆ ಅಕ್ರಮವಾಗಿ ವರ್ಗಾಯಿಸುವುದನ್ನು ತಡೆಯಲು ಸಾಧ್ಯವಾಗಲಿದೆ. ನಕಲಿ ಹಾಗೂ ಅನರ್ಹ ಸಂಪರ್ಕಗಳನ್ನು ತೆಗೆದುಹಾಕಿ ಸಬ್ಸಿಡಿ ವಿತರಣೆಯನ್ನು ಪಾರದರ್ಶಕ ಮತ್ತು ಉದ್ಯಮಶೀಲವಾಗಿಸಲು ಇದು ಸಹಕಾರಿಯಾಗಲಿದೆ. ಯಾವುದೇ ಅರ್ಹ ಕುಟುಂಬಕ್ಕೆ ಎಲ್ಪಿಜಿ ನಿರಾಕರಿಸುವ ಉದ್ದೇಶ ಇದರ ಹಿಂದೆ ಇಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ.

0: ಇದೆ. ಅರ್ಹ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಲು ಹಲವು ಸುಲಭ ಮಾರ್ಗಗಳಿವೆ. ಈಗಾಗಲೇ 27.43 ಕೋಟಿ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಿದ್ದು, ಅವರು ಪುನಃ ಆಧಾರ್ ದೃಢೀಕರಣ ಮಾಡುವ ಅಗತ್ಯವಿಲ್ಲ. ಎಲ್ಪಿಜಿ ಸಿಲಿಂಡರ್ ವಿತರಣೆ ಸಂದರ್ಭದಲ್ಲಿ ವಿತರಕರ ಕೇಂದ್ರಗಳಲ್ಲಿ ಅಥವಾ ತೈಲ ಮಾರುಕಟ್ಟೆ ಕಂಪನಿಗಳ ಮೂಲಕ ಮೊಬೈಲ್ ಆಪ್ಗಳ ಮೂಲಕ ಬಯೋಮೆಟ್ರಿಕ್ ದೃಢೀಕರಣ ಪೂರ್ಣಗೊಳಿಸಬಹುದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಮಾಹಿತಿ ನೀಡಿದೆ. ದೆಹಲಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ 3 ಪ್ರಮುಖ ಸ್ಥಾನಗಳನ್ನು ಗೆದ್ದಿದೆ. ಎಬಿವಿಪಿಯ ಯಶ್ ದಬಾಸ್ ಅಧ್ಯಕ್ಷರಾಗಿ ಆಯ್ಕೆಯಾದರೆ ರಿಯಾ ಚಾವ್ಡಿ ಕಾರ್ಯದರ್ಶಿಯಾಗಿ ಮತ್ತು ಲಕ್ಷ್ಯರಾಜ್ ಸಿಂಗ್ ಜಂಟಿ ಕಾರ್ಯದರ್ಶಿಯಾಗಿ ಜಯಗಳಿಸಿದರು. ಇದೇ ವೇಳೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ವತಂತ್ರ ಅಭ್ಯರ್ಥಿ ದೀಪಾಂಶು ಶೋಕಿನ್ ವಿಜಯಿಯಾದರು. ಚುನಾವಣೆಯಲ್ಲಿನ ಯಶಸ್ಸಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎಬಿವಿಪಿಯನ್ನು ಅಭಿನಂದಿಸಿದ್ದಾರೆ. ಈ ಗೆಲುವು ಯುವಜನತೆಗೆ ರಾಷ್ಟವೇ ಮೊದಲು ಎಂಬ ನೀತಿಯ ಮೇಲಿರುವ ದೃಢವಾದ ನಂಬಿಕೆಯ ಸಂಕೇತವಾಗಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತದ ಪುರುಷರ ತಂಡ ಸ್ಪೇನ್ ವಿರುದ್ದ 3-1 ಅಂತರದ ಜಯ ಸಾಧಿಸಿತು. ಸಮರ್ಕಂಡ್ನಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರು ಮಾಜಿ ವಿಶ್ವ ಚಾಂಪಿಯನ್ ಅಲೆಕ್ಸಿ ಶಿರೋವಾ ವಿರುದ್ದ ಸ್ಪಷ್ಟ ಗೆಲುವು ದಾಖಲಿಸಿ ತಂಡವನ್ನು ಮುನ್ನಡೆಸಿದರು. ಇದೇ ವೇಳೆ ಆರ್ ಪ್ರಜ್ಞಾನಂದ ಅವರು ಡೇವಿಡ್ ಆಂಟಿನ್ ಗಿಜಾರೋ ವಿರುದ್ದ ಪಂದ್ಯವನ್ನು ಡ್ರಾನಲ್ಲಿ ಅಂತ್ಯಗೊಳಿಸಿದರೆ ನಿಹಾಲ್ ಸರೀನ್ ಕೂಡ ಜೈಮ್ ಸ್ಯಾಂಟೋಸ್ ಲಟಾಸ್ ವಿರುದ್ದ ಡ್ರಾಗೆ ತೃಪ್ತಿಪಡಬೇಕಾಯಿತು. ಮಹಿಳೆಯರ ವಿಭಾಗದಲ್ಲಿ ಭಾರತ ಮಂಗೋಲಿಯಾ ವಿರುದ್ದ 3-1 ಅಂತರದ ಗೆಲುವು ದಾಖಲಿಸಿತು. ಬಿ ಸವಿತಾಶ್ರೀ ಅವರು ಅನುಭವಿ ಆಟಗಾರ್ತಿ ಮೊಂಗತುಲ್ ಭಾಟ್ ಕುಯಾಗ್ ಅವರನ್ನು ಸೋಲಿಸುವ ಮೂಲಕ ಸತತ 4ನೇ ಗೆಲುವನ್ನು ಸಾಧಿಸಿದರು. ವಿಶ್ವಕಪ್ ವಿಜೇತೆ ದಿವ್ಯಾ ದೇಶ್ಮುಖ್ ಕೂಡ ಬಾಯಸ್ ಗಲಾನ್ ಖಿಗಶಿಕ್ ಬಾಟರ್ ವಿರುದ್ದ ಜಯಗಳಿಸಿ ಭಾರತಕ್ಕೆ ನಿರ್ಣಾಯಕ ಮುನ್ನಡೆ ಒದಗಿಸಿದರು. 20ನೇ ಏಷ್ಯನ್ ಕ್ರೀಡಾಕೂಟದಲ್ಲಿ ಇಂದು ಭಾರತದ ಟೆಕ್ಬಾಲ್ ಆಟಗಾರ್ತಿ ಕ್ವಿನ್ಸಿ ಡಿಸೋಜಾ ಅವರು ಜಪಾನ್ನ ಯುಯಿನಾ ಸಕಮೋಟೋ ವಿರುದ್ದ ಕಂಚಿನ ಪದಕದ ಪಂದ್ಯದಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಮೂಲಕ ಈ ಕ್ರೀಡಾಕೂಟದಲ್ಲಿ ಭಾರತದ ಪದಕದ ಖಾತೆಯನ್ನು ತೆರೆಯುವ ಮೊದಲ ಅವಕಾಶ ಪಡೆಯಲಿದ್ದಾರೆ. ಭಾರತೀಯ ಶೂಟರ್ಗಳಾದ ಎಲೆವೆನಿಲ್ ವೆಲರಿನ್, ಸೋನಂ ಮಾಸ್ಕರ್ ಮತ್ತು ವಿದಾರ್ಶ ವಿನೋದ್ ಅವರು ಮಹಿಳೆಯರ 10 ಮೀಟರ್ ಏರ್ ರೈಫಲ್ ವಿಭಾಗದಲ್ಲಿ ಪದಕ ಗೆಲ್ಲುವ ಗುರಿ ಹೊಂದಿದ್ದಾರೆ. ಈ ಮೂವರು ವೈಯಕ್ತಿಕ ಮತ್ತು ತಂಡದ ಪದಕಗಳಿಗಾಗಿ ಸ್ಪರ್ಧಿಸಲಿದ್ದಾರೆ. ಇಂದಿನ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಈ ನಾಕೌಟ್ ಪಂದ್ಯ ಜಪಾನ್ನ ನಿಶಿನ್ನಲ್ಲಿರುವ ಐಚಿ ಪ್ರಿಫೆಕ್ಚರ್ ಕೊರೋಗಿ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ಭಾರತೀಯ ಕಾಲಮಾನ ಬೆಳಗ್ಗೆ 10:30 ಪ್ರಾರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೈಬರ್ ದಾಳಿ ಬಗ್ಗೆ ಸೆಮಿಕಂಡಕ್ಟರ್ ಉದ್ಯಮ ಎಚ್ಚರಿಕೆ ವಹಿಸಬೇಕಿದೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ನಶಾ ಮುಕ್ತ ಯುವ ಅಭಿಯಾನದ ಅಂಗವಾಗಿ ಇಂದು ದೇಶಾದ್ಯಂತ ರಾಷ್ಟೀಯ ಸಂಕಲ್ಪ ಸಮಾರಂಭ. ಚೆಸ್ ಒಲಿಂಪಿಯಾಡ್ ಭಾರತದ ಪುರುಷ ಮಹಿಳಾ ತಂಡಕ್ಕೆ ಗೆಲುವು. ಏಷ್ಯನ್ ಕ್ರೀಡಾಕೂಟ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿಂದು ಭಾರತ ಬಾಂಗ್ಲಾದೇಶ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಇದೀಗ ಸಮಯ 7:45. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮಣ್ಣಿನ ದೋಣಿ ಚಿತ್ರದ ಗೀತೆಯನ್ನ ಕೇಳಿದಿರಿ. ಗೀತರಚನೆ ಹಾಗೂ ಗೀತೆಗೆ ಸಂಗೀತ ಹಂಸಲೇಖ ಅವರದಾಗಿತ್ತು.

0: ರಾಜೇಶ್ ಕೃಷ್ಣನ್, ರಮೇಶ್ ಚಂದ್ರ ಮತ್ತು ಸಂಗೀತಾ ಕಟ್ಟೀರವರ ಧ್ವನಿಯಲ್ಲಿ ಅಮೆರಿಕ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಸಾಹಿತ್ಯ, ಮರೋ ಮೂರ್ತಿಯವರ ಸಂಗೀತ ಈ ಗೀತೆಗಿತ್ತು.
1: ತರಗಿಡ

ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ರವರ ಧ್ವನಿಯಲ್ಲಿ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಚೇ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ರವರ ಸಂಗೀತ ಈ ಗೀತೆಗಿತ್ತು.

ಮುತ್ತಿನ ಹಾರ ಚಿತ್ರದ ಗೀತೆ ಇದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ ಹಂಸಲೇಖಾರವರ ಬರೆದ ಗೀತೆಗೆ ಹಂಸಲೇಖಾರವರ ಸಂಗೀತವಿತ್ತು. ಇನ್ನು ಮುಂದೆ ಕೇಳಿ ಬಯಲು ದಾರಿ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ರವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜೇಂದ್ರ ನಾಗೇಂದ್ರರವರ ಸಂಗೀತ.

ಇದೀಗ ಕೇಳೋಣ ಜಾಣ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರ ಧ್ವನಿಯಲ್ಲಿ. ಈ ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಮತ್ತೆ ಚಿತ್ರಗೀತೆಗಳು ಈ ಬೆಳಿಗ್ಗೆ 9:05 ಗೀತ ಪಲ್ಲವ ಕಾರ್ಯಕ್ರಮದಲ್ಲಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಕಳವಳವ ನೀಗಿಬಿಡು, ತಳಮಳವ ದೂರವಿಡು, ಕಳೆ ತಳ್ಳು ಗಲಭೆಗಾಬರಿಯ ಮನದಿಂದ. ಕಳವಳವ ನೀಗಿಬಿಡು, ತಳಮಳವ ದೂರವಿಡು, ಕಳೆ ತಳ್ಳು ಗಲಭೆಗಾಬರಿಯ ಮನದಿಂದ. ಅಲೆದಾಡು ತಿರೆದೀಪ ಕಣ್ಗೆ ಗುರಿ ತಪ್ಪುವುದು, ತಿಳಿ ತಿಳಿವು ಶಾಂತಿಯಲಿ ಮಂಕುತಿಮ್ಮ.
1: ಅಲೆದಾಡು ತಿರೆದೀಪ ಕಣ್ಗೆ ಗುರಿ ತಪ್ಪುವುದು, ತಿಳಿ ತಿಳಿವು ಶಾಂತಿಯಲಿ ಮಂಕುತಿಮ್ಮ.

ಹೇಗಿರಬೇಕು ಕೊನೆಗೆ ಹೇಳ್ತಾರೆ, ಕಳವಳವ ನೀಗಿಬಿಡು, ತಳಮಳವ ದೂರವಿಡು, ಕಳೆ ತಳ್ಳು ಗಲಭೆ ಗಾಬರಿಯ ಮನದಿಂದ. ಮನಸ್ಸಿನಲ್ಲಿ ಕಳವಳ ಬೇಡ, ತಳಮಳ ಬೇಡ, ಗಲಭೆ ಗಾಬರಿಯ ಮನದಿಂದ ತಳ್ಳಿಬಿಡು. ಗಾಬರಿ ಬೇಡ, ಗಲಭೆ ಬೇಡ, ತಪ್ಪು ತಲು ಹಾಕಾಕ್ಬಿಡು. ಅಲೆದಾಡುತ್ತಿರೆ ದೀಪ, ಕಣ್ಣಿಗೆ ಗುರಿ ತಪ್ಪುವುದು. ದೀಪ ಅಲುಗಾಡ್ತಾ ಇದ್ರೆ ಕಣ್ಣು ಮುಂದೆ ಕಿಳ್ಕೊಳ್ಳಿ, ಒಂದು ದೀಪ ನಂದಾದೀಪ ಕೂತಿದ್ರೆ ದೀಪ ಅಲುಗಾಡ್ತಾ ಇದ್ರೆ ಕಣ್ಣಿಗೆ ಗುರಿ ತಪ್ಪುವುದು, ಕಣ್ಣಿಗೆ ಗುರಿ ಸಿಗೋದಿಲ್ಲ. ತಿಳಿ ತಿಳಿವು ಶಾಂತಿಯಲ್ಲಿ ಮಂಕುತಿಮ್ಮ, ಮನಸ್ಸಿನಲ್ಲಿ ಇರುವಂತಹ ತಿಳಿವು ಬರೋದು ಶಾಂತಿಯಲ್ಲಿ ಮಾತ್ರ ಬರುವಂತಹದ್ದು.

ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ, ತಳದ ಕಸ ತೇಲುತ್ತ ಬಗ್ಗಡಬದಹುದು. ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ, ತಳದ ಕಸ ತೇಲುತ್ತ ಬಗ್ಗಡಬದಹುದು. ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದು ಮರಳಿ, ತಿಳಿಯಹುದು ಶಾಂತಿಯಲಿ ಮಂಕುತಿಮ್ಮ. ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದು ಮರಳಿ, ತಿಳಿಯಹುದು ಶಾಂತಿಯಲಿ ಮಂಕುತಿಮ್ಮ.

0: ಮುಂದಿನ ಪದ್ಯ ಬಹುದೊಡ್ಡ ಪದ್ಯ, ಅದು ತಿಳುವಳಿಕೆ ನೀಡುವಂಥ ಪದ್ಯ. ಕೊಳದ ಜಲ ನಿನ್ನ ಮನ, ಮನುಷ್ಯನ ಮನಸ್ಸು ಹೇಗೆ ಅಂದರೆ ಕೊಳದ ಜಲ ಇದ್ದ ಹಾಗೆ. ಬುದ್ಧ ಆನಂದ ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ನೀರಡಿಕೆ ಆಯಿತು ಬುದ್ಧನಿಗೆ, ಆನಂದನಿಗೆ ನೀರು ತಗೊಂಡು ಬಾ ಅಂತ ಹೇಳ್ದ. ಮುಂದೆ ಝರಿ, ಆನಂದ ಬಂದ, ನೀರು ಬಹಳ ಕೊಳಕ್ಕಾಗಿದೆ, ಈಗ ಜನ ದಾಟಿ ಹೋಗಿದ್ದಾರೆ, ಬಂಡಿಗಳು ಹೋಗಿದ್ದಾವೆ, ರಾಡಿಯಾಗಿದೆ ನೀರು ಅಂತ. ಮತ್ತೆ 10 ನಿಮಿಷಕ್ಕೆ ಹೋದ, ಇಲ್ಲ ಬಹಳ ರಾಡಿ ಇದೆ ನೀರು ಅಂತ. ಮತ್ತೆ 10 ನಿಮಿಷಕ್ಕೆ ಹೋದ, 5-6 ಬಾರಿ ಹಾಗೆ ಹೋಗಿ ಬಂದ. ಬುದ್ಧ ಹೇಳ್ದ, 1 ನಿಮಿಷ ಕೂತ್ಕೋ ಇಲ್ಲಿ, ಹೋಗಲೇಬೇಡ ಈಗ, 1 ತಾಸು ಆದ್ಮೇಲೆ ಈಗ ತೊಂಬ ನೀರು ಅಂತ ಹೇಳ್ದ. ಆನಂದ ತಂದ, ತಿಳಿಯಾದ ನೀರು ತಂದ. ಎಲ್ಲಿಗೆ ಹೋಗಿದ್ದೆ? ಅಲ್ಲೇ ಹೋಗಿದ್ದೆ. ಮತ್ತೆ ರಾಡಿ ಇತ್ತು ಅಂದೆಯಲ್ಲ, ಆವಾಗ ರಾಡಿ ಇತ್ತು, ಈಗಿಲ್ಲ. ಏನಾಯ್ತು ಗೊತ್ತಾ? ಜನ ನಡೆದಾಡಿದಾಗ ರಾಡಿ ಆಗತ್ತೆ, ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಶಾಂತಿ ಆಗತ್ತೆ, ತಿಳಿಯಾಗತ್ತೆ ಅಂತ ಹೇಳಿ ಬುದ್ಧ ಹೇಳ್ತಾನೆ ಆನಂದನಿಗೆ. ನಮ್ಮ ಮನಸ್ಸು ಹಾಗೆ, ಆ ಮಾತನ್ನು ಡಿ ವಿಜ್ ಹೇಳ್ತಾ ಇದ್ದಾರೆ. ಕೊಳದ ಜಲ ನಿನ್ನ ಮನ, ನಿನ್ನ ಮನಸ್ಸು ಕೊಳದ ನೀರಿದ್ದ ಹಾಗೆ. ಲೋಗರು ಅದರೊಳಗಿಳಿಗೆ, ಜನ ಅದರೊಳಗೆ ಇಳಿದಾಗ ಏನಾಗ್ತದೆ? ತಳದ ಕಸ ತೆಳಗಿದೆಯಲ್ಲ, ಕಸ ಕೂತ್ಕೊಂಡಿದೆಯಲ್ಲ, ತೇಲುತ್ತ ಬಗ್ಗಡವಬಹುದು. ತೆಳಗಿನ ಕಸ ಎಲ್ಲ ತೇಲಿ ಮೇಲೆ ಬಂದು ಕಸ ರಾಡಿ ಆಗಿಬಿಡ್ತದೆ. ಅದಕ್ಕೇನು ಮಾಡಬೇಕು? ಏನು ಮಾಡೋಕೆ ಹೋಗಬೇಡಿ. ಕಲಕದೆ ಅದ್ದದೆ ಕೊಂಚ ಬಿಟ್ಟಿರ್ದೊಡೆ, ಏನು ಅಲುಗಾಡಿಸ್ಲಾರ್ದೆ ಸುಮ್ಮನೆ ಬಿಟ್ಟಿದ್ದರೆ ಅದು ಮರಳಿ ತಿಳಿಯಹುದು ಶಾಂತಿಯಲ್ಲಿ. ಮಂಕುತಿಮ್ಮ, ನಮ್ಮ ಮನಸ್ಸು ಹಾಗೇನೆ ಕೆದಕ್ತಾ ಇದ್ದಷ್ಟು ರಾಡಿ ಆಗ್ತದೆ. ಸ್ವಲ್ಪ ಅದ್ದದೆ ಶಾಂತಿಯಲ್ಲಿ ಬಿಟ್ಟರೆ ತಿಳಿಯಾಗ್ತದೆ ನನ್ನ ಮನಸ್ಸು ನೋಡಿಕೊಳ್ಳುವಂಥ ರೀತಿಯದು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ.

0: ಆಕಾಶವಾಣಿ ಬೆಂಗಳೂರು.
1: ನಗುವ ಹೂವೆಲ್ಲವೂ ಒಲಿದ ಹಾಡಾಯಿತು.
2: ನಗು ನೆಮ್ಮದಿಯ ಪ್ರತೀಕ. ನಾವು ನಕ್ಕು, ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ.

0: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
2: ನನ್ನೋಳು ನಕ್ಕರೆ ಸಕ್ಕರೆ, ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
3: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
4: ಜ್ಞಾನಪೀಠ ಪ್ರಶಸ್ತಿ.
3: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
4: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
3: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
4: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
3: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
4: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
3: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
4: ಯು ಆರ್ ಅನಂತಮೂರ್ತಿ,
3: ಗಿರೀಶ್ ಕಾರ್ನಾಡ್,
4: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
3: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
4: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
3: ಸಿರಿಗನ್ನಡಂ ಗೆಲಿಗೆ,
4: ಸಿರಿಗನ್ನಡಂ ಬಾಳ್.

ಇದು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಆಕಾಶವಾಣಿ ಬೆಂಗಳೂರು ಇದೀಗ ಕೆಲವು ಪ್ರಕಟಣೆಗಳು.

ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

0: ಇಂದು ಹೆಣ್ಣಿಗೆ ಅವಳ ಬದುಕು ನಿರ್ಭಯತೆಯನ್ನು ಆತ್ಮಾಭಿಮಾನವನ್ನು ತಂದುಕೊಡುತ್ತಿದೆ. ಆದರೆ ಮಹಿಳೆಯರಲ್ಲಿ ತಮ್ಮ ವಿಚಾರದಲ್ಲಿರುವ ಕೀಳರಿಮೆಯ ಭಾವನೆಗಳು ಸಾಂಪ್ರದಾಯಿಕ ನಂಬಿಕೆಗಳ ಹಿಡಿತ ನಿರೀಕ್ಷೆ ಮಾಡಿದಷ್ಟು ಕಡಿಮೆಯಾಗಿಲ್ಲ.
1: ಗಂಡು ಹೆಣ್ಣು ಇಬ್ಬರಲ್ಲಿ ಯಾರೊಬ್ಬರ ಪಾತ್ರವೂ ಮೇಲಲ್ಲ ಕೀಳಲ್ಲ.
0: ಗಂಡು ಹೆಣ್ಣು ಬೇರೊಂದು

0: ಕೇಳಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಶ್ರೋತೃಗಳೇ, ಬೆಳಿಗ್ಗೆ 10 ಗಂಟೆಗೆ ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 ಆಟದ ಮುಖ್ಯಾಂಶಗಳ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಕೆಜೆ ಜೇಸುದಾಸ್ ಹಾಗೂ ಎಸ್ ಜಾನಕಿ ರವರ ಧ್ವನಿಯಲ್ಲಿ ಕೇಳಿದ್ರಿ ಪ್ರೇಮಲೋಕ ಚಿತ್ರದ ಗೀತೆಯನ್ನ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಕಾಂಚನಗಂಗಾ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಹಾಗೂ ವೈಶಾಲಿ ರವರ ಧ್ವನಿಯಲ್ಲಿ ಕೇಳಿದ್ರಿ. ಈ ಗೀತೆಗೆ ಸಾಹಿತ್ಯ ಕೆ ಕಲ್ಯಾಣ್ ಅವರದಾಗಿತ್ತು, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ.

ಇದೀಗ ಕೇಳೋಣ ಹರಿಹರನ್ ಹಾಗೂ ಅನುರಾಧ ಪೌಡ್ವಾಲ್ ಅವರ ಧ್ವನಿಯಲ್ಲಿ ಪ್ರೀತ್ಸೆ ಚಿತ್ರದ ಗೀತೆಯನ್ನ ಹಂಸಲೇಖಾರವರ ಸಾಹಿತ್ಯ ಸಂಗೀತ ಈ ಗೀತೆಗಿದೆ.

ಮುತ್ತಣ್ಣ ಚಿತ್ರದ ಗೀತೆ ಇದಾಗಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ ಹಂಸಲೇಖಾರವರ ಸಾಹಿತ್ಯ ಸಂಗೀತ.

ಸೋನು ನಿಗಮ್ ಚಿತ್ರ ಹಾಗೂ ವಸುಂಧರಾ ದಾಸ್ ರವರ ಧ್ವನಿಯಲ್ಲಿ ಮೋನಾಲಿಸಾ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಕೆ ಕಲ್ಯಾಣ್ ರವರ ಸಾಹಿತ್ಯ, ವಾಲಿಶಾ ಮತ್ತು ಸಂದೀಪ್ ರವರ ಸಂಗೀತವಿದೆ ಈ ಗೀತೆಗೆ.

ಗೀತ ಪಲ್ಲವ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳಿದಿರಿ. ಇದು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಇದೀಗ ಸಮಯ 9:30 ಕಾರ್ಯಕ್ರಮ ಗಾನಗಂಗೆ.

ಇಂದಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ. ಇಂದಿನ ಗಾನಗಂಗೆಯಲ್ಲಿ ಸುಮಧುರವಾದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗೋಣ.

ಆರಂಭದಲ್ಲಿ ಕೇಳೋಣ ಕೋಟಿಗೊಬ್ಬಾಟು ಚಿತ್ರದ ಗೀತೆಯನ್ನು ಶ್ರೇಯಾ ಘೋಷಾಲ್ ಹಾಗೂ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ. ಈ ಗೀತೆಯನ್ನ ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್. ಗೀತೆಗೆ ಸಂಗೀತ ಡಿ

0: ಮತ್ತು ಪಾರ್ಟಿ ಬೇಕೇ ಬೇಕು.
1: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
2: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ.
3: ಏ
2: ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
3: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
2: ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ?
1: ಕೇಳಿಸಲ್ವಾ?
2: ನೋ ಶೇರಿಂಗ್.
3: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಪೈಲ್ವಾನ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ರವರ ಸಾಹಿತ್ಯ, ಅರ್ಜುನ್ ಜನ್ಯಾರವರ ಸಂಗೀತವಿತ್ತು.

ಮೇಘಾರ್ ಅವರ ಧ್ವನಿಯಲ್ಲಿ ಚಕ್ರವ್ಯೂಹ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಕವಿರಾಜ್ ರವರ ಸಾಹಿತ್ಯ, ಎಸ್ ಎಸ್ ತಮನ್ನಾರವರ ಸಂಗೀತ ಈ ಗೀತೆಗಿದೆ.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ. ರಾಜು ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. ಆರ್ ಬಿ ಐ ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ರವರ ಧ್ವನಿಯಲ್ಲಿ ಬಚ್ಚನ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಯಂತ್ ಕಾಯ್ಕಿನಿಯವರ ಸಾಹಿತ್ಯ, ವಿ ಹರಿಕೃಷ್ಣ ರವರ ಸಂಗೀತ ಈ ಗೀತೆಗಿತ್ತು.
1: ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
0: ಗಾನಗಂಗೆಯಲ್ಲಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ.

ವಿಷ್ಣುವರ್ಧನ ಚಿತ್ರದ ಗೀತೆಯನ್ನ ನವೀನ್ ಮಾಧವನ್ ರವರ ಧ್ವನಿಯಲ್ಲಿ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ರವರ ಸಂಗೀತವಿತ್ತು, ಸಾಹಿತ್ಯವಿತ್ತು. ವಿ ಹರಿಕೃಷ್ಣ ರವರ ಸಂಗೀತವಿತ್ತು ಈ ಗೀತೆಗೆ. ಇವರದೇ ಸಾಹಿತ್ಯ ಮತ್ತು ಸಂಗೀತವಿರುವ ಗೀತೆ ಯಾರೇ ಕೂಗಾಡಲಿ ಚಿತ್ರದ ಈ ಒಂದು ಗೀತೆ. ಸೋನು ನಿಗಮ್, ಕಾರ್ತಿಕ್ ಹಾಗೂ ಅನುರಾಧ ಭಟ್ ರವರ ಧ್ವನಿಯಲ್ಲಿ.

0: ಇದೀಗ ಕೇಳೋಣ, ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 ಆಟದ ಮುಖ್ಯಾಂಶಗಳ ಧ್ವನಿ ಮುದ್ರಣ.
1: ಏಷ್ಯನ್ ಗೇಮ್ಸ್ 2026 ಆಯ್ಚಿ ನಗೋಯಾ.
2: ಹಮಾರಿ ಸಂಸ್ಕೃತಿ ಹಮಾರಿ ಪರಂಪರಾಓ ಮೇ ಹಮೇಶಾ ಪೂರಿ ದುನಿಯಾ ಕೋ ಏಕ್ ಸಾಥ್ ಲಾನೆ ಕಿ ಬಾತ್ ಕಹಿ ಗಯಿ ಹೈ ಔರ್ ಸ್ಪೋರ್ಟ್ಸ್ ಯಾನಿ ಖೇಲ್ ಶಾಯದ್ ಉಸ್ಕಾ ಸಬ್ಸೆ ಬೆಹತರೀನ್ ಜರಿಯಾ ಹೈ.
3: ಏಕ್ ಗೇಂದ್ ಹವಾ ಮೇ ಉಠತಿ ಹೈ, ಏಕ್ ದೌರ್ ಶುರು ಹೋತಿ ಹೈ ಔರ್ ಶುರು ಹೋತಿ ಹೈ ಖಿಲಾಡಿಯೋ ಕಿ ಜದೋಜಹದ್. ದರ್ಶಕೋ ಕಿ ನಜರೆ ಗೇಂದ್ ಪರ್ ಟಿಕ್ತಿ ಹೈ, ಸಾಂಸೆ ಥಮ್ ಜಾತಿ ಹೈ ಔರ್ ಫಿರ್ ಏಕ್ ಪಲ್ ಆತಾ ಹೈ, ಜಾನೆ ಕಿತನಿ ಧಡಕನೆ ಏಕ್ ಲಯ ಪಕಡ್ ಲೇತಿ ಹೈ ಔರ್ ಜೀತ್ ಕಿ ಖುಷಿ ಮೇ ಜಾನೆ ಕಿತನೆ ಚೆಹರೆ ಏಕ್ ಸಾಥ್ ಖಿಲ್ ಉಠತೆ ಹೈ. ಶಾಯದ್ ಖೇಲ್ ಕಿ ಸಬ್ಸೆ ಬಡಿ ಖೂಬ್ಸೂರತಿ ಯಹಿ ಹೈ, ದುನಿಯಾ ಮೇ ಕಿತನಿ ಹಿ ದೂರಿಯಾ ಹೈ, ಕಿತನೆ ಮದಭೇದ ಹೈ, ಕಿತನಿ ದೀವಾರೆ ಹೈ, ಲೇಕಿನ್ ಖೇಲ್ ಏಕ್ ಐಸಾ ಜರಿಯಾ ಹೈ ಜೋ ಸಬ್ಕೋ ಏಕ್ ಸಾಥ್ ಏಕ್ ಮಂಚ್ ಪರ್ ಲಾ ಖಡಾ ಕರ್ತಾ ಹೈ ಔರ್ ಏಷ್ಯನ್ ಗೇಮ್ಸ್ ಕಿ ತೋ ಶುರುವಾತ್ ಹಿ ಇಸೀ ಸೋಚ್ ಕೆ ಸಾಥ್ ಹುಯಿ ಥಿ. ದೂಸರೆ ವಿಶ್ವ ಯುದ್ಧ ಕೆ ಉಥಲ್ ಪುಥಲ್ ಸೆ ಜೂಜ್ ರಹಿ ಇಸ್ ದುನಿಯಾ ಕೆ ತಮಾಮ್ ದೇಶ್ ಜಬ್ 1948 ಕೆ ಲಂಡನ್ ಒಲಿಂಪಿಕ್ಸ್ ಮೇ ಏಕ್ ಸಾಥ್ ಆಯೇ ತೋ ಖೇಲೋ ಕಿ ಸಬ್ಕೋ ಏಕ್ ಜುಟ್ ಕರ್ನೆ ಕಿ ತಾಕತ್ ಕೋ ಗುರುದತ್ ಸೋಢಿ ನೇ ಮೆಹಸೂಸ್ ಕಿಯಾ ಔರ್ ಸಪ್ನಾ ದೇಖಾ ಏಷ್ಯಾ ಕೆ ಸಭಿ ದೇಶೋ ಕೋ ಠೀಕ್ ಇಸೀ ತರಹ ಏಕ್ ಮಂಚ್ ಪರ್ ಲಾನೆ ಕಾ. ಇಸೀ ವಿಷನ್ ಕೆ ಸಾಥ್ ತತ್ಕಾಲೀನ ಪ್ರಧಾನಮಂತ್ರಿ ಪಂಡಿತ್ ನೆಹರೂ ಕಿ ಅಗವಾಯಿ ಮೇ ಭಾರತ ನೇ ಪಹಲ್ ಕರಿ ಔರ್ 1951 ಮೇ ನಯಿ ದಿಲ್ಲಿ ಮೇ ಪಹಲಿ ಬಾರ್ ಏಷ್ಯನ್ ಗೇಮ್ಸ್ ಕಾ ಆಯೋಜನ್ ಹುವಾ.
2: ಆಜ್ 75 ವರ್ಷೋ ಬಾದ್ ಭಿ ಯೇ ಮಂಚ್ ಏಷ್ಯಾ ಕೋ ಯಾನಿ ದುನಿಯಾ ಕೆ ಸಬ್ಸೆ ಬಡೆ ಮಹಾದ್ವೀಪ್ ಕೋ ಏಕ್ ಸೂತ್ರ ಮೇ ಬಾಂಧನೆ ಕಾ ಕಾಮ್ ಕರ್ ರಹಾ ಹೈ
3: ಔರ್ ಇಸ್ಕಾ ಅಹ್ಸಾಸ್ ಆಜ್ ಜಾಪಾನ್ ಕೆ ಪಾಲೋಮಾ ಮಿಜ಼ುಹೂ ಸ್ಟೇಡಿಯಂ ಮೇ ಹುವಾ, ಜಬ್ ಏಕ್ ಭವ್ಯ ಉದ್ಘಾಟನ್ ಸಮಾರೋಹ ಮೇ 45 ಅಲಗ್ ಅಲಗ್ ದೇಶೋ ಕೆ ಅಥ್ಲೀಟ್ಸ್ ಏಕ್ ಸಾಥ್ ಆಯೇ. ಸಬ್ಕಿ ಭಾಷಾಯೇ ಅಲಗ್, ಪಹಚಾನ್ ಅಲಗ್, ರಂಗ ರೂಪ ಅಲಗ್, ಖಾನ್ ಪಾನ್ ಅಲಗ್, ಇತಿಹಾಸ ಅಲಗ್, ಲೇಕಿನ್ ಖೇಲ್ ಕೆ ಇಸ್ ಮಂಚ್ ನೇ ಸಭಿ ಕೋ ಏಕ್ ಸಾಥ್ ಲಾ ಖಡಾ ಕಿಯಾ.
4: ವತಸಿ ವಾ ಕೋಕೋ ನಿ ಐಚ್ ನಗೋಯಾ ನಿ ಓಯಿತೆ ಕೈಸಾಯ್ ಸರೆರು ದೈ 20 ಕೈ ಅಜಿಯಾ ಕ್ಯೋಗಿ ತೈಕಾಯ್ ನೋ ಕೈಕಾಯಿ ಓ ಸೆಂಗೇನ್ ಸ್ಮಸ್.
2: ಮೇಜಬಾನ್ ದೇಶ ಜಾಪಾನ್ ನೇ ತೋ ಅಪ್ನಾ ಕಲ್ಚರ್ ಶಾನದಾರ ತರೀಕೆ ಸೆ ದುನಿಯಾ ಕೆ ಸಾಮ್ನೆ ಪ್ರಸ್ತುತ ಕಿಯಾ, ಜಿಸ್ಮೇ ಸಂಗೀತ ಕಿ ಏಕ್ ಅಮಿಟ್ ಛಾಪ್, ಸಾಂಸ್ಕೃತಿಕ ಕಾರ್ಯಕ್ರಮ ಔರ್ ಏಷ್ಯನ್ ಗೇಮ್ಸ್ ಕೆ ಬಡೆ ಮಂಚ್ ಕೆ ಜರಿಯೆ ಏಷ್ಯಾ ಕೆ ಸಭಿ ದೇಶೋ ಕೋ ಏಕ್ ಜುಟ್ ಲಾನೆ ಕಾ ಸಂದೇಶ ದಿಯಾ. ಓಪನಿಂಗ್ ಸೆರೆಮನಿ ಕಿ ಥೀಮ್ ಥೀ ಹಾರ್ಮೋನಿಕ್ ಹಾರ್ಟ್ ಬೀಟ್. ಯಹಿ ನಹೀ, ಮಂಚ್ ಭಿ ದಿಲ್ ಕೆ ಆಕಾರ ಕಾ ಥಾ, ಜಹಾ ಏಕ್ ಏಕ್ ಕರ್ಕೆ ಸಭಿ ದೇಶೋ ನೇ ಅಪ್ನೆ ಅಪ್ನೆ ದೇಶ ಕಾ ಧ್ವಜ ಲೇಕರ್ ಮಾರ್ಚ್ ಪಾಸ್ಟ್ ಕಿಯಾ.
3: ಉದ್ಘಾಟನ್ ಸಮಾರೋಹ ಮೇ ಭಾರತ್ ಕಿ ಎಂಟ್ರಿ ಭಿ ಖಾಸ್ ಆಕರ್ಷಣ ಕಾ ಕೇಂದ್ರ ಬನಿ. ಪ್ಯಾರಿಸ್ ಮೇ ದೋ ಒಲಿಂಪಿಕ್ ಪದಕ್ ಜೀತನೆ ವಾಲಿ ಮನು ಭಾಕರ್ ಔರ್ ಸ್ಟಾರ್ ಕಬಡ್ಡಿ ಖಿಲಾಡಿ ಭಾರತೀಯ ಟೀಮ್ ಕೆ ಉಪ ಕಪ್ತಾನ್ ಪವನ್ ಸಹರಾವತ್ ಕೋ ಮೌಕಾ ಮಿಲಾ ಭಾರತ್ ಕೆ ಧ್ವಜವಾಹಕ್ ಬನ್ನೆ ಕಾ. ದೋನೋ ಹಾಥ್ ಮೇ ತಿರಂಗಾ ಲಿಯೆ ಭಾರತೀಯ ದಲ್ ಕಾ ನೇತೃತ್ವ ಕರ್ತೆ ಹುವೆ ನಜರ್ ಆಯೆ ಔರ್ ಪೀಚೆ ಭಾರತ್ ಕೆ ಖಿಲಾಡಿ ಭಾರತ್ ಮಾತಾ ಕಿ ಜಯ ಕೆ ನಾರೆ ಲಗಾತೆ ಹುವೆ ಸುನಾಯಿ ದಿಯೆ.
2: ಭಾರತೀಯ ಖಿಲಾಡಿಯೋ ಮೇ ದೇಶ ಕಾ ಜೋಶ್, ಗೌರವ ಔರ್ ಭಾರತೀಯ ಸಂಸ್ಕೃತಿ ಕಿ ಖೂಬ್ಸೂರತ್ ಝಲಕ್ ಸಾಫ್ ನಜರ್ ಆ ರಹಿ ಥಿ. ಖಾಸ್ ತೌರ್ ಪರ್ ಭಾರತೀಯ ದಲ್ ಕೆ ಪರಿಧಾನ ನೇ ಸಭಿ ಕಾ ಧ್ಯಾನ್ ಖೀಚಾ. ಮಹಿಳಾ ಖಿಲಾಡಿ ನೇವಿ ಬ್ಲೂ ಕಲರ್ ಕಿ ಸಾಡಿ ಮೇ ಗುಜರಾತಿ ಸ್ಟೈಲ್ ಕೆ ಪಲ್ಲು ಕೆ ಸಾಥ್ ನಜರ್ ಆಯಿ

ಇದುವರೆಗೂ ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 ಆಟದ ಮುಖ್ಯಾಂಶಗಳ ಧ್ವನಿ ಮುದ್ರಣ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಇದೀಗ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುವುದು.

ಮೈನಾ ಚಿತ್ರದ ಗೀತೆಯನ್ನ ಕೇಳಿದಿರಿ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ರವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ, ಜಸ್ಸಿ ಗಿಫ್ಟ್ ಅವರ ಸಂಗೀತವಿತ್ತು. ಆಕಾಶವಾಣಿ ಬೆಂಗಳೂರು, ಇದೀಗ ಸಮಯ 10:30. ಕಾರ್ಯಕ್ರಮ ಸುನಹರೆ ಪಲ್. ಸುನಹರೆ ಪಲ್ನಲ್ಲಿ ಹಳೆಯ ಹಿಂದಿ ಗೀತೆಗಳನ್ನು ಕೇಳೋಣ.

ಬ್ಲ್ಯಾಕ್ಮೇಲ್ ಚಿತ್ರದ ಗೀತೆಯನ್ನು ಕೇಳುತ್ತಿರುವುದೇ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ರಾಜೇಂದ್ರ ಕೃಷ್ಣ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ರವರ ಸಂಗೀತವಿದೆ ಈ ಗೀತೆಗೆ.

ಆರಾಧನಾ ಚಿತ್ರದ ಗೀತೆಯನ್ನ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಈ ಗೀತೆಗೆ ಸಾಹಿತ್ಯ ಆನಂದ್ ಭಕ್ಷಿ ಅವರದಾಗಿತ್ತು, ಸಂಗೀತ ಎಸ್ ವಿ ಬರ್ಬನ್ ಅವರದಾಗಿತ್ತು.

ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಗೀತ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಆನಂದ್ ಭಕ್ಷೀರವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿರವರ ಸಂಗೀತವಿತ್ತು.

0: ಆಕಾಶವಾಣಿ
1: ಏನ್ ಕಮ್ಲಿ ಸಪ್ಮೊರೆ ಹಾಕೊಂಡಿದೀಯಾ? ಡಾಕ್ಟರ್ ಏನ್ ಹೇಳಿದ್ರು?
2: ಏನಾಯ್ತು?
3: ಏನೂ ಇಲ್ಲ ಬಿಡತ್ತೆ.
1: ಪರವಾಗಿಲ್ಲ ಹೇಳೆ.
3: ಈ ಸಾರಿನೂ ಹೆಣ್ಣೆ.
1: ಅಯ್ಯ ಇಷ್ಟೇ ನೀನ್ ಹಣೆ ಬರ.
4: ಯಾಕವ ಹಂಗಂತೀಯ?
1: ಇನ್ನೇನು ಆರ್ತಿ ಬೆಳಗಿ ಮನೆ ಕರ್ಕೋಬೇಕಿತ್ತ? ನಿಂಗೆ ಇನ್ನೊಂದ್ ಮದ್ವೆ ಮಾಡದೇಯ.
4: ಅವ ನಿಂಗೆ ಬುದ್ಗಿದ್ದಿ ನೆಟ್ಕೈತಾ ಹೆಂಗೆ? ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದೀಯ? ಹೆಣ್ಣು ನಮ್ ಜೀವ, ನಮ್ ಮುಸುರು, ನಮ್ ದೈವ ಕಣವ. ಅದಕ್ಕೆ ನಮ್ ಹಿರಿಯರು ಮನುಷ್ಯನಿಗೆ ಅಗತ್ಯ ಇರೋದಕ್ಕೆಲ್ಲ ಹೆಣ್ಣನ ಹೆಸರಿಟ್ ಕರೆಯೋದು. ಭೂಮಿಗೆ ಭೂಮ್ತಾಯಿ ಅಂತ, ಹಣಕ್ಕೆ ಲಕ್ಷ್ಮವ್ವ, ವಿದ್ಯೆಗೆ ಸರಸ್ವತಿ, ನೀರಿಗೆ ಗಂಗೆ ಅಂತ ಕರೆಯೋದು ಅವುಗಳು ನಮಗೆ ಮಾಡಿರೋ ಉಪಕಾರದ ಕೃತಜ್ಞತೆಗೋಸ್ಕರ. ಅವ್ವ ನಿಮ್ಮವ್ವ ಹೆಣ್ಣಲ್ವಾ?
1: ಹೌದು.
4: ನೀ ಹೆಣ್ಣಲ್ವಾ?
1: ಹೌದು.
4: ನಿನ್ ಸೊಸೆನೂ ಹೆಣ್ಣಲ್ವಾ? ನಿಮ್ಮವ್ವ ಹೆಣ್ಬೇಡ ಅಂತ ಯೋಚಿಸಿದ್ರೆ ನೀನಿವತ್ತು ಭೂಮಿ ಮೇಲೆ ಬರ್ತಿದ್ದ? ಇವರೆಲ್ಲ ಬೇಕು, ಪ್ರಪಂಚನೇ ನೋಡ್ದಿರೋ. ನನ್ನ ಮಗಳು ಬೇಡವನವ್ವ.
1: ನೀನು ಹೇಳ್ತಿದ್ರೆ ನನ್ ಕರುಳು ಕಿತ್ತು ಬರ್ತೈತೆ. ನಾನು ಅನ್ಕೊಂಡಿದ್ದು ತಪ್ಪಾಯ್ತು ಮಗ, ಕ್ಷಮಿಸ್ಬಿಡು.
4: ಅವ ಇದ್ರಾಗೆ ಕ್ಷಮಿಸೋದು ಏನೂ ಇಲ್ಲ. ಪ್ರತಿಯೊಬ್ರು ತಿಳ್ಕೊಳ್ರಿ, ಯಾರು ಹೆಣ್ಣನ್ನ ಕೀಳಕ್ ಕಾಣ್ತಾರೋ ಅವರು ಉದ್ಧಾರ ಆಗಕ್ಕಿಲ್ಲ, ಅವ್ರ ಮನೆ ಬೆಳಗಕ್ಕಿಲ್ಲ.
2: ಹೌದು,

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ಹಾಗೂ ಉತ್ತೇಜನ ನೀಡುತ್ತಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮದಾರರು ಹಾಗೂ ಕುಶಲಕರ್ಮಿಗಳು ಈ ಅಭಿಯಾನದ ಹಿನ್ನೆಲೆ ತಮ್ಮ ಮಾರುಕಟ್ಟೆ ವಿಸ್ತರಣೆಯ ಅವಕಾಶ ಪಡೆದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ತಲೆಮಾರುಗಳಿಂದ ಸ್ಥಳೀಯ ಕುಶಲಕರ್ಮಿಗಳು ತಯಾರಿಸುತ್ತಿರುವ ಕರಕುಶಲ ವಸ್ತುಗಳು, ಕೈಮಗ್ಗ ಉತ್ಪನ್ನಗಳಿಗೆ ಮೌಲ್ಯ, ಘನತೆ ಹಾಗೂ ಬೆಂಬಲ ನೀಡುವುದು ಈ ಅಭಿಯಾನದ ಉದ್ದೇಶವಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ನಿಭಾಯಿಸಿ ಜನರಿಗೆ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಪೂರೈಸಲು ಸರ್ಕಾರ ಕ್ರಮ ಕೈಗೊಂಡಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಹಾಗೂ ಜಿಲ್ಲೆಗಳಿಗೆ 3-4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕುಡಿಯುವ ನೀರು ಹಾಗೂ ಮೇವಿನ ಸಮಸ್ಯೆ ಇರುವ ಕಡೆ ಹಣವನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಅವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕಿಷ್ಕಿಂದೆ ಭಾಗದಲ್ಲಿ ಸಚಿವ ಸಂಪುಟ ಸಭೆ ಆಯೋಜಿಸಲು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಪ್ರಜಾಸೇವಾ ಆಂದೋಲನ ಸಭೆಯಲ್ಲಿ ಅವರು ಮಾತನಾಡಿದರು. ಸಿಂಧನೂರು ಹಾಗೂ ರಾಯಚೂರು ಭಾಗಕ್ಕೆ ರೈತರ ಅಪೇಕ್ಷೆಯಂತೆ 4-6 ದಿನಗಳ ಕಾಲ 2,000 ಕ್ಯೂಸೆಕ್ ನೀರು ಹರಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾಗಿ ಸಚಿವ ತಂಗಡಗಿ ನುಡಿದರು. ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು ಸರ್ಕಾರದಿಂದ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆಯಾಗಿದೆ. ಸಂಬಂಧಿತ ಪರಿಹಾರ ಕಾರ್ಯಗಳು ಹಾಗೂ ಬೆಳೆ ಕಟಾವು ಪ್ರಯೋಗಗಳು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಡೆಯುತ್ತಿವೆ ಎಂದು ಜಿಲ್ಲಾಧಿಕಾರಿ ಎಸ್ ಪೂವಿತಾ ತಿಳಿಸಿದ್ದಾರೆ. ಲಿಂಗಸೂಗೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಆಯೋಜಿತ ಪ್ರಜಾಸೇವೆ ಆಂದೋಲನ ಸಭೆಗೆ ಚಾಲನೆ ನೀಡಿ ಮಾತನಾಡಿದರು. ಜಲಧಾರೆ ಯೋಜನೆಯಡಿ ಲಿಂಗಸೂಗೂರು ನೀರು ಶುದ್ದೀಕರಣ ಘಟಕದಿಂದ ಜಿಲ್ಲೆಯ 1,400ಕ್ಕೂ ಹೆಚ್ಚು ವಸತಿ ಪ್ರದೇಶಗಳಿಗೆ ಹಾಗೂ 7 ಸ್ಥಳೀಯ ಸಂಸ್ಥೆಗಳಿಗೆ ಕುಡಿಯುವ ನೀರು ಪೂರೈಸಲಾಗುತ್ತಿದೆ ಎಂದರು. ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ಚೀಟಿ ನೀಡುವ ಅಭಿಯಾನದಡಿ ಬಳ್ಳಾರಿ ಜಿಲ್ಲೆಯ 5 ತಾಲೂಕುಗಳ 100 ಗ್ರಾಮ ಪಂಚಾಯಿತಿಗಳಲ್ಲಿ ಜಾಬ್ ಕಾರ್ಡ್ ಸರ್ವೆ ಜಿಲ್ಲಾ ಪಂಚಾಯಿತಿ ಕೈಗೊಂಡಿತ್ತು. 731 ಕುಟುಂಬಗಳಿಗೆ ಜಾಬ್ ಕಾರ್ಡ್ ನೀಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಮೊಹಮ್ಮದ್ ಹ್ಯಾರಿಸ್ ಸುಮೇರ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಆಯೋಜಿತ ರಾಷ್ಟೀಯ ಲೋಕ್ ಅದಾಲತ್ ಕಾರ್ಯಕ್ರಮದಲ್ಲಿ ಒಟ್ಟು 34,542 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಭು ಎನ್ ಬಡಿಗೇರ್ ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ವಿವಿಧೆಡೆಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ಭಾರತೀಯ ರಾಷ್ಟೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರದ ಸಹಯೋಗದಲ್ಲಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಧ್ಯೇಯದಡಿ ಸ್ವಚ್ಛತಾ ಶ್ರಮದಾನ ಜರುಗಿತು. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಪ್ರಜಾಸೇವಾ ಆಂದೋಲನ ಸಭೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ಚಾಲನೆ ನೀಡಿದರು. ತಾಲೂಕಿನ 32 ಗ್ರಾಮ ಪಂಚಾಯಿತಿಗಳಿಂದ ಸಾರ್ವಜನಿಕರ ಅಹವಾಲು, ದೂರು, ಸಮಸ್ಯೆ ಕುರಿತು ಅರ್ಜಿ ಸ್ವೀಕರಿಸಲು ಪ್ರತ್ಯೇಕ ಕೇಂದ್ರಗಳನ್ನು ತೆರೆಯಲಾಗಿತ್ತು. ಲಿಂಗಸೂಗೂರು ಪಟ್ಟಣದಲ್ಲಿ ಆಯೋಜಿತ ಪ್ರಜಾಸೇವೆ ಆಂದೋಲನ ಸಭೆಯಲ್ಲಿ ಒಟ್ಟು 89 ಅಹವಾಲುಗಳನ್ನು ಸ್ವೀಕರಿಸಲಾಗಿದೆ ಎಂದು ತೆಹಸೀಲ್ದಾರ್ ಸತ್ಯಮ್ಮ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಒಟ್ಟು 8,80,00,000 ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಹಾಗೂ ಶಾಸಕ ಹಂಪಯ್ಯ ನಾಯಕ್ ಜಂಟಿಯಾಗಿ ಭೂಮಿಪೂಜೆ ನೆರವೇರಿಸಿದರು. ಜನಪದರನ್ನು ಜಾನಪದ ಲೋಕದೊಂದಿಗೆ ಬೆಸೆದಿಡುವ ಎಚ್ಎಲ್ ನಾಗೇಗೌಡರ ಆಶಯದ ಮುಂದುವರಿದ ಭಾಗ ಲೋಕಸಿರಿ ಕಾರ್ಯಕ್ರಮ ಎಂದು ರಾಜ್ಯ ಜಾನಪದ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಹೀಚಿ ಬೋರಲಿಂಗಯ್ಯ ಹೇಳಿದ್ದಾರೆ. ರಾಮನಗರದ ಜಾನಪದ ಲೋಕದಲ್ಲಿ ಲೋಕಸಿರಿ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು.

0: ಖ್ಯಾತ ಜಾನಪದ ಕಲಾವಿದ ಜೋಗಿಲ ಸಿದ್ದರಾಜು ಪಾಲ್ಗೊಂಡಿದ್ದರು. ಕೇಂದ್ರ ಭೂವಿಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿ ರಾಷ್ಟ್ರವ್ಯಾಪಿ ಅಭಿಯಾನದ ಭಾಗವಾಗಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿ 5ನೇ ಆವೃತ್ತಿಯ ಕಡಲ ತೀರ ಸ್ವಚ್ಛತಾ ಅಭಿಯಾನ ನಡೆಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೊಮ್ಮೆ ಬದುಕು ನಮ್ಮ ಮುಂದೆ ಇಡೋ ಸವಾಲುಗಳು ತುಂಬಾ ದೊಡ್ಡದಾಗಿರುತ್ತೆ ಅಂತ ನಾವು ಅನ್ಕೋತೀವಿ. ಆದ್ರೆ ಆ ಸವಾಲುಗಳಿಗಿಂತ ದೊಡ್ಡದು ನಮ್ಮೊಳಗಿನ ಧೈರ್ಯ, ಆತ್ಮವಿಶ್ವಾಸ, ಹಾಗೆ ಬದುಕಬೇಕು ಅನ್ನೋ ಛಲ. ಇವತ್ತಿನ ನಮ್ಮ ಅತಿಥಿ ಸುನೀತಾ ಅವರು ಅಂತಹದ್ದೇ ಅಸಾಮಾನ್ಯ ಬದುಕಿನ ಪಯಣದ ಪ್ರತಿನಿಧಿ. ಇವರು ದೈಹಿಕ ಸವಾಲುಗಳನ್ನು ಎದುರಿಸ್ತಾ ಇದ್ರು, ಅವುಗಳನ್ನು ತಮ್ಮ ಬದುಕಿನ ಮಿತಿಗಳನ್ನ ಆಗಿ ಮಾಡಿಕೊಳ್ಳದೆ ಮೂರು ಚಕ್ರದ ವಾಹನವನ್ನ ಚಲಾಯಿಸ್ತಾ ಆಹಾರವನ್ನ ವಿತರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುನೀತಾ ಅವರು ತಮ್ಮ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತು ಸ್ವಾವಲಂಬನೆಯ ಬದುಕನ್ನ ಕಟ್ಟಿಕೊಳ್ತಾ ಇರೋ ಸುನೀತಾ ಅವರ ಪಯಣ ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿದಾಯಕ. ಅವರ ಬದುಕಿನಲ್ಲಿ ಎದುರಾದ ಸವಾಲುಗಳು ಯಾವುವು, ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲಲು ಅವರಿಗೆ ಶಕ್ತಿ ನೀಡಿದ್ದು ಏನು, ಈ ಕೆಲಸ ಅವರ ಜೀವನದಲ್ಲಿ ಏನೇನು ಬದಲಾವಣೆಗಳನ್ನು ತಂದಿದೆ, ಇವೆಲ್ಲ ಅವರ ಮಾತುಗಳಲ್ಲೇ ಕೇಳೋಣ. ನಮ್ಮೊಂದಿಗಿದ್ದಾರೆ ಸುನೀತಾ ಅವರು. ಸುನೀತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮ್ಯಾಮ್.
0: ನಿಮ್ದೊಂದು ಪುಟ್ಟ ಪರಿಚಯ ಮಾಡ್ಕೊಳ್ಳೋದಾದ್ರೆ.
1: ನಾನು ಫುಡ್ ಸರ್ವ್ ಮಾಡ್ತೀನಿ.
0: ನಿಮ್ ಬಗ್ಗೆ ಮತ್ತೆ ನಿಮ್ಮ ಕುಟುಂಬದ ಬಗ್ಗೆ ನಮ್ಮ ಕೇಳುಗರಿಗೆ ಏನ್ ಹೇಳಬೇಕು ಅಂತ ಅನ್ಕೊಂಡಿದ್ದೀರಾ?
1: ನಮ್ಮ ಮನೇಲಿ ನಾನು, ನಮ್ಮ ಇಬ್ಬರು ಮಕ್ಕಳು, ನಮ್ಮ ತಾಯಿದಾರೆ. ಸೊ ತಾಯಿ ಜೊತೆ ನಾವಿದ್ದೀವಿ, ತಾಯಿ ನನ್ನ ಜೊತೆ ಇದ್ದಾರಂತ ಹೇಳಕ್ಕಾಗಲ್ಲ. ಸೊ ನಮ್ಮ ಮಕ್ಕಳು ಇವಾಗ SLC ಓದ್ತಾ ಇದ್ದಾರೆ. ನಮ್ಮ ಹಸ್ಬೆಂಡ್ ಇಲ್ಲ, ಹಿ ಇಸ್ ನೋ ಮೋರ್. 10 ವರ್ಷ ಆಯ್ತು ಹೋಗಿ. ಸೊ ಕಷ್ಟ ಪಡ್ತಾ ಇದ್ದೀನಿ. ಸೊ ಇವಾಗ ನನಗೆ ಅಷ್ಟೇನ್ ಗೊತ್ತಾಗ್ತಾ ಇಲ್ಲ ಕಷ್ಟ ಅನ್ನೋದು. ಫುಡ್ ಸರ್ವ್ ಮಾಡ್ತಾ ಇದ್ದೀನಿ, ಜನರದ ಆಶೀರ್ವಾದ ಇದೆ, ಜನರು ನಂಗೆ ಬ್ಲೆಸ್ ಮಾಡ್ತಾರೆ, ಒಬ್ಬೊಬ್ರು ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ, ಅವರಿಂದ ನಾನು ಖುಷಿ ಖುಷಿಯಾಗಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಮ್ಯಾಮ್.
0: ಓಕೆ. ನಿಮ್ಮ ಬಾಲ್ಯ, ಶಾಲಾ ದಿನಗಳು, ಬಾಲ್ಯದಿಂದಲೇ ನಿಮ್ಮ ಜೀವನದಲ್ಲಿ ಎದುರಾದ ಸವಾಲುಗಳ ಬಗ್ಗೆ ಒಂಚೂರು ಹೇಳೋದಾದ್ರೆ.
1: ಆ ತರ ಅಂದ್ರೆ ನನ್ಗೆ ಬಾಲ್ಯದಲ್ಲಿ ನಮ್ಮ ತಂದೆ ತಾಯಿ ಬಿಟ್ರೆ ನನ್ಗೆ ಯಾರು ನೋಡ್ತಾ ಇರ್ಲಿಲ್ಲ. ಎಲ್ಲ ಚಿಕ್ಕ ಚಿಕ್ಕವರೇ ಅವಾಗ, ಅಕ್ಕ ತಂಗಿರು ಎಲ್ಲ. ಸೊ ಅವಾಗಿಂದ ನಾನು 6 ಜನ ನಾವು ಮಕ್ಕಳು, 6 ಮಕ್ಕಳಲ್ಲಿ ನನ್ಗೆ ಈ ತರ ಆಗಿರೋದು, ಪೋಲಿಯೋ ಅಟ್ಯಾಕ್ ಆಗಿರೋದು. ಸೊ ನನ್ ಬಗ್ಗೆ ತುಂಬಾನೇ ಕೇರ್ ತಗೋತಾ ಇದ್ರು ಅವಾಗ ನಮ್ ತಂದೆ ತಾಯಿ. ನಮ್ ತಂದೆ ಅಂತೂ ತುಂಬಾ ಕಷ್ಟ ಪಟ್ಟಿದ್ದಾರೆ ಮ್ಯಾಮ್. ನಾನು ಲಿಂಗರಾಜಪುರಂ ಅಲ್ಲಿ ಓದ್ತಾ ಇದ್ದೆ, ಶ್ರದ್ಧಾಂಜಲಿ ಇಂಟಿಗ್ರೇಟೆಡ್ ಸ್ಕೂಲ್ ಅಂತ. ಆ ಸ್ಕೂಲಲ್ಲಿ ಓದ್ತಾ ಇರುವಾಗ ಒಂದೊಂದ್ಸತಿ ಬಸ್ ಮಿಸ್ ಆಗ್ಬಿಟ್ರೇನು, ನಮ್ ತಂದೆ ನನ್ಗೆ ಸೈಕಲ್ ಅಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾ ಇದ್ರು ಮ್ಯಾಮ್. ಅಷ್ಟು ಇದಾಗಿ ಕರ್ಕೊಂಡು ಹೋಗಿ ಬಿಡೋದು, ಕರ್ಕೊಂಡ್ ಬರೋದು ಎಲ್ಲ ಮಾಡ್ತಾ ಇದ್ರು ಮ್ಯಾಮ್. ನನ್ಗೆ ಈ ತರ ಹ್ಯಾಂಡಿಕ್ಯಾಪ್ ಇದ್ದಾಳೆ ನನ್ನ ಹುಡುಗಿ ಅಂತಾನು ಅವ್ರು ನನ್ಗೆ ಇದ್ ಮಾಡ್ತಾ ಇರ್ಲಿಲ್ಲ, ಫೀಲೇ ಮಾಡಿಸ್ತಾ ಇರ್ಲಿಲ್ಲ, ತುಂಬಾ ಚೆನ್ನಾಗಿ ನೋಡ್ತಾ ಇದ್ರು ಮ್ಯಾಮ್.
0: ಅಂದ್ರೆ ಬಾಲ್ಯದಲ್ಲಿ ನಿಮ್ಗೆ ಕಷ್ಟ ಅಂತ ಫೀಲ್ ಮಾಡಕ್ಕೆ ನಿಮ್ಮ ತಂದೆ ಬಿಟ್ಟಿಲ್ಲ ಅಂತ?
1: ಬಿಟ್ಟಿಲ್ಲ ಮ್ಯಾಮ್, ಖಂಡಿತ ಬಿಟ್ಟಿಲ್ಲ.
0: ಆಮೇಲೆ ನಿಮ್ಗೆ ಕೆಲಸ ಮಾಡ್ಬೇಕು ಅಂತ ಅನಿಸ್ತು. ಸೊ ನಾನು ಯಾರ ಮೇಲೂ ಅವಲಂಬಿತವಾಗಬಾರ್ದು, ನನ್ನ ಕಾಲ್ ಮೇಲೆ ನಿಲ್ಬೇಕು ಅನ್ನೋ ಆಲೋಚನೆ ಹೇಗ್ ಬಂತು ಸುನೀತಾ ಅವರೆ?
1: ನಾನು ತುಂಬಾ ಕಷ್ಟ ಪಟ್ಟಿದ್ದೀನಿ ಮ್ಯಾಮ್. ಎಲ್ಲಾರು ನಮ್ಮ ಅಕ್ಕ ತಂಗಿರೆಲ್ಲ ಬೆಳೆದ್ರು, ದೊಡ್ಡವರಾದ್ರು, ಎಲ್ಲ ಅವ್ರವ್ರದ್ದು ಇದು ಅವ್ರು ಮಾಡ್ಕೊಂಡ್ರು, ಅವ್ರು ಹೇಗೆ ದುಡಿಬೇಕು, ಹೇಗಿರ್ಬೇಕು ಅನ್ನೋದನ್ನೆಲ್ಲ ಮಾಡಿದ್ರು. ಸೊ ನನ್ನ ಹ್ಯಾಂಡಿಕ್ಯಾಪ್ ಇದ್ನಲ್ಲ, ನನ್ಗೆ ನನ್ಗೆ ಯಾರು ಡ್ಯೂಟಿನ ಕೊಡ್ತಾ ಇರ್ಲಿಲ್ಲ ಅಮ್ಮ, ವರ್ಕೇ ಕೊಡ್ತಾ ಇರ್ಲಿಲ್ಲ, ನೀನ್ ಹೇಗ್ ಮಾಡ್ತೀಯ ಅನ್ಬಿಟ್ಟು ತುಂಬಾನೇ ಇದು ಮಾಡೋರು ಮ್ಯಾಮ್. ಅವಾಗ ಹೇಳ್ಬೇಕು ಅಂದ್ರೆ ಒಂದೊಂದ್ ಶಾಂಪಗುನು ನಮ್ ತಂದೆ ತಾಯಿ ಹತ್ರ ಬೇಡಿದೀನಿ ಮ್ಯಾಮ್, ಅಂತ ಕಷ್ಟ ನನ್ ಬಂದಿದೆ ಇಲ್ಲ ಅಂತಿಲ್ಲ. ಸೊ ಇವಾಗ ಮಕ್ಳು ಆಗದ ಮುಂಚೆ ತುಂಬಾನೇ ಫೀಲ್ ಮಾಡಿದೀನಿ, ನನ್ನ ಲೈಫ್ ತುಂಬಾನೇ ಇದು ಮಾಡಿದೀನಿ, ಇದು ಒಂದ್ ಲೈಫ್ ಏನಪ್ಪ ನಮ್ಗೆ ಅನ್ಸೋ ತರ ನನ್ಗೆ ಆಗಿತ್ತು ಮ್ಯಾಮ್. ಅದೇ ತಂದೆ ತಾಯಿ ಪ್ರೀತಿ ಬಿಟ್ರೆ ಅಲ್ಲಿ ಯಾರ್ದು ಅಕ್ಕ ತಂಗಿರ್ದಾಗ್ಲಿ ಅಣ್ಣ ತಮ್ಮಂದ್ರಾಗ್ಲಿ ಯಾರ್ದು ಪ್ರೀತಿ ಇರ್ಲಿಲ್ಲ ಮ್ಯಾಮ್. ಸೊ ಅದಿಂದ ಏನಪ್ಪ ಮಾಡೋದು, ಏನ್ ಮಾಡೋದು ಅಂದ್ಮೇಲೆ ಆಮೇಲೆ ಸದ್ಯಕ್ಕೆ ನಾನೇ ಒಂದು STD ಬೂತ್ ಉಡ್ಕೊಂಡು ಅದಕ್ಕೆ ಸೇರಿ ತಿಂಗಳು 1,500 ಕೊಡ್ತೀನಿ ಅಂದ್ರು ಮ್ಯಾಮ್. ಅದಕ್ಕೆ ಸೇರಿ 1 ವರ್ಷ ಮಾಡಿದ್ದೀನಿ ಮ್ಯಾಮ್. ಆಮೇಲೆ ಬರ್ತಾ ಬರ್ತಾ ಬರ್ತಾ ನನ್ಗೆ ಈ ತರ ಸರ್ ಒಬ್ರು ಮುನಿ ಸರ್ ಅಂತ ಇದಾರೆ ಸುಲ್ತಾನ್ ಪಳ್ಯದಲ್ಲಿ, ಅವ್ರು ನಮ್ಮನ್ನ ಮೀಟಿಂಗ್ ಇದೆ ನಿಮ್ ತರಾನೇ ಕರೆಸಿ ಮೀಟಿಂಗ್ ಅಲ್ಲೆಲ್ಲ ಕೂರಿಸಿ ಇಂಟರ್ವ್ಯೂ ಮಾಡಿಸಿ ಅವ್ರು ನಮ್ಮನ್ನ ನಿನ್ಗೆ ನಾನು ಕೆಲಸ ಕೊಡಿಸ್ತೀನಿ, ನಿನ್ಗೊಂದು ಗಾಡಿ ಕೊಡಿಸ್ತೀನಿ, ನೀನು ರೆಡಿ ಇದೇನಮ್ಮ ನೀನ್ ವರ್ಕ್ ಮಾಡಕ್ಕೆ ಅನ್ಬಿಟ್ಟು ಅವ್ರು ಹೇಳ್ದಂಗಿಂದ ನನ್ಗೆ ನಾನು ಹೋಗ್ಬಿಟ್ಟು ಇದೇ ತರ ಮೀಟ್ ಮಾಡಿ ಅವ್ರನ್ನ ಅವ್ರಾಗ ಅವರೇ ನನ್ನ ಗಾಡಿ ಕೊಡಿಸಿ 2-3 ದಿವಸ ಟ್ರೈನಿಂಗು ಕೊಟ್ರು ಮ್ಯಾಮ್. ಅವರೇ ಎಲ್ಲ ಕೊಡಿಸಿ ಆಮೇಲೆ ನನಗ್ ಬಿಟ್ರು ಮ್ಯಾಮ್. 1 ವೀಕ್ ಅಲ್ಲಿ ನಾನು ರೆಡಿ ಆದೆ ಮ್ಯಾಮ್.
0: ವೆರಿ ಗುಡ್. ಅಂದ್ರೆ 3-wheeler ಓಡಿಸ್ಕೊಂಡು ಇವಾಗ ನೀವು ಫುಡ್ ಡೆಲಿವರಿ ಕೆಲಸ ಮಾಡ್ತಿದ್ದೀರಾ?
1: ಹೌದು.
0: ಈ 3-wheeler ಓಡಿಸಿ ಆಹಾರ ವಿತರಿಸೋ ಕೆಲಸದ ಬಗ್ಗೆ ನಿಮ್ಗೆ ಏನಾದ್ರು ಐಡಿಯಾ ಇತ್ತ ಅಥವಾ ಸರ್ ಗೈಡ್ ಮಾಡಿದ್ರ?
1: ನೋ ಮ್ಯಾಮ್, ನನ್ಗೆ ಆ ತರ ಏನು ಐಡಿಯಾ ಇರ್ಲಿಲ್ಲ ಮ್ಯಾಮ್. ಸರಕ್ ಸರೇ ನನ್ಗೆ ಗೈಡ್ ಮಾಡಿದ್ದು.
0: ಓಕೆ.
1: ಅವ್ರಾಗ ಅವರೇ ಬೇರೆಯವ್ರು ನಾವು ಇದ್ರ ಮೇಲೆ ಇರಬಾರ್ದು, ಭಾರ ಇರಬಾರ್ದು, ನಮ್ ಕಾಲ್ ಮೇಲೆ ನಾವು ನಿಂತ್ಕೊಬೇಕು ಅನ್ಬಿಟ್ಟು ಅವ್ರದೊಂದ್ ಛಲದಿಂದ ನನ್ಗೆ ಇದು ಮಾಡ್ಕೊಟ್ರು ಮ್ಯಾಮ್. ಪಾಪ ಅವರೆಲ್ಲ ಇರ್ಲಿ, ಖುಷಿಯಾಗಿರ್ಲಿ ಮ್ಯಾಮ್.
0: ನೀವು ಮುನಿಸ್ವಾಮಿ ಸರ್ ಬಗ್ಗೆ ನೆನ್ಸ್ಕೊತಾ ಇದ್ದೀರಾ ಈ ದಿನ, ಅವ್ರ ಪಾತ್ರ ನಿಮ್ಮ ಜೀವನದಲ್ಲಿ?
1: ತುಂಬಾ ನೆನ್ಸ್ಕೋತೀನಿ ಮ್ಯಾಮ್. 3-wheeler ಅಲ್ಲಿ ಕೂತ್ಕೊಂಡ್ರೆ ಸಾಕು ಮ್ಯಾಮ್, ಅವ್ರದೇ ಗ್ಯಾಪ್ನ ಇರುತ್ತೆ. ಪಾಪ ಸರ್ ತುಂಬಾ ಒಳ್ಳೆಯವರು ಮ್ಯಾಮ್, ನನ್ಗೆ ಅಂತಲ್ಲ ತುಂಬಾ ಜನಕ್ಕೆ ಬ್ಲೆಸ್ ಮಾಡಿದ್ದಾರೆ ಮ್ಯಾಮ್.
0: ಓಕೆ.
1: ಅವ್ರ ಲೈಫ್ ಯಾವಾಗ್ಲೂ ಖುಷಿಯಾಗಿರ್ಲಿ ಮ್ಯಾಮ್.
0: ಓಕೆ. ನೀವು ಇನ್ನೊಂದು ಹೇಳಿದ್ರಿ, ಅವರು ಸ್ವತಃ ಅವರು ಹ್ಯಾಂಡಿಕ್ಯಾಪ್ಡ್ ಪರ್ಸನ್ ಅಂತ ಹೇಳಿ.
1: ಅವರು ಹ್ಯಾಂಡಿಕ್ಯಾಪ್ ಮ್ಯಾರಿಡ್ ಆಗಿದೆ, ಅವ್ರಿಗೂ ಇಬ್ರು ಗಂಡ್ ಮಕ್ಳು ಇದಾರೆ, ಅವ್ರು ಇವಾಗ ದೊಡ್ಡವರಾಗಿದ್ದಾರೆ, ಕೆಲ್ಸಕ್ಕೆಲ್ಲ ಹೋಗ್ತವ್ರೆ, ಅವ್ರ ವೈಫ್ ಇದಾರೆ, ವೈಫ್ ಅವ್ರನ್ನ ನೋಡ್ಕೋತಾರೆ ಮ್ಯಾಮ್, ಅವರು ಡ್ಯೂಟಿಗೆ ಹೋಗ್ತಾರೆ, ವೈಫು ಹೋಗ್ತಾರೆ ಡ್ಯೂಟಿಗೆ.
0: ಓಕೆ, ಸೊ ಅಂದ್ರೆ ಒಂದು ಪ್ರಾಬ್ಲಮ್ ಯಾರಿಗೆ ಅರ್ಥ ಆಗತ್ತೆ ಅಂದ್ರೆ ಆ ಪ್ರಾಬ್ಲಮ್ ಯಾರು ಫೇಸ್ ಮಾಡಿರ್ತಾರೆ ಅವರಿಗೆ ಅದನ್ನ ಅರ್ಥ ಮಾಡಕ್ಕೆ ಸಾಧ್ಯ ಅನ್ನೋದು ನಿಮ್ಮ ಮಾತಿಂದ ಸ್ಪಷ್ಟ ಆಗತ್ತೆ. ಈ ಕೆಲಸನ ನೀವು ಆರಂಭಿಸ್ತೀನಿ ಅಂದಾಗ ನಿಮ್ ಕುಟುಂಬದವರು ಮತ್ತೆ ಸುತ್ತಮುತ್ತಲಿನವರು ಅಂದ್ರೆ ರಿಲೇಟಿವ್ಸ್ ಇರ್ಬೋದು ಹೇಗೆ ಪ್ರತಿಕ್ರಿಯಿಸಿದ್ರು?
1: ಫಸ್ಟ್ ಅಂಡ್ ಫಸ್ಟ್ ನಮ್ ತಾಯೇ ಒಂದ್ ಮಾತು ಹೇಳಿದ್ರು, ಮ್ಯಾಮ್ ನೀನು ಈ ಗಾಡಿಲಿ ಕುತ್ಕೊಂಡು ಫುಡ್ ಸರ್ವ್ ಮಾಡ್ತೀಯಾ ಅನ್ಬಿಟ್ಟು ನನ್ನನ್ನ ಡಿಮ್ಯಾಂಡ್ ಮಾಡಿದ್ರು ಮ್ಯಾಮ್ ಅವರು. ನಮ್ಮ ಅಕ್ಕ ತಂಗಿರೆಲ್ಲ ರೋಡ್ ಎಲ್ಲ ಹಂಗಿದೆ, ಹೇಗ್ ಮಾಡ್ತೀಯಾ ನೀನು, ಹೆಂಗ್ ಇದ್ ಮಾಡ್ತೀಯಾ, ಅದು ಟ್ರಾಫಿಕ್ ಆ ಜನ ಹೆಂಗ್ ನೀನ್ ನುಗ್ತೀಯಾ ಇದ್ರಲ್ಲಿ ಅನ್ಬಿಟ್ಟು ನನ್ಗೆ ತುಂಬಾನೇ ಇದು ಮಾಡ್ತಾ ಇದ್ರು ಮ್ಯಾಮ್. ಅವ್ರಿಗೆಲ್ಲ ಚಾಲೆಂಜಿಂಗ್ ಆಗಿ ನಾನು ಇವಾಗ ಈ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮ್ ತಾಯಿ ಅಂತಾರೆ, ಓ ಪರವಾಗಿಲ್ಲ, ಎಲ್ ಬಿಟ್ರೆ ನನ್ ಮನೆಗೆ ಬಂದ್ ಸೇರ್ತೀಯ ಅನ್ಬಿಟ್ಟು ಅಂತಾರೆ ಮ್ಯಾಮ್, ತುಂಬಾ ಖುಷಿ ಪಡ್ತಾರೆ ಮ್ಯಾಮ್ ಇವಾಗ. ಸೊ ನಾನು ಒಂದ್ ರೂಪಾಯಿ ಅಷ್ಟಾದ್ರೂ ನಾನು ತನ್ನ ಮನೆಗೆ ಹಾಕೋ ಅಂತವಳು ಆಗಿದ್ದೀನಿ, ನನ್ಗೆ ಖುಷಿ ಆಗುತ್ತೆ. ನನ್ ಮಕ್ಳಿಗೆ ನನ್ ಮಕ್ಳು ಏನ್ ಕೇಳ್ತಾರೆ ಅದನ್ನೆಲ್ಲ ಕೊಡ್ತೀನಿ ತಂದಿ. ಅವರು ಅಂತಾರೆ, ಮಮ್ಮಿ ನೀನ್ ತುಂಬಾ ಗ್ರೇಟ್ ಮಮ್ಮಿ, ನಾವು ಕೇಳಿದ್ನ ನೀನ್ ನಂಗೆ ತಂದು ಕೊಡ್ತೀಯ ಅನ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ ಮ್ಯಾಮ್. ಚಾಲೆಂಜಿಂಗ್ ಆಗಿ ಈ ಕೆಲಸ ಮಾಡೇ ಮಾಡ್ತಾ ಇದ್ದೀನಿ ಮ್ಯಾಮ್ ನಾನು.
0: ಸುನೀತಾ ಅವರೇ, ನೀವಿವಾಗ ಫುಡ್ ಡೆಲಿವರಿ ಕೆಲಸಕ್ಕೆ ಕೆಲಸ ಹುಡ್ಕೊಂಡು ಹೋದಾಗ ಕೆಲಸ ಹುಡುಕೋ ಕೆಲಸ ಎಷ್ಟು ಸವಾಲಿನದಾಗಿತ್ತು? ಯಾಕಂದ್ರೆ ಒಂದೇ ಸಲಕ್ಕೆ ನಿಮ್ಗೆ ಕೆಲಸ ಕೊಡೋರು ನೀನ್ ಕೈಯಲ್ಲಿ ಮಾಡ್ತೀಯೇನಮ್ಮ, ಮಾಡಕ್ಕಾಗತ್ತಾ ಅಂತ ಹೇಳಿದ್ರ? ಅಂಡ್ ಎಷ್ಟು ಕಷ್ಟಪಟ್ರಿ ಒಂದು ಕೆಲಸ ಹುಡ್ಕಕ್ಕೆ?
1: ಮ್ಯಾಮ್ ಖಂಡಿತ ಹೇಳ್ಬೇಕು ಅಂದ್ರೆ, ಅವರು ಸಹ ನಂತರನೇ ಅಂಗವಿಕಲರು. ಸೊ ಅವರು ಅವ್ರಿಗೆ ಗೊತ್ತು ಅಂಗವಿಕಲರದ ಕಷ್ಟ ಹೇಗಿರುತ್ತೆ ಏನು ಅನ್ಬಿಟ್ಟು ಅವ್ರಿಗೂ ಗೊತ್ತಿದೆ ಮ್ಯಾಮ್. ಅವರು ನಂಗೆ ಹಾಗೂ ಕೇಳೋರು, ನೀನ್ ಡ್ರೈವ್ ಮಾಡಕ್ಕಾಗುತ್ತಾ? ಮೊದಲು ಅವ್ರ ಕೈಗಳೆಲ್ಲ ನೋಡ್ತಾರೆ, ಬ್ರೇಕ್ ಎಲ್ಲ ಹಿಡಿಯೋದು ಹೇಗಾಗುತ್ತಾ, ಕಾಲಲ್ಲಿ ಇದು ಮಾಡಕ್ಕಾಗುತ್ತಾ, ಎಲ್ಲ ಇದು ಮಾಡಿದ್ದಾರೆ ಮ್ಯಾಮ್. ಮಾಡಿಬಿಟ್ಟು ಅವ್ರನ್ನ ಅವರು ನಮ್ಮನ್ನ ಗಾಡಿ ಕೊಟ್ಟು ಕೂರಿಸಿ ಅವ್ರಾಗ ಅವರು ನಮ್ಮನ್ನ ಚೆಕ್ ಮಾಡಿಬಿಟ್ಟು, ಹೌದಮ್ಮ ನೀನ್ ಮಾಡ್ತೀಯಾ, ಖಂಡಿತ ನಿನ್ ಕೈಲಿ ಆಗುತ್ತೆ ಅನ್ಬಿಟ್ಟು ಅವ್ರು ಹೇಳಿದ ಮೇಲೆನೆ ನಾವು ಸ್ವಲ್ಪ ಧೈರ್ಯವಾಗಿ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದು ಮ್ಯಾಮ್.
0: ಓಕೆ, ಫುಡ್ ಡೆಲಿವರಿ ಕೆಲಸ ಮಾಡೋದ್ ಬಿಟ್ಟು ಅದಕ್ಕಿಂತ ಮುಂಚೆ ಬೇರೆ ಯಾವ್ದಾದ್ರು ಕೆಲಸ ಹುಡ್ಕೋಕೆ ಪ್ರಯತ್ನ ಮಾಡಿದೀರಾ?
1: ಖಂಡಿತ ಇಲ್ಲ ಮ್ಯಾಮ್, ಮಾಡಿದ್ದೆ ಒಂದು ಎಸ್ಟಿಡಿ ಬೂತ್ ಅಲ್ಲಿ, ಅದು 1,500 rupees ಕೊಡ್ತಾ ಇದ್ರು. ಅದನ್ ಬಿಟ್ರೆ ಯಾವ ಬೂತಲ್ಲೂ ನಾನು ಯಾವ ಇದ್ರಲ್ಲಿ ಕೆಲ್ಸಕ್ಕೆ ಹೋಗಿಲ್ಲ. ಸೊ ನಾನು ಹೀಗಿದ್ದೀನಲ್ಲ ಅನ್ಬಿಟ್ಟು ನಾನು ಯಾರಿಗೋ ಕೇಳೋದು ಅನ್ಬಿಟ್ಟು ನನ್ಗೆ ಭಯ ಆಗ್ತಾ ಇತ್ತು. ಅಂತ ಟೈಮಲ್ಲಿ ನಾನು ಯಾರಿಗೂ ಕೇಳಿಲ್ಲ ಮ್ಯಾಮ್. ಇದೊಂದು ವರ್ಷ ಮಾಡಿದೆ, ಅದಾದ್ಮೇಲೆ ನನ್ಗೆ ಈ ತರ ನನ್ಗೆ ಒಬ್ರು ಸರ್ ಸಿಕ್ಕಿದ್ರು.
0: ಈ ಫುಡ್ ಡೆಲಿವರಿ ಕೆಲಸ ಹುಡ್ಕೊಂಡು ಹೋಗ್ತಾ ಇರುವಾಗ ನಿಮ್ಗೆ ಒಂದು ಕೆಲಸ ಕೊಡೋರು ಇದಾರಲ್ಲ, ಅವ್ರು ನಿಮ್ಮನ್ನ ಇಂಟರ್ವ್ಯೂ ಏನಾದ್ರೂ ಮಾಡಿದ್ರ? ಇಂಟರ್ವ್ಯೂ ಮಾಡಿ ಕೆಲ್ಸಕ್ಕೆ ತಗೊಂಡ್ರ ಅಥವಾ ಹೇಗೆ ಸೆಲೆಕ್ಷನ್ ಆಯ್ತು ನಿಮ್ದು?
1: ಇಂಟರ್ವ್ಯೂ ಅಂದ್ರೆ ನಾನು ಒಬ್ಳೇ ಇರ್ಲಿಲ್ಲ ಮ್ಯಾಮ್, ಅಂತ ಜಾಗದಾಗ 10-15 ಇದ್ರು.
0: ಓಕೆ,
1: ನಮ್ ತರಾನೇ ಇದ್ರು ಅವರು. ಎಲ್ರಿಗೂ ಅವ್ರಾಗ ಅವರೇ ಈ ತರ ಧೈರ್ಯ ಕೊಟ್ಟು ನೀವು ಮಾಡ್ಲೇಬೇಕು, ನಾನು ನಿಮ್ಮನ್ನ ಗಾಡಿ ಇಸ್ಕೊಡ್ತೀನಿ ಅಂದಿದ್ದಕ್ಕೇನೆ ನಾವುಗಳೆಲ್ಲ ಧೈರ್ಯ ಮಾಡಿ ಅವರಿಂದ ನಾವು ಇದ್ ಮಾಡ್ಕೊಂಡಿದ್ದು ಮ್ಯಾಮ್.
0: ವಾಹನ ಚಲಾಯಿಸಿಕೊಂಡು ಕೆಲಸಕ್ಕೆ ಹೊರಟ ಮೊದಲ ದಿನದ ಅನುಭವ ಹೇಗಿತ್ತು?
1: ಮ್ಯಾಮ್ ಮೊದಲ ದಿನ ಅಂದ್ರೆ ಫಸ್ಟ್ ಅಂಡ್ ಫಸ್ಟ್ ನಂಗೆ ಟ್ರಾಫಿಕ್ ಭಯ ಇತ್ತು.
0: ಓಕೆ,
1: ಇನ್ನೊಂದು ಸ್ವಲ್ಪ ಗಾಡಿ ಬ್ರೇಕ್ ಈಗೂ ಸ್ವಲ್ಪ ಹಿಡಿಯಕ್ ಇದ್ದಿತ್ತು. ಸೊ 10 minutes ಅಲ್ಲಿ ಕೊಡೋ ಫುಡ್ 15-20 minutes ತಗೊಂಡಿದ್ದೀನಿ ಮ್ಯಾಮ್. ಕಸ್ಟಮರ್ಗಳು ಕೇಳೋರು ಯಾಕಮ್ಮ ಇಷ್ಟು ಲೇಟು ಅನ್ನೋರು, ನಾನು ಅವ್ರಿಗೆ ಹೇಳ್ತಾ ಇದ್ದೆ ಮ್ಯಾಮ್ ಇದೇ ಫಸ್ಟ್ ಟೈಮ್ ನಂದು ಜಾಬ್ ನಾನು ಮಾಡ್ತಾ ಇರೋದು, ಸ್ವಲ್ಪ ದಿವಸ ಆಮೇಲೆ ಇದೇ ತರ ಮಾಡಿ ನಿಮ್ಗೆ 10 minutes ಐದು ನಿಮಿಷದಲ್ಲೇ ತಂದು ಕೊಡ್ತೀನಿ ಅನ್ಬಿಟ್ಟು ಇದು ಮಾಡ್ತೀನಿ ಮ್ಯಾಮ್.
0: ಮಾತುಗಾರಿಕೆ ಚೆನ್ನಾಗಿದೆ ಸುನೀತಾ. ಸ್ಟಾರ್ಟಿಂಗ್ ದಿನಗಳಲ್ಲಿ ಎದುರಿಸಿದ ಅತಿ ದೊಡ್ಡ ಸವಾಲು ಅಥವಾ ಕಷ್ಟ ಅಂತ ಯಾವ್ದಾದ್ರು ಇದೆಯಾ?
1: ಒಂದು ಆರ್ಡರ್ಗೆ 25-30 rupees ಕೊಡ್ತಾ ಇದ್ರು ಮ್ಯಾಮ್. ಅವಾಗ ಇಲ್ಲಿಂದ ಇವಾಗ ತಿಳ್ಕೊಳ್ಳಿ ಸದಾಶಿವನಗರ್ ತನಕ ಹೋಗ್ಬೇಕು, ಬರೀ 25 rupees ಕೊಡ್ತಾ ಇದ್ರು. ನಾನು ಏನಿದು ಇಷ್ಟಿಷ್ಟೇ ಕೊಡ್ತಾವ್ರಲ್ಲ ಅನ್ಬಿಟ್ಟು ಅದಿಂದ ಸ್ವಲ್ಪ ಕಷ್ಟಪಟ್ಟು ಹಂಗೂ ಹೋಗಿ ಇದೇ ಫಸ್ಟ್ ಟೈಮ್ ಅಲ್ಲ ಜಾಬ್ ಮಾಡ್ತಾರೆ ಅನ್ಬಿಟ್ಟು ಸೀದಾ ಹೋಗ್ತಾ ಇದ್ದೆ ಮ್ಯಾಮ್. ನಾನು ದುಡ್ಡು ನೋಡ್ತಾ ಇರ್ಲಿಲ್ಲ. ಸೊ ನನ್ನ ದುಡ್ಮೆ ನಾನು ಹೇಗ್ ಮಾಡ್ತೀನಿ ಅನ್ನೋದನ್ನ ನನ್ಗೊಂದು

0: ಎಲ್ಲ ಇತ್ತು. ಇವತ್ತಿನ ದಿವಸ ನಾನು ಎಷ್ಟು ಮಾಡ್ತೀನಿ, ನನ್ನ ಕೈಯಲ್ಲಿ ಎಷ್ಟು ಬರುತ್ತೆ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೆ ಮ್ಯಾಮ್. ಅವಾಗ ಬರ್ತಾ ಬರ್ತಾ ಬರ್ತಾ ಬರ್ತಾ ಇಂಪ್ರೂವ್ ಆಯ್ತು ಮ್ಯಾಮ್. ಈಗ ನನಗೆ ಪರ್ ಡೇ 80 ರುಪೀಸ್ ಬೀಳುತ್ತೆ ಮ್ಯಾಮ್ ಒಂದು ಆರ್ಡ್ರಿಗೆ.
1: ಸುನೀತಾ ಅವರೇ, ನೀವು ಈ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬೇರೆ ಯಾವ್ದಾದ್ರು ನಾನು ಈ ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ಏನಾದ್ರೂ ಗಮನ ಹರಿಸಿದ್ರ?
0: ಇಲ್ಲ ಮ್ಯಾಮ್, ಖಂಡಿತ ಇಲ್ಲ. ನನಗೆ ಇಷ್ಟು ನಾನು ಇಂಪ್ರೂವ್ ಆಗ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಮ್ಯಾಮ್.
1: ಓಕೆ, ಕೆಲವರಿಗೆ ಇರುತ್ತೆ ನಾನು ಮನೆಯಲ್ಲೇ ಕುತ್ಕೊಂಡು ಏನಾದ್ರು ಮಾಡೋಣ, ಟೈಲರಿಂಗ್ ಮಾಡೋಣ ಅಥವಾ ಏನಾದ್ರು ಅಡಿಗೆ ಕೆಲಸ ಮಾಡ್ಬೋದು, ಆ ತರ ಎಲ್ಲ ಇರುತ್ತಲ್ವಾ? ಸೊ ಆ ತರ ಏನು ಥಿಂಕ್ ಮಾಡಿಲ್ಲ?
0: ಆ ತರ ಏನು ಥಿಂಕ್ ಮಾಡಿಲ್ಲ ಮ್ಯಾಮ್. ಸೊ ಮನೇಲೇ ಇದ್ರೇನು, ಮನೇಲಿ ಮಾಮೂಲಿ ಮನೇಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ ಮ್ಯಾಮ್. ಬರೋರ್ಗೆ ನೋಡೋದು, ಅಡಿಗೆ ಪಡಿಗೆ,
1: ಸಣ್ಣ ಪುಟ್ಟ ಕೆಲಸಗಳಂತ ಹೇಳಬಾರ್ದು. ಹೌಸ್ ವೈಫ್ಸ್ ಕೆಲಸನೇ ದೊಡ್ಡ ಕೆಲಸ.
0: ದೊಡ್ಡ ಕೆಲಸ
1: ಅಲ್ವಾ?
0: ಕರೆಕ್ಟ್ ಮ್ಯಾಮ್.
1: ಅವರೇ ಆಕ್ಚುಲಿ ಮನೆಯ ಸಾರಥಿ ಅಂತ ಹೇಳ್ಬೋದು. ಓಕೆ, ಫುಡ್ ಡೆಲಿವರಿ ಕೆಲಸ ಅಂದ್ರೆ ನೀವು ಹೇಳ್ದಂಗೆ ಆವಾಗ್ಲೇ ಹೇಳಿದ್ರಲ್ಲ, ಒಂದು ಆರ್ಡರ್ಗೆ ನಾನು 15-20 ಮಿನಿಟ್ಸ್ ತಗೋತಾ ಇದ್ದೆ ಅಂತ ಹೇಳಿ. ವಾಹನ ಚಲಾಯಿಸಬೇಕು, ಫುಡ್ ಪಿಕ್ ಮಾಡ್ಬೇಕು ರೆಸ್ಟೋರೆಂಟ್ ಇಂದ, ಮತ್ತೆ ಡೆಸ್ಟಿನೇಷನ್ ತಲುಪಬೇಕು, ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸ್ಬೇಕು, ಸ್ವಲ್ಪ ಡಿಲೇ ಆದ್ರೂ ಕಸ್ಟಮರ್ಸ್ ಸ್ವಲ್ಪ ಇರಿಟೇಟ್ ಆಗ್ತಾರೆ. ಸೊ ಇವೆಲ್ಲವನ್ನ ಹೇಗೆ ಪ್ಲಾನ್ ಮಾಡ್ಕೊಂಡು ನಿರ್ವಹಿಸ್ತೀರಿ? ಅಂಡ್ ಟ್ರಾಫಿಕ್ ಅಂತ ಸಿಟಿ ಬ್ಯಾಂಗ್ಳೂರಲ್ಲಿ ಹೆಂಗ್ ಮಾಡ್ತೀರಾ ಅಂತ?
0: ಮ್ಯಾಮ್ ಟ್ರಾಫಿಕ್ ಇರುತ್ತೆ. ಸೊ ಟ್ರಾಫಿಕ್ ಇದ್ರೆ ನನಗೆ ಪೊಲೀಸ್ ಅವರು ಟ್ರಾಫಿಕ್ ಅಲ್ಲಿ ನಿಲ್ಕೋ ಅಂತ ಹೇಳಲ್ಲ ಮ್ಯಾಮ್. ಸೊ ಅವ್ರ ಪಾಪ ಹೋಗಮ್ಮ ಅಂತಾರೆ. ಹಾಗೂ ನಾವು ಒಬ್ರ ಮೇಲೆ, ನಾವು ಒಬ್ರಿಗೆ ಇದ್ ಮಾಡ್ಮೇಲೆ ನಾವು ಮಂಚ್ರೆ ತಾನೆ, ನಾವು ಅದನ್ನ ಇದ್ ಮಾಡ್ಕೊಂಡು ಹೋಗ್ಬೇಕು ಮ್ಯಾಮ್. ಖಂಡಿತ ಫಾಲೋ ಮಾಡ್ಬೇಕು.
1: ಟ್ರಾಫಿಕ್ ರೂಲ್ಸ್ ಎಲ್ಲ ಫಾಲೋ ಮಾಡ್ತೀರಾ ನೀವು?
0: ಇಲ್ಲ ಇಲ್ಲ, ಮಾಡ್ತೀನಿ ಮ್ಯಾಮ್, ಖಂಡಿತ ಮಾಡ್ತೀನಿ.
1: ವೆರಿ ಗುಡ್.
0: ಸಂಧಿಯಿಂದ ನುಕ್ಕೊಂಡು ಹೋಗ್ಬಿಡ್ತೀನಿ ಮ್ಯಾಮ್. ಯಾವ್ದೇ ಟ್ರಾಫಿಕ್ ಗಳು ಬಂದ್ರಿ, ಯಾರಾದ ಆರ್ಡರ್ ಗಳು ಸ್ವಲ್ಪ ಇದು ಮಾಡಿದ್ರೆ, ಇಲ್ಲ ಅಂದ್ರೆ ಆರಾಮಾಗಿ ಫಾಲೋ ಮಾಡ್ಕೊಂಡೇ ಹೋಗ್ತೀನಿ ಮ್ಯಾಮ್ ಟ್ರಾಫಿಕ್ ಗಳನ್ನ.
1: ಓಕೆ ಓಕೆ. ಈ ಕೆಲಸ ಆರಂಭ ಮಾಡಿದ್ಮೇಲೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ಬಂದಿದೆ
0: ಮ್ಯಾಮ್? ಈ ಕೆಲಸ ಮಾಡಿದ್ಮೇಲೆ ಅಂದ್ರೆ ನಾನು 4 ಗೋಡೆ ಮುಂದೆ ಕೂತ್ಕೋತಾ ಇದ್ದೆ ಮ್ಯಾಮ್. ಮನೆಯವ್ರು ಬರೋವರ್ಗೆ ನೋಡ್ತಾ ಇದ್ದೆ ಹೊರತು ಆಚೆ ಹೋಗಿ ಯಾರು ಹೆಂಗಿದ್ದಾರೆ, ಪ್ರಪಂಚ ಹೆಂಗಿದೆ ಅಂತ ನಾನು ನೋಡ್ತಾ ಇರ್ಲಿಲ್ಲ. ಸೊ ಇವಾಗ ನಾನು ಜೊಮ್ಯಾಟೊ ಸ್ಟಾರ್ಟ್ ಮಾಡಿದ್ಮೇಲೆ, ಫುಡ್ ಸರ್ವ್ ಮಾಡಿದ್ಮೇಲೆ, ಒಂದೊಂದು ತರ ರೆಸ್ಟೋರೆಂಟ್ ಗಳು, ಒಂದೊಂದ್ ತರ ಮನೆಗಳು, ಒಂದೊಂದ್ ತರ ಏರಿಯಾಗಳು, ಮಾನ್ಯ ಟೆಕ್ ಪಾರ್ಕ್ ಹೆಂಗಿದೆ, ಥಿಯೇಟರ್ಗಳು ಹೆಂಗಿದೆ, ಮನೆಗಳು ಹೆಂಗಿದೆ, ಅಪಾರ್ಟ್ಮೆಂಟ್ಗಳು ಹೆಂಗಿದೆ ಅಂತ ಎಲ್ಲ ಇವಾಗ ನನಗೆ ಇದಾಗ್ತಾ ಐತೆ ಮ್ಯಾಮ್, ಫೀಲ್ ಆಗ್ತಾ ಐತೆ ಮ್ಯಾಮ್. ಇವಾಗ ನೋಡಿ, ಇವಾಗ ನಿಮ್ ಇದ್ರಲ್ಲೇ ಬಂದೆ, ನನಗೆ ಒಂಥರ ಫೀಲ್ ಆಗೋಯ್ತು, ಅಯ್ಯೋ ನಾನು ಇದೊಳಗಡೆ ಬಂದಿದ್ದೀನ ಅಂತ ನನಗೆ ಒಂಥರ ಇದಾಗೋಯ್ತು ಮ್ಯಾಮ್. ಆ ತರ ಆಗುತ್ತೆ ಮ್ಯಾಮ್.
1: ಹೌದು ಸುನೀತಾ ಅವರೇ, ನಿಮ್ಮ ಇಮೋಷನ್ಸ್ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ ಅದನ್ನ ಪ್ರಿಸರ್ವ್ ಮಾಡಿ ಇಡಬೇಕು ಅಂತ ಅನ್ಸುತ್ತೆ ಸುನೀತಾ ಅವರೇ.
0: ನನಗೆ ತುಂಬಾ ಖುಷಿ ಆಯ್ತು ಮ್ಯಾಮ್, ಒಳಗಡೆ ಇಲ್ಲಿ ಬಂದಿದ್ದೀನಲ್ಲ, ಇಲ್ಲಿ ಬಂದ್ ರೀಚ್ ಆಗಿದ್ದೀನಲ್ಲ ಅಂದ್ಬಿಟ್ಟು.
1: ನೀವು ಆಹಾರ ತಲುಪಿಸಕ್ಕೆ ಹೋಗ್ತಿರಲ್ಲ, ಜನರ ಪ್ರತಿಕ್ರಿಯೆ ಹೇಗಿರುತ್ತೆ
0: ಮ್ಯಾಮ್? ಒಬ್ಬರೊಬ್ರು ಬ್ಲೆಸ್ ಮಾಡ್ತಾರೆ, ಒಬ್ಬರೊಬ್ರು ತುಂಬಾ ಕಷ್ಟ ಪಡ್ತೀಯಮ್ಮ ನೀನು, ಆರ್ಡರ್ ಗಳು ಚೆನ್ನಾಗಿ ಕೊಡ್ತೀಯ ಅನ್ಬಿಟ್ಟು 120 ರುಪೀಸ್ ಅವ್ರ ಕೈಯಲ್ಲಿ ಏನಿರುತ್ತೋ ಅದನ್ನ ಕೊಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತೀಯಮ್ಮ, ತುಂಬಾ ಕಷ್ಟ ಪಡ್ತೀಯ, ಇದೇ ತರ ಕೇಳ್ತಾರೆ. ಮಕ್ಕಳಿದಾರ, ಗಂಡ ಇದಾರ, ತಾಯಿ ಇದಾರ, ಎಲ್ಲ ಈ ತರ ಕೇಳ್ತಾರೆ. ಅವ್ರಿಗೆ ಏನು ಬೇಕೋ ಒಂದ್ 5 ನಿಮಿಷ ಕ್ವಶನ್ ಮಾಡೋದು. ಸೊ ಆರ್ಡರ್ ಕೊಟ್ಬಿಟ್ಟು ಆರ್ಡರ್ ಬಂತ ಅಂದ್ಬಿಟ್ಟು ಬಂದ್ಬಿಡ್ತೀನಿ ಮ್ಯಾಮ್. ಅಂದ್ರೆ ಒಬ್ಬೊಬ್ರು ಬ್ರೆಶ್ ಬ್ಲೆಸಿಂಗ್ ಮಾಡೋದು, ಖುಷಿ ಪಡೋದು, ಅವರು ನಿಮ್ ತರಾನೆ ಚೆನ್ನಾಗಿ ಚೆನ್ನಾಗಿ ಮಾತಾಡೋದು ಎಲ್ಲ ಮಾಡ್ತಾರೆ. ಒಬ್ಬೊಬ್ರು ಒಂದೊಂದ್ ತರ ಮುಸುಂಡಿಗಳ ತರ ಇರ್ತಾರೆ ಮ್ಯಾಮ್, ಈಸ್ಕೊಂಡು ಸೀದಾ ಹೋಗ್ಬಿಡ್ತಾರೆ ಒಳಗಡೆ, ಹೋಗ್ಲಿ ಬಿಡು ಅನ್ಬಿಟ್ಟು ನಾವು ಸುಮ್ನೆ ಆಗ್ಬಿಡ್ತೀವಿ ಮ್ಯಾಮ್. ನಾವು ಅವ್ರಿಗೆ ಬೈಕೊಳ್ಳಲ್ಲ, ಸೊ ಅವ್ರಿಷ್ಟ.
1: ಈಗ ಸುನೀತಾ ಅವರು ಮುಂಚೆಯಿಂದಲೂ ಈ ತರನೇ ಮಾತಾಡ್ತಿದ್ರ ಅಥವಾ ರಿಸರ್ವ್ಡ್ ಆಗಿರ್ತಿದ್ರ? ನೀವು ಪ್ರಪಂಚ ನೋಡಿದ್ಮೇಲೆ ಈ ಮಾತು ಕಲ್ತಿರೋದು?
0: ಹಾ ಮ್ಯಾಮ್, ಪ್ರಪಂಚ ನೋಡಿದ್ಮೇಲೆ ಮ್ಯಾಮ್ ಈ ಮಾತುಗಳು ಕಲ್ತಿರೋದು. ಮೊದಲು ತುಂಬಾ ಸೈಲೆಂಟ್ ಮ್ಯಾಮ್ ನನ್ನ ಮನೇಲಿ.
1: ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಮರೆಯಲಾಗದ ಘಟನೆ ಏನಾದ್ರು ನೆನಪಲ್ಲಿ ಉಳಿದಿದ್ಯಾ?
0: ಆ ತರ ಏನು ಇಲ್ಲ ಮ್ಯಾಮ್, ಪೀಪಲ್ಸ್ ಗಳನ್ನ ನೋಡ್ತೀನಿ, ರೋಡ್ ಗಳನ್ನ ನೋಡ್ತೀನಿ, ನಂದು ಆ ತರ ಆದ್ರೆ ಏನು ಏನ್ ಮಾಡಲ್ಲ. ಏನಿದ್ರು ನಂದು ಬ್ರೇನ್ ಎಲ್ಲ ನಂದು ವರ್ಕ್ ಮೇಲೆ ಇರುತ್ತೆ, ಅದನ್ನೇನು ನಾನು ಯೋಚನೆ ಮಾಡಲ್ಲ ಮ್ಯಾಮ್.
1: ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಕೆಲಸ ಆರಂಭಿಸ್ತೀವಿ
0: ಮ್ಯಾಮ್? 12-6 ತನಕ ಮಾಡ್ತೀನಿ ಮ್ಯಾಮ್.
1: 12-6, ಒಂದ್ ದಿನಕ್ಕೆ ಎಷ್ಟು ಆರ್ಡರ್ಸ್ ಸಿಗುತ್ತೆ?
0: ನಾನು ಹತ್ರ ಹತ್ರ ಇದ್ರೆ ಒಂದು 10-11 ಮಾಡ್ತೀನಿ ಮ್ಯಾಮ್. ಸ್ವಲ್ಪ ದೂರ ದೂರ ಬಿದ್ರೆ 8-7 ಮಾಡ್ತೀನಿ ಮ್ಯಾಮ್. ದೂರ ಅಂದ್ರೆ ಮಾನ್ಯತೆ ಟೆಕ್ ಪಾರ್ಕ್, ಕಮ್ನಳ್ಳಿ ಆ ತರ ಬಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಮ್ಯಾಮ್. ನಾನು 3-wheeler ಅಲ್ವಾ, ಸ್ವಲ್ಪ ನಾನು ಹೋಗೋದಕ್ಕೆ ತೊಂದರೆ ಆಗುತ್ತೆ ಮ್ಯಾಮ್. ಹತ್ರ ಹತ್ರ ಬಿದ್ರೆ 11-12 ಆತರ ಮಾಡಿ.
1: ಈ ಕೆಲ್ಸಕ್ಕೆ ಬಂದಾಗ ನಿಮ್ ಮಕ್ಳದ್ದು ರಿಯಾಕ್ಷನ್ ಹೇಗಿತ್ತು
0: ಮ್ಯಾಮ್? ತುಂಬಾ ಖುಷಿ ಆಯ್ತು ಮ್ಯಾಮ್. ಮಕ್ಳೇ ಹೇಳ್ತಾರೆ, ಮಮ್ಮಿ ನೀನು ಕೆಲ್ಸಕ್ಕೆ ಸೇರಿದ್ದು ತುಂಬಾ ಸಾರ್ಥಕ ಆಯ್ತು ಮಮ್ಮಿ, ನಿನಗ್ ಕೇಳಿ ಏನಾದ್ರು ಇಸ್ಕೊಂಬೋದು. ಯಾಕಂದ್ರೆ ತಂದೆ ಇಲ್ವಲ್ಲ ಮ್ಯಾಮ್, ಅವ್ರು ಯಾರಿಗೂ ಕೇಳಕ್ಕೆ ಅಷ್ಟು ಇದು ಮಾಡೋದಿಲ್ಲ. ನಮ್ ತಾಯಿನೂ ಏಜ್ ಆಯ್ತು, ತಾಯಿ ಹತ್ರನು ಏನು ಇರಲ್ಲ, ನಮ್ ಅಕ್ಕ ತಂಗಿರೆ ನೋಡ್ಬೇಕು ಅವ್ರಿಗೂನು. ಸೊ ಅದಕ್ಕೋಸ್ಕರ ನಮ್ ತಾಯಿಗೇನು ಕೇಳಲ್ಲ. ನನ್ನ ಹತ್ರ ಏನಾದಿದ್ರೆ, ಮಮ್ಮಿ ಇದು ತಂದ್ಕೊಡ್ತೀಯ, ಆಗುತ್ತಾ, ಆದ್ರೆ ತಂದ್ಕೊಡು, ಇಲ್ವಾ ಬಿಟ್ಬಿಡು ಅಂತಾರೆ ಮ್ಯಾಮ್. ಅಂದ್ರೆ ಅವ್ರಿಗೋಸ್ಕರನೇ ನಾನು ಕಷ್ಟ ಪಡ್ತಾ ಇದ್ದೀನಿ ಮ್ಯಾಮ್.
1: ದೈಹಿಕ ಸವಾಲಿನ ಜೊತೆ ನೀವು ಕೆಲಸ ಮಾಡ್ತಿರುವಾಗ ಸಮಾಜದಿಂದ ಏನಾದ್ರೂ ಅಡೆತಡೆಗಳು ಮಾತುಗಳು ಬಂದಿರೋದೇನಾದ್ರೂ ನೀವು

0: ಒಬ್ಬರೊಬ್ರು ಅಪಾರ್ಟ್ಮೆಂಟ್ ಗಳು ಇರ್ತಾರಲ್ವಾ, ಅವ್ರಗಳು ನಾನು ಈ ತರ ಫೋನ್ ಮಾಡಿ ಕರೆಸ್ತೀನಿ, ಅವರು ನನ್ಗೆ ಅಲ್ಲೇ ಬೈದ್ ಬಿಡ್ತಾರೆ ಒಂದೊಂದ್ ಸತಿ, ಏನ್ ಇಷ್ಟ ಲೇಟು, ನಾವಿನ್ ಕಾಯ್ಕೊಂಡಿರ್ಬೇಕಾ ಅನ್ಬಿಟ್ಟು ತುಂಬಾ ಸತಿ ಹೇಳಿದ್ದಾರೆ. ನಾನು ಅವಾಗ ಈ ತರ ಹ್ಯಾಂಡಿಕ್ಯಾಪ್ ಇದೀವಿ, ನಾವ್ ಬರಕ್ ಆಗಿಲ್ಲ, ನೀವ್ ಬಂದ್ ತಗೊಂಡೋಗಿ ಅಂದ್ರೆ ಅವರು ನಮ್ಮನ್ನೇ ಈ ತರ ಇದ್ದೀರಲ್ಲ ಏನಕ್ಕೆ ನೀವು ವರ್ಕ್ ಮಾಡ್ತಾ ಇದೀರಾ ಅನ್ಬಿಟ್ಟು ನಮ್ಮನ್ನೇ ಉಲ್ಟಾ ಕೇಳ್ತಾರೆ ಮ್ಯಾಮ್. ಅವಾಗ ನಾನು ಒಂದೇ ಮಾತು ಹೇಳಿದ್ದೆ ಮ್ಯಾಮ್, ಇದು ನನ್ನ ವರ್ಕು, ನಾನು ಹೇಗಿದ್ದೀನೋ ಹೇಗಿಲ್ವೋ ನನಗ್ ಬಿಟ್ಟಿರೋದು, ನಾನು ವರ್ಕ್ ಮಾಡ್ತಾ ಇದ್ದೀನಿ, ಏನು ನಿಮ್ಮನ್ನ ಫುಡ್ ಸರ್ವ್ ಮಾಡ್ತಾ ಇದ್ದೀನಿ ಅಷ್ಟೇ, ಬಂದ್ ನೀವು ಫುಡ್ ತಗೊಂಡೋಗ್ಬೇಕು, ಇಲ್ವಾ ಕ್ಯಾನ್ಸಲ್ ಮಾಡಿ, ತಗೊಂಡೋಗಿ ವಾಪಸ್ ಕೊಟ್ಟು ಮನೆಗೆ ಹೋಗ್ತೀನಿ ಅಂತೀನಿ ಮ್ಯಾಮ್.
1: ನಿಮ್ಗೆ ಆ ಟೈಮಲ್ಲಿ ಏನು ಫೀಲ್ ಆಗುತ್ತೆ?
0: ಫೀಲ್ ಅಂದ್ರೆ ಏನ್ ಮಾಡೋದು ಮ್ಯಾಮ್, ಅವಾಗ ಅವ್ರು ಆತರ ಹೇಳೋದ್ರಲ್ಲಿ ಸ್ವಲ್ಪ ಮುಜುಗರ ಆಗುತ್ತೆ, ಇನ್ನೊಂದು ಸ್ವಲ್ಪ ಬೇಜಾರಾಗುತ್ತೆ, ನಾವ್ ಹಿಂಗ್ ಇದೀವಲ್ವಾ ಹಿಂಗ್ ಇತ್ಕೊಂಡು ಅಯ್ಯೋ ಹೇಳ್ಕೊಂಡ್ರೆ ಹೇಳ್ಕೊಂಡ್ರೆ ಬಿಡು, ನಮ್ ಪಾಡಗ್ ನಮ್ ಡ್ಯೂಟಿ ನಾವ್ ಮಾಡ್ಬೇಕು ಅನ್ಬಿಟ್ಟು ನಾನು ಮಾಡ್ತಾ ಇರ್ತೀನಿ ಮ್ಯಾಮ್. ಯಾಕಂದ್ರೆ ನಾನು ಈ ತರ ಇದ್ದೀನಿ ಅನ್ಬಿಟ್ಟು ನಾನು ಮೂಲೆಯಲ್ಲಿ ಕೂತಿ ತುಂಬಾ ಸತಿ ಕಣ್ಣೀರ್ ಹಾಕಿದೀನಿ ಮ್ಯಾಮ್, ಇವಾಗ ಕಣ್ಣೀರ್ ಹಾಕಕ್ ಹೋಗಲ್ಲ ಮ್ಯಾಮ್.
1: ಅದೇ
0: ನಮ್ ಧೈರ್ಯನೇ ನಮ್ಗೆ.
1: ಮುಂಚೆ ಇದ್ದ ಸವಾಲುಗಳು ಯಾವುದು ಇವಾಗ ಸವಾಲುಗಳಾಗಿ ಉಳಿದಿಲ್ಲ ನಿಮ್ಗೆ.
0: ಹೌದು ಮ್ಯಾಮ್,
1: ಕರೆಕ್ಟ್ ತಾನೆ. ಈಗ ನಿಮ್ಮಂತೆ ಸ್ವಾವಲಂಬಿಯಾಗಲು ಅನೇಕ ಜನ ಮಹಿಳೆಯರು ಬಯಸ್ತಾ ಇರ್ತಾರೆ, ಅವರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸುನೀತಾ ಅವರೇ?
0: ಮ್ಯಾಮ್ ಸದ್ಯಕ್ಕೆ ಅವರೆಲ್ಲ ನನ್ಕಿಂತ ಅದು ಧೈರ್ಯಶಾಲಿಗಳು ಮ್ಯಾಮ್, ನಾನೇ ಅವ್ರಕ್ಕಿಂತ ಚಿಕ್ಕವಳು ಅನ್ಸ್ಬೇಕು. ನಾನು ಅವ್ರಿಗೆ ಹೇಳೋದಿಷ್ಟೇ, ಖುಷಿಯಾಗಿರಿ, ಹೆಂಗೆ ಇರಿ, ಎಲ್ಲೇ ಇರಿ, ಖುಷಿಯಾಗಿರಿ, ನಿಮ್ ಧೈರ್ಯ ನಿಮ್ ಕೈಯಲ್ಲಿ ಇರ್ಲಿ ಅಂತೀನಿ ಮ್ಯಾಮ್.
1: ನಿಮ್ ಹತ್ರ ನಿಮ್ ಫ್ರೆಂಡ್ಸ್, ನಿಮ್ ರಿಲೇಟಿವ್ಸ್ ಯಾರಾದ್ರೂ ಸಲಹೆಗಳನ್ನ ಪಡಿತಾರ ಸುನೀತಾ ಅವರೇ?
0: ಫ್ರೆಂಡ್ಸ್ ಗಳು ಇದು ಮಾಡ್ತಾರೆ ಮ್ಯಾಮ್, ರಿಲೇಷನ್ ಗಳಲ್ಲಿ ಯಾರು ಬರಲ್ಲ ಅಷ್ಟು. ಫ್ರೆಂಡ್ಸ್ ಗಳಲ್ಲಿ ತಮಾಷೆಯಾಗಿ ಅವ್ರು ಮಾತಾಡೋ ರೀತಿಲಿ ಮಾತಾಡ್ತಾರೆ, ಅದು ಅವ್ರ ಕಷ್ಟ ಸುಖ, ಅವ್ರು ಏನಾದ್ರು ಹೇಳ್ಕೊತಾರೆ, ನಾನ್ ನನ್ನ ಕಷ್ಟ. ಇವಾಗ ನಾನು ಆರ್ಡರ್ ಗಳು ಮಾಡ್ತಾ ಮಾಡ್ತಾರೆ, ನನ್ನ ಫ್ರೆಂಡ್ಸ್ ಗಳ ಜೊತೆ ಮಾತಾಡ್ಕೊಂಡೇ ತಿರುಗ್ತೀನಿ. ಅವ್ರು ಹೇಳ್ತಾರೆ ರೋಡ್ ಗಳು ಹಿಂಗೈತೆ, ರೋಡ್ ಗಳು ಹಂಗಿದೆ, ಕಷ್ಟ ಆಗ್ತೈತೆ ಮಾಡೋದಕ್ಕೆ, ಏನ್ ಮಾಡೋದು, ನಮ್ ಜೀವನ ಅಲ್ವಾ, ನಾವು ನೋಡ್ಕೊಬೇಕು, ಹಿಂಗೆ ಹಂಗೆ ಅನ್ಬಿಟ್ಟು ಅವರು ಮಾತಾಡ್ಕೊಂಡಿರ್ತಾರೆ, ನಾನು ಅವ್ರ ಜೊತೆ ಇದು ಮಾಡ್ತೀನಿ.
1: ಸುನೀತಾ ಅವರ ಜೀವನದಲ್ಲಿ ಫ್ರೆಂಡ್ಸ್ ಗಳು ಗೆಳೆಯರು ಕೆಲಸ ಶುರು ಮಾಡಿದ್ಮೇಲೆ ಜಾಸ್ತಿ ಆಗಿದಾರಾ, ಅಥವಾ ಮುಂಚೆ ನೀವು ಹೇಳಿದ್ರೆ ನಾನು ನಾಲ್ಕು ಗೋಡೆಗಳ ಮಧ್ಯನೇ ಇರ್ತಿದ್ದೆ?
0: ಹೌದು ಮ್ಯಾಮ್, ಕೆಲಸ ಶುರು ಮಾಡಿದ್ಮೇಲೆ ನನಗೆ ಫ್ರೆಂಡ್ಸ್ ಗಳು ಜಾಸ್ತಿ ಆಗಿದ್ ಮ್ಯಾಮ್. ಸೊ ಆಚೆ ಬಂದಲ್ಲ ಆಚೆ ತಿರುಗ್ತಾ ಇದ್ದೀನಿ ಅನ್ಬಿಟ್ಟು ನನಗೆ ಫ್ರೆಂಡ್ಸ್ ಗಳು ಜಾಸ್ತಿ ಆದ್ರು. ನೋಡಿ ಇವಾಗ ಕೆಲಸ ಮಾಡ್ಕೊಂಡೆ ನನಗೆ ದೇವ್ರ ತರ ಒಂದು ಮನುಷ್ಯರು ಸಿಕ್ಕಿದ್ರು, ಅವರಿಂದ ಇವಾಗ ನೀವು ಸಿಕ್ಕಿದ್ದೀರಾ.
1: ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಬಗ್ಗೆನೇ ಹೆಮ್ಮೆ ಪಡುವಂತ ಯಾವ್ದಾದ್ರು ಕ್ಷಣ ಇದೆಯಾ?
0: ಹೆಮ್ಮೆ ಅಂದ್ರೆ ನನ್ಗೆ ಇದೊಂದು ಕೆಲಸ ಸಿಕ್ಕಿದೆ, ಅದೇ ಒಂದು ದೊಡ್ಡ ಹೆಮ್ಮೆ ಮ್ಯಾಮ್. ಇನ್ನೊಂದೇನಂದ್ರೆ ನಾನು ನನ್ನ ಮಕ್ಕಳಿಗೆ ನಂದಿದಿಂದ ನಾನ್ ಸಾಕ್ತಾ ಇದ್ದೀನಿ ಹೊರತು ಯಾರ್ದಿಂದ ನಾನು ಇದು ಮಾಡ್ತಾ ಇಲ್ಲ ಮ್ಯಾಮ್, ಯಾರಿಗೂ ನಾನು ಬ್ಲೇಮ್ ಮಾಡಲ್ಲ ಲೈಫಲ್ಲಿ. ಸೊ ನನ್ನ ಕೈಯಲ್ಲಿ ಏನಾಗುತ್ತೆ, ನಾನು ಇರೋ ತನಕ, ನಾನು ಉಸಿರಿರೋ ತನಕ ನನ್ನ ಮಕ್ಳಿಗೆ ನಾನು ಎಷ್ಟು ನೋಡ್ಬೇಕು ನಾನು ಅಷ್ಟು ನೋಡ್ತೀನಿ ಮ್ಯಾಮ್.
1: ಈಗ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಮದುವೆ ಮಾಡೋ ಟೈಮಲ್ಲಿ ನಿಮ್ಮ ರಿಯಾಕ್ಷನ್ ಹೇಗಿತ್ತು, ಲೈಕ್ ಒಪ್ಕೊಂಡ್ರ ಅದಕ್ಕೆಲ್ಲ?
0: ಮ್ಯಾಮ್ ತಂದೆ ತಾಯಿ ಮದುವೆ ಮಾಡಿದ್ದಕ್ಕಿಂತ ನನ್ ಮಾಡ್ಕೊಂಡಿದ್ ಲವ್ ಮ್ಯಾರೇಜ್ ಮ್ಯಾಮ್.
1: ಓಕೆ ಓಕೆ ಫೈನ್.
0: ಅವರು ನಾನು ಹೀಗೆ ಎಸ್ಟಿಡಿ ಕೆಲಸ ಮಾಡ್ತಾ ಇರುವಾಗ ನನಗೆ ಅವರು ಇಷ್ಟಪಟ್ಟು ಅವರಾಗ ಅವ್ರ ಮನೆಗೆ ಬಂದು ನನಗೆ ಮದುವೆ ಮಾಡ್ಕೊಂಡಿದ್ ಮ್ಯಾಮ್. ತಂದೆ ತಾಯಿ ಯಾರು ಮಾಡ್ಕೊಟ್ಟಿಲ್ಲ ಮ್ಯಾಮ್, ಅವರೆಲ್ಲ ನನ್ ಮಗಳ ಕಾಲಿಲ್ಲ, ನೋಡ್ಕೊಳ್ಳೋರು ಹೆಂಗ್ ನೋಡ್ಕೋತಾರೋ ಏನ್ ಮಾಡ್ತಾರೋ ಅನ್ಬಿಟ್ಟು ಅವ್ರಿಗೊಂದ್ ಯೋಚನೆ ಇತ್ತು. ಸೊ ನಾನು ಯಾವಾಗ ನನ್ಗೊಬ್ರು ಇಷ್ಟಪಟ್ಟು ಮಾಡ್ಕೊಂಡ್ರು ಅವಾಗ ಅವರೆಲ್ಲ ಸ್ವಲ್ಪ ಖುಷಿಯಾಗಿ ಮುಂದಕ್ ಬಂದು ಮದ್ವೆ ಮಾಡ್ಕೊಟ್ರು ಮ್ಯಾಮ್. ಅವರು ಆಟ ಓಡಿಸ್ತಾ ಇದ್ರು ಮ್ಯಾಮ್, ಸ್ವಲ್ಪ ಡ್ರಂಕಡ್ ಇದ್ರು, ಸೊ ಅವರು ಹೆಲ್ತ್ ಇಶ್ಯೂಸ್ ನ ನೋಡ್ಕೊಂಡಿಲ್ಲ. ಸೊ ಲಾಸ್ಟ್ ಇದ್ರಲ್ಲಿ ಹೋಗ್ಬಿಟ್ಟು ನೋಡಿದ್ರಿ, ಸೊ ಏನು ಮಾಡಕ್ ಆಗಿಲ್ಲ ಮ್ಯಾಮ್.
1: ಅವರ ಸಪೋರ್ಟ್ ನಿಮ್ಗಿತ್ತ ನಿಮ್ ಲೈಫ್?
0: ಖಂಡಿತ ಇತ್ತು ಮ್ಯಾಮ್, ತಂದೆ ತಾಯಿನು ಮಾಡಿಲ್ಲ, ಅಷ್ಟು ಸಪೋರ್ಟ್ ಇತ್ತು ಮ್ಯಾಮ್ ಅವ್ರದ್ದು. ಪಾಪ ಸುಳ್ಳು ಹೇಳ್ಬಾರ್ದು.
1: ನಿಮ್ಮನ್ನ ನೋಡಿ ಇವಾಗ ಯಾರಾದ್ರೂ ವ್ಯಕ್ತಿ, ಓ ಈ ಹುಡುಗಿ ನನ್ ಕೆಲಸ ಮಾಡ್ತಿದ್ದಾಳೆ ನನ್ನಿಂದನೂ ಸಾಧ್ಯ ಅನ್ನೋ ಭಾವಿಸೋ ವ್ಯಕ್ತಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಅವ್ರವ್ರದ್ದು ಲೈಫ್, ಅವರೇ ಹೇಗಿದ್ರೋ ಏನೋ ಗೊತ್ತಿಲ್ಲ ಮ್ಯಾಮ್, ಅವ್ರ ಕಷ್ಟ ಏನೋ ಗೊತ್ತಿಲ್ಲ. ಸೊ ನನ್ಗಾದ್ರೂ ಬಂದ್ ತುಂಬಾ ಜನ ಆತರ ಹೇಳಿದ್ದಾರೆ, ಅಯ್ಯೋ ಕಾಲ್ ಕೈ ಇರೋ ದಂಡಪಿಂಡಗಳೇ ಕೆಲಸ ಮಾಡಲ್ಲ, ನೀವು ಕಾಲ್ ಇಲ್ಲ ಅಂದ್ರೂ ನೀವು ಈ ತರ ಇದ್ರೇನು ಕಷ್ಟ ಪಡ್ತಾ ಇದ್ದೀರಲ್ಲ, ಅದು ಒಂದ್ ಹೆಮ್ಮೆ ಅಮ್ಮ ನಿಮ್ಗೆ ಅನ್ಬಿಟ್ಟು ತುಂಬಾ ಜನ ನನ್ಗೆ ಇದ್ ಮಾಡಿದ್ದಾರೆ. ಅದ್ರೆ ನಾನು ಅವ್ರಿಗೆ ಏನು ಹೇಳಕ್ ಆಗಲ್ಲ ಮ್ಯಾಮ್.
1: ಓಕೆ, ಈಗ ನಿಮ್ಮ ಮಕ್ಕಳ ಬಗ್ಗೆ ನೀವು ಏನೇನ್ ಕನಸುಗಳನ್ನ ಇಟ್ಕೊಂಡಿದ್ದೀರಾ?
0: ಮ್ಯಾಮ್ ಮಕ್ಳ ಬಗ್ಗೆ, ಮಕ್ಳು ಮೊದ್ಲು ಫುಲ್ ಚೆನ್ನಾಗಿ ಓದ್ಬೇಕು ಮ್ಯಾಮ್, ಅವ್ರು ಚೆನ್ನಾಗಿ ಓದ್ಬೇಕು, ಅವ್ರ ಕಾಲ ಮೇಲೆ ಅವ್ರು ನಿನ್ಕೊಬೇಕು, ಆಮೇಲೆ ಮುಂದಕ್ಕೆ.
1: ಓಕೆ, ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರಲ್ಲ.
0: ಖಂಡಿತ ಮ್ಯಾಮ್.
1: ಓಕೆ ಸುನೀತಾ ಅವರೇ, ನೀವೊಂದ್ ಮಾತು ಹೇಳಿದ್ರಿ ಯಾವಾಗ್ಲೇ, ಕೆಲಸ ಮಾಡುವಾಗ ಫುಡ್ ಡೆಲಿವರಿ ಮಾಡಕ್ಕೆ ಹೋದಾಗ ನೀವ್ ಯಾಕಮ್ಮ ಕೆಲ್ಸಕ್ ಬರ್ತೀರಾ ಅಂತ ಕೆಲವರು ಮಾತಾಡಿರೋದಿದೆ ಅಂತ ಹೇಳಿ. ದೈಹಿಕ ಸವಾಲು ಹೊಂದಿರೋ ವ್ಯಕ್ತಿಗೆ ಸಹಾಯ ಮಾಡೋದ್ಕಿಂತ ಅವರಿಗೆ ಅವಕಾಶ ನೀಡೋದು ಎಷ್ಟು ಮುಖ್ಯ ಅಂತ ನೀವು ಭಾವಿಸ್ತೀರಿ? ಈಗ ನಿಮ್ಗೊಬ್ರು ಅವಕಾಶ ನೀಡಿದ್ರು, ತ್ರೀ ವೀಲರ್ ಕೊಟ್ಟು.
0: ಹೌದು,
1: ಸೊ ನಿಮ್ಮ ಅವಾಗ ನಿಮ್ಮ ಜೀವನ ಕಟ್ಕೊಳಕ್ ಒಂದ್ ಸಹಾಯ ಆಯ್ತು. ಅದು ಒಂದು 500 ರೂಪಾಯಿ ಕೊಟ್ಟು ಸಹಾಯ ಮಾಡೋ ಬದಲು ಒಂದು ಜೀವನಕ್ಕೆ ಒಂದು ಜೀವನ ನಡ್ಸಕ್ ಒಂದು ಅವಕಾಶ ಕೊಡೋದು ಎಷ್ಟು ಮುಖ್ಯ ಅಂತ ಹೇಳ್ತೀರಿ ನೀವು?
0: ಹೌದು ಮ್ಯಾಮ್, ಖಂಡಿತ. ಸವಿತಾ ಮ್ಯಾಮ್, ನನ್ಗೆ ಆ ತರ ಬಂದ್ ಯಾರಾದ್ರೂ ಮಾತಾಡ್ಸ್ತಾರಲ್ಲ.

0: ನಾನು ಈ ತರ ರೋಡ್ ತಿರ್ಕೊಂಡು ಕೆಲಸ ಮಾಡೋದಕ್ಕಿಂತ ನನ್ಗೆ ಯಾರಾದರೂ ಒಬ್ರು ಒಳ್ಳೆಯವ್ರು ಸಿಕ್ಕಿ ಎಲ್ಲೋ ಒಂದ್ ಕಡೆ ಒಂದು ಅಂಗಡಿ ಯಾಕೆ ಕೊಟ್ರೆ ಹೇಗಿರುತ್ತೆ, ನಾನು ಅದ್ರಲ್ಲಿ ಕುತ್ಕೊಂಡು ಮಾಡ್ಬೋದಲ್ವಾ ಅನ್ಬಿಟ್ಟು ಅದೊಂದು ಆಸೆ ಇದೆ ಮ್ಯಾಮ್. ಅಂದ್ರೆ ಆಸೆ ಯಾವಾಗ ಗೊತ್ತಿಲ್ಲ, ಅದೊಂದು ಇಷ್ಟಪಡ್ತೀನಿ ಮ್ಯಾಮ್.
1: ಈಗ ನೀವು ಈಗ ಬರ್ತಾ ಇರೋ ಸಂಬಳನ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ? ಮಕ್ಕಳಿಗೋಸ್ಕರ ಎಜುಕೇಶನ್ಗೆ ಎಲ್ಲಾನು ಸಾಕಾಗ್ತಾ ಇದೆಯಾ
0: ಮ್ಯಾಮ್? ಅಂದ್ರೆ ನಾನು ನನ್ನ ಫ್ಯಾಮಿಲಿಗೆ ನಾನು ಫುಲ್ ಇದು ಮಾಡ್ತಾ ಇಲ್ಲ, ಮನೆಗೆ ಏನ್ ಬೇಕೋ ನಾನು ತಂದಾಕೋತೀನಿ, ಮಕ್ಕಳಿಗೆ ಬುಕ್ಸು ಗಿಕ್ಸು ಅವ್ರದ್ದೇನಿದ್ರು ಮಕ್ಕಳದೇನಿದೆ ಎಲ್ಲ ನೋಡ್ತಾ ಇದ್ದೀನಿ. ಸೊ ಮನೆಗೆ ಸಣ್ಣ ಪುಟ್ಟ ಐಟಮ್ಗಳೆಲ್ಲ ತಂದಾಕೋದು ಮಾಡ್ಕೊಳ್ಳೋದು ಎಲ್ಲ ಮಾಡ್ತೀನಿ ಮ್ಯಾಮ್. ಅಂದ್ರೆ ಇದಾರೆ ನಮ್ಮ ಮಮ್ಮಿಗೆ, ಇನ್ನು ಅಕ್ಕ ತಂಗಿರು ಇನ್ನು 3 ಜನ ಇದಾರೆ, ಅವರು ನೋಡ್ತಾವ್ರೆ. ಸೊ ನನ್ನ ಕೈಯಲ್ಲಿ ಏನಾಗಿದೆ ನಾನ್ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ ಮ್ಯಾಮ್.
1: ಓಕೆ, ಇವತ್ತು ನೀವು ನಿಮ್ಮನ್ನ ನೋಡ್ಕೊಂಡಾಗ ಹಳೆಯ ಸುನೀತಾ ಇದ್ರಲ್ಲ, ಒಂದು 2 ವರ್ಷ ಆಯ್ತು ನೀವು ಕೆಲಸ ಸ್ಟಾರ್ಟ್ ಮಾಡಿ, ಒಂದು 5 ವರ್ಷ ಹಳೆಯ ಸುನೀತಾಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
0: ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ,
1: ಅವಾಗ್ಲೇ ಧೈರ್ಯ ಬರ್ಬೇಕಿತ್ತು ಅಂತ ಅನ್ಸತ್ತಲ್ಲ.
0: ಖಂಡಿತ ಮ್ಯಾಮ್, ಅವಾಗ ಬಂದಿದ್ದ ಧೈರ್ಯ ಇಷ್ಟೊತ್ತಿಗೆ ಎಲ್ಲೋ ಹೆಂಗೋ ಇರ್ತಾ ಇದ್ದೆ ಮ್ಯಾಮ್ ನನ್ನ ಲೈಫಲ್ಲಿ ನಾನು.
1: ಸೊ ಈ ವೃತ್ತಿಗೆ ಬರಕ್ಕೆ ಧೈರ್ಯ ಮಾಡಿದ್ರ ನೀವು?
0: ಖಂಡಿತ,
1: ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ.
0: ಏನು ಇರ್ಲಿಲ್ಲ ಮ್ಯಾಮ್, ವಿತಿನ್ 1 ವೀಕ್ ಅಲ್ಲಿ ರೆಡಿ ಆಗಿದ್ದೀನಿ ಮ್ಯಾಮ್. ಡ್ರೈವಿಂಗು ಕಲ್ತಿದ್ದೀನಿ, ಫುಡ್ ಸರ್ವ್ ಮಾಡೋದು ಕಲ್ತಿದ್ದೀನಿ.
1: ಓಕೆ,
0: 1 ವೀಕ್ ಅಲ್ಲ ಇದಾಗಿದ್ದೀನಿ.
1: ಈಗ ಬೇರೆ ವಾಹನ ಚಲಾಯಿಸೋದೆಲ್ಲ ಕಲ್ತಿದ್ದೀರಾ?
0: ಹಾನು ಮ್ಯಾಮ್, ಕಲ್ತಿಲ್ಲ.
1: ಓಕೆ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಮುಂದೆ ಸಾಗ್ಬೇಕು ಅನ್ನೋ ಮಾತನ್ನ ಹೇಳ್ಬೇಕು ನಮ್ಮ ಕೇಳುಗರಿಗೆ, ಇದನ್ನ ನೀವು ಹೇಗೆ ನಿಮ್ಮದೇ ಭಾಷೆಯಲ್ಲಿ ಹೇಗೆ ಹೇಳ್ಬೋದು ಸುನೀತಾ ಅವರೇ?
0: ಜೀವನ ಇವಾಗ್ಲೇ ಇಷ್ಟು ಇದಾಗಿದ್ದೀನಿ ಮ್ಯಾಮ್, ಇಂಪ್ರೂವ್ ಆಗಿದ್ದೀನಿ. ಮುಂದಕ್ಕೂ ದೇವರು ಅದೇ ರೀತಿ ಬಲ ಶಕ್ತಿ ಎಲ್ಲ ಕೊಟ್ರೆ ಅದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಮ್ಯಾಮ್. ಕಷ್ಟ ಅನ್ನೋದು ಏನು ಬರೋದಿಲ್ಲ. ಸೊ ನಾವು ಕಷ್ಟ ಅನ್ನೋದನ್ನ ನಾವು ಇದು ಮಾಡ್ಕೊಬಾರ್ದು,
1: ಕಷ್ಟ ಅಂತ ಅನ್ಕೋಬಾರ್ದು.
0: ಯಾವತ್ತೇ ನಾವು
1: ಅದನ್ನ ಎದುರಿಸೋ ಛಲ ಧೈರ್ಯ ನಮ್ಮಲ್ಲೇ ಇರುತ್ತೆ.
0: ಕರೆಕ್ಟ್.
1: ಸೊ ಕಷ್ಟನ ಕಷ್ಟ ಅಂತ ಅನ್ಕೊಂಡ್ರೆ ಅದು ಕಷ್ಟನೇ
0: ಉಳಿಯುತ್ತೆ ಮ್ಯಾಮ್. ಕರೆಕ್ಟ್.
1: ಸೊ ದೇವರು ಕಷ್ಟ ಕೊಟ್ಟಾಗ ಅದನ್ನ ಎದುರಿಸೋ ಧೈರ್ಯನೂ ನಮ್ಮಲ್ಲಿ ಕೊಟ್ಟಿರ್ತಾನೆ.
0: ಹೌದು
1: ಅಲ್ವಾ? ನಮ್ಮ ಮನ್ಸು ಯಾವಾಗ ಕುಗ್ಗತ್ತೆ ಅವಾಗ ನಾವು ಅದನ್ನ ಕಷ್ಟನ ಎದುರಿಸೋ ಶಕ್ತಿ ನಮ್ಮಲ್ಲಿ ಕಡಿಮೆ
0: ಆಗುತ್ತೆ.
1: ಓಕೆ, ಸುನೀತಾ ಅವರೇ, ನಿಮ್ಮ ಕಥೆ ಇವಾಗ ಕೇವಲ ಒಂದು ನಿಮ್ಮ ಬದುಕಿನ ಕಥೆ ಅಲ್ಲ, ನಿಮ್ ತರ ಅನೇಕ ಜನರು ಇದ್ದಾರೆ. ಸೊ ನೀವು ಧೈರ್ಯ ಮಾಡಿದ್ದೀರಾ ಮನೆಯಿಂದ ಹೊರಗಡೆ ಬಂದು ಒಂದು ಕೆಲಸವನ್ನ ಕೈಗೆತ್ಕೋಬೇಕು, ನಮ್ಮ ಫ್ಯಾಮಿಲಿ ನೋಡ್ಕೋಬೇಕು. ಸೊ ಈಗ ಏನಾದ್ರೂ ಸವಾಲುಗಳು ಬಂದ್ರೆ ಅದು ನಿಮ್ಮನ್ನ ತಡೆಯಲ್ಲ ಅಲ್ವಾ?
0: ಹೌದು ಮ್ಯಾಮ್.
1: ಏನಾದ್ರೂ ಕಷ್ಟ ಬಂದ್ರೆ ಅದು ನಿಮ್ಗೆ ಕಷ್ಟ ಅಂತ ಅನ್ಸಲ್ಲ, ದಟ್ ಇಸ್ ನೋ ಮೋರ್ ಅ ಡಿಫಿಕಲ್ಟಿ ಫಾರ್ ಯು. ನಮ್ಮ ಮನಸ್ಸಿನ ಏನು ಹಿಂಡ್ರೆನ್ಸಸ್, ನಮ್ಮ ಮನಸ್ಸಿನ ಅಯ್ಯೋ ಇದು ನನ್ಗೆ ಕಷ್ಟ ಅಂತ ಅನ್ಸಿದಾಗ ಮಾತ್ರ ಆ ಕೆಲಸ ಕಷ್ಟ ಆಗಿ ಉಳಿಯುತ್ತೆ.
0: ಹೌದು.
1: ಸೊ ಈ ಎಲ್ಲ ಇದಕ್ಕೆ ನೀವೊಂದು ಉದಾಹರಣೆಯಾಗಿದ್ದೀರಾ. ನಿಮ್ಮ ಬದುಕಿನಿಂದ ನಮ್ಮ ಸಮಾಜದಲ್ಲಿ ಇರೋ ಹೆಣ್ಮಕ್ಳು ಕಲಿಬೇಕು ಅಂದ್ರೆ ಆ ಒಂದು ಪಾಠ ಯಾವುದು?
0: ಆತರ ಏನು ಇಲ್ಲ ಮ್ಯಾಮ್, ಧೈರ್ಯ ಅನ್ನೋದು ಒಂದಿದ್ರೆ ಯಾರು ಹೆಂಗ್ ಬೇಕಾದ್ರೂ ಚಲಾಯಿಸ್ಬೋದು ಮ್ಯಾಮ್. ಇಲ್ಲ ಇದಾಗದಿಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ನಾನು ಮಾಡಲ್ಲ ಅಂದ್ರೆ ಅದೇ ಮೂಲೆಯಲ್ಲಿ ಕೂತಿರ್ಬೇಕು. ಮುಂದಕ್ಕೆ ಬರಬೇಕು ಅಂದ್ರೆ ಯಾವಾಗ್ಲೂ ಅದು ಏನಂತಾರೆ ಹೆಂಗಸ್ರೆ ಫಸ್ಟ್ ಅಂತಾರಲ್ಲ, ಆ ತರ ಯಾವಾಗ್ಲೂ ಅವರೇ ಫಸ್ಟ್ ಆಗಿರ್ಬೇಕು ಮ್ಯಾಮ್. ಎಲ್ಲಾದ್ರಲ್ಲೂ ಛಲ ಮಾಡ್ಬೇಕು, ಖುಷಿಯಾಗಿರ್ಬೇಕು ಅವರು.
1: ನಿಮ್ಮ ಬದುಕಿನ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ
0: ತುಂಬಾ ಧನ್ಯವಾದಗಳು ಮ್ಯಾಮ್.
1: ನಿಮ್ಮ ಕಥೆ ನಮ್ಗೆ ಹೇಳೋದು ಒಂದೇ, ಜೀವನದಲ್ಲಿ ಎದುರಾಗುವ ಯಾವುದೇ ಸವಾಲುಗಳು ಇರಬಹುದು, ನಾವು ನಡೆಯುವ ಹೆಜ್ಜೆಗಳನ್ನ ನಿಧಾನ ಮಾಡಬಹುದು, ಆದ್ರೆ ನಮ್ಮ ಕನಸನ್ನ ನಿಲ್ಲಿಸೋ ಶಕ್ತಿಯ ಸವಾಲುಗಳಿಗೆ ಇರಲ್ಲ. ನಿಮ್ಮ ಮುಂದಿನ ಬದುಕಿನ ಪಯಣ ಇನ್ನಷ್ಟು ಸುಖಕರವಾಗಿರಲಿ,
0: ನಿಮ್ಮ
1: ಕನಸುಗಳೆಲ್ಲ ನನಸಾಗ್ಲಿ ಅಂತ ನಾವು ಆಕಾಶವಾಣಿ ಪರವಾಗಿ ಹಾರೈಸ್ತೀವಿ. ಧನ್ಯವಾದಗಳು ಸುನೀತಾ.
0: ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು ಮ್ಯಾಮ್.

0: ಆಕಾಶವಾಣಿ ಬೆಂಗಳೂರು, ಸಮಯ 12:30.
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ನದ್ದು
2: ತೋರ್ಸು.
1: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
6: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲ್ಗೆ,
7: ಸಿರಿಗನ್ನಡಂ ಬಾಳ್ಗೆ.

0: ಈಡಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಪರಂಪರೆಯನ್ನು ಪಸರಿಸುವ
4: ಐತಿಹಾಸಿಕ ಸ್ಥಳಗಳ ಪರಿಚಯ
3: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
4: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
3: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
4: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ಬೆಂಗಳೂರು, ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಅಲ್ಝೈಮರ್ ರೋಗದ ಲಕ್ಷಣ ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತು ಕೆಎಂಸಿ ಮಣಿಪಾಲ ನ್ಯೂರಾಲಜಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ನಿಖಿತ್ ಹಂಪಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಕೆಎಂಸಿ ಮಣಿಪಾಲ್ ಇಲ್ಲಿನ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ನ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ನಿಖಿತ್ ಅಂಪಾರ್ ಅವರು. ಅವರು ಇವತ್ತು ನಮಗೆ ಅಲ್ಝೈಮರ್ ಕಾಯಿಲೆಯ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲೇದಾಗಿ ಅಲ್ಝೈಮರ್ ಅಂತ ಹೇಳಿದ್ರೆ ಏನಿದು, ಯಾವ ರೀತಿಯ ಕಾಯಿಲೆ ಇದು?
3: ಅಲ್ಝೈಮರ್ಸ್ ಡಿಸೀಸ್ ಒಂದು ಬಗ್ಗೆ ಡಿಮೆನ್ಷಿಯಾ ಕಾಯಿಲೆ ಅಂತ ಹೇಳಬಹುದು. ಡಿಮೆನ್ಷಿಯಾ ಒಂದು ಬ್ರಾಡ್ ಟರ್ಮ್, ಕನ್ನಡದಲ್ಲಿ ಅದು ಬುದ್ಧಿ ಮಂದ್ಯ ಅಥವಾ ಮರು ಕಾಯಿಲೆ ಅಂತ ಕಾಮನ್ ಆಗಿ ಹೇಳ್ತೇವೆ. ಅದರಿಂದ ಒಂದು ಮನುಷ್ಯನಿಗೆ ಅರಿವಿನಲ್ಲಿ ಅಥವಾ ಮೆಡಿಕಲ್ ಟರ್ಮ್ ಯೂಸ್ ಮಾಡೋದಾದ್ರೆ ಕಾಗ್ನಿಷನ್ ತೊಂದರೆಯಿಂದ ತನ್ನ ದಿನನಿತ್ಯ ಕೆಲಸಕ್ಕೆ ಅಥವಾ ಮೊದಲು ಕಲ್ತಿರುವ ಕೆಲಸ ಮಾಡೋದಕ್ಕೆ ಕಷ್ಟ ಆಗೋದು ಶುರು ಆಗುತ್ತೆ, ಮತ್ತೆ ಆ ಕೆಲಸ ಮಾಡೋದಕ್ಕೆ ಬೇರೆಯವರ ಸಹಾಯ ಬೇಕಾಗುತ್ತೆ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅಥವಾ ಅರ್ಲಿ ಸ್ಟೇಜಸ್ಸಲ್ಲಿ ಸ್ವಲ್ಪ ಇಂಟ್ರಾಕ್ಟಿವ್ ಅಥವಾ ಇನ್ಸ್ಟ್ರೂಮೆಂಟಲ್ ಡೈಲಿ ಕೆಲಸದಲ್ಲಿ, ಉದಾಹರಣೆಗೆ ಬಿಲ್ ಪೇಮೆಂಟ್ಸ್, ಈ ಫೋನ್ ಬಿಲ್ ಕಟ್ಟೋದು, ಇಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದ್ರಲ್ಲಿ, ಶಾಪಿಂಗ್, ಗ್ರೋಸರಿ, ತರಕಾರಿ ಆ ಥರ ಶಾಪಿಂಗ್ಸ್ ಅದರಲ್ಲಿ, ಸೊ ಅದರಲ್ಲಿ ಕಷ್ಟ ಕಾಣಿಸ್ಕೊಳ್ಬಹುದು. ಮತ್ತೆ ಲೇಟರ್ ಸ್ಟೇಜಸ್ಸಲ್ಲಿ ಸಿಂಪಲ್ ಆಕ್ಟಿವಿಟೀಸ್, ಸಿಂಪಲ್ ದಿನನಿತ್ಯ ಕೆಲಸದಲ್ಲಿ, ಉದಾಹರಣೆ ಹಲ್ಲು ಉಜ್ಜೋದು, ಸ್ನಾನ ಮಾಡೋದು, ಡ್ರೆಸ್ಸಿಂಗಲ್ಲಿ ಕಷ್ಟ ಕಾಣಿಸ್ಕೊಳ್ಬಹುದು. ಸೊ ಅಲ್ಝೈಮರ್ಸ್ ಡಿಸೀಸ್ ಒನ್ ಟೈಪ್ ಆಫ್ ಡಿಮೆನ್ಷಿಯಾ, ಆ್ಯಂಡ್ ಅದು ಬೇರೆ ಟೈಪ್ಸಿಗೆ ಕಂಪೇರ್ ಮಾಡಿದರೆ ಅದು ಮೋಸ್ಟ್ ಕಾಮನ್ ಟೈಪ್ ಅಂತ ನಾವು ಹೇಳಿದ್ವಿ. ಅಂದರೆ ಅರೌಂಡ್ 60-70%, 60-70% ಎಮೋಂಗ್ ಆಲ್ ದ ಡಿಮೆನ್ಷಿಯಾ ಕೇಸ್ ಅಲ್ಝೈಮರ್ಸ್ ಡಿಸೀಸ್ ಅಂತ ಕಾಣಿಸ್ಕೊಳ್ಬಹುದು.
2: ಈಗ ಸಾಮಾನ್ಯವಾಗಿ ವಯಸ್ಸಾದ ಹಾಗೆ ಕೂಡ ಈ ರೀತಿಯಾದಂಥ ಡಿಮೆನ್ಷಿಯಾ ಬರುವಂಥದ್ದಿದೆ, ಅದಕ್ಕೂ ಇದಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ?
3: ವಯಸ್ಸಾಗಿದ್ದವರಲ್ಲಿ ನಾರ್ಮಲ್ ಆಗಿ ಏಜ್ ಆಗ್ತಿದ್ದ ಹಾಗೆ ನಮ್ಮ ಬ್ರೈನ್ ಸೈಜ್ ಅಥವಾ ವಾಲ್ಯೂಮ್ ಕಡಿಮೆ ಆಗ್ತಾ ಇರುತ್ತೆ. ಸೊ ನಾರ್ಮಲ್ ಏಜ್ ರಿಲೇಟೆಡ್ ಪ್ರಾಬ್ಲಮ್ನಲ್ಲಿ ಒಂದು ಪರ್ಸನ್ ಟು ಪರ್ಸನ್ ವೇರಿಯೇಷನ್ಸ್ ಒಂದು ಇರ್ತದೆ. ಅದು ಯೂಶ್ವಲಿ ಅದು ಮೈಲ್ಡ್ ಲಕ್ಷಣಗಳು ಕಾಣಿಸ್ಕೊಳ್ಬಹುದು. ಮತ್ತೆ ಮೆಮೊರಿಕ್ಕಿಂತ ನಮ್ಮ ಥಾಟ್ ಪ್ರೊಸೆಸಿಂಗ್ ಅಥವಾ ಥಿಂಕಿಂಗ್ ಸ್ಪೀಡ್ನಲ್ಲಿ, ಮತ್ತೆ ಹೊಸ ವಿಷಯ ಅಥವಾ ನಾಲೆಜ್ ಎಕ್ವೈರ್ ಮಾಡೋದು, ಗ್ರಾಸ್ಪಿಂಗ್ ಪವರ್ ಅಲ್ಲಿ, ಅದರಲ್ಲಿ ತೊಂದರೆ ಅಥವಾ ಸ್ಲೋನೆಸ್ ಅಂತ ನಾವು ನೋಟಿಸ್ ಮಾಡಬಹುದು. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ತರ ತೊಂದರೆ ಇದೆ ಅಂತ ನಾರ್ಮಲ್ ಏಜ್ ರಿಲೇಟೆಡ್ ಮೆಮೊರಿ ಲಾಸ್ ಅಲ್ಲಿ ಅದರದ್ದು ಅರಿವು ಅವರಿಗೆ ಇರುತ್ತೆ, ನನಗೆ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಸ್ವಲ್ಪ ನಂದು ಸ್ಲೋ ಆಗ್ತಾ ಇದೆ ಥಾಟ್, ಸೊ ಅದರದ್ದು ಅರಿವು ಅವರಿಗೆ ಇರುತ್ತೆ. ಬಟ್ ಅಲ್ಝೈಮರ್ಸ್ ನಲ್ಲಿ ನಾರ್ಮಲ್ ಏಜಿಂಗ್ ಬ್ರೈನ್ ಪ್ರಾಬ್ಲಮ್ ಮೇಲೆ ಮೆಮೊರಿ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ, ಎಸ್ಪೆಷಲಿ ರೀಸೆಂಟ್ ಅಥವಾ ಇಮಿಡಿಯೇಟ್ ಘಟನೆಗಳು ಅದನ್ನ ಜ್ಞಾಪಿಸ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ. ಉದಾಹರಣೆಗೆ ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ, ಅದು ಬ್ರೇಕ್ಫಾಸ್ಟ್ ಅಲ್ಲಿ ಏನ್ ತಿಂದಿದ್ದಾರೆ ಅಂತ ಅವರಿಗೆ ನೆನಪು ಹೋಗುತ್ತೆ. ಕೆಲವೊಂದು ಪಕ್ಷ ಬ್ರೇಕ್ಫಾಸ್ಟ್ ಮಾಡಿದ್ದೇವೆ ಅಂತಾನು ಕೆಲವೊಮ್ಮೆ ನೆನಪೋಗಬಹುದು, ಪದೇ ಪದೇ ಬ್ರೇಕ್ಫಾಸ್ಟ್ ಕೊಡಿ ಅಂತ ಫ್ಯಾಮಿಲಿ ಮೆಂಬರ್ಸ್ ಕೇಳ್ಕೊಳ್ತಾ ಇರಬಹುದು, ಇಲ್ಲಾಂದ್ರೆ ರಿಪೀಟೆಡ್ ಕ್ವಶನ್ಸ್ ಕೇಳ್ತಾನೆ ಇರ್ಬೋದು, ಒಂದು ಕೇಳಿದ್ನೆ ಪುನಃ ಒಂದು ಆಫ್ಟರ್ ಸಮ್ ಹಾಫ್ ಅನ್ ಅವರ್ ಅದೇ ಕ್ವಶನ್ಸ್ ಕೇಳ್ತಾ ಇರುವಂಥದ್ದು. ಸೊ ಈ ರೀತಿ ಲಕ್ಷಣಗಳೆಲ್ಲ ಈ ಅಲ್ಝೈಮರ್ಸ್ ಡಿಸೀಸ್ ಅಲ್ಲಿ ಕಾಣಿಸ್ಕೊಳ್ಬಹುದು. ಮತ್ತೆ ಅವರಿಗೆ ಈ ತೊಂದರೆ ಇದೆ ಅಂತ ಅದರ ಅರಿವು ಅವರಿಗೆ ಇರುವುದಿಲ್ಲ.
2: ಯಾಕೆ ಈ ರೀತಿಯಾದಂತಹ ಕಾಯಿಲೆ ಬರುತ್ತೆ ಇದು?
3: ಅದಕ್ಕೆ ಡೆಫಿನೆಟ್ ಕಾಸ್ ಅಂತ ಇರುವುದಿಲ್ಲ, ಬಟ್ ಆಸ್ ಪರ್ ಆಸ್ ದ ಮಾಲಿಕ್ಯುಲರ್ ಸ್ಟಡೀಸ್ ಅಂತ ನಾವು ಹೇಳ್ತೇವೆ, ಅದರಲ್ಲಿ ಒಂದು ನಮ್ಮ ಬ್ರೈನ್ ಅಲ್ಲಿ ನಾರ್ಮಲ್ ಆಗಿ ಒಂದು ಪ್ರೋಟೀನ್, ಅಮಿಲಾಯ್ಡ್ ಬೀಟಾ ಪ್ರೋಟೀನ್ಸ್ ಅಂತ ಹೇಳ್ತೇವೆ, ಅದು ನಾರ್ಮಲ್ ಆಗಿ ಪ್ರೊಡಕ್ಷನ್ ಆಗಿ ನಮ್ಮ ಬ್ರೈನ್ ಸೆಲ್ಸ್ ಮೇಲೆ ಅದು ಡೆಪಾಸಿಟ್ ಆದಾಗ ಅದು ನ್ಯೂರೋ ಡಿಜನರೇಷನ್ ಪ್ರೊಸೆಸ್ ಇಂದ ಈ ನರಗಳು ಫಂಕ್ಷನಿಂಗ್ ಅಲ್ಲಿ ಎಫೆಕ್ಟ್ ಆಗಿ ಬರ್ಕೊಳ್ಳ ಯೂಶ್ವಲಿ ಅದು ಅಲ್ಝೈಮರ್ಸ್ ಕಾಯಿಲೆಗೆ ಕಾರಣ ಆಗಿ ಬರುತ್ತದೆ.
2: ಇದು ಸಾಮಾನ್ಯವಾಗಿ ಯಾವ ವಯಸ್ಸಿನಿಂದ ನಂತರ ಕಾಣಿಸಿಕೊಳ್ಳುತ್ತೆ?
3: ಕಾಮನ್ ಆಗಿ 65 ಇಯರ್ಸ್ ಏಜ್ ನಂತರ, ಕಾಮನ್ ಆಗಿ ಆ ವಯಸ್ಸ ನಂತರ ಯೂಶ್ವಲಿ ಈ ಲಕ್ಷಣಗಳು ಕಾಣಿಸ್ಕೊಳ್ಬಹುದು. ಲೆಸ್ ದೆನ್ 65 ಇಯರ್ಸ್ ನಲ್ಲಿ ಆಗುವಂತದವರಲ್ಲಿ ಅದು ಅರ್ಲಿ ಆನ್ಸೆಟ್ ಅಲ್ಝೈಮರ್ಸ್ ಡಿಸೀಸ್ ಅಂತ ನಾವು ಹೇಳ್ತೇವೆ.
2: ಇದರಲ್ಲಿ ಯಾವ್ದೆಲ್ಲ ಸಿಂಪ್ಟಮ್ಸ್ ಕಾಣಿಸಿಕೊಳ್ಳುತ್ತೆ, ಏನು ವಾರ್ನಿಂಗ್ ಸೈನ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು?
3: ಯೂಶ್ವಲಿ ಅಲ್ಝೈಮರ್ಸ್ ಇರೋದು ಮೇನ್ಲಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಮೆಮೊರಿಯಲ್ಲೇ ಪ್ರಾಬ್ಲಮ್ಸ್ ಬರುವುದು. ಮೆಮೊರಿ ಅಂತ ಹೇಳಿದ್ರೆ ನಾವು ಆಗ ಹೇಳಿದಾಗೇನೆ, ಈಗ ಒಂದು ಎಪಿಸೋಡಿಕ್ ಮೆಮೊರಿ ಅಥವಾ ರೀಸೆಂಟ್ ಮೆಮೊರಿ, ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಲ್ಲಿ ಏನೋ ಒಂದು ತಿಂದಿರೋದು ಅದೆಲ್ಲ ಮರ್ತೋಗುವಂಥದ್ದು ಅದೆಲ್ಲ ಇದೆ. ನೆಕ್ಸ್ಟ್ ಈಗ ಇಮಿಡಿಯೇಟ್ ಮೆಮೊರಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಫೋನ್ ನಂಬರ್ ಹೇಳಿರ್ತೇವೆ ಅದು ತಕ್ಷಣನೇ ವಾಪಸ್ ಹೇಳ್ಕೊಳ್ಲಿಕ್ಕೆ ಆಗದೆ ಇರುವಂಥದ್ದು. ಆ್ಯಂಡ್ ಮೋಸ್ಟ್ ರೀಸೆಂಟ್ಲಿ ಈಗ ನಮ್ದು OTP ಎಲ್ಲ ನಾವು ಮೆಸೇಜಸ್ ಬರ್ತವೆ, ಅದನ್ನ ನಾವು ನೆನ್ಪಿಟ್ಕೊಂಡು ವಾಪಸ್ ಎಂಟರ್ ಮಾಡೋದಕ್ಕೆ ಅವ್ರಿಗೆ ಇಮಿಡಿಯೇಟ್ ಈ ರೀತಿ ಎಲ್ಲ ಮೊದಲು ಮಾಡ್ಕೊಳ್ಲಿಕ್ಕೆ ಆಗಿರುವಂಥದ್ದೆಲ್ಲ ಕೆಲಸ ಅವರಿಗೆ ಇವಾಗ ಅದರಲ್ಲಿ ಕಷ್ಟ ಕಾಣಿಸ್ಕೊಂಡಾಗ ಅದೆಲ್ಲ ಅರ್ಲಿ ಸೈನ್ಸ್. ಸೊ ಹಾಗಿದ್ದಾಗ ನಾವು ಆದಷ್ಟು ಬೇಗ ಒಂದು ಮೆಡಿಕಲ್ ಹೆಲ್ಪ್ ಅಲ್ಲಿ ಒಂದು ನ್ಯೂರಾಲಜಿಸ್ಟ್ ಭೇಟಿ ಆಗೋದು ಇಂಪಾರ್ಟೆಂಟ್.

0: ಡಿಟೆಕ್ಟ್ ಆಗಿತ್ತು.
1: ಈಗ ಅಷ್ಟು ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇರ್ತದಾ?
0: ಟ್ರೀಟ್ಮೆಂಟ್ ಆಸ್ ಅ ಡೆಫಿನೆಟ್ಲಿ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಇಲ್ಲ ಆಲ್ಜಿಮರ್ಸ್ ಗೆ ಇನ್ನೂ ಸಹ. ಬಟ್ ಅರ್ಲಿ ಡಿಟೆಕ್ಟ್ ಆದ್ರೆ ನಮಗೆ ಒಂದು ನ್ಯೂರೋ ಪ್ರೊಟೆಕ್ಟಿವ್ ಕೆಲವೊಂದು ಮೆಡಿಕೇಶನ್ಸ್ ಇರ್ತದೆ, ಅದರಿಂದ ಆಲ್ಜಿಮರ್ಸ್ ಗೆ ಈಗ ವರ್ಷ ವರ್ಷ ಹೋಗ್ತಿದ್ದಾಗೆ ಪ್ರೋಗ್ರೆಸ್ ಆಗಿರುವಂತದ್ದು ಕಾಯಿಲೆ, ಪ್ರೋಗ್ರೆಷನ್ ಆಗುವಂತದ್ದು ಕಾಯಿಲೆ. ಸೊ ಆ ಪ್ರೋಗ್ರೆಷನ್ ನಾವು ಸ್ಲೋ ಮಾಡ್ಕೊಳ್ಬಹುದು ಮುಂದಿನ ಸ್ಟೇಜ್ಗೆ. ಸ್ಟೇಜಸ್ ಸ್ಟೇಜಸ್ ಆಗಿ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸ್ಟೇಜಸ್ ನ ಸ್ಪೀಡ್, ಯಾವ ಸ್ಪೀಡ್ ಅಲ್ಲಿ ಒಂದು ಕಾಯಿಲೆ ಜಾಸ್ತಿ ಆಗುತ್ತೆ ಅದನ್ನ ನಾವು ಸ್ಲೋ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತೆ ಗೊತ್ತಾದ್ರೆ ಅವರಿಗೆ ಮುಂದಿನ ಮೆಷರ್ಸ್ ಗೆ ಟ್ರೀಟ್ಮೆಂಟ್ ಗಿಂತ ಈಗ ಕೆಲವೊಂದು ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಲ್ಲಿ ಅವರು ನಾವು ಕಾಗ್ನಿಟಿವ್ ಅಥವಾ ಬಿಹೇವಿಯರಲ್ ಥೆರಪೀಸ್ ಅಂತ ಹೇಳ್ತೇವೆ, ಅದು ನಾವು ಬೇಗ ಇಂಟ್ರೊಡ್ಯೂಸ್ ಮಾಡಿದ್ರೆ ಒಂದು ಮೈಂಡ್ ನ ಆಕ್ಟಿವ್ ಆಗಿ ಇಟ್ಕೊಳ್ಳಿಕ್ಕೆ ಕೆಲವೊಂದೆಲ್ಲ ಟ್ರೈನಿಂಗ್ಸ್ ಎಲ್ಲ ಇಟ್ಕೊಟ್ಟೆ ಅದನ್ನ ಮುಂದೆ ಪ್ರೋಗ್ರೆಷನ್ ಆಗೋದನ್ನ ನಾವು ಪ್ರಿವೆಂಟ್ ಮಾಡಬಹುದು.
1: ಈಗ ಈ ಒಂದು ಆಲ್ಜಿಮರ್ಸ್ ಏನಿದೆ ಇದು ವಂಶ ಪಾರಂಪರ್ಯವಾಗಿ ಬರುವಂತಹ ಕಾಯಿಲೆ ಆಗಿದೆ.
0: ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ನಾವು ನೋಡಬಹುದು ವಂಶದಲ್ಲಿ ಸಹ ಹೆರಿಡಿಟಿ ಆಗಿ ಸಹ ಕಾಯಿಲೆ ಬರುವ ಚಾನ್ಸಸ್ ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಪೇರೆಂಟ್ ನಲ್ಲಿ ಆಲ್ಜಿಮರ್ಸ್ ಇದ್ರೆ ಅಪ್ರಾಕ್ಸಿಮೇಟ್ಲಿ 39% ರಿಸ್ಕ್ ಇರುತ್ತೆ ನೆಕ್ಸ್ಟ್ ಇಮಿಡಿಯೇಟ್ ಜನರೇಷನ್ ಅಲ್ಲಿ. ಎರಡು ಪೇರೆಂಟ್ಸ್ ಗೆ ಆಲ್ಜಿಮರ್ಸ್ ಡಯಾಗ್ನೋಸಿಸ್ ಆಗಿದ್ರೆ ಬೈ ಏಜ್ ಆಫ್ 80 years ಅರೌಂಡ್ 54% ರಿಸ್ಕ್ ಆಗಿ ಕಾಣ್ಕೊಂಡು ಬರುತ್ತೆ.
1: ಇದು ಬಿಟ್ಟು ಬೇರೆ ಯಾರಿಗೆಲ್ಲ ರಿಸ್ಕ್ ಜಾಸ್ತಿ ಇರುತ್ತೆ ಈ ಕಾಯಿಲೆ ಬರುವಂತದ್ದು?
0: ರಿಸ್ಕ್ ಫ್ಯಾಕ್ಟರ್ಸ್ ಹೇಳುವುದಾದ್ರೆ ಪೇಷಂಟ್ಸ್ ಹೂ ಆರ್ ಡಯಾಬಿಟಿಕ್ಸ್ ಅಂಡ್ ಹೈಪರ್ ಟೆನ್ಷನ್. ಡಯಾಬಿಟಿಸ್ ಅಂತ ಹೈಪರ್ ಟೆನ್ಷನ್ ಇದ್ರೆ ಅಂತ ಬರುದಿಲ್ಲ, ಬಟ್ ಅದನ್ನ ಸರಿಯಾಗಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳದೆ ಇದ್ರೆ ಓವರ್ ಅ ಲಾಂಗ್ ರನ್ ಅದು ಬ್ರೈನ್ಗೆ, ಬ್ರೈನ್ ಹೆಲ್ತ್ ಗೆ ಎಫೆಕ್ಟ್ ಆಗ್ತದೆ. ಸೊ ಅದು ಒಂದು ಕಾಮನ್ ರಿಸ್ಕ್ ಫ್ಯಾಕ್ಟರ್. ಮತ್ತೆ ಏನಾದರೂ ತಲೆಗೆ ಏಟ್ ಆಗಿರೋದ್ರೆ ಈಗ ಮೇ ಬಿ ಆಕ್ಸಿಡೆಂಟ್ಸ್ ಅಲ್ಲಿ ಅಥವಾ ಏನು ಬಿದ್ದು ತಲೆಗೆ ಏಟ್ ಹೆಡ್ ಇಂಜುರೀಸ್ ಅಂತ ಪೇಷಂಟ್ಸ್ ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಮತ್ತೆ ನಿದ್ದೆ ಸರಿಯಾಗಿ ನಮ್ದು ಲೈಫ್ ಸ್ಟೈಲ್ ಇಂದ ಕೆಲವು ಸಮಯ ಕೆಲಸ ಇದರಿಂದ ನಾವು ಸರಿಯಾಗಿ ಒಂದು ಮಿನಿಮಮ್ 6-7 hours ಅಂತ ಹೇಳ್ತೇವೆ ಒಂದು ಬ್ರೈನ್ ಹೆಲ್ತ್ ಗೆ ಒಂದು ಕರೆಕ್ಟ್ ಆಗಿ ನೋಡ್ಕೊಳ್ಲಿಕ್ಕೆ ಒಂದು ಮಿನಿಮಮ್ ಸ್ಲೀಪ್ ಅವರ್ಸ್ ಅಂತ ಇರ್ತದೆ. ಅದ್ ನಾವು ಸರಿಯಾಗಿ ನಾವು ಜೀವನ ಇಡೀ ಮಾಡದೆ ಹೋದ್ರೆ ಅಂತ ಪೇಷಂಟ್ಸ್ ಅಲ್ಲಿ ಸ್ವಲ್ಪ ಆಲ್ಜಿಮರ್ಸ್ ಬರೋ ರಿಸ್ಕ್ ಜಾಸ್ತಿ ಇರ್ತದೆ. ಇನ್ನೊಂದು ಕಾಮನ್ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಇಂಟೇಕ್ ಮಾಡೋರಲ್ಲಿ ಅದರಲ್ಲಿ ಸ್ವಲ್ಪ ಅವರಿಗೆ ರಿಸ್ಕ್ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತೆ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಆಗಿದ್ದ ಪೇಷಂಟ್ಸ್ ಅಲ್ಲಿ ಸಹ ಮುಂದೆ ಆಲ್ಜಿಮರ್ಸ್ ಆಗುವಂತ ರಿಸ್ಕ್ ಜಾಸ್ತಿ ಇರ್ತದೆ.
1: ಈಗ ಇದನ್ನ ಹೇಗೆ ಡಯಾಗ್ನೋಸ್ ಮಾಡ್ತಾರೆ, ಏನಾದ್ರೆ ಏನಾದರೂ ಟೆಸ್ಟ್ಗಳು ಇರ್ತದ ಹೇಗೆ ಇದಕ್ಕೆ?
0: ಡಯಾಗ್ನೋಸಿಸ್ ಇಟ್ ಸ್ಟಾರ್ಟ್ಸ್ ಫ್ರಮ್ ನಾವು ಮೇನ್ಲಿ ಪೇಷಂಟ್ ಜೊತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಇಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ ಹಿಸ್ಟ್ರಿ ಟೇಕಿಂಗ್ ಅಂತ ಹೇಳ್ತೇವೆ. ಸೊ ಡೀಟೇಲ್ ಆಗಿ ತಗೊಳ್ಬೇಕು. ಒಂದೊಂದು ಡಿಮೆನ್ಷಿಯಾ ಕಾಯಿಲೆ ಒಂದೊಂದು ರೀತಿ ಒಂದೊಂದು ಪ್ಯಾಟರ್ನ್ ಅಲ್ಲಿ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಫಸ್ಟ್ ಲಕ್ಷಣಗಳನ್ನ ನಾವು ಫಸ್ಟ್ ಆದಷ್ಟು ನಾವು ಟ್ರೈ ಮಾಡಬೇಕು ಅದನ್ನ ಕಂಡು. ಫಸ್ಟ್ ಲಕ್ಷಣ ಏನಿತ್ತು, ಮೆಮೊರಿ ಪ್ರಾಬ್ಲಮ್ ಅಥವಾ ಬಿಹೇವಿಯರ್ ಪ್ರಾಬ್ಲಮ್ ಅಂತ ಈ ರೀತಿ ಡೀಟೇಲ್ಸ್ ಎಲ್ಲ ನಾವು ಆದಷ್ಟು ಕೇಳಿಕೊಂಡು ಕ್ಯಾಪ್ಚರ್ ಮಾಡಬೇಕು. ಅಂಡ್ ಅದನ್ನ ಒಂದು ಯಾವ ಥರ ಪ್ಯಾಟರ್ನ್ ಅಂತ ನಾವು ಫಸ್ಟು ಕಂಡುಹಿಡಿಬೇಕಾಗತ್ತೆ. ನೆಕ್ಸ್ಟ್ ಪರೀಕ್ಷೆ ಮೂಲಕದಲ್ಲಿ ಪರೀಕ್ಷೆ ನಾವು ಡೀಟೇಲ್ಡ್ ಕಾಗ್ನಿಟಿವ್ ಅಸೆಸ್ಮೆಂಟ್ ಅಂತ ಹೇಳ್ತೇವೆ, ಡೀಟೇಲ್ಡ್ ಮೆಮೊರಿ ಅಸೆಸ್ಮೆಂಟ್. ಸೊ ಆ ಅಸೆಸ್ಮೆಂಟ್ ಅಲ್ಲಿ ನಾವು ಸ್ಕೋರಿಂಗ್ಸ್ ಅಲ್ಲಿ ಇಟ್ಟು ಯಾವ ಯಾವ್ದು ಬ್ರೈನ್ ಇದು ಭಾಗ ಡೊಮೇನ್ಸ್ ಅಂತ ಹೇಳ್ತೇವೆ, ಯಾವ ಯಾವ ಡೊಮೇನ್ಸ್ ಎಫೆಕ್ಟ್ ಆಗಿರುತ್ತೆ ಆ ಪ್ಯಾಟರ್ನ್ ನ ಒಂದು ಕಂಡುಹಿಡಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ಆಲ್ಮೋಸ್ಟ್ ಆ ಇವು ಎರಡು ಇದರಲ್ಲೇ ನಮಗೆ ಒಂದು ಸಾಧಾರಣ ಪ್ಯಾಟರ್ನ್ ರೆಕಗ್ನೈಸ್ ಮಾಡಿ ಇದು ಯಾವ ರೀತಿ ಡಿಮೆನ್ಷಿಯಾ ಕಾಯಿಲೆ ಅಂತ ನಾವು ಕಂಡುಹಿಡಿಬಹುದು. ಅದಕ್ಕೆ ಸಪೋರ್ಟ್ ಆಗಿ ನೆಕ್ಸ್ಟ್ ಮುಂದೆ ನಾವು ಒಂದು MRI ಸ್ಕ್ಯಾನ್ಸ್, ಈಗ ಅದರಲ್ಲಿ ಬ್ರೈನ್ ಯಾವ ಭಾಗದಲ್ಲಿ ಎಫೆಕ್ಟ್ ಆಗಿದೆ, ಒಂದು ಆಲ್ಜಿಮರ್ಸ್ ಗೆ ಒಂದು ಟೆಂಪೊರಲ್ ಲೋಬ್ ಅಂತ ಹೇಳ್ತೇವೆ, ಎಂಟ್ರೋರೈನಲ್ ಕಾರ್ಟೆಕ್ಸ್ ಅಂತ ಹೇಳ್ತೇವೆ ನಮ್ಮ ಮೆಡಿಕಲ್ ಟರ್ಮ್, ಅದು ಫಸ್ಟ್ ಎಫೆಕ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಮತ್ತೆ ಅದರಲ್ಲಿ ನಮಗೆ MRI ಮಾಡೋದ್ರಲ್ಲಿ ನಮಗೆ ಅದೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಬಹುದು. ಈಗ ಮೋರ್ ಅಡ್ವಾನ್ಸ್ ಸ್ಕ್ಯಾನ್ಸ್ ಎಲ್ಲ ಬಂದಿದೆ, ಒಂದು ಪೆಟ್ ಸ್ಕ್ಯಾನ್ ಅಂತ ಹೇಳ್ತೇವೆ ಅಥವಾ ಇದು ಫಂಕ್ಷನಲ್ ಪೆಟ್ ಸ್ಕ್ಯಾನ್ ಅಂತ, FDG ಪೆಟ್ ಅಂಡ್ ಫಂಕ್ಷನಲ್ ಪೆಟ್ ಸ್ಕ್ಯಾನ್. ಅದರಲ್ಲಿ ನಾವು ಬ್ರೈನ್ ಆಕ್ಟಿವಿಟೀಸ್ ನ ನಾವು ನೋಡಬಹುದು, ಯಾವ ಪಾರ್ಟ್ ಆಫ್ ದ ಬ್ರೈನ್ ಅಲ್ಲಿ ಆಕ್ಟಿವಿಟೀಸ್ ಕಡಿಮೆ ಕಾಣಿಸ್ತಾ ಇದೆ ಅದು ಸಹ ಒಂದು ಪ್ಯಾಟರ್ನ್ ಆಗಿ ನಾವು ನೋಡಿ ಅದಕ್ಕೆ ಆಲ್ಜಿಮರ್ಸ್ ಅಂತ ನಾವು ಪ್ಯಾಟರ್ನ್ ಇದೆಯಾ ಇಲ್ವಾ ಅಂತ ನಾವು ಕಂಡುಹಿಡಲಿಕ್ಕೆ ಇದು ಮಾಡಬಹುದು. ಮತ್ತೆ ಈಗ ಇನ್ನೂ ಕೆಲವೊಂದು ರಿಸರ್ಚ್ ಲೆವೆಲ್ಸ್ ಅಲ್ಲಿ ಮತ್ತೆ ಕೆಲವೊಂದು ಬ್ಲಡ್ ಬಯೋಮಾರ್ಕರ್ಸ್ ಅಥವಾ CSF ನಮ್ಮ ಬ್ರೈನ್ ಮತ್ತೆ ಸ್ಪೈನ್ ಅಲ್ಲಿ ಒಂದು ನೀರು ಸಂಚಾರ ಅದಕ್ಕೆ CSF ಅಂತ ಹೇಳ್ತೇವೆ. ಸೊ ಅದರ ಟೆಸ್ಟಿಂಗ್ ಮೂಲಕದಲ್ಲಿ ಒಂದು ಬಯೋಮಾರ್ಕರ್ಸ್ ಅಂತ ಇರ್ತದೆ. ಸೊ ಆ ಬಯೋಮಾರ್ಕರ್ಸ್ ಬೇಸಿಸ್ ಅಲ್ಲಿ ಒಂದು ಪೇಷಂಟ್ ಗೆ ಆಲ್ಜಿಮರ್ಸ್ ಇದೆಯಾ ಇಲ್ವಾ ಅಂತ ಸಹ ಕೆಲವೊಮ್ಮೆ ಅದರಲ್ಲಿ ಸಹ ಕ್ಲೂಸ್ ಗೊತ್ತಾಗುತ್ತೆ. ಈ ಬಯೋಮಾರ್ಕರ್ಸ್ ಮೂಲಕದಲ್ಲಿ ಕೆಲವೊಮ್ಮೆ ಒಂದು ಲಕ್ಷಣಗಳು, ಈ ಮೆಮೊರಿ, ಈ ಪೇಷಂಟ್ ಯಾರಿಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಅಂತವ್ರು ಈ ಟೆಸ್ಟ್ ಮಾಡಿದಾಗ 20 years ಮುಂಚೆನೆ ನಮಗೆ ಈ ಆಲ್ಜಿಮರ್ಸ್ ಇರಬಹುದು, ನೆಕ್ಸ್ಟ್ ಮುಂದೆ ಬರ್ತದೆ ಇವರಿಗೆ ರಿಸ್ಕ್ ಇದೆ ಅಂತ ನಮಗೆ ಡಿಟೆಕ್ಟ್ ಮಾಡಬಹುದು. ಆಗ ಮುದ್ದೆನೆ ಗೊತ್ತಿದ್ರೆ ನಾವು ಎಲ್ಲ ರೀತಿಯಲ್ಲಿ ಪ್ರಿವೆಂಟಿವ್ ಮೆಷರ್ಸ್ ಎಲ್ಲ ನಾವು ಟ್ರೈ ಮಾಡಿ ಅದನ್ನ ಬರ್ದಿದ್ದ ಹಾಗೆ ನೋಡ್ಕೊಳ್ಲಿಕ್ಕೆ ನಾವು ಏನೆಲ್ಲ ಟೇಕ್ ಅಂದ್ರೆ ಪ್ರಿಕಾಷನ್ಸ್ ತಗೊಳ್ಬಹುದು ಅದೆಲ್ಲ ಮಾಡಬಹುದು. ಸೊ ಟೆಸ್ಟಿಂಗ್ ಅಲ್ಲಿ ಇದೆಲ್ಲ ಆಪ್ಷನ್ಸ್ ಇರುತ್ತೆ.
1: ಈಗ ಸಿಂಪ್ಟಮ್ಸ್ ಕಾಣಿಸಿಕೊಂಡ ನಂತರ ಎಷ್ಟು ವೇಗವಾಗಿ ಇದು ಪ್ರೋಗ್ರೆಸ್ ಆಗುತ್ತೆ ಈ ಒಂದು ಕಾಯಿಲೆ?
0: ಕಾಮನ್ ಟೈಪ್ ಆಫ್ ಆಯಿಲ್ ಅಥವಾ ಟಿಪಿಕಲ್ ಆಲ್ಜಿಮರ್ಸ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಅದು ಇಸ್ ಯೂಶ್ವಲಿ ಅ ವೆರಿ ಸ್ಲೋ ಪ್ರೊಸೆಸ್, ಒಂದು 5-20 years ಅಂತ ನಾವು ಹೇಳ್ತೇವೆ. ಒಬ್ಬೊಬ್ರು

0: ಪೇಷಂಟ್ ಟು ಪೇಷಂಟ್ ವೇರಿಯೇಷನ್ ಇದ್ದೇ ಇರ್ತದೆ, ಬಟ್ ಇಸ್ ಯೂಶಲಿ ಅ ಸ್ಲೋ ಪ್ರೋಗ್ರೆಸ್ ಆಗುವಂಥದ್ದು. ಇನಿಷಿಯಲಿ ನಾನು ಹೇಳಿದಾಗೆ ಫಸ್ಟ್ ಮೆಮೊರಿ ರಿಲೇಟೆಡ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿ ಮತ್ತೆ ಸ್ವಲ್ಪ ಒಂದು 3-4 ವರ್ಷ ಹಾಗೆ ಹೋಗ್ತಾ ಇದ್ದಾಗೇನೆ ಎಕ್ಸಿಕ್ಯೂಟಿವ್ ಪ್ರಾಬ್ಲಮ್ಸ್ ಮತ್ತೆ ಅದರ ನೆಕ್ಸ್ಟ್ ವಿಜಿಯೋಸ್ಪೇಷಿಯಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ, ಆಮೇಲೆ ಫ್ರಾಂಟಲ್ ಅಥವಾ ಬಿಹೇವಿಯರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ. ಎಕ್ಸಿಕ್ಯೂಟಿವ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ಟಾಸ್ಕ್ ಯಾವುದೋ ಒಂದು ಕಾರ್ಯಕ್ಕೆ ಪ್ಲಾನಿಂಗ್ ಬೇಕಾಗುವಂಥದ್ದು. ಈಗ ಗ್ರೈಣಿಯಲ್ಲಿ ಅವರಲ್ಲಿ ಕುಕ್ಕಿಂಗ್, ಈಗ ಕಿಚನ್ ಅಲ್ಲಿ ಒಂದು ಒಂದು ಪರ್ಟಿಕ್ಯುಲರ್ ಡಿಶ್ ಮಾಡಬೇಕಾದ್ರೆ ಈ ತರ ಒಂದೊಂದು ಸ್ಟೆಪ್ಸ್ ಇರುತ್ತೆ, ಈ ಫಸ್ಟ್ ಹೀಗೆ ಮಾಡಬೇಕು ಅದಾದ್ಮೇಲೆ ಇದು ಹಾಕ್ಬೇಕು ಅದು ಹಾಕ್ಬೇಕು ಅಂತ ಒಂದು ಪ್ಲಾನಿಂಗ್ ಅಂತ ಇರ್ತದೆ. ಮೊದಲು ಜೀವನಡಿ ಮಾಡ್ಕೊಂಡು ಬಂದವರು, ಸೊ ಅದೆಲ್ಲ ತೊಂದರೆಗಳು ಲಕ್ಷಣಗಳು ಕಾಣಿಸ್ಕೊಳ್ತಾ ಬರುತ್ತೆ. ಮತ್ತೆ ಕೆಲವು ಸರಿ ನೆಕ್ಸ್ಟ್ ಈಗ ಕೃಷಿ ಈಗ ಫಾರ್ಮರ್ಸ್ ಇರ್ತಾರೆ, ಅವರಿಗೆ ಈ ಸೀಸನ್ಗೆ ಯಾವ ರೀತಿ ಬೆಳೆಗಳು ಬೆಳೆಸಬೇಕು, ಇಷ್ಟು ಗೊಬ್ಬರ ಹಾಕಬೇಕು, ಇಷ್ಟು ಪೆಸ್ಟಿಸೈಡ್ಸ್ ಅಂತ ಒಂದು ಇರ್ತದೆ, ಹೇಗೆ ಮಾಡಬೇಕು ಅದೆಲ್ಲ ಒಂದು ಪ್ಲಾನಿಂಗ್ ಬೇಕಾಗುತ್ತೆ. ಸೊ ಅದೆಲ್ಲ ಮೊದಲು ಮಾಡ್ಕೊಂಡು ಬರೋರಲ್ಲಿ ಅದು ಈಗ ಅವರಿಗೆ ಅದು ಮಾಡ್ಲಿಕ್ಕೆ ಆಗದೆ ಇರುವಂಥದ್ದು. ಮತ್ತೆ ಬ್ಯಾಂಕಿಂಗ್ ಬ್ಯಾಂಕ್ ಹೋಗಿ ಅದನ್ನ ಅವರಿಗೆ ಇಷ್ಟು ಬ್ಯಾಲೆನ್ಸ್ ಇದೆ ಅದೆಲ್ಲ ಇಟ್ಕೊಳ್ಳೋದು, ಸೊ ಟ್ರ್ಯಾಕ್ ಇಟ್ಕೊಳ್ಳಿಕ್ಕೆ ಕಷ್ಟ ಆಗೋದು. ಸೊ ಅದೆಲ್ಲ ಎಕ್ಸಿಕ್ಯೂಷನ್. ಮತ್ತೆ ವಿಜುವಲ್ ಸ್ಪೆಷಲ್ ಅಂತ ಹೇಳಿದ್ರೆ ಕೆಲವೊಮ್ಮೆ ಈಗ ಮನೆಯಿಂದ ಹೊರಗೆ ಹೋದ್ರೆ ಕೆಲವು ಪೇಷಂಟ್ಸ್ ನೆಕ್ಸ್ಟ್ ಮುಂದೆ ಸ್ಟೇಜಸ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಮನೆಗೆ ವಾಪಸ್ ಬರ್ಲಿಕ್ಕೆ ದಾರಿ ಮರ್ತು ಹೋಗ್ಬೋದು. ಅದು ಇನ್ನೊಂದ್ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಕೆಲವೊಮ್ಮೆ ಮನೆ ಒಳಗೇನೆ ಈಗ ಒಂದು ಬೆಡ್ರೂಮ್ ಇಂದ ಕಿಚನ್ ಗೆ ಹೋಗ್ಬೇಕಾದ್ರೆ ಅಥವಾ ಬಾತ್ರೂಮ್ ಗೆ ಹೋಗ್ಬೇಕಾದ್ರೆ ಅವರಿಗೆ ಹೇಗೆ ಹೋಗ್ಬೇಕು ಅಂತ ಕನ್ಫ್ಯೂಷನ್ ಆಗ್ಬಹುದು. ಮತ್ತೆ ಕೆಲವರಲ್ಲಿ ಈ ಬಿಹೇವಿಯರ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಲೇಟರ್ ಸ್ಟೇಜಸ್ ಅಲ್ಲಿ. ಸೊ ಅಂದ್ರೆ ಒಂದು ಪರ್ಸನಲ್ ಹೈಜಿನ್ನ ನೋಡ್ಕೊಳ್ದೆ ಅವ್ರು ಸ್ನಾನ ಮಾಡಬೇಕು ಅವರೇ ಇದು ಮಾಡಬೇಕು ಅಂತ ಅದು ಅವರಿಗೆ ಯೋಚನೆ ಎಲ್ಲ ಮಾಡೋದಿಲ್ಲ. ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಬಟ್ಟೆ ಹಾಕದೇನೆ ಹೊರಗೆ ಹೋಗುವುದು. ಸೊ ಮತ್ತೆ ಎಲ್ಲಾದರೂ ಬೇರೆ ಬಾತ್ರೂಮ್ ಅಲ್ಲಿ ಬದಲು ಬೇರೆ ಕಡೆ ಮೂತ್ರ ಅಥವಾ ಮಲ ವಿಸರ್ಜನೆ ಎಲ್ಲ ಮಾಡುವಂಥದ್ದು ಕೆಲವರಲ್ಲಿ ಅದು ಅದು ಸಹ ಡೆವಲಪ್ ಆದ ಲಕ್ಷಣಗಳು ಕಾಣಿಸ್ಕೊಳ್ಬಹುದು.
1: ಈಗ ಇದು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಪ್ರೋಗ್ರೆಸ್ ಆಗೋದನ್ನ ತಡೆಯೋದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ?
0: ಚಿಕಿತ್ಸೆ ಅಂತ ಹೇಳಿದ್ರೆ ಈಗ ಮೋಸ್ಟ್ಲಿ ನಾನು ಹೇಳಿದಾಗೆ ಮೊದಲು ಪ್ರಿವೆಂಟಿವ್ ಮೆಷರ್ಸ್ ಏನೆಲ್ಲ ಇರಬಹುದು. ಈಗ ಪ್ರಿವೆಂಟಿವ್ ಮೆಷರ್ಸ್ ಅದರಲ್ಲಿ ಆಕ್ಚುಲಿ ಈಗ ಒಂದು ಎಜುಕೇಶನ್ ಸ್ಟೇಟಸ್, ಈಗ ನಾವು ಜಾಸ್ತಿ ಎಜುಕೇಟೆಡ್ ಅಂತ ಸ್ವಲ್ಪ ಇದರಲ್ಲಿ ಓದಿದ್ರ ಪ್ರಕಾರ ಹೈಯರ್ ಎಜುಕೇಶನ್ ಸ್ಟೇಟಸ್ ಇರೋರಲ್ಲಿ ಸ್ವಲ್ಪ ಆಲ್ಜಿಮಸ್ ಡೆವಲಪ್ ಆಗುವಂತ ರಿಸ್ಕ್ ಕಡಿಮೆ ಇರ್ತದೆ. ಮತ್ತೆ ಈಗ ನಾವು ಲೀಜರ್ ಆಕ್ಟಿವಿಟಿ ಡ್ಯಾನ್ಸಿಂಗ್ ಹಾಬೀಸ್ ಡ್ಯಾನ್ಸಿಂಗ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬೋರ್ಡ್ ಗೇಮ್ಸ್ ಚೆಸ್ ತರ ಈ ರೀತಿಯಲ್ಲಿ ನಾವು ಮೈಂಡ್ ಆಕ್ಟಿವ್ ಆಗಿ ಇಟ್ಕೊಂಡವ್ರ ಇದರಲ್ಲಿ ಸ್ವಲ್ಪ ಇದು ಹೆಲ್ಪ್ ಆಗ್ತದೆ. ಮತ್ತೆ ಮೋಸ್ಟ್ ಕಾಮನ್ಲಿ ರೆಗ್ಯುಲರ್ ಎಕ್ಸಸೈಸಸ್, ಈಗ ಒಂದು ವಾಕಿಂಗ್, ಒಂದು 30-40 minutes ರೆಗ್ಯುಲರ್ ಡೈಲಿ ವಾಕಿಂಗ್ ಮಾಡೋದು, ಫಿಸಿಕಲಿ ಆಕ್ಟಿವ್ ಆಗಿ ಇರೋದು, ಇದರಿಂದ ನೆಕ್ಸ್ಟ್ ಮುಂದೆ ಪ್ರಿವೆಂಟ್ ಅದು ಬರ್ದಿರ್ದಾಗೆ ನೋಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಮತ್ತೆ ಮೇನ್ಲಿ ನಮ್ಮ ಲೈಫ್ ಸ್ಟೈಲಲ್ಲಿ ಮತ್ತೆ ಡಯಟಲ್ಲಿ ಈಗ ಒಂದು ಅಂತ ಹೇಳಿದ್ರೆ ಆಲ್ಕೋಹಾಲ್ ಮದ್ಯಪಾನ ಅದನ್ನ ನಾವು ಅವಾಯ್ಡ್ ಮಾಡಬೇಕು. ಮತ್ತೆ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಹೇಳ್ತೇವೆ, ಸೊ ಅದನ್ನ ನಾವು ಅದು ಕಡಿಮೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಬಟರ್ ಚೀಸ್ ಬೇಕರಿ ಐಟಮ್ಸ್ ಇದೆಲ್ಲ ಅದೆಲ್ಲ ನಾವು ತುಂಬಾನೇ ಡಿಸ್ಪ್ರಪೋರ್ಷನೇಟ್ ಆಗಿ ತುಂಬಾ ಸೇವನೆ ಮಾಡಬಾರ್ದು. ಸೊ ಅದು ಅದರಿಂದ ಬ್ರೈನ್ ಹೆಲ್ತ್ಗೆ ಎಫೆಕ್ಟ್ ಆಗ್ತದೆ. ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಹೇಳಿ ಕೆಲವು ಹೆಲ್ದಿ ಫ್ಯಾಟ್ಸ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಈಗ ಎಕ್ಸಾಂಪಲ್ಸ್ ಫಿಶ್ ಮತ್ತೆ ನಟ್ಸ್, ಈಗ ಬಾದಾಮಿ ನಟ್ಸ್ ಮತ್ತೆ ಸೀಡ್ಸ್, ಇದು ಸನ್ಫ್ಲವರ್ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಅಂತ ಇರ್ತದೆ, ಅವಕಾಡೋಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಈಗ ω3 ಫ್ಯಾಟಿ ಆಸಿಡ್ಸ್ ಕ್ಯಾಪ್ಸೂಲ್ಸ್ ಇಂಥದ್ದೆಲ್ಲ, ಆಮೇಲೆ ಆಲಿವ್ ಆಯಿಲ್ಸ್ ಯೂಸ್ ಮಾಡೋದು. ಸೊ ಟು ಸಮ್ ಎಕ್ಸ್ಟೆಂಟ್ ದಿಸ್ ವಿಲ್ ಹೆಲ್ಪ್ ಇನ್ ಮೇಂಟೈನಿಂಗ್ ಬ್ರೈನ್ ಹೆಲ್ತ್. ದಿಸ್ ಆರ್ ದ ಪ್ರಿವೆಂಟಿವ್ ಮೆಷರ್ಸ್. ಒಂದ್ಸರಿ ಡಿಟೆಕ್ಟ್ ಆದ್ಮೇಲೆ ನಾವು ಆದಷ್ಟು ವಿ ಹ್ಯಾವ್ ಟು ಪ್ರಮೋಟ್ ದಟ್ ಅವರ್ ಮೋಟಿವೇಟ್ ಅವರಿಗೆ ಒಂದು ಫಿಸಿಕಲಿ ಮತ್ತೆ ಯಾವ್ದಾದ್ರು ಆಕ್ಟಿವಿಟೀಸ್ ಮಾಡ್ತಾ ಇರುವುದರಲ್ಲಿ ಮೈಂಡ್ ನ ಆಕ್ಯುಪೈ ಮಾಡ್ಕೊಂಡಿರ್ಬೇಕು. ಸಪೋಸ್ ಈಗ ಸ್ವಲ್ಪ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಪಜಲ್ ಸಾಲ್ವಿಂಗ್ ಗಾರ್ಡನಿಂಗ್ ಇಂಥದ್ದು ಆಕ್ಟಿವಿಟೀಸ್ ಮಾಡ್ಕೊಂಡಿದ್ದು ನಾವು ಆಕ್ಟಿವ್ ಆಗಿದ್ರೆ ಸ್ವಲ್ಪ ಒಂದ್ ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ಗೆ ಪ್ರೋಗ್ರೆಷನ್ ಆಗೋದನ್ನ ನಾವು ಆದಷ್ಟು ತಡೆ ಹಿಡಿಬಹುದು.
1: ಈಗ ಸಾಮಾನ್ಯವಾಗಿ ಈ ರೀತಿಯ ಅಲ್ಜಮರ್ಸ್ ಇರುವಂತಹ ಒಂದು ರೋಗಿಯ ಫ್ಯಾಮಿಲಿ ಏನಿರುತ್ತೆ ಅವರು ಅವರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇರ್ತಾರೆ, ಅವರು ಯಾವೆಲ್ಲ ವಿಚಾರಗಳ ಬಗ್ಗೆ ಗಮನ ವಹಿಸಬೇಕಾಗತ್ತೆ?
0: ಒಂದು ಅಂತ ಹೇಳಿದ್ರೆ ಅಲ್ಜಮರ್ಸ್ ಡಿಸೀಸ್ ಒಂದು ಡಿಫರೆಂಟ್ ಕ್ಯೂರ್ ಅಂತೂ ಇರುವುದಿಲ್ಲ. ನಮ್ಮ ಇದು ಒಂದಂತ ಹೇಳಿದ್ರೆ ಆದಷ್ಟು ನಾವು ಈಗ TLC ಅಂತ ಹೇಳ್ತೇವೆ, ಟೆಂಡರ್ ಲವ್ ಅಂಡ್ ಕೇರ್, ಈ ಫ್ಯಾಮಿಲಿ ಮೆಂಬರ್ಸ್ ಆಗಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಆದಷ್ಟು ಈಗ ಅವರಿಗೆ ಒಂದು ಆಕ್ಟಿವಿಟೀಸ್, ಈಗ ಈಗ ಇದರಲ್ಲಿ ಡಿಮೆನ್ಷಿಯಾ ಅಥವಾ ಆಲ್ಜಮರ್ ಡಿಸೀಸ್ ಅಲ್ಲಿ ಒಂದು ಯಾವುದೇ ಒಂದು ಕಾರ್ಯ ಮಾಡಲಿಕ್ಕೆ ಇದು ಒಂದು ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಆದರೆ ನಾವು ಫ್ಯಾಮಿಲಿ ಮೆಂಬರ್ಸ್ ಆಗಿ ಕೇರ್ ಗಿವರ್ಸ್ ಆಗಿ ನಾವು ಆದಷ್ಟು ಅವರಿಗೆ ಮೋಟಿವೇಟ್ ಮಾಡಬೇಕು, ಸಪೋರ್ಟ್ ಆದಷ್ಟು ಮಾಡಿ ಅಂತ ಆದಷ್ಟು ಇದು ಮಾಡಬೇಕು. ಇನ್ ಕೇಸ್ ಅವರಿಂದ ಏನಾದರೂ ಮಿಸ್ಟೇಕ್ಸ್ ಆಯಿತು ಅಥವಾ ಮರ್ತು ಹೋಗಿದೆ, ನಾವು ಕೇರ್ ಗಿವರ್ಸ್ ಆಗಿ ವಿ ಶುಡ್ನ್ ಗೆಟ್ ಫ್ರಸ್ಟ್ರೇಟೆಡ್ ಅಂತ ಹೇಳಿದ್ರೆ ಅಥವಾ ಸಿಟ್ಟು ತೋರಿಸ್ಕೊಳ್ಳೋದು. ಅದರಿಂದಾಗಿ ಒಂದು ಡಿಮೆನ್ಷಿಯಾ ಅಂತೂ ಇದೆ, ಅದರ ಮೇಲೆ ಅವರಿಗೆ ಡಿಪ್ರೆಷನ್

0: ಆಗುವಂಥದ್ದು ಸಿಚುವೇಷನ್ಸಿಗೆ ಬರಬರ್ಬೋದು. ಮತ್ತು ಆದಷ್ಟು ಅವರಿಗೆ ಅವರ ಆ್ಯಕ್ಟಿವಿಟೀಸ್ನ ಸೆಲ್ಫಾಗಿ ಮಾಡಲಿಕ್ಕೇ ಮೋಟಿವೇಟ್ ಮಾಡಬೇಕು. ಎಲ್ಲದಕ್ಕೂ ಈಗ ಸಪೋರ್ಟ್ ಅಂದರೆ ಓವರ್ ಆಗಿ ಸಹ ಎಲ್ಲದನ್ನು ಮಾಡ್ತಾ ಹೋದರೆ ಅವ್ರ ಡಿಪೆಂಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಅದು ಆದಷ್ಟು ಅವರಿಗೆ ಅವರ ಆ್ಯಕ್ಟಿವಿಟೀಸ್ ಅಂಡರ್ ಸೂಪರ್ವಿಷನ್. ಸೂಪರ್ವಿಷನ್ ಯಾಕೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಈಗ ಕಿಚನ್ಗೆ ಹೋದರೆ ಗ್ಯಾಸ್ ಆಫ್ ಮಾಡಲಿಕ್ಕೆ ಮರ್ತು ಹೋಗ್ಬೋದು, ಆಗ ಪ್ರಾಬ್ಲಮ್ಸ್ ಬರ್ತದೆ. ನೆಕ್ಸ್ಟ್ ಏನಾದರೂ ಹೊರಗೆ ಹೋದರೆ ವಾಪಸ್ ಮನೆಗೆ ಬರಲಿಕ್ಕೆ ಕಷ್ಟ ಆಗ್ಬೋದು, ಆಕ್ಸಿಡೆಂಟ್ಸಿಗೆಲ್ಲ ತೊಂದರೆಗೆಲ್ಲ ಆಗಬಹುದು. ಮತ್ತು ನಾನು ಹೇಳಿದಾಗೆ ಬೇರೆ ಈಗ ವಿಷಯದಲ್ಲಿ ಎಲ್ಲ ಅವರಿಗೆ ಒಂದು ಪರ್ಸನಲ್ ಹೈಜೀನ್ ಎಲ್ಲ ಮೇಂಟೈನ್ ಮಾಡಲಿಕ್ಕೆ ಆಗದಿರೋದು. ಸೊ ಆದಷ್ಟು ನಮ್ಮ ಆ್ಯಸ್ ಅ ಕೇರ್ ಗಿವರ್ ವಿ ಹ್ಯಾವ್ ಟು ಟ್ರೈ ಟು ಸಪೋರ್ಟ್ ದೆಮ್. ಆ್ಯಂಡ್ ಒಂದು ಇಫ್ ಎಟ್ ಆಲ್ ಎಫರ್ಡೆಬಿಲಿಟಿ ಇದ್ದರೆ ಒಂದು 24 ಗಂಟೆ ಒಂದು ಕೇರ್ ಗಿವರ್ ಅಂತಲೇ ಹೈರಿಂಗ್ ವಿಲ್ ಆಲ್ಸೋ ಹೆಲ್ಪ್ ಟು ಈ ಒಂದು ಕೇರ್ ಗಿವರ್ದ ಸ್ಟ್ರೆಸ್ನ ಕಡಿಮೆ ಮಾಡಲಿಕ್ಕೆ. ಸೊ ದೋಸ್ ಡೆಡಿಕೇಟೆಡ್ ಹೆಲ್ತ್ ಕೇರ್ ಪ್ರೊವೈಡರ್ಸು ಇರ್ತಾರೆ ಅಂತದಕ್ಕೆ. ಸೊ ಅವರಿಗೆ ಒಂದು ಅದರಿಂದ ಹೆಲ್ಪ್ ಆಗ್ತದೆ.
1: ಈಗ ಇದರ ಒಂದು ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಅಥವಾ ಯಾವ ರೀತಿ ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಏನಾದರೂ ಸೊಸೈಟಿ ಲೆವೆಲಲ್ಲಿ ಏನಾದರೂ ಆಕ್ಟಿವಿಟೀಸ್ ಆಗ್ತಾ ಇದೆಯಾ?
0: ಆಕ್ಟಿವಿಟೀಸ್ ಆ್ಯಕ್ಚುಲಿ ಈಗ ನಮ್ಮ ಇದರಲ್ಲಿ ಇದೆ, ಬಟ್ ಅದು ಇನ್ನೂ ಕಡಿಮೆ. ಗ್ರೌಂಡ್ ಲೆವೆಲಲ್ಲಿ ನೋಡ್ಲಿಕ್ಕೆ ಹೋದರೆ ಇಟ್ಸ್ ನಾಟ್ ಮಚ್. ಈಗ ಅಸೋಸಿಯೇಷನ್ಸ್ ಎಲ್ಲ ಇದೆ, ವೆಸ್ಟರ್ನಲ್ಲಿ ಆಗುವಷ್ಟು ಲೆವೆಲಲ್ಲಿ ಇಲ್ಲ ಸಪೋರ್ಟ್ ಗ್ರೂಪ್ಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ನಮ್ಮಲ್ಲಿ ಈಗ ಮಂಗಳೂರಲ್ಲಿ ಅದೇ ಮಂಗಳೂರು ಆಲ್ಜಿಮಸ್ ಅಸೋಸಿಯೇಷನ್ ಅಂತ ಒಂದು ಸಂಘ ಇದೆ. ಅದರಲ್ಲಿ ನಾವು ನೋಡಿದ ಪ್ರಕಾರ ದೇ ಡೂಯಿಂಗ್ ಲಾಟ್ ಆಫ್ ಗುಡ್ ವರ್ಕ್ ಅಂತ ಹೇಳಿದ್ರೆ, ಈಗ ಒಂದು ಫ್ಯಾಮಿಲಿಗೆ ಈಗ ಏನಾದರೂ ವಾಲಂಟಿಯರ್ಸ್ ಪ್ರೊವೈಡ್ ಮಾಡೋದು ಒಂದು ಫ್ಯಾಮಿಲಿ ಮೆಂಬರ್ಸ್ನ ನೋಡ್ಕೊಳ್ಳಿಕ್ಕೆ, ಆಮೇಲೆ ಒಂದು ಸಪೋರ್ಟ್ ಗ್ರೂಪ್ಸ್ ಅಲ್ಲಿ ಎಲ್ಲ ಯೂಶ್ವಲಿ ಕೇರ್ ಗಿವರ್ಸ್ ಮತ್ತೆ ಪೇಷೆಂಟ್ಸಿಗೂ ಸಹ ಇಂಟ್ರಾಕ್ಷನ್ಸಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅವರ ಕಷ್ಟಗಳನ್ನು ಏನಾದರೂ ಏನಿದೆ ಅದಕ್ಕೆ ಸೊಲ್ಯೂಷನ್ಸ್ ಏನೆಲ್ಲ ಇರ್ಬೋದು ಆ ಥರ ಡಿಸ್ಕಷನ್ಸ್ ಒಂದು ಫೋರಮ್ ಥರ ಮಾಡ್ಕೊಳ್ಳುವಂಥದ್ದು. ಮತ್ತು ಸೋಷಿಯಲ್ ಮೀಡಿಯಾ ಥ್ರೂ ಏನಾದರೂ ಈ ಆಲ್ಜಿಮರ್ಸ್ ಬಗ್ಗೆ ಏನು ಯಾವ ರೀತಿ ಕಾಯಿಲೆ ಒಂದು ಅವೇರ್ನೆಸ್ ಮಾಡುವಂಥ ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡೋದು. ಸೊ ಇಂಥದ್ದೆಲ್ಲ ಒಂದು ಸಪೋರ್ಟ್ ಗ್ರೂಪ್ಸ್ ನಮಗೆ ಆ್ಯಕ್ಚುಲಿ ಇನ್ನೂ ಡೆವಲಪ್ ಆಗಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಎಷ್ಟು ಒಂದು ಈ ಕಾಯಿಲೆಗೆ ಅಂತ ಹೇಳಿದರೆ ಒಂದು ಅವೇರ್ನೆಸ್ ಸ್ವಲ್ಪ ಕಡಿಮೆನೇ ಇದೆ ಓವರ್ಆಲ್. ಸೊ ಅವೇರ್ನೆಸ್ ಪ್ರಮೋಟ್ ಮಾಡಲಿಕ್ಕೆ ಮತ್ತು ಇದ್ದವರಿಗೆ ಸ್ವಲ್ಪ ಒಂದು ಸಪೋರ್ಟ್ ಅಂತ ಇದ್ದರೆ ವಿ ಕ್ಯಾನ್ ಟ್ಯಾಕಲ್ ದಿಸ್ ಪ್ರಾಬ್ಲಮ್ ಇನ್ ಅ ಬೆಟರ್ ವೇ.
1: ಈಗ ಸಾಮಾನ್ಯವಾಗಿ ಈ ಕಾಯಿಲೆ ಇರುವವರಿಗಿಂತ ಹೆಚ್ಚು ಸ್ಟ್ರೆಸ್ ಬಹುಶಃ ಅದರ ಬಗ್ಗೆ ಕಾಳಜಿ ವಹಿಸುವವರಿಗೂ ಕೂಡ ಇರ್ತದೆ. ಸೊ ಅಂಥವ್ರು ಯಾವ ರೀತಿಯಾಗಿ ಇರಬೇಕಾಗುತ್ತೆ, ಅವರ ಒಂದು ಮೆಂಟಲ್ ಹೆಲ್ತ್ ಅನ್ನು ಕಾಪಾಡಿಕೊಳ್ಬೇಕಂತ ಹೇಳಿದ್ರೆ
0: ಪೇಷೆಂಟಿಗೆ ಅಟ್ಲೀಸ್ಟ್ ಅವರಿಗೆ ಕಷ್ಟ ಅಂತೂ ಡೆಫಿನೆಟ್ಲಿ ಇದೆ ಪೇಷೆಂಟ್ಸಿಗೆ, ಬಟ್ ಅದಕ್ಕೆ ಅವರಿಗೆ ಅಂತೂ ಅದರ ರಿವ್ಯೂನೇ ಇರುವುದಿಲ್ಲ. ಬಟ್ ಅದನ್ನು ನೋಡ್ಕೊಳ್ಳೋರ ಫ್ಯಾಮಿಲಿ ಮೆಂಬರ್ಸಿಗೆ ತುಂಬಾ ಸ್ಟ್ರೆಸ್ಫುಲ್ ಸಿಚುವೇಶನ್ ನೋಡ್ಲಿಕ್ಕೆ. ಅದಕ್ಕೆ ಒಂದಂತ ಹೇಳಿದ್ರೆ ಇಫ್ ಎಟ್ ಆಲ್ ಪ್ರೊಫೆಷನಲ್ ಹೆಲ್ಪ್ ಅವರಿಗೆ ಆರ್ಥಿಕವಾಗಿ ಸಪೋರ್ಟ್ ಅಲ್ಲಿ ಅವರಿಗೆ ಆದರೆ ಇಟ್ಸ್ ಅ ಗುಡ್ ಥಿಂಗ್ ವಿಚ್ ವಿಲ್ ಹೆಲ್ಪ್ ದೆಮ್. ಮತ್ತೆ ಇನ್ನೊಂದು ತುಂಬ ಪ್ರಾಬ್ಲಮ್ಸ್ ಯೂಶಲಿ ಬರ್ತದೆ, ನಾನು ಹೇಳಿದಾಗೆ ಬಿಹೇವಿಯರ್ ಪ್ರಾಬ್ಲಮ್ಸ್ ಬರ್ಬೋದು, ಇಲ್ಲೆಲ್ಲ ಮೂತ್ರ ವಿಸರ್ಜನೆ ಮಾಡೋದು ಅಥವಾ ಬಟ್ಟೆ ಇಲ್ಲದೆ ಹೇಗೋದು, ಒಂದು ಸೋಷಿಯಲ್ ಎಂಬಾರೇಸ್ಮೆಂಟ್ ಸಹ ಕೆಲವರಿಗೆ ಅದು ಆಗ್ತದೆ. ಸೊ ಇಟ್ಸ್ ಅ ವೆರಿ ಸ್ಟ್ರೆಸ್ಫುಲ್ ಸಿಚುವೇಶನ್ ಓವರ್ಆಲ್ ನೋಡ್ಲಿಕ್ಕೆ. ಅದರಿಂದ ಸ್ವಲ್ಪ ಒಂದು ಮೆಂಟಲ್ ಬರ್ಡನ್ ಆಗಿ ಅವರು ಸಹ ಡಿಪ್ರೆಷನ್ಗೆ ಹೋಗುವಂಥ ಈ ಥರ ಆಗ್ತದೆ. ನಮ್ಮ ಮೊದಲು ನಮ್ಮ ನೋಡ್ಕೊಂಡು ಇದ್ದವರು ಅವರಿಗೆ ಅವರಿಗೆ ಬಟ್ ಸ್ಟಿಲ್ ಯು ಕಾಂಟ್ ಹೆಲ್ಪ್ ಅಂತ ಆ ಒಂದು ಮೆಂಟಲ್ ಸ್ಟ್ರೆಸ್ ಬರ್ತದೆ. ಆ ಥರ ಸಿಚುವೇಶನ್ಸಲ್ಲಿ ಈ ರೀತಿ ಸಪೋರ್ಟ್ ಗ್ರೂಪ್ಸ್ ಆರ್ ಇವನ್ ಟೇಕಿಂಗ್ ಮೆಡಿಕಲ್ ಹೆಲ್ಪ್ ರಿಲೇಟೆಡ್ ಟು ಈಗ ಕೌನ್ಸಿಲಿಂಗ್, ಹೌ ಟು ಟ್ಯಾಕಲ್ ದಿಸ್ ಪ್ರಾಬ್ಲಮ್, ಹೌ ಟು ಗೋ ಅಬೌಟ್ ಇಟ್, ಕೌನ್ಸಿಲಿಂಗ್ ಸೆಷನ್ಸು ಹೆಲ್ಪ್ ಸೈಕೈಟ್ರಿಸ್ಟ್ ಅಥವಾ ಇದರಲ್ಲಿ ಒಂದು ಮುಂದೆ ಹೇಗೆ ಟ್ಯಾಕಲ್ ಮಾಡೋ ಅವ್ರ ಪ್ರಾಬ್ಲಮ್ಸ್ ಏನಿದೆ, ಒಂದು ಟ್ರೀಟಿಂಗ್ ಡಾಕ್ಟರ್ ಹತ್ರನೇ ಮತ್ತು ಇನ್ನೊಂದು ಆಸ್ ಅ ಸೈಕೈಟ್ರಿಸ್ಟ್ ಅವ್ರದ್ದು ಹೆಲ್ಪ್ ಸಹ ತಗೊಳ್ಬೇಕಾಗುತ್ತೆ.
1: ಇನ್ನು ಈ ಅಲ್ಜಮರ್ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಿದ್ರೆ ಈ ಒಂದು ಕ್ಷೇತ್ರದಲ್ಲಿ ಏನಾದರೂ ಬೆಳವಣಿಗೆಗಳು ಏನಾದರೂ ಹೊಸ ಡೆವಲಪ್ಮೆಂಟ್ಗಳು ಏನಾದರೂ ಆಗ್ತಾ ಇದೆಯಾ?
0: ಡೆವಲಪ್ಮೆಂಟ್ಸ್ ಅಂತ ಹೇಳಿದರೆ ಈಗ ಮೆಡಿಸಿನ್ ವೈಸ್ ಆಗಿ ಅಪ್ರೂವ್ಡ್ ಆಗಿ ಯಾವ್ದು ರೀತಿ ಅಂದರೆ ವಿತ್ ಕನ್ಫರ್ಮ್ ಟ್ರೀಟ್ಮೆಂಟ್ ಅಂತ ಯಾವುದು ಮೆಡಿಸಿನ್ ಇನ್ನೂ ಇದಿಲ್ಲ. ಎವ್ರಿಥಿಂಗ್ ಇಸ್ ಇನ್ ಒಂದು ಪೈಪ್ ಲೈನ್ ಸ್ಟೇಜಸ್ ಅಲ್ಲಿ ಮಾತ್ರ, ಅಪ್ರೂವ್ಡ್ ಆಗಿ ಯಾವುದು ಇಲ್ಲ. ಈಗ ಬೇಸಿಕಲಿ ನ್ಯೂರೋ ಪ್ರೊಟೆಕ್ಟಿವ್ ಅದನ್ನ ಪ್ರೋಗ್ರೆಷನ್ನ ಡಿಲೇ ಮಾಡೋದು ಮಾತ್ರ, ಆ ರೀತಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಮಾತ್ರ. ಮತ್ತು ಆ್ಯಂಡ್ ಅಲಾಂಗ್ ವಿತ್ ಇಟ್ ಈ ಕಾಗ್ನಿಟಿವ್ ಥೆರಪೀಸ್ ಅಂತೆಲ್ಲ ಹೇಳ್ತೇವಲ್ಲ, ಸೊ ಆ ರೀತಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಮಾತ್ರ.
1: ಈ ಒಂದು ಕಾಯಿಲೆ ಬಗ್ಗೆ ಜನರು ಏನೆಲ್ಲ ಮುಖ್ಯವಾಗಿ ತಿಳಿದುಕೊಂಡಿರಬೇಕು, ಆಮೇಲೆ ಯಾವ ಒಂದು ಸಿಂಪ್ಟಮ್ಸ್ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು, ಹಾಗೆ ಒಟ್ಟಾರೆಯಾಗಿ ಈ ಒಂದು ರೋಗ ಬರದಾಗಿ ಏನು ಮಾಡಬಹುದು ಅಂತ ಹೇಳಿ ಕಡೆಯದಾಗಿ ನಮ್ಮ ಕೇಳುಗರಿಗೋಸ್ಕರ ಹೇಳಬೇಕು.
0: ಫೈನಲಿ ಹೇಳೋದಾದ್ರೆ ಇದು ಒಂದು ಆಲ್ಜಮರ್ಸ್ ಒಂದು ಟೈಪ್ ಆಫ್ ಡಿಮೆನ್ಷಿಯಾ ಅಂಡ್ ಮೋಸ್ಟ್ ಕಾಮನ್ ಟೈಪ್ ಆಫ್ ಡಿಮೆನ್ಷಿಯಾ ಅಂತ ಹೇಳ್ಬೋದು. ಎಲ್ಲ ಮರು ಕಾಯಿಲೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಲ್ಲ. ನಾವು ಅದನ್ನ ಸಿಂಪ್ಟಮ್ಸ್ನ ಯಾವ್ದಾದ್ರು ಲಕ್ಷಣಗಳೆಲ್ಲ ನೋಡಿ ಅದನ್ನ ಇಗ್ನೋರ್ ಮಾಡಬಾರ್ದು. ಇದೊಂದು ಬರೀ ಏಜ್ ಆಗ್ತದಲ್ಲ ಅವರಿಗೆ, ಅದನ್ನ ತೊಂದರೆ ಇಲ್ಲ ಹಾಗೆ ಬಿಡೋಣ ಅಂತ ಹಾಗೆ ಅಂತಲ್ಲ. ಒಂದು ಯಾವತ್ತೂ ನಾವು ಮೆಡಿಕಲ್ ಆಗಿ ಒಂದು ನ್ಯೂರಾಲಜಿಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಒಂದು ನ್ಯೂರಾಲಜಿಸ್ಟ್ ಸಲಹೆ ಎಕ್ಸಾಮಿನೇಷನ್ಸ್ ಎಲ್ಲ ಮಾಡಿ ನೆಕ್ಸ್ಟ್ ಮುಂದೆ ಏನು ಮಾಡಬೇಕು ಅಂತ ನಾವು ಒಂದು ಕ್ಲಾರಿಫೈ ಮಾಡಿಕೊಳ್ಳೋದು ಯಾವತ್ತೂ ಉತ್ತಮ. ಮತ್ತೆ ಡೆಫಿನೆಟ್ ಕ್ಯೂರ್ ಇಲ್ಲದೆ ಇದ್ದರೂ ಬೇಗ ಗುರುತು ಹಿಡಿದ್ರೆ ಆ ಪ್ರೋಗ್ರೆಷನ್, ಈಗ ಒಂದು 2 ಅಥವಾ 3 ವರ್ಷ ಅಲ್ಲಿ ಪ್ರೋಗ್ರೆಷನ್ ತುಂಬ

0: ಜಾಸ್ತಿ ಆಗೋದನ್ನು ನಾವು ವಿ ಕ್ಯಾನ್ ಎಕ್ಸ್ಟೆಂಡ್ ಅವರ್ ಡಿಲೇ ದ ಪ್ರೋಗ್ರೆಷನ್. ಕರೆಕ್ಟಾಗಿ ಟ್ರೀಟ್ಮೆಂಟ್ಸ್ ಮತ್ತು ಕೌನ್ಸಿಲಿಂಗ್ ಅಥವಾ ಕಾಗ್ನೇಟಿವ್ ಥೆರಪೀಸ್ ಅಂತ ಅದೆಲ್ಲ ಮಾಡ್ತಾ ಹೋದರೆ ಒಂದು ಅದಕ್ಕೆ ನಾವು ಆದಷ್ಟು ನಾವು ಡಿಲೇ ಮಾಡದೆ ಒಂದು ಮೆಡಿಕಲ್ ಹೆಲ್ಪ್ ತಗೊಳ್ಳೋದು ಇಂಪಾರ್ಟೆಂಟ್. ಮತ್ತು ಎಲ್ಲ ಮರು ತೊಂದರೆ ಡಿಮೆನ್ಷಿಯಾ ಅಲ್ಲ, ಕೆಲವೊಂದು ಸರ್ತಿ ಬೇರೆ ಕಾಯಿಲೆ ಈ ಡಿಮೆನ್ಷಿಯಾ ಲಕ್ಷಣಗಳು ಕಾಣಿಸ್ಕೊಂಡು ಬರಬಹುದು, ಆದರೆ ಅದಕ್ಕೆ ಟ್ರೀಟ್ಮೆಂಟು ಇರುತ್ತೆ. ಎಲ್ಲ ಈಗ ಡಿಮೆನ್ಷಿಯಾ ಒಂದು ಯೂಶ್ವಲಿ ನ್ಯೂರೋ ಡಿಜನರೇಟಿವ್ ಅಂತ ಹೇಳ್ತೇವೆ, ಅಂದರೆ ನರಗಳು ಸ್ವಲ್ಪ ಸೆಲ್ಸ್ ಸ್ವಲ್ಪ ಕಡಿಮೆಯಾಗಿ ಬರುವಂಥದ್ದು ನ್ಯೂರೋ ಡಿಜನರೇಟಿವ್ ಅಂತ ಹೇಳ್ತೇವೆ. ಬಟ್ ಡಿಮೆನ್ಷಿಯಾ ಲಕ್ಷಣಗಳು ಬೇರೆ ಕಾಯಿಲೆಗಳಲ್ಲೂ ಸಹ ಬರ್ಬೋದು. ಸಪೋಸ್ ಬ್ರೈನ್ ಇನ್ಫೆಕ್ಷನ್ನು ಹಾಗೆ ಮರು ಕಾಯಿಲೆ ಹಾಗೆ ಕಾಣಿಸ್ಕೊಳ್ಬೋದು ಕೆಲವರಿಗೆ ಗೊತ್ತಿಲ್ಲದವರಿಗೆ. ಮತ್ತು ಕೆಲವರಿಗೆ ಸಿಂಪಲ್ ನ್ಯೂಟ್ರಿಷನ್ ರಿಲೇಟೆಡ್ ಏನೋ ನ್ಯೂಟ್ರಿಷನ್ ಕಡಿಮೆ ಆಯಿತು, ಎಸ್ಪೆಷಲಿ ವೆಜಿಟೇರಿಯನ್ ವಿಟಮಿನ್ B12 ಅಂತ ಹೇಳ್ತೀವಿ ಡಿಫಿಷಿಯನ್ಸಿ ಅಂತ ಇದ್ದಾಗ, ಆಗ ಒಂದು ರೀತಿಯಲ್ಲಿ ಏನೋ ಒಂದು ಮೆಮೊರಿ ಪ್ರಾಬ್ಲಮ್ ಅಥವಾ ಥಿಂಕಿಂಗ್ ಪ್ರಾಬ್ಲಮ್ ಅಲ್ಲಿ ಸಹ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಮತ್ತು ಸ್ಟ್ರೋಕ್, ಈ ರೀತಿ ಸ್ಟ್ರೋಕ್ ಪಾರ್ಶ್ವವಾಯು ಅಂತ ಹೇಳ್ತಾರಲ್ಲ, ಆ ಥರ ಕಾಯಿಲೆನ ಒಂದು ಗುರ್ತ ಹಿಡಿದು ಅದಕ್ಕೆ ಬಿಕಾಸ್ ದರ್ ಇಸ್ ಅ ಗುಡ್ ಟ್ರೀಟ್ಮೆಂಟ್, ಒಂದು ಫೈನಲ್ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಇದೆ. ಅದು ಇದು ಬನು ಕಾಯಿಲೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದು ಇಸ್ ನಾಟ್ ಅಡ್ವೈಸ್. ಆದಷ್ಟು ಬೇಗ ಒಂದು ಮೆಡಿಕಲ್ ಹೆಲ್ಪ್ನ ಒಂದು ತಗೊಳ್ಳಬೇಕು, ನ್ಯೂರಾಲಜಿಸ್ಟ್ನ ಭೇಟಿಯಾಗಬೇಕು. ಅದಕ್ಕೆ ಮುಂದೆ ಏನಾದರೂ ಟ್ರೀಟ್ಮೆಂಟ್ ಮಾಡುವಂಥದ್ದಿದ್ರೆ ಅದನ್ನು ನಾವು ಮಿಸ್ ಮಾಡಬಾರ್ದು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಈಗ ಇಸ್ ಆಲ್ವೇಸ್ ಪ್ರಿವೆನ್ಷನ್ ಅಥವಾ ನಮಗೆ ಈ ಥರ ರಿಸ್ಕ್ ಇದ್ದಾಗ ಇರಬಹುದು ಅಂತ ಏನಾದರೂ ಈಗ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಆಗಿದೆ, ಸೊ ಒಂದು ರಿಸ್ಕ್ ಒಂದು ಇದ್ದೇ ಇರ್ತದೆ. ಸೊ ಜನರಲ್ ಆಗಿ ಒಂದು ಬ್ರೈನ್ ಹೆಲ್ತ್ನ ಒಂದು ಸರಿಯಾಗಿ ಇಟ್ಕೊಳ್ಬೇಕು, ಅದನ್ನ ನಾವು ಇದು ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಅವರ್ ಲೈಫ್ ಸ್ಟೈಲ್. ಈ ಲೈಫ್ ಸ್ಟೈಲ್ ಇಸ್ ನಾಟ್ 1 or 2 days ಇದು. ಸೊ ಅದು ನಾವು ಒಂದು ಕಾನ್ಸ್ಟೆಂಟ್ ಆಗಿ ನಾವು ಒಂದು ಲೈಫ್ ಸ್ಟೈಲ್ ವೇ ಆಫ್ ಲೈಫ್ ವೇ ಆಫ್ ಲಿವಿಂಗ್ ಅಂತ ನಾವು ನಡೆಸ್ಕೊಳ್ಬೇಕು. ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ ಮೇನ್ಲಿ ನಾನು ಹೇಳಿದಾಗ ಗುಡ್ ಡಯೆಟ್, ಫಿಸಿಕಲಿ ಆಕ್ಟಿವ್ ಆಗಿರುವಂಥದ್ದು, ಕಾನ್ಸ್ಟೆಂಟ್ ಆಗಿ ಈಗ ಎಕ್ಸಸೈಸ್ ಅಥವಾ ಈ ವಾಕಿಂಗ್, ಸಿಂಪಲ್ ಆಸ್ ವಾಕಿಂಗೆ ಒಂದು 30-40 minutes ಡೈಲಿ ವಾಕಿಂಗ್. ಆಮೇಲೆ BP ಶುಗರ್ ಇದ್ದವರು ಅದನ್ನ ನಾವು ರೆಗ್ಯುಲರ್ ಚೆಕಪ್ ಮಾಡಿಸ್ಬೇಕು. ಈಗ ನಾವು BP ಮಾತ್ರ ತಗೊಳ್ತಿದ್ದೆ ನಮಗೆಲ್ಲ ಸರಿಯಾಗಿದೆ ಅಂತಲ್ಲ, ಒಂದು ಚೆಕಪ್ ಮಾಡಿ ಆ ಪರ್ಟಿಕ್ಯುಲರ್ ಡೋಸೇಜ್ ಆ ಟ್ರೀಟ್ಮೆಂಟ್ ಸಾಕಾ ಅಥವಾ ಏನಾದರೂ ಚೇಂಜಸ್ ಮಾಡ್ತಾನೆ ಇರಬೇಕು. ಒಂದು ಪೀರಿಯಡಿಕ್ ಆಗಿ ಫಿಸಿಷಿಯನ್ ಸಲಹೆ ಹೇಳಿದಾಗೇ ನಾವು ಚೆಕಪ್ ಮಾಡಿಸ್ಕೊಂಡು ಆ ಬ್ಲಡ್ ಪ್ರೆಷರ್ಸ್ ಮತ್ತು ಶುಗರ್ ಲೆವೆಲ್ಸ್ ನಾವು ಕಾನ್ಸ್ಟೆಂಟಾಗಿ ನಾವು ನೋಡಿಕೊಂಡು ಅದನ್ನ ಒಳ್ಳೆ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಮತ್ತು ಈಗ ಏನಾದರೂ ಹಾಬೀಸ್ ಇಂಥದ್ದು ಆ್ಯಕ್ಟಿವ್ ನಾನು ಲೀಜರ್ ಆ್ಯಕ್ಟಿವಿಟೀಸ್ ಅಂತೆಲ್ಲ ಹೇಳಿದೆ, ಸೊ ಅದರಲ್ಲೆಲ್ಲ ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರೆ ಮುಂದೆ ನಾವು ಆಲ್ ದೀಸ್ ಥಿಂಗ್ಸ್ ವಿಲ್ ಅಂದರೆ ಒಂದು ಬ್ರೈನ್ ಹೆಲ್ತ್ಗೆ ಹೆಲ್ದಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ದಿಸ್ ಇಸ್ ಮೈ ಮೇನ್ ಮೆಸೇಜ್.
1: ಮುಖ್ಯವಾಗಿ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಇದನ್ನು ತಡೆಗಟ್ಟುವಂಥದ್ದು ಸುಲಭ ಆಗ್ಬೋದು ಅಂತ. ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ನಮಗೆ ಅಲ್ಝಮೈರ್ ಕಾಯಿಲೆ ಬಗ್ಗೆ ಮಾಹಿತಿಯನ್ನು ಕೊಟ್ಟರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು. ಥ್ಯಾಂಕ್. ಧನ್ಯವಾದ.
2: ಇದುವರೆಗೆ ಅಲ್ಝೈಮರ್ ರೋಗದ ಲಕ್ಷಣ ಚಿಕಿತ್ಸೆ ಈ ಕುರಿತು KMC ಮಣಿಪಾಲ ನ್ಯೂರಾಲಜಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ನಿಖಿತ್ ಹಂಪಾರ್ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದನೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿಯ ಕೊಡುಗೆ.

ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನು ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

0: ನಾನು.
1: ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.
2: ಸಮಯ

ಸ್ಥಾನವನ್ನು ಪಡ್ಕೊಂಡಿದೆ. ನೈಸರ್ಗಿಕ ಮಳೆಯನ್ನೇ ಹೆಚ್ಚಾಗಿ ನೆಚ್ಚಿಕೊಂಡಿರುವಂತಹ ಭಾರತದ ರೈತರಿಗೆ ಕಾಲಕಾಲಕ್ಕೆ ಮಳೆಯಾದರೆ ಮಾತ್ರ ಜೀವನ. ಆದರೆ ಸರಿಯಾದ ಸಮಯಕ್ಕೆ ಅಗತ್ಯವಿರುವಷ್ಟು ನೀರು ದೊರಕೋದು ಎಷ್ಟೋ ಬಾರಿ ಕಷ್ಟ ಆಗತ್ತೆ. ಹವಾಮಾನ ವೈಪರೀತ್ಯ ಹಾಗೂ ಅಂತರ್ಜಲ ಮಟ್ಟ ಕುಸಿಯುತ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ನೀರನ್ನು ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಪರಿಣಾಮಕಾರಿಯಾಗಿ ಬಳಸೋದು ಪ್ರತಿಯೊಬ್ಬ ರೈತನ ಜವಾಬ್ದಾರಿ. ಯಾಕೆಂದರೆ ದೇಶಾದ್ಯಂತ ಬರ ಪರಿಸ್ಥಿತಿ ಇವತ್ತು ತಾಂಡವವಾಡ್ತಾ ಇದೆ. ಕರ್ನಾಟಕದಂತಹ ಅದೆಷ್ಟೋ ರಾಜ್ಯಗಳಲ್ಲಿ ಕುಡಿಯುವ ನೀರಿಗೂ ತತ್ವರ ಆಗಿದೆ. ಅದೆಷ್ಟೋ ಹಳ್ಳಿಗಳು ಗುಳೆ ಹೋಗ್ತಾ ಇದ್ದಾವೆ. ಕೃಷಿ ಪರಿಸ್ಥಿತಿ ತೀರಾ ಚಿಂತಾಜನಕವಾದಂತಹ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀರಿನ ಸಮರ್ಪಕವಾದ ಬಳಕೆ ಮಾತ್ರ ದೇಶದ ಕೃಷಿ ವ್ಯವಸ್ಥೆಯನ್ನು ರಕ್ಷಿಸೋದಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಪರ್ಲ್ ಡ್ರಾಪ್ ಮೋರ್ ಕ್ರಾಪ್ ಅನ್ನುವಂತಹ ಯೋಜನೆ ದೇಶದ ಕೃಷಿ ವಲಯದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡ್ತಾ ಇದೆ. ಪರ್ಲ್ ಡ್ರಾಪ್ ಮೋರ್ ಕ್ರಾಪ್ ಅಂದ್ರೆ ಪ್ರತಿ ಹನಿಗೆ ಹೆಚ್ಚು ಬೆಳೆಯನ್ನು ಪಡೆಯೋದು ಅಂತ ಅರ್ಥ. ಕೃಷಿ ಮತ್ತು ಮಳೆಯ ನಡುವಿನ ಬಾಂಧವ್ಯ ಅವಿನಾಭಾವವಾದಂತಹ ಸಂಬಂಧವನ್ನು ಹೊಂದಿದೆ. ಭಾರತದ ಶೇಕಡ 50%ಕ್ಕಿಂತಲೂ ಹೆಚ್ಚಿನ ಕೃಷಿ ಭೂಮಿ ನೀರಾವರಿ ಸೌಲಭ್ಯ ಇಲ್ಲದೆ ಕೇವಲ ಮಳೆಯನ್ನೇ ಸಂಪೂರ್ಣವಾಗಿ ಆಧರಿಸಿದೆ. ಮಳೆ ಸಕಾಲದಲ್ಲಿ ಬಂದರೆ ಮಾತ್ರ ಬೆಳೆ ಚೆನ್ನಾಗಿ ಬರುತ್ತೆ. ಆದರೆ ಒಂದು ವೇಳೆ ಮಳೆ ಕೈಕೊಟ್ಟರೆ ಇಡೀ ಬೆಳೆ ನಾಶವಾಗಿ ರೈತ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಇದರಿಂದ ಇಡೀ ದೇಶದ ಒಂದು ಆಹಾರದ ವ್ಯವಸ್ಥೆಯ ಮೇಲೆ ದುಷ್ಪರಿಣಾಮ ಉಂಟಾಗತ್ತೆ. ಭೂಮಿಗೆ ಬಿದ್ದ ಮಳೆ ನೀರನ್ನ ಮಣ್ಣು ಹೀರಿಕೊಂಡು ಸಸ್ಯಗಳ ಬೇರುಗಳಿಗೆ ತಲುಪಿಸುತ್ತೆ. ಬೆಳೆಯ ಬೆಳವಣಿಗೆಗೆ ಮಣ್ಣಿನಲ್ಲಿ ಸೂಕ್ತ ತೇವಾಂಶ ಇರೋದು ಕಡ್ಡಾಯ. ಕೃಷಿಯಲ್ಲಿ ಬೆಳೆಯಲಾಗುವ ಅದೆಷ್ಟೋ ಧಾನ್ಯಗಳು, ಬೇಳೆಕಾಳುಗಳು, ತರಕಾರಿಗಳು ಮತ್ತು ಹಣ್ಣುಗಳು ಸೂಕ್ತ ಪ್ರಮಾಣದ ನೀರನ್ನು ಪಡೆದಾಗ ಮಾತ್ರ ಉತ್ತಮವಾದ ಇಳುವರಿಯನ್ನು ನೀಡೋದಿಕ್ಕೆ ಸಾಧ್ಯ. ಆದರೆ ಇವತ್ತಿನ ಬರ ಪರಿಸ್ಥಿತಿಯನ್ನು ನೋಡಿದರೆ ಇಡೀ ದೇಶದ ಕೃಷಿ ವ್ಯವಸ್ಥೆ ತಲೆಕೆಳಗಾಗಿ ಗ್ರಾಮೀಣ ಆರ್ಥಿಕತೆ ಕುಸಿತವಾಗುವಂತಹ ಆತಂಕ ಎದುರಾಗಿದೆ. ಆದರೆ ದೇಶದ ಸಾಂಪ್ರದಾಯಿಕ ನೀರಾವರಿ ಪದ್ಧತಿಗಳಾದ ಕಾಲುವೆ ಅಥವಾ ಭೂಮಿಗೆ ನೇರವಾಗಿ ನೀರನ್ನು ಹರಿಸುವಂತಹ ಪದ್ಧತಿಯಲ್ಲಿ ಅಪಾರವಾಗಿ ನೀರು ಪೋಲಾಗುತ್ತೆ. ನೀರು ಹರಿಯುವಾಗ ಆವಿಯಾಗೋದು ಅಥವಾ ಮಣ್ಣಿನ ಆಳಕ್ಕೆ ಇಳಿದು ವ್ಯರ್ಥ ಆಗೋದು ಅಥವಾ ಕಳೆ ಗಿಡಗಳಿಗೆ ನೀರು ತಲುಪೋದ್ರಿಂದ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಜೊತೆಗೆ ಅತಿಯಾದ ನೀರಾವರಿಯಿಂದ ಮಣ್ಣಿನ ಫಲವತ್ತತೆ ಕ್ಷೀಣಿಸಿ ರೋಗರುಜಿನಗಳು ಕೆಲವೊಂದು ಸಂದರ್ಭಗಳಲ್ಲಿ ಹೆಚ್ಚಾಗುತ್ತೆ. ಕೃಷಿಯಲ್ಲಿ ನೀರನ್ನು ಅಗತ್ಯವಿದ್ದಷ್ಟೇ ಬಳಸಿ, ಅಂದರೆ ಮಿತವಾಗಿ ಬಳಸಿ ಗಿಡದ ಬೇರು ಭಾಗಕ್ಕೆ ಮಾತ್ರ ನೀರನ್ನು ತಲುಪಿಸುವಂತಹ ಅಗತ್ಯವನ್ನು ಮನಗಂಡು ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ಭಾಗವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಎಂದರೆ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳಾದ ಹನಿ ನೀರಾವರಿ ಮತ್ತು ಸಿಂಪಡಣೆ ನೀರಾವರಿ ಪದ್ಧತಿಗಳನ್ನು ದೇಶಾದ್ಯಂತ ವ್ಯಾಪಕವಾಗಿ ಪ್ರಚಾರ ಮಾಡೋದು ಹಾಗೂ ರೈತರಿಗೆ ಇವುಗಳನ್ನು ಅಳವಡಿಸಿಕೊಳ್ಳೋದಿಕ್ಕೆ ಉತ್ತೇಜನವನ್ನು ನೀಡೋದು. ಹನಿ ನೀರಾವರಿ ಪದ್ಧತಿಯಲ್ಲಿ ನೀರು ಮತ್ತು ರಸಗೊಬ್ಬರಗಳು ಪೈಪ್ಗಳ ಮೂಲಕ ನೇರವಾಗಿ ಸಸ್ಯದ ಬೇರಿನ ಭಾಗಕ್ಕೆ ಸಣ್ಣ ಹನಿಗಳ ರೂಪದಲ್ಲಿ ಇದರಿಂದ ಶೇಕಡ 40%-70% ನೀರು ಉಳಿತಾಯವಾಗೋದಲ್ಲದೆ ಕಳೆಗಳ ಬೆಳವಣಿಗೆ ಕೂಡ ಗಣನೀಯವಾಗಿ ಕಡಿಮೆ ಆಗುತ್ತೆ. ಈ ಒಂದು ಹನಿ ನೀರಾವರಿ ಪದ್ಧತಿಯಲ್ಲಿ ನೀರನ್ನ ಕೃತಕ ಮಳೆಯಂತೆ ಬೆಳೆಗಳ ಮೇಲೆ ಚಿಮುಕಿಸುತ್ತಾರೆ. ಇದು ನೆಲ ಸಮತಲವಿಲ್ಲದಂತಹ ಭೂಮಿ ಅಥವಾ ಮರಳು ಮಿಶ್ರಿತ ಮಣ್ಣಿಗೆ ಅತ್ಯಂತ ಸೂಕ್ತವಾದಂತಹ ಪದ್ಧತಿ. ಈ ಎರಡೂ ತಂತ್ರಜ್ಞಾನಗಳು ನೀರಿನ ಸದ್ಬಳಕೆಯನ್ನ ಹೆಚ್ಚಿಸಿ ಕಡಿಮೆ ನೀರಿನಲ್ಲಿ ಹೆಚ್ಚು ವಿಸ್ತೀರ್ಣದ ಭೂಮಿಗೆ ನೀರಾವರಿ ಸೌಲಭ್ಯ ಕಲ್ಪಿಸೋದಿಕ್ಕೆ ನೆರವಾಗುತ್ತವೆ. ನೀರು ಉಳಿತಾಯವಾಗೋದರ ಜೊತೆಗೆ ಪಂಪ್ಸೆಟ್ಗಳಿಗೆ ಬಳಸುವಂತಹ ವಿದ್ಯುತ್ ಮತ್ತು ಡೀಸೆಲ್ ವೆಚ್ಚವೂ ಕಡಿಮೆಯಾಗಿ ರೈತನಿಗೆ ಆರ್ಥಿಕ ಲಾಭ ಸಿಗುತ್ತೆ. ಈ ಯೋಜನೆಯ ಅಡಿಯಲ್ಲಿ ಸರ್ಕಾರ ರೈತರಿಗೆ ಆರ್ಥಿಕ ಸಹಾಯ ಅಥವಾ ಸಬ್ಸಿಡಿಯನ್ನು ನೀಡುತ್ತೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸೂಕ್ಷ್ಮ ನೀರಾವರಿ ಉಪಕರಣಗಳನ್ನು ಅಳವಡಿಸಿಕೊಳ್ಳೋದಿಕ್ಕೆ ಒಟ್ಟು ಯೋಜನಾ ವೆಚ್ಚದ ಶೇಕಡ 55%-ಷ್ಟು ಸಬ್ಸಿಡಿಯನ್ನು ನೀಡಿದೆ. ಇದು ಇತರ ದೊಡ್ಡ ರೈತರಿಗೆ ಶೇಕಡ 45%-ಷ್ಟು ಧನ ಸಹಾಯ ಸಿಗುತ್ತೆ. ಪ್ರತಿಯೊಬ್ಬ ಫಲಾನುಭವಿಗೆ ಗರಿಷ್ಠ 5 ಹೆಕ್ಟೇರ್ ಭೂಮಿಯವರೆಗೆ ಯೋಜನೆಯ ಸೌಲಭ್ಯವನ್ನು ಪಡೆಯೋದಿಕ್ಕೆ ಅವಕಾಶ ಇದೆ. ಅಂದರೆ ಯಾವುದೇ ರೈತ 5 ಹೆಕ್ಟೇರ್ಕ್ಕಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿದ್ರೆ ಆತನಿಗೆ ಯೋಜನೆಯ ಲಾಭ ಸಿಗೋದಿಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಈ ಸಬ್ಸಿಡಿ ವೆಚ್ಚವನ್ನು ಭರಿಸುತ್ತವೆ.

0: ಇದರಲ್ಲಿ ಸಾಧಾರಣ ರಾಜ್ಯಗಳಿಗೆ 60-40 ಅನುಪಾತ ಹಾಗೂ ಈಶಾನ್ಯ ಮತ್ತು ಹಿಮಾಲಯದ ರಾಜ್ಯಗಳಿಗೆ 90-10 ಅನುಪಾತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವೆಚ್ಚವನ್ನು ಹಂಚಿಕೊಳ್ಳುತ್ತವೆ. ಯೋಜನೆಯ ಸೌಲಭ್ಯವನ್ನು ಪಡೆಯಲು ರೈತರು ಕೆಲವು ನಿರ್ದಿಷ್ಟ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತೆ. ಸ್ವಂತ ಕೃಷಿ ಭೂಮಿಯನ್ನು ಹೊಂದಿರುವ ಪ್ರತಿಯೊಬ್ಬ ರೈತ ಈ ಯೋಜನೆಗೆ ಅರ್ಹನಾಗಿರ್ತಾನೆ. ಆದರೆ ಆತ 5 ಹೆಕ್ಟೇರ್ಗಿಂತ ಜಾಸ್ತಿ ಕೃಷಿ ಭೂಮಿಯ ಒಡೆಯನಾಗಿರಬಾರ್ದು. ಕನಿಷ್ಠ 3 ವರ್ಷಗಳ ಕರಾರು ಒಪ್ಪಂದದೊಂದಿಗೆ ಗುತ್ತಿಗೆ ಆಧಾರದಲ್ಲಿ ವ್ಯವಸಾಯ ಮಾಡುತ್ತಿರುವಂತಹ ರೈತರಿಗೂ ಸಹ ಈ ಯೋಜನೆಯಡಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಸಹಕಾರಿ ಸಂಘಗಳ ಸದಸ್ಯರು, ರೈತ ಉತ್ಪಾದಕ ಸಂಸ್ಥೆಗಳ ಸದಸ್ಯರು ಸಹ ಈ ಸೌಲಭ್ಯವನ್ನು ಪಡೆದುಕೊಳ್ಬಹುದು. ಈ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಕೆಲವು ದಾಖಲೆಗಳ ಅಗತ್ಯ ಇದೆ. ರೈತರು ತಮ್ಮ ಜಮೀನಿನ ಪಹಣಿ ಪತ್ರ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ತಮ್ಮ ಫೋಟೋ ಹಾಗೂ ತೋಟಗಾರಿಕೆ ರೈತರು ತಮ್ಮ ಜಮೀನಿನ ಪಹಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ತಮ್ಮ ಫೋಟೋದೊಂದಿಗೆ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಯ ಅಧಿಕೃತ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆಧುನಿಕ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರಿಂದ ರೈತರಿಗೆ ಹಲವಾರು ಪ್ರತ್ಯಕ್ಷ ಹಾಗೂ ಪರೋಕ್ಷ ಅನುಕೂಲಗಳು ಸಿಗುತ್ತವೆ. ಪ್ರಮುಖವಾಗಿ ನೀರಿನ ಸದ್ಬಳಕೆಯ ದಕ್ಷತೆ ಹೆಚ್ಚಾಗೋದ್ರಿಂದ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆಯನ್ನು ತೆಗೆಯಲು ಸಾಧ್ಯ ಆಗುತ್ತೆ. ಸಸ್ಯಗಳಿಗೆ ಅಗತ್ಯವಿರುವಷ್ಟು ನೀರು ಮತ್ತು ಪೋಷಕಾಂಶಗಳು ನೀರಾವರಿಯ ಜೊತೆಗೆ ದೊರೆಯೋದ್ರಿಂದ ಬೆಳೆಯ ಬೆಳವಣಿಗೆ ವೇಗವಾಗಿ ಇಳುವರಿಯ ಗುಣಮಟ್ಟವು ಹೆಚ್ಚಾಗುತ್ತೆ. ಇದರಿಂದ ರೈತನಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಯನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಭೂಮಿಯ ಮಣ್ಣು ಸವಕಳಿ ಆಗೋದು ಕೂಡ ಕಡಿಮೆ ಆಗುತ್ತೆ. ರೈತರಿಗೆ ವಿದ್ಯುತ್ ಬಳಕೆಯ ವೆಚ್ಚ ಕೂಡ ತಗ್ಗತ್ತೆ. ಈ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಅಡಿಯಲ್ಲಿ ರೈತರಿಗೆ ಇಂತಹ ಸೂಕ್ಷ್ಮ ನೀರಾವರಿ ಕೃಷಿ ಮಾಡೋದಕ್ಕೆ ಬೇಕಾದ ಉಪಕರಣಗಳನ್ನು ಕೂಡ ಸರ್ಕಾರ ನೀಡುತ್ತೆ. ಆದರೆ ಈ ಯೋಜನೆ ಕೇವಲ ಉಪಕರಣವನ್ನ ನೀಡೋದಕ್ಕೆ ಸೀಮಿತವಾಗಿದ್ದಲ್ಲ. ರೈತರಿಗೆ ಈ ತಂತ್ರಜ್ಞಾನವನ್ನ ಸಮರ್ಥವಾಗಿ ಬಳಸಿಕೊಳ್ಳೋದು ಹೇಗೆ ಎಂಬುದರ ಬಗ್ಗೆ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು ತರಬೇತಿಯನ್ನು ನೀಡ್ತಾರೆ. ಪ್ರಾತ್ಯಕ್ಷಿಕೆಗಳ ಮೂಲಕ ಹೇಗೆ ಸಮರ್ಥವಾಗಿ ಒಂದು ಪದ್ಧತಿಯನ್ನ ಜಾರಿಗೆ ತರಬಹುದು, ಹೇಗೆ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆಯನ್ನ ಪಡ್ಕೋಬಹುದು ಅನ್ನೋದಕ್ಕೆ ಅವರಿಗೆ ತರಬೇತಿಯನ್ನ ನೀಡ್ತಾರೆ. ಕೃಷಿಯಲ್ಲಿ ಮಳೆ ನೀರಿನ ಮಹತ್ವವನ್ನು ಅರಿತು ಹನಿ ನೀರಾವರಿಯಂತಹ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡಾಗ ಮಾತ್ರ ಭಾರತೀಯ ಕೃಷಿ ಸುಸ್ಥಿರ ಮತ್ತು ಲಾಭದಾಯಕ ಆಗೋದಕ್ಕೆ ಸಾಧ್ಯ. ದೇಶಾದ್ಯಂತ ಬರ ಪರಿಸ್ಥಿತಿ ತಾಂಡವವಾಡ್ತಾ ಇರುವಂತಹ ಇವತ್ತಿನ ದಿನಮಾನದಲ್ಲಿ ರೈತರು ಈ ಯೋಜನೆಯ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ತಮ್ಮ ಜಮೀನಿನಲ್ಲಿ ನೀರಿನ ಪ್ರತಿಯೊಂದು ಹನಿಯನ್ನು ಮೌಲ್ಯಯುತವಾಗಿ ಬಳಸಿ ಉನ್ನತ ಇಳುವರಿಯನ್ನ ಪಡಿಬೇಕು. ಆಗ ಮಾತ್ರ ಕೇಂದ್ರ ಸರ್ಕಾರದ ದೂರದೃಷ್ಟಿಯ ಈ ಯೋಜನೆಗೆ ಒಂದು ಸಾರ್ಥಕತೆ ಸಿಗುತ್ತೆ.
1: ಇದುವರೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಪರ್ ಡ್ರಾಪ್ ಮೋರ್ ಕ್ರಾಪ್, ಈ ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಂಗೀತ ನಿರ್ದೇಶಕರು,
3: ಹಿನ್ನೆಲೆ ಗಾಯಕರು,
2: ಚಿತ್ರ ಸಾಹಿತಿಗಳು,
3: ವಾದ್ಯ ಸಂಗೀತಗಾರರು,
2: ಹೀಗೆ 10 ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
3: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
2: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಅಂತಾರಾಷ್ಟ್ರೀಯ ಸಮ್ಮೇಳನ ಸಮಾರೋಪ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ. ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಷರತ್ತು ವಿಧಿಸಿದ ಇರಾನ್. ಏಷ್ಯನ್ ಕ್ರೀಡಾಕೂಟ

0: ಮಹಿಳೆಯರ 10 ಮೀಟರ್ ಏರ್ ರೈಫಲ್ ತಂಡ ಸ್ಪರ್ಧೆಯಲ್ಲಿ ಭಾರತಕ್ಕೆ ಬೆಳ್ಳಿ. ಮಹಿಳಾ ಹಾಕಿ, ಉಜ್ಬೇಕಿಸ್ತಾನ್ ವಿರುದ್ಧ ಭಾರತ ತಂಡಕ್ಕೆ ಭರ್ಜರಿ ಗೆಲುವು. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯಲ್ಲಿ ಇಂದು ಸಂಜೆ ಪರಿಸರ ಮತ್ತು ಹವಾಮಾನ ಚಲನಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟೀಯ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಲಿದ್ದಾರೆ. ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಈ 2 ದಿನಗಳ ಸಮ್ಮೇಳನವನ್ನು ಆಯೋಜಿಸಿದೆ. ಸಮಾರಂಭದಲ್ಲಿ ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್, ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಬಿವಿ ನಾಗರತ್ನ, ಎನ್ಜಿಟಿ ಅಧ್ಯಕ್ಷ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ ಮತ್ತು ಭಾರತದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಉಪಸ್ಥಿತರಿರಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಒಂದು ವರದಿ ಇದೀಗ ಮೂಡಿಬರಲಿದೆ. 2016ರಲ್ಲಿ ಪ್ರಾರಂಭವಾದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಭಾರತದ ಉದ್ಯಮಶೀಲ ಸಂಸ್ಕೃತಿಯನ್ನು ಹಾಗೂ ಉದ್ಯೋಗಾಕ್ಷಿಗಳ ರಾಷ್ಟ್ರದಿಂದ ಉದ್ಯೋಗ ಸೃಷ್ಟಿಕರ್ತರ ಮತ್ತು ನಾವೀನ್ಯಕಾರರ ರಾಷ್ಟವಾಗಿ ಬದಲಾಯಿಸಲು ಹೊರಟಿದೆ. ಕೇವಲ 400 ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳೊಂದಿಗೆ ಪ್ರಾರಂಭವಾದದ್ದು 2026ರ ಮಾರ್ಚ್ ವೇಳೆಗೆ 2 ಲಕ್ಷಕ್ಕೂ ಹೆಚ್ಚು ಡಿಪಿಐಐಟಿ ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳವರೆಗೆ ಬೆಳೆದು 23 ಲಕ್ಷಕ್ಕೂ ಹೆಚ್ಚು ನೇರ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಈ ಮೂಲಕ ಭಾರತವನ್ನು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನಾಗಿ ಮಾಡಿದೆ. ಈ ರೂಪಾಂತರವು ಕೇವಲ ಬೆಂಗಳೂರು, ಮುಂಬೈ ಅಥವಾ ದೆಹಲಿಗೆ ಸೀಮಿತವಾಗಿಲ್ಲ. ಸುಮಾರು 50%ರಷ್ಟು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಈಗ ಶ್ರೇಣಿ 2 ಮತ್ತು ಶ್ರೇಣಿ 3 ನಗರಗಳಲ್ಲಿ ಆರಂಭವಾಗಿವೆ. ಇದು ಉದ್ಯಮಶೀಲತೆಯ ನಿಜವಾದ ವಿಕೇಂದ್ರೀಕರಣವನ್ನು ಸೂಚಿಸುತ್ತದೆ. ಪ್ರಮುಖವಾಗಿ 2026ರ ಮಾರ್ಚ್ ವೇಳೆಗೆ 1 ಲಕ್ಷಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರನ್ನು ಹೊಂದಿವೆ. ಶಾಲೆಗಳಲ್ಲಿ 10,000ಕ್ಕೂ ಹೆಚ್ಚು ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದೆ. ಭಾರತದಾದ್ಯಂತ 1.1 ಕೋಟಿಗೂ ಅಧಿಕ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. 2026ರ ಜುಲೈ 18ರಂದು ಹೈದರಾಬಾದ್ ಮೂಲದ ಸ್ಟಾರ್ಟ್ಅಪ್ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್ 1 ಉಪಗ್ರಹವನ್ನು ಉಡಾವಣೆ ಮಾಡಿತು. ಇದು ಖಾಸಗಿಯಾಗಿ ಅಭಿವೃದ್ಧಿಪಡಿಸಿದ ಮೊದಲ ಭಾರತೀಯ ಕಕ್ಷೀಯ ರಾಕೆಟ್ ಆಗಿದ್ದು, ಈ ಮೂಲಕ ಭಾರತವನ್ನು ಖಾಸಗಿ ಕಕ್ಷೀಯ ಉಡಾವಣಾ ಸಾಮರ್ಥ್ಯ ಹೊಂದಿರುವ 3ನೇ ದೇಶವನ್ನಾಗಿಸಿದೆ. ಸಬ್ಸಿಡಿ ದರದಲ್ಲಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಮರುಭರ್ತಿಗೆ ಅಕ್ಟೋಬರ್ 1ರಿಂದ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಕಡ್ಡಾಯ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅನ್ವಯವಾಗುವ ಸಬ್ಸಿಡಿಯೊಂದಿಗೆ ನಿಯಂತ್ರಿತ ಚಿಲ್ಲರೆ ಮಾರಾಟ ದರದಲ್ಲಿ ಸಿಲಿಂಡರ್ ಬುಕ್ ಮಾಡಲು ಗೃಹ ಬಳಕೆದಾರರು ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಪೂರ್ಣಗೊಳಿಸಿರಬೇಕು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಇದರಿಂದ ಸಬ್ಸಿಡಿ ಸಿಲಿಂಡರ್ಗಳು ಅರ್ಹ ಕುಟುಂಬಗಳಿಗೆ ಮಾತ್ರ ತಲುಪುವುದನ್ನು ಖಚಿತಪಡಿಸಿಕೊಳ್ಳಬಹುದು. ಆಧಾರ್ ದೃಢೀಕೃತ ಗ್ರಾಹಕರೊಂದಿಗೆ ಸಂಪರ್ಕವನ್ನು ಜೋಡಿಸುವುದರಿಂದ ಸಬ್ಸಿಡಿ ಸಿಲಿಂಡರ್ಗಳನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಬಳಕೆಗೆ ಅಕ್ರಮವಾಗಿ ವರ್ಗಾಯಿಸುವುದನ್ನು ತಡೆಯಲು ಸಾಧ್ಯವಾಗಲಿದೆ. ನಕಲಿ ಹಾಗೂ ಅನರ್ಹ ಸಂಪರ್ಕಗಳನ್ನು ತೆಗೆದುಹಾಕಿ ಸಬ್ಸಿಡಿ ವಿತರಣೆಯನ್ನು ಪಾರದರ್ಶಕ ಮತ್ತು ಉದ್ದೇಶಿತವಾಗಿಸಲು ಇದು ಸಹಕಾರಿಯಾಗಲಿದೆ. ಯಾವುದೇ ಅರ್ಹ ಕುಟುಂಬಕ್ಕೆ ಎಲ್ಪಿಜಿ ನಿರಾಕರಿಸುವ ಉದ್ದೇಶ ಇದರ ಹಿಂದೆ ಇಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಅರ್ಹ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಲು ಹಲವು ಸುಲಭ ಮಾರ್ಗಗಳಿವೆ. ಈಗಾಗಲೇ 27.43 ಕೋಟಿ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಿದ್ದು, ಅವರು ಪುನಃ ಆಧಾರ್ ದೃಢೀಕರಣ ಮಾಡುವ ಅಗತ್ಯವಿಲ್ಲ. ಎಲ್ಪಿಜಿ ಸಿಲಿಂಡರ್ ವಿತರಣೆ ಸಂದರ್ಭದಲ್ಲಿ ವಿತರಕರ ಕೇಂದ್ರಗಳಲ್ಲಿ ಅಥವಾ ತೈಲ ಮಾರುಕಟ್ಟೆ ಕಂಪನಿಗಳ ಮೊಬೈಲ್ ಆಪ್ಗಳ ಮೂಲಕ ಬಯೋಮೆಟ್ರಿಕ್ ದೃಢೀಕರಣ ಪೂರ್ಣಗೊಳಿಸಬಹುದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಮಾಹಿತಿ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.

ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಇರಾನ್ ತನ್ನ ಷರತ್ತುಗಳನ್ನು ಅಂತಾರಾಷ್ಟೀಯ ಮಧ್ಯಸ್ಥಗಾರರಿಗೆ ತಿಳಿಸಿದೆ. ಅಮೆರಿಕ ತನ್ನ ಬೇಡಿಕೆಗಳನ್ನು ತಿರಸ್ಕರಿಸಿದರೆ ನಿರ್ಣಾಯಕ ಯುದ್ಧಕ್ಕೆ ಸಿದ್ಧವಿರುವುದಾಗಿಯೂ ಇರಾನ್ ಎಚ್ಚರಿಸಿದೆ. ಈ ಕುರಿತು ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೊಹ್ಸೆನ್ ರೆಜಾಯಿ ಮಾತನಾಡಿ, ಎಲ್ಲಾ ರೀತಿಯ ಯುದ್ಧಕ್ಕೆ ಅಂತ್ಯ ಹಾಗೂ ಸ್ಥಗಿತಗೊಳಿಸಿರುವ ಇರಾನ್ನ ನಿಧಿಗಳ ಬಿಡುಗಡೆ ಹಾಗೂ ನೌಕಾ ದಿಗ್ಬಂಧನ ತೆರವು ತಮ್ಮ ಷರತ್ತುಗಳಲ್ಲಿ ಸೇರಿವೆ ಎಂದು ತಿಳಿಸಿದ್ದಾರೆ. ಹಿರಿಯ ಪತ್ರಕರ್ತೆ ಪಾಯಲ್ ಮೆಹ್ತಾ ಅವರು ಇಂದು ಮುಂಜಾನೆ ಮುಂಬೈನಲ್ಲಿ ನಿಧನರಾದರು. ಅವರಿಗೆ 46 ವರ್ಷ ವಯಸ್ಸಾಗಿತ್ತು. ಮುಂಬೈ ನಗರಕ್ಕೆ ಭೇಟಿ ನೀಡಿದ್ದ ಅವರು ಮುಂಜಾನೆ ಇದ್ದಕ್ಕಿದ್ದಂತೆ ಅಸ್ವಸ್ಥರಾದ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಅಲ್ಲಿ ಅವರು ಕೊನೆಯುಸಿರೆಳೆದರು. ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಅಮಿತ್ ಶಾ, ರಾಜನಾಥ್ ಸಿಂಗ್, ಅಶ್ವಿನಿ ವೈಷ್ಣವ್ ಹಾಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಪಾಯಲ್ ಮೆಹ್ತಾ ಅವರು ಪರಿಶ್ರಮಿ ಪತ್ರಕರ್ತೆಯಾಗಿದ್ದು ಜನರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದರು, ರಾಷ್ಟೀಯ ವಿಚಾರಗಳ ಆಳವಾದ ತಿಳುವಳಿಕೆಯನ್ನು ತಮ್ಮ ವರದಿಗಳಲ್ಲಿ ಪ್ರತಿಬಿಂಬಿಸುತ್ತಿದ್ದರು ಎಂದು ಹೇಳಿದ್ದಾರೆ. ಪಾಯಲ್ ಮೆಹ್ತಾ ಅವರು ಅತ್ಯಂತ ಶ್ರಮಜೀವಿ ಹಾಗೂ ಸಮರ್ಪಣಾ ಭಾವದ ಪತ್ರಕರ್ತೆಯಾಗಿದ್ದರು. ಸಂಸತ್ತಿನ ಕಲಾಪಗಳ ವರದಿಯನ್ನು ಅಪಾರ ಬದ್ಧತೆ ಮತ್ತು ವೃತ್ತಿಪರತೆಯಿಂದ ನಿರ್ವಹಿಸುತ್ತಿದ್ದರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ತಂಡ ಸ್ಪರ್ಧೆಯಲ್ಲಿ ಭಾರತ ಬೆಳ್ಳಿ ಪದಕ ಗೆದ್ದಿದೆ. ಎಲವೇನಿಲ್ ವಲರಿವನ್, ಸೋನಂ ಮಾಸ್ಕರ್ ಮತ್ತು ವಿದರ್ಶಾ ವಿನೋದ್ ಅವರನ್ನೊಳಗೊಂಡ ತಂಡ ಕ್ರೀಡಾಕೂಟದಲ್ಲಿ ದೇಶಕ್ಕೆ ಮೊದಲ ಪದಕ ತಂದುಕೊಟ್ಟಿತು. ಭಾರತೀಯ ತಂಡ ಒಟ್ಟು 1898 ಅಂಕಗಳನ್ನು ಗಳಿಸಿ ಅಂಕಪಟ್ಟಿಯಲ್ಲಿ ಚೀನಾ ನಂತರದ ಸ್ಥಾನ ಪಡೆಯಿತು. ಇದೇ ವೇಳೆ ತೀವ್ರ ಪೈಪೋಟಿಯಿಂದ ಕೂಡಿದ ಮಹಿಳೆಯರ ಟ್ವೆಕ್ಬಾಲ್ ಸಿಂಗಲ್ಸ್ ಪಂದ್ಯದಲ್ಲಿ ಜಪಾನ್ನ ಯುಯಿನಾ ಸಕಮೊಟೋ ವಿರುದ್ದ 2-0 ಅಂತರದಲ್ಲಿ ಸೋಲುವ ಮೂಲಕ ಭಾರತದ ಕ್ವಿನ್ಸಿ ಡಿಸೋಜಾ ಪದಕ ವಂಚಿತರಾದರು. ಈ ಪಂದ್ಯದಲ್ಲಿ ಸಕಮೊಟೋ 12-11 ಅಂತರದಲ್ಲಿ ಜಯ ಸಾಧಿಸಿದರು. ಆದರೆ ಕ್ವಿನ್ಸಿ ಡಿಸೋಜಾ ಅವರಿಗೆ ಪದಕ ಗೆಲ್ಲಲು ಮತ್ತೊಂದು ಅವಕಾಶವಿದೆ. ಅವರು ಮೊಹಮ್ಮದ್ ಅನಸ್ ಬೇಗ್ ಅವರೊಂದಿಗೆ ಮಿಶ್ರ ಡಬಲ್ಸ್ ವಿಭಾಗದ ಕಂಚಿನ ಪದಕಕ್ಕಾಗಿ ನಡೆಯಲಿರುವ ಪಂದ್ಯದಲ್ಲಿ ಸ್ಪರ್ಧಿಸಲಿದ್ದಾರೆ. ಜಪಾನ್ನ ಗಿಫು ಪ್ರಿಫೆಕ್ಚರಲ್ ಗ್ರೀನ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಏಷ್ಯನ್ ಗೇಮ್ಸ್ 2026 ಹಾಕಿ ಪಂದ್ಯಾವಳಿಯ ಬಿ ಗುಂಪಿನ ತಮ್ಮ ಆರಂಭಿಕ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಉಜ್ಬೇಕಿಸ್ತಾನ್ ವಿರುದ್ದ 19-0 ಅಂತರದ ಭರ್ಜರಿ ಗೆಲುವಿನೊಂದಿಗೆ ಅಭಿಯಾನ ಆರಂಭಿಸಿತು. ದೀಪಿಕಾ ಸೆಹ್ರಾವತ್ ಗರಿಷ್ಠ 8 ಗೋಲು ಗಳಿಸಿದರೆ ಇಶಿಕಾ ಚೌಧರಿ 3 ಗೋಲು ಹಾಗೂ ಲಾಲ್ಥಾಂಟ್ಲು ವಾಂಗಿ ಮತ್ತು ನೇಹಾ ತಲಾ 2 ಗೋಲು ಗಳಿಸಿದರು. ನಾಳೆ ನಡೆಯಲಿರುವ ಬಿ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಭಾರತ ಇಂಡೋನೇಷ್ಯಾ ತಂಡವನ್ನು ಎದುರಿಸಲಿದೆ. ಜಪಾನ್ನ ನಿಶಿನ್ನಲ್ಲಿರುವ ಐಚಿ ಪ್ರಿಫೆಕ್ಚರಲ್ ಕೊರೋಗಿ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ಮಹಿಳಾ ಕ್ರಿಕೆಟ್ ವಿಭಾಗದ 2ನೇ ಸೆಮಿಫೈನಲ್ನಲ್ಲಿ ಇಂದು ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 195 ರನ್ ಮಾಡಿದೆ. 196 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿರುವ ಬಾಂಗ್ಲಾದೇಶ ಇತ್ತೀಚಿನ ವರದಿಯಂತೆ 14.3 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 76 ರನ್ ಮಾಡಿ ಆಡುತ್ತಿದೆ. ಕರ್ನಾಟಕ, ಆಂಧ್ರಪ್ರದೇಶ ಕರಾವಳಿ, ಕೇರಳ, ಮಾಹೆ, ತಮಿಳುನಾಡು, ತೆಲಂಗಾಣ ಹಾಗೂ ಅಂಡಮಾನ್ ಹಾಗೂ ನಿಕೋಬಾರ್ ದ್ವೀಪಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದೇ ವೇಳೆ ನಾಳೆಯವರೆಗೆ ಕರ್ನಾಟಕ, ಮಹಾರಾಷ್ಟ್ರ, ಒಡಿಶಾ, ತಮಿಳುನಾಡು, ಪುದುಚೇರಿ ಮತ್ತು ಕಾರೈಕಲ್ನಲ್ಲಿ ಸಿಡಿಲು ಹಾಗೂ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಹಸಿರು ನ್ಯಾಯಮಂಡಳಿಯ ಅಂತಾರಾಷ್ಟೀಯ ಸಮ್ಮೇಳನ ಸಮಾರೋಪ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಗಿ. ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಷರತ್ತು ವಿಧಿಸಿದ ಇರಾನ್. ಏಷ್ಯನ್ ಕ್ರೀಡಾಕೂಟ, ಮಹಿಳೆಯರ 10 ಮೀಟರ್ ಏರ್ ರೈಫಲ್ ತಂಡ ಸ್ಪರ್ಧೆಯಲ್ಲಿ ಭಾರತಕ್ಕೆ ಬೆಳ್ಳಿ. ಮಹಿಳಾ ಹಾಕಿ, ಉಜ್ಬೇಕಿಸ್ತಾನ್ ವಿರುದ್ದ ಭಾರತ ತಂಡಕ್ಕೆ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

ಲಕ್ಷ್ಮೀ ನಾಗರಾಜ್ ಅವರ ಧ್ವನಿಯಲ್ಲಿ ಆಪ್ತರಕ್ಷಕ ಚಿತ್ರದ ಗೀತ ಕೇಳಿದಿರಿ. ಗೋಟೂರಿಯವರ ಗೀತ ರಚನೆಗೆ ಗುರುಕಿರಣ್ ಅವರ ಸಂಗೀತವಿತ್ತು. ಆಪ್ತಮಿತ್ರ ಚಿತ್ರದ ಇನ್ನೊಂದು ಗೀತೆ ಹರಿಹರನ್ ಮತ್ತು ಗುರುಕಿರಣ್ ಅವರ ಧ್ವನಿಯಲ್ಲಿದೆ. ಚೆ ಉದಯಶಂಕರ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಜೆ ಉದಯಶಂಕರ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಇನ್ನೊಂದು ಗೀತೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಸಂಗೀತ ನೀಡಿದ್ದಾರೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿದೆ ಅಭಿಜಿತ್ ಚಿತ್ರದ ಒಂದು ಗೀತೆ. ಗೀತ ರಚನೆ ಹಂಸಲೇಖ ಅವರದು, ಸಂಗೀತ ನೀಡಿದ್ದಾರೆ ಸಾಕ್ಸ್ ರಾಜ.

0: ಅಕ್ಕ ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿನಂದು ಬಜೆಟ್ ನಿಂದು.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಇನ್ನೀಗ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವ ಆಟ ಚಿತ್ರದ ಒಂದು ಗೀತೆ. ಜಯಂತ್ ಕಾಯ್ಕಿಣಿಯವರ ಗೀತ ರಚನೆಗೆ ಸಾಧು ಕೋಕಿಲ ಸಂಗೀತ ನೀಡಿದ್ದಾರೆ.

ಸೋನು ನಿಗಮ್ ಮಹಾಲಕ್ಷ್ಮಿ ಅಯ್ಯರ್ ಅವರ ಧ್ವನಿಲಿದೆ. ಆಕ್ಸಿಡೆಂಟ್ ಚಿತ್ರದ ಒಂದು ಗೀತೆ. ರಾಜೇಂದ್ರ ಕಾರಂತ್ ಅವರ ಗೀತ ರಚನೆಗೆ ರಿಕ್ಕಿ ಕೇಜ್ ಸಂಗೀತ ನೀಡಿದ್ದಾರೆ.

ಐರಾವತ ಚಿತ್ರದ ಒಂದು ಗೀತೆ ಶಶಾಂಕ್ ಶೇಷಗಿರಿ, ಸುನೀತಾ ಎಸ್ ಅವರ ಧ್ವನಿಯಲ್ಲಿದೆ. ಅರ್ಜುನ್ ಎಪಿ ಅವರ ಗೀತ ರಚನೆಗೆ ಬಿ ಹರಿಕೃಷ್ಣ ಸಂಗೀತ ನೀಡಿದ್ದಾರೆ.

ಅಮರಾನ್ ಚಿತ್ರದ ಗೀತೆ ಕೇಳಿದ್ರಿ. ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳಲಿದ್ದೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಜನರ ಸೇವೆಯೇ ಸರ್ಕಾರದ ಮೊದಲ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿನ 200ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಘೋಷಣೆ ಸಾಧ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಜಾಗತಿಕ ಕ್ವಾಂಟಂ ವೇದಿಕೆಯಾಗಿ 2027ರ ಬೆಂಗಳೂರು ಕ್ವಾಂಟಂ ಶೃಂಗಸಭೆ ವಿಸ್ತರಿಸಲು ರಾಜ್ಯ ಸಜ್ಜು, ಡಾ ಅಜಯ್ ಧರ್ಮಸಿಂಗ್. ಬರಪೀಡಿತ ಪ್ರದೇಶದ ರೈತರಿಗೆ ಬೆಳೆ ನಷ್ಟ ಪರಿಹಾರಕ್ಕೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಆಗ್ರಹ. ಜನರ ಸೇವೆಯೇ ಕಾಂಗ್ರೆಸ್ ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೆಬ್ಬಾಳದ ಭೂಪಸಂದ್ರದಲ್ಲಿ

0: ಅತ್ಯಾಧುನಿಕ ಸುಸಜ್ಜಿತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಮುಖ್ಯಮಂತ್ರಿ, ರಾಜ್ಯ ಸರ್ಕಾರ ಜನರ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಿದೆ. ಕನಕಪುರದಲ್ಲಿ ತಾಯಿ ಮಗು ಆಸ್ಪತ್ರೆ ಮಾಡಲಾಗಿದೆ. ಇಡೀ ದೇಶದಲ್ಲಿ ಎಲ್ಲಿಯೂ ನಮ್ಮ ರೀತಿಯ ಆರೋಗ್ಯ ವ್ಯವಸ್ಥೆ ಇಲ್ಲ. ದೇಶ ವಿದೇಶಗಳಿಂದ ಜನರು ನಮ್ಮ ರಾಜ್ಯಕ್ಕೆ ಬರುತ್ತಿದ್ದಾರೆ ಎಂದರು. ಬೇರೆ ರಾಜ್ಯದ 49 ಲಕ್ಷ ಜನರು ಇಲ್ಲಿಗೆ ಬಂದು ಕೆಲಸ ಮಾಡುತ್ತಿದ್ದು, ಬೆಂಗಳೂರು ಒಂದರಲ್ಲಿ 52,000 ವೈದ್ಯರು ಕೆಲಸ ಮಾಡುತ್ತಿದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಸಚಿವ ಭೈರತಿ ಸುರೇಶ ಮಾತನಾಡಿ, ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಆಸ್ಪತ್ರೆ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಹೇಳಿದರು. ಕೇಂದ್ರ ಸರ್ಕಾರದ ಮಾನದಂಡಗಳಿಗೆ ಒಳಪಡುವ ತಾಲೂಕುಗಳನ್ನು ಗುರುತಿಸಿ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಲಾಗುತ್ತದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರಪೀಡಿತ ಪ್ರದೇಶ ಘೋಷಣೆಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ 10 ಪ್ರಮುಖ ಮಾನದಂಡಗಳನ್ನು ಪರಿಗಣಿಸಲಾಗುತ್ತದೆ. ಉಪಗ್ರಹ ಆಧಾರಿತ ಚಿತ್ರಗಳು ಹಾಗೂ ಅದರಿಂದ ಸಂಗ್ರಹಿಸಿದ ದತ್ತಾಂಶಗಳನ್ನು ಆಧರಿಸಿ ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಲಾಗುತ್ತದೆ ಎಂದು ಹೇಳಿದರು. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿತ್ತು. ತದನಂತರ 24 ತಾಲೂಕುಗಳನ್ನು ಸೇರಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಇನ್ನೂ 52 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸುವ ಸಾಧ್ಯತೆ ಇದೆ ಎಂದರು. ಲಭ್ಯವಿರುವ ಮಾಹಿತಿ ಪ್ರಕಾರ ರಾಜ್ಯದ 200ಕ್ಕೂ ಹೆಚ್ಚು ತಾಲೂಕುಗಳು ಅಂತಿಮವಾಗಿ ಬರಪೀಡಿತ ಎಂದು ಘೋಷಣೆಯಾಗುವ ನಿರೀಕ್ಷೆಯಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದರು. ರಾಜ್ಯದ 101 ತಾಲೂಕುಗಳಲ್ಲಿ ಬರದಿಂದಾಗಿ ಸುಮಾರು 18,000 ಕೋಟಿ ರೂಪಾಯಿ ನಷ್ಟ ಸಂಭವಿಸಿದ್ದು, ಮೊದಲ ಹಂತದಲ್ಲಿ 3,500 ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಅವರು ತಿಳಿಸಿದರು.
1: ನಾನು ಇವತ್ತು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡೋದಿದೆಯಲ್ಲ, ಅದು ಕೇಂದ್ರ ಸರ್ಕಾರದ ನಿಯಮಗಳ ಅಡಿಯಲ್ಲಿ ಆಗುವಂಥದ್ದು. ಸ್ಯಾಟಲೈಟ್ ಪಿಕ್ಚರ್ಸ್ ತಗೊಂಡು ಮತ್ತು ಸ್ಯಾಟಲೈಟ್ ಮೂಲಕ ಅವರು ಡೇಟಾ ಕಲೆಕ್ಟ್ ಮಾಡಿ ಅದರ ಮೇಲೆ ಅದು ಪ್ಯಾರಾಮೀಟರ್ಸ್ ಏನು ಕೊಟ್ಟಿದ್ದಾರೆ ಆ ಚೌಕಟ್ಟಿನಲ್ಲಿ ಡಿಕ್ಲೇರ್ ಮಾಡ್ತಾರೆ. ಅದರಲ್ಲಿ ಯಾವ ತಾಲೂಕು ಆ 10 ಪ್ಯಾರಾಮೀಟರ್ಸ್ಗೆ ಸ್ಪಂದಿಸುತ್ತೆ ಅದನ್ನ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡ್ತಾರೆ.
0: 2027 ನಡೆಯಲಿರುವ 2ನೇ ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಶೃಂಗಸಭೆಯನ್ನು ಜಾಗತಿಕ ಮಟ್ಟದ ಪ್ರಮುಖ ಕ್ವಾಂಟಮ್ ವೇದಿಕೆಯಾಗಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕ್ಯೂಎನ್ಯು ಲ್ಯಾಬ್ನ 10ನೇ ವಾರ್ಷಿಕೋತ್ಸವ ಹಾಗೂ ಕ್ಯೂಶೀಲ್ಡ್ 2.0 ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಮುಂದಿನ ಸಮಾವೇಶದಲ್ಲಿ ಜಾಗತಿಕ ಸಂಶೋಧಕರು, ತಂತ್ರಜ್ಞ ಕಂಪನಿಗಳು, ನವೋದ್ಯಮಗಳು, ಹೂಡಿಕೆದಾರರು ಮತ್ತು ನೀತಿ ನಿರ್ಧಾರಕರ ಹೆಚ್ಚಿನ ಪಾಲ್ಗೊಳ್ಳುವಿಕೆಗೆ ಒತ್ತು ನೀಡಲಾಗುವುದು ಎಂದರು. 2027 ಶೃಂಗಸಭೆ ಕೇವಲ ಸಮ್ಮೇಳನವಾಗಿರಬಾರದು, ಸಂಶೋಧನೆ, ಉದ್ಯಮ, ನವೋದ್ಯಮ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ಸಹಭಾಗಿತ್ವಗಳನ್ನು ಒಂದೇ ವೇದಿಕೆಗೆ ಸಂಪರ್ಕಿಸುವ ಜಾಗತಿಕ ಕ್ವಾಂಟಮ್ ವೇದಿಕೆಯಾಗಬೇಕು ಎಂದು ಅವರು ಹೇಳಿದರು. ಕ್ವಾಂಟಮ್ ಸಂಶೋಧನೆ, ಹಾರ್ಡ್ವೇರ್, ನವೋದ್ಯಮಗಳು, ಪ್ರತಿಭೆ, ಉದ್ಯಮ ಮತ್ತು ವಾಣಿಜ್ಯೀಕರಣವನ್ನು ಒಂದೇ ವ್ಯವಸ್ಥೆಯಲ್ಲಿ ಒಗ್ಗೂಡಿಸುವುದು ಕ್ವಾಂಟಮ್ ಸಿಟಿಯ ಉದ್ದೇಶವಾಗಿದೆ. 2035 ವೇಳೆಗೆ $20 ಬಿಲಿಯನ್ ಕ್ವಾಂಟಮ್ ಆರ್ಥಿಕತೆಯನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ ಎಂದು ಅವರು ಹೇಳಿದರು. ಭಾರತೀಯ ತಂತ್ರಜ್ಞಾನಗಳನ್ನು ಜಾಗತಿಕ ಮಾರುಕಟ್ಟೆಗೆ ಕೊಂಡೊಯ್ಯುವ ಸಾಮರ್ಥ್ಯ ಹೊಂದಿರುವ ಸ್ವದೇಶಿ ಡೀಪ್ಟೆಕ್ ಕಂಪನಿಗಳಿಗೆ ರಾಜ್ಯ ಸರ್ಕಾರ ನಿರಂತರ ಪ್ರೋತ್ಸಾಹ ನೀಡಲಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ, ಕರಡು ಮತದಾರರ ಪಟ್ಟಿಯಲ್ಲಿ ಬಿಟ್ಟು ಹೋಗಿರುವ ಅರ್ಹ ಮತದಾರರ ಮರುಸೇರ್ಪಡೆ ಹಾಗೂ ಹೊಸ ಮತದಾರರ ನೋಂದಣಿ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕೋಲಾರದಲ್ಲಿಂದು ಆಯೋಜಿಸಿದ್ದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಕರಡು ಮತದಾರರ ಪಟ್ಟಿ ಪ್ರಕಟವಾಗಿದ್ದು, ಸಾರ್ವಜನಿಕರು ಪಟ್ಟಿಯಲ್ಲಿ ತಮ್ಮ ಹೆಸರು ಹಾಗೂ ಇತರೆ ವಿವರಗಳು ಸರಿಯಾಗಿವೆಯೇ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು. ಒಂದು

ಹೆಸರು ಬಿಟ್ಟು ಹೋಗಿದ್ದರೆ ಕೂಡಲೇ ನಿಮ್ಮ ವ್ಯಾಪ್ತಿಯ ಬೂತ್ ಮಟ್ಟದ ಅಧಿಕಾರಿಗಳನ್ನು ಸಂಪರ್ಕಿಸಿ ನಿಗದಿತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸುವ ಮೂಲಕ ಮರು ಸೇರ್ಪಡೆ ಮಾಡಿಕೊಳ್ಳಬಹುದು ಎಂದು ತಿಳಿಸಿದರು. ಕರಡು ಪಟ್ಟಿಯಲ್ಲಿ ಅರ್ಹ ಮತದಾರರ ಹೆಸರು ಬಿಟ್ಟು ಹೋಗಿದ್ದಲ್ಲಿ ನಿಗದಿತ ಪ್ರಕ್ರಿಯೆಯಂತೆ ಮರು ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಇದೇ ವೇಳೆ 18 ವರ್ಷ ಪೂರ್ಣಗೊಂಡಿರುವ ಯುವಜನರು ಹೊಸ ಮತದಾರರಾಗಿ ನೋಂದಾಯಿಸಿಕೊಳ್ಳುವಂತೆಯೂ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ, ವಿವರಗಳ ತಿದ್ದುಪಡಿ ಸೇರಿದಂತೆ ಮತದಾರರಿಗೆ ಸಂಬಂಧಿಸಿದ ವಿವಿಧ ಸೇವೆಗಳನ್ನು ಚುನಾವಣಾ ಆಯೋಗದ ಆನ್ಲೈನ್ ವ್ಯವಸ್ಥೆಗಳ ವೋಟರ್ ಹೆಲ್ಪ್ಲೈನ್ ಮೂಲಕವೂ ಪಡೆಯಬಹುದಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ಅರ್ಹ ನಾಗರಿಕರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಲು ಅನುಕೂಲವಾಗುವಂತೆ ನೋಂದಣಿ ಹಾಗೂ ಪಟ್ಟಿಯಲ್ಲಿನ ವಿವರಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ರಾಜ್ಯದಲ್ಲಿನ ಬರ ಪೀಡಿತ ಪ್ರದೇಶದ ರೈತರಿಗೆ ಬೆಳೆ ನಷ್ಟ ಪರಿಹಾರವಾಗಿ ಎಕರೆಗೆ 25,000 ರೂಪಾಯಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ರಾಜ್ಯ ರೈತರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಜಾನುವಾರುಗಳ ಮೇವಿಗಾಗಿ ಮೇವು ಬ್ಯಾಂಕ್ ತೆರೆಯಬೇಕು. ರೈತರು ವಲಸೆ ಹೋಗುವುದನ್ನು ತಪ್ಪಿಸಲು ಕೂಡಲೇ ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಕಾಮಗಾರಿ ಕೈಗೆತ್ತಿಕೊಂಡು ರೈತರಿಗೆ ಧನ ಸಹಾಯ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಒಣಗುತ್ತಿರುವ ಬೆಳೆಗಳನ್ನು ರಕ್ಷಿಸಲು ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಬೇಕು ಎಂದು ಅವರು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ನಿನ್ನೆ ಆಯೋಜಿಸಿದ್ದ ರಾಷ್ಟೀಯ ಲೋಕ್ ಅದಾಲತ್ ಕಾರ್ಯಕ್ರಮದಲ್ಲಿ ಒಟ್ಟು 34,542 ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಭು ಎನ್ ಬಡಿಗೇರ್ ತಿಳಿಸಿದ್ದಾರೆ. ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ವರ್ಷಾನುಗಟ್ಟಲೆ ಬಾಕಿ ಉಳಿದಿದ್ದ 3,294 ಸಿವಿಲ್, ಕ್ರಿಮಿನಲ್ ಹಾಗೂ ವಿಮಾ ಪರಿಹಾರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆಯ ಮೂಲಕ ಇತ್ಯರ್ಥಪಡಿಸಲಾಗಿದೆ. ನ್ಯಾಯಾಲಯದ ಬಾಕಿ ಪ್ರಕರಣಗಳಲ್ಲಿ 223 ಚೆಕ್ ಬೌನ್ಸ್, 11 ಕೌಟುಂಬಿಕ ವ್ಯಾಜ್ಯಗಳು, 56 ಆಸ್ತಿ ವಿಭಾಗದ ದಾವೆಗಳು, 18 ಮೋಟಾರು ವಾಹನ ಅಪಘಾತ ಪರಿಹಾರ ಪ್ರಕರಣಗಳು, 12 ಕ್ರಿಮಿನಲ್ ಕಾಂಪೌಂಡೇಬಲ್, 270 ಇತರೆ ಸಿವಿಲ್ ಹಾಗೂ 2,604 ಇತರೆ ಕ್ರಿಮಿನಲ್ ಪ್ರಕರಣಗಳು ಒಳಗೊಂಡಿವೆ ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಈ ಅದಾಲತ್ನಲ್ಲಿ ಭಿನ್ನಾಭಿಪ್ರಾಯಗಳಿಂದ ದೂರಾಗಿದ್ದ 3 ದಂಪತಿಗಳು ಮತ್ತೆ ಒಂದಾಗಿದ್ದಾರೆ. ಜೊತೆಗೆ ಪೋಷಕರನ್ನು ಕಡೆಗಣಿಸುವ ಪ್ರವೃತ್ತಿಗೆ ಕಡಿವಾಣ ಹಾಕುವ ನಿಟ್ಟನಲ್ಲಿ ಅಜ್ಜ, ಮಗ ಮತ್ತು ಮೊಮ್ಮಗ ಹೀಗೆ 3 ತಲೆಮಾರುಗಳನ್ನು ಒಂದೇ ವೇದಿಕೆಗೆ ಕರೆತಂದು ಸೂಕ್ತ ತಿಳುವಳಿಕೆ ನೀಡಿ ರಾಜಸಂಧಾನ ಮಾಡಿಸುವ ಮೂಲಕ ಆದರ್ಶ ಕೌಟುಂಬಿಕ ಬಾಂಧವ್ಯವನ್ನು ಮರುಸ್ಥಾಪಿಸಲಾಯಿತು ಎಂದು ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ಮಾಹಿತಿ ನೀಡಿದ್ದಾರೆ. ನಗರದಲ್ಲಿ 2 ಹಂತದಲ್ಲಿ ಸಂಚಾರ ನಿರ್ವಹಣಾ ವ್ಯವಸ್ಥೆ ರೂಪಿಸಲಾಗಿದೆ. ಈ ಹೊಸ ವ್ಯವಸ್ಥೆಗೆ ಹದ್ದಿನ ಕಣ್ಣು ಎಂಬುದಾಗಿ ಹೆಸರಿಡಲಾಗಿದೆ. ಈವರೆಗೆ 5,574 ವಾಹನ ಸವಾರರಿಗೆ ದಂಡ ವಿಧಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಸದ್ಯ ಹಾವೇರಿಯ 4 ವೃತ್ತಗಳಲ್ಲಿ ಐಟಿಎಂಎಸ್ ವ್ಯವಸ್ಥೆ ಇದೆ. ಈ ಕ್ಯಾಮೆರಾಗಳಲ್ಲಿ ಸೆರೆಯಾಗುವ ಚಿತ್ರಗಳನ್ನು ವೀಕ್ಷಿಸಲು ಹಾಗೂ ಈ ಚಲನ್ ಸೃಷ್ಟಿಸಲು ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಕಮಾಂಡ್ ಕೇಂದ್ರ ತೆರೆಯಲಾಗಿದೆ. ಈ ಕೇಂದ್ರದ ಮೂಲಕ ಕ್ಯಾಮೆರಾ ಕಾರ್ಯಾಚರಣೆಯನ್ನು ನಿಖರವಾಗಿ ವೀಕ್ಷಿಸಬಹುದಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನರ ಸೇವೆಯೇ ಸರ್ಕಾರದ ಮೊದಲ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿನ 200 ಹೆಚ್ಚು ತಾಲೂಕುಗಳು ಬರಪೀಡಿತ ಘೋಷಣೆ ಸಾಧ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಜಾಗತಿಕ ಕ್ವಾಂಟಮ್ ವೇದಿಕೆಯಾಗಿ 2027 ಬೆಂಗಳೂರು ಕ್ವಾಂಟಮ್ ಶೃಂಗಸಭೆ ವಿಸ್ತರಿಸಲು ರಾಜ್ಯ ಸಜ್ಜು, ಡಾ ಅಜಯ್ ಧರ್ಮಸಿಂಗ್. ಬರಪೀಡಿತ ಪ್ರದೇಶದ ರೈತರಿಗೆ ಬೆಳೆ ನಷ್ಟ ಪರಿಹಾರಕ್ಕೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ಆಕಾಶವಾಣಿ ಕಾವ್ಯವಾಚನ ಕುಮಾರವ್ಯಾಸ ಭಾರತದ ಕಿರಾತಾರ್ಜುನ ಪ್ರಸಂಗ ಕೇಳಲಿದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
0: ಕುಮಾರವ್ಯಾಸ ಭಾರತದ ಕಿರಾತಾರ್ಜುನ ಪ್ರಸಂಗ, ಪ್ರಸ್ತುತಿ ರಾಘವೇಂದ್ರ ಎನ್ ಆರ್.

ಪಾಂಡವರು ವನವಾಸದಲ್ಲಿ ಇದ್ದಾಗ ಒಮ್ಮೆ ಅವರಲ್ಲಿಗೆ ವೇದವ್ಯಾಸರು ಬಂದು ಹೀಗೆ ಹೇಳಿದರು, ನಿಮ್ಮಲ್ಲಿ ಈಗ ಯಾವುದೇ ಅಸ್ತ್ರಗಳು ಇಲ್ಲ. ಮುಂದೆ ನಿಮ್ಮ ವನವಾಸ ಮುಗಿಸಿ ಬಂದ ಸಂದರ್ಭದಲ್ಲಿ ಯುದ್ಧವು ಎದುರಾದರೆ ಆಗ ಅಸ್ತ್ರಗಳನ್ನು ಕ್ರೋಢೀಕರಿಸುವುದು ಕೂಡ ಕಷ್ಟವಾಗಬಹುದು. ಆದ್ದರಿಂದ ನೀವು ಈಗಲೇ ಶಸ್ತ್ರಾಸ್ತ್ರ ಸಂಗ್ರಹದಲ್ಲಿ ತೊಡಗುವುದು ಎಂದು ಹೇಳಿದರು. ಮುಂದುವರೆದ ವ್ಯಾಸಮುನಿಗಳು, ಅರ್ಜುನ, ನೀನು ಕೂಡಲೇ ಇಂದ್ರಕೀಲ ಪರ್ವತಕ್ಕೆ ಹೋಗಿ ಆ ಪರಶಿವನನ್ನು ಕುರಿತು ತಪಸ್ಸು ಮಾಡು. ಶಿವನಿಂದ ಪಾಶುಪತವೇ ಮೊದಲಾದ ಅಸ್ತ್ರಗಳನ್ನು ಪಡೆ ಎಂದು ಆಶೀರ್ವದಿಸಿದರು. ಅದರಂತೆ ಪಾರ್ಥನು ಇಂದ್ರಕೀಲದಲ್ಲಿ ತಪಸ್ಸು ಮಾಡುವಾಗ ಶಿವ ಮತ್ತು ಪಾರ್ವತಿ ತಮ್ಮ ಸಕಲ ಪರಿವಾರಗಳೊಂದಿಗೆ ಅರ್ಜುನನನ್ನು ಪರೀಕ್ಷಿಸಲು ಬರುವರು.

ಈ ಪದ್ಯದಲ್ಲಿ ಶಿವನು ತನ್ನ ಮಡದಿ ಪಾರ್ವತಿಗೆ, ನೋಡು ದೇವಿ, ಅರ್ಜುನನು ಬಹಳ ಶ್ರದ್ಧೆಯಿಂದ ತಪಸ್ಸನ್ನು ಮಾಡಿದ್ದಾನೆ ಮತ್ತು ದೇಹವನ್ನು ಕೂಡ ದಂಡಿಸಿದ್ದಾನೆ. ಅನ್ನ, ಆಹಾರ, ನೀರು ಎಲ್ಲವನ್ನೂ ತ್ಯಜಿಸಿ ಬರೀ ಗಾಳಿಯಿಂದ ಬದುಕಿದರೂ ಇವನ ಶಕ್ತಿ ಕುಂಚಿತ್ತೂ ಕುಂದಿದ ಹಾಗೆ ಕಾಣುತ್ತಿಲ್ಲವಲ್ಲ. ಮತ್ತು ನನಗೆ ಸರಿಸಮಾನವಾಗಿ ನಿಂತು ಕಾಳಗ ಮಾಡುತ್ತಿದ್ದಾನೆ. ಭಲೇ ಭಲೇ ಎಂದು ಮಡದಿ ಪಾರ್ವತಿಗೆ ಹೇಳುತ್ತಾನೆ.

ಮುಂದುವರೆದು ಪರಮಶಿವನು ಪಾರ್ವತಿಗೆ, ಈ ಪಾರ್ಥನು ಬೇರಾರೂ ಅಲ್ಲ ದೇವಿ, ಇವನೇ ನಾರಾಯಣ ಋಷಿ, ನನಗೆ ಭಕ್ತನಾಗಬೇಕು. ಇವನು ಪಾಶುಪತಾಸ್ತ್ರವನ್ನು ಬೇಡಲು ಇಲ್ಲಿ ಬಂದು ನನ್ನ ಕುರಿತು ಘೋರ ತಪಸ್ಸನ್ನು ಮಾಡುತ್ತಿದ್ದಾನೆ ಎಂದು ಹೇಳಿದನು. ಬಿಗಿವ ಬಿಡಿಸುವ ಬಿಡಿಸಿದ ಕ್ಷಣ

ಒಂದು ಹಂದಿಯ ವಿಷಯವಾಗಿ ಶಬರನ ವೇಷಧಾರಿಯಾದ ಶಿವನಿಗೆ ಮತ್ತು ಪಾರ್ಥನ ನಡುವೆ ಮುಷ್ಟಿಯುದ್ಧವೇ ಮೊದಲಾದ ಯುದ್ಧಗಳು ಪ್ರಾರಂಭವಾದವು. ಮುಷ್ಟಿಯುದ್ಧದ ಅನೇಕ ಪಟ್ಟುಗಳಿಂದ ಇಬ್ಬರು ಬಹಳ ಸೊಗಸಾಗಿ ಸೆಣೆಸಾಡಿದರು. ಈ ಸನ್ನಿವೇಶವನ್ನು ಕವಿಯು ಈ ಪದ್ಯದಲ್ಲಿಗೆ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾನೆ.

ಮುಷ್ಟಿಯುದ್ಧದಲ್ಲಿ ಅರ್ಜುನನು ಸೋತಾಗ ಅವನ ಆತ್ಮವಿಶ್ವಾಸವು ಕ್ರಮೇಣ ಕಡಿಮೆಯಾಗಿ ಯಾವುದೋ ಜನ್ಮದಲ್ಲಿ ವ್ರತಭಂಗವನ್ನೋ ದೈವದ್ರೋಹವನ್ನೋ ಅಧರ್ಮದಲ್ಲಿ ತೊಡಗಿದನೋ ಎಂದು ಬಹುವಾಗಿ ಮರುಗುತ್ತಾನೆ. ಇವುಗಳ ಪರಿಣಾಮವಾಗಿ ಈ ಜನ್ಮದಲ್ಲಿ ಈ ಯಹ್ಕಶ್ಚಿತ್ ಬೇಡನಿಂದ ಪರಾಭವ ಹೊಂದಿದನಲ್ಲ ಎಂದು ಬಹುವಾಗಿ ರೋಧಿಸುತ್ತಾನೆ.

ಇಷ್ಟೆಲ್ಲ ನಡೆದರೂ ಒಮ್ಮೆಯೂ ಪಾರ್ಥನು ಶಬರವೇಷದಲ್ಲಿರುವ ಪರಶಿವನನ್ನು ಗುರುತಿಸಲು ಮಾಯೆಯ ಕಾರಣದಿಂದ ಸಾಧ್ಯವಾಗಲಿಲ್ಲ ಎಂಬುದನ್ನು ಕವಿಯು ಈ ಶ್ಲೋಕದಲ್ಲಿ ಬಹಳ ಸುಲಭವಾಗಿ ಮತ್ತು ಸ್ವಚ್ಛವಾಗಿ ನಿರೂಪಿಸಿದ್ದಾನೆ.

ಈ ನಡುವೆ ಪಾರ್ಥನು ಹೀಗೆ ಯೋಚಿಸುತ್ತಾನೆ, ಈ ಹಂದಿ ನನಗೆ ಏಕೆ ಬೇಕಿತ್ತು? ತಪಸ್ಸಿನಲ್ಲಿ ನಿಂತ ನನ್ನ ಮನಸ್ಸು ಈ ಹಂದಿಯ ಮೇಲೆ, ತದನಂತರ ಈ ಶಬರನ ಮೇಲೆ ಏಕೆ ಹರಿಯಿತು? ನಾನು ಈ ತಪಸ್ಸಿನ ಉದ್ದೇಶವನ್ನೇ ಮರೆತನಲ್ಲ. ಹಾ ಶಿವ ಎಂದು ತನ್ನಲ್ಲೇ ತಾನು ಹೇಳಿಕೊಳ್ಳುತ್ತಾನೆ.

ಮುಂದುವರೆದು ಪಾರ್ಥನು, ಈಗ ಚಿಂತೆ ಮಾಡಿ ಪ್ರಯೋಜನವಿಲ್ಲ, ಮೊದಲು ಪರಮಶಿವನನ್ನು ಭಕ್ತಿಯಿಂದ ಪೂಜಿಸಿ ನಂತರ ಈ ಶಬರನನ್ನು ಒಂದು ಕೈ ನೋಡಿಕೊಳ್ಳುತ್ತೇನೆ ಎಂದು ನಿರ್ಧರಿಸುತ್ತಾನೆ.

ಶಿವನನ್ನು ಪೂಜಿಸಲು ನಿರ್ಧರಿಸಿದ ಪಾರ್ಥನು ಮರಳಿನ ಲಿಂಗವನ್ನೇ ಮಾಡಿ ಅದಕ್ಕೆ ಆ ಕಾಡಿನಲ್ಲಿ ಸಿಗುವ ಕಣಗಿಲೆ, ಬಂದುಗೆ, ಕಕ್ಕೆ ಮೊದಲಾದ ಹೂಗಳಿಂದ ಅಲಂಕಾರವನ್ನು ಮಾಡಿ ವಿವಿಧ ಆಗಮೋಕ್ತದಿಂದ ಅರ್ಚನೆಯನ್ನು

ಮುಂದುವರೆದು ಅತ್ಯಂತ ವಿಸ್ತಾರವಾಗಿ ಶಿವಸ್ತುತಿಯನ್ನು ಪ್ರಾರ್ಥನೆ ಮಾಡಿ ಷೋಡಶೋಪಚಾರಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಶಿವನ ಆರಾಧನೆಯನ್ನು ಮಾಡುತ್ತಾನೆ. ಕವಿಯೂ ಸಹ ಇದನ್ನು ಬಹಳ ಸುಲಲಿತವಾಗಿ ನಮ್ಮ ಮುಂದೆ ಇಡುತ್ತಾನೆ.

0: ತನ್ನೆಲ್ಲ ಪೂಜಾ ಕೈಂಕರ್ಯವನ್ನು ಮುಗಿಸಿ ತನ್ನ ಆತ್ಮವಿಶ್ವಾಸವನ್ನು ವೃದ್ಧಿಸಿಕೊಂಡ ಪಾರ್ಥ ಆ ಶಬರನ ರೂಪದ ಶಿವನನ್ನು ಒಮ್ಮೆ ತಿರುಗಿ ನೋಡಲಾಗಿ ಸಾಕ್ಷಾತ್ ಪರಶಿವನು ತನ್ನ ನಿಜರೂಪವನ್ನು ಅರ್ಜುನನಿಗೆ ತೋರಿಸುತ್ತಾ ನಿಂತಿದ್ದಾನೆ. ಅರ್ಜುನನು ಬಹಳ ವಿಸ್ಮಯದಿಂದ ಆ ರೂಪವನ್ನು ನೋಡುತ್ತಾ ತನ್ನನ್ನೇ ತಾನು ಮರೆಯುತ್ತಾನೆ.
1: ಕಾವ್ಯವಾಚನ ಕಾರ್ಯಕ್ರಮದಲ್ಲಿ ಇದುವರೆಗೂ ಕುಮಾರವ್ಯಾಸ ಭಾರತದ ಕಿರಾತಾರ್ಜುನ ಪ್ರಸಂಗವನ್ನು ಪ್ರಸ್ತುತಪಡಿಸಿದವರು ರಾಘವೇಂದ್ರ ಎನ್ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಬೆಂಗಳೂರು ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ದೆಹತಿ ಡಿಸ್ಕೋ ಚಿತ್ರದ ಗೀತೆ ನಕುಲ್ ಅಭಯಂಕರ್ ಅವರ ಧ್ವನಿಯಲ್ಲಿದೆ. ಪ್ರಣವ್ ವತ್ಸವ್ರ ಗೀತ ರಚನೆಗೆ ಡ್ರಮ್ಸ್ ಶಿವಮಣಿ ಸಂಗೀತ ನೀಡಿದ್ದಾರೆ.

ಪ್ರಕಾಶ್ ಪ್ರಭಾಕರ್ ಅವರ ಧ್ವನಿಯಲ್ಲಿದೆ ಅಖಂಡ ಚಿತ್ರದ ಒಂದು ಗೀತೆ. ಕಿಶನ್ ಪಾಲಿವಾಲ್ ಅವರ ಗೀತ ರಚನೆಗೆ ಎಸ್ ತಮನ್ ಸಂಗೀತ ನೀಡಿದ್ದಾರೆ.

ಮುಂದಿನ ಗೀತೆ ಆಸ್ಪಾಸ್ ಚಿತ್ರದ್ದು. ಯಾಸಿರ್ ದೇಸಾಯಿ ಅವರ ಧ್ವನಿಯಲ್ಲಿದೆ. ಕೌಶಲ್ ಕಿಶೋರ್ ಅವರ ಗೀತರಚನೆಗೆ ಅನುರಾಗ್ ಸೈಕ್ಯ ಸಂಗೀತ ನೀಡಿದ್ದಾರೆ.

ಜಾರಾ, ಎಸ್ಕಾನ್, ಅಲ್ತಮಷ್ ಫರೀದಿಯವರ ಧ್ವನಿಯಲ್ಲಿದೆ ಆನ್ ಆಕ್ಷನ್ ಹೀರೋ ಚಿತ್ರದ ಒಂದು ಗೀತೆ. ಇಂದೀವರ್ ತನಿಷ್ ಬಕ್ಚಿ ಅವರ ಗೀತ ರಚನೆಗೆ ತನಿಷ್ ಬಕ್ಚಿ ಬಿದ್ದು ಸಂಗೀತ ನೀಡಿದ್ದಾರೆ.

ಶಕೀಲ್ ಆಜ್ಮಿ ಅವರ ಗೀತ ರಚನೆಗೆ ಅನುರಾಧ್ ಸೈಕ್ಯ ಸಂಗೀತ ನೀಡಿದ್ದಾರೆ. ಅನೇಕ್ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಸುನಿಧಿ ಚೌಹಾನ್, ವಿವೇಕ್ ಹರಿಹರನ್, ಅನುರಾಗ್ ಸೈಕ್ಯ.

ಕುಮಾರ್ ಅವರ ಗೀತ ರಚನೆಗೆ ಅಮಾಲ್ ಮಲ್ಲಿಕ್ ಸಂಗೀತ ನೀಡಿದ್ದಾರೆ. ಅರ್ಜಿತ್ ಸಿಂಗ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವ ಈ ಗೀತೆ ಬಚ್ಚನ್ ಪಾಂಡೆ ಚಿತ್ರದ್ದು.

ಭೂಲ್ ಭುಲಯ್ಯ ಟು ಚಿತ್ರದ ಗೀತೆ ನೀರಜ್ ಶ್ರೀಧರ್ ಮಿಲ್ಲೋ ಬಾಬ್ ಅವರ ಧ್ವನಿಯಲ್ಲಿದೆ. ಸಮೀರ್ ಮ್ಯಾಂಡಿ ಗಿಲ್ ಅವರ ಗೀತರಚನೆಗೆ ಪ್ರೀತಮ್ ಮತ್ತು ತನಿಷ್ಕ್ ಬಗ್ಚಿ ಸಂಗೀತ ನೀಡಿದ್ದಾರೆ.

ಛತ್ರಿವಾಲಿ ಚಿತ್ರದ ಗೀತೆ ಸುನಿತಿ ಚೌಹಾನ್ ಅವರ ಧ್ವನಿಯಲ್ಲಿದೆ. ತೇಜಸ್ ಪ್ರಭಾ ವಿಜಯ್ ಡ್ಯೋಸ್ಕರ್ ಅವರ ಗೀತ ರಚನೆಗೆ ರೋಹನ್ ಸಂಗೀತ ನೀಡಿದ್ದಾರೆ.

ಡೀಪ್ ಇನ್ ದ ವುಡ್ಸ್ ಡೆತ್ ವಾರಂಟ್ ಚಿತ್ರದ ಹೆಸರು. ವಿಕ್ರಾಂತ್ ಭಾರತೀಯ ಅವರ ಧ್ವನಿಯಲ್ಲಿದೆ. ಕೃಷ್ಣ ಭಾರದ್ವಾಜ್ ಅವರ ಗೀತ ರಚನೆಗೆ ವಿಶ್ವಜಿತ್ ಭಟ್ಟಾಚಾರ್ಯ ಜಿ ಸಂಗೀತ ನೀಡಿದ್ದಾರೆ.

ನೀವೀಗ ಕೇಳುತ್ತಿರುವ ಗೀತೆ FIR ಚಿತ್ರದ್ದು. ಅಶ್ವಥ್ ಪ್ರಸಾದ್ SN ಅವರ ಧ್ವನಿಯಲ್ಲಿದೆ. ದೇವಶೀಶ್ ಘೋಷ್ ಅವರ ಗೀತ ರಚನೆಗೆ ಅಶ್ವಥ್ ಸಂಗೀತ ನೀಡಿದ್ದಾರೆ.

ರಕ್ಷಾಬಂಧನ್ ಚಿತ್ರದ ಒಂದು ಗೀತೆ. ಸಂಗೀತ ನೀಡಿ ನೂರನ್ ಸಿಸ್ಟರ್ ಮತ್ತು ರೋಮಿ ಜೊತೆಗೆ ಹಾಡಿದ್ದಾರೆ ಹಿಮೇಶ್ ರೇಷಮಿಯಾ. ಗೀತ ರಚನೆ ಮಾಡಿದ್ದಾರೆ ಇರ್ಷಾದ್ ಕಾಮಿಲ್.

ಆರ್ ಆರ್ ಆರ್ ಚಿತ್ರದ ಗೀತೆ ರಾಗ್ ಪಟೇಲ್ ಅವರ ಧ್ವನಿಯಲ್ಲಿದೆ. ವರುಣ್ ಗ್ರೋವರ್ ಅವರ ಗೀತ ರಚನೆಗೆ ಎಂಎಂ ಕರೀಂ ಸಂಗೀತ ನೀಡಿದ್ದಾರೆ.

ವಿಕ್ರಮ್ ವೇಧ ಚಿತ್ರದ ಗೀತೆಗೆ ಧ್ವನಿ ನೀಡಿದ್ದಾರೆ ವಿಶಾಲ್ ಶೇಖರ್, ಶೇಖರ್ ರವಿಜಾನಿ. ಮನೋಜ್ ಮುಂತಾಸಿರ್ ಅವರ ಗೀತ ರಚನೆಗೆ ವಿಶಾಲ್ ಶೇಖರ್ ಸಂಗೀತ ನೀಡಿದ್ದಾರೆ.

ವಿಕ್ರಮ್ ವೇಧ ಚಿತ್ರದ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗುಲ್ಮೋಹರ್ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 4:15. ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇಂದು ಸಂಜೆ 5:30 ಗಿರ್ಮಿಟ್ ಕನ್ನಡದ ಹೊಸ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 6:15 ಕನ್ನಡ ರತ್ನಭಂಡಾರ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ಕಾಂಡಕೋಶಗಳ ಭವಿಷ್ಯ, ಈ ಕುರಿತು ಮಾತನಾಡುತ್ತಾರೆ ಕ್ಷಮಾ ವಿ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ರುದ್ರಗೌಡ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದಗಳನ್ನು ಕೇಳಲಿದ್ದೀರಿ. ರಾತ್ರಿ 7:45 ಶೇಕ್ಸ್ಪಿಯರ್ನ ನಿಗೂಢಲೋಕ, ಮನುಷ್ಯ ಸ್ವಭಾವದ ಮಹಾ ಒಗಟುಗಳು, ಈ ಕುರಿತು ಗೌತಮ್ ಜೋತ್ನಾ ಅವರಿಂದ ಭಾಷಣ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 8:00 ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಸಿರಿಗಂಧ ಮೂಡಿಬರಲಿದೆ. ಇಂದು ರಾತ್ರಿ 9:15 ನರಸಿಂಹ ನಾಯಕ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. 9:30 ರಾಷ್ಟ್ರೀಯ ನಾಟಕ ಹಾಗಾದರೆ, ಲೇಖಕರು ಇಂದ್ರಾ ಜೋಶಿ, ಕನ್ನಡಕ್ಕೆ ಅಚ್ಯುತ ಸಂಕೇತಿ, ನಿರ್ಮಾಣ ಕೆಎಲ್ ರಾಜೇಶ್ವರಿ. ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನಟರಾಜ್ ವಿಆರ್ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಕೇಳಲಿದ್ದೀರಿ.

0: ಆಯ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹ ನಾ ಫೋನ್ ಮಾಡಿ ಕೇಳಿದ್ರೆ, ನಮ್ಮಅಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು. ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
2: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
3: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೆಲ್ಲ.
2: ನಿಂಗೆ ನೆನಪಿದ್ಯಾ, ನಾವಿಬ್ರು 8th class ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ 2nd rank ಬಂದೆ ಅಂತ ನಮ್ಮಅಮ್ಮ ನಂಗೆ ಬೈದಿದ್ರು.
3: ಹೌದು, ಯಾರು ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
2: ದೇವ್ರದೇ ನಮ್ಮ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
3: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
2: ಖಂಡಿತ ಸರಿ ಹೋಗ್ತೀಯ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.
4: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
5: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
6: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
7: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಇದುವರೆಗೂ ಕಾರ್ಯಕ್ರಮಗಳನ್ನು ಆಲಿಸಿದ್ರಿ. ಈಗ ಸಮಯ 4:05 ನಮ್ಮ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ಸಂಜೆ 5:30 ನಮ್ಮ ನಿಲಯದ ಕಾರ್ಯಕ್ರಮಗಳು ಆರಂಭವಾಗಲಿವೆ. ಅಲ್ಲಿಯವರೆಗೂ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ.

0: ಹಲೋ, ನಮಸ್ತೆ.
1: ಹಾಯ್, ಗುಡ್ ಆಫ್ಟರ್ನೂನ್ ಶಾರ್ಯಾಜಿ.
0: ಹಾ, ನಮಸ್ತೆ ಸರ್. ನಿಮ್ಮ ಹೆಸರು?
1: ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿನಗರದಿಂದ.
0: ಹಾ, ನಿಮಗೆ ಯಾವ ಗೀತೆ ಬೇಕಿತ್ತು?
1: ನೋಡಿ, ನನಗೆ ಯಾವಾಗ್ಲೂ ಗುಲ್ಜಾರ್ ಲಿರಿಕ್ಸ್ ಅಷ್ಟು ಬಹಳ ಇಷ್ಟ ಆಗತ್ತೆ. ಹಾಗಾಗಿ ಇವತ್ತು ಒಂದು ಸಾಂಗ್, ಅವ್ರು ಬರೆದಿರೋದು ಒಂದು ಸಾಂಗ್ ಕೇಳೋಣ ಅನ್ಸ್ತು. ಏನಂದ್ರೆ, ಇದು ಕಟ್ಟಾ ಮೀಟಾ ಅಂತ ಹೇಳ್ಬಿಟ್ಟು 1978 ಫಿಲಂ ಇದು. ಇದರಲ್ಲಿ ಒಂದು ಸಾಂಗ್ ಇದೆ, ತುಮ್ಸೆ ಮಿಲಾ ತಾ ಪ್ಯಾರ್ ಕುಚ್ ಅಚ್ಚೆ ನಸೀಬು ಥೇ ಅಂತ ಹೇಳ್ಬಿಟ್ಟು ಒಂದು ಇದೆ. ಇದರಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಈ ಸಾಂಗ್ ಸ್ಟಾರ್ಟ್ ಆಗೋದೆ ಒಂದು ಡೈಲಾಗ್ ಬೇಸ್ಡ್, ಅಂದ್ರೆ ದಿ ಸಾಂಗ್ ಇಸ್ ಪಿಕ್ಚರೈಸ್ಡ್ ಆನ್ ರಾಕೇಶ್ ರೋಷನ್ ಅಂಡ್ ಬಿಂದ್ಯಾ ಗೋಸ್ವಾಮಿ, ಅಂಡ್ ಮ್ಯೂಸಿಕ್ ಸ್ಕೋರ್ಡ್ ಬೈ ಹಿಸ್ ರಾಕೇಶ್ ರೋಷನ್ಸ್ ಬ್ರದರ್ ರಾಜೇಶ್ ರೋಷನ್. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್, ಸ್ಟಾರ್ಟ್ಸ್ ವಿತ್ ಅ ಡೈಲಾಗ್ ಅಂಡ್ ಲವ್ಲಿ ಮ್ಯೂಸಿಕ್. ನೀವು ಕೇಳಿ, ನಾನು ಕೇಳ್ತೇನೆ, ನಮ್ಮ ಶ್ರೋತೃ ಮಿತ್ರಗೂ ಕೇಳ್ತಾರೆ
0: ಖಂಡಿತ. ಜೊತೆಗೆ ಇವತ್ತಿನ ವಿಷಯ ಸ್ವಚ್ಛ ಭಾರತ್ ಕುರಿತಾಗಿ.
1: ಹಾ, ನೀವು ಸ್ವಚ್ಛತೆ ಬಗ್ಗೆ ಅವ್ನು ಮಾತಾಡಿದ್ರಲ್ಲ, ಅದರಲ್ಲಿ ನಾನು ಯಾವುದೇ ಅಭಿಯಾನದಲ್ಲಿ ನಾನು ಪಾಲ್ಗೊಂಡಿಲ್ಲ. ಆದ್ರೆ ಈ ನಮ್ಮ ಮನೆ ಒಳಗೆ ಸ್ವಚ್ಛತೆ, ಅದನ್ನ ನಾವು ರೆಗ್ಯುಲರ್ ಆಗಿ ಕಾಪಾಡ್ಕೊಂಡ್ ಬಂದಿದ್ವಿ. ಅಂದ್ರೆ ಹೇಗೆ ವೆಟ್ ವೇಸ್ಟ್ ಅಂಡ್ ಡ್ರೈ ವೇಸ್ಟ್ ಅದನ್ನ ಸಪರೇಟ್ ಮಾಡೋದು, ಟೈಮಿಗೆ ಸರಿಯಾಗಿ ಅದನ್ನ ತಗೊಂಡೋಗಿ ಕೊಡೋದು, ಅದರಲ್ಲೂ ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇದೆಯಲ್ಲ ನಮ್ಮ ಮನೆಯಲ್ಲಿ ಬಹಳ ಇದೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಈ ರಿಮೋಟ್ ಕಂಟ್ರೋಲ್ಡ್, ಆಲ್ ಫ್ಯಾನ್ಸ್ ಆರ್ ರಿಮೋಟ್ ಕಂಟ್ರೋಲ್ಡ್ ಅಂಡ್ ಆಲ್ ಮೋಸ್ಟ್ ಮೇನ್ ಡೋರ್ಸ್ ಆರ್ ಆಲ್ ಕಂಟ್ರೋಲ್ಡ್ ಬೈ ದ ರಿಮೋಟ್. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಲಾಟ್ ಆಫ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ವೇಸ್ಟ್ ಆಗುತ್ತೆ. ಅದು ನಾವು ಬಿಬಿಎಂಪಿ ಆರ್ಗನೈಸ್ ಮಾಡಿರೋದು ಕೊಡೋದಿಲ್ಲ, ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋದ್ರೆ ಬೇರೆ ಇದ್ದಾರೆ. ಸೊ ಅವ್ರಿಗೆ ಅದನ್ನ ನಾವು ಆಲ್ ಎಲೆಕ್ಟ್ರಾನಿಕ್ ವೇಸ್ಟೇಜ್ ಇದೆಯಲ್ಲ, ಅದನ್ನ ವೇಸ್ಟೇಜಸ್ ನ ಅವ್ರಿಗೆ ಸಪರೇಟ್ ಆಗಿ ಕೊಡ್ತೀವಿ. ಇದು ಒಂಥರ ನಾವು ರೆಗ್ಯುಲರ್ ಆಗಿ ಮಾಡ್ಕೊಂಡ್ ಬಂದಿರೋದು ಸ್ವಚ್ಛ ಅಭಿಯಾನದ ಬಗ್ಗೆ. ಅದು ಬಿಟ್ಟು ನಮ್ಮ ರೋಡ್ ಅಲ್ಲೂ ಅಷ್ಟೇ, ಎಲ್ಲರಿಗೂ ನಾವು ಒಂಥರ ನಾವು ಅಭಿಯಾನ ಮಾಡಿರೋದ್ರಿಂದ ರೋಡ್ ಅಲ್ಲಿ ಮಾತ್ರ ದಯವಿಟ್ಟು ಇದನ್ನ ಅನುಸರಿಸಿ, ಮನೆಯದು ಇದು ಮತ್ತೆ ಇದು ಬಿಬಿಎಂಪಿ ಯಾವ್ದು ಹೇಳ್ತಾರೋ ಅದನ್ನ ಕರೆಕ್ಟ್ ಆಗಿ ತಗೊಂಡೋಗಿ ಅವ್ರ ಟೈಮ್ ಬಂದ ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ನಮ್ಮ ರೋಡಿನ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೊಳ್ತೀವಿ.
0: ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
1: ಪ್ಲೆಜರ್ ಟಾಕಿಂಗ್ ಟು ಯು ಶಾರ್ದಾಜಿ. ಐ ಆಮ್ ರಿಯಲಿ ವೇಟಿಂಗ್ ಫಾರ್ ದಿಸ್ ಕಿಶೋರ್ ದಾ ಲತಾಜಿ ದಿಸ್ ಸಾಂಗ್, ವಂಡರ್ಫುಲ್ ಸಾಂಗ್, ರಿಯಲಿ ನೀವು ಕೇಳಿ ನಾನು ಕೇಳ್ತೀನಿ.
0: ಖಂಡಿತ. ಇದೀಗ ಕಟ್ಟಾ ಮೀಟಾ ಚಿತ್ರದ ಗೀತೆ, ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ಗುಲ್ಜರ್ ಅವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತ.
2: ತುಮಾರೆ ಡ್ಯಾಡಿ ಕಿ ಮರ್ಜಿ ಕೆ ಖಿಲಾಫ್ ಹಮಾರಾ ಇಸ್ ತರಹ ಸೆ ಔರ್ ಮಿಲ್ನಾ ಕ್ಯಾ ಕರೂ, ಕುಚ್ ಸಮಜ್ ಮೇ ನಹೀಂ ಆತಾ.
3: ಕುಚ್ ಕರ್ನೆ ಕಿ ಜರೂರತ್ ನಹೀಂ ಹೈ, ಹಮ್ ಕೈಸೆ ಮಿಲ್ತೆ ಆಯೇ ಹೈ, ಮಿಲ್ತೆ ರಹೆಂಗೇ.
2: ಫಿರ್ ಭಿ ಜರೀನ್, ಆಖಿರ್ ವೋ ತುಮಾರೆ ಡ್ಯಾಡಿ ಹೈ, ತುಮಾರೆ ಲಿಯೆ ಜರೂರ್ ಕುಚ್ ಔರ್ ಸೋಚ ರಖಾ ಹೋಗಾ.
3: ಸೋಚ್ನೆ ದೋ,
2: ಬುರಾ ಮತ್ ಮಾನ್ನಾ ಜರೀನ್, ಮೈ ನಹೀಂ ಚಾಹತಾ ಮೇರಿ ವಜಹ ಸೆ ತುಮ್ಹೇ ಕೋಯಿ ಪರೇಶಾನಿ ಉಠಾನಿ ಪಡೆ, ಔರ್ ಫಿರ್ ಯೇ ಭಿ ತೋ ಸಚ್ ಹೈ ಕಿ ಮೈ ಏಕ್ ಮಾಮೂಲಿ ಘರ್ ಕಾ ಲಡ್ಕಾ ಹೂಂ.
3: ಫಿರೋಜ್, ತುಮ್ ಮುಝೆ ಪ್ಯಾರ್ ಕರ್ತೆ ಹೋ.
2: ಲೇಕಿನ್ ಜರೀನ್, ಸಿರ್ಫ್ ಪ್ಯಾರ್ ಸೆ ತೋ ಸಬ್ ಕುಚ್ ನಹೀಂ ಹೋತಾ.

0: ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್ ಅವರೇ, ಒನ್ನೂರಲ್ಲಿ ಹನುಮಂತಾಪುರದಿಂದ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಮೇಡಮ್ ಅವರೇ.
0: ನಮಸ್ತೆ ಸರ್, ಯಾವ ಹಾಡ್ ಬೇಕಿತ್ತು ನಿಮಗೆ?
1: ಮೇಡಮ್ ಅವರೇ, ನನಗೆ ಕಯಾಮತ್ ಸೇ ಕಯಾಮತ್ ತಕ್ ಚಿತ್ರದಿಂದ ಐ ಮೇರೆ ಹಮ್ ಸಫರ್ ಅಂತ ಒಂದು ಹಾಡಿದೆಯಲ್ಲ ಮೇಡಮ್ ಅವರೇ, ಆ ಹಾಡ್ ಬೇಕಾಯ್ತು ಮೇಡಮ್ ಅವರೇ.
0: ಖಂಡಿತ ಸರ್. ಮತ್ತೆ ಇವತ್ತಿನ ವಿಷಯ ಬಂದು ಸ್ವಚ್ಛ ಭಾರತ ಅಭಿಯಾನ.
1: ಹೌದು ಮೇಡಮ್ ಅವರೇ, ಸ್ವಚ್ಛತಾ ಭಾರತದಲ್ಲಿ ನಾನು ಎಲ್ಲಿ ಭಾಗವಹಿಸಿಲ್ಲ ಮೇಡಮ್ ಅವರೇ.
0: ಓಕೆ.
1: ಈಗ ಅಂದ್ರೆ ನಮ್ಮ ಮನೆ ಮುಂದೆ ನಮ್ಮ ಮನೆ ಮಗ್ಗಲಾಗಿ ಒಟ್ಟು 4 ರಸ್ತೆ ಇದೆ ಮೇಡಮ್ ಅವರೇ, ಒಂದು 20 ಮೀಟರ್ ಇದೆ. ಬೆಳಿಗ್ಗೆ ನಾನು ಎದ್ದ ತಕ್ಷಣ

0: ಆ 20 meter ಕ್ಲೀನ್ ಆಗಿ ಕಸ ಗುಡಿಸಿ ನೀರೆಲ್ಲ ಹಾಕಿ ದಿವಸ ನನ್ನ ನಮ್ಮ ಸುತ್ತಮುತ್ತ ನಮ್ಮ ಮನೆ ಸುತ್ತ ನಾವೇನಿದೆ ಅದು ಸ್ವಚ್ಛವಾಗಿ ಇಟ್ಕೊಂತೀವಿ ಮೇಡಮ್ ರೀ. ನಾವು ಅಂಗಡಿ ಮುಂದೆ ಆಗಿರ್ಬೋದು, ಮತ್ತೆ ಇಲ್ಲೊಂದು ದೇವಸ್ಥಾನ ಇದೆ ಪಕ್ಕದಾಗೆ, ಆ ದೇವಸ್ಥಾನ ಮುಂದೆ ಅದೆಲ್ಲ ಡೈಲಿ ದಿವಸ ನಾನು ಸ್ವಚ್ಛ ಮಾಡಿ ನಾನು ನೀರ್ ಹಾಕಿ ಡೈಲಿ ಇದೇನ್ ಮಾಡ್ತೀನಿ ಮೇಡಮ್, ಕ್ಲೀನ್ ಆಗಿ ಇಟ್ಕೊಂತೀವಿ.
1: ಹೌದಾ ಸರ್, ಖುಷಿ ಆಯ್ತು ಕೇಳಿ.
0: ಹಲೋ,
1: ಹಾ ಕೇಳಿಸ್ತಾ ಇದೆಯಾ? ಹಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೀಗ ಕೇಳಿ ಕಯಾಮತ್ ಸೇ ಕಯಾಮತ್. ತಕ್ಷಿತ್ರದಿಂದ ಉದಿತ್ ನಾರಾಯಣ್, ಅಲ್ಕಾ ಯಜ್ಞಿಕ್ ಅವರ ಗಾಯನದಲ್ಲಿ ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯ, ಆನಂದ್ ಮಿಲಿಂದ್ ಅವರ ಸಂಗೀತ.

0: ಹಲೋ, ನಮಸ್ತೆ.
1: ನಮಸ್ತೆ, ನಾನು ಹೆಸರು ಶ್ರೀಕಾಂತ್.
0: ನಮಸ್ತೆ ಶ್ರೀಕಾಂತ್ ಸರ್.
1: ಮೇಡಮ್, ಐ ಆಮ್ ಗೆಟಿಂಗ್ ಯು ವೆರಿ ಫೇಂಟ್.
0: ಹಲೋ,
1: ಡಿಡ್ ಯು ಪುಟ್ ಮೀ ಆನ್ ಕನ್ಸೋಲ್?
0: ಯೆಸ್ ಯೆಸ್, ಕ್ಯಾನ್ ಯು ಹಿಯರ್ ಮೀ?
1: ಐ ಆಮ್ ಗೆಟಿಂಗ್ ಯು ವೆರಿ ಫೇಂಟ್.
0: ಹಲೋ
1: ಹಲೋ
0: ಹಲೋ,
1: ಓಕೆ. ಯೆಸ್ ಮೇಡಮ್, ಓಕೆ.
0: ಹಾ, ಓಕೆ.
1: ಮೇಡಮ್, ಯು ಸೀ ದಟ್ ಐ ವಾಂಟ್ ದ ಸಾಂಗ್ ಫಿಲ್ಮ್ ಸೆಹರಾ. ದ ಸಾಂಗ್ ಇಸ್ ತುಮ್ ತೋ ಪ್ಯಾರ್ ಹೋ ಸಜನಿ.
0: ಓಕೆ ಸರ್. ಹಾ.
1: And for Swachh Bharat, I want to say something, madam, that Swachh Bharat means we should not dirty our home, our roots, our country, our city. For that, madam, at least if we have a car, we can put one dustbin in our car. But if you are walking, if you are in the bus, if you are anywhere, then at least after every 100 meters, there should be one dustbin. If no dustbin, where should I put the dust? Where should I put? It is very easy to say Swachh Bharat. It is very difficult to put dustbin everywhere. At least for 100 meters. And you see, in Asian Games, now Asian Games in Japan. In Japan, people carry with them one carry bag in which they put their dust. They put their garbage, and whenever they get any dustbin, they dispose it. So that much we cannot do, madam, to carry one the garbage bag with us. So at least one dustbin every 100 meters should be there.
0: ಖಂಡಿತ ಸರ್, ಖಂಡಿತ. ಹಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇದೀಗ ಶ್ರೀಕಾಂತ್ ಅವರ ನೆಚ್ಚಿನ ಗೀತೆ ಸೆಹರಾ ಚಿತ್ರದಿಂದ, ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿ ಅವರ ಗಾಯನದಲ್ಲಿ, ಹಜರತ್ ಜೈಪುರಿ ಅವರ ಸಾಹಿತ್ಯ, ರಾಮ್ಲಾಲ್ ಅವರ ಸಂಗೀತ.

0: ಪೇಪರ್ ಎಲ್ಲ ಅಲ್ಲಲ್ಲೇ ಬಿಟ್ಟು ಅದನ್ನೆಲ್ಲ ತುಂಬಾ ಚೆನ್ನಾಗಿ, ಬೆಳಿಗ್ಗೆ ಹೋದ್ರೆ ಮೇಡಮ್ 12 ಗಂಟೆವರೆಗೂ ಸ್ವಚ್ಛತೆ ಮಾಡ್ತೀವಿ ನಾವು. ಮೇನ್ ಮೇಡಮ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್, ಮತ್ತೆ ಪಾರ್ಕ್ಗಳು, ದೇವಸ್ಥಾನಗಳು, ಮತ್ತೆ ನದಿ ದಂಡೆಗಳಲ್ಲಿ ಮೇಡಮ್ ಎಲ್ಲ ಸ್ನಾನ ಮಾಡಿ ಬಟ್ಟೆಗಳೆಲ್ಲ ಎಸ್ತಿರ್ತಾಳಲ್ಲ, ಎಸ್ತಿರ್ತಾರಲ್ಲ, ಅದು ಸಹ ಹೋಗಿ, ನಮ್ದು ಒಂದು ಟೀಮ್ ಇದೆ ಮೇಡಮ್, ನಮ್ ಟೀಮ್ ಎಲ್ಲ ಹೋಗಿ ನಾವು ಸ್ವಚ್ಛತೆ ಮಾಡೋದ್ರಲ್ಲಿ ನಿರಂತರವಾಗಿ ಮಾಡ್ತಾನೆ ಬರ್ತಿದೀವಿ ಮೇಡಮ್. ಈಗ್ಲೂ ಕೂಡ ನಮ್ ಸಮಾಜದಿಂದ ಬೇರೆ ಹಳ್ಳಿಗಳಿಗೂ ಹೋಗ್ತೀವಿ ಮೇಡಮ್. ಗೌರ್ಮೆಂಟ್ ಹಾಸ್ಪಿಟಲ್ಗಳೆಲ್ಲ ಎಲ್ಲಿರುತ್ತಲ್ಲ ಆ ಕಡೆ ಎಲ್ಲ ಹೋಗಿ, ಮತ್ತೆ ಹಳ್ಳಿಗಳಲ್ಲಿ ರೋಡ್ ಅಲ್ಲೆಲ್ಲ ಹೋಗಿ ಸ್ವಚ್ಛತೆ ಮಾಡಿ ಅದು ನಿರಂತರವಾಗಿ ಮಾಡ್ತಾನೆ. 15 ವರ್ಷದಿಂದ ಮಾಡ್ತಾನೆ ಬರ್ತಾ ಇದೀನಿ ಮೇಡಮ್ ನಮ್ ಸಂಘ ಸಂಸ್ಥೆಗಳಿಂದ.
1: ಕೇಳಿ ಖುಷಿ ಆಯ್ತು ಮೇಡಮ್.
0: ಹಲೋ.
1: ಹಾ ಹಲೋ, ಕೇಳಿ ಖುಷಿ ಆಯ್ತು. ಹಲೋ.
0: ಹಾ ಮೇಡಮ್, ನಿರಂತರವಾಗಿ ಮಾಡ್ತಾ ಬರ್ತಿದೀವಿ ಮೇಡಮ್. ಬರೀ ನಾವಷ್ಟೇ ಮಾಡೋದಲ್ಲ ಮೇಡಮ್, ನಾನ್ ಹೇಳೋದು ಸ್ವಚ್ಛ ಭಾರತ್ ಅಂದ್ರೆ ಅದು ಒಬ್ಬರಿಗೆ ಸೀಮಿತ ಆಗಿರಬಾರ್ದು. ಸಂಘ ಸಂಸ್ಥೆಯ ಅವ್ರವ್ರ ಮನೆ, ಅಕ್ಕಪಕ್ಕದ ಮನೆ, ಪಾರ್ಕ್ಗಳು, ಎಲ್ಲೇ ಹೋಗ್ಲಿ ಮೇಡಮ್, ಸಿನಿಮಾ ಥಿಯೇಟರ್ ಗಳಿಗೆ ಹೋಗಿರ್ತಾರೆ, ಅಲ್ಲೆಲ್ಲ ಶೇಂಗಾ ತಿಂದು ಗಲೀಜ್ ಮಾಡ್ತಾರೆ, ಬಸ್ ಅಲ್ಲಿ ಕೂತು ಏನೋ ತಿಂದು ಹೊರಗೆ ಎಸಿತಾರೆ, ಬಾಳೆಹಣ್ಣು ಎಸಿತಾರೆ, ಈ ರೀತಿ ಎಲ್ಲ ಮಾಡದೆ ಒಂದ್ ಕವರ್ ಇಟ್ಕೊಂಡು ಎಲ್ಲಾ ಕಡೆ ಹೋದಾಗ, ಏನಾದ್ರು ತಿಂಡಿಗಳನ್ನ ತಗೊಂಡೋದಾಗ ಕವರ್ ಅಲ್ಲಿ ಹಾಕೊಂಡ್ಬಂದ್ರೆ, ದೇವಸ್ಥಾನಗಳಲ್ಲಾಗ್ಲಿ ಎಲ್ಲೇ ಹೋದ್ರು ಮೇಡಮ್, ನಾವು ನಾಗರಿಕರು ಆ ಸ್ವಚ್ಛತೆ ಮಾಡ್ತಾ ಇದ್ರೆ ಅದು ಪ್ರತಿ ದಿನ ನಿರಂತರವಾಗಿ ಸ್ವಚ್ಛತೆ ಆಗೇ ಇರುತ್ತೆ ಮೇಡಮ್. ಅಭಿಯಾನ ಮಾಡೋದ್ರದ್ದು ಒಂದ್ ಅರ್ಥ ಇರುತ್ತೆ ಮೇಡಮ್, ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಅಂತ ನಾನು ಹೇಳ್ತೀನಿ ಮೇಡಮ್.
1: ಖಂಡಿತ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು.
1: ಇದೀಗ ಗೀತೆ ಮೇನೆ ಪ್ಯಾರ್ ಕಿಯಾ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಅಸದ್ ಭೋಪಾಲಿ ಅವರ ಸಾಹಿತ್ಯ, ರಾಮ್ ಲಕ್ಷ್ಮಣ್ ಅವರ ಸಂಗೀತ, ಜೊತೆಗೆ ಕಾರ್ಯಕ್ರಮಕ್ಕೆ ಬಂದ ಸಂತೇಶ್ಗಳ ಕಡೆ ಒಮ್ಮೆ ಗಮನ ಹರಿಸೋದಾದ್ರೆ, ಶುಭ ಸಂಜೆ ಮೇಡಮ್. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನ ಸೆಪ್ಟೆಂಬರ್ 17 ಪ್ರಾರಂಭವಾಗಿ ಸ್ವಚ್ಛ ಭಾರತ ಅಭಿಯಾನದ ಸ್ವಚ್ಛತೆ ಕಾಪಾಡಲು ಮತ್ತು ಆರೋಗ್ಯಕರ ವಾತಾವರಣವನ್ನ ನಿರ್ಮಿಸಲು ಸರ್ಕಾರ ಆರಂಭಿಸಿದ ಅತ್ಯಂತ ಪ್ರಮುಖವಾದ ಆಂದೋಲನ. ನಮ್ಮ ಮನೆಯ ಮತ್ತು ಸುತ್ತಮುತ್ತಲಿನ ಜಾಗವನ್ನ ಸ್ವಚ್ಛತೆಯಿಂದ ಇಟ್ಟುಕೊಳ್ತಾ ಇದ್ದೇನೆ. ಎಲ್ಲ ಇಲಾಖೆಗಳು ಮತ್ತು ಸಾರ್ವಜನಿಕರು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಿದರೆ ಸ್ವಚ್ಛತಾ ಗ್ರಾಮ ಅಥವಾ ಸ್ವಚ್ಛತಾ ನಗರ ಸ್ವಚ್ಛತವಾಗಿರಲು ಕಾರಣ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ಮಮತಾ ನಾಗರಾಜ್ ದಾವಣಗೆರೆಯಿಂದ, ನಾನು ಪರಿವರ್ತನಾ ವೇದಿಕೆಯ ಕಾರ್ಯದರ್ಶಿ. ನಾನು ಸುಮಾರು 15 ವರ್ಷದಿಂದ ಹಸಿ ಕಸ ಒಣ ಕಸ ಬೇರ್ಪಡಿಸುತ್ತಾ ಇದ್ದೇನೆ. ಹಸಿ ಕಸವನ್ನ ಗೊಬ್ಬರವಾಗಿ ಪರಿವರ್ತಿಸಿ ಗಿಡಗಳಿಗೆ ಹಾಕ್ತಾ ಇದ್ದೇನೆ. ನನ್ನ ಅನಿಸಿಕೆ ಏನೆಂದ್ರೆ, ಗುಟ್ಕಾ, ಪಾನ್, ಪರ, ಕುರ್ಕುರೆ ಇತ್ಯಾದಿ ಪ್ಲಾಸ್ಟಿಕ್ ಕವರ್ಗಳನ್ನ ಎಲ್ಲಿ ಬೇಕಂದ್ರಲ್ಲಿ ಎಸೆತಾರಲ್ಲ, ಅವರಿಗೆ ಏನು ಮಾಡಬೇಕು? ನನ್ನ ಸಲಹೆ ಏನೆಂದ್ರೆ, ಪ್ರತಿಯೊಂದು ರಸ್ತೆಯಲ್ಲಿ, ಅಂಗಡಿ ಬದಿಯಲ್ಲಿ ದೊಡ್ಡ ದೊಡ್ಡ ಕಸದ ಬುಟ್ಟಿಗಳನ್ನ ಇಟ್ಟು ಅಲ್ಲಿ ಆ ಕಸವನ್ನ ಎಸೆಯುವ ಹಾಗೆ ಮಾಡಬೇಕು. ಜನರಿಗೆ ಎಷ್ಟು ತಿಳುವಳಿಕೆ ಹೇಳಿದರೂ ಕಡಿಮೆ. ಕಾರ್ಪೊರೇಷನ್ರವರು ಒಂದು ದಿನ ಬರಲಿಲ್ಲ ಅಂದ್ರೆ ಕಸವನ್ನ ಖಾಲಿ ಸೈಟಲ್ಲಿ ಎಸೆದು ಹೋಗ್ತಾರೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತ ಹೌದು. ಕಾರ್ಯಕ್ರಮ ಮುಂದುವರಿಯುತ್ತೆ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9490901013. ನಮ್ಮ ದೂರವಾಣಿ ಸಂಖ್ಯೆ 0802228106.

ನಮಸ್ತೆ. ಕರೆ ಬಹುಶಃ ಕಟ್ಟಾಗಿದೆ ಅಂತ ಕಾಣಿಸುತ್ತೆ. ಕಾರ್ಯಕ್ರಮಕ್ಕೆ ಬಂದ ಸಂದೇಶಗಳನ್ನು ಕೊನೆಯದಾಗಿ ನೋಡೋಣ. ಸ್ವಚ್ಛ ಭಾರತದ ಬಗ್ಗೆ ಮಾತಾಡ್ತಾ ಇದ್ದೀರಾ, ತುಂಬ ಒಳ್ಳೆಯ ವಿಚಾರ. ನಾವು ಇಡೀ ಊರನ್ನು, ಇಡೀ ಜಿಲ್ಲೆಯನ್ನು, ಇಡೀ ರಾಜ್ಯವನ್ನು, ಇಡೀ ದೇಶವನ್ನು ಸ್ವಚ್ಛತೆಯಾಗಿ ಮಾಡೋದು ಬೇಕಾಗಿಲ್ಲ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಂಡು, ಗಿಡ ಮರಗಳನ್ನು ಬೆಳೆಸಿ, ಪ್ಲಾಸ್ಟಿಕ್ಕನ್ನು ಬಳಸದೇ ಇದ್ದರೆ ದೇಶದ ಸ್ವಚ್ಛತೆಯಲ್ಲಿ ನಾವು ಕೂಡ ಒಳ್ಳೆಯ ಸೇವೆಯನ್ನು ಮಾಡಿದಂತೆ ಅಂತ ಬಿಳೆಬಾವಿಯಿಂದ ಮಂಜುನಾಥ್ ಇಂದಿರೆಗೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇನ್ನು ಜೊತೆಗೆ ಮತ್ತಷ್ಟು ಜನ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ, ಶ್ರೀನಿವಾಸ್ ಪದ್ಮನಾಭನಗರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಸಿಂಧನೂರು ಸುರೇಶ್ ಬಳೂಟಕಿಯಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಯೋಗೇಶ್ ಎಂ ಸಿ ಮುಕ್ಕಡಹಳ್ಳಿ ಚಾಮರಾಜನಗರದಿಂದ, ಜೊತೆಗೆ ಗೋವಿಂದ್ ಮೆನನ್ ಕೋಲಾರದಿಂದ, ವಿಜಯಪುರದಿಂದ ಇಸ್ಮಾಯಿಲ್, ಹರೀಶ್ ಅವರು ಮಲ್ಲೇಶ್ವರದಿಂದ, ಜೊತೆಗೆ ಪೂಜಾ, ಪ್ರವೀಣ್, ಮಾಧವಿ ಹುಬ್ಳಿ ಕೇಶವಾಪುರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ

0: ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ಹಾಂ ಸರ್, ಹೇಳಿ. ಇವಾಗ ನಿಮ್ಮ ಹೆಸರು?
1: ಮೇಡಮ್, ಹಗರಿ ಬೊಮ್ಮಾಳಿ ತಾಲೂಕು ಹಂಪ ಸೈಡ್ ಸುಭಾನ್ ಪುರಿ ಮೇಡಮ್.
0: ಹಾಂ, ನಿಮಗೆ ಯಾವ ಹಾಡು ಬೇಕಿತ್ತು
1: ಮೇಡಮ್? ಪಲಾಸ್ ಚಿತ್ರದ ಮೇಡಮ್.
0: ಹಾಂ,
1: ಹೈ ಹೈ ರೇ ಹಮ್ನೆ ಕಸಮ್ ಅಂತ ಇದೆ ಮೇಡಮ್.
0: ಹಾಂ, ಖಂಡಿತ ಪ್ರಸಾರ ಮಾಡೋಣ. ಮತ್ತೆ ಸ್ವಚ್ಛತೆ ಕುರಿತಾಗಿ ಮಾತಾಡೋದಾದ್ರೆ ಕೊನೆಯ ಕರೆ ನಿಮ್ದು.
1: ಸಮಯ ಇಲ್ಲ ನೋಡುವ, ಸ್ವಚ್ಛತೆ ಕಡೆಗೆ ಎಲ್ಲ ಚೆನ್ನಾಗಿರುತ್ತೆ ಮೇಡಮ್, ಆರೋಗ್ಯನ ಸರಿ ಇರ್ತದೆ.
0: ಹಾಂ ಖಂಡಿತ, ಹೌದು,
1: ಪ್ರತಿಯೊಬ್ಬರಿಗೆ ಇರ್ಬೇಕು ಸ್ವಚ್ಛತೆ ಅಂದ್ರೆ.
0: ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದೀಗ ಗೀತೆ ತಲಾಶ ಚಿತ್ರದಿಂದ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಆರ್ಜೆ ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ. ಪ್ರತಿದಿನ ಭಾನುವಾರ 4 ಗಂಟೆಗೆ ಸರಿಯಾಗಿ ಮೂಡಿಬರಲಿದೆ ಗುಲ್ಮೊಹರ್ ಕಾರ್ಯಕ್ರಮ.

0: play the Non-Stop Sunday.
1: Non-Stop Sunday. Non-Stop Sunday.
2: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sunday.
3: ಆಕಾಶವಾಣಿ FM Rainbow 101.3 MHz. Musically yours.
2: 5 ಗಂಟೆ ಆಗಿ ಹೋಯ್ತು. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಈ ಹೊತ್ತಲ್ಲಿ ಎಲ್ಲರಿಗೂ ಕೂಡ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಬನ್ನಿ ಬನ್ನಿ ಬನ್ನಿ ಬನ್ನಿ ಅಂತ ಹೇಳ್ತಾ ವೆಲ್ಕಮ್ ಮಾಡ್ತಾ ಇರೋದು ನಾನು ನಿಮ್ಮ ಮಮತಾ. ಅಂದ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗಾಗಿ ಸಕ್ಕತ್ತಾದ ಹಾಡುಗಳು ರೆಡಿ ಆಗಿದೆ. ಅದಕ್ಕೆ ನೀವು ಏನಪ್ಪಾ ಮಾಡಬೇಕು ಅಂದ್ರೆ ಐ ಆಮ್ ರೆಡಿ ಅಂತ ಹೇಳಿ ನನ್ನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದರೆ ರಪ್ ಅಂತ ಹೇಳಿ ಮೆಸೇಜ್ ಅನ್ನ ಮಾಡಬೇಕು. ಪ್ರಶ್ನೆಗೆ ಉತ್ತರ ಕೊಡಿ, ನಿಮ್ಮಿಷ್ಟದ ಹಾಡನ್ನ ಗೆಲ್ಲಿ ಗೆಲ್ಲಿ ಗೆಲ್ಲಿ. ಓಕೆನಾ? ಈ ಹೊತ್ತಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ರೆ ಐ ಆಮ್ ರೆಡಿ ಅಂತ ಟೈಪ್ ಮಾಡಿ ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ನಮಗೆ ನಿಮ್ಮ ಸಂದೇಶವನ್ನ ಕಳುಹಿಸಿ ಕೊಡಿ. 9048091013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: 5:06 ಆಗೋಯ್ತು. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಈ ಹೊತ್ತಲ್ಲಿ ಯಾರಪ್ಪ ಇದ್ದಾರೆ ನಮ್ಮ ಜೊತೆಯಾಗಿ ಅಂದರೆ ಶಿವಕುಮಾರ್ ಅವರು, ಬಿ ಕೆ ಶಿವಕುಮಾರ್ ಅವರಿದ್ದಾರೆ ಸಿಂಗಟ ಗೆರೆಯಿಂದ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಿವಕುಮಾರ್ ಸರ್, ಕೇಳಿಸ್ತಿದ್ಯಾ? ಹಲೋ ಹಲೋ ಹಲೋ ಹಲೋ, ನಮಸ್ಕಾರ. ಓಕೆ, ಬಹುಶಃ ಲೈನ್ ಸರಿಯಾಗಿ ಸಿಗ್ತಾ ಇಲ್ಲ, ಮತ್ತೊಮ್ಮೆ ಪ್ರಯತ್ನಿಸೋಣ. ಸರ್ ನಮಸ್ಕಾರ. ಓಕೆ, ನಾನು ಮಾಡುವಂತಹ ಪ್ರಯತ್ನವೆಲ್ಲ ಮಾಡಿದೆ, ಬಟ್ ಆದರೆ ಅವರಿಗೆ ಲೈನ್ ಕನೆಕ್ಟ್ ಆಗ್ತಾ ಇಲ್ಲ. ಕನೆಕ್ಟ್ ಆದರೂ ಕೂಡ ತುಂಬ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಕೇಳುಗ್ರೆ, ಒಂದೇ ಒಂದು ರಿಕ್ವೆಸ್ಟು ನಾನು ಯಾವಾಗಲೂ ಕೂಡ ಮಾತಾಡಿ ಹೇಳುವಂಥದ್ದು, ದಯಮಾಡಿ ದಯಮಾಡಿ ದಯಮಾಡಿ ನಮ್ಮ ಜೊತೆ ನೀವು ಮಾತಾಡಬೇಕಾದ್ರೆ ನಿಮ್ಮ ವೆಹಿಕಲ್ನ ಸೈಡಲ್ಲಿ ಹಾಕಿ ಮಾತಾಡಿ, ಇಲ್ಲಾಂದರೆ ಈ ಥರ ಡಿಸ್ಟರ್ಬೆನ್ಸ್ ಬರೋದು ಖಂಡಿತ. ಬೇರೆಯವ್ರಿಗೂ ಕೂಡ ಅವಕಾಶ ಹಾಗೆ ಮಿಸ್ ಆಗಿಬಿಡುತ್ತೆ. ಅಂದ ಹಾಗೆ ಈಗ ನಾನು ರೆಡಿ, ಐ ಆಮ್ ರೆಡಿ ಅಂತ ಹೇಳಿ ಇಲ್ಲೇ ನನ್ನ ಎದುರು ಕಡೆ ಒಬ್ಬರು ರೆಡಿಯಾಗಿ ಕುಳಿತುಬಿಟ್ಟಿದ್ದಾರೆ, ಅವ್ರನ್ನ ನಾನು ಆನ್ ಏರ್ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ.
1: ನಮಸ್ತೆ.

0: ಎಸ್, ಯಾರಿದು ಗೊತ್ತಾಗ್ಲಿಲ್ವೇ?
1: ನನ್ನ ಹೆಸರು ಶ್ರಾವ್ಯ ಅಂತ.
0: ಓ ನಮಸ್ಕಾರ ಶ್ರಾವ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ಯಶ್ ಶ್ರಾವ್ಯ, ಈಗ ನಾನು ನಿಮ್ಗೆ ಪ್ರಶ್ನೆನ ಕೇಳೋದಕ್ಕೆ ರೆಡಿ ಆಗಿದ್ದೀನಿ, ನೀವು ಕೂಡ ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದೀರಾ?
1: ನೋಡೋಣ ಹೇಗೆ.
0: ನೋಡೋಣ.
1: ಇವಾಗ ಹೋಮ್ ಬೇಸಲು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿ ಕೇಳಿ ಇವಾಗ
0: ಉತ್ತರ ಕೊಡೋದಕ್ಕೆ ಫುಲ್ ರೆಡಿ ಆಗಿಬಿಟ್ಟಿದ್ದೀರಾ. ಓಕೆ, ಆಕ್ಚುಲಾಗಿ ನಿಮ್ಗೆ ತುಂಬಾ ಇಷ್ಟವಾಗುವಂತಹ ವಿಚಾರ ಏನು? ಏನು ಪಾಪ್ಕಾರ್ನ್ ಅಂದ್ರೆ ಇಷ್ಟನಾ ನಿಮ್ಗೆ, ಅಥವಾ ಸಮುದ್ರ ಜೀವಿಗಳು ಅಂದ್ರೆ ಇಷ್ಟನಾ, ಅಥವಾ ನಿಮ್ಗೆ ಚಂದ್ರ ಈ ತರ ವಿಷಯಗಳಂದ್ರೆ ಇಷ್ಟನಾ? ಯಾವ್ದು
1: ಸಮುದ್ರ ಜೀವಿಗಳು?
0: ಓ ವಾವ್, ಸಮುದ್ರ ಜೀವಿಗಳು ಅಂದ್ರೆ ಶ್ರಾವ್ಯ ಅವರಿಗೆ ಹಾಗೆ ಖುಷಿಯಾಗೋಗುತ್ತೆ.
1: ನೋಡೋಣ ಇವಾಗ ಎಲ್ಲಿ ಸಿಕ್ಕಾಕೋತಾ ಇದ್ದೀನಿ.
0: ಓಕೆ, ನೀವ್ ಸಿಕ್ಕಾಕೊಂಡಿರೋದು ಎಲ್ಲೂ ಅಲ್ಲ, ಹಲ್ಲುಗಳ ನಡುವೆ. ಏನಂತ ಹೇಳಿದ್ರೆ, ನಮ್ಗೆ ಸಾಮಾನ್ಯವಾಗಿ ಹಲ್ಲು ಬಂದ್ರೆ ಏನ್ ಮಾಡ್ತೀವಿ?
1: ಡಾಕ್ಟರ್ ಹತ್ರ ಹೋಗ್ತೀವಿ.
0: ಓಕೆ, ವೆರಿ ಗುಡ್. ಶ್ರಾವ್ಯ ಅವರು ಹಲ್ ನೋವು ಬಂದ್ರೆ ಡಾಕ್ಟರ್ ಹತ್ರ ಹೋಗ್ತಾರೆ. ಸಾಮಾನ್ಯವಾಗಿ ಮಿಕ್ಕದವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಲವಂಗನ ಹಾಕೊಂಡು ಚೀಪ್ಬಿಡ್ತಾರೆ, ಒಂದ್ ಹಂತಕ್ಕೆ ಇಳಿಯುತ್ತೆ, ಅದಾದ್ಮೇಲೆ ಒಂದ್ ಹಂತಕ್ಕೆ ಅರ್ಧ ರಾತ್ರಿ ಆದ್ರೆ ಇದು ಒಳ್ಳೆಯ ಕೆಲಸ, ಮತ್ತೆ ಇಮಿಡಿಯೇಟ್ ಆಗಿದ್ದು ಬೆಳಗ್ಗೆ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡ್ತಾರೆ. ಬಹುಶಃ ತಡ್ಕೊಳಕ್ ಆಗ್ದರಂತ ನೋವು ಅಂದ್ರೆ ಹಲ್ ನೋವು ಅಲ್ವಾ? ಸಾಮಾನ್ಯವಾಗಿ ಮಗು ಇದ್ದಾಗ ಹಲ್ ಬಿದ್ರೆ ನೆಕ್ಸ್ಟ್ ಏನಾಗುತ್ತೆ?
1: ಅದು ಅಡಲ್ಟ್ ಟೀತ್ ಬರುತ್ತೆ.
0: ಅಡಲ್ಟ್ ಟೀತ್ ಏನಿದೆ ಅದು ಬಿದ್ರೆ
1: ಬರಲ್ಲ,
0: ಬರಲ್ಲ, ಡನ್, ಗಾನ್. ಓಕೆ, ಶ್ರಾವ್ಯ ಅವ್ರು ಹೇಳ್ತಾ ಇದಾರೆ ಅಡಲ್ಟ್ ಟೀತ್ ಅಥವಾ ದೊಡ್ಡದಾದಂತಹ ನಂತರ ಬರುವಂತಹ ಹಲ್ಲುಗಳು ಬಿದ್ರೆ ಮತ್ತೆ ಹಲ್ ಬರಲ್ಲ ಅಂತ ಫಿಕ್ಸಾ?
1: ಹೌದು.
0: ಓಕೆ, ಇದೆಲ್ಲ ನನ್ನ ಪ್ರಶ್ನೆ. ಆಕ್ಚುಲಾಗಿ ನನ್ನ ಪ್ರಶ್ನೆ ಏನಂದ್ರೆ, ಒಂದು ಸಮುದ್ರದ ಜೀವಿ ಏನಿದೆ ಆ ಜೀವಿಗೆ ಹಲ್ಲು ಬಿದ್ರೂ ಕೂಡ ಮತ್ತೆ ಮತ್ತೆ ಹಲ್ಲು ಹುಟ್ಟುತ್ತಾ ಇರುತ್ತಂತೆ, ಅದಕ್ಕೆ ಈ ತರ ನಮ್ಮ ತರ ಡೆಂಟಿಸ್ಟ್ ಹತ್ರ ಹೋಗುವಂತ ಪ್ರಮೇಯನೇ ಬರಲ್ಲ, ಆ ಒಂದು ಜೀವಿ ಯಾವುದು? ಇದು ನನ್ನ ಪ್ರಶ್ನೆ.
1: ಆಪ್ಷನ್ಸ್ ಇದೆಯಾ?
0: ಬೇಕಾ? ಓಕೆ, ಶ್ರಾವ್ಯ ಅವರು ಕೂಡ ಆಪ್ಷನ್ ಅನ್ನ ಕೇಳ್ತಾ ಇದಾರೆ. ಸರಿ, ನಾನು ನಿಮ್ಗೆ ಕೊಡ್ತಾ ಇರುವಂತಹ ಆಪ್ಷನ್ ಈ ರೀತಿಯಾಗಿದೆ. ಆಪ್ಷನ್ ಎ ಆಕ್ಟೋಪಸ್, ಆಪ್ಷನ್ ಬಿ ಶಾರ್ಕ್, ಆಪ್ಷನ್ ಸಿ ಪೆಂಗ್ವಿನ್. ಸಾಕನ್ಸತ್ತೆ? ಓಕೆ, ನಿಮ್ ಸಮಯ ಈಗ ಶುರುವಾಯ್ತು.
1: ಆಕ್ಟೋಪಸ್.
0: ಆಕ್ಟೋಪಸ್ ಪಕ್ಕ ಫಿಕ್ಸೋ
1: ಅಂತ ಅನ್ಕೊಂಡಿದೀನಿ. ಹೌದು, ಫಿಕ್ಸ್ ಮಾಡಿ.
0: ಆಕ್ಟೋಪಸ್?
1: ಹೌದು.
0: ಯಾಕೆ ಆಕ್ಟೋಪಸ್ ಅಂತ ಅನಿಸ್ತಾ ಇದೆ?
1: ಆಕ್ಟೋಪಸ್ಗೆ 8 ಹ್ಯಾಂಡ್ಸ್ ಬೇರೆ ಇದೆ. ಸೊ ನನ್ನ ಪ್ರಕಾರ ಅದಕ್ಕೆ ಐ ಥಿಂಕ್ ಬೋನ್ ಗ್ರೋತ್ ಆಗಿರ್ಬೋದು, ಗೊತ್ತಿಲ್ಲ. ಅದು ದಟ್ ಹ್ಯಾಂಡ್ಸ್ಗೆ ಬೋನ್ ಇದೆಯಲ್ಲ, ನನ್ಗೆ ಐ ಆಮ್ ನಾಟ್ ಶೋರ್. ನೋಡೋಣ, ಒಂದು ಚಾನ್ಸ್ ತಗೊಳ್ಳೋಣ. ಅದಕ್ಕೇನೆ ಮೋಸ್ಟ್ಲಿ ಇದು
0: ಆಯ್ತು. ಈಗ ನೀವು ಫಿಕ್ಸ್ ಆಗಿರೋಂತದ್ದು ಆಕ್ಟೋಪಸ್. ಆಕ್ಚುಲಿ ಏನ್ ವಿಷಯ ಗೊತ್ತಾ, ನಿಮಗೆ ಸಪೋರ್ಟ್ ಮಾಡ್ತಾ ಇರೋರು ಒಬ್ರಿದಾರೆ ಇಲ್ಲಿ.
1: ಯಾರದು?
0: ಅನುಷಾ ಅವರು. ಅವರು ಕೂಡ ಆಕ್ಟೋಪಸ್ ಅಂತ ಹೇಳ್ತಾ ಇದಾರೆ. ಬಟ್ ನಿಮ್ಮನ್ನ ಸಪೋರ್ಟ್ ಮಾಡದೇ ಇರೋರು ಇನ್ನೊಬ್ರಿದಾರೆ. ಅವರು ಹರೀಶ್ ಅವರು, ಮಲ್ಲೇಶ್ವರ. ಆಯ್ತು, ಆದ್ರೆ ಅವ್ರು ಯಾರಿಗೆ ಸಪೋರ್ಟ್ ಮಾಡಿದಾರೆ ಯಾವ್ದು ಸರಿಯಾದ ಉತ್ತರ ಅಂತ ಗೊತ್ತಾಗಕ್ ಮುಂಚೆ ಆಕ್ಟೋಪಸ್ ಅನ್ನೋ ಉತ್ತರನ ಲಾಕ್ ಮಾಡ್ತಾ ಇದೀನಿ. ಸರಿ, ಹಾಗಾದ್ರೆ ಉತ್ತರ ಏನು ಗೊತ್ತಾಗ್ಬೇಕಾ?
1: ಹಾಗಾದ್ರೆ ಶಾರ್ಕ್.
0: ನಿಮ್ಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ?
1: ಸೂಟ್ ಆಗ್ತದೆ.
0: ಆಕ್ಚುಲಾಗಿ ನಿಮ್ಮನ್ನ ಇಲ್ಲ, ನೀವು ಹೇಳಿರೋ ಉತ್ತರ ತಪ್ಪು ಅಂತ ಹೇಳಿದವರು ಹರೀಶ್ ಅವರು. ಆಕ್ಚುಲಾಗಿ ಹರೀಶ್ ಅವ್ರಿಗೆ ನಾನೇನು ಹೇಳ್ತಾ ಇದ್ದೀನಿ ಗೊತ್ತಾ? ಯಾಕಂದ್ರೆ ಅವ್ರು ಕೊಟ್ಟಿರುವಂತ ಉತ್ತರ ಶಾರ್ಕ್. ಶಾರ್ಕ್ ಅನ್ನೋದು ಸರಿಯಾದ ಉತ್ತರ. ಆಕ್ಚುಲಾಗಿ ತಮ್ಮ ಜೀವಿತಾವಧಿಯಲ್ಲಿ ತಮ್ಮ ಈ ಒಂದು ಹಲ್ಲು ಬೀಳುತ್ತಲ್ಲ, ಪದೇ ಪದೇ ಬೀಳುವಂತ ಹಲ್ಲನ್ನ ಬದಲಾಯಿಸೋ ಒಂದು ಗುಣ ಏನಿದೆ ಇದನ್ನ ಪಾಲಿಫಯೋಡಾಂಟಿ ಅಂತ ಕರೀತಾರೆ. ಅಂದ್ರೆ ಜೀವನ ಪೂರ್ತಿ ಪದೇ ಪದೇ ಹಲ್ಲು ಬದಲಾಯಿಸುವಂತಹ ಗುಣ. ಏನಂದ್ರೆ ಈಗ ನಾವು ಹಲ್ಲನ್ನ ಹುಟ್ಟಿತು, ಅಯ್ಯೋ ಹೋಗ್ಬಿಡ್ತ ನಿನ್ ಹಲ್ಲು, ಮತ್ತೆ ನಿನ್ ಹಲ್ಲಿಗೆಲ್ಲ ಒಂದು ಹೊಸ ಹಲ್ಲೆಲ್ಲ ಹಾಕಿಸ್ಕೋಬೇಕಪ್ಪ, ಸೆಟ್ ಹಾಕಿಸ್ಕೋಬೇಕಪ್ಪ ಅಂತ ಹೇಳೋ ಹಾಗೆ ಇಲ್ಲ ಪಾಪ. ಯೋಚನೆ ಮಾಡಿ, ಶಾರ್ಕ್ಗೂ ಇದೇ ತರ ಆಗೋ ಹಾಗಿದ್ರೆ ಡೆಂಟಿಸ್ಟ್ ಗಳ ಮುಂದೆ ಅವು ಕ್ಯೂ ನಿಂತಿದ್ರೆ ಹೇಗಿರ್ತಿತ್ತು? ಸೊ ಗೈಸ್, ನೆನಪಿಟ್ಕೊಳ್ಳಿ, ಸಕ್ಕದಾದ ಉತ್ತರವನ್ನ ಕೊಟ್ರು ನಮ್ಮ ಶ್ರಾವ್ಯ ಅವರು. ಸೊ ಇವರು ಸರಿಯಾದ ಉತ್ತರವನ್ನ ಕೊಟ್ಟಿರೋದಕ್ಕೆ ನಾನು ಇವ್ರಿಗೋಸ್ಕರ ಎಲ್ಲಾರೀಶ್ವರಿ ಅವರ ಧ್ವನಿಯಲ್ಲಿ ಬಂದಿರೋ ಸೂಪರ್ ಆದ ಪ್ರೇಮದ ಪೂಜಾರಿ ಹಾಡನ್ನ ಪ್ಲೇ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡಿ. ತಪ್ಪುತ್ರಕ್ಕೆ ಈ ಹಾಡು ಸರಿಯಾದ ಉತ್ತರ ಆಗಿದ್ರೆ ಪಾಪ ಶ್ರಾವ್ಯ ಅವರ ಫೇವ್ರೆಟ್ ಹಾಡ್ ಲೈನ್ ಅಲ್ಲಿ ಪ್ಲೇ ಮಾಡ್ಬಿಡ್ತಿದೆ. ಐ ಆಮ್ ಸಾರಿ ಶ್ರಾವ್ಯ.

0: ಯುವರ್ ಉತ್ತರ ತುಂಬಾ ತಪ್ಪಾಗಿದೆ.
1: ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ.
0: ಓಕೆ ಸರಿ, ಹಾಗಾದ್ರೆ ಶ್ರಾವ್ಯ ಅವ್ರ ತರದಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು ಶ್ರಾವ್ಯ?
1: ಐ ಆಮ್ ರೆಡಿ ಅಂತ ಮೆಸೇಜ್ ಮಾಡಬೇಕು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013.
0: ಆಕ್ಚುಲಿ ಬರೀ ಅಷ್ಟು ಮಾಡಬೇಡಿ, ಶ್ರಾವ್ಯನ್ ಮಾತು ಕೇಳಿಬಿಟ್ಟು, ಯಾಕಂದ್ರೆ ಅವ್ರು ಶ್ರಾವ್ಯ ತಪ್ಪು ಉತ್ತರ ಕೊಟ್ಟಿದ್ದಾರೆ. ಐ ಆಮ್ ರೆಡಿ ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ಏನ್ ಟೈಪ್ ಮಾಡಬೇಕು?
1: ತಮ್ಮ ಹೆಸರು ಊರು.
0: ಎಸ್, ನಿಮ್ಮ ಹೆಸರು ಮತ್ತು ಊರು ಇಷ್ಟನ್ನು ಕೂಡ ಟೈಪ್ ಮಾಡಿ ಕಳಿಸ್ಕೊಡಿ. ನೋಡಿ, ಈ ಉತ್ತರ ಸರಿಯಾಗಿತ್ತು. ಕೇಳ್ತಾನೆ ಇರಿ ಕನ್ನಡ ಕಾಮನ ಬೆಲ್ಲು 101.3 ಮೆಗಾಹರ್ಟ್ಸ್. ಯಾಕಂದ್ರೆ ಇದು ಮ್ಯೂಸಿಕಲಿ ಯೋರ್ಸ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ.

ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:30:22. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಿಣಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗುತ್ತವೆ. ಆಕಾಶವಾಣಿ ಬೆಂಗಳೂರು. ಗಿರ್ಮಿಟ್ ಕಾರ್ಯಕ್ರಮ. ಇಂದಿನ ನಮ್ಮ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಕೈಲಾಶ್ ಖೇರ್ ಹಾಗೂ ಪ್ರೇಮ್ ಅವರ ದನಿಯಲ್ಲಿ ಕೇಡಿ ಚಿತ್ರದ ಒಂದು ಗೀತೆ. ಮಂಜುನಾಥ್ ಬಿಎಸ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸ್ವರ ಸಂಯೋಜನೆ ಇದೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಕೈಲಾಶ್ ಖೇರ್ ಅವರ ದನಿಯಲ್ಲಿ ಶ್ರೀಮತಿ ಸಿಂಧೂರ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮಂಜುನಾಥ್ ಕಪ್ಸೆ ಅವರ ರಚನೆಗೆ ಮುರಳೀಧರನ್ ಅವರ ಸಂಗೀತವಿತ್ತು.

ಇದೀಗ ಲಹರಿ ಮಹೇಶ್ ಹಾಗೂ ಅನಿಲ್ ಕುಮಾರ್ ದರ್ಶನ್ ಮೆಲವಂಕಿ ಅವರ ದನಿಯಲ್ಲಿ ಕಲ್ಟ್ ಚಿತ್ರದ ಗೀತೆಯನ್ನ ಕೇಳುವಿರಿ. ಅನಿಲ್ ಕುಮಾರ್ ಅವರ ಗೀತ ರಚನೆಗೆ ಅರ್ಜುನ್ ಜನ್ಯ ಅವರ ಸ್ವರ ಸಂಯೋಜನೆ ಇದೆ.

ಹರಿಚರಣ್ ಅವರ ದನಿಯಲ್ಲಿ ಪೆದ್ದಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ವರದರಾಜ್ ಚಿಕ್ಕಬಳ್ಳಾಪುರ ಅವರ ಗೀತ ರಚನೆಗೆ ರೆಹಮಾನ್ ಎ ಆರ್ ರೆಹಮಾನ್ ಅವರ ಸಂಗೀತವಿದೆ.

ಲವ್ ಮಾಕ್ಟೈಲ್ 3 ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ ಅರುಣ್ ಕುಮಾರ್ ಅವರ ಗೀತ ರಚನೆಗೆ ನಕುಲ್ ಅಭಯಂಕರ್ ಅವರ ಸ್ವರ ಸಂಯೋಜನೆ ಇದೆ.

ಇದುವರೆಗೆ ಗಿರ್ಮಿಟ್ ಕಾರ್ಯಕ್ರಮ ಕೇಳಿದಿರಿ. ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನ ಆಲಿಸಿದ್ರಿ. ಇಲ್ಲಿಗೆ ನಮ್ಮ ಇಂದಿನ ಗಿರ್ಮಿಟ್ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು.

0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 6 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
3: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
4: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
2: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
5: ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್.

0: 400 Ukrainian drones across the country. Ukrainian President Volodymyr Zelensky said Kyiv used a range of missiles and drones in the attack. Pakistani authorities today detained Aleema Khan, the sister of jailed former Prime Minister Imran Khan, ahead of a planned protest by his Pakistan Tehreek-e-Insaf PTI party next week. Aleema Khan was detained in Lahore and transferred to, quote, Lakhpat Jail. She was campaigning for the release of her 73-year-old brother, who has been incarcerated since 2023. India has made a strong start to its medal campaign at the 2026 Asian Games in Aichi, Nagoya, Japan, with two silver medals coming from shooting on the opening day. Indian shooter Ella Venil Valarivan won silver in the women's 10-meter air rifle individual event earlier. Ella Venil, Sonam Muskar and Vidarsha K. Vinod had won silver in the women's 10-meter air rifle team event, giving India its first medal of the Games. China won gold. Meanwhile, Indian women's cricket team has entered the final of the Asian Games after defeating Bangladesh by 114 runs in the semi-final. Indian men's hockey team opened their Asian campaign with a 13-win win over Indonesia today. And with that, we end this news bulletin.
1: ಆಕಾಶವಾಣಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ಕ್ಷಮಾವಿ ಅವರಿಂದ. 6:51 ಕೃಷಿರಂಗ, ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳ ಕುರಿತು ಡಾ ರುದ್ರಗೌಡ ಅವರೊಂದಿಗೆ ಸಂದರ್ಶನ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ ಕೇಳುವಿರಿ. 7:45 ಕನ್ನಡದಲ್ಲಿ ಭಾಷಣ, ಶೇಕ್ಸ್ಪಿಯರ್ನ ನಿಗೂಢಲೋಕ, ಮನುಷ್ಯ ಸ್ವಭಾವದ ಮಹಾ ಒಗಟುಗಳು, ಈ ಕುರಿತು ಗೌತಮ್ ಜ್ಯೋತ್ಸ್ನ ಅವರಿಂದ ಭಾಷಣ. ಮಂಗಳೂರು ಕೇಂದ್ರದ ಕೊಡುಗೆ 8:00 ಸಿರಿಗಂಧ, 9:15 ನರಸಿಂಹನಾಯಕ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ರಾಷ್ಟ್ರೀಯ ನಾಟಕ ಹಾಗಾದರೆ, ಲೇಖಕರು ಇಂದಿರಾ ಜೋಶಿ, ಕನ್ನಡಕ್ಕೆ ಅಚ್ಯುತ ಸಂಕೇತಿ, ನಿರ್ಮಾಣ ಕೆಎಲ್ ರಾಜೇಶ್ವರಿ. ಬೆಂಗಳೂರು ಕೇಂದ್ರದ ಕೊಡುಗೆ 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನಟರಾಜ ವಿಆರ್ ಮತ್ತು ಸಂಗಡಿಗರಿಂದ ನಾದಸ್ವರವಾದನ ಕೇಳುವಿರಿ. ವಿಶೇಷ ತವಿಲ್ ಎಸ್ ಸುಧಾಕರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ನಾಳೆ ನಮ್ಮ ನಿಲಯದಿಂದ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ವಿಶ್ವೇಶ್ವರ ಗಾಯತ್ರಿ ಅವರಿಂದ. ಬೆಂಗಳೂರು ಕೇಂದ್ರದ ಕೊಡುಗೆ 6:35 ಕನ್ನಡ ರತ್ನ ಭಂಡಾರ, ಮರುಪ್ರಸಾರ 6:15. 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಸಮರ್ಥ್ ಹೆಗಡೆ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 and 8:35 9:05 ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ರಾಷ್ಟೀಯ ಆಯುರ್ವೇದ ದಿನದ ಕುರಿತು ಮಾಹಿತಿ ನೀಡುತ್ತಾರೆ ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ಶಿವಕುಮಾರ್ ಅವರು. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಗಾನಗಂಗೆ, 10:00 ಏಷ್ಯನ್ ಗೇಮ್ಸ್ನ ಮುಖ್ಯಾಂಶಗಳು, 10:30 ಸುನೇರೆಪ್ಪಲ್, 11:00 ಸವಿ ನೆನಪು. ಮಧ್ಯಾಹ್ನ 12:05 ವನಿತಾ ವಿಹಾರ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ವಿಶ್ವ ಆಲ್ಝೈಮರ್ಸ್ ದಿನದ ಅಂಗವಾಗಿ ಆಲ್ಝೈಮರ್ಸ್ ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಡಾಕ್ಟರ್ ಸಹನಾ ಅವರೊಂದಿಗೆ ಮಾತುಕತೆ. ನಂತರ ಸ್ಲೀಪ್ ಆಪ್ನಿಯ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮಣಿಪಾಲ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಕಿವಿ, ಮೂಗು ಮತ್ತು ಗಂಟಲು ತಜ್ಞರಾದ ಡಾಕ್ಟರ್ ದತ್ತಾತ್ರಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಮೈಸೂರು ಕೇಂದ್ರದ ಕೊಡುಗೆ 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ ಧಾರವಾಡ ಕೇಂದ್ರದ ಕೊಡುಗೆ. 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ.

0: ಎಮ್ಎನ್ನಾಗ ರತ್ನ. ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ 6:51 ಕೃಷಿರಂಗ ಕಾರ್ಯಕ್ರಮ. ಕೃಷಿ ತ್ಯಾಜ್ಯ ಮತ್ತು ಅದರ ಸದ್ಬಳಕೆಗಳು ಈ ಕುರಿತು ಡಾ ಚನ್ನಬಸವಣ್ಣ ಎಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ ಕೇಳುವಿರಿ. 7:45 ವಿಧಾನಮಂಡಲದಲ್ಲಿ ಇಂದು 8:00 ಸಿರಿಗಂಧ. 9:15 ವೈ ಶಶಿಕಲಾ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳುವಿರಿ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಡಿಆರ್ ನಿರಂಜನ್ ಅವರ ಹಾಡುಗಾರಿಕೆಯನ್ನ ಕೇಳುವಿರಿ. 10:00 ಏಷ್ಯನ್ ಗೇಮ್ಸ್ನ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಮತ್ತು ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಬೆಂಗಳೂರು.
1: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ತಿರುಮಲೆ ತಾತಾಚಾರ್ಯ ಶರ್ಮ, ತಿ ತಾ ಶರ್ಮ, ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲಾ ರಂಗಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಆಶ್ಚರ್ಯವಾಗುವಷ್ಟು ರಂಗಗಳಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರು. ಇತಿಹಾಸಕಾರ, ಅಧ್ಯಾಪಕ, ಸಂಶೋಧಕ, ಪಂಚಭಾಷೆಗಳನ್ನು ಬಲ್ಲವರಾಗಿದ್ದರು. ಹಸ್ತಪ್ರತಿಗಳ ಸಂಪಾದನೆಯಲ್ಲಿ ತೊಡಗಿದ್ರು, ಪತ್ರಿಕೋದ್ಯಮದಲ್ಲಿ ಇದ್ರು, ಪ್ರಕಾಶಕರಾಗಿದ್ರು, ರಾಜಕಾರಣದಲ್ಲಿದ್ದರು. ಕನ್ನಡ ಸಾಂಸ್ಕೃತಿಕ ಲೋಕದ ಪ್ರಭಾವಿ ಮತ್ತು ಪ್ರೇರಣೆ ನೀಡುತ್ತಿದ್ದ ಚಿಂತನಶೀಲ ವ್ಯಕ್ತಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು, ಗಾಂಧೀಜಿಯವರ ಜೊತೆ ಸ್ವಲ್ಪ ಕಾಲ ಇದ್ದರು. ಪತ್ರಿಕಾ ರಂಗದ ಅವರ ಕೊಡುಗೆ ಬಹಳ ವಿಶಿಷ್ಟವಾದದ್ದು. ತಿರುಮಲೆ ತಾತಾಚಾರ್ಯ ಶರ್ಮ ಅವರ ಮಾತುಗಳನ್ನು ಕೇಳೋಣ.
2: ಕನ್ನಡದ ವೃತ್ತಪತ್ರಿಕೆಯ ಒಂದು ಕೆಲಸವನ್ನು ಸುಮಾರು 100 ವರ್ಷಗಳ ಹಿಂದೆಯೇ ಆರಂಭವಾಯಿತು ಅಂತ ಹೇಳಬೇಕು. 1858 ಆದ ಕೂಡಲೇ ಮಾರನೇ ವರ್ಷವೇ ಮುಮ್ಮಡಿ ಕೃಷ್ಣರಾಜಡಿಯರಿದ್ದ ಕಾಲದಲ್ಲಿ ಅವರಿಂದ ಪ್ರೋತ್ಸಾಹಿತರಾಗಿ ಭಾಷ್ಯಂ ತರುಳಾಚಾರ್ ಎಂಬವರು ಬೆಂಗಳೂರು ನಗರದಲ್ಲಿ ಒಂದು ಪತ್ರಿಕೆಯನ್ನು ಪ್ರಾರಂಭಿಸಿದರು. ಕರ್ನಾಟಕ ಪ್ರಕಾಶಕ ಎಂಬ ಹೆಸರು ಕೆಲವರು ಕೇಳಿರಬೇಕು. ಅದು ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಒಂದು ವಾರಪತ್ರಿಕೆಯ ಸ್ವರೂಪದಿಂದ ರಾಷ್ಟ್ರದ ಇಡೀ ಭಾರತದ ಒಂದು ಕಲ್ಪನೆಯನ್ನು ಮಾಡಿಕೊಂಡು, ಕರ್ನಾಟಕದ ಕಲ್ಪನೆಯನ್ನು ಸ್ಪಷ್ಟ ಮಾಡಿಕೊಂಡು, ಅದರ ಸಲುವಾಗಿ ಆಗಿನ ಮಿತಿಗಳಲ್ಲಿ ಬಹಳ ಕೆಲಸ ಮಾಡಿದರು. 1887-88 ನಡೆಯಿತು ಆ ಪತ್ರಿಕೆ, ಅನಂತರ ನಿಂತು ಹೋಯಿತು. ಸ್ವದೇಶಾಭಿಮಾನಿ ಎನ್ನುವುದು ಇನ್ನೊಂದು ಪತ್ರಿಕೆ, ಶ್ರೀನಿವಾಸ ಅಯ್ಯಂಗಾರರು ಎಂಬುದು ಆ ಪತ್ರಿಕಾಕರ್ತರ ಹೆಸರು. ಅಂದಿನ ನಿರಂಕುಶಾಧಿಕಾರಿಗಳಿಗೆ ಯಮನಂತ ಪರಿಣಮಿಸಿತ್ತು. ಗೋಪಾಲ ಅಯ್ಯಂಗಾರ್, ಶ್ರೀನಿವಾಸ ಅಯ್ಯಂಗಾರ್ ಅಂತ ಇಬ್ಬರು ಸಹೋದರರು ಇಲ್ಲಿದ್ದು ಈ ಸಾರ್ವಜನಿಕ ಅಭಿಪ್ರಾಯವನ್ನು ರೂಢಿಸಿ ಪ್ರಭುತ್ವದ ಕೀಲುಗಳನ್ನು ತಕ್ಕ ಮಟ್ಟಿಗೆ ಎತ್ತರಿಸಿಕೊಡ್ತಾ ಇದ್ದಂಥವರು. ಅವರನ್ನು ಬಹಳ ಕಾಲ ಮೈಸೂರು ದೇಶದಲ್ಲಿ ಇರುಗೊಡಿಸಲಿಲ್ಲ ಅಂದಿನ ಪ್ರಭುತ್ವ. ಅದರ ಫಲವಾಗಿ ಅವರಿಬ್ಬರೂ ಉತ್ತರ ದೇಶಕ್ಕೆ ಹೋದರು. ಶ್ರೀಮಾನ್ ವೆಂಕಟಕೃಷ್ಣಯ್ಯನವರ ಹೆಸರು ಅನೇಕರೇ ನೆನಪಿರಬೇಕು, ತಾತಯ್ಯ ಅಂತ ಅವರ ಹೆಸರು. ಅವರು ವೃತ್ತಿಗೊಂದು ಸ್ಥಾನ ಗೌರವವನ್ನು ಕಲ್ಪಿಸಿಕೊಟ್ಟವರು. ಅದಕ್ಕಿಂತಲೂ ಅತಿಶಯವಾಗಿ ತಮ್ಮ ಆಜೀವ ಕಷ್ಟಗಳನ್ನು ಪ್ರಭುತ್ವದ ಮೂಲವಾಗಿ ನಿರಂತರ ಕಷ್ಟವನ್ನು ಅನುಭವಿಸಿ ಹಾಗೆಯೇ ತಮ್ಮ ಜೀವಮಾನವನ್ನು ಕೊನೆಗಾಣಿಸಿದಂಥ ಮಹಾವೀರರು ಅಂತ ಹೇಳಬೇಕು. ಶ್ರೀಮಾನ್ ಡಿ ವಿ ಗುಂಡಪ್ಪನವರು ಬಹಳ ಮಟ್ಟಿಗೆ ಈ ವೃತ್ತಿಗೆ ಒಂದು ಗೌರವವನ್ನು, ಸ್ಥಾನ ಮರ್ಯಾದೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋದರಲ್ಲಿ ಯಾರು ಏನು ಪ್ರಶ್ನೆ ಮಾಡುವ ಹಾಗಿಲ್ಲ. ಇಂದಿಗೂ ಅನುಕರಣ ಯೋಗ್ಯವಾದದ್ದಂದರೆ ಬಿಜಾಪುರದ ಕರ್ನಾಟಕ ವೈಭವ ಜಯರಾಯರವರು ಅದಕ್ಕೆ ನಿಜವಾದ ಕೀರ್ತಿಯನ್ನು, ಯಶಸ್ಸನ್ನು ತಂದಿದ್ದಾರೆ. ಜಯರಾವ್ ದೇಶ್ ಇಂದಿಗೂ ಆ ಪತ್ರಿಕೆಯ ಹೆಸರು ಅನೇಕರಿಗೆ ಸ್ಫೂರ್ತಿ ಕಾರಣವಾಗಿದೆ. ಇನ್ನು ಮಂಗಳೂರು ಜಿಲ್ಲೆ ನಿಜವಾಗಿಯೂ ಕನ್ನಡದ ಮುದ್ರಣಕ್ಕೂ ಕನ್ನಡ ಪತ್ರಿಕೆಗಳ ಆರಂಭಕ್ಕೂ ಮೊಟ್ಟ ಮೊದಲನೇದು ಅಂತ ಒಪ್ಪಿಕೊಳ್ಬೇಕು. ಅಚ್ಚಿನ ಕಾರ್ಖಾನೆಯನ್ನು ಮೊದಲು ಪ್ರಾರಂಭ ಮಾಡಿದ್ದು ಬೆಸಲ್ ಮಿಷನ್ ಪ್ರೆಸ್ನವರು ಮಂಗಳೂರಿನಲ್ಲಿ. ಅಲ್ಲಿಯೇ ಕ್ಯಾನರೀಸ್ ನ್ಯೂಸ್ ಅಂತೇಳಿ 1843-44 ಸುಮಾರಿನಲ್ಲಿ ಪ್ರಾರಂಭವಾಯಿತು. ಅದು ಮಿಷನರಿಗಳ ಪತ್ರಿಕೆ. ಆನಂತರ ಆ ಒಂದು ಉತ್ತಮವಾದ ಮಟ್ಟದಲ್ಲಿ ಮುದ್ರಣ ಕಾರ್ಯವನ್ನು ಮತ್ತು ಪತ್ರಿಕಾ ನಿರ್ವಾಹವನ್ನು ಆ ಜಿಲ್ಲೆಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಹೆಸರುಗಳನ್ನು ಇಲ್ಲಿ ಹೇಳಬೇಕಾದದ್ದು ಅವಶ್ಯಕವಿದ್ದರೂ ಇದು ಸಮಯವಲ್ಲ. ಮತ್ತು ಇತ್ತೀಚೆಗೆ ಮೈಸೂರಿನ ದೇಶದಲ್ಲಿ ಕೆಲವು ಪತ್ರಿಕೆಗಳು, ಮುಖ್ಯವಾಗಿ ವಿಶ್ವಕರ್ನಾಟಕ, ತಾಯ್ನಾಡು, ಜನವಾಣಿ, ಈ ಪತ್ರಿಕೆಗಳು ಸ್ವಾತಂತ್ರ್ಯ ಸಂಗ್ರಾಮ ಕಾಲದಲ್ಲಿ ಅಪೂರ್ವವಾದಂತಹ ಸೇವೆಯನ್ನು ಸಲ್ಲಿಸಿವೆ. ಇದನ್ನು ಯಾರು ಬೇಕಾದರೂ ಈಗ ಅವು ನಡೆಯುತ್ತಿರುವ ರೀತಿಯಿಂದಲೇ ತಿಳಿದುಕೊಳ್ಳಬಹುದು. ಧಾರವಾಡದಲ್ಲಿ ಅನೇಕ ಪತ್ರಿಕೆಗಳು ನಡೆಯುತ್ತ ಬಂದವು. ಅದರಲ್ಲಿ ಸ್ವರ್ಗೀಯ ಮುದುವೇಡ್ಕರ್ ಕೃಷ್ಣರಾಯರವರಿಂದ ಮುಂದುವರಿಸಲ್ಪಟ್ಟ ಕರ್ನಾಟಕ ವೃತ್ತ ಮತ್ತು ಧನಂಜಯ, ಈ ಪತ್ರಿಕೆ ಸ್ವಾತಂತ್ರ್ಯದ ಸಾಧನೆಗೆ ಅಪೂರ್ವವಾದ ಸೇವೆ ಸಲ್ಲಿಸಿದೆ. ಅನಂತರ ಆ ಪರಂಪರೆಯನ್ನು ಮುಂದುವರಿಸಿದ್ದು ಸಂಯುಕ್ತ ಕರ್ನಾಟಕ. ಮೈಸೂರು ನಗರದಲ್ಲಿ ಪ್ರಾರಂಭವಾದ ಮೈಸೂರು ವೃತ್ತಾಂತ ಪತ್ರಿಕೆ ಮಾತನ್ನು ಹೇಳದೇ ಇದ್ರೆ ವೃತ್ತಿಗೆ ಒಂದು ಲೋಪ ಅಂತ ಭಾವಿಸ್ತೇನೆ.
0: ಕನ್ನಡ ರತ್ನ ಭಂಡಾರ ಕೇಳಿದಿರಿ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ದಿಲ್ಲ್ಯಾಂ ಪರ್ಯಾವರಣ ಸಮ್ಮೇಳನಸ್ಯ ಸಮಾಪನ ಸತ್ರಂ ಅಲಂಕುರ್ವತಿ ರಾಷ್ಟ್ರಪತಿಃ ದ್ರೌಪದೀ ಮುರ್ಮುಃ ಪ್ರಾವೋಚತ್ ಯತ್ ಸದ್ಯೋ ಜಾತಃ ಪ್ರಾಕೃತಿಕ ಆಪದಃ ಸುದೃಢ ಜಲವಾಯು ಕಾರ್ಯಾಚರಣಾಯ ಅಸ್ಮಾನ್ ಪ್ರೇರಯಂತಿ. ದೇಶೇ ಯುವವರ್ಗೇಭ್ಯಃ ಮಾದಕದ್ರವ್ಯ ಮುಕ್ತಯೇ ರಾಷ್ಟ್ರೀಯ ಸಂಕಲ್ಪ ಸಮಾರೋಹಃ ಆಯೋಜ್ಯತೆ. ಸೌದಿ ಅರಬೆ ಹೌಸಿ ಆಕ್ರಮಣೈಃ ಯುದ್ಧ ಸ್ಥಿತಿಃ ಸಂಜಾತಃ. ಅಪಿ ಚ ಕ್ರೀಡಾವಾರ್ತಾಸು ಮಹಿಳಾ ಕ್ರಿಕೆಟ್ ದಲಂ ಬಾಂಗ್ಲಾದೇಶ ದಲಂ ಪರಾಭೂಯ ಏಷ್ಯನ್ ಗೇಮ್ಸ್ ಕ್ರೀಡಾಯಾಃ ಚರಮೇ ಸೋಪಾನೆ ಪ್ರವಿಷ್ಟವತ್. ಅಥ ವಾರ್ತಾಃ ವಿಶದೀಕೃತ್ಯ. ರಾಷ್ಟ್ರಪತಿ ಪದಾಸೀನಾ ದ್ರೌಪದೀ ಮುರ್ಮುಃ ಉಕ್ತವತಿ ಯತ್ ಸದ್ಯ ಏವ ಜಾತೈಃ ಬಹುಭಿಃ ಪ್ರಾಕೃತಿಕ ಆಪದ್ಭಿಃ ಸ್ಪಷ್ಟಂ ಜಾತಂ ಯತ್ ಜಲವಾಯು ಪರಿವರ್ತನಾನಾಂ ಪ್ರಭಾವಾನ್ ನ್ಯೂನೀಕರ್ತುಂ ಸುದೃಢ ಜಲವಾಯು ಕಾರ್ಯಯೋಜನಾ ಆವಶ್ಯಕೀ ವರ್ತತೆ. ನವದಿಲ್ಲ್ಯಾಂ ಅದ್ಯ ಸಾಯಂಕಾಲೇ ಆಯೋಜಿತಸ್ಯ ಪರ್ಯಾವರಣಸ್ಯ ಜಲವಾಯು ಗತಿಶೀಲತಾಯಾಶ್ಚ ಭವಿಷ್ಯಃ ಇತ್ಯಸ್ಯ ಸಮ್ಮೇಳನಸ್ಯ ಸಮಾಪನ ಸತ್ರಂ ಸಂಬೋಧಯಂತಿ ರಾಷ್ಟ್ರಪತಿಃ ಉಕ್ತವತಿ ಯತ್ ವೈಶ್ವಿಕ ವೈಜ್ಞಾನಿಕ ಸಮುದಾಯೇನ ಸಂಚೇತನ ಪ್ರದತ್ತ ಅಸ್ತಿ ಯತ್ ಜಲವಾಯು ಸಂಬದ್ಧಂ ಸಂಕಟಂ ಅಧುನಾ ಅತ್ಯಂತಂ ಗಭೀರಂ ಜಾತಂ. ಸಾ ಸಮಸ್ಯಾಯಾಃ ನಿವಾರಣಾಯ ಸಮಾಧಾನಾಯ ಚ ಸ್ಥಾನೀಯ ಪ್ರಾದೇಶಿಕ ವೈಶ್ವಿಕೇಷು ಸರ್ವೇಷು ಸ್ತರೇಷು ಸಂಬದ್ಧ ಪಕ್ಷಾಣಾಂ ಮಧ್ಯೆ ಸಕ್ರಿಯ ಸಹಕಾರ್ಯಂ ಸುದೃಢೀಕರ್ತುಂ ಬಲಂ ದತ್ತವತಿ. ಯುವಶಕ್ತಿ ಮಾದಕ ದ್ರವ್ಯೇಭ್ಯಃ ರಕ್ಷಿತುಂ ಸರ್ವಕಾರಃ ಶತ ಸಪ್ತಾಹಾತ್ಮಕಂ ಮಹಾಭಿಯಾನಂ ಅನುಕಲ್ಪಯಾಮಾಸ. ಯುವ ಮಂತ್ರಾಲಯೇನ ಸಪ್ತಷಡೋತ್ತರೈಕಸಹಸ್ರ ಸ್ಥಾನೇಷು ಸಂಕಲ್ಪ ಸಮಾರೋಹಸ್ಯ ಸಂಚಾಲನಂ ವಿಧೀಯತೆ. ಮಂತ್ರಾಲಯೇನ ಅಭಿಹಿತಂ ಯತ್ ಏಷಃ ಉಪಕ್ರಮಃ ಏಕಸಪ್ತತ್ಯುತ್ತರ ಚತುಃಶತ ಮಂಡಲೀಯೇಷು ಮೈ ಭಾರತ್ ಕಾರ್ಯಾಲಯೇಷು ತಥಾ ಸಮನ್ವಿತ ಸಂಸ್ಥಾನಾಂ ಷಣ್ಣವತ್ಯುತ್ತರ ಪಂಚಶತ ಸ್ಥಾನೇಷು ಸಮಾಯೋಜ್ಯತೆ. ಸಮಾರೋಹಸ್ಯಾಸ್ಯ ಮುಖ್ಯಂ ಲಕ್ಷ್ಯಂ ತಾವತ್ ಮಾದಕದ್ರವ್ಯ ಮುಕ್ತ ಶಪಥ ಗ್ರಹಣೇನ ಹಸ್ತಾಕ್ಷರಾಭಿಯಾನೇನ ವಿಷಯಾಧಾರಿತ ಪಥ ನಾಟ್ಯೈಃ ವಾಕ್ಯಲೇಖನೇನ ಯುವ ನೇತೃತ್ವ ಸಂವಾದೈಶ್ಚ ಸಂದೇಶಂ ಅವ್ಯವಹಿತ ರೂಪೇಣ ಯುವಜನ ಪರ್ಯಂತಂ ಪ್ರಾಪಣಮಸ್ತಿ. ಪಂಜಾಬಸ್ಯ ಯುವವರ್ಗಂ ಮಾದಕ ವ್ಯಸನಾತ್ ಮೋಚಯಿತುಂ ಮಂತ್ರಿ ಅರ್ಜುನ ರಾಮ ಮೇಘವಾಲಃ ಮಾದಕ ದ್ರವ್ಯ ಮುಕ್ತ ಯಾತ್ರಾಯಾಃ ತೃತೀಯ ಪೂರ್ತಿ ಮಂಡಲಂ ಉದ್ಘಾಟಿತವಾನ್. ಆಸಫವಾಲಾ ಸ್ಮಾರಕೆ ಅಸೌ ಏಕಸಪ್ತತ್ಯುತ್ತರ ನವದಶ ಶತತಮ ವರ್ಷಸ್ಯ ಹುತಿಂಗತೇಭ್ಯಃ ವೀರಭಟೇಭ್ಯಃ ಶ್ರದ್ಧಾಂಜಲಿಂ ಅದದಾತ್. ಅತ್ರಾಂತರೆ ವಾರ್ತಾಹರಾನ್ ಸಂಬೋಧಯನ್ ಮಂತ್ರಿಣಾ ಪ್ರತಿಪಾದಿತಂ ಯದೇಶಾ ಯಾತ್ರಾ ನಹಿ ರಾಜನೀತಿ ಪ್ರೇರಿತಾ ಅಪಿತು ಲೋಕಸಂಗ್ರಹಾಯ ಪ್ರವರ್ತಿತಾಸ್ತಿ.
4: ನಶಾ ಮುಕ್ತ ಪಂಜಾಬ್, ನಶೆ ಸೇ ಹಮ್ ದೂರ್ ರಹೇಂಗೆ और हम पंजाब विकसित पंजाब बनाए, हम कैसे बनाएंगे?

0: ಆಕಾಶವಾಣಿ ಬೆಂಗಳೂರು.
1: ನಮ್ಮ ಆಕಾಶವಾಣಿ ಮತ್ತು ವಿಜ್ಞಾನದ ಸಾಂಗತ್ಯಕ್ಕೆ 90 ವರ್ಷದ ಸಂಭ್ರಮ.
2: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ,
1: ವಸ್ತುನಿಷ್ಠತೆಗೆ ಅನ್ವರ್ಥವಾಗಿರುವ ವಿಜ್ಞಾನವನ್ನ ಜನಸಮುದಾಯಕ್ಕೆ ತಲುಪಿಸುತ್ತಾ 90 ವರ್ಷಗಳಿಂದಲೂ ಸಾರ್ಥಕತೆ ಮೆರಿತಾ ಇರೋ ಆಕಾಶವಾಣಿಗೊಂದು ಅಭಿನಂದನೆ ತಿಳಿಸ್ತಾ, ಇಲ್ಲಿ ಯಾವ ಸತ್ಯಾಸತ್ಯತೆಯ ಪರಾಮರ್ಶೆ ನಡೀತಾ ಇದೆ ಅನ್ನೋದನ್ನ ಗಮನಿಸೋಣ. ಒಮ್ಮೆ ಮಾವಿನ ಮರಗಳು ಹೂ ಬಿಟ್ರೆ ಅಥವಾ ಬೇವಿನ ಮರಗಳು ಚಿಗುರಲು ಪ್ರಾರಂಭಿಸಿದ್ರೆ ಸಾಕು, ಸುತ್ತಮುತ್ತಲಿನ ಸರಿಸುಮಾರು ಎಲ್ಲಾ ಮಾವಿನ ಮರಗಳು ಹೂ ತಳೆದಿರುತ್ತವೆ ಅಥವಾ ಬೇವಿನ ಮರಗಳು ಚಿಗುರಿರುತ್ತವೆ. ಇದಕ್ಕೆ ಹಲವಾರು ಕಾರಣಗಳಿರುತ್ತವೆ. ಮುಖ್ಯವಾಗಿ ತಾಪಮಾನ, ಮಳೆಯ ಪ್ರಮಾಣ, ಎಲ್ಲರಿಗೂ ಗೊತ್ತಿರುವಂತೆ ಋತುಮಾನ. ಆದರೆ ಇಲ್ಲಿ ನಾವು ಒಂದೊಂದೇ ಪ್ರಭೇದವನ್ನ ಬೇರೆಯಾಗಿ ನೋಡಲು ಸಾಧ್ಯವಿಲ್ಲವಲ್ವೇ? ಇಲ್ಲಿ ಅನೇಕ ಬಿಂದುಗಳು ಸೇರಿತಾನೆ ಸಿಂಧುವಾಗಲು ಸಾಧ್ಯ. ಎಲ್ಲಾ ಪ್ರಭೇದಗಳು ಜೈವಿಕ ಅಜೈವಿಕ ಸಂಗತಿಗಳು ಸೇರಿ ಒಂದು ಪರಿಸರ ವ್ಯವಸ್ಥೆಯಾಗಿರುತ್ತೆ. ಹಾಗಾಗಿ ಭೌತಿಕವಾಗಿ ನೂರಾರು ಮಾರು ದೂರವಿದ್ರೂ ಒಂದು ಮರ ಮತ್ತೊಂದರೊಂದಿಗೆ ಮಾತಾಡ್ತಾ ಇರುತ್ತೆ. ಯಾವುದೇ ಫೋನ್ ಇಲ್ಲದೆ, ಇಮೇಲ್ ಇಲ್ಲದೆ, ತನ್ನ ವೈರ್ಲೆಸ್ ತಂತ್ರಜ್ಞಾನದ ಮುಖಾಂತರ, ಅಂದ್ರೆ ರಾಸಾಯನಿಕ ಸಂದೇಶಗಳ ಮೂಲಕ. ಸಂದರ್ಭಕ್ಕೆ ತಕ್ಕ ಹಾಗೆ ಸಸ್ಯಗಳು, ಕೀಟಗಳು, ಸೂಕ್ಷ್ಮಾಣುಜೀವಿಗಳು, ಅಷ್ಟೇ ಏಕೆ, ನಾವು ಕೂಡ ರಾಸಾಯನಿಕಗಳ ಮೂಲಕ ಸಂದೇಶಗಳನ್ನು ರವಾನಿಸುತ್ತೇವೆ. ಇದನ್ನ ಅನೇಕ ಸಂಶೋಧನೆಗಳು ದೃಢಪಡಿಸಿವೆ. ತನ್ನ ಹೂವಲ್ಲಿನ ಪರಾಗ ತನ್ನದೇ ಪ್ರಭೇದದ ಮತ್ತೊಂದು ಸಸ್ಯದ ಹೂವನ್ನ ತಲುಪೋಕೆ ಅಂಚೆಯಣ್ಣನ ಹಾಗೆ ಸಹಾಯ ಮಾಡೋ ಪರಾಗಸ್ಪರ್ಶಕ ಜೇನುನೊಣಕ್ಕೋ ಪುಟಾಣಿ ಸೂರಕ್ಕಿಗೋ ರಾಸಾಯನಿಕಗಳನ್ನೊಳಗೊಂಡ ಪರಿಮಳದ ಮೂಲಕವೇ ತಾನೇ ಸಸ್ಯವೊಂದು ಆಹ್ವಾನಿಸುತ್ತೆ. ಅಥವಾ ದುರ್ವಾಸನೆಯನ್ನ ಸೂಸುವ ರಾಸಾಯನಿಕಗಳನ್ನ ಹೊರಹಾಕಿ ತನ್ನನ್ನು ತಾನು ಬೇಟೆಯಾಡೋ ಪ್ರಾಣಿಗಳಿಂದ ಕಾಪಾಡಿಕೊಳ್ಳೋಕೆ ಸಸ್ಯಗಳು ಪ್ರಾಣಿಗಳು ಪ್ರಯತ್ನ ಪಡುತ್ತವೆ. ಇಂತಹ ಉದಾಹರಣೆಯ ಪಟ್ಟಿ ದೊಡ್ಡದೇ ಇದೆ. ಇಲ್ಲಿ ರಾಸಾಯನಿಕ ಅಂಶಗಳ ಜೊತೆ ಭೌತಿಕ ಯಾಂತ್ರಿಕ ಅಂಶಗಳು ಮುಖ್ಯವಾಗುತ್ತವೆ ಅನ್ನೋದನ್ನ ಬಾಂಬೆಯ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ವಿಜ್ಞಾನಿ ಸಾಬೀತುಪಡಿಸಿದ್ದಾರೆ. ಪ್ರೊಫೆಸರ್ ಅಭಿಜಿತ್ ಮಜುಂದಾರ್ ಮತ್ತು ಅವರ ತಂಡದ ಸಂಶೋಧಕರು ಆಕರ ಕೋಶಕಗಳ ಭವಿಷ್ಯ ಮತ್ತು ಯಾಂತ್ರಿಕ ಅಂಶಗಳ ನಡುವಿನ ಸಂಬಂಧವನ್ನ ವಿಶದವಾಗಿ ವಿವರಿಸಿದ್ದು ರಿಸರ್ಚ್ ಮ್ಯಾಟರ್ಸ್ ಜಾಲತಾಣದಲ್ಲಿ ಪ್ರಕಟವಾಗಿದೆ. ಇಲ್ಲಿಯವರೆಗೂ ಕೇವಲ ರಾಸಾಯನಿಕ ಅಂಶಗಳೇ ನಿರ್ಧಾರಕ ಎಂದು ನಂಬಿದ್ದ ವಿಜ್ಞಾನ ಲೋಕಕ್ಕೆ ಇದೊಂದು ಅಚ್ಚರಿದಾಯಕ ಪಾಠವಾಗಿದೆ. ನಮ್ಮ ದೇಹದಲ್ಲಿನ ಒಂದೊಂದು ಅಂಗಕ್ಕೂ ಹಲವು ಬಗೆಯ ಜೀವಕೋಶಗಳು ಬೇಕಲ್ವೇ? ಕಣ್ಣೊಳಗಿನ ಬಗೆ ಬಗೆಯ ಜೀವಕೋಶಗಳು ಕರುಳಲ್ಲಿರುವ ಜೀವಕೋಶಗಳಂತೆ ಇರಲು ಸಾಧ್ಯವಿಲ್ಲ. ಹಾಗೆ ಮೆದುಳಿನಲ್ಲಿರೋ ಜೀವಕೋಶಗಳು ಶ್ವಾಸಕೋಶದಲ್ಲಿರೋ ಜೀವಕೋಶಗಳಂತೆ ಇರಲು ಸಾಧ್ಯವಿಲ್ಲ. ಇವುಗಳ ರಚನೆ, ಕಾರ್ಯವೈಖರಿ ಎಲ್ಲವೂ ವಿಶಿಷ್ಟ ಮತ್ತು ಅನನ್ಯ. ಆದರೆ ಒಂದು ಜೀವಕೋಶ ಸತ್ತರೆ ಅದರ ಜಾಗದಲ್ಲಿ ಮತ್ತೊಂದು ಬರಲೇಬೇಕು. ಅಥವಾ ಮಗುವೊಂದು ವಯಸ್ಕನಾಗುತ್ತಾ ಸಾಗಿದಾಗ ದೇಹ ಬೆಳೆದಂತೆ ಜೀವಕೋಶಗಳ ಸಂಖ್ಯೆಯಲ್ಲೂ ಹೆಚ್ಚಳ ಆಗಬೇಕು. ಅದಕ್ಕಾಗಿಯೇ ಸ್ಟೆಮ್ ಸೆಲ್ಸ್ ಅಂದರೆ ಆಕರ ಕೋಶಗಳು ಹೊಸ ಜೀವಕೋಶಗಳಿಗೆ ಜನ್ಮ ನೀಡುತ್ತವೆ. ಅಥವಾ ತಾವೇ ಮೆದುಳಿನ ಜೀವಕೋಶವಾಗಿಯೋ ಕರುಳಿನ ಜೀವಕೋಶವಾಗಿಯೋ ಅವಶ್ಯಕತೆಗೆ ತಕ್ಕಂತೆ ರೂಪ ತಳೆದು ಗಮ್ಯ ಕೇಂದ್ರದ ಭಾಗ ಆಗುತ್ತವೆ. ಮತ್ತಷ್ಟು ಸರಳವಾಗಿ ಹೇಳಬೇಕೆಂದ್ರೆ ಆಕರ ಕೋಶಗಳು ಕಲಿಸಿದ ಮೈದಾ ಹಿಟ್ಟಿನಂತೆ. ಅದರಿಂದ ಹೋಳಿಗೆಯೂ ಮಾಡಬಹುದು, ಪೂರಿಯ ರೂಪವನ್ನು ನೀಡಬಹುದು, ಕರಿಗಡುಬು ಮಾಡಬಹುದು, ಬೇಕರಿಯ ಸಕಲ ಉತ್ಪನ್ನಗಳನ್ನೂ ಮಾಡಬಹುದು ಅಲ್ವೇ? ಹಾಗೆ ಈ ಆಕರ ಕೋಶಗಳು ಯಾವ ಅಂಗವನ್ನು ಸೇರಿ ಯಾವ ರೂಪ ಮತ್ತು ಗುಣಲಕ್ಷಣವನ್ನ ಪಡೆಯಬೇಕು ಅನ್ನೋದನ್ನ ರಾಸಾಯನಿಕ ಅಂಶಗಳು ನಿರ್ದೇಶಿಸುತ್ತವೆ ಅಂತ ತಿಳಿಯಲಾಗಿತ್ತು. ಆದರೆ ಅಜಿತ್ ಮಜುಂದಾರ್ ಮತ್ತು ತಂಡದ ವಿಜ್ಞಾನಿಗಳು ಸಾಬೀತುಪಡಿಸಿರೋ ಹಾಗೆ ಜೀವಕೋಶವು ತನ್ನ ಸುತ್ತಮುತ್ತಲಿನ ಮೇಲ್ಮೈಯ ವಿನ್ಯಾಸ, ಹಿಗ್ಗುವಿಕೆ, ಕುಗ್ಗುವಿಕೆ, ಬಿಗಿತ ಇಂತಹ ಅನೇಕ ಯಾಂತ್ರಿಕ ಭೌತಿಕ ಅಂಶಗಳ ಆಧಾರದ ಮೇಲೂ ತನ್ನ ಭವಿಷ್ಯವನ್ನ ತೀರ್ಮಾನಿಸುತ್ತವೆ. ಈ ಹೊಸ ಹೊಳಹು ಅಂಗಾಂಶ ಇಂಜಿನಿಯರಿಂಗ್ ಕ್ಯಾನ್ಸರ್ ಸಂಶೋಧನೆಗೆ ಹೊಸ ದಿಕ್ಕು ತೋರಿದೆ ಎನ್ನಬಹುದು.
3: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.

0: ಆಕಾಶವಾಣಿ ಬೆಂಗಳೂರು.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
0: ಕಾಣೆಯಾದವರ ಕುರಿತು ಪ್ರಕಟಣೆಗಳು. ಚಿಕ್ಕಮರಿಗೌಡ ಎಂಬ 70 ವರ್ಷದಾತ ಕಳೆದ ಏಪ್ರಿಲ್ ತಿಂಗಳ 28ರಿಂದ ಕನಕಪುರ ರೂರಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 5.8 ಅಡಿ ಎತ್ತರವಿದ್ದು ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ ಭಾಷೆಯನ್ನು ಮಾತ್ರ ಬಲ್ಲವರಾಗಿದ್ದಾರೆ. ಜಗದೀಶ್ ಎಂ ಎಂಬ 44 ವರ್ಷದಾತ ಕೆಪಿ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಳೆದ ಜೂನ್ ತಿಂಗಳ 7ನೇ ತಾರೀಖಿನಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 5.5 ಅಡಿ ಎತ್ತರವಿದ್ದು ಕೋಲುಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ, ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಪವನ್ಕುಮಾರ್ ಎಂಬ 28 ವರ್ಷದಾತ ಚಿಕ್ಕಬಾಣಾವರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಳೆದ ಜೂನ್ ತಿಂಗಳ 13ನೇ ತಾರೀಖಿನಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 5.8 ಅಡಿ ಎತ್ತರವಿದ್ದು ಕೋಲುಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ ಭಾಷೆಯನ್ನು ಮಾತ್ರ ಬಲ್ಲವರಾಗಿದ್ದಾರೆ. ಇವರುಗಳ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಯಾವುದೇ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ. ಸಮಯ 6:37 ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
2: 3 ಕಾಲೇಜ್ನಲ್ಲಿ
3: ಚಿಂತಿಸಬೇಡಿ,
2: ಫೀಸ್ ನೋಡು. ಏನ್ ಸಮಾಚಾರ?
4: ಏನಾಯ್ತು?
3: ಫೀಸ್ ನ ಟೆನ್ಷನ್.
4: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
5: RBI ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
8: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
9: Desh ke har gareeb, har vyakti tak poshan pahunchana bhi sarkar ki prathmikta hai.
8: Connect with your nearest Anganwadi today, because Hamari Anganwadi hai, Hamari Zimmedari.
0: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ನಾಳೆಯಿಂದ ಮೂರು ದಿನ ವಿಧಾನಮಂಡಲದ ವಿಶೇಷ ಅಧಿವೇಶನ, ಕಸ್ತೂರಿ ರಂಗನ್ ವರದಿ, ಬರ ಪರಿಸ್ಥಿತಿ ಕುರಿತು ಚರ್ಚೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರದಿಂದ ನೆರವು ಪಡೆಯಲು ದೆಹಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ನಿರ್ಧಾರ, ಡಾ ಜಿ ಪರಮೇಶ್ವರ್. ಆದ್ಯತೆ ಮೇರೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಬದ್ಧ, ಸಚಿವ ಚಲುವರಾಯಸ್ವಾಮಿ. ಹಾಗೂ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಹಲವೆಡೆ ಜನಜಾಗೃತಿ ಕಾರ್ಯಕ್ರಮ. ರಾಜ್ಯದಲ್ಲಿ ಉಂಟಾಗಿರುವ ತೀವ್ರ ಬರ ಪರಿಸ್ಥಿತಿ ಹಾಗೂ ವಿವಾದಾತ್ಮಕ ಕಸ್ತೂರಿ ರಂಗನ್ ವರದಿ ಕುರಿತು ಚರ್ಚಿಸಲು ನಾಳೆಯಿಂದ ಮೂರು ದಿನಗಳ ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಶೇಷ ಅಧಿವೇಶನದಲ್ಲಿ ಅರಣ್ಯ ಪ್ರದೇಶದ ಪಕ್ಕದಲ್ಲಿ ವಾಸಿಸುವ ಜನರ ಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸಿ ಅತಿ ಶೀಘ್ರವಾಗಿ ಕೇಂದ್ರಕ್ಕೆ ನಮ್ಮ ಅಭಿಪ್ರಾಯ ತಿಳಿಸಲಾಗುವುದು ಎಂದರು. ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ವೇಳೆ ಕಸ್ತೂರಿ ರಂಗನ್ ವರದಿಯನ್ನು ವಿರೋಧಿಸಲಾಗಿತ್ತು. ಕಳೆದ ಅಧಿವೇಶನದಲ್ಲಿ ಚರ್ಚೆ ನಡೆಸಬೇಕಿತ್ತು, ಆದರೆ ವಿರೋಧ ಪಕ್ಷದ ಶಾಸಕರು ತಮ್ಮ ರಾಜಕಾರಣಕ್ಕಾಗಿ ವಿಧಾನಸಭೆಯ ಸಮಯ ವ್ಯರ್ಥ ಮಾಡಿದ್ದಾರೆ ಎಂದು ಟೀಕಿಸಿದರು. ಹಾಸನ, ಮೈಸೂರು, ಕೊಡಗು, ಚಿಕ್ಕಮಗಳೂರು, ಕಾರವಾರ ಸೇರಿದಂತೆ ಮಲೆನಾಡು ಭಾಗದ ಸಚಿವರು, ಸಂಸದರು ಶಾಸಕರ ಜೊತೆ ಚರ್ಚಿಸಿ ಅವರ ಅಭಿಪ್ರಾಯ ಸಂಗ್ರಹಿಸಿ ಕಸ್ತೂರಿ ರಂಗನ್ ವರದಿಯಿಂದ ಜನರ ಬದುಕಿನ ಮೇಲೆ ಬೀರುವ ಪರಿಣಾಮದ ಬಗ್ಗೆ ಕೇಂದ್ರಕ್ಕೆ ವರದಿ ನೀಡಲಾಗುವುದು ಎಂದರು. ಬರ ಪರಿಹಾರ ಮತ್ತು ರೈತರ ಸಾಲಮನ್ನಾ ವಿಷಯದಲ್ಲಿ ಕೇಂದ್ರ ಸರ್ಕಾರದ ನೆರವು ಪಡೆಯಲು ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ವಪಕ್ಷ ನಿಯೋಗವನ್ನು ದೆಹಲಿಗೆ ಕೊಂಡೊಯ್ಯಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಪರಿಸ್ಥಿತಿ ಮತ್ತು ಮಲೆನಾಡು ಭಾಗದಲ್ಲಿ ಆತಂಕ ಮೂಡಿಸುತ್ತಿರುವ ಕಸ್ತೂರಿ ರಂಗನ್ ವರದಿ ಕುರಿತು ಅಧಿವೇಶನದಲ್ಲಿ ಸಮಗ್ರವಾಗಿ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ನಾಳೆಯಿಂದ ಮೂರು ದಿನ ನಡೆಯಲಿರುವ ವಿಶೇಷ ಅಧಿವೇಶನವನ್ನು ಸುಗಮ ಮತ್ತು ಅರ್ಥಪೂರ್ಣವಾಗಿ ನಡೆಸಲು ಸಹಕರಿಸುವಂತೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ವಿರೋಧ ಪಕ್ಷದ ನಾಯಕರಿಗೆ ಮನವಿ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು ಮತ್ತು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಪತ್ರ ಬರೆದಿರುವ ಸಚಿವರು, ಈ ಎರಡು ಸೂಕ್ಷ್ಮ ವಿಷಯಗಳ ಬಗ್ಗೆ ಪಕ್ಷಾತೀತವಾಗಿ ವಾಸ್ತವಾಂಶ, ಅಂಕಿಅಂಶ, ತಜ್ಞರ ಅಭಿಪ್ರಾಯ ಮತ್ತು ಜನರ ಹಿತಾಸಕ್ತಿ ಆಧರಿಸಿ ಚರ್ಚೆ ನಡೆದು ಕೇಂದ್ರಕ್ಕೆ ರಾಜ್ಯದ ನಿಲುವು ತಿಳಿಸುವ ಅಗತ್ಯವಿದೆ ಎಂದಿದ್ದಾರೆ. ಬಹು ನಿರೀಕ್ಷಿತ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಆದ್ಯತೆಯ ಮೇರೆಗೆ ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಹಿರಿಯೂರು ತಾಲೂಕಿನ ಆದಿರಾಳು ಗ್ರಾಮದ ಬಳಿ ಭದ್ರಾ ನದಿಗೆ ಬಾಗಿನ ಅರ್ಪಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರುವ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಯೋಜನೆಯ ವ್ಯಾಪ್ತಿಯಲ್ಲಿ 17 ಟಿಎಂಸಿ ನೀರನ್ನು ಲಿಫ್ಟ್ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವರು ಹೇಳಿದರು. ಯೋಜನೆ ಅನುಷ್ಠಾನದಲ್ಲಿ ಆರ್ಥಿಕ ಅಥವಾ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಯಾವುದೇ ತೊಡಕುಗಳು ಎದುರಾದರೂ ಅವುಗಳನ್ನು ಪರಿಹರಿಸಿ 17 ಟಿಎಂಸಿ ನೀರನ್ನು ಲಿಫ್ಟ್ ಮಾಡುವ ಕಾರ್ಯಕ್ರಮವನ್ನು ತಡೆರಹಿತವಾಗಿ ಮುಂದುವರಿಸಲಾಗುವುದು ಎಂದು ಸಚಿವ ಎನ್ ಚಲುವರಾಯಸ್ವಾಮಿ ಸ್ಪಷ್ಟಪಡಿಸಿದರು. ಭದ್ರಾ ಮೇಲ್ದಂಡೆ ಯೋಜನೆಯ ಮೂಲಕ ಬಯಲುಸೀಮೆ ಭಾಗಕ್ಕೆ ನೀರು ಹರಿಸುವ ರಾಜ್ಯ ಸರ್ಕಾರದ ಸಂಕಲ್ಪ ಸಾಕಾರಗೊಂಡಿದ್ದು, ಇದರ ಸಂಕೇತವಾಗಿ ಇದೇ 24ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಿತ್ರದುರ್ಗಕ್ಕೆ ಆಗಮಿಸಿ ಭದ್ರಾ ಜಲಕ್ಕೆ ಗಂಗಾಪೂಜೆ ನೆರವೇರಿಸಲಿದ್ದಾರೆ ಎಂದರು.
1: 24ನೇ ತಾರೀಕು ಈ ಒಂದು ಬಹುದಿನದ ಕಾರ್ಯಕ್ರಮ, ನಿಜಲಿಂಗಪ್ಪನವರ ಕನಸು, ಎಸ್ಎಂ ಕೃಷ್ಣ ಅವರು ಪ್ರಾರಂಭ ಮಾಡಿದಂತ ಈ ಸರ್ಕಾರ ಬಂದ ಮೇಲೆ ಮೂರುವರೆ ವರ್ಷದಲ್ಲಿ ಸಿದ್ದರಾಮಯ್ಯನವರು ನೀರಾವರಿ ಸಚಿವರಾಗಿ ಡಿಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಈ ಜಿಲ್ಲೆಯ ಶಾಸಕ ಸುಧಾಕರ್ ಇರ್ಬೋದು, ರಘುಮೂರ್ತಿ ಇರ್ಬೋದು, ಎಲ್ಲ ಶಾಸಕರ ಒತ್ತಡದಿಂದ ಬಹಳ ಆದ್ಯತೆ ಮೇಲೆ ಮಾಡಬೇಕು ಅಂತ ಮಾಡಿದ್ವಿ. ಇವತ್ತು ಫಲ ಸಿಕ್ಕಿದೆ, ನೀರಿನ ಬಿಟ್ಟಿದ್ದೀವಿ, ಅದನ್ನ ಅಧಿಕೃತವಾಗಿ ಪೂಜೆ ಸಲ್ಲಿಸಲಿಕ್ಕೋಸ್ಕರ ಮನೆ 24ನೇ ತಾರೀಕು ಮನೆ ಮುಖ್ಯಮಂತ್ರಿಗಳು ಬರ್ತಾ ಇದೆ. ಯಾವುದೇ ಕಾರಣಕ್ಕೆ 17 ಟಿಎಂಸಿ ನೀರನ್ನ ಲಿಫ್ಟ್ ಮಾಡುವಂತದನ್ನ ನಾವು ನಿಧಾನ ಮಾಡಲ್ಲ, ಮೊದಲನೇ ಆದ್ಯತೆ.
0: ಗದಗ ತಾಲೂಕನ್ನು ಬರ ಪೀಡಿತ ತಾಲೂಕು ಎಂದು ಸರ್ಕಾರ ಘೋಷಿಸದಿದ್ದರೆ ಅಕ್ಟೋಬರ್ 10ರಂದು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರೈತರ ಪರ ನಿಲ್ಲುವುದಾಗಿ ಶಾಸಕ ಎಚ್ಕೆ ಪಾಟೀಲ್ ಹೇಳಿದ್ದಾರೆ. ಗದಗ ತಾಲೂಕಿನ ಮುಳಗುಂದದಲ್ಲಿಂದು ರೈತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಯ ಬರಗಾಲದ ಕುರಿತು ಮುಖ್ಯಮಂತ್ರಿಯವರು ಪರಿಶೀಲಿಸಿದ್ದರೂ ಬರಗಾಲ ತಾಲೂಕು ಎಂದು ಘೋಷಿಸುವಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಟೀಕಿಸಿದರು. ಈ ಸಂಬಂಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿರುವುದಾಗಿ ಇರುವುದಾಗಿ ಹೆಚ್.ಕೆ. ಪಾಟೀಲ್ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮತ್ತು ವಿಶೇಷ ಅಭಿಯಾನದ ಅಂಗವಾಗಿ ಇಂದು ಆಯೋಜಿಸಿದ್ದ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವಾಸಂತಿ ಅಮರ್ ಚಾಲನೆ ನೀಡಿದರು. ಬಳಿಕ ಅವರು ಮಾತನಾಡಿ, ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸುವುದು ಮತ್ತು ಪರಿಷ್ಕರಣೆ ಬಗ್ಗೆ ನಿಗದಿತ ನಮೂನೆಗಳನ್ನು ಸಲ್ಲಿಸಿ ಹೆಸರು ಸೇರ್ಪಡೆ ಮಾಡಬಹುದಾಗಿದೆ ಎಂದರು. ಕೋಲಾರದಲ್ಲಿಂದು ಆಯೋಜಿಸಿದ್ದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕರಡು ಪಟ್ಟಿಯಲ್ಲಿ ಅರ್ಹ ಮತದಾರರ ಹೆಸರು ಬಿಟ್ಟು ಹೋಗಿದ್ದಲ್ಲಿ ನಿಗದಿತ ಪ್ರಕ್ರಿಯೆಯಂತೆ ಮರು ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ. 18 ವರ್ಷ ಪೂರ್ಣಗೊಂಡಿರುವ ಯುವಜನರು ಹೊಸ ಮತದಾರರಾಗಿ ನೋಂದಾಯಿಸಿಕೊಳ್ಳುವಂತೆಯೂ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಕೊಡಗು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಎಸ್.ಕೆ. ಸೋಮಶೇಖರ್ ವಿವಿಧ ಮತಗಟ್ಟೆಗೆ ಭಾನುವಾರ ಭೇಟಿ ನೀಡಿ ಪರಿಶೀಲಿಸಿ ಮಾಹಿತಿ ಪಡೆದರು. ಅಭಿಯಾನಕ್ಕೆ ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ ದೊರೆತಿದೆ ಎಂದು ಅವರು ತಿಳಿಸಿದರು. ಗದಗದಲ್ಲಿಂದು ಆಯೋಜಿಸಿದ್ದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ರಾಧಾ ಮಣ್ಣೂರ ಚಾಲನೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಜಿಲ್ಲೆಯಾದ್ಯಂತ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಈ ಸಾಲಿನ ಪೋಷಣ್ ಮಾಸಾಚರಣೆಯ ಘೋಷವಾಕ್ಯವಾಗಿದೆ. ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಜುಳಾ ಮಾತನಾಡಿ, ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿ ನಿರ್ವಹಣೆ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಇಡೀ ಸಮುದಾಯದ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ನಾಳೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣ ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಿವೆ. ಬಂದ್ಗೆ ರೈತ ಸಂಘಟನೆಗಳು, ರಾಜಕೀಯ ಪಕ್ಷಗಳು, ರೈತ ಮುಖಂಡರು, ಕಾಫಿ ಬೆಳೆಗಾರರ ಸಂಘಟನೆಗಳು ಬೆಂಬಲ ನೀಡಿದ್ದು, ನಾಳೆ ಮುಂಜಾನೆ 6ರಿಂದ ಸಂಜೆ 6 ಗಂಟೆವರೆಗೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ ಮಾಡಲಾಗುವುದು ಎಂದು ರೈತ ಸಂಘಟನೆಗಳು ತಿಳಿಸಿವೆ. ಅಭಿವೃದ್ಧಿ ಕಾಮಗಾರಿಗಳ ವಿಚಾರದಲ್ಲಿ ಅಧಿಕಾರಿಗಳು ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಎಂದು ಕೋಲಾರ ಶಾಸಕ ಡಾ ಕೊತ್ತೂರು ಜಿ ಮಂಜುನಾಥ್ ಹೇಳಿದ್ದಾರೆ. ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಒಳಚರಂಡಿ ಮಾರ್ಗ ಸೇರಿದಂತೆ ಯಾವುದೇ ಕಾಮಗಾರಿಗಳ ಅಂದಾಜು ಪಟ್ಟಿ ಮತ್ತು ಪ್ರಗತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಒದಗಿಸಬೇಕು ಎಂದು ಸೂಚಿಸಿದರು. ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಮಾತನಾಡಿ, ಯಾವುದೇ ಕಾಮಗಾರಿ ಪ್ರಾರಂಭಿಸುವ ಮುನ್ನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಉಸ್ತುವಾರಿ ಸಚಿವರ ಗಮನಕ್ಕೆ ತರುವುದು ಕಡ್ಡಾಯ ಎಂದು ಅವರು ಸ್ಪಷ್ಟಪಡಿಸಿದರು. ಸುಪ್ರೀಂಕೋರ್ಟ್ ಹಾಗೂ ಹೈಕೋರ್ಟ್ ಆದೇಶಗಳ ಅನ್ವಯ ಖಾಲಿ ನಿವೇಶನಗಳನ್ನು ಮಾಲೀಕರೇ ಸ್ವತಃ ತ್ವರಿತವಾಗಿ ಸ್ವಚ್ಛಗೊಳಿಸಬೇಕು. ಒಂದು ವೇಳೆ ತಪ್ಪಿದಲ್ಲಿ ನಗರಸಭೆಯಿಂದಲೇ ಆ ಕಾರ್ಯವನ್ನು ನಡೆಸಿ ಅದಕ್ಕೆ ತಗಲುವ ವೆಚ್ಚದ ಜೊತೆಗೆ 2,000 ರಿಂದ 3,000 ರೂಪಾಯಿಗಳವರೆಗೆ ದಂಡ ವಿಧಿಸಲಾಗುವುದು ಎಂದು ಅವರು ಎಚ್ಚರಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಕರಾವಳಿ ಭಾಗದಲ್ಲಿ ದುರ್ಬಲವಾಗಿತ್ತು. ಕೆಲವೆಡೆ ಮಳೆಯಾಗಿದೆ. ಬೆಂಗಳೂರು ಕೆಐಎಎಲ್ ವೀಕ್ಷಣಾಲಯದಲ್ಲಿ 9, ಎಚ್ಎಎಲ್ ವಿಮಾನ ನಿಲ್ದಾಣ ಹೊಸಕೋಟೆಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 3 ದಿನಗಳ ಕಾಲ ರಾಜ್ಯಾದ್ಯಂತ ಹವಾಮಾನದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವು ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 28 ಹಾಗೂ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ 3 ದಿನ ವಿಧಾನಮಂಡಲದ ವಿಶೇಷ ಅಧಿವೇಶನ. ಕಸ್ತೂರಿ ರಂಗನ್ ವರದಿ, ಬರ ಪರಿಸ್ಥಿತಿ ಕುರಿತು ಚರ್ಚೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರದಿಂದ ನೆರವು ಪಡೆಯಲು ದೆಹಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ನಿರ್ಧಾರ, ಡಾ ಜಿ ಪರಮೇಶ್ವರ್. ಆದ್ಯತೆ ಮೇರೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಬದ್ಧ, ಸಚಿವ ಚಲುವರಾಯಸ್ವಾಮಿ. ಹಾಗೂ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಹಲವೆಡೆ ಜನಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ನಾಡಿನ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ರುದ್ರಗೌಡ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ, ಎಲ್ಲಾ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು, ಈ ವಿಷಯ ಕುರಿತು ಮಾಹಿತಿ ನೀಡಲು ಆಕಾಶವಾಣಿಗೆ ಆಗಮಿಸಿದ್ದಾರೆ ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾ ರುದ್ರಗೌಡ ಸರ್. ಸರ್, ನಿಮಗೆ ಆಕಾಶವಾಣಿಗೆ ಸ್ವಾಗತ.
2: ನಮಸ್ಕಾರ ಮೇಡಮ್.
1: ನಮಸ್ಕಾರ ಸರ್. ಸರ್, ಪುನಶ್ಚೇತನ ಕೃಷಿ ಹಾಗಂದ್ರೆ ಏನು?
2: ಪುನಶ್ಚೇತನ ಕೃಷಿ ಅಥವಾ ರೀಜನರೇಟಿವ್ ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಒಂದು ಸಮಗ್ರ ಮತ್ತು ಸಮಗ್ರತೆಯ ದೃಷ್ಟಿಯನ್ನು ಹೊಂದಿರತಕ್ಕಂಥ ಕೃಷಿ ವಿಧಾನವಾಗಿದೆ. ಇದರ ಮುಖ್ಯ ಉದ್ದೇಶಗಳು ಮಣ್ಣಿನ ಆರೋಗ್ಯವನ್ನು ಪುನಃಸ್ಥಾಪಿಸುವುದು, ಜೀವ ವೈವಿಧ್ಯತೆಯನ್ನು ಹೆಚ್ಚಿಸುವುದು, ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ಸುಧಾರಿಸುವುದು, ಹವಾಮಾನ ಬದಲಾವಣೆಯನ್ನು ಎದುರಿಸುವ ಸಾಮರ್ಥ್ಯವನ್ನು ಬಲಪಡಿಸುವುದು ಹಾಗೂ ಕೃಷಿ ಉತ್ಪಾದಕತೆ ಮತ್ತು ರೈತರ ಜೀವನೋಪಾಯವನ್ನು ದೀರ್ಘಕಾಲಿಕವಾಗಿ ಖಚಿತಪಡಿಸಿಕೊಳ್ಳುವುದು ಈ ಪುನರುತ್ಪಾದಕ ಕೃಷಿಯ ಮುಖ್ಯ ಉದ್ದೇಶಗಳಾಗಿದೆ. ಸಾಂಪ್ರದಾಯಿಕ ಸುಸ್ಥಿರ ಕೃಷಿ ವಿಧಾನಗಳು ಈಗಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡಿಕೊಳ್ಳುವುದರ ಮೇಲೆ ಹೆಚ್ಚು ಗಮನ ಹರಿಸುವುದಾದರೆ, ಆದರೆ ಪುನಶ್ಚೇತನ ಕೃಷಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಕೃತಿಯ ಮೂಲ ಬಂಡವಾಳಗಳನ್ನು ಮರುನಿರ್ಮಿಸುವುದರ ಮೇಲೆ ಹೆಚ್ಚು ಒತ್ತು ನೀಡುತ್ತದೆ. ಇದರಲ್ಲಿ ಮುಖ್ಯವಾಗಿ ಮಣ್ಣಿನಲ್ಲಿರತಕ್ಕಂಥ ಸಾವಯವ ಪದಾರ್ಥಗಳ ಪ್ರಮಾಣವನ್ನು ಹೆಚ್ಚಿಸುವುದು, ಜನಸಂಪನ್ಮೂಲಗಳನ್ನು ಸಂರಕ್ಷಿಸಿ ಪುನರ್ಜೀವನಗೊಳಿಸುವುದು, ಮರಗಳ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸತಕ್ಕಂಥದ್ದು ಹಾಗೂ ಪ್ರಕೃತಿಕ ಜೈವಿಕ ಕ್ರಿಯೆಗಳನ್ನು ಪುನರ್ ಸಕ್ರಿಯಗೊಳಿಸುವುದು ಈ ಪುನರುತ್ಪಾದಕ ಕೃಷಿಯ ಮುಖ್ಯ ಗುರಿಗಳಾಗಿವೆ. ಈ ರೀತಿಯಾಗಿ ಪುನಶ್ಚೇತನ ಕೃಷಿ ಕೇವಲ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವುದಲ್ಲ, ಮಣ್ಣು, ನೀರು, ಮರಗಳು ಮತ್ತು ಜೀವ ವೈವಿಧ್ಯತೆಯಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಪುನಃ ಬಲಪಡಿಸುವ ಮೂಲಕ ಪರಿಸರ ಸಂರಕ್ಷಣೆ, ಹವಾಮಾನ ಸ್ಥೈರ್ಯ ಹಾಗೂ ರೈತರ ಸುಸ್ಥಿರ ಜೀವನೋಪಾಯವನ್ನು ಖಚಿತಪಡಿಸಿಕೊಳ್ಳುವ ಒಂದು ಕೃಷಿ ವಿಧಾನವಾಗಿದೆ ಅಂತ ಹೇಳ್ಬೋದು ಮೇಡಮ್.
1: ಸರ್, ನಮ್ಮ ಭಾರತದಲ್ಲಿ ಕಾಫಿ ಕೃಷಿಗೆ ಪುನಶ್ಚೇತನ ಕೃಷಿ ಹೇಗೆ ಅನ್ವಯವಾಗುತ್ತೆ?
2: ಒಳ್ಳೆಯ ಪ್ರಶ್ನೆ. ಭಾರತದಲ್ಲಿ ಕಾಫಿಯನ್ನ ಸಾಂಪ್ರದಾಯಿಕವಾಗಿ ನೆರಳು ಆಧಾರಿತ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಬೆಳೆಯಲಾಗುತ್ತದೆ. ವಿಶೇಷವಾಗಿ ಪಶ್ಚಿಮಘಟ್ಟ ಮತ್ತು ಪೂರ್ವಘಟ್ಟ ಪ್ರದೇಶಗಳಲ್ಲಿ ಕಾಫಿ ತೋಟಗಳು ವಿವಿಧ ಸ್ಥಳೀಯ ಮತ್ತು ಆರ್ಥಿಕವಾಗಿ ಉಪಯುಕ್ತ ಮರಗಳ ಬಹುಹಂತದ ನೆರಳಿನಲ್ಲಿ ಬೆಳೀತಾ ಇದ್ದೀವಿ. ಈ ಕಾಫಿ ಕೃಷಿ ಅರಣ್ಯ ಪದ್ಧತಿಗಳು ಇಂಗಾಲದ ಸಂರಕ್ಷಣೆ, ಸೂಕ್ಷ್ಮ ಹವಾಮಾನ ನಿಯಂತ್ರಣ, ಜೀವ ವೈವಿಧ್ಯತೆ ಸಂರಕ್ಷಣೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಹಾಗೂ ಹೆಚ್ಚುವರಿ ಆದಾಯದಂತಹ ಅನೇಕ ಪರಿಸರ ಸೇವೆಗಳನ್ನು ಒದಗಿಸುತ್ತದೆ. ಆದ್ದರಿಂದ ಭಾರತದಲ್ಲಿ ಈಗಾಗಲೇ ಇರುವ ಪರಿಸರ ಸ್ನೇಹಿ ಕಾಫಿ ಪದ್ಧತಿಗಳು ಪುನಶ್ಚೇತನ ಕಾಫಿ ಕೃಷಿಗಳ ಮೂಲಕ ಮತ್ತಷ್ಟು ಬಲಪಡಿಸಿಕೊಳ್ಳುವಂಥದ್ದನ್ನು ನಾವು ಹೇಳಬಹುದು ಮೇಡಮ್.
1: ಈಗ ನಮ್ಮ ಭಾರತದಲ್ಲಿ ಕಾಫಿ ಕೃಷಿ ಪುನಶ್ಚೇತನ ಕೃಷಿಗೆ ಏಕೆ ಸೂಕ್ತವಾಗಿ ಇದೆ ಅಂತ ನಾವು ಇದು ಮಾಡಬಹುದು?
2: ಖಂಡಿತವಾಗ್ಲೂ, ಭಾರತದ ಕಾಫಿ ತೋಟಗಳು ನಾನು ಆವಾಗಲೇ ಹೇಳಿದ ಹಾಗೆ ಪರಿಸರ ಸ್ನೇಹಿ ಮತ್ತು ಜೀವ ವೈವಿಧ್ಯದಿಂದ ಸಮೃದ್ಧವಾದ ಕೃಷಿ ವ್ಯವಸ್ಥೆಗಳೆಂದು ಗುರುತಿಸಲ್ಪಟ್ಟಿವೆ. ಕಾಫಿಯನ್ನು ಸಾಮಾನ್ಯವಾಗಿ ಮರಗಳ ಅಡಿಯಲ್ಲಿ ಬೆಳೆಯುವುದರಿಂದ ತೋಟಗಳಲ್ಲಿ ಸಂಕೀರ್ಣವಾದ ಕೃಷಿ ಅರಣ್ಯ ಪರಿಸರ ನಿರ್ಮಾಣವಾಗುತ್ತದೆ. ಈ ವ್ಯವಸ್ಥೆಗಳು ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವ ಜೊತೆಗೆ ಮಣ್ಣು ಮತ್ತು ನೀರನ್ನು ಕಾಪಾಡುತ್ತದೆ, ತೋಟದ ಉಷ್ಣಾಂಶವನ್ನು ನಿಯಂತ್ರಿಸಿ ಮತ್ತು ಹೆಚ್ಚಿನ ಪ್ರಮಾಣದ ಇಂಗಾಲವನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಉದಾಹರಣೆ ನೋಡುವುದಾದರೆ, ಭಾರತದ ನೆರಳಿನಲ್ಲಿ ಬೆಳೆಯುವ ಕಾಫಿ ವ್ಯವಸ್ಥೆಗಳು ಪ್ರತಿಯೊಂದು ಹೆಕ್ಟರ್ಗೆ ಸುಮಾರು 140-220 ಟನ್ಗಳಷ್ಟು ಇಂಗಾಲವನ್ನು ಸಂಗ್ರಹಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಪಶ್ಚಿಮ ಘಟ್ಟದ ಕಾಫಿ ತೋಟಗಳು ಪಕ್ಷಿಗಳು, ಸಸ್ತನಿಗಳು ಮತ್ತು ಮಣ್ಣಿನ ಸೂಕ್ಷ್ಮ ಜೀವಿಗಳು ಸೇರಿದಂತೆ ಅಪಾರ ಜೀವ ವೈವಿಧ್ಯತೆಗೆ ಆಶ್ರಯವನ್ನು ನೀಡತಕ್ಕಂಥದ್ದಾಗಿದೆ. ಹೀಗಾಗಿ ಕಾಫಿ ಕೃಷಿ ಅರಣ್ಯ ವ್ಯವಸ್ಥೆಗಳು ಪ್ರಕೃತಿಗೆ ಅನುಕೂಲಕರವಾದ ಕೃಷಿ ಮಾದರಿಯಾಗಿದ್ದು, ಪುನಶ್ಚೇತನ ಕಾಫಿ ಕೃಷಿಯ ಮೂಲಕ ಅದರ ಪರಿಸರ ಮತ್ತು ಆರ್ಥಿಕ ಪ್ರಯೋಜನಗಳನ್ನು ಮತ್ತಷ್ಟು ಈ ಪುನರುತ್ಪಾದಕ ಕೃಷಿ ಮುಖಾಂತರ ಹೆಚ್ಚು ಮಾಡಬಹುದಾಗಿದೆ.
1: ಸರಿ ಸರ್, ಈ ನಮ್ಮ ಕಾಫಿ ಕೃಷಿ ಅರಣ್ಯ ವ್ಯವಸ್ಥೆಗಳು ಒದಗಿಸುವಂತಹ ಪ್ರಮುಖ ಪರಿಸರ ಸೇವೆಗಳು ಯಾವುವು ಸರ್?
2: ಇದು ಅತಿ ಉತ್ತಮವಾದಂತಹ ಪ್ರಶ್ನೆ ಮೇಡಮ್. ಕಾಫಿ ಕೃಷಿ ಅರಣ್ಯ ವ್ಯವಸ್ಥೆಗಳು ಅನೇಕ ಪರಿಸರ ಸ್ನೇಹಿ ಮತ್ತು ಪರಿಕರ ಸೇವೆಗಳನ್ನು ಒದಗಿಸುತ್ತದೆ. ಅವುಗಳಲ್ಲಿ ನೋಡುವುದಾದ್ರೆ ಮುಖ್ಯವಾಗಿ ಇಂಗಾಲದ ಸಂಗ್ರಹಣೆ ಅಥವಾ ನಾವು ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಅಂತ ಹೇಳ್ತೀವಿ, ಸೂಕ್ಷ್ಮ ಹವಾಮಾನ ನಿಯಂತ್ರಣ ಮೈಕ್ರೋ ಕ್ಲೈಮೇಟ್ ರೆಗ್ಯುಲೇಷನ್, ಜೀವ ವೈವಿಧ್ಯ ಸಂರಕ್ಷಣೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ಪೋಷಕಾಂಶಗಳ ಮರುಬಳಕೆ, ಪರಾಗಸ್ಪರ್ಶಕ್ಕೆ ನೆರವು ನೀಡತಕ್ಕಂಥದ್ದು, ನೈಸರ್ಗಿಕ ಕೀಟಗಳ ನಿರ್ವಹಣೆ, ರೈತರಿಗೆ ಹೆಚ್ಚುವರಿ ಆದಾಯಕ್ಕೆ ಅನುಕೂಲವಾಗತಕ್ಕಂಥ ಅವಕಾಶಗಳು, ಇತ್ತಿತ್ತಲಾಗಿ ಸುಸ್ಥಿರ ಕ್ರಮಗಳಿಂದ ಬೆಳೆದಂಥ ಬೆಳೆಗಳಿಗೆ ಹೆಚ್ಚು ಬೇಡಿಕೆ ಇದೆ. ಮುಖ್ಯವಾಗಿ ಕಾಫಿಯಲ್ಲಿ ನೋಡೋದಾದರೆ ಯುರೋಪ್ ದೇಶಗಳಲ್ಲಿ ಇತ್ತೀಚೆಗೆ ಕಂಡಂತ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ನಲ್ಲಿ EUDR ಯುರೋಪಿಯನ್ ಡಿಫಾರೆಸ್ಟೇಷನ್ ರೆಗ್ಯುಲೇಷನ್ ಆಕ್ಟ್, ಅಂದರೆ ನಾವು ಅರಣ್ಯ ನಾಶ ಮಾಡಿ ಯಾವುದೇ ಕೃಷಿ ಉತ್ಪನ್ನಗಳನ್ನು ಬೆಳೆದ್ರೆ ಆ ದೇಶಕ್ಕೆ ನಾವು ರಫ್ತು ಮಾಡಲಿಕ್ಕಾಗಲ್ಲ. ಕಾಫಿ ಮುಖ್ಯವಾಗಿ ರಫ್ತು ಬೆಳೆ, ಇದನ್ನು ನಾವು ಸುಲಭವಾಗಿ ನಾವು ಕಂಪ್ಲೈ ಮಾಡಬಹುದು, ಅದರ ಆ ರೆಗ್ಯುಲೇಷನ್ಗೆ ನಾವು ಸುಲಭವಾಗಿ ಹೊಂದಿಸ್ಕೊಳ್ತಕ್ಕಂಥ ಕೂಡ ಲಾಭ ಇದೆ. ಈ ಎಲ್ಲ ಕಾರಣಗಳಿಂದ ನೆರಳಿನಲ್ಲಿ ಬೆಳೆಯತಕ್ಕಂಥ ಕಾಫಿ ವ್ಯವಸ್ಥೆಗಳು ಪರಿಸರ ಮತ್ತು ಆರ್ಥಿಕ ಎರಡು ದೃಷ್ಟಿಯಿಂದ ಬಹಳ ಮಹತ್ವವಾಗಿದೆ.
1: ಸರಿ ಸರ್. ಸರ್, ನಮ್ಮ ಭಾರತ ದೇಶದಲ್ಲಿ ಈ ಕಾಫಿ ಪುನಶ್ಚೇತನವಾಗಬೇಕಂದ್ರೆ ಕಾಫಿ ಕೃಷಿ ಏಕೆ ಅಗತ್ಯವಾಗಿ ಬೇಕು?
2: ಇದು ಒಂದು ಉತ್ತಮವಾದಂಥ ಪ್ರಶ್ನೆ ಅಂತಲೇ ಹೇಳ್ಬೋದು. ನಾವು ಭಾರತದ ಕಾಫಿ ವ್ಯವಸ್ಥೆಗಳು ಪರಿಸರ ಸ್ನೇಹಿ, ಜೀವ ವೈವಿಧ್ಯತೆ ಸಮೃದ್ಧವಾಗಿದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸವಾಲುಗಳು ಅವುಗಳ ಸುಸ್ಥಿರತೆ ಮತ್ತು ದೀರ್ಘಕಾಲಿಕ ಉತ್ಪಾದನೆಗೆ ಅಪಾಯನ ಉಂಟು ಮಾಡತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಹವಾಮಾನ ವೈಪರೀತ್ಯತೆ ಅಥವಾ ಕ್ಲೈಮೇಟ್ ವೇರಿಯಬಿಲಿಟಿ ಅಂತ ಹೇಳ್ತೀವಿ, ಅನಿಯಮಿತ ಮಳೆ, ದೀರ್ಘಕಾಲಿಕ ಬರ, ಹೂ ಬಿಡುವುದರ ಸಮಯದಲ್ಲಿ ಮಳೆ ಬಾರದೇ ಇರತಕ್ಕಂಥದ್ದು, ಹಾಗೂ ಹೆಚ್ಚುತ್ತಿರುವ ತಾಪಮಾನಗಳು ಕಾಫಿ ಗಿಡಗಳ ಹೂ ಬಿಡುವಿಕೆ, ಕಾಯಿ ಬೆಳವಣಿಗೆ, ಕಾಫಿ ಗುಣಮಟ್ಟದ ಮೇಲೆ ತುಂಬಾ ಪರಿಣಾಮವನ್ನು ಬೀರುತ್ತವೆ. ಆದ್ದರಿಂದ ಉತ್ಪಾದನೆ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಇನ್ನೊಂದು ಎರಡನೇದು ವಿಚಾರ ನಾವು ಹೇಳಬೇಕಾದ್ರೆ ನೆರಳಿನ ಮರಗಳನ್ನ ಕಡಿಮೆ ಮಾಡಿ, ಥಿನ್ನಿಂಗ್ ಆಫ್ ದಿ ಸೇಡ್ ಟ್ರೀಸ್ ಅಂತ ಹೇಳ್ತೀವಿ ನಾವು, ನೆರಳಿನ ಮರಗಳನ್ನು ಕಡಿಮೆ ಮಾಡ್ತಾ ಇದ್ರೆ ಬೆಳೆಗಾರ ಬಂಧುಗಳು ಅಲ್ಪಾವಧಿಯ ಇಳುವರಿ ಹೆಚ್ಚಿನ ಮಾಡತಕ್ಕಂಥ ಉದ್ದೇಶದಿಂದ ಸ್ಥಳೀಯ ಮರಗಳನ್ನ ಕಡಿದ್ಬಿಟ್ಟು ತೆರಳುಗೊಳಿಸಿ ಒಂದೇ ಸಿಲ್ವರ್ ಬೋಕು ಅಥವಾ ಒಂದೇ ತರನಾದಂತಹ ಮರಗಳನ್ನು ಹಾಕ್ತಾ ಇದ್ದಾರೆ. ಇದರಿಂದ ಜೀವ ವೈವಿಧ್ಯತೆ, ಇಂಗಾಲದ ಸಂಗ್ರಹಣಾ ಸಾಮರ್ಥ್ಯ, ಮಣ್ಣಿನ ಪೋಷಕಾಂಶಗಳ ಉಳಿದುಕೊಳ್ಳುವ ಸಾಮರ್ಥ್ಯ, ಹವಾಮಾನ ಬದಲಾವಣೆ ತಗ್ಗಿಸುವ ಸಾಮರ್ಥ್ಯನೂ ಕೂಡ ಕುಂಠಿತವಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು, ಮಣ್ಣಿನಲ್ಲಿ ಇರತಕ್ಕಂಥ ಸಾವಯವ ಪದಾರ್ಥಗಳು ಕೂಡ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಮುಖ್ಯವಾದ ವಿಷಯ, ಹಸಿರುಮನೆ ಅನಿಲಗಳ ಹೊರಸೂಸುವಿಕೆ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಕೂಡ ಹೆಚ್ಚಾಗ್ತಾ ಇದೆ. ಇದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಪುನಶ್ಚೇತನ ಕೃಷಿ ಒಂದು ಅಡಿಪಾಯ ಅಂತ ನಾವು ಹೇಳ್ಬೋದು ಮೇಡಮ್.
1: ಸರಿ ಸರ್, ಈ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಅಂದ್ರೆ ಪುನಶ್ಚೇತನವಾಗಬೇಕಂದ್ರೆ ಮುಖ್ಯವಾಗಿ ಕಾಫಿ ಕೃಷಿಯಲ್ಲಿ ಅತ್ಯಂತ ಪ್ರಮುಖವಾಗಿ ಪದ್ಧತಿಗಳನ್ನ ನಾವು ನೋಡ್ತೀವಿ, ಆ ಪದ್ಧತಿಗಳು ಯಾವ ಸ್ವಲ್ಪ ತಿಳಿಸ್ಕೊಡಿ ಸರ್?
2: ಖಂಡಿತವಾಗಿಲೂ, ಅತ್ಯಂತ ಪ್ರಮುಖ ಪದ್ಧತಿಗಳಲ್ಲಿ ಒಂದು ಅಂತಂದ್ರೆ ಜೀವ ವೈವಿಧ್ಯ ಮತ್ತು ಬಹು ಹಂತದ ನೆರಳಿನ ಮರಗಳನ್ನು ಕಾಪಾಡುವುದಾಗಿದೆ. ನೆರಳು ನಿರ್ವಹಣೆ ಪುನಶ್ಚೇತನ ಕಾಫಿಯ ಒಂದು ಆಧಾರ ಸ್ತಂಭವಾಗಿದೆ ಅಂತ ನಾವು ಹೇಳ್ಬೋದು. ವಿವಿಧ ಜಾತಿಯ ನೆರಳಿನ ಮರಗಳನ್ನು ತೋಟದಲ್ಲಿ ಇಟ್ಕೊಳ್ಳುವುದರಿಂದ ಸೂಕ್ಷ್ಮ ಹವಾಮಾನ ನಿಯಂತ್ರಣವಾಗುತ್ತದೆ, ಇಂಗಾಲ ಸಂಗ್ರಹಣಾ ಸಾಮರ್ಥ್ಯನೂ ಕೂಡ ಹೆಚ್ಚಾಗುತ್ತದೆ. ಆದ್ದರಿಂದ ರೈತರು ಸ್ಥಳೀಯ ನೆರಳಿನ ಮರಗಳನ್ನು ಉಳಿಸುವುದರ ಜೊತೆಗೆ ವಿವಿಧ ಜಾತಿಯ ಮರಗಳನ್ನು ಕೂಡ ನಾವು ಬೆಳೀಲಿಕ್ಕೆ ಉತ್ತೇಜನವನ್ನು ಕೊಡ್ತಾ ಇರ್ತೀವಿ.
1: ಈ ಸ್ಥಳೀಯ ಮರಗಳು ಅಂತ ಹೇಳಿದ್ರೆ, ಈ ಸ್ಥಳೀಯ ಮರಗಳು ಮತ್ತೆ ಮಿಶ್ರ ನೆರಳು ಮರಗಳು ಉತ್ತಮವಾಗಿ ತೋರಿಸುವ ರೀತಿಯಲ್ಲಿ ನಮಗೆ ಸಾಕ್ಷ್ಯ ಏನಾದರೂ ಇದೇನಾ?
2: ಖಂಡಿತವಾಗಿಲೂ ಹೌದು. ನಾವು ಸಂಶೋಧನೆ ಪ್ರಕಾರ ಸ್ಥಳೀಯ ಮತ್ತು ಮಿತ್ರ ಜಾತಿಯ ನೆರಳ ವ್ಯವಸ್ಥೆಗಳು ಸಿಲ್ವರ್ ಓಕ್ನಂತ ವಿದೇಶಿಯ ನೆರಳಿನ ಮರಗಳ ಪ್ರಾಬಲ್ಯವಿರುವ ವ್ಯವಸ್ಥೆಗಳಿಗಿಂತ ಹೆಚ್ಚಿನ ಜೈವಿಕ ದ್ರವ್ಯರಾಶಿ ಅಂದ್ರೆ ನಾವು ಬಯೋಮಾಸ್ ಅಂತ ಹೇಳ್ತೀವಲ್ಲ ಅದು, ಮತ್ತು ಇಂಗಾಲದ ಸಂಗ್ರಹಣೆ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ನಾ ಆವಾಗಲೇ ಹೇಳಿದಾಗೆ ಸರಾಸರಿ ಸಣ್ಣ ಒಂದು ಫಾರೆಸ್ಟ್ ವ್ಯವಸ್ಥೆಕ್ಕಿಂತನೂ ಕೂಡ ಈ ಸ್ಥಳೀಯ ಮತ್ತು ಮಿಶ್ರ ಜಾತಿ ಮರಗಳಿದ್ರೆ ಇಂಗಾಲದ ಸಂಗ್ರಹಣೆ ಮತ್ತು ಜೈವಿಕ ವೈವಿಧ್ಯತೆಗೆ ಹೆಚ್ಚು ಅನುಕೂಲವಾಗುತ್ತೆ. ಬೇರೆ ಬರೀ ಒಂದೇ ತರನಾದಂಥ ಸಿಲ್ವರ್ ಓಕ್ನಂತಹ ವಿದೇಶಿ ಮರಗಳ ಇರತಕ್ಕಂಥ ವ್ಯವಸ್ಥೆಗಿಂತನೂ ಕೂಡ ಸ್ಥಳೀಯ ಮತ್ತು ಮಿಶ್ರ ಮರಗಳು ಇರೋದ್ರಿಂದ ಹೆಚ್ಚಿನ ಒಂದು ಸೂಕ್ಷ್ಮ ಪರಿಸರ ವ್ಯವಸ್ಥೆ ಹೆಚ್ಚಾಗಿ ಕಾಫಿಯ ಸ್ಥಿರತೆ ಉತ್ಪಾದನೆಯಲ್ಲಿ ಸ್ಥಿರತೆಯನ್ನು ನಾವು ಕಂಡ್ಕೋಬಹುದು.
1: ಕಾಫಿ ಬೆಳೆಯೋದಕ್ಕೆ ರೈತರು ಮಣ್ಣಿನ ಸಾವಯವ ಪದಾರ್ಥಗಳನ್ನ ಕೆಲವು ಟೈಮಲ್ಲಿ ಬಳಸಬೇಕಾಗುತ್ತೆ. ಅದು ಯಾವ ರೀತಿ ಸಾವಯವ ಪದಾರ್ಥವನ್ನು ಹೇಗೆ ಹೆಚ್ಚಿಸಬಹುದು ಸರ್?
2: ಇದು ಒಂದು ಉತ್ತಮವಾದಂತಹ ಪ್ರಶ್ನೆ ಅಂತ ಹೇಳ್ತೀನಿ ಮೇಡಮ್. ಆರೋಗ್ಯಕರ ಮಣ್ಣು ಪುನಶ್ಚೇತನ ಕಾಫಿಯ ಕೃಷಿಗೆ ಮೂಲಾಧಾರವಾಗಿದೆ. ರೈತರು ಮಣ್ಣಿನ ಸಾವಯವ ಪದಾರ್ಥಗಳನ್ನು ಹೆಚ್ಚಿಸಲು ಕೆಲವೊಂದಿಷ್ಟು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಮೊದಲನೇದಾಗಿ ಮಣ್ಣಿನ ಹೊದಿಕೆ ಅಥವಾ ಮಲ್ಚಿಂಗ್ ಅಂತ ಹೇಳ್ತೀವಿ, ಕೃಷಿ ಅವಶೇಷಗಳ ಮರುಬಳಕೆ ಮಾಡುವುದಾಗಿರ್ಬೋದು, ಕಾಂಪೋಸ್ಟ್ ಬಳಕೆ, ಎರೆಹುಳು ಗೊಬ್ಬರಗಳ ಬಳಕೆ, ಬಿದ್ದ ಎಲೆಗಳನ್ನು ಮರಳಿ ಮಣ್ಣಿಗೆ ಸೇರಿಸತಕ್ಕಂಥ ಕ್ರಮಗಳಾಗಿರ್ಬೋದು, ಕಾಫಿ ಪಲ್ಪನ್ನು ಮರು ಬಳಕೆ ಆಗಿರ್ಬೋದು, ಕತ್ತರಿಸಿದ ರಂಬೆ ಮತ್ತು ಇತರ ಅವಶೇಷಗಳನ್ನು ಸಮರ್ಪಕವಾಗಿ ಬಳಸುವುದರ ಮುಖಾಂತರ ಮಣ್ಣಿನ ಫಲವತ್ತತೆ ಹೆಚ್ಚಬಹುದು. ಒಂದು ಮಾತನ್ನು ಹೇಳ್ಬೋದು, ಕೃಷಿ ಅವಶೇಷಗಳು ತ್ಯಾಜ್ಯವನ್ನು ನೋಡದೆ ಸಂಪನ್ಮೂಲವೆಂದು ಪರಿಗಣಿಸುವುದರ ಮುಖಾಂತರ ನಾವು ಮಣ್ಣಿನ ಸಾವಯವ ಪದಾರ್ಥವನ್ನು ಹೆಚ್ಚು ಮಾಡಬಹುದಾಗಿದೆ.
1: ಈಗ ನಮ್ಮ ರೈತರು ಮಣ್ಣಿನ ಸಾವಯವ ಪದಾರ್ಥಗಳನ್ನು ಯಾವ ರೀತಿ ಹೆಚ್ಚಿಸ್ಕೋಬಹುದು ಅಂತ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ಈ ಕಾಫಿ ತೋಟದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಯಾವ ಕ್ರಮಗಳನ್ನು ನಾವು ಕೈಗೊಳ್ಳಬಹುದು ಸರ್?
2: ಸಾಮಾನ್ಯವಾಗಿ ನೀವು ಕಾಫಿ ಬೆಳೀತಕ್ಕಂಥ ಪ್ರದೇಶಗಳನ್ನು ನೋಡೋದಾದ್ರೆ ಪಶ್ಚಿಮ ಮತ್ತು ಪೂರ್ವ ಘಟ್ಟ ಪ್ರದೇಶಗಳ ಗುಡ್ಡಗಾಡುಗಳಲ್ಲಿ ಕಾಫಿಯನ್ನು ಬೆಳೆಯಲಾಗ್ತಿದೆ. ಇದು ಇಳಿಜಾರಿನಲ್ಲಿ ಬೆಳೆಯೋದ್ರಿಂದ ಮಣ್ಣು ಕೊಚ್ಚನೆ ಹೆಚ್ಚಾಗ್ತಾ ಇರುತ್ತೆ. ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಇಳಿಜಾರಿಗೆ ಅಡ್ಡಲಾಗಿ ಬಾಹ್ಯರೇಖೆ ಆಧಾರಿತ ನಾಟಿ ಅಥವಾ ನಾವು ಕಂಟ್ರೋಲ್ ಪ್ಲಾಂಟಿಂಗ್ ಅಂತ ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ, ಕಂಟ್ರೋಲ್ ಪ್ಲಾಂಟಿಂಗ್ ಮಾಡೋದಾಗಿರ್ಬೋದು, ಕ್ರಿಡಲ್ ಪಿಟ್ಸ್ ಅಥವಾ ತೊಟ್ಟಿಲು ಗುಂಡಿಗಳನ್ನು ತೊಡುವುದಾಗಿರ್ಬೋದು, ಮಣ್ಣಿನ ಮುಚ್ಚಗತೆ ಅಥವಾ ಕವರ್ ಡಿಗ್ಗಿಂಗು, ಸೂಕ್ತ ಒಳಚರಂಡಿ ಕಾಲುವೆಗಳು, ಕೃಷಿ ಹೊಂಡಗಳು, ನೆಲ ಮುಚ್ಚುವ ಬೆಳೆಗಳು ಅಥವಾ ಕವರ್ ಕ್ರಾಪ್ಸ್, ಈ ಎಲ್ಲ ಕ್ರಮಗಳನ್ನು ಅಳವಡಿಸಿದ ಮುಖಾಂತರ ನೀರಿನ ಹರಿವನ್ನು ಕಡಿಮೆ ಮಾಡಿ ನೀರು ಮಣ್ಣಿನೊಳಗೆ ಹೀರಿಕೊಳ್ಳುವುದನ್ನು ಹೆಚ್ಚಿಸೋದಲ್ಲದೆ ಮಣ್ಣಿನನ್ನು ಕೂಡ ನಾವು ಸಂರಕ್ಷಣೆ ಮಾಡಲಿಕ್ಕೆ ಅನುಕೂಲವಾಗುತ್ತದೆ.
1: ಈ ಕ್ರಮಗಳ ಜೊತೆಗೆ ಕಾಫಿ ಕೃಷಿಗೆ ಹವಾಮಾನ ಸ್ಥಿರತೆಯನ್ನು ಹೆಚ್ಚಿಸಲು ನೀರಾವರಿ ಹೇಗೆ ಸಹಾಯ ಮಾಡುತ್ತದೆ ಸರ್?
2: ಖಂಡಿತವಾಗ್ಲೂ

0: ಮಾಡಬೇಕಂದ್ರೆ ನೀರಾವರಿ ವ್ಯವಸ್ಥೆ ಬಹಳ ಮುಖ್ಯವಾಗಿದೆ.
1: ಸರ್, ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಬೆಳೆ ವೈವಿಧ್ಯೀಕರಣ ಎಂದ್ರೆ ಏನು, ಹಾಗೆ ಅದು ನಮಗೆ ಏಕೆ ಮುಖ್ಯವಾಗಿ ಬೇಕಾಗುತ್ತೆ?
0: ಖಂಡಿತವಾಗಿಯೂ ಬೆಳೆ ವೈವಿಧ್ಯೀಕರಣ ಅಂದ್ರೆ ಕಾಫಿ ಒಟ್ಟಿಗೆ ವಿವಿಧ ಬೆಳೆಗಳನ್ನು ಬೆಳೆತಕ್ಕಂಥದ್ದು ಮತ್ತು ಸಂಬಂಧಿತ ಕೃಷಿ ಚಟುವಟಿಕೆಗಳನ್ನು ಸಂಯೋಜಿಸುವುದು. ಕಾಫಿ ತೋಟಗಳಲ್ಲಿ ಉದಾಹರಣೆಗೆ ಕಾಳುಮೆಣಸು, ಕಿತ್ತಳೆ, ಅವಕೇಡೋ ಅಥವಾ ಬೆಣ್ಣೆಹಣ್ಣು ಅಂತ ಹೇಳ್ತೀವಿ, ಬಾಳೆ, ಏಲಕ್ಕಿ, ವಿವಿಧ ಮಸಾಲೆ ಪದಾರ್ಥಗಳನ್ನು ನಾವು ಬೆಳೀತಕ್ಕಂಥದ್ದು. ಜೊತೆಗೆ ಸೂಕ್ತವಾದ ಪಶುಸಂಗೋಪನಾ ಚಟುವಟಿಕೆಗಳನ್ನು ಕೂಡ ಕೈಗೊಳ್ಳಬಹುದು. ಇದರಿಂದ ಏನಾಗುತ್ತೆ, ಬರೀ ಒಂದೇ ಬೆಳೆ ಬೆಳೆಯೋದ್ರಿಂದ ನಾವು ವರ್ಷದಲ್ಲಿ ಆದಾಯವನ್ನು ಒಂದೇ ಬಾರಿ ನಿರೀಕ್ಷಿಸಬಹುದು. ಕಾಫಿಯೊಟ್ಟಿಗೆ ಸಮಗ್ರತೆ ಇದ್ದರೆ ನಮಗೆ ಪ್ರತಿ ತಿಂಗಳೂ ಕೂಡ ಆದಾಯದ ಮೂಲ ಇರುತ್ತೆ. ಅಂದ್ರೆ ಇನ್ಕಮ್ ಸ್ಪ್ರೆಡಿಂಗ್ ಥ್ರೂಔಟ್ ದಿ ಇಯರ್ ಅಂತ ಹೇಳ್ತೀವಿ. ಇಫ್ ಯು ಡಿಪೆಂಡ್ ಆನ್ ಓನ್ಲಿ ಕಾಫಿ ಮತ್ತು ಕಾಳು ಮೆಣಸಾದ್ರೆ ನಮಗೆ ಮಾರ್ಚು ಏಪ್ರಿಲ್ ತಿಂಗಳಲ್ಲಿ ಮಾತ್ರ ನಾವು ಹಣದವನ್ನ ನೋಡಬಹುದು. ಅದರ ಅಲ್ಲದೇ ಈ ಸಮಗ್ರವಾದಿ ವೈವಿಧ್ಯತೆ ಇದ್ರೆ ಪ್ರತಿ ತಿಂಗಳು ಕೂಡ ನಾವು ಆದಾಯನ ತಗೊಳ್ಳಕ್ಕೆ ಅನುಕೂಲವಾಗುತ್ತೆ.
1: ಅಂದ್ರೆ ಅದರೊಟ್ಟಿಗೆ ಬೇರೇನು ನಾವು ಇದು ಮಾಡಬಹುದು ಅಂತ.
0: ಖಂಡಿತವಾಗ್ಲಿ.
1: ಈಗ ರೈತರು ಹೊರಗಿನಿಂದ ಖರೀದಿಸುವ ಕೃಷಿ ಅಂದ್ರೆ ಇನ್ಪುಟ್ಸ್ ಮೇಲಿನ ಅವಲಂಬನೆಯನ್ನು ಹೇಗೆ ಕಡಿಮೆ ಮಾಡಬಹುದು ಸರ್?
0: ಖಂಡಿತವಾದಂತಹ ಉತ್ತಮ ಪ್ರಶ್ನೆ. ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ರೈತರು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂದ್ರೆ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಈ ಪದ್ಧತಿಯನ್ನು ಅನುಸರಿಸುವ ಮುಖಾಂತರ ಸಾವಯವ ಮತ್ತು ಜೈವಿಕ ಸಂಪನ್ಮೂಲಗಳ ಜೊತೆಗೆ ಮಣ್ಣು ಪರೀಕ್ಷೆ ಆಧಾರಿತ ಸ್ಥಳೀಯ ಅಗತ್ಯಕ್ಕಿಂತ ಅನುಕೂಲಕ್ಕಂತೆ ಕಡಿಮೆ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಬಳಸಬಹುದು. ರಸಗೊಬ್ಬರಗಳ ಪರ್ಯಾಯವಾಗಿ ಕಾಂಪೋಸ್ಟು, ಎರೆಹುಳ ಗೊಬ್ಬರ, ಜೈವಿಕ ಗೊಬ್ಬರ, ನಾನು ಆಗಲೇ ಕವರ್ ಕ್ರಾಪ್ಸು, ಕೃಷಿ ಅವಶೇಷಗಳನ್ನು ಮರುಬಳಕೆ ಮಾಡುವುದರ ಮುಖಾಂತರ ನಾವು ಹೊರಗಿನಿಂದ ತರತಕ್ಕಂಥ ಪದಾರ್ಥಗಳ ಮೇಲೆ ಅವಲಂಬನೆಯನ್ನು ಖಂಡಿತವಾಗಲೂ ಈ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ತುಂಬಾ ನಾವು ಕಡಿಮೆ ಮಾಡಬಹುದು.
1: ಹಾಗೆ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಸಮಗ್ರ ಸಸ್ಯ ಆರೋಗ್ಯ ಹೇಗೆ ನಿರ್ವಹಣೆ ನಾವು ಇದು ಮಾಡಬಹುದು?
0: ಖಂಡಿತವಾಗಿ ಇದು ಒಂದು ಉತ್ತಮವಾದಂತಹ ಅಂಶ ಅಂತ ಹೇಳಬಹುದು. ಸಮಗ್ರ ಸಸ್ಯ ಆರೋಗ್ಯ ನಿರ್ವಹಣೆ ಅಥವಾ ಇಂಟಿಗ್ರೇಟೆಡ್ ಪ್ಲಾಂಟ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಕಾಫಿ ಗಿಡಗಳನ್ನ ಆರೋಗ್ಯಕರವಾಗಿ ಕಾಪಾಡಿಕೊಳ್ಳುವುದರ ಜೊತೆಗೆ ಅನಗತ್ಯ ಕೀಟನಾಶಕಗಳ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ. ಉದಾಹರಣೆಗೆ ಕೀಟ ಮತ್ತು ರೋಗ ನಿರೋಧಕ ಸಹಿಷ್ಣು ತಳಿಗಳ ಬಳಕೆ, ಜೈವಿಕ ನಿಯಂತ್ರಣ, ಪರಿಸರ ಸ್ನೇಹಿ ಕೀಟಗಳ ನಿರ್ವಹಣೆ, ಕೀಟಗಳ ನಿಯಂತ್ರಣಕ್ಕೆ ಅಗತ್ಯ ಇರತಕ್ಕಂಥ ಅಗ್ದಿ ಅನಿವಾರ್ಯ ಇದ್ದಾಗ ಮಾತ್ರ ಕೀಟನಾಶಕಗಳ ಬಳಕೆಯನ್ನು ಬಳಸಿದ್ರೆ ಇದು ಕಡಿಮೆ. ಉದಾಹರಣೆಗೆ ಇತ್ತೀಚೆಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯಿಂದ CCRI ಸುರಕ್ಷಾ ಅಂತಕ್ಕಂಥದ್ದು ಅರೇಬಿಕಾ ಕಾಫಿಯಲ್ಲಿ ಬರತಕ್ಕಂಥ ಬಿಳಿ ಕಾಂಡ ಕೊರಕಕ್ಕೆ ರೆಸಿಸ್ಟೆಂಟ್ ವೆರೈಟಿ ಆಗಿರ್ಬೋದು, ಇಂಥ ಬೆಳೆಗಳನ್ನು ಬೆಳೆಯೋದ್ರಿಂದ ತಳಿಗಳನ್ನು ಉಪಯೋಗಿಸೋದ್ರಿಂದ ನಾವು ಹೊರಗಿನಿಂದ ಅಥವಾ ಎಕ್ಸ್ಟರ್ನಲ್ ಇನ್ಪುಟ್ಸ್ ಕೆಮಿಕಲ್ ಕಂಟ್ರೋಲ್ ಇಂದ ನಾವು ಕಡಿಮೆ ಮಾಡಬಹುದು.
1: ಈಗ ನಮ್ ಕಾಫಿ ರೈತರಿಗೆ ಪುನಶ್ಚೇತನ ಕೃಷಿ ಮಾಡಬೇಕು ಅಂದ್ರೆ ಅಥವಾ ದೊರಿಬೇಕು ಅಂದ್ರೆ ಅದರ ಆರ್ಥಿಕ ಪ್ರಯೋಜನಗಳೇನಾದ್ರೂ ಇದಾವ ಸರ್?
0: ಖಂಡಿತವಾಗ್ಲು. ಪುನಶ್ಚೇತನ ಕಾಫಿ ಕೃಷಿಯು ರೈತರಿಗೆ ಹಲವು ಆರ್ಥಿಕ ಪ್ರಯೋಗಗಳನ್ನು ನೀಡಬಹುದು. ಉದಾಹರಣೆಗೆ ಹೇಳೋದಾದ್ರೆ ಹೆಚ್ಚು ಸ್ಥಿರವಾದ ಉತ್ಪಾದನೆ ಅಂದ್ರೆ ಲಾಂಗ್ ಟರ್ಮ್ ಸಸ್ಟೈನಬಲ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ವಿವಿಧ ಮೂಲಗಳ ಆದಾಯದಿಂದ ಡೈವರ್ಸಿಫಿಕೇಶನ್ ಮಾಡೋದ್ರಿಂದ ಬೇರೆ ಬೇರೆ ಬೆಳೆಗಳಿಂದ ಆದಾಯನೂ ಬರುತ್ತೆ, ಹೊರಗಿನ ಇನ್ಪುಟ್ಲಿಂದ ಅವಲಂಬನೆ ಕಡಿಮೆ ಮಾಡಬಹುದು, ಕೃಷಿ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಆಗುತ್ತೆ, ಹವಾಮಾನ ಅಪಾಯಗಳನ್ನು ಸಮಗ್ರವಾಗಿ ನಿರ್ವಹಿಸಬಹುದು, ತೋಟದ ದೀರ್ಘಕಾಲಿಕ ಆರ್ಥಿಕ ಸ್ಥಿರತೆಯನ್ನು ನಾವು ಕಂಡುಕೋಬಹುದಾಗಿದೆ ಈ ಒಂದು ಪುನಶ್ಚೇತನ ಕಾಫಿ ಕೃಷಿಯಿಂದ.
1: ಈ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಏನಾದರೂ ಸಾಮಾಜಿಕ ಪ್ರಯೋಜನಗಳೇನಾದರೂ ಇದಾವ ಸರ್?
0: ಖಂಡಿತವಾಗ್ಲು. ಪುನಶ್ಚೇತನ ಕಾಫಿ ಕೃಷಿಯು ಕಾಫಿ ತೋಟಗಳನ್ನು ಹೆಚ್ಚು ಸ್ಥಿರ ಮತ್ತು ಆರ್ಥಿಕವಾಗಿ ಸದೃಢವಾಗಿಸುವ ಮೂಲಕ ಸಣ್ಣ ರೈತರಿಗೆ ಜೀವನೋಪಾಯನ ಬಲಪಡಿಸಬಹುದು ಅಂತಲೇ ಹೇಳ್ಬೋದು. ಭಾರತದಲ್ಲಿ ಬಹುತೇಕ ಕಾಫಿ ತೋಟಗಳು ಸಣ್ಣ ರೈತರ ಒಂದು ಒಡೆತನದಲ್ಲಿದೆ. ಈ ಎಲ್ಲ ಸಾಮಾಜಿಕ ಅಂಶಗಳ ಮುಖಾಂತರ ಮುಖ್ಯವಾಗಿ ನಾನು ಆವಾಗಲೇ ಹೇಳಿದ ಹಾಗೆ UDR ಅಂತೇಳಿ ಐರೋಪ್ಯ ದೇಶದಲ್ಲಿ ಅರಣ್ಯ ನಾಶ ಮಾಡಿ ಯಾವುದೇ ಪದಾರ್ಥನ ಎಕ್ಸ್ಪೋರ್ಟ್ ಮಾಡಿದ್ರೆ ಆಗೋದಿಲ್ಲ, ಈ ಒಂದು ನಾವು ಅರಣ್ಯ ವ್ಯವಸ್ಥೆಯಲ್ಲಿ ಕಾಫಿ ಬೆಳೀತಕ್ಕಂಥದ್ದನ್ನು ಪ್ರೂಫ್ ಮಾಡಿದರೆ ನಮ್ಮ ಕಾಫಿಗೆ ಹೆಚ್ಚು ಬೆಲೆಯನ್ನು ಕೂಡ
1: ಪಡೀಲಿಕ್ಕೆ
0: ಅನುಕೂಲ ಆಗತಕ್ಕಂಥ ವ್ಯವಸ್ಥೆ ಇದೆ.
1: ಸರ್, ಈ ನಮ್ಮ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಆಧಾರ ಸ್ತಂಭಗಳು ಅಂತ ಇರುತ್ತೆ, ಆ ಆಧಾರ ಸ್ತಂಭಗಳು ಯಾವುವು ಅಂತ ನಮ್ಗೆ ತಿಳಿಸ್ಕೊಡ್ತೀರಾ?
0: ಮುಖ್ಯವಾಗಿ ಪುನಶ್ಚೇತನ ಕಾಫಿ ಕೃಷಿಗೆ ಮೂರು ಪ್ರಮುಖ ಆಧಾರ ಸ್ತಂಭಗಳು ನಾವು ಇದೆ ಅಂತ ಹೇಳಬಹುದು. ಮುಖ್ಯವಾಗಿ ಮೊದಲನೇದು ಪರಿಸರ ಪುನಶ್ಚೇತನ, ಎರಡನೇದಾಗಿ ಆರ್ಥಿಕ ಸದೃಢತೆ, ಮೂರನೇದಾಗಿ ಸಾಮಾಜಿಕ ಸ್ಥಿರತೆ ಅಂತಕ್ಕಂಥದ್ದು ಇವು ಮುಖ್ಯ ಮೂರು ಪಿಲ್ಲರ್ಸ್ ಆಫ್ ರೀಜನರೇಟಿವ್ ಅಗ್ರಿಕಲ್ಚರ್ ಅಂತ ಹೇಳಬಹುದು.
1: ಅಂದ್ರೆ ಈ

0: ಸ್ತಂಭಗಳನ್ನ ನಾವು ಮುಖ್ಯವಾಗಿ ಅಲ್ಲಿ ನಾವು ಇದು ಮಾಡಬೇಕಾಗುತ್ತೆ. ಸರಿ, ಈ ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಪುನಶ್ಚೇತನ ಕಾಫಿ ಕೃಷಿಗೆ ಯಾವ ವಿಷಯಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನ ಕೊಡಬಹುದು ಸರ್?
1: ಖಂಡಿತವಾಗಿ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಮುಖ್ಯವಾಗಿ ಸ್ಥಳೀಯ ಮತ್ತು ವೈವಿಧ್ಯತೆಯ ನೆರಳನ್ನ ಕಾಪಾಡುವುದು, ಮಣ್ಣಿನ ಸಾವಯವ ಇಂಗಾಲ ಮತ್ತು ಮಣ್ಣಿನ ಜೈವಿಕ ಆರೋಗ್ಯವನ್ನ ಪುನಶ್ಚೇತನಗೊಳಿಸುವುದರ ಕಡೆಗೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡುವುದರೊಟ್ಟಿಗೆ ನಾನು ಆವಾಗಲೇ ಹೇಳಿದಾಗೆ ಹವಾಮಾನ ಕ್ಲೈಮೇಟ್ ಸ್ಮಾರ್ಟ್ ಇರಿಗೇಷನ್ ಪದ್ಧತಿ ಒಳಗೆ ಅಳವಡಿಸಿಕೊಳ್ಳೋದ್ರೊಟ್ಟಿಗೆ ಬೆಳೆ ವೈವಿಧ್ಯೀಕರಣದ ಅನ್ನು ಉತ್ತೇಜನ ಮಾಡಬೇಕಾಗತ್ತೆ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಸಮಗ್ರ ಸಸ್ಯ ಆರೋಗ್ಯ ನಿರ್ವಹಣೆ, ಅನಗತ್ಯ ಹೊರಗಿನ ಒಳಸುರಿಗಳ ಕಡಿಮೆ ಮಾಡುವುದರು ಅಂದರೆ ಎಕ್ಸ್ಟರ್ನಲ್ ಇನ್ಪುಟ್ಸ್ ಅನ್ನು ಕಡಿಮೆ ಮಾಡುವುದು, ಇಂಗಾಲದ ಸಂಗ್ರಹಣೆ ಹೆಚ್ಚಿಸಿ ಹಸಿರುಮನೆಯ ಅನಿಲಗಳ ಹೊರಸೂರಿಸಿಕೆಯನ್ನು ಕೂಡ ನಾವು ಕಡಿಮೆ ಮಾಡಬೇಕಾಗತ್ತೆ. ಇವನ್ನೆಲ್ಲ ಮಾಡುವುದರಿಂದ ರೈತರ ಜೀವನೋಪಾಯ ಮತ್ತು ಹವಾಮಾನ ಸ್ಥಿರತೆಯನ್ನು ಕೂಡ ನಾವು ಈ ಪುನಶ್ಚೇತನ ಕಾಫಿಯಿಂದ ಸುಧಾರಿಸಬಹುದು.
0: ಸರ್, ಈಗ ಹೇಳೋದಾದ್ರೆ ನಮ್ಮ ದೇಶದಲ್ಲಿರುವಂತ ಎಲ್ಲಾ ಕಾಫಿ ರೈತರಿಗೆ ನಿಮ್ಮ ಅಂತಿಮ ಅಂದ್ರೆ ನಿಮ್ಮ ಕೊನೆಯ ಸಂದೇಶ ಏನಾದರೂ ಹೇಳಕ್ ಇಷ್ಟಪಡ್ತೀರಾ?
1: ಖಂಡಿತವಾಗ್ಲೂ, ಭಾರತೀಯ ಕಾಫಿ ಕೃಷಿಗೆ ಈಗಾಗಲೇ ಒಂದು ಬಲವಾದ ಪರಿಸರ ಆಧಾರವಿದೆ. ಏಕೆಂದ್ರೆ ನಮ್ಮ ದೇಶದಲ್ಲಿ ಕಾಫಿಯನ್ನ ಸಾಂಪ್ರದಾಯಿಕವಾಗಿ ನೆರಳು ಆಧಾರಿತ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಬೆಳೀತಾ ಇರ್ತೀವಿ. ಆದರೆ ಹೆಚ್ಚುತ್ತಿರುವ ಹವಾಮಾನ ವೈಪರೀತ್ಯತೆ, ಮಣ್ಣಿನ ಗುಣಮಟ್ಟದ ಕುಸಿತ, ನೆರಳಿನ ಮರಗಳ ಕಡಿಮೆ ಆಗ್ತಕ್ಕಂಥದ್ದು, ಈ ಒಂದು ಸ್ಥಿರತೆಯನ್ನು ಪುನಶ್ಚೇತನ ಕಾಫಿ ಮುಖಾಂತರ ನಾವು ಪುನಃಸ್ಥಾಪಿಸಬಹುದಾಗಿದೆ. ಆದ್ದರಿಂದ ಪುನಶ್ಚೇತನ ಕಾಫಿ ಕೃಷಿ ಒಂದು ಕೇವಲ ಸುಸ್ಥಿರ ಆಯ್ಕೆಯಲ್ಲ, ಇದು ಭಾರತೀಯ ಕಾಫಿಯ ಭವಿಷ್ಯವನ್ನು ಸುಸ್ಥಿರಗೊಳಿಸುವ, ಕಾಫಿ ರೈತರ ಜೀವನೋಪಾಯವನ್ನು ಸುಧಾರಿಸುವ ಹಾಗೂ ಭಾರತದ ಹವಾಮಾನ ಮತ್ತು ಜೀವ ವೈವಿಧ್ಯತೆಯ ಗುರಿಗಳಿಗೆ ಉತ್ತಮವಾದಂಥ ಕೊಡುಗೆ ನೀಡುವ ಒಂದು ಕಾರ್ಯದ ತಂತ್ರವಾಗಿದೆ ಅಂತ ನಾನು ಹೇಳ್ಬೋದು. ನಮ್ಮ ಸಂದೇಶ ಸ್ಪಷ್ಟವಾಗೈತಿ, ಆರೋಗ್ಯಕರ ಮಣ್ಣು, ಜೀವ ವೈವಿಧ್ಯಮಯ ನೆರಳಿನ ಮರಗಳು, ಸುರಕ್ಷಿತ ನೀರು, ಹವಾಮಾನ ಬದಲಾವಣೆಯನ್ನು ಎದುರಿಸಬಲ್ಲ ರೈತರು, ಇವೇ ಭಾರತೀಯ ಕೃಷಿಯ ಉಜ್ವಲ ಭವಿಷ್ಯದ ಆಧಾರ ಸ್ತಂಭ ಅಂತ ಹೇಳ್ಬೋದು. ಇದನ್ನೆಲ್ಲ ನಾವು ಯಶಸ್ವಿ ಆಗಬೇಕಂದ್ರೆ ನಾವು ಪುನಶ್ಚೇತನ ಕಾಫಿ ಕೃಷಿಗಳಿಗೆ ನಾವು ಹೆಜ್ಜೆಯನ್ನು ಹಾಕಬೇಕಂತಕ್ಕಂಥದ್ದು ನನ್ನ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬೆಳೆಗಾರ ಬಂಧುಗಳಿಗೆ.
0: ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ಪುನಶ್ಚೇತನ ಕಾಫಿ ಕೃಷಿ ಬಗ್ಗೆ ತುಂಬ ಅತ್ಯಂತ ಅಮೂಲ್ಯವಾದ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರಿ. ಹಾಗೆ ಕೆಲವು ರೈತರು ಇರ್ತಾರೆ, ನಾವು ಕೂಡ ಕಾಫಿ ಬೆಳೆ ಬೆಳಿಬೇಕು ಮತ್ತೆ ಕಾಫಿನ ಯಾವ ರೀತಿ ನಾವು ಪುನಶ್ಚೇತನಗೊಳಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಪಡಿಬೇಕು ಅನ್ನೋರು ಇರ್ತಾರೆ, ಅಂಥವ್ರಿಗೆ ನಿಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ನಿಮ್ಮ ಫೋನ್ ಸಂಖ್ಯೆನ ತಿಳಿಸ್ಕೊಡಿ ಸರ್.
1: ಖಂಡಿತವಾಗ್ಲೂ ಮೇಡಮ್, ಮೊದಲನೇದಾಗಿ ನಾನು ಆಕಾಶವಾಣಿಗೂ ಕೂಡ ಒಂದು ಅವಕಾಶ ಕಲ್ಪಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇರ್ತೀನಿ. ಬೆಳೆಗಾರರ ಬಂಧುಗಳಿಗೆ ಅಥವಾ ರೈತರಿಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಮೊಬೈಲ್ ದೂರವಾಣಿಗೆ ತಾವು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ ಈ ತರ ಇದೆ, 9538304543. ಮತ್ತೊಮ್ಮೆ ಹೇಳ್ತೀನಿ, ನಂದು ಮೊಬೈಲ್ ನಂಬರ್ 9538304543.
0: ಕೇಳುಗರೆ, ಇಲ್ಲಿಯವರೆಗೆ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು ಈ ವಿಷಯ ಕುರಿತು ಮಾಹಿತಿ ನೀಡಿದವರು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರುದ್ರೇಗೌಡ ಸರ್ ಅವರು. ಸರ್, ಇಲ್ಲಿವರೆಗೆ ನಮಗೆ ಒಳ್ಳೆ ಮಾಹಿತಿಯನ್ನ ನೀಡಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.
1: ನಾನು ಕೂಡ ನಮ್ಮ ಕಾಫಿ ಮಂಡಳಿಯ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಆಕಾಶವಾಣಿಗೆ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ.
0: ನಮಸ್ಕಾರ ಸರ್.
2: ಇದುವರೆಗೆ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ರುದ್ರೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನೀಗ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತ, ಮಾಗಡಿ ತಾಲೂಕು ಕೊಟ್ಟಿಗೆ ಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ.

0: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಮಾಗಡಿ ತಾಲೂಕು ಕೊಟ್ಟಿಗೆ ಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದವನ್ನ ಕೇಳಿದ್ರಿ. ಮತ್ತೊಂದು ಸುಗ್ಗಿ ಪದವನ್ನ ಕೇಳೋಣ.

ಇದುವರೆಗೆ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ ಕೇಳಿದಿರಿ. ಇದರೊಂದಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು.

0: ಸಮಯ 7:34 ಮೊದಲಿಗೆ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಹವಾಮಾನ ಬದಲಾವಣೆ ತಡೆಗೆ ಪರಿಣಾಮಕಾರಿ ಕ್ರಮ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ವಿಶ್ವಸಂಸ್ಥೆ ಮಹಾಸಭೆಯ 81ನೇ ಅಧಿವೇಶನ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನೇತೃತ್ವದಲ್ಲಿ ಭಾರತೀಯ ನಿಯೋಗ ಭಾಗಿ. ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ, ತೇಜಸ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ ಭಾರತ ಜಪಾನ್ ವಾಯುಪಡೆ ಮುಖ್ಯಸ್ಥರು. ಹಾಗೂ 20ನೇ ಏಷ್ಯನ್ ಗೇಮ್ಸ್, ಕ್ರಿಕೆಟ್, ಬ್ಯಾಡ್ಮಿಂಟನ್, ಹಾಕಿ ಸೇರಿ ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಆಟಗಾರರಿಂದ ಶುಭಾರಂಭ. ವಾರ್ತೆಗಳ ವಿವರ: ಇತ್ತೀಚಿನ ದಿನಗಳಲ್ಲಿ ಸಂಭವಿಸುತ್ತಿರುವ ಹಲವಾರು ನೈಸರ್ಗಿಕ ವಿಕೋಪಗಳು ಹವಾಮಾನ ಬದಲಾವಣೆಯ ಪ್ರಭಾವವನ್ನು ತಗ್ಗಿಸಲು ದೃಢ ಹವಾಮಾನ ಕ್ರಮಗಳು ಅತ್ಯಗತ್ಯ ಎಂಬುದನ್ನು ಸ್ಪಷ್ಟಪಡಿಸಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಪರಿಸರ ಮತ್ತು ಹವಾಮಾನ ಚಲನಶೀಲತೆಯ ಭವಿಷ್ಯ ಕುರಿತ ಸಮ್ಮೇಳನದ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ಅಪಾಯವು ಅತ್ಯಂತ ಗಂಭೀರವಾಗಿದೆ ಎಂದು ಜಾಗತಿಕ ವೈಜ್ಞಾನಿಕ ಸಮುದಾಯವು ಎಚ್ಚರಿಸುತ್ತಿದೆ ಎಂದರು. ಈ ಸಮಸ್ಯೆಯನ್ನು ತಡೆಗಟ್ಟಲು ಮತ್ತು ಪರಿಹರಿಸಲು ಸ್ಥಳೀಯ, ಪ್ರಾದೇಶಿಕ ಮತ್ತು ಜಾಗತಿಕ ಮಟ್ಟದಲ್ಲಿ ಎಲ್ಲಾ ಪಾಲುದಾರರ ನಡುವೆ ಸಕ್ರಿಯ ಸಹಕಾರವನ್ನು ಬಲಪಡಿಸುವ ಅಗತ್ಯವಿದೆ. ಹವಾಮಾನ ಬದಲಾವಣೆಯು ಮಾನವ ಜೀವನದ ವಿವಿಧ ಹಂತಗಳಲ್ಲಿ ಅಸಮತೋಲನವನ್ನು ಉಂಟುಮಾಡುತ್ತಿದೆ. ಜೈವಿಕ ವೈವಿಧ್ಯತೆಯು ನಷ್ಟ, ನೀರಿನ ಅಭಾವ ಮತ್ತು ಭೂಮಿಯ ಸವೆತ ಈ ಅಸಮತೋಲನಗಳಿಗೆ ಉದಾಹರಣೆಗಳಾಗಿವೆ ಎಂದು ತಿಳಿಸಿದರು. ಪರಿಸರ ಸಂಬಂಧಿತ ಕಾನೂನು ವಿಚಾರಗಳಲ್ಲಿ ರಾಷ್ಟೀಯ ಹಸಿರು ನ್ಯಾಯಾಧಿಕರಣವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅವರು ಹೇಳಿದರು. ಕೇಂದ್ರ ಸಚಿವ ಮನೋಹರ್ ಲಾಲ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಬಿವಿ ನಾಗರತ್ನ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಮಹಾಸಭೆಯ 81ನೇ ಅಧಿವೇಶನದ ಉನ್ನತ ಮಟ್ಟದ ಸಪ್ತಾಹಕ್ಕೆ ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಈ ತಿಂಗಳ 26ರಂದು 81ನೇ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಉನ್ನತ ಮಟ್ಟದ ಅಧಿವೇಶನವನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಈ ಭೇಟಿಯ ಅವಧಿಯಲ್ಲಿ ವಿವಿಧ ಬಹುಪಕ್ಷೀಯ ಮತ್ತು ದ್ವಿಪಕ್ಷೀಯ ಸಭೆಗಳಲ್ಲೂ ಭಾಗವಹಿಸಲಿದ್ದಾರೆ. ಜೋಧಪುರದ ವಾಯುಪಡೆ ನೆಲೆಯಲ್ಲಿ ನಡೆಯುತ್ತಿರುವ ವೀರ್ ಗಾರ್ಡಿಯನ್ 2026 ಜಂಟಿ ಸಮರಾಭ್ಯಾಸದ ವೇಳೆ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಹಾಗೂ ಜಪಾನ್ ಏರ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ನ ಚೀಫ್ ಆಫ್ ಸ್ಟಾಫ್ ಜನರಲ್ ಟಕೆಹಿರೋ ಮೊರಿತಾ ಅವರು ಭಾರತದ ಸ್ವದೇಶಿ ನಿರ್ಮಿತ ತೇಜಸ್ ಯುದ್ದ ವಿಮಾನದಲ್ಲಿ ಜಂಟಿಯಾಗಿ ಹಾರಾಟ ನಡೆಸಿದರು. ಸೆಪ್ಟೆಂಬರ್ 9ರಿಂದ ಆರಂಭವಾಗಿರುವ ಈ ದ್ವಿಪಕ್ಷೀಯ ವಾಯು ಸಮರಾಭ್ಯಾಸವು ಅಂತಿಮ ಹಂತದಲ್ಲಿದ್ದು ಇದೇ 22ರವರೆಗೆ ನಡೆಯಲಿದೆ. ಭಾರತದಲ್ಲಿ ನಡೆಯುತ್ತಿರುವ ಜಂಟಿ ತರಬೇತಿ ಅಭ್ಯಾಸದಲ್ಲಿ ಜಪಾನ್ ವಾಯುಪಡೆಯ ಯುದ್ದ ವಿಮಾನಗಳು ಭಾಗವಹಿಸುತ್ತಿರುವುದು ಇದೇ ಮೊದಲ ಬಾರಿಯಾಗಿದ್ದು, ಈ ಅಭ್ಯಾಸದಲ್ಲಿ ಭಾರತದ ತೇಜಸ್, ಸುಕೋಯ್-30 ಎಂಕೆಐ ಹಾಗೂ ರಫೇಲ್ ವಿಮಾನಗಳ ಜೊತೆಗೆ ಜಪಾನ್ನ F-2A ಯುದ್ದ ವಿಮಾನಗಳು ಪಾಲ್ಗೊಂಡಿವೆ. ಭಾರತ ಜಪಾನ್ ಭೇಟಿ ಕಾರ್ಯಕ್ರಮದ ಭಾಗವಾಗಿ ಜಪಾನ್ನ ಮಾಜಿ ಸಚಿವ ತಾರೋ ಕೋನೊ ನೇತೃತ್ವದ ಸಂಸದೀಯ ನಿಯೋಗ ನಗರದ ಪ್ರಮುಖ ತಾಂತ್ರಿಕ ಸಂಸ್ಥೆಗಳಾದ ಐಎಎಸ್ಸಿ, ಇಸ್ರೋ ಹಾಗೂ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿಇಎಲ್ಗೆ ಭೇಟಿ ನೀಡಿತು. ಎರಡೂ ದೇಶಗಳ ನಡುವಿನ ಕೃತಕ ಬುದ್ದಿಮತ್ತೆ, ಬಾಹ್ಯಾಕಾಶ, ರಕ್ಷಣೆ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಈ ಭೇಟಿಯ ಮುಖ್ಯ ಉದ್ದೇಶವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಅಪಾರ ಪ್ರಮಾಣದಲ್ಲಿರುವ ಮೀನುಗಾರಿಕೆ ಕ್ಷೇತ್ರದ ಸಾಮರ್ಥ್ಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಸಮಗ್ರ ಮಾರ್ಗಸೂಚಿ ಸಿದ್ದಪಡಿಸಲು ಮೀನುಗಾರಿಕೆ ಇಲಾಖೆಯು ನಾಳೆ ಕೋಲ್ಕತ್ತಾದಲ್ಲಿ ಪರಿಶೀಲನಾ ಸಭೆ ಆಯೋಜಿಸಿದೆ. ಈ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ಕೇಂದ್ರ ಮೀನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದ್ರ ಅಧಿಕಾರಿ ವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಒಂದು ನೋಟ. ಭಾರತೀಯ ತರುಣರನ್ನು ಉದ್ಯೋಗಾಕಾಂಕ್ಷಿಗಳಿಂದ ಉದ್ಯೋಗ ಸೃಷ್ಟಿಕರ್ತರನ್ನಾಗಿ ಮಾಡುವ ಉದ್ದೇಶದೊಂದಿಗೆ 2016 ಚಾಲನೆ ನೀಡಲಾದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯು ದೇಶದ ಉದ್ಯಮಶೀಲತಾ ಕ್ಷೇತ್ರದಲ್ಲಿ ಮಹತ್ತರ ಕ್ರಾಂತಿ ಸೃಷ್ಟಿಸಿದೆ. ಆರಂಭದಲ್ಲಿ ಕೇವಲ 400ರಷ್ಟಿದ್ದ ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳ ಸಂಖ್ಯೆಯು ಮಾರ್ಚ್ 2026 ವೇಳೆಗೆ ಡಿಪಿಐಐಟಿ ಮಾನ್ಯತೆಯುಳ್ಳ 2 ಲಕ್ಷಕ್ಕೂ ಹೆಚ್ಚು ಉದ್ದಿಮೆಗಳಾಗಿ ಬೆಳೆದಿದ್ದು 23 ಲಕ್ಷಕ್ಕೂ ಅಧಿಕ ನೇರ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಈ ಮೂಲಕ ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ. ದೇಶದ ಶಾಲಾ ಹಂತದಲ್ಲೇ ಉದ್ಯಮಶೀಲತೆಯ ಮನೋಭಾವ ಬೆಳೆಸಲು 10,000ಕ್ಕೂ ಹೆಚ್ಚು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಸ್ಥಾಪಿಸಲಾಗಿದ್ದು 1.1 ಕೋಟಿಗೂ ಅಧಿಕ ವಿದ್ಯಾರ್ಥಿಗಳು ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಮಹಿಳೆಯರ ಪಾಲುದಾರಿಕೆಯೂ ಹೆಚ್ಚುತ್ತಿದ್ದು 50%, ಅಂದರೆ 1 ಲಕ್ಷಕ್ಕೂ ಅಧಿಕ ನವೋದ್ಯಮಗಳಲ್ಲಿ ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರಾಗಿರುವುದು ವಿಶೇಷವಾಗಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ವಿವಿಧ ಸ್ಪರ್ಧೆಗಳಲ್ಲಿ ಉತ್ತಮ ಪ್ರದರ್ಶನ ತೋರುತ್ತಿದ್ದು ಹಲವು ವಿಭಾಗಗಳಲ್ಲಿ ಶುಭಾರಂಭ ಕಂಡಿದ್ದಾರೆ. ಏಷ್ಯನ್ ಗೇಮ್ಸ್ನ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಭಾರತೀಯ ಮಹಿಳಾ ಬ್ಯಾಡ್ಮಿಂಟನ್ ತಂಡ ಶುಭಾರಂಭ ಮಾಡಿದೆ. ಇಂದು ನಡೆದ ಮಹಿಳಾ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಜಕಿಸ್ತಾನ ವಿರುದ್ದ ಭಾರತ 3-0 ಅಂತರದ ಜಯ ದಾಖಲಿಸಿದೆ. ಏಷ್ಯನ್ ಗೇಮ್ಸ್ನ ಹಾಕಿ ಸ್ಪರ್ಧೆಯಲ್ಲಿ ಭಾರತದ ಪುರುಷರ ತಂಡ ಶುಭಾರಂಭ ಕಂಡಿದ್ದು ಕಾಕಾ ಮಿಗಹರದಲ್ಲಿ ನಡೆದ ಎ ಗುಂಪಿನ ಪಂದ್ಯದಲ್ಲಿ ಭಾರತ ಇಂಡೋನೇಷ್ಯಾ ವಿರುದ್ದ 2-1 ಅಂತರದಲ್ಲಿ ಗೆಲುವು ದಾಖಲಿಸಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಮಹಿಳಾ ಕ್ರಿಕೆಟ್ ಸ್ಪರ್ಧೆಯ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು 114 ರನ್ಗಳ ಅಂತರದಿಂದ ಮಣಿಸಿ ಭಾರತ ತಂಡ ಫೈನಲ್ ಪ್ರವೇಶಿಸಿದೆ. ಶಫಾಲಿ ವರ್ಮಾ ಅವರ ಶತಕದ ನೆರವಿನಿಂದ ಭಾರತ ಈ ಭರ್ಜರಿ ಗೆಲುವು ಸಾಧಿಸಿತು. ಕೇವಲ 49 ಎಸೆತಗಳಲ್ಲಿ ತಮ್ಮ ಚೊಚ್ಚಲ ಟಿ20 ಅಂತಾರಾಷ್ಟೀಯ ಶತಕ ಪೂರೈಸಿದ ಶಫಾಲಿ ಏಷ್ಯನ್ ಗೇಮ್ಸ್ ಇತಿಹಾಸದಲ್ಲೇ ಶತಕ ಬಾರಿಸಿದ ಮೊದಲ ಬ್ಯಾಟರ್ ಎಂಬ ಐತಿಹಾಸಿಕ ದಾಖಲೆ ನಿರ್ಮಿಸಿದರು. ಈ ಅತ್ಯುತ್ತಮ ಪ್ರದರ್ಶನದ ನಡುವೆ ಸ್ಮೃತಿ ಮಂಧಾನಾ ಅವರು ನ್ಯೂಜಿಲೆಂಡ್ನ ಸುಜಿ ಬೇಟ್ಸ್ ಅವರ 4,758 ರನ್ಗಳ ದಾಖಲೆಯನ್ನು ಮುರಿದು ಮಹಿಳಾ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ನಲ್ಲಿ ವಿಶ್ವದ ಅತಿ ಹೆಚ್ಚು ರನ್ ಕಲೆ ಹಾಕಿದ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ವೈಯಕ್ತಿಕ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತದ ಎಲಾವೆನಿಲ್ ವಲರಿವನ್ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ರಾಷ್ಟಪತಿ, ವಲರಿವನ್ ಅವರ ಅತ್ಯುತ್ತಮ ಪ್ರದರ್ಶನವು ದೇಶಕ್ಕೆ ಕೀರ್ತಿ ತಂದಿದೆ ಎಂದಿದ್ದು ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ಸಾಧನೆ ಮಾಡಲಿ ಎಂದು ಶುಭ ಹಾರೈಸಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಹಿನ್ನೆಲೆಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ನಗೋಯಾದಲ್ಲಿ ಭೂತಾನ್ ಒಲಿಂಪಿಕ್ ಸಮಿತಿ ಅಧ್ಯಕ್ಷ ರಾಜಕುಮಾರ ಜಿಗ್ಯೆಲ್ ಉಗ್ಯಾನ್ ವಾಂಗ್ಚುಕ್ ಅವರೊಂದಿಗೆ ಉಭಯ ರಾಷ್ಟಗಳ ನಡುವಿನ ಕ್ರೀಡಾ ಸಹಕಾರ ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು.

0: ಮುಖ್ಯಾಂಶಗಳು. ಹವಾಮಾನ ಬದಲಾವಣೆ ತಡೆಗೆ ಪರಿಣಾಮಕಾರಿ ಕ್ರಮ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ವಿಶ್ವಸಂಸ್ಥೆ ಮಹಾಸಭೆಯ 81ನೇ ಅಧಿವೇಶನ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನೇತೃತ್ವದಲ್ಲಿ ಭಾರತೀಯ ನಿಯೋಗ ಭಾಗಿ. ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ, ತೇಜಸ್ ಯುದ್ದ ವಿಮಾನದಲ್ಲಿ ಹಾರಾಟ ನಡೆಸಿದ ಭಾರತ ಜಪಾನ್ ವಾಯುಪಡೆ ಮುಖ್ಯಸ್ಥರು. ಹಾಗೂ 20ನೇ ಏಷ್ಯನ್ ಗೇಮ್ಸ್, ಕ್ರಿಕೆಟ್, ಬ್ಯಾಡ್ಮಿಂಟನ್, ಹಾಕಿ ಸೇರಿ ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಆಟಗಾರರಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಈಗ ಕೇಳಿ ಶೇಕ್ಸ್ಪಿಯರ್ನ ನಿಗೂಢ ಲೋಕ, ಮನುಷ್ಯ ಸ್ವಭಾವದ ಮಹಾ ಒಗಟುಗಳು. ಗೌತಮ್ ಜ್ಯೋತ್ಸ್ನಾ ಅವರಿಂದ ಭಾಷಣ.
2: ಶೇಕ್ಸ್ಪಿಯರ್ನನ್ನು ಕೇವಲ ಇಂಗ್ಲಿಷ್ ವಿದ್ಯಾರ್ಥಿಗಳಿಗೆ ಸೀಮಿತಗೊಳಿಸದೆ ಕನ್ನಡದ ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ ಇನ್ನಷ್ಟು ಹತ್ತಿರವಾಗಿಸುವುದು. ಮನುಷ್ಯ ಸ್ವಭಾವದ ಈ ನಿಗೂಢ ಲೋಕದ ಅತ್ಯಂತ ಪರಿಪೂರ್ಣ ಪ್ರತಿನಿಧಿ ಎಂದರೆ ಅದು ವಿಲಿಯಂ ಶೇಕ್ಸ್ಪಿಯರ್. ಹೌದು, ಅವನ ಜೀವನ ಒಂದು ಸಾಗರದ ಹಾಗೆ, ಅವನ ಕೃತಿಗಳು ಒಂದು ನಕ್ಷತ್ರ ಪುಂಜದ ಹಾಗೆ. ಕೇವಲ 15 ನಿಮಿಷಗಳಲ್ಲಿ ನಾವು ಅದರ ಒಂದು ಸಣ್ಣ ಕಣವನ್ನೂ ಮುಟ್ಟಲು ಸಾಧ್ಯವಿಲ್ಲ, ಅದು ನನಗೂ ಗೊತ್ತು. ಆದರೆ ಮನುಷ್ಯನ ಮನಸ್ಸಿನ ಅತ್ಯಂತ ಆಳವಾದ, ಅತ್ಯಂತ ನಿಗೂಢವಾದ ಕೆಲವು ಒಗಟುಗಳನ್ನು ಬಿಡಿಸಲು ಪ್ರಯತ್ನಿಸಿದ ಅವನ ಕೆಲ ಶ್ರೇಷ್ಠ ನಾಟಕಗಳ ಜಗತ್ತಿಗೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಇಷ್ಟಪಡುತ್ತೇನೆ. ಆದರೆ ನಾವು ಶೇಕ್ಸ್ಪಿಯರ್ನ ಆ ನಿಗೂಢ ಜಗತ್ತಿಗೆ ಇಳಿಯುವ ಮುನ್ನ ಇಲ್ಲೊಂದು ಮಜವಾದ, ಬಹಳ ಜನರಿಗೆ ಗೊತ್ತೇ ಇರದ ವಿಷಯವಿದೆ. ಅದೇನೆಂದರೆ, ನಾನು ಮಾಡುತ್ತಿರುವ ಈ ಇಂಗ್ಲಿಷ್ ಸಾಹಿತ್ಯದ ಕೆಲಸ ಇದೆಯಲ್ಲ, ಅಂದರೆ ಕಾಲೇಜಿನಲ್ಲಿ ಕಾದಂಬರಿ ಕವಿತೆಗಳನ್ನು ಪಾಠ ಮಾಡೋದು, ಇದು ಶುರುವಾದದ್ದೇ ಒಂದು ದೊಡ್ಡ ಜಗಳದ ಮೂಲಕ. ಹೌದು, ನಂಬಿದರೆ ನಂಬಿ, ಇವತ್ತು ನಾವೆಲ್ಲರೂ ಇಂಗ್ಲಿಷ್ ಕಲಿಯುತ್ತಾ ಇದ್ದೇವೆ. ಆದರೆ 19ನೇ ಶತಮಾನದಲ್ಲಿ, ಅಂದರೆ ಇಡೀ ಜಗತ್ತು ರೈಲು, ಹಡಗು, ಟೆಲಿಗ್ರಾಫು, ಹೊಸ ಹೊಸ ಮದ್ದುಗಳು, ಹೀಗೆ ನೂರಾರು ವೈಜ್ಞಾನಿಕ ಆವಿಷ್ಕಾರಗಳ ಭರಾಟೆಯಲ್ಲಿದ್ದಾಗ, ಅಯ್ಯೋ ಕತೆ ಕಾದಂಬರಿಗಳನ್ನೆಲ್ಲ ಒಂದು ವಿಷಯ ಅಂತ ಸ್ಕೂಲಲ್ಲಿ ಯಾಕೆ ಕಲಿಸ್ಬೇಕು ಅಂತ ಜನ ನಗುತ್ತಿದ್ದರು. ಅದರಿಂದ ಹೊಟ್ಟೆ ತುಂಬುತ್ತಾ, ಇಂಜಿನಿಯರಿಂಗ್ ಕಲಿ, ಲೆಕ್ಕ ಕಲಿ ಅನ್ನೋದು ಅವರ ವಾದವಾಗಿತ್ತು. ಈ ವಿಷಯದ ಬಗ್ಗೆ ಪೀಟರ್ ಬೇರಿ ಅಂತ ಒಬ್ಬ ದೊಡ್ಡ ವಿಮರ್ಶಕ ತನ್ನ ಬಿಗಿನಿಂಗ್ ಥಿಯರಿ ಪುಸ್ತಕದಲ್ಲಿ ಬಹಳ ಸ್ವಾರಸ್ಯಕರವಾದ ಸಂಗತಿಯನ್ನು ಹೇಳುತ್ತಾನೆ. ಆ ಕಾಲದಲ್ಲಿ ಮ್ಯಾಥ್ಯೂ ಅರ್ನಾಲ್ಡ್ ಅವರಂತಹ ಶ್ರೇಷ್ಠ ಚಿಂತಕರು ಒಂದು ಹೊಸ ವಾದವನ್ನು ಮುಂದಿಟ್ಟರು. ಅವರು ಹೇಳಿದ್ದು, ಹೌದು, ವಿಜ್ಞಾನ ಅದ್ಭುತ, ಅದು ನಮಗೆ ಹೊಸ ಶಕ್ತಿಯನ್ನು ಕೊಡುತ್ತದೆ, ಜಗತ್ತನ್ನೇ ಬದಲಾಯಿಸೋ ತಾಕತ್ ಕೊಡುತ್ತೆ. ಆದರೆ ಸಾಹಿತ್ಯ ಆ ಶಕ್ತಿಯನ್ನು ಹೇಗೆ ಬಳಸಬೇಕು ಎನ್ನುವ ಜ್ಞಾನವನ್ನು ಕೊಡುತ್ತದೆ. ನೋಡಿ ಎಷ್ಟು ಮುಖ್ಯವಾದ ಮಾತಿದು. ವಿಜ್ಞಾನ ನಿಮಗೆ 1000 ಮೈಲಿ ದೂರ ಸಂಪರ್ಕ ಮಾಡೋ ಟೆಕ್ನಾಲಜಿಯನ್ನು ಕೊಡಬಹುದು. ಆದರೆ ಆ ಟೆಕ್ನಾಲಜಿಯನ್ನು ಬಳಸಿ ಇನ್ನೊಬ್ಬ ಮನುಷ್ಯನ ಜೊತೆ ಏನು ಮಾತನಾಡಬೇಕು, ಯಾಕೆ ಮಾತನಾಡಬೇಕು, ಆ ಸಂಬಂಧದ ಬೆಲೆ ಏನು ಎನ್ನುವ ತಿಳುವಳಿಕೆಯನ್ನು ಕೊಡುವುದೇ ಸಾಹಿತ್ಯ. ವಿಜ್ಞಾನವು ನಾಲೆಜ್ ಅಥವಾ ಜ್ಞಾನ ಕೊಟ್ಟರೆ ಸಾಹಿತ್ಯ ವಿಸ್ಡಮ್ ಕೊಡುತ್ತದೆ. ಯಾಕೆಂದರೆ ವಿಸ್ಡಮ್ ಅಥವಾ ವಿವೇಕ ಇಲ್ಲದಿದ್ದಾಗ ಏನಾಗುತ್ತದೆ ಎನ್ನುವುದಕ್ಕೆ ಇತಿಹಾಸದಲ್ಲಿ ಉದಾಹರಣೆಗಳಿವೆ. ವಿಜ್ಞಾನದ ಅತ್ಯಂತ ದೊಡ್ಡ ಶಕ್ತಿಯಾದ ಅಣುಶಕ್ತಿ, ಅಟಾಮಿಕ್ ಎನರ್ಜಿ, ಮನುಷ್ಯನ ಒಳಿತಿಗೆ ಬಳಕೆಯಾಗುವ ಬದಲು ಬಾಂಬ್ ಆಗಿ ಸ್ಫೋಟಿಸಿ ಇಡೀ ನಾಗರಿಕತೆಯನ್ನೇ ನಾಶ ಮಾಡುವ ಭಯವನ್ನು ಹುಟ್ಟಿಸಿದ್ದು ಇದೇ ವಿವೇಕದ ಕೊರತೆಯಿಂದ. ಇವತ್ತು ನಾವು ಇನ್ನೊಂದು ದೊಡ್ಡ ವೈಜ್ಞಾನಿಕ ವಿಸ್ಮಯದ ಮುಂದೆ ನಿಂತಿದ್ದೇವೆ, ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI. ಇದು ಲೆಕ್ಕಾಚಾರದಲ್ಲಿ ಜ್ಞಾನವನ್ನು ಒಟ್ಟು ಹಾಕುವುದರಲ್ಲಿ ನಮ್ಮ ಮೆದುಳಿಗಿಂತ 100 ಪಟ್ಟು ವೇಗವಾಗಿರಬಹುದು. ಆದರೆ ಕೇವಲ ತರ್ಕ, ಕೇವಲ ಡೇಟಾ ಮಾತ್ರ ಇರುವ ಈ AI ನಾಳೆ ನಮ್ಮ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶುರು ಮಾಡಿದಾಗ ಏನಾಗಬಹುದು? ನಾವು ಮನುಷ್ಯರು ಹೃದಯದಿಂದ ಸಾಹಿತ್ಯವನ್ನು ಓದುವುದನ್ನು, ಬರೆಯುವುದನ್ನು, ಅನುಭವಿಸುವುದನ್ನು ನಿಲ್ಲಿಸಿಬಿಟ್ಟರೆ ನಾವು ಸೃಷ್ಟಿಸುವ AI ಕೂಡ ಹೃದಯ ಇಲ್ಲದ ಯಂತ್ರವಾಗಿಯೇ ಉಳಿಯುತ್ತದೆ. ಆ ಹೃದಯವಿಲ್ಲದ ಕರುಣೆ, ಅನುಕಂಪ, ನೈತಿಕತೆ ಇಲ್ಲದ ಅತಿ ಬುದ್ಧಿವಂತಿಕೆ ಇದೆಯಲ್ಲ, ಅದು ಆ ಬಾಂಬ್ಗಿಂತಲೂ ಅಪಾಯಕಾರಿ. ಜೀವನದ ಅತ್ಯಂತ ನಿರ್ಣಾಯಕವಾದ ಪಾಠಗಳು ಲೆಕ್ಕ ಆರ್ ಮ್ಯಾಥ್ಸ್ ಅಲ್ಲಿ ಇಲ್ಲ, ಅದು ಇರುವುದು ಇಂತಹ ಕತೆಗಳಲ್ಲಿ. ಅಂತ ಕೆಲವು ಕತೆಗಳನ್ನು ಬರೆದ ಶೇಕ್ಸ್ಪಿಯರ್ನ ಬಗ್ಗೆ ನೋಡೋಣ ಬನ್ನಿ. ಈಗ ಶೇಕ್ಸ್ಪಿಯರ್ ಮ್ಯಾಕ್ಬೆತ್ ಬಗ್ಗೆ ಕೆಲ ವಿಚಾರಗಳನ್ನು ಗಮನಿಸೋಣ. ಶೇಕ್ಸ್ಪಿಯರ್ ಈ ನಾಟಕನ ಯಾಕೆ ಬರೆದ? ಈ ನಾಟಕನ ಶೇಕ್ಸ್ಪಿಯರ್ನ ಅತಿ ಕರಾಳ ನಾಟಕ ಅಂತ ಕರೆಯುತ್ತಾರೆ. ಯಾಕೆ? ಇದೊಂದು ಭಯಾನಕ, ರಕ್ತಸಿಕ್ತ, ನಿಗೂಢತೆಯ ಕತೆ. ಈ ನಾಟಕ ಶುರುವಾಗುವುದೇ 3 ಮಾಟಗಾತಿಯರಿಂದ. ಆದರೆ ಇಲ್ಲೊಂದು ವಿಸ್ಮಯಕಾರಿ ಸಂಗತಿ ಇದೆ. ಶೇಕ್ಸ್ಪಿಯರ್

0: ಸುಮ್ಮನೆ ಯಾಕೆ ಈ ಮಾಟಗಾತಿಯರನ್ನು ತಂದ? ಅವನು ಈ ನಾಟಕ ಬರೆಯುತ್ತಿದ್ದದ್ದು ಒಂದು ನಿರ್ದಿಷ್ಟ ಕಾರಣಕ್ಕಾಗಿ. ಆಗ ತಾನೇ ಇಂಗ್ಲೆಂಡಿನ ಸಿಂಹಾಸನಕ್ಕೆ ಒಬ್ಬ ಹೊಸ ರಾಜ ಬಂದಿದ್ದ. ಅವನ ಹೆಸರು 1ನೇ ಕಿಂಗ್ ಜೇಮ್ಸ್. ಈ ಜೇಮ್ಸ್ ಮೂಲತಃ ಸ್ಕಾಟ್ಲೆಂಡ್ನವನು ಮತ್ತು ಈ ರಾಜನಿಗೆ ಒಂದು ವಿಚಿತ್ರವಾದ ತೀವ್ರವಾದ ಗೀಳು ಅಥವಾ ಅಬ್ಸೆಷನ್ ಇತ್ತು. ಅದೇ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟಮಂತ್ರ. ನಂಬಿದರೆ ನಂಬಿ, ಈ ರಾಜ ಡೀಮನಾಲಜಿ ಅಂದರೆ ದೆವ್ವಗಳ ಮತ್ತು ಮಾಟದ ಅಧ್ಯಯನ ಅಂತ ಒಂದು ಪುಸ್ತಕವನ್ನೇ ಬರೆದಿದ್ದ. ಅವನ ಕಾಲದಲ್ಲಿ ನೂರಾರು ಜನರನ್ನು ಇವಳು ಮಾಟಗಾತಿ ಅಂತ ಹಿಡಿದು ಸುಟ್ಟು ಹಾಕಿದ್ದರು. ಶೇಕ್ಸ್ಪಿಯರ್ನ ಜಾಣತನ ನೋಡಿ. ಅವನು ತನ್ನ ಹೊಸ ರಾಜನನ್ನು ಮೆಚ್ಚಿಸಲು ಏನು ಮಾಡಿದ? ಒಂದನೇದಾಗಿ ಅವನು ಸ್ಕಾಟ್ಲೆಂಡ್ನ ಕಥೆಯನ್ನೇ ಆರಿಸಿಕೊಂಡ, ಏಕೆಂದರೆ ಅದೇ ಕಿಂಗ್ಸ್ ಹೋಮ್ಲ್ಯಾಂಡ್. ಎರಡನೆಯದಾಗಿ ಕಥೆಯ ಕೇಂದ್ರದಲ್ಲಿ ರಾಜನಿಗೆ ಇಷ್ಟವಾದ ಮಾಟಗಾತಿಯರನ್ನೇ ತಂದು ನಿಲ್ಲಿಸಿದ. ಹಾಗಾಗಿ ಅಂದು ಆ ನಾಟಕ ನೋಡುತ್ತಿದ್ದ ಪ್ರೇಕ್ಷಕರಿಗೆ ಆ ಮಾಟಗಾತಿಯರು ಇವತ್ತು ನಮಗೆ ಹ್ಯಾರಿ ಪಾಟರ್ ತರಹ ಕಲ್ಪನೆ ಫ್ಯಾಂಟಸಿ ಆಗಿರಲೇ ಇಲ್ಲ, ಅದು ಅವರನ್ನು ಬೆಚ್ಚಿಬೀಳಿಸುವ ವಾಸ್ತವ ಆಗಿತ್ತು. ಅದಕ್ಕಾಗಿಯೇ ಆ ಇಡೀ ನಾಟಕದಲ್ಲಿ ಒಂದು ರೀತಿಯ ಉಸಿರುಗಟ್ಟಿಸುವ ಕರಾಳ ವಾತಾವರಣವಿದೆ. ಆ ಕಾಲವೇ ಅಂದರೆ ಜಕೋಬಿಯನ್ ಏಜ್ ಆಗಿತ್ತು. ಆದರೆ ಈ ನಾಟಕದ ನಿಜವಾದ ವಿಸ್ಮಯ ಆ ಮಾಟಗಾತಿಯರಲ್ಲ, ಅದು ಮ್ಯಾಕ್ಬತ್ನ ಮನಸ್ಸು. ನೋಡಿ, ಮ್ಯಾಕ್ಬತ್ ಕತೆ ಶುರುವಾದಾಗ ಆತ ಕೆಟ್ಟವನಾಗಿರುವುದಿಲ್ಲ, ಅವನೊಬ್ಬ ಹೀರೋ, ಮಹಾವೀರ. ಆದರೆ ಆ ಮಾಟಗಾತಿಯರು ಅವನ ತಲೆಯಲ್ಲಿ ಒಂದು ಐಡಿಯಾವನ್ನು, ಒಂದು ವೈರಸ್ ಅನ್ನು ಬಿತ್ತುತ್ತಾರೆ. ನೀನು ರಾಜನಾಗುತ್ತೀಯಾ? ಇಲ್ಲಿಂದಲೇ ಅವನ ಮಾನಸಿಕ ಪತನ ಶುರುವಾಗುವುದು. ನೂರಾರು ವರ್ಷಗಳ ನಂತರ ಬಂದ ಸಿಗ್ಮಂಡ್ ಫ್ರಾಯ್ಡ್ ಮನುಷ್ಯನ ಮನಸ್ಸನ್ನು ವಿಶ್ಲೇಷಿಸಲು ನಮಗೆ ಕೆಲವು ಸಾಧನಗಳನ್ನು ಕೊಟ್ಟ. ಫ್ರಾಯ್ಡ್ನ ಕನ್ನಡಕದಲ್ಲಿ ಮ್ಯಾಕ್ಬತ್ನನ್ನು ನೋಡಿದರೆ ಇದೊಂದು ಅತಿಯಾದ ಮಹತ್ವಾಕಾಂಕ್ಷೆ ಅಥವಾ ಆಂಬಿಷನ್, ಒಬ್ಬ ಮನುಷ್ಯನನ್ನು ಹೇಗೆ ತಿಂದು ಹಾಕುತ್ತದೆ ಎನ್ನುವುದರ ಅದ್ಭುತ ಕೇಸ್ ಸ್ಟಡಿ. ಹೀರೋ ಆಗಿದ್ದ ಮ್ಯಾಕ್ಬತ್ ಮಹತ್ವಾಕಾಂಕ್ಷೆ ಎಂಬ ಒಂದೇ ಒಂದು ಐಡಿಯಾದಿಂದ ಪ್ರೇರಿತನಾಗಿ ತನ್ನ ಆತ್ಮವನ್ನೇ ಕೊಂದು ಒಬ್ಬ ಶೂನ್ಯ ವ್ಯಕ್ತಿಯಾದ. ಒಬ್ಬ ಹೀರೋ ಆಗಿದ್ದವನು ಮಹತ್ವಾಕಾಂಕ್ಷೆ ಎಂಬ ಒಂದೇ ಒಂದು ಐಡಿಯಾದಿಂದ ಪ್ರೇರಿತನಾಗಿ ತನ್ನ ಆತ್ಮವನ್ನೇ ಕೊಂದು ಒಬ್ಬ ಶೂನ್ಯ ವ್ಯಕ್ತಿಯಾಗುವ ಈ ಮಾನಸಿಕ ಪತನ ಇದೆಯಲ್ಲ, ಇದೇ ಮ್ಯಾಕ್ಬತ್ ದುರಂತದ ನಿಜವಾದ ವಿಸ್ಮಯ. ಈಗ ಹ್ಯಾಮ್ಲೆಟ್ನ ಬಗ್ಗೆ ನೋಡೋಣ. ಕತೆ ತುಂಬಾ ಸರಳ. ರಾಜಕುಮಾರನ ತಂದೆಯನ್ನು ಅವನ ಚಿಕ್ಕಪ್ಪನೇ ಕೊಲೆ ಮಾಡಿ ಸಿಂಹಾಸನ ಏರಿ ತಾಯಿಯನ್ನೇ ಮದುವೆಯಾಗಿ ಬಿಡುತ್ತಾನೆ. ತಂದೆಯ ಪ್ರೇತವೇ ಬಂದು ನನಗಾಗಿ ಸೇಡಿ ತೀರಿಸಿಕೋ ಎಂದು ಕೇಳಿಕೊಳ್ಳುತ್ತದೆ. ಹ್ಯಾಮ್ಲೆಟ್ನ ಕೆಲಸ ಏನು? ತಕ್ಷಣ ಹೋಗಿ ಖಡ್ಗ ತೆಗೆದುಕೊಂಡು ಚಿಕ್ಕಪ್ಪನನ್ನು ಇರಿದು ಬಿಡುವುದು. ನಾಟಕ ಅಲ್ಲೇ ಮುಗಿಯಬೇಕು. ಆದರೆ ಅವನು ಅದನ್ನು ಮಾಡುವುದೇ ಇಲ್ಲ. ಮ್ಯಾಕ್ಬತ್ನ ಸಮಸ್ಯೆ ಏನೋ ಮಾಡಿದ್ದು, ಡೂಯಿಂಗ್ ಸಮಥಿಂಗ್ ರಾಂಗ್. ಆದರೆ ಹ್ಯಾಮ್ಲೆಟ್ನ ಸಮಸ್ಯೆ ಏನನ್ನೂ ಮಾಡದಿರುವುದು, ಡೂಯಿಂಗ್ ನಥಿಂಗ್ ಅಟ್ ಆಲ್. ಇದು ಮಾನಸಿಕ ನಿಷ್ಕ್ರಿಯತೆಯ, ಸೈಕಾಲಜಿಕಲ್ ಇನ್ಆಕ್ಷನ್ ಬಗ್ಗೆ ಶೇಕ್ಸ್ಪಿಯರ್ ನಡೆಸಿದ ಒಂದು ಅದ್ಭುತ ಕೇಸ್ ಸ್ಟಡಿ. ಹ್ಯಾಮ್ಲೆಟ್ನ ಕಥೆಯ ಬಗ್ಗೆ ಆಳವಾಗಿ ಚರ್ಚಿಸಲು ಸಮಯದ ಅಭಾವವಿರುವುದರಿಂದ ನಾವು ಇದರ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡೋಣ. ಶೇಕ್ಸ್ಪಿಯರ್ ಇಂತಹ ತಲೆ ತಿನ್ನುವ, ಗೊಂದಲದ, ಶೂನ್ಯವಾದದ ನಾಟಕವನ್ನು ಆ ನಿರ್ದಿಷ್ಟ ಸಮಯದಲ್ಲಿ ಯಾಕೆ ಬರೆದ? ಯಾಕೆಂದರೆ ಅವನು ಈ ನಾಟಕ ಬರೆಯುತ್ತಿದ್ದಾಗ ಇಡೀ ಇಂಗ್ಲೆಂಡ್ ದೇಶವೇ ಒಂದು ಹ್ಯಾಮ್ಲೆಟ್ ಸ್ಥಿತಿಯಲ್ಲಿತ್ತು. ಇಡೀ ದೇಶದ ಮುಂದಿದ್ದ ಒಂದೇ ಒಂದು ಪ್ರಶ್ನೆ, ನೆಕ್ಸ್ಟ್ ಯಾರು, ಮುಂದಿನ ರಾಜ ಯಾರು? ನೋಡಿ, ಆ ಸಮಯದಲ್ಲಿ ಇಂಗ್ಲೆಂಡನ್ನು ಆಳುತ್ತಿದ್ದವಳು ಮಹಾರಾಣಿ ಎಲಿಜಬೆತ್. ಅವಳು ವರ್ಜಿನ್ ಕ್ವೀನ್, ಮದುವೆ ಆಗಿರಲಿಲ್ಲ, ಮಕ್ಕಳಿರಲಿಲ್ಲ, ಮತ್ತು ಮುಖ್ಯವಾಗಿ ಅವಳಿಗೆ ವಿಪರೀತ ವಯಸ್ಸಾಗಿತ್ತು. ಅವಳು ಸಾವಿನ ಅಂಚಿನಲ್ಲಿದ್ದಳು. ಯಾರಿಗೆ ಗೊತ್ತು? ರಾಣಿಯಾದರೋ ಆ ವಿಷಯವನ್ನು, ಅಂದರೆ ರಾಜ ಯಾರು ಅನ್ನೋ ವಿಷಯವನ್ನು ಹೇಳುತ್ತಲೇ ಇರಲಿಲ್ಲ. ಇಡೀ ಅರಮನೆಯ ತುಂಬ ಗೂಢಾಚಾರರು, ಪಿಸುಮಾತುಗಳು, ಸಂಚುಕೋರರು. ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಎನ್ನುವ ಸ್ಥಿತಿ. ಇದೇ ವಾತಾವರಣ ತಾನೇ ಹ್ಯಾಮ್ಲೆಟ್ನ ಅರಮನೆಯಲ್ಲೂ ಇರುವುದು. ಇಷ್ಟೇ ಅಲ್ಲ, ಅದೇ ಸಮಯದಲ್ಲಿ ಇಂಗ್ಲೆಂಡ್ನಲ್ಲಿ ಒಬ್ಬ ನಿಜವಾದ ಹ್ಯಾಮ್ಲೆಟ್ ಇದ್ದ. ಅವನ ಹೆಸರು ಅರ್ಲ್ ಆಫ್ ಎಸೆಕ್ಸ್. ಅವನು ರಾಣಿಯ ಪ್ರೀತಿಯ ಸೇನಾಪತಿ, ಜನರ ಕಣ್ಣಿಗೆ ಹೀರೋ. ಆದರೆ ಅವನೊಬ್ಬ ಅತಿ ಬುದ್ಧಿವಂತ, ಅಷ್ಟೇ ಗೊಂದಲದ, ಅಷ್ಟೇ ಮಹತ್ವಾಕಾಂಕ್ಷೆಯ ವ್ಯಕ್ತಿ. ಕೊನೆಗೆ ಅವನು ರಾಣಿಯ ವಿರುದ್ಧವೇ ದಂಗೆ ಎದ್ದು ಸೋತು ಹೋಗಿ ತಲೆ ಕೆಳೆದುಕೊಂಡ. ಆದರೆ ಇವೆಲ್ಲಕ್ಕಿಂತ ಮುಖ್ಯವಾದ ಒಂದು ನಿಗೂಢವಾದ ಒಗಟು ಇಲ್ಲಿದೆ. ಅದೇ ಪ್ರೇತದ, ಗೋಸ್ಟ್ ಒಗಟು. ಇವತ್ತು ನಮಗೆ ಪ್ರೇತ ಅಂದರೆ ಒಂದು ಹಾರರ್ ಕತೆ ಅಷ್ಟೇ. ಆದರೆ ಅಂದಿನ ಇಂಗ್ಲೆಂಡ್ನಲ್ಲಿ ಅದೊಂದು ಧಾರ್ಮಿಕ ಬಿಕ್ಕಟ್ಟು, ರಿಲಿಜಿಯಸ್ ಕ್ರೈಸಿಸ್. ಯಾಕೆಂದರೆ ಇಂಗ್ಲೆಂಡ್ ಆಗಷ್ಟೇ ಕ್ಯಾಥೊಲಿಕ್ ಧರ್ಮದಿಂದ ಪ್ರೊಟೆಸ್ಟೆಂಟ್ ಧರ್ಮಕ್ಕೆ ಬದಲಾಗಿತ್ತು. ಕ್ಯಾಥೊಲಿಕ್ ಧರ್ಮದ ಪ್ರಕಾರ ಪರ್ಗೇಟರಿ ಅಂತ ಒಂದು ಜಾಗ ಇತ್ತು. ಅಲ್ಲಿ ಸತ್ತವರ ಆತ್ಮಗಳು ಶುದ್ಧೀಕರಣಕ್ಕಾಗಿ ಕಾಯುತ್ತಿದ್ದವು. ಹಾಗಾಗಿ ಹ್ಯಾಮ್ಲೆಟ್ನ ತಂದೆಯ ಪ್ರೇತ ಪರ್ಗೇಟರಿಯಿಂದ ಬಂದ ನಿಜವಾದ ಆತ್ಮವಾಗಿರಬಹುದು. ಆದರೆ ಹೊಸ ಪ್ರೊಟೆಸ್ಟೆಂಟ್ ಧರ್ಮದ ಪ್ರಕಾರ ಪರ್ಗೇಟರಿ ಅನ್ನೋ ಜಾಗವೇ ಸುಳ್ಳು. ಸ್ವರ್ಗ ಮತ್ತು ನರಕ ಬಿಟ್ಟರೆ ಬೇರೇನೂ ಇಲ್ಲ. ಹಾಗಾದರೆ ಈ ಪ್ರೇತ ಎಲ್ಲಿಂದ ಬಂತು? ಅದು ತಂದೆಯ ಆತ್ಮವೇ ಅಲ್ಲ, ಅದು ನರಕದಿಂದ ಬಂದ ಸೈತಾನ, ಡೀಮನ್. ಈಗ ಅರ್ಥ ಆಯ್ತೆ ಹ್ಯಾಮ್ಲೆಟ್ನ ಗೊಂದಲ. ಅವನು ತಂದೆಯ ಪ್ರೇತ ಬಂದು ನನ್ನ ತಮ್ಮ ನನ್ನನ್ನು ಕೊಂದ, ಸೇಡು ತೀರಿಸಿಕೊ ಅಂತ ಹೇಳಿದಾಗ ಅನ್ಕೊಳ್ಳೋದು, ಇದು ನಿಜವಾಗಿ ನನ್ನ ಅಪ್ಪನ ಆತ್ಮವೇ ಅಥವಾ ನನ್ನನ್ನು ಪಾಪದ ಕೂಪಕ್ಕೆ ತಳ್ಳಲು ಬಂದ ಸೈತಾನನು? ಒಂದು ವೇಳೆ ಅದು ಸೈತಾನನಾಗಿದ್ದು ಅದರ ಮಾತು ಕೇಳಿ ಅವನು ರಾಜನನ್ನು ಕೊಂದರೆ ಅವನು ನೇರವಾಗಿ ನರಕಕ್ಕೆ ಹೋಗುತ್ತಾನೆ. ಈ ಒಂದು ಧಾರ್ಮಿಕ ಗೊಂದಲವೇ ಅವನನ್ನು ಮಾಡುವುದೋ ಬೇಡವೋ, ಟು ಬಿ ಆರ್ ನಾಟ್ ಟು ಬಿ ಎಂಬ ನಿಷ್ಕ್ರಿಯತೆಗೆ ತಳ್ಳುತ್ತದೆ. ಮ್ಯಾಕ್ಬೆತ್ ನಾಟಕವನ್ನು ಶೇಕ್ಸ್ಪಿಯರ್ ಬರೆದದ್ದು ಹೊಸ ರಾಜ ಮೊದಲನೇ ಜೇಮ್ಸ್ ನನ್ನು ಮೆಚ್ಚಿಸಲು ಅಂತ ನಾವು ನೋಡಿದ್ವಿ. ಹ್ಯಾಮ್ಲೆಟ್ ಕಥೆನೂ ಸ್ಥೂಲವಾಗಿ ಕೇಳಿದ್ವಿ. ಈಗ ಶೇಕ್ಸ್ಪಿಯರ್ನ ಅದ್ಭುತ ದುರಂತ ನಾಟಕವಾದ ಲಿಯರ್ ಮಹಾಶಯನ ಬಗ್ಗೆ ಕೆಲವು ವಿಶೇಷ ವಿಷಯಗಳನ್ನು ಗಮನಿಸೋಣ. ಲಿಯರ್ ನಾಟಕವನ್ನು ಶೇಕ್ಸ್ಪಿಯರ್ ಬರೆದಿದ್ದು ಇದೇ ರಾಜನಿಗಾಗಿ. ಆದರೆ ಇಲ್ಲಿನ ವಿಸ್ಮಯವೇ ಬೇರೆ. ಒಂದನೇ ಕಿಂಗ್ ಜೇಮ್ಸ್ ಮೂಲತಃ ಸ್ಕಾಟ್ಲೆಂಡ್ನವನು. ಅವನು ಇಂಗ್ಲೆಂಡ್ನ ರಾಜನಾದಾಗ ಅವನ ತಲೆಯಲ್ಲಿ ಒಂದು ದೊಡ್ಡ ಕನಸಿತ್ತು, ಒಂದು ಗೀಳು ಅಬ್ಸೆಷನ್ ಇತ್ತು. ಅದು ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ಅನ್ನು ಒಟ್ಟುಗೂಡಿಸಿ ಗ್ರೇಟ್ ಬ್ರಿಟನ್ ಎಂಬ ಒಂದು ಅಖಂಡ ರಾಜ್ಯವನ್ನು ಸೃಷ್ಟಿಸುವುದು. ಇಡೀ ಪಾರ್ಲಿಮೆಂಟ್ ಅಲ್ಲಿ ಇದೇ ಚರ್ಚೆ ಆಗುತ್ತಿತ್ತು, ರಾಜ್ಯವನ್ನು ಒಗ್ಗೂಡಿಸಬೇಕೆ ಬೇಡವೇ. ಈಗ ಶೇಕ್ಸ್ಪಿಯರ್ನ ಜಾಣತನ ನೋಡಿ. ರಾಜ ಜೇಮ್ಸ್ ಒಗ್ಗೂಡಿಸಬೇಕು ಎನ್ನುತ್ತಿದ್ದಾಗ ಶೇಕ್ಸ್ಪಿಯರ್ ಒಂದು ನಾಟಕ ಬರೆಯುತ್ತಾನೆ. ಈ ನಾಟಕದ ಕಥೆಯೇನು? ಒಬ್ಬ ರಾಜ ತನ್ನ ಅಖಂಡ ರಾಜ್ಯವನ್ನು ವಿಭಜನೆ ಮಾಡಿದ್ದರೆ ಏನಾಗುತ್ತದೆ ಎನ್ನುವುದು. ಕಿಂಗ್ ಲಿಯರ್ ಒಂದು ರಾಜಕೀಯ ಭಯಾನಕ ಕತೆ. ಇದು ಶೇಕ್ಸ್ಪಿಯರ್ ತನ್ನ ರಾಜನಿಗೆ ಕೊಡುತ್ತಿದ್ದ ಒಂದು ರೀತಿಯ ಎಚ್ಚರಿಕೆ. ಮಹಾರಾಜ, ಒಂದು ರಾಜ್ಯವನ್ನು ಒಡೆಯುವುದು ಇಷ್ಟು ಸುಲಭವಲ್ಲ. ಒಮ್ಮೆ ನೀನು ಅದನ್ನು ವಿಭಜಿಸಿದರೆ ಅದು ಅರಾಜಕತೆಗೆ, ಅಂತರ್ಯುದ್ಧಕ್ಕೆ, ಸಿವಿಲ್ ವಾರ್ ಮತ್ತು ರಕ್ತಪಾತಕ್ಕೆ ಕಾರಣವಾಗುತ್ತದೆ. ಇವೆಲ್ಲಕ್ಕಿಂತ ದೊಡ್ಡ ವಿಸ್ಮಯ ಮತ್ತು ನಿಗೂಢತೆ ಇರುವುದು, ಶೇಕ್ಸ್ಪಿಯರ್ ಕಿಂಗ್ ಲಿಯರ್ ಕಥೆಯನ್ನು ತಾನೇ ಸೃಷ್ಟಿಸಿದಲ್ಲ. ಇದಕ್ಕೂ ಮೊದಲು ಕಿಂಗ್ ಲಾಯರ್ ಎಂಬ ಒಂದು ಹಳೆಯ ನಾಟಕ ಇಂಗ್ಲೆಂಡಲ್ಲಿ ಬಹಳ ಪ್ರಸಿದ್ಧವಾಗಿತ್ತು. ಆದರೆ ಆ ನಾಟಕ ಸುಖಾಂತ್ಯದಲ್ಲಿ ಕೊನೆಯಾಗುತ್ತದೆ. ಈಗ ಯೋಚಿಸಿ, ಶೇಕ್ಸ್ಪಿಯರ್ನ ಬಳಿ ಒಂದು ರೆಡಿಮೇಡ್ ಹ್ಯಾಪಿ ಎಂಡಿಂಗ್ ಕತೆ ಇತ್ತು. ಆದರೆ ಅವನು ಅದನ್ನು ಬೇಕಂತಲೇ ನಿರ್ದಯವಾಗಿ ಬದಲಿಸಿದ. ಅವನು ಈ ನಾಟಕದ ಮುಖ್ಯ ಪಾತ್ರಧಾರಿ ಕಾರ್ಡಿಲಿಯಾಳ್ ಅನ್ನು ಕೊಂದುಬಿಟ್ಟ. ಯಾಕೆ? ಯಾಕೆಂದರೆ ಶೇಕ್ಸ್ಪಿಯರ್ ಬದುಕುತ್ತಿದ್ದ ಕಾಲ ಎಲಿಜಬೆತ್ ಯುಗ, ಗೋಲ್ಡನ್ ಏಜ್ ಅಂತ್ಯವಾಗುತ್ತಿತ್ತು. ಅದು ಗೊಂದಲದ, ನಿರಾಶಾವಾದದ, ಪೆಸಿಮಿಸಂ ಕಾಲ. ಆ ಕಾಲಕ್ಕೆ ಆ ಹಳೆಯ ಎಲ್ಲವೂ ಕೊನೆಗೆ ಸರಿಹೋಗುತ್ತದೆ, ಶುಭಂ ಎಂಬ ಸುಖಾಂತ್ಯದ ಕತೆ ಒಂದು ಸುಳ್ಳಿನಂತೆ, ಒಂದು ಬೂಟಾಟಿಕೆಯಂತೆ ಕಂಡಿತ್ತು. ಶೇಕ್ಸ್ಪಿಯರ್ ಒಂದು ಭಯಾನಕ ಸತ್ಯವನ್ನು ತೋರಿಸಬೇಕಿತ್ತು. ಅದೇ ವಿಸ್ಮಯ. ಕೆಲವೊಮ್ಮೆ ಜೀವನದಲ್ಲಿ ನಾವು ಪಾಠ ಕಲಿತರೂ, ಒಳ್ಳೆಯವರಾದರೂ ಕೊನೆಗೆ ನಮಗೆ ಶಿಕ್ಷೆಯೇ ಕಾದಿರುತ್ತದೆ. ಕೆಲವೊಮ್ಮೆ ಈ ಜಗತ್ತು, ಈ ಪ್ರಕೃತಿ ಯಾವ ಕಾರಣವೂ ಇಲ್ಲದೆ ಅಂಜಸ್ಟ್ ಅಥವಾ ಮುಗ್ಧರನ್ನು ಬಲಿ ತೆಗೆದುಕೊಳ್ಳುತ್ತದೆ. ಒಂದು ಕ್ಷಣ ಯೋಚಿಸಿ. ಲಿಯರ್ ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆ ಆಯಿತು, ಅವನು ಪಾಠ ಕಲಿತ. ಆದರೆ ಕಾರ್ಡಿಲಿಯಾ ಏನು ತಪ್ಪು ಮಾಡಿದಳು? ಸಾಯುವ ಶಿಕ್ಷೆ ಅವಳಿಗೆ ಏಕೆ ಬಂತು? ಕೊನೆಯ ದೃಶ್ಯದಲ್ಲಿ ಆ ಮುದುಕ ಲಿಯರ್ ತನ್ನ ಮಗಳ ಹೆಣವನ್ನು ಎತ್ತಿಕೊಂಡು, ಯಾಕೆ ಯಾಕೆ, ನಾಯಿಗೂ ಬದುಕಿದೆ, ಈ ಮಗು ಬದುಕೋಬಾರ್ದಿತ್ತೆ. ವೈ ಶುಡ್ ಅ ಡಾಗ್, ಅ ಹಾರ್ಸ್, ಅ ರ್ಯಾಟ್ ಹ್ಯಾವ್ ಲೈಫ್ ಅಂಡ್ ದೌ ನೋ ಬ್ರೆತ್ ಅಟ್ ಆಲ್ ಎಂದು ಆಕಾಶ ನೋಡಿ ಕೂಗುತ್ತಾನೆ. ಆದರೆ ಆಕಾಶದಿಂದ ಯಾವ ಉತ್ತರವೂ ಬರುವುದಿಲ್ಲ. ಕೆಲವೊಮ್ಮೆ ಜೀವನ ಅಥವಾ ದೇವರು ನಮಗೆ ಪಾಠ ಕಲಿಸಲು ಕಷ್ಟ ಕೊಡುವುದಿಲ್ಲ. ಕೆಲವೊಮ್ಮೆ ಅದು ಯಾವ ಕಾರಣವೂ ಇಲ್ಲದೆ ಅಂಜಸ್ಟ್, ಅತಿಯಾಗಿ, ಟೂ ಮಚ್ ನಮ್ಮನ್ನು ನಾಶ ಮಾಡುತ್ತದೆ. ನಾವು ಬರೀ ಆಟದ ದಾಳಗಳು ಅಷ್ಟೇ ಅಂತ ಶೇಕ್ಸ್ಪಿಯರ್ ಹೇಳುತ್ತಿರಬಹುದು. ನಾವು ಈಗ ಮಾತನಾಡಿದ ಈ ನಾಟಕಗಳನ್ನೆಲ್ಲ ಶೇಕ್ಸ್ಪಿಯರ್ ಯಾವಾಗ ಬರೆದದ್ದು ಗೊತ್ತೇ? ಇವತ್ತಿಗೆ ಸರಿಯಾಗಿ 400 ವರ್ಷಗಳ ಹಿಂದೆ, 17ನೇ ಶತಮಾನದ ಆರಂಭದಲ್ಲಿ. 400 ಹಿಂದಿನ ಹಳೆಯ ಇಂಗ್ಲಿಷ್ನಲ್ಲಿ ಬರೆದ ಈ ಕಥೆಗಳು ಇವತ್ತು ನಮಗೆ, ಈ 21ನೇ ಶತಮಾನದ ಕನ್ನಡದ ಕೇಳುಗರಿಗೆ ಯಾಕೆ ಬೇಕು? ಇದೇ ನೋಡಿ ಶೇಕ್ಸ್ಪಿಯರ್ ಎಂಬ ಮಹಾವಿಸ್ಮಯ. ಏಕೆಂದರೆ ಜಗತ್ತು ಬದಲಾಗಿದೆ, ನಮ್ಮ ಟೆಕ್ನಾಲಜಿ ಬದಲಾಗಿದೆ. ನಾವು ಕುದುರೆ ಗಾಡಿಯಿಂದ AI ಜಗತ್ತಿಗೆ ಬಂದಿದ್ದೇವೆ. ಆದರೆ ಒಂದು ಮಾತ್ರ ಬದಲಾಗಲಿಲ್ಲ, ಅದು ನಮ್ಮ ಮನುಷ್ಯನ ಸ್ವಭಾವ. ಇವತ್ತಿಗೂ ಮ್ಯಾಕ್ಬೆತ್ ನಾಟಕದ ವಿಸ್ಮಯ ಮುಗಿದಿಲ್ಲ. ಹ್ಯಾಮ್ಲೆಟ್ನ ವಿಸ್ಮಯ, ಅದು ಇವತ್ತು ಇನ್ನೂ ಹೆಚ್ಚು ಪ್ರಸ್ತುತ. ಇವತ್ತು ನಮ್ಮ ಬಳಿ ಇಂಟರ್ನೆಟ್ ಇದೆ, ನಮ್ಮ ಬಳಿ ಮಾಹಿತಿ, ಇನ್ಫಾರ್ಮೇಶನ್ ಜಾಸ್ತಿ ಆಗಿದೆ. ಆದರೆ ನಿರ್ಧಾರ, ಆಕ್ಷನ್ ತೆಗೆದುಕೊಳ್ಳುವ ಶಕ್ತಿ ಕಮ್ಮಿ ಆಗಿದೆ. ಅತಿಯಾಗಿ ಯೋಚಿಸುತ್ತಾ, ಓವರ್ ಥಿಂಕಿಂಗ್ ಮಾಡುತ್ತಾ, ಒಳ್ಳೆಯ ಸಮಯವನ್ನು ಕಳೆದುಕೊಳ್ಳುವ ನಾವೆಲ್ಲರೂ ಒಂದೊಂದು ರೀತಿಯಲ್ಲಿ ಹ್ಯಾಮ್ಲೆಟ್ಗಳೇ. ಇನ್ನು ಕಿಂಗ್ ಲಿಯರ್ನ ವಿಸ್ಮಯ, ತನ್ನ ಅಹಂನಿಂದಲೇ ಕುಟುಂಬವನ್ನು ಮುರಿದುಕೊಳ್ಳುವ, ಕೊನೆಗೆ ತನ್ನ ಬದುಕೇ ಮೀನಿಂಗ್ಲೆಸ್ ಅಥವಾ ಅರ್ಥವಿಲ್ಲದ್ದು ಎಂದು ಒದ್ದಾಡುವ ಮುದುಕನ ಕತೆ, ಇವತ್ತಿನ ನಮ್ಮ ಒಂಟಿತನದ ಮಾಡರ್ನ್ ಲೋನ್ಲಿನೆಸ್ ಕಥೆಯಂತೆಯೇ ಇಲ್ಲವೇ? ಹಾಗಾಗಿ ಶೇಕ್ಸ್ಪಿಯರ್ ಒಬ್ಬ ಕವಿಯಲ್ಲ, ಅವನು ಮನುಷ್ಯನ ಮನಸ್ಸೆಂಬ ನಿಗೂಢ ಯಂತ್ರವನ್ನು ಬಿಡಿಸಿ ನೋಡಿದ ವಿಜ್ಞಾನಿ. ಶೇಕ್ಸ್ಪಿಯರ್ ಎಂಬುದು ಒಂದು ಮುಗಿದ ಅಧ್ಯಾಯ ಖಂಡಿತ ಅಲ್ಲ, ಅದೊಂದು ತೆರೆದ ಪುಸ್ತಕ. ನಾವು ಅಗೆದಷ್ಟು ನಮ್ಮದೇ ಹೊಸ ಹೊಸ ರಹಸ್ಯಗಳು, ನಮ್ಮದೇ ವಿಸ್ಮಯಗಳು ಅದರಲ್ಲಿ ಸಿಗುತ್ತಲೇ ಇರುತ್ತವೆ. ಇಂತಹ ವಿಸ್ಮಯಗಳಿಗೆ ಭಾಷೆಯ ಗಡಿಯಿಲ್ಲ.
1: ಇದುವರೆಗೆ ಗೌತಮ್ ಜ್ಯೋತ್ಸ್ನ ಅವರಿಂದ ಶೇಕ್ಸ್ಪಿಯರ್ನ ನಿಗೂಢಲೋಕ, ಮನುಷ್ಯ ಸ್ವಭಾವದ ಮಹಾ ಒಗಟುಗಳು ಭಾಷಣ ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಯಿತು.
2: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರ.

ಆಕಾಶವಾಣಿ ಬೆಂಗಳೂರು. ಸಿರಿಗಂಧ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಇಂದಿನ ನಮ್ಮ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

ಕಣ್ಣೀರು ಆ ಭಗವಂತ ಎಲ್ಲ ಜೀವಿಗಳಿಗೆ ಕೊಟ್ಟಿರ್ತಕ್ಕಂತ ಒಂದು ವರ ಅಂತಾನೆ ಹೇಳ್ಬೋದು. ಸಂತೋಷಕ್ಕೂ ಕಣ್ಣೀರು ಬರುತ್ತೆ, ದುಃಖಕ್ಕೂ ಕಣ್ಣೀರು ಬರುತ್ತೆ. ಭಾವನಾತ್ಮಕವಾದ ಎಲ್ಲ ವೇದನೆಗಳಿಗೆ ಸಂವೇದನೆಯಂತೆ ಬರುವ ಈ ಕಣ್ಣೀರು ನಮ್ಮ ನೋವಿನ ಸಂತೋಷದ ಒಡನಾಡಿಯೇ ಆಗಿದೆ. ಕಣ್ಣು, ನೀರು, ನಗು, ದುಃಖ, ಅಳು ಎಲ್ಲದರ ಕುರಿತು ಮಾತನಾಡ್ತಾ ಹೋಗೋಣ ಇಂದಿನ ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಕೇಳಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಮುಗಿಯದ ಕತೆ ಚಿತ್ರದ ಒಂದು ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಗೀತರಚನೆಗೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ನಗುವೊಂದು ರಸಪಾಕ, ಅಳುವೊಂದು ರಸಪಾಕ, ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ದುಗುಡವಾತ್ಮವ ಕಡೆದು ಸತ್ವವೆತ್ತುವ ಮಂತು, ಬಗೆದೆರಡನ್ನು ಭುಜಿಸು ಮಂಕುತಿಮ್ಮ. ನಗು ಮತ್ತು ಅಳು ಜೀವನದಲ್ಲಿ ಎರಡು ಮುಖ್ಯವಾದ ಅನುಭವಗಳು. ನಗು ಮನಸ್ಸಿನಲ್ಲಿದ್ದಂತಹ ಸಂತೋಷವನ್ನು ಪರಿಮಳದಂತೆ ಹರಡುವ ಹೂವಿನಂತಾದರೆ, ಅಳು ಅಂತಕ್ಕಂಥದ್ದು ದುಃಖವನ್ನು ಆತ್ಮವನ್ನು ಮತಿಸಿ ಸತ್ವ ಅಥವಾ ಗಟ್ಟಿತನವನ್ನು ಹೊರತರಲು ದೈವ ಕೊಟ್ಟಿರ್ತಕ್ಕಂಥ ಒಂದು ಗುರುತು ಅಂತಲೇ ಹೇಳ್ಬೋದು. ಮನಸ್ಸಿನ ಭಾವರಸದಲ್ಲಿ ಉಕ್ಕಿ ಹರಿಯುವುದೇ ನಗು ಮತ್ತು ಅಳು. ಆತ್ಮದ ಸಂತೋಷದ ಭಾವ ಪರಿಮಳವನ್ನು ಹರಡುವ ಹೂವೇ ನಗು. ಕಷ್ಟಗಳನ್ನು ಅನುಭವಿಸಿದ ಆತ್ಮವನ್ನು ಕಡೆದು ಸತ್ವವೆನ್ನುವ ಬೆಣ್ಣೆಯನ್ನು ತೆಗೆಯುವ ಕಡೆಗೋಲಂತೆ ಅಳು. ಇವೆರಡರ ಅನುಭವವನ್ನು ಪಡೆದು ನೀ ಜೀವಿಸಬೇಕು ಅಂತೇಳಿ ಡಿ ವಿ ಜಿಯವರು ಹೇಳ್ತಾರೆ. ಇನ್ನಷ್ಟು ಮಾಹಿತಿಯನ್ನು ತಿಳಿತಾ ಹೋಗೋಣ. ನಗು ಮತ್ತು ಅಳುವಿನ ಕುರಿತು ಮತ್ತಷ್ಟು ಮಾತನಾಡ್ತಾ ಸಾಗೋಣ. ಇನ್ನೀಗ ಕೇಳಿ ಸಮೀರ್ ಮುಡಿಪು ಅವರ ದನಿಯಲ್ಲಿ ರೆಬೆಲ್ ಹುಡುಗರು ಚಿತ್ರದ ಗೀತೆ, ಯೋಗೀಶ್ ಎನ್ ಅಡಕಲಕಟ್ಟೆ ಅವರ ಸಾಹಿತ್ಯಕ್ಕೆ ಸಮೀರ್ ಮುಡಿಪು ಅವರ ಸಂಗೀತವಿದೆ.

ಸಂತೋಷವಾದರೆ ನಗು, ದುಃಖವಾದರೆ ಅಳು, ಸಹಜವಾಗಿ ವ್ಯಕ್ತವಾಗುವಂತಹ ಭಾವಗಳಾಗಿವೆ. ಆ ಭಾವಗಳಿಗೆ ಕಾರಣವಾದ ಘಟನೆಗಳ ಪ್ರಭಾವ ತೀವ್ರವಾಗಿದ್ರೆ ಆ ಭಾವಗಳು ನಗುವಾಗಿಯೋ ಅಥವಾ ಅಳುವಾಗಿಯೋ ಹೊರಹೊಮ್ಮದು ಸರ್ವೇ ಸಾಮಾನ್ಯ. ಅದು ಆತ್ಮದ ಭಾವ ಕೂಡ ಹೌದು. ಅಂತಸ್ಸತ್ವ ಅನುಭವಿಸಿದ ಭಾವವನ್ನ ಹೂ ತನ್ನ ಪರಿಮಳವನ್ನ ಹೊರಸೂಸುವಂತೆ ನಗುವಿನ ರೂಪದಲ್ಲಿ ಹೊರಸೂಸುತ್ತೆ. ಭಾವ ಮಂಥನವಾದ ನಂತರ ಆದಂತಹ ದುಃಖವು ಅಳುವಿನ ರೂಪದಲ್ಲಿ ಹೊರಬರುತ್ತೆ ಅಲ್ವೇ? ಇನ್ನೀಗ ಕೇಳೋಣ ಎಸ್ ಜಾನಕಿ ಅವರ ದನಿಯಲ್ಲಿ ಚಂದನದ ಗೊಂಬೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಗೀತರಚನೆಗೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ಪಿಬಿ ಶ್ರೀನಿವಾಸ್ ಅವರ ದನಿಯಲ್ಲಿ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಿ ಉದಯಶಂಕರ್ ಅವರ ಗೀತೆ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸ್ವರ ಸಂಯೋಜನೆ ಇತ್ತು. ತುಂಬಾ ಕಠಿಣ ಮನಸ್ಸು ಇರುವವರ ಹೊರತು ಎಲ್ಲ ಮನುಷ್ಯರಿಗೂ ಅಳು ಮತ್ತು ನಗುವಿನ ಮೂಲಕ ತಮ್ಮ ಮನಸ್ಸಿನ ಭಾವ ತೀವ್ರತೆಯನ್ನ ಹೊರಗೆಡಹುವ ಕ್ಷಮತೆಯನ್ನ ಆ ಪರಮಾತ್ಮ ಕರುಣಿಸಿಯೇ ಇದ್ದಾನೆ. ಕೆಲವರಿಗೆ ನಗುವೋ ಅಳುವೋ ತತ್ಕ್ಷಣ ಬಂದುಬಿಡುತ್ತೆ. ಆದರೆ ಇನ್ನು ಕೆಲವರಿರ್ತಾರೆ, ಯಾವುದೇ ತಮಗೆ ಸಂಬಂಧ ಪಡೆದಂತಹ ವಿಷಯವಾದರೂ ಕೂಡ ಭಾವುಕರಾಗಿ ನಗ್ತಾರೆ ಅಥವಾ ಅತ್ತು ಬಿಡ್ತಾರೆ. ಇನ್ನು ಕೆಲವರಿರ್ತಾರೆ, ತಮ್ಮ ತರ್ಕದಿಂದ ಅದನ್ನು ತಡೆದುಕೊಳ್ತಾರೆ, ನಗುವನ್ನು ತಡೆದುಕೊಳ್ತಾರೆ, ಹಾಗೆ ದುಃಖವನ್ನು ತಡೆದುಕೊಳ್ತಾರೆ. ಹಾಗೆ ತಡೆದುಕೊಳ್ಳೋದು ಪ್ರತಿಯೊಬ್ಬರಿಗೂ ಅವರವರದೇ ಕಾರಣ ಇರಬಹುದು, ಆದರೆ ಅದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತೇಳಿ ನಮ್ಮ ವೈದ್ಯಾಧಿಕಾರಿಗಳು ಹೇಳ್ತಾರೆ. ನಮ್ಮ ಆರೋಗ್ಯಕ್ಕಾಗಿಯೇ ಈ ನಗು ಮತ್ತು ಅಳು ಎಂಬುದು ಇರೋದು ಅಲ್ವೇ. ಇನ್ನೀಗ ಕೇಳೋಣ ಧರ್ಮ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸುಲೋಚನಾ ಅವರು ಹಾಡಿರುವ ಒಂದು ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಸತ್ಯಂ ಅವರ ಸಂಗೀತವಿದೆ.

ಹೃದಯ ಶಿವ ಅವರ ಸಾಹಿತ್ಯಕ್ಕೆ ಕಿರಣ್ ರವೀಂದ್ರನಾಥ್ ಅವರ ಸಂಗೀತವಿರುವ ರಾಜು ಕನ್ನಡ ಮೀಡಿಯಂ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಹಾಗೂ ಅನುರಾಧ ಭಟ್.

ಒಟ್ಟಾರೆಯಾಗಿ ನಗು ಅನ್ನೋದು ಪರಮಾತ್ಮ ಮನುಷ್ಯ ಪ್ರಾಣಿಗೆ ಕೊಟ್ಟಿರ್ತಕ್ಕಂತ ಒಂದು ವರ ಅಂತಾನೆ ಹೇಳ್ಬೋದು. ವಿನೋದ ಪೂರಿತ ಅಥವಾ ವಿನೋದಕಾರಿತ ನಗುವಿಲ್ಲದ ಜಗತ್ತನ್ನ ಊಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗಾಗಿಯೇ ಡಿ ವಿ ಜಿಯವರು ಬಗೆದೆರಡನ್ನು ಭುಜಿಸು ಎಂದು ಹೇಳುವಂತೆ ನಮಗಾದ ಅನುಭವಗಳನ್ನು ಮನಸ್ಸಿನಲ್ಲಿ ಮಥಿಸಿ ನಗುವನ್ನೋ ಅಳುವನ್ನೋ ನಾವು ಹೊರಗೆಡಹಿದರೆ ಅದು ಸಹಜತೆ ಮತ್ತು ಮನಸ್ಸಿಗೆ ನಿರಾಳವಾಗುತ್ತೆ ಅಂತ ಕಗ್ಗವನ್ನು ಬರೆದಿದ್ದಾರೆ. ಒಟ್ಟಾರೆಯಾಗಿ ಎಲ್ಲ ಭಾವನೆಗಳನ್ನು ನಗು ಅಥವಾ ಅಳುವಿನ ಮುಖಾಂತರ ಹೊರಗೆಡಹಿದಾಗ ಮನಸ್ಸು ನಿರಾಳವಾಗೋದಂತೂ ಸತ್ಯ ಅಂತ ಹೇಳ್ತಾ ನಮ್ಮ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ.

ಶಿವದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರು ಸಂಗೀತ ನೀಡಿರುವ ಗೀತಾ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ.

ಇಲ್ಲಿಯವರೆಗೆ ನರಸಿಂಹನಾಯಕ್ ಅವರ ದನಿಯಲ್ಲಿ ಭಾವಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಮಯ 9:30.
1: ಆಕಾಶವಾಣಿ ರಾಷ್ಟ್ರೀಯ ನಾಟಕ ಹಾಗಾದರೆ. ಲೇಖಕರು ಇಂದ್ರ ಜೋಶಿ, ಕನ್ನಡಕ್ಕೆ ಅಚ್ಯುತ ಸಂಕೇತಿ, ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ರಾಷ್ಟ್ರೀಯ ನಾಟಕ ಹಾಗಾದರೆ.

0: ಓ, ಬೆಳಗ್ಗಿಂದ ಇಷ್ಟೊಂದು ಬಣ್ಣಗಳನ್ನ ಮುಂದೆ ಹರಡ್ಕೊಂಡು ಕೂತಿದ್ದೀನಿ. ತಲೆ ಒಳಗೆ ಬಹಳಷ್ಟು ಚಿತ್ರಗಳು ತುಂಬಿವೆ, ಆದರೆ ಇದುವರೆಗೂ ಕ್ಯಾನ್ವಾಸ್ ಮೇಲೆ ಒಂದೇ ಒಂದು ರೇಖೆನೂ ಮೂಡಲಿಲ್ಲ. ಯಾರದು, ಯಾರಿರಬಹುದು? ನಾನು ಯಾರಿಗಾದರೂ ಸಮಯ ಕೊಟ್ಟಿದ್ದನಾ? ಯಾರು?
1: ನಮಸ್ಕಾರ ಸರ್.
0: ನಮಸ್ಕಾರ. ನೀವು?
1: ಐ ಆಮ್ ಗೌರ ಸರ್. ನೀವು ನನಗೆ ಸಮಯ ಕೊಟ್ಟಿದ್ರಿ ನಿನ್ನೆ ಫೋನ್ನಲ್ಲಿ.
0: ಯೆಸ್, ಪ್ಲೀಸ್ ಕಮ್ ಇನ್, ಕಮ್ ಇನ್.
1: ಹಾಗೆ ನೀವು ಹೇಳಿದ್ರಿ 1 PM ಎಕ್ಸಾಕ್ಟ್, ನೇದೇರಿ ಮಿನಿಟ್ ಲೇಟ್, ನೋರೆ ಮಿನಿಟ್ ಅರ್ಲಿ ಅಂತ.
0: ಅಂಡ್ ಯು ಆರ್ ಪಂಕ್ಚುಯಲ್ ಟು ದ ಮಿನಿಟ್.
1: ಥ್ಯಾಂಕ್ ಯು ಸರ್.
0: ಹೇಳಿ, ವಾಂಟ್ ಸಮಥಿಂಗ್ ಫ್ರಮ್ ಮೀ?
1: ಎಸ್ ಸರ್, ನಾನು ಒಂದು ರಿಸರ್ಚ್ನಲ್ಲಿ ತೊಡಗಿದ್ದೀನಿ, ಮತ್ತು ಅದರ ವಿಷಯ ದಿ ರೋಲ್ ಆಫ್ ಪರ್ಸನಲ್ ರಿಲೇಷನ್ಸ್ ಇನ್ ಪ್ರೊಫೆಷನಲ್ ಸಕ್ಸಸ್.
0: ಓ, ತುಂಬ ಒಳ್ಳೆ ವಿಷಯ. ಬಟ್ ವೇರ್ ಡು ಐ ಫಿಗರ್ ಇನ್ ಇಟ್?
1: ಸರ್, ನೀವು ಒಬ್ಬ ಯಶಸ್ವಿ ಹಾಗೂ ಪ್ರಸಿದ್ಧ ಚಿತ್ರಕಾರರಾಗಿದ್ದೀರಿ.
0: ಸೊ ವಾಟ್?
1: ಹಾಗೆ ನೀವೊಬ್ಬ ಡಿವೋರ್ಸಿ ಸಹ ಆಗಿದ್ದೀರಿ.
0: ಏನಂದ್ರಿ?
2: ರತ್ನ, ನನ್ನ ಮಹತ್ವಾಕಾಂಕ್ಷೆಗಳಿಂದ ನಾನು ದೂರ ಸರಿಬೇಕು ಅಂತ ನೀನ್ ಯಾಕೆ ಬಯಸ್ತಾ ಇದ್ದೀಯಾ?
3: ಹಾಗೇನೆ ನಿಮ್ಮ ಮಹತ್ವಾಕಾಂಕ್ಷೆಗಳ ಹವನಕುಂಡದಲ್ಲಿ ನಾನು ನನ್ನ ಆಕಾಂಕ್ಷೆಗಳನ್ನ ಯಾಕೆ ತ್ಯಾಗ ಮಾಡಬೇಕು?
2: ಓ, ನನ್ನ ಭಾವನೆಗಳನ್ನ, ಅಸಹಾಯಕತೆಗಳನ್ನ ನೀನ್ ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ರತ್ನ?
3: ನೀವ್ ಯಾವತ್ತಾದ್ರೂ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀರಾ?
2: ಹಾಗಾದ್ರೆ
1: ನೀವೊಂದು ಕ್ಷಣ ಎಲ್ಲೋ ಕಳೆದೋಗಿದ್ರಿ ಅನ್ನಿಸ್ತಿದೆ.
0: ಹೌದು, ಕೆಲವು ಕ್ಷಣಗಳು ಹಾಗೆ ಇರುತ್ತವೆ ಮೈ ಡಿಯರ್ ಯಂಗ್ ಲೇಡಿ.
1: ಸರ್, ನೀವು ನಿಮ್ಮ ಹೆಂಡತಿಗೆ ವಿಚ್ಛೇದನ ನೀಡಿದ್ರು ಅಥವಾ ನಿಮ್ಮ ಹೆಂಡತಿಯೇ ನಿಮಗೆ ವಿಚ್ಛೇದನ ನೀಡಿದ್ರು ಅಂತ ತಿಳ್ಕೋಬೇಕಿತ್ತು.
0: ಪರಸ್ಪರ ಒಪ್ಪಿಗೆಯಿಂದಲೇ ವಿಚ್ಛೇದನ ನಡೀತು ಅಂತ ಇಟ್ಕೋ.
1: ಇನ್ನೂ ಒಂದು ಪ್ರಶ್ನೆ ಇದೆ.
0: ಹಾ, ಕೇಳಿ.
1: ನಿಮ್ಮ ಕ್ಷೇತ್ರದಲ್ಲಿ ನೀವು ಎಷ್ಟು ಯಶಸ್ಸು ಪಡೆದಿದ್ದೀರೋ, ನಿಮ್ಮ ಹೆಂಡತಿ ಈಗಲೂ ನಿಮ್ಮ ಜೊತೆಗೆ ಇದ್ದಿದ್ರೆ ಈ ಯಶಸ್ಸು ಕಡಿಮೆ ಆಗಿರ್ತಿತ್ತೋ ಅಥವಾ ಇನ್ನೂ ಹೆಚ್ಚಾಗಿರ್ತಿತ್ತೋ?
0: ಡ್ಯಾಮ್ ಇಟ್, ನೀನು ಬರೀ ಬುದ್ಧಿವಂತೆ ಮಾತ್ರ ಅಲ್ಲ, ಒಬ್ಬ ಮಿಸ್ಚಿವಸ್ ಹುಡುಗಿ ಕೂಡ ಆಗಿದೆಯಾ. ಅಂದಹಾಗೆ ನಿನ್ನ ಹೆಸರು ಗೌರ ಅಂದಿಯಲ್ಲ?
1: ಎಸ್ ಸರ್, ಇದು ನನ್ನ ಪ್ರಶ್ನೆಗೆ ಉತ್ತರ ಅಂತೂ ಅಲ್ಲ.
0: ಇದು ಎಂಥ ಹತಾಶ ಪ್ರಶ್ನೆ ಅಂದರೆ, ಇದಕ್ಕೆ ಉತ್ತರನ ಇಂದಿನವರೆಗೂ ನಾನು ಕಂಡ್ಕೊಳ್ಳೋಕ್ಕಾಗಿಲ್ಲ.
1: ಆದರೆ ನೀವು ಪ್ರಯತ್ನ ಅಂತೂ ಮಾಡಿರಲೇಬೇಕು.
0: ಹ್ಞೂ, ನಿಜ ಹೇಳಬೇಕು ಅಂದರೆ ನಾನು ಈ ಮೊದಲು ಹಲವಾರು ಪ್ರಯತ್ನಗಳನ್ನು ಮಾಡಿದ್ದೆ, ಇವತ್ತಿಗೂ ಪ್ರಯತ್ನ ಮಾಡ್ತಾನೇ ಇದ್ದೀನಿ. ಆದರೆ ಪ್ರತಿ ಬಾರಿ ಪ್ರಯತ್ನ ಪಟ್ಟಾಗಲೂ ವಿಫಲತೆಯೇ ಕಟ್ಟಿಟ್ಟು ಬುತ್ತಿ.
1: ಸರ್, ನಾನು ನಿಮ್ಮ ಬಗ್ಗೆ ಬಹಳ ಓದಿದ್ದೀನಿ, ಹಾಗಾಗಿ ನೀವು ಎಂದೂ ನಿಮ್ಮ ಜೀವನದ ಯಾವುದೇ ಭಾಗದಲ್ಲೂ ಸೋತಿಲ್ಲ ಅಂತ ನಾನು ಬಲ್ಲೆ.
0: ಓಕೆ, ಬೈ ದ ವೇ, ಹ್ಯಾವ್ ಯು ಬೀನ್ ಅನ್ ಆರ್ಟ್ ಸ್ಟೂಡೆಂಟ್?
1: ಖಂಡಿತ ಇಲ್ಲ, ನಾನು ಯಾವತ್ತೂ ಕಲಾ ವಿದ್ಯಾರ್ಥಿ ಆಗಿರಲಿಲ್ಲ. ಬದಲಾಗಿ ನೀವು ಯಾವ ಕಲೆಯ ಬಗ್ಗೆ ಹೇಳ್ತಾ ಇದ್ದೀರೋ ಅದ್ರ ಬಗ್ಗೆ ನಂಗೊಂದು ರೀತಿಯ ಅಲರ್ಜಿ ಇದೆ.
0: ಓ, ಐ ಸಿ. ಆದರೂ ನೀವು ನಿಮ್ಮ ವಿಷಯಕ್ಕೆ ನನ್ನನ್ನು ಆರಿಸ್ಕೊಂಡಿದ್ದೀರಿ ಮತ್ತೆ ನನ್ನ ಬಗ್ಗೆ ಸಾಕಷ್ಟು ವಿಷಯ ತಿಳ್ಕೊಂಡಿದ್ದೀರಿ.
1: ಹೌದು ಸರ್, ನನ್ನ ಸಬ್ಜೆಕ್ಟ್ ಹೇಗಿದೆ ಅಂದರೆ ಅದು ನನ್ನಿಂದ ಸಂಪೂರ್ಣ ಹೋಮ್ವರ್ಕ್ನ ಅಪೇಕ್ಷೆ ಮಾಡುತ್ತೆ, ಮತ್ತೆ ನಾನು ಅದನ್ನು ಮಾಡಿಕೊಂಡೇ ನನ್ನ ಆಬ್ಜೆಕ್ಟ್ ಬಳಿಗೆ ಬಂದಿದ್ದೀನಿ.
0: ಸರಿ
1: ಸರ್, ನೀವು ಮತ್ತೆ ನಿಮ್ಮ ಹೆಂಡತಿ ಬೇರೆ ಆಗೋದಕ್ಕೆ ಯಾವುದಾದ್ರೂ ಕಾರಣ ಇರಲೇಬೇಕಲ್ವೇ?
0: ಕಾರಣ? ಎಸ್ ಯಂಗ್ ಲೇಡಿ, ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ, ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ. ಆ ಹುಲ್ಲುಹಾಸು ಹೇಗಿದೆ?
1: ತುಂಬ ಚೆನ್ನಾಗಿದೆ.
0: ನಿನಗೆ ಈ ಮನೆ ಹೇಗನ್ನಿಸ್ತಾ ಇದೆ?
1: ನನಗಿಲ್ಲೇ ಇತ್ತು, ಇಲ್ಲೇ ಸಾಯ್ಬೇಕು ಅನ್ನಿಸ್ತಾ ಇದೆ.
0: ಓ, ನೀನು ಕವಿ ಹಾಗೆ ಮಾತಾಡ್ತಾ ಇದೀಯಾ? ಆದರೆ ಮಗಳೇ, ದೊಡ್ಡವ್ರ ಮುಂದೆ ಮಕ್ಕಳು ತಮ್ಮ ಸಾವಿನ ಬಗ್ಗೆ ಮಾತಾಡಬಾರ್ದು. ನೀನು ವಿಚ್ಛೇದನಕ್ಕೆ ಕಾರಣ ತಿಳಿಬೇಕು ಅಂತಿದ್ದೆ.
1: ಹೌದು.
0: ಆ ಕಾರಣ ಇಲ್ಲೇ ಎಲ್ಲೂ ಇದೆ ಮಗಳೇ.
1: ಇಲ್ಲಿ?
0: ಹ್ಮ್.

0: ನನ್ನ ಹೆಂಡತಿ ರತ್ನ, ಅವಳಿಗೆ ಇಲ್ಲಿ ಹೊಂದ್ಕೊಳ್ಳೋಕೆ ಇಷ್ಟ ಇರಲಿಲ್ಲ, ಆದರೆ ನನಗೆ ಇಲ್ಲಿಂದ ಹೋಗೋಕೆ ಇಷ್ಟ ಇರಲಿಲ್ಲ.
1: ಸರ್, ನೀವು ಈಗ ತಾನೇ ಹೇಳಿದ್ರಿ, ನೀವು ಬರೀ ಕಾರಣ ಅಷ್ಟೇ ಹೇಳೋದಿಲ್ಲ, ವಿವರಣೆ ಕೂಡ ಕೊಡ್ತೀನಿ ಅಂತ.
0: ಗೌರ, ನೀನ್ ಈಗಾಗಲೇ ಗಾಯ ಆಗಿರೋ ಜಾಗದ ಮೇಲೆ ಕತ್ತಿ ಇಡ್ತಾ ಇದೀಯಾ?
1: ಗಾಯ ಇನ್ನೂ ನೋಯ್ತಾ ಇದೆಯೇನು?
0: ಹೌದು, ಈ ಗಾಯದಲ್ಲಿರೋ ನರಗಳು ತುಂಬಾ ಸಮಯದಿಂದ ನೋವಿಂದ ಮಿಡಿತಾ ಇವೆ.
1: ಎಷ್ಟು ಸಮಯದಿಂದ?
0: ನಿನ್ನ ವಯಸ್ಸು ಎಷ್ಟಿರ್ಬೋದು?
1: ನನ್ನ ವಯಸ್ಸು
0: ಒಂದು 20 ಅಥವಾ 23 24.
1: ಸರಿ ಸರ್, ನೀವು ಊಹಿಸಿದ್ದು ಸರಿ.
0: ಸುಮಾರು 23 ವರ್ಷಗಳಿಂದ ಈ ಶಾಪಗ್ರಸ್ತ ರಕ್ತನಾಳ ಮಿಡಿತಾ ಇದೆ, ಎಚ್ಚರವಾಗಿದೆ, ನನ್ನನ್ನು ಎಚ್ಚರಗೊಳಿಸ್ತಾ ಇದೆ. ನಾನದನ್ನು ಎಷ್ಟು ಶಾಂತಗೊಳಿಸೋಕ್ ಪ್ರಯತ್ನ ಮಾಡಿದ್ರು ನನ್ನನ್ನು ಅದು ಅಳೋ ಹಾಗೆ ಮಾಡೋಕ್ ಪ್ರಯತ್ನ ಪಡ್ತಾ ಇದೆ. ಇದು ಇದು 23 ವರ್ಷಗಳಿಂದ ನಡೀತಾ ಇದೆ ಗೌರ, ನಡೀತಾ ಇದೆ.
1: ಸರ್, ನಿಮ್ಗೆ ಅಭ್ಯಂತರ ಇಲ್ದಿದ್ರೆ ಆ ಎದ್ದಿರುವ, ಎಬ್ಬಿಸುತ್ತಿರುವ, ಅಳುವ, ಅಳುವಂತೆ ಮಾಡುವ ಈ ಚಕ್ರ ಹೇಗೆ ಪ್ರಾರಂಭ ಆಯ್ತು ಅಂತ ಹೇಳ್ತೀರಾ?
0: ಮುಖ್ಯವಾದ ಪ್ರಶ್ನೆ ಇದು, ಹೇಗೆ ಪ್ರಾರಂಭ ಆಯ್ತು?
2: ಹಾಗಾದ್ರೆ ನೀನು ನಿರ್ಧಾರ ತಗೊಂಡ್ಬಿಟ್ಟಿದ್ಯಾ?
0: ರತ್ನ, ನನ್ನ ಅಸಹಾಯಕತೆ ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾನು ಅಲ್ಲಿ ಯಾವತ್ತಿಗೂ ಹೊಂದ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಇನ್ ಯುವರ್ ಓನ್ ಸ್ಕೀಮ್ ಆಫ್ ಥಿಂಗ್ಸ್, ನೆವರ್, ನಾಟ್ ಅಟ್ ಆಲ್.
2: ಯಾಕೆ? ಅಲ್ಲಿ ಜನರು ಪೇಂಟಿಂಗ್ ಮಾಡೋದಿಲ್ವಾ? ಅಲ್ಲಿ ಜಾಹೀರಾತು ಕಂಪನಿಗಳಿಲ್ವಾ? ಆರ್ಟ್ ಗ್ಯಾಲರಿಗಳಿಲ್ವಾ? ಅಲ್ಲಿ ಕಲಾಕೃತಿಗಳ ಪ್ರದರ್ಶನ ಆಗೋದಿಲ್ವಾ? ಅಲ್ಲಿ ಚಿತ್ರಕಾರರು ಅವರ ಸ್ಟುಡಿಯೋಗಳನ್ನ ಸ್ಥಾಪಿಸಿಲ್ವಾ?
0: ಓ, ಅಲ್ಲಿ ಎಲ್ಲಾನು ಇದೆ, ಆದ್ರೆ ನನಗೆ ಇನ್ನೂ ಅಷ್ಟು ಕಮರ್ಷಿಯಲ್ ಆಗೋಕ್ ಸಾಧ್ಯ ಆಗಿಲ್ಲ.
2: ಮತ್ತೆ ನೀನ್ ಯಾವತ್ತೂ ಹಾಗಾಗಕ್ ಸಾಧ್ಯನೇ ಇಲ್ಲ.
0: ಅಂದ್ರೆ ನೀನ್ ಹೇಳೋದೇನು, ಬೇರುಗಳೇ ಇಲ್ದಿರೋ ಆ ಸ್ಥಳಕ್ಕೆ ನನ್ನ ಕರ್ಕೊಂಡು ಹೋಗಿ ಕಟ್ ಹಾಕ್ಬೇಕು ಅಂತ ಬಯಸ್ತಾ ಇದೀಯಾ?
2: ನಿನ್ನ ಬೇರುಗಳು ಇಲ್ಲಿವ್ಯಾ?
0: ತರ್ಕ ಮಾಡಬೇಡ, ನನ್ನ ಬೇರುಗಳು ಬಹುಶಃ ಇಲ್ಲೂ ಇಲ್ದೇ ಇರಬಹುದು.
2: ಹಾಗೇನೆ, ಕಳೆದ 4 ವರ್ಷಗಳಲ್ಲಿ ನೀವು ಈ ಸ್ಥಳದ ಜೊತೆಲಿ, ಈ ಮನೆ ಜೊತೆಲಿ, ಮತ್ತೆ ನನ್ನ ಜೊತೆ ಸಂಪರ್ಕ ಸಾಧಿಸೋಕೆ ಸಾಧ್ಯವಾಯಿತು ಅಂತ ನನಗೆ ಒಂದು ಸಲನೂ ಅನ್ಸೇ ಇಲ್ಲ.
0: ಅಬ್ಬಾ, ಒಂದೇ ಉಸಿರಿಗೆ ನನ್ನ ಮೇಲೆ ಇಷ್ಟೊಂದು ಆರೋಪಗಳು?
2: ಯಾಕಂದ್ರೆ ಇದೆಲ್ಲವೂ ನಿಜ. ಬೆಳಗ್ಗೆ ನೀವು ಕೆಲ್ಸ ಹುಡುಕ್ತಾ ಹೊರಗಡೆ ಅಲ್ದಾಡ್ತಾ ಇರ್ತೀರಿ, ಮತ್ತೆ ಸಂಜೆ ನಿಮ್ಗೆ ಕೆಲ್ಸ ಕೊಡ್ಸೋ ಆ ಜನಗಳ ಜೊತೆ ಕಳಿಬೇಕಲ್ಲ. ಇನ್ನು ಕೆಲಸ ನಿಮ್ ಕೈಗ್ ಬಂದಾಗ ಆ ಕೆಲ್ಸ ಮುಗಿಯೋವರೆಗೂ ನೀವು ವಾರಗಟ್ಲೆ ಕಣ್ಮರೆಯಾಗ್ಬಿಡ್ತೀರಿ. Where do I stand in your scheme of things?
0: ಸಾಕು ಸಾಕು ರತ್ನ, ಇದು ತುಂಬಾ ಆಗೋಯ್ತು. ನಾನು ಒಂದೇ ಒಂದು ವಿಷಯ ನಿನಗೆ ಹೇಳಲಾ?
2: ನಾನಿಲ್ಲಿರೋವರೆಗೂ ಅದನ್ನ ಕೇಳಲೇಬೇಕಲ್ವಾ?
0: ನಾನು ನನ್ನ ವೃತ್ತಿಗೆ, ನನ್ನ ಪ್ರೊಫೆಷನ್ಗೆ ಬದ್ಧನಾಗಿದ್ದೀನಿ.
2: ಬಹುಶಃ ನೀನ್ ಮರ್ತು ಬಿಟ್ಟಿದ್ದೀಯಾ, ನೀನು ನನ್ನ ಜೀವನದಲ್ಲಿ ಬಂದಾಗ ನಾನು ಸಹ ನನ್ನ ವೃತ್ತಿ ಜೀವನದ ಬಗ್ಗೆ ಎಷ್ಟು ಶ್ರದ್ಧೆ ಹೊಂದಿದ್ದೆ ಗೊತ್ತಾ? ಈ 4 ವರ್ಷಗಳಲ್ಲಿ ನಾನು ಎಷ್ಟು ಹಿಂದೆ ಉಳಿದು ಬಿಟ್ಟಿದ್ದೀನಿ.
0: ಓ, ಅಂದ್ರೆ ಇನ್ ಯುವರ್ ಓನ್ ವರ್ಡ್ಸ್, ಇದೇ 4 ವರ್ಷದಲ್ಲಿ ನಾನು ಮೊದಲು ಎಲ್ಲಿದ್ದೇನೋ ಅಲ್ಲಿಯೇ ಅದೇ ಸ್ಥಳದಲ್ಲಿ ನಿಂತಿದ್ದೀನಿ.
2: ಬಣ್ಣಗಳ, ರೇಖೆಗಳ ಮತ್ತೆ ಹಣದ ಗ್ರಾಫ್ ನಿಮ್ ಮುಂದೆನೆ ಇದೆ, ಅದನ್ನ ನೀವೇ ನೋಡ್ಕೊಳ್ಳಿ.
0: ಹಾಗಾದ್ರೆ ನೀನು ನನ್ ಜೊತೆ ಅಲ್ಲಿಗೆ ಬರೋಕ್ ಸಿದ್ಧ ಇಲ್ಲ ಅಲ್ಲ?
2: 2 ದಿನಗಳ ಹಿಂದೆ ನಾನೆಲ್ಲಿಂದ ಓಡ್ ಬಂದಿದ್ದೀನೋ ಮತ್ತೆ ಅಲ್ಲಿಗೆ?
0: ಅಲ್ಲಿಗೆ ನಾನು ನನ್ನ ಸ್ವಂತ ಶಾಶ್ವತ ಸ್ಟುಡಿಯೋನ ಸ್ಥಾಪಿಸೋಕ್ ಬಯಸ್ತಿದ್ದೀನಲ್ಲ, ಅಲ್ಲಿಗೆ.
2: ಸ್ಟುಡಿಯೋ?
0: ಹೌದು, ಶಾಶ್ವತವಾಗಿ ಅಲ್ಲೇ ಇರೋಕ್ ಬಯಸ್ತೀನಿ.
2: ಮತ್ತೆ ನೀವು ನನ್ನನ್ನ ಅಲ್ಲಿ ಶಾಶ್ವತವಾಗಿ ಬಂದ್ಸಿಡೋಕ್ ಬಯಸ್ತಿದ್ದೀರಾ? ಅಲ್ಲಿನ ಛಾವಣಿ ಬೆಳಕು ಅಥವಾ ಕತ್ಲೆ ಆಗಿರತ್ತೆ, ಗಾಳಿ ಅಥವಾ ನೀರು ಮಾತ್ರ ಇರತ್ತೆ. ಜೀವನದ ಹೆಸರಿಗೆ ಪಕ್ಷಿಗಳ ಕಲರವ ಮತ್ತೆ ಸಸ್ಯಗಳ ಶಬ್ದ ಮಾತ್ರ ಇರತ್ತೆ.
0: ಅಲ್ಲ, ಇವೆಲ್ಲದರ ನಡುವೆ ನನ್ನ ಸ್ಟುಡಿಯೋ, ನನ್ನ ಬಣ್ಣಗಳು, ನನ್ನ ರೇಖೆಗಳು, ಇವೆಲ್ಲವನ್ನು ಮೀರಿ ನನ್ನ ಕಲ್ಪನೆಗಳು.
2: ನಿನಗೆ ಇದುವರೆಗೂ ಅರ್ಥ ಆಗಿರದೇ ಇರೋ ವಿಷಯ ಏನು ಅಂದ್ರೆ, ನೀನು ಮುಖ್ಯವಾಗಿ ಈಗ ಏನ್ ಮಾಡ್ಬೇಕು, ನೀನ್ ಏನ್ ಆಗ್ಬೇಕು ಅಂತ. ನಿಮ್ಮ ಸ್ಟುಡಿಯೋ ಕಲ್ಪನೆಗಳ ಹೆಸರಲ್ಲಿ ಮದ್ಯದ ಬಾಟ್ಲಿಗಳಿವೆ, ಅಲ್ಲಿ ಕನಸುಗಳ ಹೆಸರಲ್ಲಿ ಸಿಗರೆಟ್ ಬೂದಿಯ ರಾಶಿಗಳಿವೆ. ಇದು ನಿಮ್ಮ ಸ್ಟುಡಿಯೋ ಅಲ್ವಾ?
0: ನೀನು ನಾಚಿಕೆಗೆಡಿನ ವ್ಯಕ್ತಿ ಅಷ್ಟೇ ಅಲ್ಲ, ನೀನು ಕ್ರೂರಿ. ನೀನು ಯಾರನ್ನ

0: ಮಾಡಿದ್ರು ಯಾರನ್ನಾದ್ರೂ ಆತ್ಮಹತ್ಯೆ ಅಂಚಿಗೆ ತಳ್ಳಿಬಿಡಬಹುದು. ಪರ್ವತದ ತುದಿಯಲ್ಲಿ ನಿಂತಿರೋ ಯಾವುದೇ ಒಬ್ಬ ಮಹತ್ವಾಕಾಂಕ್ಷೆಯ ವ್ಯಕ್ತಿಯನ್ನ ನೀನು ನೀನು ಕೆಳಕ್ಕೆ ತಳ್ಳಿಬಿಡಬಹುದು.
1: ಆಮೇಲೆ ಇನ್ನೂ ಸ್ವಲ್ಪ ಏನಾದ್ರೂ ಇದ್ರೆ ಹೇಳಿ.
0: ಈಗ ನೀನು ನಿನ್ನ ಸ್ವಂತ ನಿರ್ಧಾರಗಳನ್ನ ತಗೋಬಹುದು.
1: ನಾನು ನನ್ನ ನಿರ್ಧಾರ ತಗೊಂಡಿದ್ದೀನಿ.
0: ಏನು?
1: ನಾನು ರಂಗಭೂಮಿಯ ಲೋಕದಿಂದ ಬಂದಿದ್ದೀನಿ. ನಾನು ಸಿನಿಮಾ ಪ್ರಪಂಚಕ್ಕೆ ಹೋಗ್ತೇನೆ.
0: ಹಾಗಾದ್ರೆ ಈ ನಿನ್ನ ಮಾತನ್ನ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ.
1: ಹೌದು, ನಮ್ಮ ದಾರಿಗಳು ಬೇರೆ ಬೇರೆ.
2: ನಾನು ರತ್ನ ಜೀವನದ ಹಾದಿಲಿ ಒಟ್ಟಿಗೆ ನಡೆಯೋಕೆ ಸಾಧ್ಯನೇ ಆಗಲಿಲ್ಲ.
3: ಮತ್ತೆ ನೀವು ನಿಮ್ಮದೇ ಮಾರ್ಗನ ಅನುಸರಿಸಿ ಇಲ್ಲಿ ತಲುಪಿದ್ದೀರಿ.
2: ಹೌದು, ಹಾಗೇನೆ ರತ್ನ ಅವಕಾಶಗಳನ್ನ ಹುಡುಕ್ತಾ ತನ್ನದೇ ಆದ ಹಾದಿಯಲ್ಲಿ ಸಾಗ್ಬಿಟ್ಲು. ಆ ಥರ ನೂಕುನುಗ್ಗಲು, ತಳ್ಳುವಿಕೆ ಮತ್ತೆ ಕುಶಲತೆಯ ಪ್ರಪಂಚದ ಕಡೆಗೆ, ಯಾವುದನ್ನ ಗ್ಲ್ಯಾಮರ್ ಪ್ರಪಂಚ ಅಂತ ಕರಿತೀವೋ ಆ ಜಗತ್ತಿನ ಕಡೆಗೆ. ಮಗಳೇ, ಒಂದು ದಿನ ನಾನು ಒಂದು ನಿರ್ಧಾರ ತಗೊಂಡೆ. ನಾನು ನನ್ನನ್ನು ಹೀಗೆ ವ್ಯರ್ಥ ಮಾಡ್ಕೊಳ್ಳೋದಿಲ್ಲ ಮತ್ತು ನನ್ನನ್ನು ಒಂದು ಹಸ್ತಾಕ್ಷರವನ್ನಾಗಿ ಮಾಡ್ಕೋತೇನೆ ಅಂತ.
3: ನೀವು ನಿಮ್ಮ ಛಾಪನ್ನು ಮೂಡಿಸ್ಲಿಕ್ಕೆ ಸಾಧ್ಯವಾದಂಥ ಆ ಚಿತ್ರ ಯಾವುದು ಸರ್?
2: ಅದನ್ನ ನೀನು ನೋಡೋಕೆ ಬಯಸ್ತೀಯಾ?
3: ಹೌದು ಸರ್, ನಾನು ಅದನ್ನು ನೋಡೋದಕ್ಕೆ ಬಹಳ ದೂರದಿಂದ ಬಂದಿದ್ದೀನಿ.
2: ಓಕೆ, ಹಾಗಾದರೆ ಬಾ ನನ್ನ ಜೊತೆ, ಮುಂಭಾಗದಲ್ಲಿರೋ ನಮ್ಮ ಗ್ಯಾಲರಿಗೆ ಹೋಗೋಣ ಬಾ. ಏನಾಯ್ತು
3: ಸರ್? ನಿಮ್ಮ ಎಲ್ಲ ಕಪ್ಪು ಬಿಳುಪು ಹಾಗೂ ವರ್ಣಮಯ ಚಿತ್ರಗಳನ್ನ ನಾನು ನೋಡಿದ್ದೀನಿ.
2: ಓ, ಹಾಗಾದ್ರೆ ವಾಪಸ್ ಹೊರಟೋಗೋಣ.
3: ಅಲ್ಲ, ಇಲ್ಲ ಇಲ್ಲ ಇಲ್ಲ ಇಲ್ಲ ಸರ್, ಅದಲ್ಲ. ಆದ್ರೆ ಇವುಗಳನ್ನ ಈಗ ನೋಡುವಾಗ ನಾನು ಇದನ್ನೆಲ್ಲ ಮೊದಲ ಬಾರಿಗೆ ನೋಡ್ತಿದ್ದೀನೇನೋ ಅಂತ ಭಾಸ ಆಗ್ತಿದೆ ಸರ್. ವಾವ್, ಸಚ್ ಎ ಡೀಪ್ ಇಂಪ್ಯಾಕ್ಟ್.
2: ಗೌರ ಬೈಲಿ ಬಾ, ಈ ಹುಡುಗಿ ನೋಡು.
3: ನಾನದನ್ನ ಹಲವು ಬಾರಿ ನೋಡಿದ್ದೇನೆ.
2: ಈ ಚಿತ್ರಕೃತಿನೇ ನನ್ನ ಮೊದಲ ಬಾರಿಗೆ ಒಬ್ಬ ಚಿತ್ರಕಾರನಿಂದ ಒಬ್ಬ ಚಿತ್ರಕಾರನ ಹಸ್ತಾಕ್ಷರವನ್ನಾಗಿ ಪರಿವರ್ತನೆ ಮಾಡ್ತು.
3: ಡಾಕ್ಟರ್ ಸರ್ಕಾರ್, ಕ್ಷಮಿಸಿ ಸರ್, ಈ ಚಿತ್ರ ನೋಡಿದ್ರೆ ನಾನೇ ಈ 6 ವರ್ಷದ ಹುಡುಗಿ ಅಂತ ಅನ್ನಿಸ್ತಾ ಇದೆ.
2: ಹೀಗೆ ಹೇಳಿದ ಮೊದಲನೇ ಹುಡುಗಿ ಏನ್ ನೀನಲ್ಲ. ನನಗೆ ತುಂಬಾ ಇಂಥ ಪತ್ರಗಳು ಬಂದಿವೆ, ಅದರಲ್ಲಿ ಸಾಮಾನ್ಯವಾಗಿ ಇದನ್ನು ನೋಡಿದವರೆಲ್ಲ ಹಾಗೇ ಹೇಳಿದ್ರು.
3: ಸರ್, ಇಷ್ಟೊಂದು ಜೀವ ತುಂಬಿರುವ ತನ್ನ ಕಣ್ಣುಗಳ ಮೂಲಕ ತನ್ನ ಅಂತರಾಳದ ಅದರ ಹಿಂದಿನ ಹೃದಯದ ಯಾತನೆಯ ಕಥೆಯನ್ನು ಹೇಳುವ ಈ ಚಿತ್ರ, ಇದನ್ನ ಕ್ಯಾನ್ವಸ್ ಮೇಲೆ ತರುವಾಗ ನಿಮ್ಮುಂದೆ ಯಾರಾದ್ರೂ ಜೀವಂತ ಮಾಡೆಲ್ ಇದ್ರ, ಅಥವಾ ನೀವು ಇದೇ ರೀತಿಯ ಮುಖವನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರ?
2: ಇಲ್ಲ, ನನ್ನ ಮುಂದೆ ಯಾವುದೇ ಮುಖ ಇರಲಿಲ್ಲ. ನನ್ನ ಮನಸ್ಸಿನಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಮಾಡೆಲ್ ಕೂಡ ಇರಲಿಲ್ಲ. ನಾನು ಯೋಚಿಸ್ತಾನೇ ಇದ್ದೆ, ಸೃಷ್ಟಿಸ್ತಾನೇ ಇದ್ದೆ. ಅಂಗೈಗಳಿಂದ ಕ್ಯಾನ್ವಾಸ್ ಮೇಲೆ ತುಂಬುಗಲ್ಲದ ಮುಖ, ಸಣ್ಣ ಗುಲಾಬಿ ದಳದಂತಹ 2 ತುಟಿಗಳು. ಓಕೆ, ಹೋಗ್ಲಿ ಬಿಡು. ಲಿವ್ ಇಟ್, ಲಿವ್ ಇಟ್.
3: ಇಲ್ಲ ಸರ್, ಇಲ್ಲ, ಪ್ಲೀಸ್ ಪ್ಲೀಸ್ ಗೋ ಆನ್.
2: ಆ 2 ಕೈಗಳು ಬೇರುಗಳಿಗೆ ನೀರು ತಲುಪದೆ ಒಡಗ್ತಾ ಇರೋ 2 ಗುಲಾಬಿ ದಳಗಳ ಹಾಗೆ, ಅವಳ ಕಣ್ಣುಗಳು ದೂರದ ರಸ್ತೆಯಲ್ಲಿ ಯಾರಿಗೋ ಕಾಯ್ತಾ ಹೆಪ್ಪುಗಟ್ಟಿವೆ, ಅಳತಾ ಅಳತಾ ಒಣಗಿವೆ. ಇದನ್ನೆಲ್ಲ ನೀನು ಗಮನಿಸ್ತಾ ಇದೀಯಾ?
3: ನಾನಿದನ್ನ ಹಲವು ಬಾರಿ ನೋಡಿದ್ದೀನಿ, ಈಗಲೂ ಕೂಡ ನಾ ಅದನ್ನೇ ನೋಡ್ತಾ ಇದ್ದೀನಿ.
2: ಅದು ಗೌರ, ಈ ಚಿತ್ರ ಮುಗಿದ ನಂತರ ನಾನು ಅದಕ್ಕೆ ಅಂತಿಮ ಸ್ಪರ್ಶ ನೀಡಿದೆ. ಆದರೆ ಆ ಕೈಯಲ್ಲಿದ್ದ ಬ್ರಷ್ನ ಒಂದು ಶಾಪ ಅಂತ ತಿಳ್ಕೊಂಡು ಕಿಟಕಿಯಿಂದ ಹೊರಗೆ ಎಸ್ತುಬಿಟ್ಟೆ.
3: ಹಾ, ಬ್ರಷ್ ಎಸ್ತೇ ಅಂದ್ರ?
2: ಹೌದು, ನಾನು ತಿಳಿದೇನೋ, ಎಂದೂ ನೋಡಿರದ ನನ್ನ ಮಗಳ ಚಿತ್ರನೇ ಬರ್ತಿದ್ದೀನಿ ಅಂತ ಆ ಕ್ಷಣ ನನಗನ್ನಿಸ್ಬಿಡ್ತು. ಅದ್ಯಾವುದೋ ಶರೀರನೋ ಅಥವಾ ದೇವತೆನೋ ಅಥವಾ ನನ್ನ ಆತ್ಮದ ಪ್ರತಿಬಿಂಬನೋ ಅಂತ ನನಗನ್ನಿಸ್ತು. ಇವಳು ನನ್ನ ಮಗಳು, ಮತ್ತೆ ಅವಳಿಲ್ಲಿ ತುಂಬ ಸಮಯದಿಂದ ನನಗಾಗಿ ಅಥವಾ ತನ್ನ ತಾಯಿಗಾಗಿ ಕಾಯ್ತಾ ಕಾಯ್ತಾ ಸುಸ್ತ ಕೂತ್ಬಿಟ್ಟಿದ್ದಾಳೇನೋ ಅನ್ನಿಸ್ತು.
3: ಸರ್, ಯು ಆರ್ ವೆರಿ

0: ರಿಯಲ್ ಜೆನ್ವಿನ್.
1: ನಿಜ ಹೇಳಬೇಕು ಅಂದ್ರೆ ಗೌರ, ಆ ದಿನ ಮೊದಲ ಬಾರಿ ನನ್ನ ರಕ್ತನಾಳ ಮಿಡಿತು, ತೀವ್ರವಾಗಿ ಮಿಡಿತು. ನೀನು ತಿಳಿದು ತಿಳಿದೇನೋ ನಿನ್ನ ಬೆರಳನ್ನ ಇಟ್ಟ ಆ ನೋವಿರೋ ರಕ್ತನಾಳ ಹಿಂದಿನವರೆಗೂ ಮಿಡಿತಾ ಇದೆ.
0: ನಾನ್ ನಿಮ್ಮ ನೋವನ್ನ, ಈ ಭಾವನೆಯನ್ನ ಕೇವಲ ಊಹೆ ಮಾಡ್ತಾ ಇಲ್ಲ ಸರ್, ನಾನು ಅದರ ಅನುಭವವನ್ನ ಪಡಿತಾ ಇದ್ದೀನಿ.
1: ಮಗಳೇ, ಆ ದರಿದ್ರ ಗಾಯ ನನ್ನನ್ನು ಮಲಗೋಕ್ಕೂ ಬಿಡಲಿಲ್ಲ, ಬದುಕೋಕ್ಕೂ ಬಿಡಲಿಲ್ಲ, ಬಹಿರಂಗವಾಗಿ ನಗೋಕ್ಕೂ ಬಿಡಲಿಲ್ಲ, ಅಥವಾ ಹೃದಯದಿಂದ ಅಳೋಕ್ಕೂ ಬಿಡಲಿಲ್ಲ. ಹೀಗೆ ಬದುಕು ಮತ್ತೆ ಸಾಯೋದ್ರ ನಡುವೆ ಈ ಜೀವನ ಅಸ್ತಿತ್ವದಲ್ಲಿರುತ್ತೆ ಇರುತ್ತೆ ಅಲ್ವಾ?
0: ಹೌದು ಸರ್.
1: ನಾನು ಇದೇ ರೀತಿ ಬರೀ ಉಸಿರಾಡೋ ಜೀವನ ನಡೆಸ್ತಾ ಇದ್ದೆ. ಯಾರಿಗೆ ಶಾಪ ಹಾಕ್ತಿದ್ದೆ, ಏನು ಮಾಡ್ತಿದ್ದೆ, ಯಾವುದು ನನಗೆ ತಿಳಿದಿಲ್ಲ.
0: ಆ ಗಾಯದ ಹೆಸರೇನು ಡಾಕ್ಟರ್ ಸರ್ಕಾರ್?
1: ನನ್ನ ದೇಹದ ಈ ಗಾಯದ ಹೆಸರು ರತ್ನ.
0: ನೀವು ಮತ್ತೆ ಎಂದಾದರೂ ಪರಸ್ಪರ ಸಂಪರ್ಕ ಸಾಧಿಸೋ ಬಗ್ಗೆ ಯೋಚನೆ ಮಾಡಲೇ ಇಲ್ವೇ?
1: ಇಲ್ಲ, ನನಗೆ ಸಂಪರ್ಕ ಸಾಧಿಸೋಕೆ ಅವಕಾಶ ಸಿಗಲಿಲ್ಲ. ಸಿಕ್ಕಿದ್ರೂ ನನ್ನ ಮನಸ್ಸಲ್ಲಿ ಹಾಕ್ಕೊಂಡಿದ್ದ ಆ ಗಂಟು ಬಿಚ್ಚೋಕೆ ಸಾಧ್ಯನೇ ಇರಲಿಲ್ಲ ಅಲ್ವಾ?
0: ಹೌದು. ನಾನು ಹೊರಡೋಕೆ ಮೊದಲು ಇನ್ನೊಂದು ಪ್ರಶ್ನೆ.
1: ಇಲ್ಲ ಇಲ್ಲ, ಇನ್ನೂ ಇಲ್ಲ ಗೌರ, ಕಾಫಿ ಇನ್ನೂ ಬಂದಿಲ್ಲ. ಅದನ್ನ ಭೈರವಿ ತರ್ತಾ ಇರಬೇಕು.
0: ಭೈರವಿ ಯಾರು ಡಾಕ್ಟರ್ ಸರ್ಕಾರ್?
1: ನೀನೇನು ಯೋಚನೆ ಮಾಡ್ತಾ ಇದೆಯೋ, ಅವಳು ಅದಲ್ಲ. ಈ ಹಳ್ಳಿಯಲ್ಲಿ ಒಬ್ಬ ಮುದ್ದಾದ ಹುಡುಗಿ ಇದ್ದಾಳೆ, ಅವಳು ನಗರದ ಕಾಲೇಜ್ಗೆ ಓದೋಕೆ ಅಂತ ಬರ್ತಾಳೆ. ಮತ್ತೆ ಅವಳು ಬಂದ ತಕ್ಷಣ ಅವಳು ನನ್ನ ಟೇಪ್ನ ಆನ್ ಮಾಡಿ ಕಾಫಿ ಮಾಡ್ತಾಳೆ.
0: ಹಾಗಾದ್ರೆ?
1: ಹಾಗಾದ್ರೆ ಏನು, ಅವಳು ಕಾಫಿ ತರ್ತಾಳೆ, ತನ್ನ ಗದ್ದಲದ ಮಾತುಗಳಿಂದ ನನಗೆ ಕಚುಗುಳಿ ಇಡ್ತಾಳೆ, ನನ್ನ ಜೊತೆ ಕಾಫಿ ಕುಡಿದು ನಂತರ ತನ್ನ ಮನೆಗೆ ಹೊರಟೋಗ್ತಾಳೆ ಅಷ್ಟೇ.
0: ಅಡುಗೆ ಮನೆಯಲ್ಲಿದೆ ಹೇಳಿ, ನಾನೇ ಕಾಫಿ ಮಾಡ್ತೀನಿ.
1: ಓಕೆ.
0: ಸರ್ ನೋಡಿ, ನಾನು ನಿಮ್ಮ ಟೇಪ್ ರೆಕಾರ್ಡ್ ಆನ್ ಮಾಡಿದ್ದೀನಿ.

0: ಗೌರ ಎಲ್ಲಿಂದ ಬಂದಿದ್ದಾಳಿಗೆ ನನಗೆ ಅನ್ನಿಸ್ತಾ ಇದೆ. ಅಪ್ಪ ಇವಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೇ ಇರಬೇಕು, ಹಾಗೇನೆ ನಾನು ಉತ್ತರದ ಜೊತೆಗೆ ಉತ್ತರ ಕೊಡ್ತಾನೇ ಹೋಗ್ಬೇಕು. ಎಷ್ಟು ಹಿತ ಅನ್ನಿಸ್ತಾ ಇದೆ ಇದು, ತುಂಬ ತುಂಬ ಖುಷಿ ಕೊಡ್ತಾ ಇದೆ. ತನ್ನ ಪ್ರಶ್ನೆಗಳಿಂದಲೇ ಇವಳು ನನ್ನ ಬುದ್ಧಿನ ತಟ್ತಾ ಇದ್ದಾಳೆ, ನನ್ನ ಹೃದಯನ ಮುಟ್ತಾ ಇದ್ದಾಳೆ.
1: ಡಾಕ್ಟರ್ ಸರ್ಕಾರ್, ನಿಮ್ಮ ಕಾಫಿ ಇಲ್ಲಿದೆ, ಹ್ಯಾವ್ ಎ ಲಿಟಲ್ ಟೇಸ್ಟ್.
0: ಓಕೆ.
1: ಅಂದಹಾಗೆ ಸರ್, ಇಲ್ಲಿಯವರೆಗೆ ಯಾವ ವಿಮರ್ಶಕ ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಿದ್ದಾರೆ, ಅವನ ಹೆಸರನ್ನ ನಾನು ತಿಳ್ಕೊಳ್ಬಹುದೇ?
0: ಅವನು ಅಲ್ಲ, ಅವರು. ಯಾಕೆಂದ್ರೆ ವಿಮರ್ಶೆಯ ಕ್ಷೇತ್ರದಲ್ಲಿ ನಾನು ತುಂಬಾ ಗೌರವಿಸುವಂತಹ ಏಕೈಕ ವ್ಯಕ್ತಿ ಆತ, ಬಾಬಾ ಜೋಗ್ಲೇಕರ್ ದ ಗ್ರೇಟ್.
1: ಅವ್ರಿಗೆ ಅಷ್ಟೊಂದು ಗೌರವ ಕೊಡೋದಕ್ಕೆ ಏನಾದರೂ ಕಾರಣ ಇದೆಯೇನು?
0: ಖಂಡಿತ. ಯಾಕೆಂದ್ರೆ ಅವರು ನನ್ನ ವಿಮರ್ಶೆಯನ್ನ ನಾನು ವರ್ಣಚಿತ್ರಗಳನ್ನು ಬರೆಯೋ ಭಾಷೆಯಲ್ಲಿಯೇ ಬರೀತಾರೆ, ಅವರ ವಿಶಿಷ್ಟ ವಿಮರ್ಶಕರ ಭಾಷೆಯಲ್ಲ. ನನ್ನಲ್ಲಿರೋ ಕೊರತೆಯನ್ನ ಅಭಾವನ ಬಾಬಾ ಜೋಗ್ಲೇಕರ್ ಮಾತ್ರ ಕಂಡುಹಿಡಿಬಲ್ರು.
1: ಹಾಗಾದ್ರೆ ನೀವು ಅವರನ್ನ ಭೇಟಿ ಆಗಿರ್ಲೇಬೇಕು, ಒಂದು ಸಲ ಅಲ್ಲ ಹಲವು ಸಲ.
0: ನೋ ನೋ ನೋ ನೋ, ಒಮ್ಮೇನೂ ಆಗಿಲ್ಲ, ನಾನು ಬಯಸಿದ್ರೂ ಕೂಡ.
1: ಯಾಕೆ? ಸಮ್ ಸ್ಪೆಷಲ್ ರೀಸನ್?
0: ಹೌದು, ಸ್ಪೆಷಲ್ ರೀಸನ್ನೇ, ನಾನು ಭೇಟಿ ಆಗ್ಲಿಲ್ಲ. ಯಾಕೆಂದ್ರೆ ನಾವು ಪರಸ್ಪರ ಭೇಟಿ ಆದ್ರೆ ನನಗೆ ಭಯ ಆಗುತ್ತೆ, ಜೊತೆಗೆ ಚಿಂತೆನೂ ಆಗುತ್ತೆ.
1: ಯಾವುದ್ರ ಬಗ್ಗೆ?
0: ನೋಡು, ನಾವು ಪರಸ್ಪರರ ವ್ಯಕ್ತಿತ್ವದಿಂದ ಪ್ರಭಾವಕ್ಕೊಳಗಾಗಬಾರ್ದು. ಮೈ ಡಿಯರ್ ಗೌರ, ನಾನು ಖಂಡಿತವಾಗಿ ಅವ್ರನ್ನ ಒಂದ್ಸರಿ ಭೇಟಿ ಮಾಡೇ ಮಾಡ್ತೀನಿ.
1: ಯಾವಾಗ?
0: ಅದಾ, ನನ್ನ ಮಾಸ್ಟರ್ ಪೀಸ್ ಸಿದ್ಧವಾಗ.

0: ಆದ ದಿನ. ನಾನು ಇಲ್ಲಿವರೆಗೂ ಮಾಡಿರೋ ಎಲ್ಲ ವರ್ಣಚಿತ್ರಗಳು ಖಂಡಿತವಾಗಿಯೂ ಒಂದು ಅದ್ಭುತವಾದ ಸ್ಪರ್ಶನ ಹೊಂದಿವೆ. ಆದರೆ ಅವುಗಳಲ್ಲಿ ಒಂದೇ ಒಂದು ಕೃತಿ ಇದುವರೆಗೂ ಮೇರುಕೃತಿ ಅನ್ನಿಸ್ಕೊಂಡಿಲ್ಲ.
1: ಮತ್ತೆ ನೀವು ಈ ಮೇರುಕೃತಿಯನ್ನು ಯಾವಾಗ ಪ್ರಾರಂಭ ಮಾಡ್ತೀರಿ ಸರ್?
0: ಯಾವಾಗ ಪ್ರಾರಂಭನ? ನೀನು ಬಯಸಿದ್ರೆ ಇವತ್ತಿಂದಾನೆ.
1: ನಾನು ಬಯಸಿದ್ರೆ? ನೀವೇನು ಹೇಳ್ತಾ ಇದ್ದೀರಾ ಡಾಕ್ಟರ್ ಸರ್ಕಾರ್?
0: ಹೌದು, ನೀನು ಬಯಸಿದ್ರೆ ಇವತ್ತಿಂದಲೇ ನಾನು ನನ್ನ ಕೈಯಲ್ಲಿ ಕುಂಚನ ಹಿಡಿದು ನನ್ನ ಅತ್ಯಂತ ದೊಡ್ಡ ಸಾಧನೆ ಅಂತ ಸಾಬೀತುಪಡಿಸೋ ಆ ಮೇರು ಕೃತಿಗಳಿಗೆ ಬಣ್ಣವನ್ನು ಬೆರೆಸಬಲ್ಲೆ. ಆದರೆ ಆದರೆ
1: ಆದರೆ
0: ಹೌದು, ಆದರೆ ಒಂದು ಷರತ್ತಿನ ಮೇಲೆ. ಮತ್ತೆ ನೀನು ಆ ಷರತ್ತನ್ನು ಪೂರೈಸಬಹುದು ಗೌರ.
1: ಎಂತ ಷರತ್ತು?
0: ಆ ಮೇರು ಕೃತಿನ ಪ್ರಾರಂಭ ಮಾಡೋಕ್ಕೆ ಇಲ್ಲಿವರೆಗೂ ನಾನು ನನ್ನ ಜೀವನದ ಪ್ರತಿಯೊಂದು ಷರತ್ತನ್ನು ಪೂರೈಸಿದ್ದೀನಿ. ಆದ್ದರಿಂದ ನಾನು ನನ್ನ ಒಂದೇ ಒಂದು ಷರತ್ತನ್ನು ಜೀವನದಲ್ಲಿ ಇಡೋಕ್ಕೆ ಸಾಧ್ಯ ಇಲ್ಲ ಅಂತೀಯ ಗೌರ?
1: ನನಗೇನು ಅರ್ಥ ಆಗ್ತಿಲ್ಲ. ನೀವು ಯಾವ ಷರತ್ತನ್ನು ನಾನು ಒಪ್ಕೋಬೇಕು ಅಂತ ಹೇಳ್ತಾ ಇದ್ದೀರಿ?
0: ನಾನು ನಿನ್ನನ್ನು ನನ್ನ ಹತ್ರ
1: ಡಾಕ್ಟರ್ ಸರ್ಕಾರ್,
0: ನಾನು ನಿನ್ನನ್ನು ನನ್ನ ಹತ್ರ ಕರ್ಕೊಂಡು ಬಂದು ಆ ಷರತ್ತನ್ನು ಹೇಳೋಕೆ ಇಷ್ಟಪಡ್ತೇನೆ.
1: ಪ್ಲೀಸ್ ಪ್ಲೀಸ್ ಪ್ಲೀಸ್ ಡಾಕ್ಟರ್ ಸರ್ಕಾರ್.
0: ಹಾಗೇನೆ ಹಾಗೇನೆ ಗೌರ, ನಾನು ನಿನಗೆ ಭರವಸೆನು ಕೊಡ್ತೇನೆ.
1: ಬೇಡ, ನನಗೆ ಯಾವುದೇ ಭರವಸೆಗಳು ಬೇಡ.
0: ಇಲ್ಲ ಇಲ್ಲ, ನಾನು ಅದನ್ನು ಕೊಟ್ಟೇ ಕೊಡ್ತೇನೆ. ಕೇಳು, ನನ್ನ ಈ ಚಿತ್ರಕೃತಿ ನನ್ನ ಅಂತಿಮ ಹಸ್ತಾಕ್ಷರ ಆಗಿರುತ್ತೆ. ಹೇಗೆ ಈ ದುಃಖದ ಮನಸ್ಥಿತಿಯಲ್ಲಿರೋ ಮುಗ್ಧ ಹುಡುಗಿಯ ಚಿತ್ರ ಇದೆಯೋ ಅದೇ ರೀತಿ. ಅಂದ ಹಾಗೆ ನೀನು ನಿನ್ನನ್ನು ನೋಡಿದೀಯಾ?
1: ನೋಡಿ, ನೀವು ಅಲ್ಲಿಯೇ ನಿಲ್ಲಿ, ಅಲ್ಲಿ ನಿಂತ್ಕೊಳ್ಳಿ.
0: ಅದರಲ್ಲಿ ಗೌರ, ನೀನು ನಿನ್ನನ್ನೇ ಕಂಡುಕೊಳ್ತೀಯಾ. ಎಸ್, ಅಂಡ್ ದಟ್ ವಿಲ್ ಬಿ ಎ ಮಾಸ್ಟರ್ ಪೀಸ್ ಆಫ್ ಮೈ ಲೈಫ್.
1: ನಾನು ಯಾರು ಅಂತ ನಿಮ್ಗೆ ಗೊತ್ತೇ?
0: ನೀನು ಯಾರು, ಯಾಕೆ ಬಂದಿದ್ದೀಯಾ, ಎಲ್ಲಿಂದ ಬಂದಿದ್ದೀಯಾ, ಇದು ಯಾವುದು ನನಗೆ ತಿಳಿದಿಲ್ಲ. ಆದರೆ ನನ್ನ ಜೀವನದ ಮುರಿದ ವಾದ್ಯನ ನುಡಿಸೋಕೆ ನಿನ್ನ ಬೆರಳ ಸ್ಪರ್ಶನ ಇಡೋಕೆ ಬಂದಿದೆಯಲ್ಲ. ಆದರೂ ನನ್ನ ಈ ಕೊನೆಯ ಹಸ್ತಾಕ್ಷರ, ನನ್ನ ಈ ಕೊನೆಯ ಚಿತ್ರ ನಿನ್ನ ಹೆಸರಲ್ಲಿರುತ್ತೆ ಗೌರ, ನಿನ್ನ ಹೆಸರಲ್ಲಿರುತ್ತೆ.
1: ಯಾಕೆ ನನ್ನ ಭುಜಾನ ಈಗ ಅಲ್ಲಾಡಿಸ್ತಾ ಇದ್ದಾರೆ?
0: ಆದರೆ ಅದು ಯಾವ ಶರೀರದ ಮುಖ ಆಗಿರುತ್ತೆ ಅಥವಾ ಯಾವ ಆತ್ಮದ ಪ್ರತಿಬಿಂಬ ಆಗಿರುತ್ತೋ ಅದು ನನಗೆ ಗೊತ್ತಿಲ್ಲ.
1: ಡಾಕ್ಟರ್ ಸರ್ಕಾರ್, ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ.
0: ನೀನು ಹೋಗೋಕೆ ಸಾಧ್ಯ ಆಗೋದಿಲ್ಲ. ಎಲ್ಲಿವರೆಗೂ ಅಂದರೆ?
1: ಎಲ್ಲಿವರೆಗೆ?
0: ನಾನು ನನ್ನ ಅಂತಿಮ ಚಿತ್ರ ಪೂರ್ಣ ಮಾಡೋವರೆಗೆ, ಮತ್ತೆ ಅದನ್ನು ಒಂದು ಷರತ್ತಿನ ಮೇಲೆ ಪೂರ್ಣ ಮಾಡೋವರೆಗೆ.
1: ಷರತ್ತು?
0: ಹೌದು, ಮುಖ ಅದೇ ಆಗಿರುತ್ತೆ, ಆದರೂ ಹಾಗೆ ಇರೋದಿಲ್ಲ.
1: ಏನಿದು ಈ ವ್ಯಕ್ತಿ ಈ ಸಮಯದಲ್ಲಿ ಎಲ್ಲಿದ್ದಾನೆ? ನನ್ಗೆ ಇಷ್ಟೊಂದು ಹತ್ತಿರದಲ್ಲೋ ಅಥವಾ ನನ್ನಿಂದ ಅಷ್ಟೊಂದು ದೂರದಲ್ಲೋ?
0: ಗೌರ, ನನ್ನ ಈ ಮಾಸ್ಟರ್ ಪೀಸ್ ನಲ್ಲಿ ಹುಡುಗಿ ಕೂದಲು ಬಿರುಗಾಳಿ ಸೃಷ್ಟಿ ಮಾಡಿದ ಹಾಗೆ ಕೆದರಿರೋದಿಲ್ಲ. ಅವಳ ಕೂದಲು ತಾಯಿ ಕೈಗಳಿಂದ ಅಲಂಕರಿಸಲ್ಪಟ್ಟ ಹಾಗಿರುತ್ತೆ. ಅವು ತೃಪ್ತಿಯ ರಸದಿಂದ ತೊಯ್ದು ಹೋಗಿರುತ್ತವೆ ಗೌರ. ನೋಡಿದವರಿಗೆ ಬಾಲ್ಯದ ಸುವಾಸನೆಯನ್ನ ಬೀರ್ತಿರೋ ಹಾಗೆ ಕಾಣುತ್ತೆ. ಬಾಲ್ಯಾನೇ ಹಾಡ್ತಾ ಇರೋದೇನೋ ಅನ್ನೋ ಹಾಗೆ, ಜೀವನಕ್ಕೆ ನಗುನ ಕಲಿಸ್ತಾ ಇದೆಯೇನೋ ಅನ್ನೋ ಹಾಗೆ. ಮತ್ತೆ ಮತ್ತೆ ಆ ಚಿತ್ರ ಎಲ್ಲರ ಜೀವನಕ್ಕೆ ನನ್ನ ಕೊನೆಯ ಗುಡುಗೊರೆಯಾಗಿರುತ್ತೆ. ದ ಲಾಸ್ಟ್ ಗಿಫ್ಟ್.
1: ವಿಶ್ ಯು ದಿ ಬೆಸ್ಟ್ ಆಫ್ ಲಕ್ ಡಾಕ್ಟರ್ ಸರ್ಕಾರ್. ಗುಡ್ ಗುಡ್ ಬೈ ಗುಡ್ ಬೈ.
0: ಗೌರ ಗೌರ, ಈ ನಿರ್ಮಾಣಕ್ಕಾಗಿ, ಈ ನನ್ನ ಒಂದು ಕನಸನ್ನು ನನಸಾಗಕ್ಕೋಸ್ಕರ ನನ್ನ ಒಂದೇ ಒಂದು ಷರತ್ತನ್ನು ಒಪ್ಕೋ ಗೌರ, ಪ್ಲೀಸ್ ಒಪ್ಕೋ. ಒಂದೇ ಒಂದು ಸಾರಿ ನನ್ನನ್ನು ಅಪ್ಪ ಅಂತ ಕರೆದು ಬಿಡು ಗೌರ. ನನ್ನ ಎಲ್ಲ ಹಸ್ತಾಕ್ಷರಗಳನ್ನು ನಿನ್ನ ಹೆಸರಿಗೆ ಮಾಡಿಬಿಡ್ತೀನಿ ಗೌರ. ಒಂದು ಸಾರಿ ನಿನ್ನ ಬಾಯಿಂದ ನನ್ನ ಅಪ್ಪ ಅಂತ.

0: ನಾನು ಬಂದಿದ್ದೀನಿ ಅಂಕಲ್. ಆದ್ರೆ ನೀವು ನಿಮ್ಮ ಮುಖವನ್ನು ಹೀಗೆ ಯಾಕೆ ಅಂಗೈಯಲ್ಲಿ ಮರೆ ಮಾಡ್ಕೊಂಡಿದ್ದೀರಾ? ಏನಾಯ್ತು ಅಂಕಲ್?
1: ನೀನು ಭೈರವಿ ಅಲ್ಲ,

0: ಅವಳಿದ್ದಾಳೆ ಗೌರ.
1: ಅವಳು ಯಾರಂತ ನನಗೆ ಗೊತ್ತಿಲ್ಲ, ಆದ್ರೆ ಅವಳು ನಿಮಗೆ ಕೊಡಲು ಒಂದು ಪತ್ರ ಕೊಟ್ಟಿದ್ದಾಳೆ.
0: ಪತ್ರನ?
2: ಡಾಕ್ಟರ್ ಸರ್ಕಾರ್ ಹಾಸಿಗೆಯ ಪಕ್ಕದಲ್ಲಿ ಸಾವು ನಿಂತಿರುವುದನ್ನು ನೋಡುತ್ತಾ, ನಾನು ಈ ಪತ್ರವನ್ನು ಬರೆಯುತ್ತಿದ್ದೇನೆ. ನಿಮ್ಮಿಂದ ಬೇರ್ಪಟ್ಟ ನಂತರ ಅವಕಾಶಗಳನ್ನು ಹುಡುಕುತ್ತಾ ರತ್ನ ನನ್ನ ಬಳಿಯೇ ಉಳಿದಿದ್ದಳು. ನಿಮ್ಮಿಂದ ಬೇರ್ಪಟ್ಟಾಗ ಅವಳ ಗರ್ಭದಲ್ಲಿ ಒಂದು ಮಗು ಬೆಳೆಯುತ್ತಾ ಇತ್ತು. ಆ ಮಗುವೇ ಈ ಗೌರ. ನಾನು ಈ ಪತ್ರವನ್ನು ಅವಳ ಕೈಯಲ್ಲಿ ಕಳಿಸ್ತಾ ಇದ್ದೇನೆ. ನಾನು ಅವಳನ್ನು ನಿಮ್ಮ ಸೊತ್ತು ಎಂದು ಪರಿಗಣಿಸಿ ಪಾಲನೆ ಪೋಷಣೆ ಮಾಡಿದ್ದೇನೆ. ಹಾಗೂ ಈಗ ನಾನು ನಿಮ್ಮ ಈ ಸ್ವತ್ತನ್ನು ನಿಮಗೆ ಹಿಂದಿರುಗಿಸ್ತಾ ಇದ್ದೇನೆ. ಇತಿ ನಿಮ್ಮ ಬಾಬಾ ಜೋಗ್ಲೇಕರ್.
1: ಅಂಕಲ್, ಅವಳು ರೆಸ್ಟ್ ಹೌಸ್ ಕಡೆ ಹೋಗ್ತಿದ್ಲು.
0: ಏನು ರೆಸ್ಟ್ ಹೌಸ? ಇಲ್ಲಪ್ಪ ಗೌರ, ನಿಲ್ಲು. ನೀ ನಿಲ್ತೀಯೋ ಇಲ್ವೋ ಮಗಳೇ? ನಿಲ್ಲು ನಿಲ್ಲು.
3: ನಾನು ಇಲ್ಲಿ ಉಳಿಯೋದಕ್ ಬಂದಿಲ್ಲ ಡಾಕ್ಟರ್ ಸರ್ಕಾರ್.
0: ಏನ್ ಹೇಳ್ತಾ ಇದೀಯ? ಬಾಬಾ ಜೋಗಲೇಕರ್ ಅವರ ಈ ಪತ್ರನ ನನಗೆ ನೀಡಿದ ನಂತರನು ನೀನು ಈ ಪತ್ರನ ಓದಿದೀಯ ತಾನೇ?
3: ಒಂದು ಸಲ ಅಲ್ಲ, ನಾನು ಆ ಪತ್ರನ ಹಲವು ಸಲ ಓದಿದ್ದೀನಿ.
0: ಮತ್ತೆ?
3: ನಾನು ಕೇವಲ ನನ್ನ ಜನ್ಮದಾತನ ನೋಡಕ್ ಮಾತ್ರ ಇಲ್ಲಿಗೆ ಬಂದಿದ್ದೆ.
0: ಗೌರ ಗೌರ, ನಾನು ನಿನ್ ತಂದೆ.
3: ಇಲ್ಲ, ನೀವು ನನ್ನ ಜನ್ಮದಾತರು. ಹುಟ್ಟಿಸೋರು ಯಾರಾದ್ರೂ ಆಗಿರ್ಬೋದು, ತಂದೆ ಆಗಕ್ ಸಾಧ್ಯ ಇಲ್ಲ. ಪೋಷಕನೇ ತಂದೆ ಆಗಿರ್ತಾನೆ. ನನ್ನ ತಂದೆ ಬಾಬಾ ಜೋಗ್ಲೇಕರ್. ನಾನು ನಿಮಗೆ ಮಗಳ ಪ್ರೀತಿಯನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ, ಹಾಗೆ ನಾನು ತಂದೆ ಪ್ರೀತಿಯನ್ನು ಪಡೆಯೋದಕ್ಕೂ ಸಹ ಸಾಧ್ಯ ಇಲ್ಲ. ನನಗೆ ನೀವು ಈಗ ಮಗಳ ಪ್ರೀತಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಎಲ್ಲ ಎಲ್ಲ ನಾಟಕದ ಹಾಗೆ ಭಾಸ ಆಗುತ್ತೆ.
0: ಹಾಗನ್ಬೇಡ ಪ್ಲೀಸ್, ಹಾಗನ್ಬೇಡ ಗೌರ. ನೀನು ನನ್ನ ಜೊತೆಲಿದ್ರೆ ಅಪ್ಪ ಮಕ್ಕಳ ಸಂಬಂಧ ಬೆಳೆದೇ ಬೆಳೆಯುತ್ತೆ.
3: ಇಲ್ಲ ಇಲ್ಲ ಡಾಕ್ಟರ್ ಸರ್, ಒಂದು ಸಂಬಂಧ ಬೆಳೆದ್ರು ಅದರಲ್ಲಿ ಒಂದು ಗಂಟು ಇದ್ದೇ ಇರುತ್ತೆ. ಅದು ನನ್ನ ತಾಯಿಯ ಗರ್ಭದಲ್ಲಿ ನಾನು ಬೆಳೆಸ್ತಿದ್ದಾಗ ನನ್ನ ಆತ್ಮದಲ್ಲಿ ರೂಪುಗೊಂಡ ಗಂಟು. ನೀವು ಕೂಡ ಆ ಗಂಟು ಹಾಕಿದ ಸಂಬಂಧನ ಒಪ್ಕೊಂಡಿಲ್ಲ, ನಾನು ಸಹ ಅದನ್ನ ಒಪ್ಪೋದಿಲ್ಲ.
4: ಹಾಗಾದರೆ ರಾಷ್ಟ್ರೀಯ ನಾಟಕ ಕೇಳುತ್ತಿದ್ದೀರಿ. ಲೇಖಕರು ಇಂದ್ರ ಜೋಶಿ, ಕನ್ನಡ ಅನುವಾದ ಅಚ್ಯುತ ಸಂಕೇತಿ, ಭಾಗವಹಿಸಿದವರು ಡಾಕ್ಟರ್ ಎಂಎಸ್ ವಿದ್ಯಾ, ಎಎಸ್ ಪ್ರಕಾಶ್, ನಂದನ್ ಕುಮಾರ್ ಎಲ್ವೋ, ಮಧು ಚೈತ್ರ ಹಾಗೂ ವಿಜಯಲಕ್ಷ್ಮಿ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಹಾಗಾದರೆ ರಾಷ್ಟ್ರೀಯ ನಾಟಕ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ನಟರಾಜ ವಿಆರ್ ಹಾಗೂ ಸಂಗಡಿಗರಿಂದ ನಾದಸ್ವರ ವಾದನ, ವಿಶೇಷ ತವಿಲ್ ಎಸ್ ಸುಧಾಕರ್ ಅವರಿಂದ.
1: ಆಕಾಶವಾಣಿ ಆಜ್ ಕಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಮೇ ಹಮ್ ಆಪ್ಕೋ ವಿ ಆರ್ ನಟರಾಜು
2: ಔರ್ ಉನ್ಕೆ ಸಾಥಿಯೋ ದ್ವಾರಾ ಪ್ರಸ್ತುತ ನಾದಸ್ವರಂ ವಾದನ್ ಸುನ್ವಾ ರಹೇ ಹೈ. ವಿ ಆರ್ ನಟರಾಜು ಕರ್ನಾಟಕಕ್ಕೆ ಕೋಲಾರ್ ಜಿಲ್ಲೆ ಕೆ ಬೇತ್ ಮಂಗಲಾಕ್ಕೆ ಏಕ್ ಪ್ರತಿಭಾಶಾಲಿ ನಾದಸ್ವರಂ ವಾದಕ್ ಹೈ. ಆಪ್ ಏಕ್ ಸಮೃದ್ಧ ಔರ್ ವಿಶಿಷ್ಟ ಸಂಗೀತ ಪರಂಪರಾ ವಾಲೆ ಪರಿವಾರ ಸೇ ಆತೇ ಹೈ. ಬಹುತ್ ಕಮ್ ಉಮ್ರ ಮೇ ಹಿ ಆಪ್ಕಾ ಸಂಗೀತ ಸೇ ಪರಿಚಯ ಹುವಾ. ಆಪ್ಕೆ ಪಿತಾ ವಿದ್ವಾನ್ ವಿ ರಮೇಶ್ ಆಪ್ಕೆ ಪ್ರಥಮ ಗುರು ರಹೇ ಔರ್ ಉನ್ಹೋನೆ ನಟರಾಜು ಕೆ ಸಂಗೀತ

0: साथ विशेष तविल पर एस सुधाकर संगत कर रहे हैं।
1: ಇಂದಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ. ಯು ಆರ್ ಲಿಸ್ನಿಂಗ್ ಟು ನಾದಸ್ವರಂ ರಿಸೈಟಲ್ ಬೈ ವಿ ಆರ್ ನಟರಾಜು ಆಂಡ್ ಪಾರ್ಟಿ. ಹೀಸ್ ಅಕಂಪನೀಡ್ ಆನ್ ಸ್ಪೆಷಲ್ ತವಿಲ್ ಬೈ ಎಸ್ ಸುಧಾಕರ್.
0: ಅಪ್ನಿ ಪ್ರಸ್ತುತಿ ಕೋ ಆಗೇ ಬಢಾತೆ ಹುವೆ ವಿ ಆರ್ ನಟರಾಜು ಔರ್ ಉನ್ಕೆ ಸಾಥಿ ಅಬ್ ಪ್ರಸ್ತುತ ಕರ್ ರಹೆ ಹೈ ಸಾಮಗಾನ್ ಪ್ರಿಯಕರಂ. ಯಹ ಗುರು ಸೂರ್ಜಾನಂದ್ ಕಿ ರಚನಾ ಹೈ ಜೋ ರಾಗ್ ಕೀರವಾಣಿ ಔರ್ ಮಿಶ್ರ ಚಾಪುತಾಲ್ ಮೇ ನಿಬದ್ಧ ಹೈ.
1: Continuing their performance, we are Nataraju and Party now presents Sama Gana Priyakaram, a composition of Guru Surajananda set in Raga Keeravani and Mishra Chaputala.

0: रविवासरीय अखिल भारतीय संगीत सभा में आपने सुना वीआर नटराजू और उनके साथियों का नादस्वरम वादन। आपके साथ विशेष तविल पर संगत कर रहे थे एस सुधाकर। यह कार्यक्रम आकाशवाणी बेंगलुरु का योगदान था, जिसे आकाशवाणी दिल्ली के स्टूडियो से आपके लिए प्रस्तुत किया गया।
1: इंदि रविवासरीय अखिल भारतीय संगीत सभा, यू आर लिसनिंग टू नादस्वरम रिसाइटल बाय वीआर नटराजू एंड पार्टी।
2: ಇದುವರೆಗೆ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ನಟರಾಜ್ ವಿಆರ್ ಮತ್ತು ಸಂಗಡಿಗರಿಂದ ನಾದಸ್ವರವಾದನ ಕೇಳಿದಿರಿ. ವಿಶೇಷ ತವಿಲ್ ಎಸ್ ಸುಧಾಕರ್. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ವಿಶ್ವೇಶ್ವರ ಗಾಯತ್ರಿ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಮರುಪ್ರಸಾರ ಸಂಜೆ 6:15, 6:40 ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ, 6:50 ರೈತರಿಗೆ ಸಲಹೆ, 7:15 ಸಮರ್ಥ್ ಹೆಗಡೆ ಅವರಿಂದ ಭಾವಗೀತೆಗಳು.

ಕೇಳುವಿರಿ. 7:45, 8:35 ಹಾಗೂ 9:05 ಚಿತ್ರಗೀತೆಗಳನ್ನ ಕೇಳುವಿರಿ. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ರಾಷ್ಟ್ರೀಯ ಆಯುರ್ವೇದ ದಿನ, ಈ ಕುರಿತು ಮಾಹಿತಿ ನೀಡುತ್ತಾರೆ ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ಶಿವಕುಮಾರ್. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಗಾನಗಂಗೆ, 10:00 ಏಷ್ಯನ್ ಗೇಮ್ಸ್ನ ಮುಖ್ಯಾಂಶಗಳು, 10:30 ಸುನಹರೆ ಪಲ್, 11:00 ಸವಿ ನೆನಪು. ಮಧ್ಯಾಹ್ನ 12:05 ವನಿತಾ ವಿಹಾರ, ಧಾರವಾಡದ ಯೋಗ ಮಿತ್ರ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ಮಾಲಾ ಸಾಮ್ರಾಣಿ, ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ವಿಶ್ವ ಆಲ್ಝೈಮರ್ ದಿನದ ಅಂಗವಾಗಿ ಆಲ್ಝೈಮರ್ಸ್ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಹನಾ ಅವರೊಂದಿಗೆ ಮಾತುಕತೆ. ನಂತರ ಸ್ಲೀಪ್ ಆಪ್ನಿಯ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮಣಿಪಾಲ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಕಿವಿ ಮೂಗು ಮತ್ತು ಗಂಟಲು ತಜ್ಞರಾದ ಡಾಕ್ಟರ್ ದತ್ತಾತ್ರಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ, ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನ ಕೇಳುವಿರಿ. 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಂಎನ್ ನಾಗರತ್ನ. 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ, ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. 6:51 ಕೃಷಿರಂಗ, ಕೃಷಿ ತ್ಯಾಜ್ಯ ಮತ್ತು ಅದರ ಸದ್ಬಳಕೆಗಳು, ಈ ಕುರಿತು ಡಾ ಚನ್ನಬಸವಣ್ಣ ಎಎಸ್ ಅವರೊಂದಿಗೆ ಸಂದರ್ಶನ. ನಂತರ ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ ಕೇಳುವಿರಿ. 7:45 ವಿಧಾನಮಂಡಲದಲ್ಲಿ ಇಂದು, 8:00 ಸಿರಿಗಂಧ, 9:15 ವೈ ಶಶಿಕಲಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ.

0: 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಡಿಆರ್ ನಿರಂಜನ್ ಅವರ ಹಾಡುಗಾರಿಕೆಯನ್ನ ಆಸ್ವಾದಿಸುವಿರಿ. 10:00 ಏಷ್ಯನ್ ಗೇಮ್ಸ್ನ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಂತರ ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashvani, the news read by Nipunika Shahid. President Draupadi Murmu has said the increasing frequency of natural disasters in recent times underlines the urgent need for strong climate action and global cooperation to mitigate the impacts of climate change. The President was addressing the valedictory session of the two-day conference on the future of environment and climate dynamics, organized by the National Green Tribunal in New Delhi this evening.
2: हाल के समय में हुई अनेक प्राकृतिक आपदाओं ने यह स्पष्ट किया है कि क्लाइमेट इम्पैक्ट को कम करने के लिए सशक्त क्लाइमेट एक्शन करना आवश्यक है. विश्व का वैज्ञानिक समुदाय चेतावनी दे रहे हैं कि क्लाइमेट रिस्क बहुत गंभीर हो चुका है. इनकी यथासंभव रोकथाम और सामना करने के लिए स्थानीय, क्षेत्रीय और वैश्विक सभी स्तर पर स्टेक होल्डर्स के बीच सक्रिय सहयोग की सुदृढ़ आवश्यकता है.
1: President Murmu said climate change is creating imbalances in

0: ಅನೇಕ ಸಿನಿಮಾ ಹಾಡುಗಳು ರಾಗ ಆಧಾರಿತನೇ ಇರ್ತಾವ.
1: ಆದ್ರೆ ಬಹಳಷ್ಟು ಹಾಡುಗಳಿಗೆ ಬೇರೆ ಬೇರೆ ಪೂರಕ ರಾಗಗಳ ಮಿಶ್ರಣ ಇರೋದ್ರಿಂದ
0: ಒಂದೇ ಶುದ್ಧವಾದ ರಾಗ ಆಧರಿಸಿದ ಹಾಡು ಸಿಗೋದು ಕಷ್ಟ.
1: ಖ್ಯಾತ ಗಾಯಕ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರು ಯಮನ್ ರಾಗವನ್ನು ಪ್ರಸ್ತುತಪಡಿಸಿದ್ದು ಹೀಗೆ.

ಚಿತ್ರಲೇಖ ಹಿಂದಿ ಚಿತ್ರದ ಮಹಮ್ಮದ್ ರಫಿ ಅವರ ಸ್ವರದೊಳಗ ತೇಲಿ ಬಂದ ಯಮನ್ ರಾಗಾಧಾರಿತ ಹಾಡು ಚಿತ್ರ ರಸಿಕರನ್ನ ಮಂತ್ರಮುಗ್ಧಗೊಳಿಸಿತು.

0: ಇಂತಹ ಅಪರೂಪದ ಯಮನ್ ರಾಗವನ್ನ ಎಷ್ಟು ಕೇಳಿದ್ರೂ ಸಾಕು ಅನ್ಸುದಿಲ್ಲ.
1: ಕಲಾಸಕ್ತರನ್ನು ತನ್ನ ಗಾಂಭೀರ್ಯತೆಯತ್ತ ಸೆಳೆಯಬಲ್ಲಂತಹ ಯಮನ್ ರಾಗ
0: ನಿಜಕ್ಕೂ ಸಂತೋಷದ ರಸದೌತಣ.
1: ಮತ್ತೊಂದು ಹೊಸ ರಾಗದ ಝರಿಯೊಂದಿಗೆ
0: ಗಾನ ಲಹರಿ ಮುಂದಿನ ವಾರ ಮತ್ತೆ ನಿಮ್ಮೊಂದಿಗೆ.
1: ನಮಸ್ಕಾರ.
2: ಗಾನ ಲಹರಿ ರಾಗಾಧಾರಿತ ಚಿತ್ರಗೀತೆಗಳ ಸಂಗೀತ ಸಾಪ್ತಾಹಿಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀಕಾಂತ್ ಕುಲಕರ್ಣಿ ಹಾಗೂ ಮಾಯಾ ರಾಮನ್.
0: ಕಾರ್ಯಕ್ರಮ ಸರಣಿ ಕೇಳುತ್ತಿದ್ದೀರಿ. ಇನ್ನು ಭಾವಗೀತೆಗಳು ಸೀಮಾ ಅಂಗಡಿ ಅವರು ಹಾಡಿರುವ ಎಂಡಿ ಗೋಗೇರಿ ಅವರ ರಚನೆ.

0: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ
2: ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ
1: ಕರಿಯತ್ತ ಕಾಳಿಂಗ
3: ಬಿಳಿಯತ್ತ ಮಾನಿಂಗ
1: ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕಾರ್ಯಕ್ರಮ ಸರಣಿ.
2: ಬಿಳಿಯತ್ತ ಮಾನಿಂಗ
3: ಇಂದಿನ ಕಾರ್ಯಕ್ರಮದ ವಿಷಯ

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಮೊದಲಿಗೆ ಕಿರುನಾಟಕವನ್ನ ಕೇಳೋಣ, ಆ ನಂತರ ಪಶುವೈದ್ಯರು ಇಂದಿನ ವಿಷಯದ ಕುರಿತು ನೀಡುವಂತಹ ತಜ್ಞ ಸಂದೇಶವನ್ನ ಕೇಳೋಣ. ಮೊದಲಿಗೆ ನಾಟಕ.
1: ನಾಟಕ ದನವೆಂಬ ಧನ. ರಚನೆ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ. ಕೇಳಿ ನಾಟಕ ದನವೆಂಬ ಧನ.
2: ಪೋಲಿಯೋ ಗೌಡ್ರ, ಪೋಲಿಯೋ ಗೌಡ್ ಶನಿವಾರ
3: ಅಲ್ಲಪ್ಪ ಶಿವಣ್ಣ.
2: ನಮಸ್ಕಾರ ರೀ ಗೌಡ್ ಶನಿವಾರ.
3: ನಮಸ್ಕಾರ ನಮಸ್ಕಾರ
2: ನಮಸ್ಕಾರ ರೀ ಗೌಡ್ರ. ಅಲ್ಲ ವಿಚಾರ
3: ಅದೇ ಕೇಳಬೇಕಂತ ಅಲ್ಲಿಗದಿ ನಾನು. ಅಲ್ಲ ಎಚ್ಚರದ ಇಲ್ಲ ಶಿವಣ್ಣ ನಿನಗ.
2: ಗೌಡ್ ಶನಿವಾರ ಗೌಡ್ರ, ಅದು ಏನಾಗ್ಯದ ಗೊತ್ತೇನ್ರಿ?
3: ಏನಾಯ್ತು?
4: ಹೆಸರು ಬದಲಾಸಿ. ನಮ್ದು
2: ಹೆಸರು ಬದಲಾಸಿಲ್ರಿ ಗೌಡ್ರ. ಏನಾಯ್ತು ಹೇಳ್ತೀನಿ ಕೇಳ್ರಿ. ಈಗ ನೋಡ್ರಿ, ಎಲ್ಲಾ ಕಡೆ ಅದು ಪೋಲಿಯೋದ ಒಂದು ಹನಿ ಹಾಕಿದ್ರ, ಹಿಂಗಾಗಿ ಊರಾಗ ತಿರುಗಾಡೋ ಮುಂದೆ ಏನಾಯ್ತು ಅಂತಂದ್ರ, ಹಿಂಗ ನಿಮ್ ಮನೆ ಕಡೆ ಬರಾಕತ್ತಿದ್ರ ಕಲ್ಲವ್ ಭೇಟಿ ಆದ್ಲು, ಮಲ್ಲವ್ ಭೇಟಿ ಆದ್ಲು, ನಿಂಗಪ್ಪ ಭೇಟಿ ಆದ,
3: ಎಲ್ಲಾರು ಭೇಟಿಯಾಗಿ
2: ಎಲ್ಲಾರು ಭೇಟಿ ಆದ್ರಿ. ಎಲ್ಲಾರ ಬಾಯಿ ಒಳಗ ಒಂದೇ ಮಾತು,
3: ಪೋಲಿಯೋ
2: ಹನಿ ಹಾಕ್ಸಿವಿ, ಪೋಲಿಯೋ ಹನಿ ಹಾಕ್ಸಿವಿ, ನೀವು ಹಾಕ್ಸಿರಿಲ್ಲ, ನೀವು ಹಾಕ್ಸಿರಿಲ್ಲ ಅನ್ನುವಂತ ಮಾತು. ಹಿಂಗಾಗಿ ಆ ಪೋಲಿಯೋ ಹನಿ ನಿಮ್ ಕಡೆ ಬಂದು ನಾ

0: ಅಂದ್ರೆ ನನಗೆ ಗೊತ್ತಿಲ್ಲ ನೋಡ್ರಿ.
1: ಅಲ್ಲ ಅಲ್ಲ ನೀ ಅಂದಿಯಲ್ಲ ಅದು ಬರೋಬ್ಬರ ಅಂದಿ.
2: ಹೌದೌದು
0: ಹಿಂಗತ್ತೀರಿ?
2: ಹೌದ್ ಮತ್ತೆ
1: ಯಾಕಂತ ಕೇಳ.
0: ಹ್ಞೂ ರೀ,
1: ನಾನು ಗೌಡಶಣಿ ಆ ಪೋಲಿಯೋ ಹಾಕ್ಸೋ ಸಲುವಾಗಿ ಬಹಳಷ್ಟು ಪ್ರಯತ್ನ ಮಾಡಿವೆ ಮಕ್ಕಳಿಗೆ.
0: ಹೌದಲ್ರಿ? ಇಲ್ರಿ ಗೌಡ್ರ, ನೀವು ಮಾಡ್ತಿರಲ್ಲ. ಯಾಕಂತಂದ್ರೆ ನಾನು ನೋಡ್ತಾ ಇದ್ದೀನಿ, ನೀವು ಎಷ್ಟು ಮಂದಿ ಬಗ್ಗೆ ವಿಚಾರ ಮಾಡಿ ಕಾಳಜಿ ಮಾಡಿ ಈ ದನಗಳ ಕಾಳಜಿ ತಗೋರಿಪ್ಪ, ಅದನ್ನು ಮಾಡ್ರಿ, ಇದನ್ನ ಮಾಡ್ರಿ, ಅವಕ್ಕೆ ನೋಡ್ಕೊಡ್ರಿ ಸರಿಯಾಗಿ ಅಂತೆಲ್ಲ ಎಷ್ಟೆಲ್ಲ ಹೇಳ್ತೀರಿ. ಮತ್ತೆ ಡಾಕ್ಟರ್ ಸಾಹೇಬ್ರು ಹೇಳಿದ್ದನ್ನ ನೀವು ಮತ್ತೆ ಮುಖ್ಯವಾಗಿ ನೀವು ಮಂದಿಗೆ
2: ನಮ್ ನಿಂಗ ಇದ್ದಾಳಲ್ಲ ಈಕಿ, 3 ವರ್ಷದ ಕೂಸದ.
0: ಹೌದಲ್ಲ,
2: ಅದಕ್ಕೆ ಹಾಕಿಸ್ಲಿಕ್ಕೆ ವಲ್ಲಲ್ಲಿಗತಿಲ್ಲ.
0: ಮತ್ ನೀವು ಬರಬ್ರಿ ಹೇಳದ್ರಿ?
2: ಅಯ್ಯ ನಾ ಬಿಡ್ತೀನಿ.
1: ಅಲ್ಲ ನನ್ನಂತ ಗೌಡಗಾಗಿ
0: ಗೌಡ್ರಲ್ಲಕ್ಕೆ ಬೇರೆ ಆಗ್ತದ್ರಿ
1: ಗೌಡ್ರಿಗೆ ಬಿಟ್ಟಳ.
2: ಹೌದಲ್ಲ, ನಿಂಗಿನ ಕರ್ಕೊಂಡು ಹೋಗಿ ಮತ್ ಹಾಕಿಸ್ಕೊಂಡು ಬಂದಿ ನೋಡ.
0: ಬಹಳ ಒಳ್ಳೆ ಕೆಲಸ
1: ಅಂದ್ರ ಶಿವಣ್ಣ, ಇಂಥ ಕೇಸ್ಗಳೇನಿದ್ವಲ್ಲ ನಾವಿಬ್ರು ಕಲಿತು ಇಂಥ ಬಹಳಷ್ಟು ಕೇಸ್ಗಳು ಅಂದ್ರ ಹಾಕಿಸ್ಕೊಳ್ರಿ ಅಂದ್ರೆ ಏನಾಗ್ತದೆ ಶಿವಣ್ಣ, ಈಗ ನಮ್ಮ ದೇಶ ಏನಾಗಿದೆ ಹೇಳು, ಈ ಪೋಲಿಯೋಲಿಂದ ಮುಕ್ತ ಆಗುವಂತ ಒಂದು ಹಂತಕ್ಕೆ ಬಂದಿ.
0: ಹೌದಲ್ರಿ, ಮತ್ತೆ ಈಗ ಬಹಳ ಒಳ್ಳೆ ಸಾಧನೆ ಆಗಿದೆ. ನಾವು ನೋಡ್ತಾ ಇದ್ದೀವಲ್ಲ, ಪೇಪರ್ನಾಗ ಓದ್ತೀವಿ, ರೇಡಿಯೋದಾಗ ಕೇಳ್ತೀವಿ, ಟಿವಿಯಾಗ ಬರ್ತೀವಿ, ಇಲ್ಲ ನಮ್ಮ ಭಾರತದೊಳಗೆ ಬಹಳಷ್ಟು ಪೋಲಿಯೋ ಮುಕ್ತ ಆಗುವಂತ ಸನ್ನಿವೇಶ ಅದ ಅಂತ ಹೇಳಿ ಯಾವ್ದೋ ಕೇಸ್ ಬಂದಿಲ್ಲ ನೋಡ್ರಿ ಮೊನ್ನೆ ಹೇಳಾಕತ್ತಿದ್ರು.
1: ಈಗ ಕಳೆದ 2 ವರ್ಷದಿಂದ ಯಾವ್ದೇ ಕೇಸ್ಗಳು ಬಂದಿಲ್ಲ. ಆಮೇಲೆ ಇದು ಏನಾಗೈತೆ ಶಿವಣ್ಣಂದ್ರ, ಒಬ್ಬರಿಬ್ರು ಮಾಡೋದ್ರಿಂದ.
0: ಹೌದಲ್ರಿ, ಮತ್ತೆ ಹೌದಲ್ರಿ,
1: ಇಡೀ ದೇಶ ಪ್ರತಿಯೊಬ್ಬರು ಇದ್ರೊಳಗೆ ಏನಂತಂದ್ರೆ ನಾವು ಆಸಕ್ತಿಯಿಂದ ಇದು ಒಂದು ಸರ್ಕಾರದವ್ರು ಏನು ತಗೊಂಡಾರ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಪ್ಪಂದ ಮಾಡಿಕೊಂಡು ಸರ್ಕಾರದವ್ರು ಏನು ತಗೊಂಡ್ರ, ಈ ಒಂದು ಪೋಲಿಯೋ ರೋಗವನ್ನ ನಮ್ಮ ದೇಶದಿಂದ ನಿರ್ಮೂಲನೆ
2: ಮಾಡ್ಬೇಕು.
1: ಎಲ್ಲರೂ ಇದು ನನ್ನ ಕೆಲಸ, ನಮ್ಮ ದೇಶದ ಹೊರಗೆ ಹಾಕ್ಬೇಕು ಅಂತ ಎಲ್ಲರೂ ದುಡಿದ ಸಲುವಾಗಿ ಏನಾಗಿದೆ ಅಂತಂದ್ರೆ ಈ ಹಂತಕ್ಕೆ ಬಂದಿರೋ.
0: ಹೌದು, ಈ ವಿಚಾರದೊಳಗೆ ನಮ್ಮ ಮಂದಿಗೂ ನಾವು ಬಹಳ ಶಾಬಾಶಿಗಿರಿ ಹೇಳ್ಬೇಕು ನೋಡ್ರಿ.
2: ಹೌದ್ರಿ ಶಿವಣ್ಣ, ಒಂದ ದಿನ ಅಲ್ಲಪ್ಪ, 2-3 ದಿನ ಹಾಕ್ತಾರ.
0: ಹೌದಲ್ರಿ, ಮತ್ತೆ
2: ಬಸ್ ಸ್ಟ್ಯಾಂಡ್ ನಿಂತಿರ್ತಾರ, ದವಾಖಾನೆಗ ಅಂತ ಸರಸ್ರಿ, ಮತ್ತೆ ಸಾಲಿ ಮುಂದೆ ನಿಂತಿರ್ತಾರ, ಮಾರ್ಕೆಟ್ದಾಗ ನಿಂತಿರ್ತಾರ,
0: ಚೌಕದಾಗ ನಿಂತಿರ್ತಾರ.
2: ಹಿಂಗಾಗಿ ತಪ್ಪಿಸ್ಕೊಳ್ಳಿಕ್ ಸಾಧ್ಯನೇ ಇಲ್ಲ ನೋಡ.
1: ಇನ್ನೊಂದು ಶಿವಣ್ಣ, ಆ ಮಕ್ಕಳಿಗೆ ಯಾರಿಗೆ ಪೋಲಿಯೋ ಹಾಕಿರ್ತಾರ ನೋಡ, ಬಡ್ಡಿಗೆ ಒಂದು ಮಸಿ ಹಚ್ಚಿಬಿಡ್ತಾರ.
2: ಹೌದ್ ಹೌದು,
0: ಇದು ಬಹಳ ಮುಖ್ಯದರಿ. ಯಾಕಪ್ಪ ಅಂತಂದ್ರೆ ಕೆಲವೊಮ್ಮೆ ಏನಾಗ್ತದ ಗೊತ್ತೇನ್ರಿ, ಬಹಳ ಸಲ ನೋಡಿನ್ರಿ ಹಿಂದಕ್ಕೆ ಏನಾಗ್ತಿತ್ತು ಅಂತಂದ್ರೆ, ಏ ಪೋಲಿಯೋ ಹನಿ ಹಾಕ್ತಾರ ತುಪ್ಪ, ಅದ್ರಿಂದ ಮತ್ತೆ ಏನಾರೇ
2: ಆಗಿತ್ತು,
0: ಬೇಡ ಬೇಡ ಅಂತ ಹೇಳಿ ತಪ್ಪಿಸ್ಕೊಳ್ಳೋದು ಬಹಳ ಇತ್ತು.
1: ಕೇಳಿದ್ರು ಹಾಕ್ಸಿವ್ರಿ
2: ಅಂತ ಹೇಳ್ಬಿಡ್ತಿದ್ರು. ಹಂಗಾಗಿ ಈಗೇನ್ ಶಾಯಿ ಹಚ್ಚಲಿಕತ್ತಾರಲ್ಲ, ತಪ್ಪಿಸ್ಲಿಕ್ಕೆ ಆಗಂಗೆ ಇಲ್ಲ. ಈಗ
1: ಹಾಕ್ಸಿ ಒಂದ್ ಹೇಳಂಗಿಲ್ಲ, ಬಟ್ ಮಸಿ ಇದ್ರು ಹಾಕ್ಸಿರಿ ಇಲ್ಲಾಂದ್ರೆ ಇಲ್ಲ.
0: ಗೌಡ್ರ, ಮಸಿ ಹಾಕ್ಸಿದ್ರಿಂದ ಏನಾಗ್ತದೆ ಹೇಳ್ರಿ, 2-2 ಸಲ ಓಟ್ ಮಾಡಕ್ಕೆ ಬರುದಿಲ್ಲ. ಹಂಗಾಗಿ ಏನಾಗ್ತದಪ್ಪ ಅಂತಂದ್ರೆ, ಅಂದ್ರೆ ಬರೋಬ್ಬರಿ ವ್ಯವಸ್ಥೆ
2: ಆಗ್ತದೆ
0: ಮಾಡೋದ್ರಿಂದ. ಚಲೋ ಮಾಡ್ಯಾರ ನೋಡ್ರಿ ಅದನ್ನ.
1: ಶಿವಣ್ಣ, ಬರೀ ಇದು ಪೋಲಿಯೋದ್ದೇ ಹೇಳ್ತೀವೋ
2: ಹೌದಲ್ಲ,
1: ಅಥವಾ ಏನ್ರ ಮತ್ತ ದವಾಖಾನೆ ಹೋಗಿದ್ದು ಮತ್ತ ದನಗಳ ಬಗ್ಗೆ ಏನ್ರ ತಿಳ್ಕೊಂಡು ಬಂದ್ಯೋ, ಅಥವಾ ಅವಕ್ಕೂ ಏನ್ರ ಪೋಲಿಯೋ ಹಾಕ್ಸೋದ್ರಿ?
0: ಅಲ್ಲೇ ಬಂದ್ರೆ ನೋಡ್ರಿ, ನನಗ್ ಗೊತ್ತಿತ್ತು. ನೋಡ್ರಿ ಗೌಡ್ರ, ಒಂದು ವಿಚಾರ ಇಲ್ಲಿ ತನಕ ನಾ ಹೇಳ್ಕೊತ ಬಂದಿನಿ, ಮತ್ತ ಈಗೂ ಏನ್ ಹೇಳ್ತೀನಪ್ಪ ಅಂತಂದ್ರ, ಒಂದು ಲೆಕ್ಕದೊಳಗೆ ದನಗಳು ಬೇರೆ ಅಲ್ಲ, ಮನುಷ್ಯರು ಬೇರೆ ಅಲ್ಲ. ಹೌದಿಲ್ರಿ, ಈಗ ಹೆಂಗ್ ಮನುಷ್ಯರಿಗೆ ಲಸಿಕೆ ಹಾಕ್ತಾ ಇದೀವಿ ನಾವು, ಪೋಲಿಯೋ ಲಸಿಕೆ ಅನ್ರಿ, ಮತ್ತೆ ಬೇರೆ ಬೇರೆ ಲಸಿಕೆಗಳು
1: ಮಕ್ಕಳ ಸಲುವಾಗಿಲ್ಲಪ್ಪ, ಮಾರಾಟ ರೋಗಗಳ ಸಲುವಾಗಿ ಲಸಿಕೆಗಳು ಹಾಕ್ಬೇಕು, ಡಿಪಿಟಿ ಹಾಕ್ಬೇಕು, ಬಹಳಷ್ಟು ಅದಾವ.
0: ಹಂಗ ದನಗಳಿಗೂ ಕೂಡ ಲಸಿಕೆ ಹಾಕಬೇಕಾಗ್ತದ ನೋಡ್ರಿ ಗೌಡ್ರಿ. ಮತ್ತೆ
2: ಇದು ಯಾವ ಯಾವ ಲಸಿಕೆಗಳು ಹಾಕ್ಬೇಕು ಅನ್ನೋದು ಸ್ವಲ್ಪ ನೀ ತಿಳ್ಕೊಂಡ್ ಬಂದಿರ್ಬೇಕಲ್ಲ
0: ಗೌಡ್ ಶನಿಯವ್ರ. ನಾ ಬಿಡ್ತೀನಿ
2: ಬಿಡು,
0: ವಾರ ಮತ್ತೆ ಬೀದರ್ ಪಶು ವಿಶ್ವವಿದ್ಯಾಲಯದ ದವಾಖಾನೆಗೆ ಹೋಗಿ ಆ ಡಾಕ್ಟರ್ ಸಾಹೇಬ್ರ ಜೋಡಿ ಮಾತಾಡಿ ಒಂದ್ ಹೊಸ ವಿಚಾರ ತಿಳ್ಕೊಂಡ ಬರೋದು ನಂದು ರೂಢಿ ನೋಡ್ರಿ.
1: ಶಿವಣ್ಣ, ನೀನ್ ತಿಳ್ಕೊಂಡ್ ಬಂದಿ ನೋಡು, ಈಗ ಪೋಲಿಯೋಗೆ ಹೆಂಗ್ ಬೆನ್ನತ್ತೀವಲ್ಲ, ಇನ್ಮೇಲೆ ಇದಕ್ಕೂ ಬೆನ್ನತ್ತಿ ಬಿಡುದಪ್ಪ.
0: ಹ್ಞೂನ್ರಿ,
2: ಲಸಿಕೆ ಹಾಕ್ಸೋದಕ್ಕ
1: ದನಗರಗಳು.
0: ಈಗ ನೋಡ್ರಿ ಹೆಂಗ ಪೋಲಿಯೋ ದಿನ, ಪೋಲಿಯೋ ರವಿವಾರ ಅಂತೇಳಿ ಅಂತಾರಲ್ಲ, ಹಂಗೂ ಇದು ಬಸವಣ್ಣನ ವಾರ ಅಂತೇಳಿ ಯಾಕೆ ಮಾಡಬಾರ್ದ್ರಿ? ಮಾಡಿ ದನಗಳಿಗೆ ಲಸಿಕೆ ಹಾಕ್ಸುವಂತ ಒಂದು ಕೆಲಸ ಮಾಡಬೇಕು. ಯಾಕೆ ಇಲ್ಲಿ ಇಲ್ಲಿ ಏನಾಗ್ತದೆ, ಒಂದು ಡಾಕ್ಟರ್ ಸಾಹೇಬ್ರು ಬಹಳ ಒಂದು ವಿಚಾರ ಹೇಳಿದ್ರಿ. ನೋಡಪ್ಪ ಶಿವಣ್ಣ, 60-70 ದಶಕದೊಳಗೆ ಏನಾಯ್ತು ನಮ್ಮ ದೇಶದೊಳಗೆ, ದೊಡ್ಡ ರೋಗ ಬರ್ತಿತ್ತು ದನಗಳಿಗೆ, ದೊಡ್ಡ ರೋಗ, ಭಯಂಕರ ಮಾರಣಾಂತಿಕ ರೋಗ,
1: ಬಹಳಷ್ಟು ದನಗಳು ಸಾಯ್ತು.
0: ಹಿಂಗಾಗಿ ನಮ್ಮ ತಜ್ಞರು ಏನ್ ಮಾಡಿದ್ರು, ಸರ್ಕಾರ ಏನ್ ಮಾಡಿತ್ತು ಅಂತಂದ್ರೆ, ಒಂದೊಂದು ದನವನ್ನು ಹಿಡಿದು ಲಸಿಕೆ ಹಾಕ್ಸ್ತು ದೊಡ್ಡ ರೋಗಕ್ಕೆ
2: ಹಾಕಿದ್ರು.

0: ಈಗ ಆ
1: ರೋಗ ಇಲ್ಲ, ಈಗ
2: ನಿರ್ಮೂಲನೆ ಆಗ್ಬಿಟ್ಟದೆ,
0: ನಿರ್ಮೂಲನೆ ಆಗ್ಬಿಟ್ಟೈತಿ. ಆದ್ರೆ ಮತ್ತೇನ್ ಹೇಳಿದ್ರು, ಅಲ್ಲೊಂದು ಇಲ್ಲೊಂದು ಕುರಿಗಳಿಗೆ ಬರುವಂತ ಸಾಧ್ಯತೆಗಳು ಇರ್ತಾವ. ಯಾಕಪ್ಪ ಅಂತಂದ್ರೆ ಅವು ಹಿಂಡಿನೊಳಗಿರ್ತಾವ, ಅಲ್ಲಿಂದ ಇಲ್ಲಿ ತಿರುಗಾಡ್ತಾವ,
2: ಇರೋದಿಲ್ಲ.
0: ಕೆಲವೊಮ್ಮೆ ಕುರಿಗಾರ ಏನ್ ಮಾಡ್ತಾರ, ಇಂಜೆಕ್ಷನ್ ಹಾಕ್ಸಿರೋದಿಲ್ಲ, ಹಿಂಗಾಗಿ ಅಲ್ಲೊಂದು ಇಲ್ಲೊಂದು ಪ್ರಕರಣಗಳು ಸಿಗ್ತಾವ. ಆದ್ರೆ ದೊಡ್ಡ ದನಗಳಲ್ಲಿ ಮಾತ್ರ ಇದು ಇರುವುದಿಲ್ಲ ಅಂತ ಹೇಳಿ ಅಂತಂದ್ರು. ಆಮೇಲೆ ನಾನು ಒಂದು ಉಚ್ಚರಂಗ ಪ್ರಶ್ನೆ ಕೇಳಿದ್ರಿ ಡಾಕ್ಟರ್
2: ಸಾಹೇಬ್ರಿಗೆ,
0: ಅಲ್ರಿ ಡಾಕ್ಟರ್ ಸಾಹೇಬ್ರ, ಲಸಿಕೆ ಹಾಕ್ಸಿದ್ರೆ ಏನ್ ಲಾಭ ಆಗ್ತದ್ರಿ ಅಂತ ಹೇಳಿ ಮತ್ತೆ ಕೇಳಿದ್ರಿ. ಅಂದು ಶಿವಣ್ಣ, ಎಂತ ನಿನಗೆ ಹುಚ್ಚ ಅನ್ಬೇಕು, ಶಾಣೆ ಅನ್ಬೇಕು, ಇಟ್ಟು ದಿವಸ ಎಲ್ಲ ತಿಳ್ಕೊಂಡು ಮತ್ತೆ ಪ್ರಶ್ನೆ ಕೇಳ್ತಲ್ಲ, ನಿನಗೆ ಏನನ್ಬೇಕು ಅಂತ ಹೇಳ್ತಾರೆ. ಅಲ್ಲ, ಲಸಿಕೆ ಹಾಕ್ಸೋದ್ರಿಂದ ಎಂಥ ಜಾನುವಾರುಗಳು ನಮಗೆ ಉಳಿತಾವ. ಈಗ ನೋಡ್ರಿ ಜಾನುವಾರುಗಳ ಬೆಲೆ, ಮೊನ್ನೆ ಒಂದು ಜಾತ್ರೆಗ 5 ಲಕ್ಷಕ್ಕೊಂದು ದನ ಇತ್ತುರಿ, ಏನ್ ಮಾಡ್ತೀರಿ, ಅಗದಿ ಭಾರಿ ಇತ್ರಿ, 5 ಲಕ್ಷ ರೂಪಾಯಿ ಅಂತ ಅದಕ್ಕ. ಹ್ಞೂನ್ರಿ,
1: ಭಾರಿನೇ ಇರ್ಬೇಕು. ಮತ್ತೆ
0: ಮತ್ತೆ ಅಂತಾವೆಲ್ಲ ತಯಾರಿ, ಈಗ 1 ಲಕ್ಷ 2 ಲಕ್ಷ ಚಲೋ ತಯಾರಾದಂತಹ ದನಗಳು, ಆಮೇಲೆ ಎತ್ತುಗಳು,
1: ಎತ್ತುಗಳು,
0: ಎಮ್ಮಿಗಳು. ಈಗ ನೋಡ್ರಿ ನಿಮಗೆ 1 ಲಕ್ಷ ಇರಲಾರ್ದೆ ನಿಮಗೆ ಜೋಡಿ ಸಿಗುದೇ ಇಲ್ಲ,
1: ಸಿಗುದಿಲ್ಲ.
0: ಚಲೋ ತಳಿಯಬೇಕು, ಚಲೋ ಜಾತಿಬೇಕು,
1: ಒಕ್ಕಲ್ತನ ಚಲೋ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಚಲೋ ದನಗಳು ಬೇಕಲ್ಲ,
0: ಬೇಕಲ್ರಿ, ಆರೋಗ್ಯಯುತವಾದಂತಹ ಬೇಕು. ಮತ್ತ ಅಂತಾವ ಅತ್ಯಮೂಲ್ಯವಾದಂತಹ ದನಕರುಗಳು. ಮತ್ತ ಲಸಿಕೆ ಕೊಡ್ಲಿಲ್ಲ, ಏನ್ರಿ ಆಯ್ತು, ರೋಗ ಬಂತು ಅಂತ ನಿಷ್ಪ್ರಯೋಜಕ ಆಗಿಬಿಡ್ತಾವ.
1: ನಿಷ್ಪ್ರಯೋಜಕ ಆಗ್ತದೆ, ಎಲ್ಲ ಲಾಸ್ ಮಾಡ್ಕೊಂಡಂಗೇನೆ ಅಲ್ಲಪ್ಪ ನಾವು
0: ಮಾಡ್ಕೊಂಡಲ್ರಿ. ಅದಕ್ಕ ಅವ್ರು ಹೇಳಿದ್ರು, ನೋಡಪ್ಪ ಇಂಥ ಪ್ರಶ್ನೆ ನೀ ಕೇಳಬಾರದು ಶಿವಣ್ಣ ಅಂತ ಹೇಳಿ ಮತ್ತೊಂದ್ಸೊಪ್ ನೆತ್ತಿ ಮೇಲೆ ಕಟ್ಟದೆ ಹೇಳಿದ್ರು ನನಗೆ.
2: ಅಲ್ಲಪ್ಪ ಶಿವಣ್ಣ, ಈಗ ಯಾವ್ದ್ಯಾವ್ದಕ್ಕೆ ಹೆಂಗೆ ಹೆಂಗೆ ಅದು ಒಂದ್ ಸ್ವಲ್ಪ ಹೇಳ್ಬಿಡು.
0: ಹಿಂಗಂತೀರಿ, ಇಲ್ಲ ಅದೇನು ಬಹಳ ದೊಡ್ಡದೇನಿಲ್ರಿ ಗೌಡ್ರ. ಏನಪ್ಪ ಅಂತಂದ್ರೆ ಕಾಲ್ಬೇನಿ ಬಾಯಿಬೇನಿ ರೋಗ ಬರ್ತಾವ, ಅದಕ್ಕೆ 2 ಸಲ ಲಸಿಕೆ ಹಾಕಿಸ್ಬೇಕು. ಆಮೇಲೆ ಚಪ್ಪಿ ಬೇನಿ ಗಂಟಲು ಬೇನಿ ಬರ್ತಾವಲ್ರಿ, ಇದಕ್ಕೆ 1 ಸಲ ಅಂದ್ರೆ ಮಳೆಗಾಲ ಚಾಲು ಹೋಗೋದಕ್ಕಿಂತ ಮೊದ್ಲ ಸುಮಾರು ಏಪ್ರಿಲ್ ಮೇ ಟೈಮ್ ಒಳಗ ಈ ಚಪ್ಪಿ ಬೇನಿ ಗಂಟಲು ಬೇನಿಗೆ ಇಂಜೆಕ್ಷನ್ ಹಾಕ್ಸಿದ್ರಿ ಅಂತಂದ್ರ ವರ್ಷ ಪೂರ್ತಿ ಅವಕ್ಕೇನು ತೊಂದರೆ ಇರಲಾರ್ದಂಗ ಆರಾಮ ಇರ್ತಾವ, ಈ ರೋಗಗಳಿಂದ ಅವು ಮುಕ್ತ ಆಗ್ತಾವ ಅನ್ನುವಂತ ಒಂದು ಮಾತು ಹೇಳಿದ್ರಿ. ಮತ್ತ ಇಷ್ಟು ಮಾಡ್ಲಿಲ್ಲ ಅಂತಂದ್ರೆ ಹೆಂಗ್ರಿ ಗೌಡ್ರೆ ನಮ್ಮ ದನಗಳ ಸಲುವಾಗಿ ನಾವು? ಅದಕ್ಕೆ ನಾವು ಒಂದು ಮಾತನ್ನ ಒತ್ತಿ ಹೇಳ್ತೀನಿ. ಏನಪ್ಪ ಅಂತಂದ್ರ ದನ ಅನ್ನೋದು ಬರೇ ದನ ಅಲ್ಲ, ದನ ಅನ್ನುವಂಥದ್ದು ಧನ.
2: ಈಗ ಶಿವಣ್ಣ, ಈಗ ನೀ ಹೇಳಿಲ್ಲ, ನಮ್ಮ ಊರಾಗ ಮೊದಲು ಏನ್ ಶುರು ಮಾಡೋಣ ಅಂತಂದ್ರೆ ಒಂದ್ ದಿನ ಫಿಕ್ಸ್ ಮಾಡೋಣ.
0: ಹೌದಲ್ರಿ,
2: ಫಿಕ್ಸ್ ಮಾಡಿ ಎಲ್ಲಾ ದನಗಳು ಇಲ್ಲಿ ಅವತ್ತ ಅಡಿಗೆ ಹೊಲಕ್ಕೆ ಹೋಗಂಗಿಲ್ಲ. ಏನ ಅವತ್ತೆಲ್ಲ ಇಟ್ಕೊಂಡು ಮೊದಲನೇ ದಿನ ಡಾಕ್ಟರ್ ಹೇಳಿ ಅವೆಲ್ಲ ಇವ್ ಲಸಿಕೆ ತಗೊಂಡು ಇಂಜೆಕ್ಷನ್ ತಗೊಂಡು ಬರವಲ್ರಕ್ಕ ಅವತ್ತೆಲ್ಲಾ ದನಕ್ಕೆ ಸಾಮೂಹಿಕವಾಗಿ ಹಾಕ್ಸಿಬಿಟ್ರದು.
1: ಆಮೇಲೆ ಊರಾಗಿನ ಎಲ್ಲಾ ದನಗಳಿಗೂ ಒಂದೇ ಸರ ಹಾಕ್ಬಿಟ್ಟಂಗ ಆಗ್ತದಲ್ಲ.
0: ಆಮೇಲೆ ಇನ್ನೊಂದು ಮಾತು ಹೇಳ್ಬೇಕ್ರಿ, ತಾಕೀತ್ ಕೊಡ್ಬೇಕು ಎಲ್ಲಾ ಮಂದಿಗೆ. ಏನಪ್ಪಾ ಅಂತಂದ್ರ ಏನ್ ನಮ್ಮ ದನ ಗಬ್ಬದ, ದನಕ್ಕೆ ಜ್ವರ ಬಂದವು, ಮತ್ತ ಮೇವ್ ತಿನ್ವಲ್ತು, ಹಿಂಗೆಲ್ಲ ಏನೇನಾರ ಹೇಳ್ತಿರ್ತಾರ್ರಿ. ಮತ್ತ ಅಂತ ಏನು ನಡೆಯಂಗಿಲ್ಲ, ಲಸಿಕೆ ಹಾಕ್ಸೋದ್ರೆ ಹಾಕ್ಸೋದ್ ಅಂತ ಹೇಳಿ
2: ಹೊಡೆದು ತಾಕೀತ್ ಮಾಡಿ ಹಾಕ್ಸಿ ಬಿಡುದು,
0: ಹಾಕ್ಸಿ ಬಿಡುದ್ರಿ.
1: ಅಲ್ಲಪ್ಪ ಏನೇ ಬಂದ್ರು ಡಾಕ್ಟರ್ನೇ ಇರ್ತಾರಲ್ಲ ಎದುರಿಗೆ,
0: ಅದು ಬರೋಬರಿ ಬಿಡ್ರಿ. ಏನಾಗ್ತದ ಅಂತಂದ್ರೆ ಈ ನಮ್ಮ ರೈತಾಪಿ ಬಂದಿದ್ದು ತಲೆಯಾಗ ಒಂದ್ ಸಂಶಯ ಇರ್ತೈತಿ ನೋಡ್ರಿ,
1: ಸುಮ್ಸುಮ್ನೆ ಯಾಕೆ ಹಾಕ್ಬೇಕು,
0: ಯಾಕೆ ಹಾಕ್ಬೇಕು, ಏನ್ ನಮ್ದನ ಆರೋಗ್ಯದಲ್ರಿ,
1: ಹಾಕಿಸ್ಬೇಕು
0: ಅನ್ನುವಂತ ಇರ್ತದ ಭಾವನೆ. ಆದ್ರೆ ಅಂತಾವೆಲ್ಲ ಇದ್ ಮತ್ತೆ ಮಾಡಿದ್ದದಕ್ರಿ ಗೌರ್ಮೆಂಟ್ ಇಷ್ಟೆಲ್ಲಾ ಸಂಶೋಧನೆ ಮೇಲೆ ಖರ್ಚು ಮಾಡಿ ಎಲ್ಲಾ
1: ಲಸಿಕೆಗಳನ್ನು ತಯಾರು ಮಾಡಿ
0: ಮತ್ತ ಇಷ್ಟೆಲ್ಲಾ ಡಾಕ್ಟರ್ನೆಲ್ಲ ಕೂಡಿಸಿ ಒಂದು ದೊಡ್ಡದ ಒಂದು ಲಸಿಕೆಯನ್ನ ತಯಾರು ಮಾಡ್ಯಾರ. ಯಾಕೆ ತಯಾರು ಮಾಡ್ತಾರ, ಮಾಡಿರ್ತಾರಲ್ಲ ಅವರು ವಿಜ್ಞಾನಿಗಳಿರ್ತಾರ. ನಾವು ನಮಗೇನು ಗೊತ್ತಿಲ್ಲ, ನಾವು ರೈತರನ್ನಂತವ್ರು ನಮಗೇನು ಗೊತ್ತಿಲ್ಲ ಇಂತ ಏನ್ ನಡೆದ ಅಂತ ಹೇಳಿ,
1: ಏನ್ ಜಡ್ಡು ಬರ್ತದೆ, ಯಾವಾಗ ಬರ್ತದೆ, ಅದಕ್ಕೆ ಏನು ಉಪಚಾರ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ.
0: ಅದಕ್ಕೆ ಗೌರ್ಮೆಂಟ್ ಏನ್ ಹೇಳ್ತದೆ, ವಿಜ್ಞಾನಿಗಳೇನ್ ಹೇಳ್ತಾರ, ಅದನ್ನ ಮಾತು ಕೇಳಬೇಕು, ಅದ್ರ ಪ್ರಕಾರ ನಡ್ಕೊಂಡೋದ್ರೆ ಏನು ತೊಂದರೆನೇ ಇಲ್ಲ.
1: ಖರೇ ಅದ ಬರೋಬ್ರಿ, ಚಲೋ ತಿಳ್ಕೊಂಬಂದಿ ತಗೋ ನೀನು.
0: ಯಾಕಂತಂದ್ರ ಇಷ್ಟು ದಿವಸದ ಒಂದು ಒಡನಾಟದೊಳಗ ನಮಗ ಡಾಕ್ಟರ್ ಸಾಹೇಬರಿಗೆ ಮತ್ತ ಇಷ್ಟೆಲ್ಲಾ ವಿಚಾರ ಹೇಳಾಕತ್ತಾರ, ಮತ್ತ ಅನುಕೂಲ ಆಗ್ಯದಲ್ರಿ ನಮಗೆಲ್ಲ.
2: ಕೆಲಸ ಮಾಡೋಣ ಹೇಳ್ರಿ ಗೌಡ್ರೆ. ಏನಂತಂದ್ರ ನಾಳೆ ನಮ್ ದವಾಖಾನೆ ಅದಲ್ಲ, ದನ್ ದವಾಖಾನೆ, ಅಲ್ಲಿ ಹೋಗಿ ಡಾಕ್ಟರ್ ಭೇಟಿಯಾಗಿ ಡೇಟ್ ಫಿಕ್ಸ್ ಮಾಡೋಣ. ಡೇಟ್ ಫಿಕ್ಸ್ ಮಾಡಿ ಏನು ಈ ಇಂಜೆಕ್ಷನ್ ಕೊಡಿಸೋ ಕೆಲಸ
0: ಮಾಡಿಸ್ಬೇಕು. ಮೊದ್ಲೇ ಶಿಟ್ಟಿಗೆ ಬಂದಿದ್ರು ನಾ ಪೋಲಿಯೋ ಗೌಡ್ಶಾನಿ ಅಂತಲ್ರಿ,

0: ಸಿಟ್ಟಿಗೆ ಬಂದಿದ್ರು ಎಲ್ಲಿದ್ರು ಮತ್ತೆ ಚಾ ಸಿಗ್ತದಿಲ್ಲ ನಂಗೆ,
1: ಹಂಗೇನು ಸಿಟ್ಟಿಲ್ಲಪ್ಪ, ನೀನು ಒಳ್ಳೆ ವಿಚಾರನೆ ಹೇಳಿಗತಿ ಅಂದ್ಮೇಲೆ ಎದಕ್ಕೆ ಸಿಟ್ಟು ಮಾಡ್ಕೊಳ್ಳೋದು, ನೀವು ಅನ್ಕತ್ ಕುಂದ್ರೆ ನಾವು ಸ್ವಲ್ಪ ಚಾ ಮಾಡ್ಕೊಂಬರ್ತೀವಿ.
0: ಆಯ್ತು ಆಯ್ತು ರೀ, ಆಯ್ತು ರೀ.
1: ಶಿವಣ್ಣ.
0: ಹಾ ಗೌರ್ಷಣ್ಣ ಅವರ.
1: ಹಾ ತಗೊಳಪ್ಪ ಚಾ.
0: ತರ್ ತರ್ ತರ್ ತರ್
1: ತರ್.
0: ಈಗ ಬರೋಬ್ಬರಿ ಆಯ್ತು ನೋಡ್ರಿ. ಮತ್ತ ಗೌಡ್ರ ನೀವು ಅಂದಂಗ ಒಂದು ಬರೋಬ್ಬರಿ ಒಂದು ತಾರೀಕು ಒಂದು ಫಿಕ್ಸ್ ಮಾಡಿ ಡಾಕ್ಟರ್ ಸಾಹೇಬ್ರು ಭೇಟಿಯಾಗಿ ಎಲ್ಲರಿಗೂ ಒಂದು ಡಂಗ್ರ ಹೊಡಿಸಿ ಬಿಡೋಣ ಅಂತ್ರಿ.
2: ಮೊದಲ ಕೆಲಸ ಮಾಡಿ ನೋಡ.
0: ಆಯ್ತ್ರಿ, ಮತ್ತ ಕೆಲಸಗಳು ಬಹಳ ಅದಾವ್ರಿ, ಮತ್ತ ಭೇಟಿ ಆಗ್ತೀನಿ ಅತ್ರಿ. ಬರ್ತೀನಿ ಶರಣ್ ರೀ.
2: ನಮಸ್ಕಾರ.
3: ಪಶು ವೈದ್ಯ ಪ್ರಕಾಶ ಇಂದಿನ ವಿಷಯದ ಕುರಿತು ನುರಿತ ವೈದ್ಯರ ಆಪ್ತ ಸಮಾಲೋಚನೆ. ಇಂದಿನ ಪಶುವೈದ್ಯರು
4: ಬೀದರ್ ಪಶು ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ರವೀಂದ್ರ ಬೋಯರ್.
5: ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾವು ಜಾನುವಾರು ಲಸಿಕೆಗಳ ಮಹತ್ವ ಕುರಿತು ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳೋಣ. ಲಸಿಕೆ ಅಂದ್ರೆ ಏನು, ಲಸಿಕೆಗಳನ್ನು ಏಕೆ ನಾವು ಜಾನುವಾರು ಕೊಡಿಸಬೇಕು, ಅದರಿಂದ ಲಾಭವಾದರೂ ಏನು, ಮತ್ತು ಯಾವ್ಯಾವ ಲಸಿಕೆಗಳನ್ನು ನಾವು ಕೊಡಿಸಬೇಕಾಗುತ್ತೆ, ಹಾಗೂ ಯಾವಾಗ ನಾವು ಈ ಲಸಿಕೆಗಳನ್ನು ಹಾಕಿಸಬೇಕು, ಹಾಗೆ ನಮ್ಮ ರೈತರು ಯಾವ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಎನ್ನುವ ಕುರಿತು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಲಸಿಕೆ ಅಂದ್ರೆ ನಿಮ್ಗೆಲ್ಲರಿಗೂ ತಿಳಿದಂತೆ ಪೋಲಿಯೋ ಲಸಿಕೆ ಹೇಗೆ ಮಕ್ಕಳಿಗೆ ಪೋಲಿಯೋ ಆಗದಂತೆ ಮುಂಜಾಗ್ರತೆ ವಹಿಸಿ ನೀಡುತ್ತಾರೋ, ಹಾಗೆ ಜಾನುವಾರುಗಳಿಗೂ ಸಹಿತ ಕೆಲವೊಂದು ಲಸಿಕೆಗಳು ಬೇರೆ ಬೇರೆ ರೋಗಗಳ ಬರದಂತೆ ಲಸಿಕೆ ಹಾಕಬೇಕಾಗುತ್ತದೆ. ಸಾಮಾನ್ಯವಾಗಿ ಅದು ಜಾನುವಾರುಗಳಲ್ಲಿ ಕಾಲು ಬಾಯಿ ಬೇನೆ ಆಗಿರ್ಬೋದು, ಅಥವಾ ಅದನ್ನು ಕುರುಕತ್ತು ಅಂತ ಕರೀತಾರೆ, ಗಂಟ್ಲು ಬೇನೆ ಆಗಿರ್ಬೋದು, ಅಥವಾ ಅದನ್ನು ಗಳಲೆ ಅಂತ ಕರಿಬಹುದು, ಚಪ್ಪೆ ರೋಗ, ನೆರಡಿ ರೋಗ, ಈ ಎಲ್ಲ ರೋಗಗಳಿಗೆ ಲಸಿಕೆಗಳು ಪಶು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರಕುತ್ತವೆ. ನೀವು ಅನ್ನಬಹುದು ಲಸಿಕೆ ಹಾಕಿಸೋದ್ರಿಂದ ನಮ್ಗೇನೇ ಲಾಭ ಡಾಕ್ಟ್ರೆ? ಲಸಿಕೆ ಹಾಕಿಸಿದಾಗ ಹಾಲು ಕೊಡೋದು ಕಡಿಮೆ ಆಗುತ್ತದೆ, ಗಂಟು ಕಟ್ತವೆ, ಮತ್ತು ಮೇವು ಸರಿಯಾಗಿ ತಿನ್ನೋದಿಲ್ಲ. ಹೌದು, ನಿಜ, ಆದ್ರೆ ಇದು ತಾತ್ಕಾಲಿಕ. ಸ್ವಲ್ಪ ನೋವಿನಿಂದ ಹಾಲು ಒಂದೆರಡು ದಿನಗಳ ಮಟ್ಟಿಗೆ ಕಡಿಮೆ ಆಗಬಹುದು, ಆದ್ರೆ ಮತ್ತೆ ಹಾಲಿನ ಇಳುವರಿ ಯಥಾಸ್ಥಿತಿಗೆ ಬರುತ್ತದೆ. ಗಂಟು ಹಾಗೂ ಗಂಟತ್ತರ ಆಗ ಕಾರಣಕ್ಕೇನೆಂದರೆ, ನೀವು ಲಸಿಕೆ ಹಾಕಿಸುವಾಗ ಸರಿಯಾಗಿ ದನಗಳನ್ನು ಕಟ್ಟದೇ ಇದ್ದಲ್ಲಿ ಅದು ಸೂಜಿ ಅಲುಗಾಡೋದ್ರಿಂದ ಗಟ್ಟಿಯಾಗಿರಾಗುತ್ತದೆ. ಅದಕ್ಕೆ ಸಾಧ್ಯವಾದಲ್ಲಿ ನೀವು ಕಟಗರಿಯಲ್ಲಿ ನಿಲ್ಲಿಸಿ ದನಗಳಿಗೆ ಲಸಿಕೆ ಹಾಕಿಸಿದಲ್ಲಿ ಈ ಗಂಟು ಆಗುವುದನ್ನು ತಡೆಗಟ್ಟಬಹುದು. ಇದಕ್ಕೆ ಹೆದರಿ ಕೆಲಷ್ಟೋ ರೈತರು ಲಸಿಕೆಗಳನ್ನು ಹಾಕಿಸದೇ ಇರುತ್ತಾರೆ. ಇದರಿಂದ ರೋಗ ಬಂದಾಗ ಜಾನುವಾರುಗಳಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲದಕ್ಕೆ ಜಾನುವಾರುಗಳೆಲ್ಲ ರೋಗಗ್ರಸ್ತವಾಗುತ್ತವೆ. ಸಾಮಾನ್ಯವಾಗಿ ನಾವು ನೋಡ್ತಿರ್ತೇವೆ, ರೈತರು ರೋಗ ಬಂದ ನಂತರ ದವಾಖಾನೆಗೆ ತೆಗೆದುಕೊಂಡು ಬರುತ್ತಾರೆ, ಬಂದ ಏನಾದರೂ ಮಾಡ್ರಿ ಅಂತ ವೈದ್ಯರ ಪರಿ ಕೇಳುತ್ತಾರೆ. ಆದ್ರೆ ಏನು ಮಾಡೋದಕ್ಕೆ ಆಗುವುದಿಲ್ಲ, ಯಾಕಂತಂದ್ರೆ ಆ ಒಂದು ಸ್ಥಿತಿಯಲ್ಲಿ ಜಾನುವಾರುಗಳು ಯಾವುದೇ ಔಷಧೋಪಚಾರಕ್ಕೆ ಸಂಬಂಧಿಸದಂತೆ ಸ್ಪಂದಿಸದೆ ಸಾವನ್ನಪ್ಪುತ್ತವೆ. ಯಾಕಂತಂದ್ರೆ ಆ ಒಂದು ಜಾನುವಾರುಗಳಲ್ಲಿ ರೋಗ ನಿರೋಧಕ ಶಕ್ತಿ ಅತಿ ಕಡಿಮೆ ಆಗಿರೋದ್ರಿಂದ ಯಾವುದೇ ಔಷಧೋಪಚಾರಕ್ಕೆ ಸ್ಪಂದಿಸುವುದಿಲ್ಲ. ಕಾಲುಬಾಯಿ ಬೇನೆ ರೋಗವಾದ ದನಗಳು ಬಾಯಿಯೊಳಗೆ ಹುಣ್ಣಾಗಿ ಮೇವು ತಿನ್ನದೆ ಜಲ ಸುರಿಸುತ್ತಾ ಇರ್ತವೆ. ಗೊರಸಿನ ಸಂಧಿಯೊಳಗೆ ಚರ್ಮ ಮೆದುವಾಗಿ ಗುಳ್ಳೆಗಳಾಗಿ ಒಡೆದು ಹುಳ ಬಿದ್ದಿರ್ತವೆ. ಇದರಿಂದ ದನಗಳು ಮಿತ್ರಣಗೊಂಡು ಗರ್ಭಪಾತವಾಗಬಹುದು, ಹಾಲು ಕುಡದೆ ಹೋಗಬಹುದು, ಕರುಗಳು ಹೃದಯದ ತೊಂದರೆಗೆ ಒಳಗಾಗಿ ಸಾವನ್ನಪ್ಪಬಹುದು. ಬದುಕುಳಿದಂತ ಸಂದರ್ಭದಲ್ಲಿ ಗರ್ಭಕೋಶದ ತೊಂದರೆಗೆ ಒಳಗಾಗುವುದು, ಉಸಿರಾಟದ ತೊಂದರೆಗೆ ಆಗುವುದು, ಮತ್ತು ಹಸುವಿನ ಜೀವನದ 25% ಹಾಲಿನ ಇಳುವರಿ ಕಡಿಮೆ ಆಗಿ ಹೋಗುತ್ತದೆ. ಹಾಗೆ ಗಂಟಲು ಬೇನೆ ಆದಲ್ಲಿ ಜಾನುವಾರುಗಳು ಮೇವು ತಿನ್ನದೆ ತೀವ್ರ ಜ್ವರದಿಂದ ಬಳಲುತ್ತಿರುತ್ತವೆ, ಜೊತೆಗೆ ಗಂಟಲು ಕೆಳಗೆ ಊತ, ಉಸಿರಾಟದ ತೊಂದರೆಯಾಗಿ ಸಾಯುತ್ತವೆ. ಅದೇ ತರನಾಗಿ ಚಪ್ಪೆ ರೋಗದಲ್ಲಿ ಜಾನುವಾರು ತೀವ್ರ ರೋಗ, ಕಾಲಿನಲ್ಲಿ ಊತ ಹಾಗೂ ಕಾಲು ಕುಂಟುತ್ತಿರುತ್ತವೆ. ಕಾಲಿನ ಮಾಂಸಖಂಡದಲ್ಲಿ ಗಾಳಿ ಮತ್ತು ನೊರೆ ಮಿಶ್ರಿತ ದ್ರವ ತುಂಬಿ ಮುಟ್ಟಿದರೆ ಪರಪರ ಶಬ್ದ ಬರ್ತದೆ. ಇದರಿಂದ ನಾವು ಚಪ್ಪೆ ರೋಗವನ್ನು ಕಂಡುಕೊಳ್ಬಹುದು. ಈ ತೀವ್ರತೆ ಹೆಚ್ಚಾದಲ್ಲಿ ಸಾವನ್ನಪ್ಪುತ್ತವೆ. ಹಾಗೆ ಇನ್ನೊಂದು ರೋಗ ನೆರಡಿ ರೋಗ ಅಂತೇವೆ, ಅದನ್ನು ಅಂತ್ರಾಕ್ಸ್ ಅಂತ ಕರಿಬಹುದು. ಈ ಒಂದು ರೋಗದಲ್ಲಿ ಜಾನುವಾರು ಹಠಾತ್ ಸಾವನ್ನಿಸುತ್ತವೆ. ಉಸಿರಾಟದ ತೊಂದರೆ ಮತ್ತು ಬಾಯಿಯಿಂದ, ಮೂಗಿನಿಂದ, ಕಣ್ಣು, ಗುದದ್ವಾರ ಹಾಗೂ ಜನನೇಂದ್ರಿಯಗಳಿಂದ ರಕ್ತಸ್ರಾವವಾಗಿ ಸಾಯುತ್ತವೆ. ಈ ರೋಗದಲ್ಲಿ ರಕ್ತ ಹೆಪ್ಪುಗಟ್ಟಿರುವುದಿಲ್ಲ, ಮತ್ತು ಅತಿ ಮುಖ್ಯವಾಗಿ ಈ ರೋಗ ಮನುಷ್ಯರಿಗೆ ಹರಡುತ್ತದೆ. ಇಂಥ ಭಯಾನಕ ರೋಗಗಳಿಗೆ ಜಾನುವಾರುಗಳನ್ನು ರಕ್ಷಿಸಬೇಕು ಅಂದ್ರೆ ಲಸಿಕೆ ಒಂದೇ ಮದ್ದು. ಆದ್ರಿಂದ ನಾವು ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಜಾನುವಾರುಗಳಿಗೆ ಲಸಿಕೆ ಹಾಕಿಸಬೇಕಾಗುತ್ತದೆ. ಇದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಕಾಲುಬಾಯಿ ಬೇನೆ ವರ್ಷಕ್ಕೆ 2 ಬಾರಿ ಅಂದ್ರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಮತ್ತು ಜೂನ್ ಜುಲೈ ತಿಂಗಳಲ್ಲಿ ಲಸಿಕೆ ಹಾಕಬೇಕಾಗುತ್ತದೆ. ಅದೇ ತರನಾಗಿ ಗಂಟಲು ಬೇನೆಗೆ ಮುಂಗಾರಿನ ಮುಂಚೆ ಅಂದ್ರೆ ಮಳೆಗಾಲಕ್ಕಿಂತ ಮುಂಚೆ ಯಥವಾಗಿ ಗಂಟಲು ಬೇನೆಗೆ ಲಸಿಕೆ ಹಾಕಿಸಬೇಕಾಗುತ್ತದೆ. ಚಪ್ಪೆ ಬೇನೆ

0: ರೂಢಿಸಿಕೊಳ್ಳಬೇಕು ಹಾಗೂ ರೋಗ ಲಕ್ಷಣಗಳು ಕಂಡಲ್ಲಿ ತುರ್ತಾಗಿ ಪಶುವೈದ್ಯರನ್ನು ಕಂಡು ಅವರ ಸಲಹೆಗಳನ್ನು ಪಡೆಯುವುದು ಹಾಗೂ ರೈತರೆಲ್ಲರೂ ಮುಂಜಾಗ್ರತೆ ಕ್ರಮವಾಗಿ ಲಸಿಕೆಗಳನ್ನು ಜವಾಬ್ದಾರಿತೆಯಿಂದ ಜಾನುವಾರುಗಳ ಆರೋಗ್ಯದ ಬಗ್ಗೆ ತೀವ್ರ ನಿಗಾವಹಿಸಿದಲ್ಲಿ ರೋಗಗಳನ್ನು ನಿಯಂತ್ರಿಸುವುದಲ್ಲದೆ ರೋಗದಿಂದ ಆಗುವಂತಹ ಹಾನಿಯನ್ನು ತಪ್ಪಿಸಬಹುದು. ಈ ಎಲ್ಲಾ ಲಸಿಕೆಗಳ ಕಾರಣ ಮತ್ತು ಅವುಗಳನ್ನು ಹೇಗೆ ಹಾಕಬೇಕು, ಯಾವ ಸಮಯದಲ್ಲಿ ಹಾಕುವುದನ್ನು ಕುರಿತು ಈ ರೈತರು ತಿಳಿದುಕೊಂಡಲ್ಲಿ ಈ ಒಂದು ಜಾನುವಾರುಗಳ ರೋಗಗಳಿಂದ ಹಾನಿಯಾಗುವುದನ್ನು ತಡೆಗಟ್ಟಬಹುದು. ಧನ್ಯವಾದಗಳು.
1: ತಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ತಾವು ಪಶುವೈದ್ಯರನ್ನ ಸಂಪರ್ಕ ಮಾಡುವುದಕ್ಕೆ ದೂರವಾಣಿ ಸಂಖ್ಯೆ ಹಿಂಗದ 2254442. ಬೀದರ್ನ ಎಸ್ಟಿಡಿ ಕೋಡ್ 0848. ಇದು ಈ ವಾರದ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಮತ್ತ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು.

ಶೀರ್ಷಿಕೆ ಗೀತೆ ಹಾಡಿದವರು ಶೇಷಗಿರಿ ದಾಸ್. ತಬಲಾ ಸಾಥ್ ನೀಡಿದವರು ಸಾತ್ಲಿಂಗಪ್ಪ ದೇಸಾಯಿ.

0: ಶೀರ್ಷಿಕೆ ಗೀತೆ ರಚಿಸಿ ಭಾಗವಹಿಸಿ ರಾಜೇಂದ್ರ ಆರ್ ಕುಲಕರ್ಣಿಯವರೊಂದಿಗೆ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳೆ.
1: ಇದುವರೆಗೆ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕರಿಯತ್ತ ಕಾಳಿಂಗ
0: ಬಿಳಿಯತ್ತ ಮಾನಿಂಗ
1: ಕಾರ್ಯಕ್ರಮ ಕೇಳಿದಿರಿ.
0: ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಬರುತ್ತಾರೆ
1: ಕರಿಯತ್ತ ಕಾಳಿಂಗ
0: ಬಿಳಿಯತ್ತ.

0: ಇಷ್ಟೋ ತನಕ ಮಲ್ಲಪ್ಪ ದೈಗೋಡೆ ಹಾಗೂ ಸಂಗಡಿಗರಿಂದ ಮೈಲಾರ್ಲಿಂಗನ ಪದಗಳನ್ನು ಕೇಳಿದಿರಿ.
1: ಹೋಯ್ತು ಅಪ್ಪ, ಎಲ್ಲ ಹೋಯ್ತು, ಹಾಳಾಗಿ ಹೋಯ್ತು, ನಾನು ಹಾಳಾಗಿ ಹೋದೆ.
2: ಏ ಶಂಭು, ಯಾಕೋ ಏನಾಯ್ತು?
1: ನನ್ನ ಮೊಬೈಲ್ಗೆ 5 ಲಕ್ಷ ರೂಪಾಯಿ ಲಾಟ್ರಿ ಬಂದದ ಅಂತ ಮೆಸೇಜ್ ಬಂದಿತ್ತು.
2: ಅದನ್ನ ನೀ ನಂಬಿ ಅವ್ರು ಹೇಳ್ದಂಗ ಮಾಡ್ದೆ?
1: ಹೌದು, ಒಮ್ಮೆ 10, ಇನ್ನೊಮ್ಮೆ 50, ಮತ್ತೊಮ್ಮೆ 70,000, ಹಿಂಗ 4 ಲಕ್ಷ ಹಾಕಿದೆ. ಈಗ ಕೇಳಿದ್ರ ಅತನೂ ಇಲ್ಲ ಪತನೂ ಇಲ್ಲ, ದುಡ್ದಂತೆಲ್ಲ ಕಳ್ಕೊಂಡ್ವಿ ಅಪ್ಪ.
2: ಎಂತ ಹುಚ್ಚಿದ್ದೀಯೋ, ಸುಮ್ ಸುಮ್ನೆ ಯಾರಾದ್ರೂ ರೊಕ್ಕ ಹಂಚ್ತಾರೇನೋ?
3: ಮೊಬೈಲ್ ಇಮೇಲ್ಗಳ ಮೂಲಕ ಬರುವ ಇಂತಹ ಮೆಸೇಜ್ಗಳನ್ನ ನಂಬಬೇಡಿ. ಒಂದು ವೇಳೆ ಇಂತಹ ಮೆಸೇಜ್ಗಳಿಂದ ಮೋಸ ಹೋಗಿದ್ದರೆ ಸಮೀಪದ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಿ.
0: ಲಾಟರಿ ಹಣ ಎಂಬುದು ಪಾಪಿಯ ಧನ, ಅದನ್ನು ನಂಬಿ. ನಿಮ್ಮನ್ನು ನಂಬಿದವರನ್ನು ಹಾಳು ಮಾಡಬೇಡಿ.
4: ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್,

0: ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ

0: ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಯುವವಾಣಿಯಲ್ಲಿ ಯುವ ಪ್ರತಿಭೆ, ಚೆಸ್ ಆಟಗಾರ ಹಾಗೂ ತರಬೇತುದಾರರಾದ ಹಾಸನದ ಎಂಟಿ ತ್ಯಾಗರಾಜ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಬೇದ್ರೆ ಮಂಜುನಾಥ್.
1: ಯುವ ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುವರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆಯೊಬ್ಬರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಚೆಸ್ ಆಟದಲ್ಲಿ

0: ರಾಷ್ಟ್ರಮಟ್ಟದ ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗಳಿಸಿರುವ, ಹಾಗೆ ಚೆಸ್ ಕೋಚ್ ಮಾಡ್ತಾ ಇರುವ ಹಾಸನದ ಯುವ ನ್ಯಾಯವಾದಿಗಳಾದ ಎಂಟಿ ತ್ಯಾಗರಾಜ್ ಅವರು. ವಿದ್ಯಾರ್ಥಿ ದೆಸೆಯಲ್ಲಿ ಸಾಕಷ್ಟು ಬಹುಮಾನಗಳನ್ನು ಗಳಿಸಿರತಕ್ಕಂತಹ ಎಂಟಿ ತ್ಯಾಗರಾಜ್ ಅವರು ಈಗ ಕೋಚಿಂಗ್ ಕೂಡ ಮಾಡ್ತಾ ಇದ್ದಾರೆ. ಇವರಲ್ಲಿ ಕೋಚಿಂಗ್ ಪಡೆದಂತಹ ವಿದ್ಯಾರ್ಥಿಗಳು ಈಗಾಗಲೇ ರಾಜ್ಯ ಮತ್ತು ರಾಷ್ಟ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಕೂಡ ಗಳಿಸಿದ್ದಾರೆ. ತ್ಯಾಗರಾಜ್ ಅವರು, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ತ್ಯಾಗರಾಜ್. ತಾವು ಒಬ್ಬ ಕ್ರೀಡಾಪಟುವಾಗಿ ಅದರಲ್ಲೂ ಚೆಸ್ ಬಗ್ಗೆ ಹೆಚ್ಚಿನ ಒಲವು ಇಟ್ಟುಕೊಂಡು ಸಾಕಷ್ಟು ಶ್ರಮ ವಹಿಸಿ ವಿದ್ಯಾರ್ಥಿಗಳನ್ನು ಈಗ ತಯಾರು ಮಾಡ್ತಾ ಇದ್ದೀರಿ. ತಾವು ಕಲಿತದ್ದು ಎಲ್ಲಿ ಚೆಸ್ ಅನ್ನು?
1: ನಮ್ಮ ಗುರುಗಳು ಅವರು ಶ್ರೀನಿವಾಸ್ ಪಿ ವಿ ಅಂತ ಇದ್ರು. ಅವರು ಇವಾಗ ಮಡಿಕೇರಿಯಲ್ಲಿದ್ದಾರೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದಾರೆ. ಅವ್ರ ಬಳಿ ಹೋಗಿ ಕಲಿತಿದ್ದೆ ನಾನು. ನಾವು ಮಾಮೂಲಿಯಾಗಿ ಆಡ್ತಿದ್ವಿ, ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಎಲ್ಲ ಹೋಗಿ ಹೊಯ್ಸಳ ಚೆಸ್ ಅಕಾಡೆಮಿ ಅಲ್ಲಿ ಹೋಗಿ ಕಲಿತ್ವಿ.
0: ಎಲ್ಲಿದೆ ಅದು?
1: ಹಾಸನದಲ್ಲಿತ್ತು, ಕೆ ಆರ್ ಪುರಂನಲ್ಲಿತ್ತು ಸರ್, ಫಿಫ್ತ್ ಕ್ಲಾಸ್.
0: ಈ ಒಂದು ಹೊಯ್ಸಳ ಚೆಸ್ ಅಕಾಡೆಮಿಯಲ್ಲಿ ತಾವು ತರಬೇತಿ ತಗೊಂಡ್ರಿ?
1: ಹೌದು.
0: ಆ ನಂತರ ನೀವು ಈಗ ಕಲಿಸ್ತಾ ಇದ್ದೀರಿ. ನಿಮ್ದು ಒಂದು ಅಕಾಡೆಮಿ ಅಂತ ಹೆಸರಿಟ್ಕೊಂಡಿದ್ದೀರಾ?
1: ಹೌದು, ಕದಂಬ ಚೆಸ್ ಅಕಾಡೆಮಿ ಅಂತ.
0: ಎಲ್ಲಿದೆ?
1: ಹೊಯ್ಸಳ ನಗರ್ ಮೇನ್ ರೋಡ್.
0: ಅಲ್ಲಿ ಈಗ ಕೋಚಿಂಗ್ ನಡೆಸ್ತಾ ಇದ್ದೀರಿ. ಎಷ್ಟು ಜನ ವಿದ್ಯಾರ್ಥಿಗಳು ಬರ್ತಾರೆ?
1: 50 ಜನ ಇದ್ದಾರೆ.
0: ಯಾವ್ಯಾವ ವಯಸ್ಸಿನವರಿದ್ದಾರೆ?
1: 6 ವರ್ಷದಿಂದ ಮೇಲ್ಪಟ್ಟವರು 20-22 ವರ್ಷದ ತನಕ ಇದ್ದಾರೆ.
0: ಬರ್ತಾರೆ?
1: ಬರ್ತಾರೆ.
0: ಇವರೆಲ್ಲ ಅವ್ರ ಶಾಲಾ ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕೆಲ್ಲ ಹೋಗಿದ್ದಾರೆ ಈಗ.
1: ಹೋಗಿದ್ದಾರೆ.
0: ವೈಯಕ್ತಿಕವಾಗಿ ನೀವು ಎಲ್ಲೆಲ್ಲಿಗೆ ಹೋಗಿ ಬಹುಮಾನಗಳನ್ನು ಗೆದ್ದಿದ್ರಿ?
1: ಭದ್ರಾವತಿಯಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಆಡುವಾಗ ಗೆದ್ದಿದ್ದೆ. ಈಗ ಬೆಂಗಳೂರಿನಲ್ಲಿ 13ನೇ ಪ್ಲೇಸ್ ಬಂದಿದ್ದೆ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಅಲ್ಲಿ. ಮತ್ತೆ ಬೆಳ್ತಂಗಡಿಯಲ್ಲಿ ಬಿಲೋ 1600 ರೇಟಿಂಗ್ ಕ್ಯಾಟಗರಿಯಲ್ಲಿ ಸೆಕೆಂಡ್ ಪ್ಲೇಸ್. ಈ ತಕ್ಷಣಕ್ಕೆ ಇನ್ಯಾವುದು ಹೆಚ್ಚು ಟೂರ್ನಮೆಂಟ್ ಆಡ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ.
0: ಓಕೆ. ಈಗಿಂದು ಇನ್ನ ಶಾಲಾ ದಿನಗಳಲ್ಲಿ, ಕಾಲೇಜ್ ದಿನಗಳಲ್ಲಿ ಜ್ಞಾಪಿಸ್ಕೊಂಡ್ರೆ?
1: ಕಾಲೇಜ್ ಲೆವೆಲ್ ಅಂದ್ರೆ ನಾನು LLB ಓದ್ತಿರುವಾಗ ಕಂಟಿನ್ಯೂಸ್ ಆಗಿ 3 ವರ್ಷ ಯೂನಿವರ್ಸಿಟಿ ಲೆವೆಲ್ ನಲ್ಲಿ, ನ್ಯಾಷನಲ್ ಲೆವೆಲ್ಸ್ ಅಲ್ಲಿ ಯೂನಿವರ್ಸಿಟಿನ ರೆಪ್ರೆಸೆಂಟ್ ಮಾಡಿದ್ದೀನಿ.
0: ಇನ್ನು ಈ ಚೆಸ್ ಆಟ ಒಂದು ಬುದ್ಧಿಯನ್ನು ಬೆಳೆಸತಕ್ಕಂತ ಆಟ ಅಂತ ಹೇಳ್ತಾರೆ.
1: ಹೌದು ಸರ್.
0: ಯಾಕಾಗಿ ಹಾಗೆ ಹೇಳ್ತಾರೆ? ಏನ್ ಲಾಭ ಆಗತ್ತೆ ಮಕ್ಕಳಿಗೆ ಇದರಿಂದ?
1: ಚೆಸ್ ಆಡೋದ್ರಿಂದ ಒಂದು ಅವರ IQ ಲೆವೆಲ್ ಜಾಸ್ತಿ ಆಗತ್ತೆ, ಆಮೇಲೆ ಅವರ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗತ್ತೆ. ಏನಕ್ಕೆ ಅಂದ್ರೆ ಒಂದು ಗೇಮ್ ಆಡುವಾಗ ನಾವು ಮಿನಿಮಮ್ ಅಂದ್ರೆ ಕ್ಲಾಸಿಕಲ್ ಗೇಮ್ ಆಡುವಾಗ 90 ನಿಮಿಷ ಇರುತ್ತೆ, ಅಂದ್ರೆ ಟೋಟಲ್ 3 hours ಇರುತ್ತೆ ಇಬ್ರಿಗೂ ಕೂಡ. ಆ 3 ಗಂಟೆಗಳ ಸತತವಾಗಿ ಅವರು ಆ ಬೋರ್ಡ್ ಮುಂದೆನೆ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಆ ಕಾನ್ಸಂಟ್ರೇಷನ್ ನ ಬೇರೆ ಅಂದ್ರೆ ಓದೋದಕ್ಕಾಗ್ಲಿ ಅಥವಾ ಬೇರೆ ಏನೇ ಕೆಲಸ ಮಾಡೋದಕ್ಕಾಗ್ಲಿ ಅದಕ್ಕೆ ಅವರು ಅಳವಡಿಸ್ಕೋಬಹುದು.
0: ಒಂದ್ ಕಡೆ ಕೂತ್ಕೊಂಡು ಅದನ್ನೇ ಗಮನಿಸಿ ಆ ಕಡೆನೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸಿ ಆಡೋದ್ರಿಂದ ಅದೇ ಕೇಂದ್ರೀಕೃತ ಗಮನವನ್ನ ಎಕ್ಸಾಮ್ ಕಡೆನೂ ಹರಿಸಿದ್ರೆ ಯಶಸ್ಸು ಸಿಕ್ಕತ್ತೆ.
1: ಸಿಕ್ಕತ್ತೆ.
0: ತರಬೇತಿ ನೀವು ಕೊಡ್ತೀರಿ, ವಿದ್ಯಾರ್ಥಿಗಳ ಕೆಪಾಸಿಟಿಗೆ ತಕ್ಕ ಹಾಗೆ ಅವ್ರು ಕಲಿತಾ ಹೋಗ್ತಾರೆ. ಇಂತಿಷ್ಟೇ ದಿನಗಳು ಅವರಿಗೆ ಸಾಕು ಅಂತ ಅನ್ಸುತ್ತಾ ಅಥವಾ ಅವರು ಪ್ರಾಕ್ಟೀಸ್ ಮಾಡ್ತಾನೆ ಹೋಗ್ಬೇಕು?
1: ಅದಕ್ಕೆ ಇಂತಿಷ್ಟೇ ದಿನಗಳು ಅಂತ ನಾವು ಲಿಮಿಟ್ ಮಾಡಕ್ ಆಗೋದಿಲ್ಲ. ಅದು ತುಂಬಾ ಟೈಮ್ ಇಡುತ್ತೆ, ಯಾಕೆಂದ್ರೆ ನಮ್ದ್ರಲ್ಲಿ ಮಿನಿಮಮ್ ಗ್ರ್ಯಾಂಡ್ ಮಾಸ್ಟರ್ ಅಂದ್ರೆ ವಿಶ್ವನಾಥನ್ ಆನಂದ್ ಅವರೆಲ್ಲ ಇವಾಗ ಸೂಪರ್ ಗ್ರ್ಯಾಂಡ್ ಮಾಸ್ಟರ್ ಆಗಿರೋದ್ರಿಂದ ಅವರು ಕೂಡ ಈಗಲೂ ಕೂಡ ತರಬೇತಿ ಅಂದ್ರೆ ಆ ಪ್ರಾಕ್ಟೀಸ್ ಏನಿದೆ ಅದನ್ನ ಮುಂದುವರಿಸ್ತಾನೆ ಇದ್ದಾರೆ. ಅಂದ್ರೆ ಈ ಆಟದಲ್ಲಿ ನಾವೇನಾದ್ರೂ ಅಚೀವ್ ಮಾಡಬೇಕು ಅಥವಾ ನಾವು ಆ ಪೊಸಿಷನ್ ಅನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ನಾವು ಯಾವಾಗಲೂ ಕೂಡ ತರಬೇತಿಯಲ್ಲಿ ಇರಲೇಬೇಕು.
0: ಗ್ರ್ಯಾಂಡ್ ಮಾಸ್ಟರ್ ಆಗಬೇಕು ಅಂದ್ರೆ ಯಾವ ಲೆವೆಲ್ ತನಕ ಹೋಗಬೇಕು?
1: ನಮಗೆ ಒಂದು ನಾಮ್ಸ್ ಅಂದ್ರೆ GM ನಾಮ್ ಟೂರ್ನಮೆಂಟ್ಸ್ ಅಂತ ಆರ್ಗನೈಸ್ ಆಗುತ್ತೆ, ಇಂಟರ್ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ಸ್ ಆರ್ಗನೈಸ್ ಆಗುತ್ತೆ. ಅದರಲ್ಲಿ ಮಿನಿಮಮ್ 3 points ಮಾಡಬೇಕು, ಅಬೌವ್ 2500 ರೇಟಿಂಗ್ ಪರ್ಫಾರ್ಮೆನ್ಸ್ ಇರಬೇಕು ಆ ಟೂರ್ನಮೆಂಟ್ ಅಲ್ಲಿ. ಗ್ರ್ಯಾಂಡ್ ಮಾಸ್ಟರ್ಸ್ ಮೇಲೆ ಮಿನಿಮಮ್ 3 points ಮಾಡಿರಬೇಕು, ಅವಾಗ ಅವರಿಗೆ ಒಂದು GM ನಾಮ್ ಅಂತ ಕೊಡ್ತಾರೆ. ಆ ತರದ್ದು 3 norm ತಗೊಂಡು 3 tournament ಆಡಿ 2500 ರೇಟಿಂಗ್ ನ ಕ್ರಾಸ್ ಮಾಡಬೇಕು, ಅವಾಗ ನಮಗೆ ಗ್ರ್ಯಾಂಡ್ ಮಾಸ್ಟರ್ ನ ಟೈಟಲ್ ಅಂತ ಒಂದು ಕೊಡ್ತಾರೆ.
0: ಅದಕ್ಕೆ ಬೇಕಾದ ತರಬೇತಿ ಎಲ್ಲಿ ಸಿಗುತ್ತೆ?
1: ಒಂದು ಹೋಮ್ ಪ್ರಿಪರೇಷನ್ಸ್, ಇನ್ನೊಂದು ಆನ್ಲೈನ್ ಕೋಚಿಂಗ್ ತಗೋಬಹುದು. IMs GMs ಇವರ ತುಂಬಾ ಕೋಚಿಂಗ್ ಕೊಡ್ತಾರೆ, ಹೆಚ್ಚು ಸೈಟ್ಸ್ ಇದೆ chess.com ಅದರಲ್ಲೆಲ್ಲ ಕೂಡ ಆನ್ಲೈನ್ ಕೋಚಿಂಗ್ ಕೊಡೋದಕ್ಕೆ ನಾವು ಪೇ ಮಾಡಿ ಸಬ್ಸ್ಕ್ರೈಬ್ ಮೆಂಬರ್ಶಿಪ್ ಪರ್ಚೇಸ್ ಮಾಡಿ ಅದರಲ್ಲೂ ಕೂಡ ಆನ್ಲೈನ್ ಕೋಚಿಂಗ್ ತಗೋಬಹುದು. ಜೊತೆಗೆ ನಮ್ಮ ಹೋಮ್ ಪ್ರಿಪರೇಷನ್ಸ್, ಅವರು ಕೋಚಿಂಗ್ ಕೊಡೋದ್ರ ಜೊತೆಗೆ ಹೋಮ್ ಪ್ರಿಪರೇಷನ್ಸ್ ಮಾಡಿದ್ರೆ GM ಆಗ್ಬಹುದು,
0: ಗ್ರ್ಯಾಂಡ್ ಮಾಸ್ಟರ್ ಆಗ್ಬಹುದು. ಈಗ ಕರ್ನಾಟಕದಲ್ಲಿ ಎಷ್ಟು ಜನ ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ?
1: ಕರ್ನಾಟಕದಲ್ಲಿ ಈಗ 6 ಜನ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಇದ್ದಾರೆ, ಆದ್ರೆ ಇನ್ನು ಒಬ್ರು ಕೂಡ ಗ್ರ್ಯಾಂಡ್ ಮಾಸ್ಟರ್ಸ್ ಇಲ್ಲ. MS ತೇಜ್ ಕುಮಾರ್ ಅಂತ ಇದಾರೆ ಮೈಸೂರಿನವರು, ಈಗ ರೈಲ್ವೇಸ್ ನಲ್ಲಿ ಎಂಪ್ಲಾಯ್ಡ್ ಆಗಿದ್ದಾರೆ, ಅವರು ಈಗ ಗ್ರ್ಯಾಂಡ್ ಮಾಸ್ಟರ್ ಆಗೋ ಹಂತದಲ್ಲಿದ್ದಾರೆ.
0: ಯಾಕೆ ಅಷ್ಟು ಕಷ್ಟ ಆಗ್ತದೆ ಇದು?
1: ಒಂದು ಲೆವೆಲ್ ಹೋದ್ಮೇಲೆ ಆ ರೇಟಿಂಗ್ ಅಂದ್ರೆ ಅವರಿಗೆ 3 norm ಕೂಡ ಆಗಿದೆ, ಆದ್ರೆ ಆ ರೇಟಿಂಗ್ ನ ಮೇಂಟೈನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಏನಕ್ಕೆಂದ್ರೆ ಇವಾಗ ಕಂಪ್ಯೂಟರ್ ಅದ್ರ ಜೊತೆಗೆ ಸಾಫ್ಟ್ವೇರ್ಸ್ ಬಂದಿದೆ, ಅದ್ರ ಮೂಲಕ ಎಲ್ಲರೂ ಕೂಡ ಒಂದು ನಾಲೆಡ್ಜ್ ಏನಿದೆ ಅದನ್ನ ತುಂಬಾ ತಗೋತಾರೆ.
0: ಕಾಂಪಿಟೇಷನ್ ಟಫ್ ಆಗ್ತಾ ಹೋಗ್ತಾ ಇದೆ.
1: ಕಾಂಪಿಟೇಷನ್ ಟಫ್ ಆಗ್ತಾ ಇದೆ.
0: ಜೊತೆಗೆ ರಾಪಿಡ್ ಚೆಸ್ ಕೂಡ ಬಂದಿದೆ.
1: ರಾಪಿಡ್ ಚೆಸ್ ಇದೆ ಮತ್ತೆ ಬ್ಲಿಟ್ಸ್ ಚೆಸ್ ಇದೆ. ರಾಪಿಡ್ ಅಂದ್ರೆ ಮಿನಿಮಮ್ 25 minutes ಪ್ಲಸ್ 5 seconds ಅಥವಾ 20 minutes ಪ್ಲಸ್ 5 seconds ಅಥವಾ 30 minutes ಡೈರೆಕ್ಟ್ ಫಿನಿಶ್, ಅದು ರಾಪಿಡ್ ಚೆಸ್ ಅಂತ ಹೇಳ್ತೀವಿ. ಅಂದ್ರೆ ಟೋಟಲ್ 1 hour ಇರುತ್ತೆ ಗೇಮ್ಗೆ.

0: ಅಲ್ವಾ,
1: ಇಬ್ಬರದು ಸೇರಿ
0: ಇಬ್ಬರದು ಸೇರಿ. ಇಲ್ಲ ಅಂದ್ರೆ 25 minutes ಪ್ಲಸ್ 5 seconds ಅಥವಾ 10 seconds ಇನ್ಕ್ರಿಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಪರ್ ಮೂವಿ ಒಂದು ಮೂವ್ಗೆ ನಾವು ಮೂವ್ ಮಾಡಿದ ತಕ್ಷಣ ಕಾಯಿನ್ ಮೂವ್ ಮಾಡಿಸಿದ ತಕ್ಷಣ ನಮ್ಗೆ ಒಂದು ಮೂವ್ಗೆ 30 seconds ಅಥವಾ 10 seconds ಅಡಿಷನ್ ಆಗ್ತಾ ಹೋಗುತ್ತೆ ಟೈಮ್ಗೆ. ಅದು ಇಷ್ಟೇ ಹೊತ್ತಾಗತ್ತೆ ಅಂತ ಹೇಳಕ್ ಬರಲ್ಲ, ಅದು ಗೇಮ್ ಅಲ್ಲಿ ಏನಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನ ಬ್ಲಿಡ್ಸ್ ಅಂದ್ರೆ 5 minutes ಈಚ್, 5 minutes ಈಚ್ ನಮಗೂ ಮತ್ತೆ ನಮ್ಮ ಆಪೋನೆಂಟ್ಗೂ ಕೂಡ 5 minutes ಕೊಟ್ಟಿರ್ತಾರೆ, ಅದು ಡೈರೆಕ್ಟ್ ಫಿನಿಶ್ ಇರುತ್ತೆ, ಅದನ್ನ ಬ್ಲಿಡ್ಸ್ ಅಂತ ಕರಿತೀವಿ. ಅದು ಬಿಟ್ರೆ ಕ್ಲಾಸಿಕಲ್ ಅಂದ್ರೆ 90 minutes plus 30 seconds, ಅದರಲ್ಲಿ ಫಿಡೆ ರೇಟಿಂಗ್ ಟೂರ್ನಮೆಂಟ್ ಅಂತ ಆರ್ಗನೈಸ್ ಮಾಡ್ತಾರೆ, ಅದರಲ್ಲಿ 90 minutes plus 30 seconds ಪರ್ ಮೂವ್ ಫ್ರಮ್ ಮೂವ್ ನಂಬರ್ ಒನ್. ನಾವು ಮೂವ್ ಮಾಡ್ಲಿಕ್ಕೆ ಶುರು ಮಾಡಿದಾಗಿಂದ ಅಂದ್ರೆ ಒನ್ ಮೂವ್ ಏನ್ ಶುರು ಮಾಡ್ತೀವಿ ಅವಾಗಲೇ ನಮಗೆ ಮೂವ್ ಮಾಡಿ ಕ್ಲಾಕ್ ಪ್ರೆಸ್ ಮಾಡಿದ ತಕ್ಷಣ 30 seconds ಆಡ್ ಆಗ್ತಾ ಹೋಗುತ್ತೆ ಇಬ್ರಿಗೂ ಕೂಡ. ಸೇ ಟೋಟಲ್ ಅದು ಗೇಮ್ ಒಂದು 4 hours ತನಕ ಆಗೋ ಚಾನ್ಸಸ್ ಇರತ್ತೆ, ಅದನ್ನ ನಾವು ಪ್ಯೂರ್ ಕ್ಲಾಸಿಕಲ್ ಅಂತ ಹೇಳ್ತೀವಿ. ಅದು ಅಪ್ ಟು ನ್ಯಾಷನಲ್ಸ್ ಲೆವೆಲ್ ತನಕ ಆತರ ಇರುತ್ತೆ. ಇಂಟರ್ನ್ಯಾಷನಲ್ ಲೆವೆಲ್ ಹೋದ್ರೆ ಅಲ್ಲಿ ರೂಲ್ಸ್ ಬೇರೆ ತರ ಚೇಂಜ್ ಆಗುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ 2 hours ಟೈಮ್ ಕೊಟ್ಟಿರ್ತಾರೆ, ಟೋಟಲ್ 2 hours 4 hours ಈಚ್ ಇರುತ್ತೆ ಒಂದ್ ಗೇಮ್ಗೆ. ಅದಾದ್ಮೇಲೆ 30 moves ಅಥವಾ 40 moves ಆದ್ಮೇಲೆ ಅವ್ರಿಗೆ ಮತ್ತೆ 30 minutes plus 30 seconds ಇನ್ಕ್ರಿಮೆಂಟ್ ಆಡೋ ಚಾನ್ಸಸ್ ಕೂಡ ಇರತ್ತೆ.
1: ಸೊ ನೀವು ಈಗ ಚೆಸ್ ಕಲಿಸ್ತಾ ಇದ್ದೀರಿ, ಹಾಸನದ ಹುಡುಗರು ನಿಮ್ಮಲ್ಲಿ ಕಲಿತಾ ಇದ್ದಾರೆ, ಹೇಗೆ ಅವರ ಪರ್ಫಾರ್ಮೆನ್ಸ್ ಇದೆ?
0: ಅವ್ರ ಪರ್ಫಾರ್ಮೆನ್ಸ್ ಇವಾಗ ಡೆವಲಪ್ ಆಗ್ತಿದೆ ಸರ್. ಅದರಲ್ಲಿ ಇವಾಗ ನಮ್ಮ ಅಕಾಡೆಮಿಯಿಂದ ಒಂದು 12 ಸ್ಟೇಟ್ ಲೆವೆಲ್ ಗೆ ಸೆಲೆಕ್ಷನ್ ಆಗಿದ್ದಾರೆ. ಈಗ ಗದಗ್ನಲ್ಲಿದೆ ಅವರು, ಕರ್ನಾಟಕ ಸ್ಟೇಟ್ ಲೆವೆಲ್ ಗವರ್ಮೆಂಟ್ ಇದ್ರದ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಹಾಸನ್, ಅಲ್ಲಿಂದ ಡೈರೆಕ್ಟ್ ನ್ಯಾಷನಲ್ ಸೆಲೆಕ್ಷನ್.
1: ಸೆಲೆಕ್ಟ್ ಆದ್ರೆ ಮತ್ತೆ ಅವರಿಗೆ ಬಹುಮಾನಗಳಂತೂ ಇದ್ದೇ
0: ಇರತ್ತೆ. ಟಾಪ್ 5 ಮೆಂಬರ್ಸ್ ಗೆ ಸೆಲೆಕ್ಷನ್ ಸರ್. ಅದು ಒಂದು 14 ಇರುವಂತ ಒಂದು ಏಜ್ ಕ್ಯಾಟಗರಿ, ಇನ್ನೊಂದು under 17 17 ಒಂದು ಕ್ಯಾಟಗರಿ. ಅದರಲ್ಲಿ ಹೈಸ್ಕೂಲ್ ಮತ್ತೆ ಮಿಡಲ್ ಸ್ಕೂಲ್ ಎರಡು ಕೂಡ ಡಿಫ್ರೆನ್ಶಿಯೇಟ್ ಮಾಡಿರ್ತಾರೆ. ಅದರಲ್ಲಿ ಸಬ್ ಸಪರೇಟ್ ಆಗಿ ಕರ್ನಾಟಕ ಸ್ಟೇಟ್ ಅನ್ನು 5 ಸೆಲೆಕ್ಟ್ ಮಾಡಿದ್ಮೇಲೆ ಸಪರೇಟ್ ಆಗಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸುತ್ತಾರೆ ನ್ಯಾಷನಲ್ ಲೆವೆಲ್ ಅಲ್ಲಿ.
1: ಅದು ಆಯ್ತು, ಸರ್ಕಾರದ ಮಟ್ಟದಲ್ಲಿ ಇರತಕ್ಕಂಥದ್ದು. ಬೇರೆ ಕಡೆ ಜೂನಿಯರ್ಸ್ ಸಬ್ ಜೂನಿಯರ್ಸ್ ಇದ್ದಂಗೆ ಇಲ್ಲಿ ಏಜ್ ಕ್ಯಾಟಗರಿ ಇದೆ.
0: ಹೌದು ಸರ್.
1: ಇವು ಡಿಗ್ರಿ ಓದ ವಿದ್ಯಾರ್ಥಿಗಳು ಅವರು ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಹೋಗ್ಬೋದಲ್ಲ?
0: ಹೌದು ಸರ್, ಅವರಿಗೆ ಸಪರೇಟ್ ಝೋನ್ ಇರುತ್ತೆ. ಈಗ ಮೈಸೂರು ಯೂನಿವರ್ಸಿಟಿ ಇರುತ್ತೆ, ಅದ್ ಬಿಟ್ರೆ ಬೆಂಗಳೂರು ಯೂನಿವರ್ಸಿಟಿ ಇರುತ್ತೆ, ಅದೆಲ್ಲ ಸೇರಿಸಿ ಒಂದು ಯೂನಿವರ್ಸಿಟಿ ಮಾಡಿರ್ತಾರೆ. ಕಾಲೇಜ್ ಲೆವೆಲ್ ಅಲ್ಲೂ ಕೂಡ ಸೇಮ್ ಅದೇ ತರ ಇರುತ್ತೆ. ಡಿಗ್ರಿಗೆ ಬಂದ್ಮೇಲೆ ಝೋನ್ ಇರುತ್ತೆ, ಸೌತ್ ವೆಸ್ಟ್ ಝೋನು. ಈಗ ನಮ್ದು ಸೌತ್ ಝೋನ್ ಅಂತ ಮಾಡಿದ್ದಾರೆ, ನಾವೆಲ್ಲ ಆಡುವಾಗ ಸೌತ್ ವೆಸ್ಟ್ ಝೋನ್ ಅಂತ ಇತ್ತು. ಈಗ ಏನಾಗಿದೆ, ಬರೀ ಒಂದೇ ಸೌತ್ ಝೋನ್ ಅಂದ್ರೆ ಸೌತ್ ಇದ್ರೊಳಗಡೆ ಯೂನಿವರ್ಸಿಟೀಸ್ ಯಾವ್ದು ಬರುತ್ತೆ ಅಂತ ಕಾಲೇಜಸ್ ಅಥವಾ ಅಂತ ಯೂನಿವರ್ಸಿಟಿ ಕಾಲೇಜ್ ಆಗಿರುತ್ತೆ ಅಂತವ್ರು ಮಾತ್ರ ಬಂದು ಆಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಅಲ್ಲಿಂದ ಡೈರೆಕ್ಟ್ ಆಗಿ ಆಲ್ ಇಂಡಿಯಾ ಲೆವೆಲ್ ಅನ್ನ ಆಡ್ತಾರೆ.
1: ಇನ್ನ ವೈಯಕ್ತಿಕವಾಗಿ ನಿಮ್ಮ ಸಾಧನೆಗಳನ್ನ ಹಂಚಿಕೊಳ್ಳೋದಾದ್ರೆ, ಚೆಸ್ ಒಂದೇ ಅಲ್ಲ, ನೀವು ಇತರೆ ಕ್ರೀಡೆಗಳಲ್ಲೂ ಆಸಕ್ತಿ ಬೆಳೆಸ್ಕೊಂಡಿರಬಹುದು. ನೀವು ಓದಿದ್ದು ಎಲ್ಲಿ?
0: ನಾನು ಓದಿದ್ದು ಎಂ ಕೃಷ್ಣ ಲಾ ಕಾಲೇಜ್,
1: ಕಾನೂನು ಕಾಲೇಜ್.
0: ಕಾನೂನು ಕಾಲೇಜ್ ಅಲ್ಲಿ
1: ಅದಕ್ಕಿಂತ ಮುಂಚೆ ಪ್ರಾಥಮಿಕ ಅಭ್ಯಾಸ ಅಲ್ಲ,
0: ಒಂದು ಕಿರಣ್ ಕಾನ್ವೆಂಟ್ ಅಲ್ಲಿ ಓದಿದೆ 1-5th ವರ್ಗ, ಅದಾದ್ಮೇಲೆ 8-12th ವರ್ಗ ಸಂಜಯ್ ಸಫಲ್
1: ಡಿಗ್ರಿ. ಇದು 5 years ಡಿಗ್ರಿ ಮಾಡಿ?
0: 5 years ಡಿಗ್ರಿ ಸರ್, LLB ಡಬಲ್ ಡಿಗ್ರಿ ಸಿಕ್ಕಿ.
1: ಪದವಿ 3 ವರ್ಷ ಮಾಡಿ LLB 3 ವರ್ಷ ಮಾಡೋದಕ್ಕೂ, PUC ನಂತರ ನೇರವಾಗಿ 5 ವರ್ಷದ LLB ಕೋರ್ಸ್ ಮಾಡೋದಕ್ಕೂ ಏನ್ ವ್ಯತ್ಯಾಸ ಕಾಣ್ತೀರಿ?
0: ವ್ಯತ್ಯಾಸ ಏನು ಇಲ್ಲ ಸರ್. ಅಂದ್ರೆ ಡಿಗ್ರಿಗೆ ಬರುವಂತ ಸಬ್ಜೆಕ್ಟ್ಸ್ ಏನೇ ಕೂಡ ನಾವು 2 ವರ್ಷ ಓದ್ತೀವಿ. ಫಸ್ಟ್ 2 ವರ್ಷ 6 ಸಬ್ಜೆಕ್ಟ್ಸ್ ಇರತ್ತೆ ಪ್ರತಿ ಸೆಮಿಸ್ಟರ್ ಕೂಡ, ಟೋಟಲ್ 24 ಸಬ್ಜೆಕ್ಟ್ಸ್ ಅಲ್ಲೇ ಓದ್ತೀವಿ. ಒನ್ ಏನಂದ್ರೆ PU ಆದ್ಮೇಲೆ ನಾವು 5 years ಕೋರ್ಸ್ ಸೇರೋದ್ರಿಂದ 1 ವರ್ಷ ಉಳಿತಾಯ ಆಗತ್ತೆ ನಮ್ಗೆ. ಅದ್ರ ಜೊತೆಗೆ ನಮ್ಗೆ 3 years ಬ್ಯಾಚುಲರ್ ಆಫ್ ಲಾ ಅಂತ, ಅಕಾಡೆಮಿಕ್ ಲಾ ಅಂತ BAL ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಇಟ್ಸ್ ಈಕ್ವಲೆಂಟ್ ಟು ಡಿಗ್ರಿ. ಅದಾದ್ಮೇಲೆ LLB ಕಂಪ್ಲೀಟ್ ಆದ ತಕ್ಷಣ ನಮಗೆ ಡಬಲ್ ಡಿಗ್ರಿ ಸಿಕ್ಕತ್ತೆ, ಅಲ್ಲಿಗೆ 1 year ನಮಗೆ ಉಳಿತಾಯ ಆಗುತ್ತೆ.
1: ಸೊ ಇಲ್ಲಿ BA BSc ಮಾಡಿ 3 ವರ್ಷ ಪ್ಲಸ್ ಅಲ್ಲಿ 3 ವರ್ಷ LLB ಮಾಡೋದಕ್ಕಿಂತ 3+2 ನಲ್ಲೇ ಮುಗಿದು ಹೋಗುತ್ತೆ. ಸೊ ಒಂಥರ ಕಾಂಪ್ಯಾಕ್ಟ್ ಕೋರ್ಸ್ ಇದೆ. ಮತ್ತೆ ಇಲ್ಲಿ ಕಾನೂನಿನ ಬಗ್ಗೆ ಹೆಚ್ಚಿನ ಸ್ಟ್ರೆಸ್ ಇರುತ್ತೆ,
0: ಹೌದು,
1: ಹಾಗಾಗಿ ಅರ್ಲಿ ಸ್ಟೇಜ್ ಅಲ್ಲೇ ನೀವು ಕಲ್ತ್ಕೊಳ್ತಾ ಹೋಗ್ಬಹುದು. ಏನೇನು ಹವ್ಯಾಸಗಳಿತ್ತು ಕಾಲೇಜ್ ಜೀವನದಲ್ಲಿ ಅಥವಾ ಹೈಸ್ಕೂಲ್ ಜೀವನದಲ್ಲಿ ನಿಮಗೆ?
0: ಹವ್ಯಾಸಗಳು ಅಂತ ಅಂದ್ರೆ ಅವಾಗ ಅದೇ ಚೆಸ್ ಆಡ್ತಿದ್ವಿ, ಅದ್ ಬಿಟ್ರೆ ಕ್ರಿಕೆಟ್ ಆಡ್ತಿದ್ವಿ, ಅದನ್ ಬಿಟ್ಟು ಇನ್ಯಾವುದೋ ಕೂಡ ಹವ್ಯಾಸಗಳಿಲ್ಲ ನಮ್ಗೆ.
1: ಓದೋದು
0: ಓದ್ತಾ ಇದ್ವಿ ಹೆಚ್ಚು, ಅಂದ್ರೆ ಕೆಲವು ಮೂವೀಸ್ ಅಂದ್ರೆ ಹಾರರ್ ಮೂವೀಸ್ ನೋಡುವಂತದ್ದು,
1: ಈ ತರ ಹವ್ಯಾಸಗಳು
0: ಇಟ್ಕೊಂಡು.
1: ಮನೆಯಲ್ಲಿ ಏನಂತಿದ್ರು?
0: ಮನೆಯಲ್ಲಿ ಅವ್ರಿಗೂ ಕೂಡ ಏನು ಗೊತ್ತಿಲ್ಲ, ಏನ್ ಮಾಡ್ತಿದ್ದ ಏನ್ ಮಾಡ್ತಾನೆ ಅಂತ. ಈಗ್ಲೂ ಕೂಡ ನಮ್ಮ ಮನೆಯವ್ರಿಗೆ ಯಾರಿಗೂ ಕೂಡ ಚೆಸ್ ಆಡ್ಲಿಕ್ಕೆ ಬರೋಲ್ಲ. ಅದೇ ನಮ್ ಗುರುಗಳು PV ಶ್ರೀನಿವಾಸ್ ಅಂತ, ಅವರ ಮಾರ್ಗದರ್ಶನದಲ್ಲಿ ಈ ಮಟ್ಟಕ್ಕೆ ನಾನು ಬೆಳಿಲಿಕ್ಕೆ ಸಾಧ್ಯ.
1: ಏನ್ ಮಾಡಿದ್ರೆ ನಮ್ಮ ವಿದ್ಯಾರ್ಥಿಗಳ ಈ ಚೆಸ್ ಆಟದ IQ ಬೆಳೆಯುತ್ತೆ ಹೆಚ್ಚು ಅಂತ? ಯಾಕಂದ್ರೆ ಇವರೆಲ್ಲ GM ಆಗ್ಲಿಕ್ಕೆ ಕನಸು ಕಾಣ್ತಾರೆ, ವಿನಃ ಎಫರ್ಟ್ ಅವ್ರ ಕಾಲೇಜ್ ಜೀವನಕ್ಕೆ ನಿಲ್ಸ್ಬಿಡ್ತಾರೆ, ಆಮೇಲೆ ಹೋಗೋದಿಲ್ಲ ಮುಂದಕ್ಕೆ.
0: ಸರ್, ಅದಕ್ಕಿಂತ ಹೆಚ್ಚಾಗಿ ಮೊದಲನೇದಾಗಿ ಅವರ ಪೇರೆಂಟ್ಸ್ ಅಂದ್ರೆ ಅವ್ರ ತಂದೆ ತಾಯಿಗಳು ಪ್ರೋತ್ಸಾಹ ಮಾಡ್ಬೇಕು. ಕಾಂಪಿಟೇಷನ್ ಎಲ್ಲರೂ ಕೂಡ ಅದರಲ್ಲಿ ಕ್ಲಿಕ್ ಆಗ್ತಾರೆ ಆಗಲ್ಲ ಅನ್ನೋದ್ರ ಬಗ್ಗೆ ಭಯ ಇದೆ. ಈಗ ಎಜುಕೇಶನ್ ಹೋಲಿಸ್ಕೊಂಡ್ರೆ

0: ಸ್ಟೋನ್ ಸಾವಿರಾರು ಜನ ಕಾಂಪಿಟೇಟರ್ಸ್ ಇರ್ತಾರೆ, ಅದಕ್ಕೆ ಕಂಪಾರಿಸನ್ ಮಾಡಿದ್ರೆ ಚೆಸ್ ಅಲ್ಲಿ ಕಡಿಮೆ ಇರ್ತಾರೆ ಕಾಂಪಿಟೇಟರ್ಸ್, ಹಾಗಾಗಿ ಕ್ಲಿಕ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಜೊತೆಗೆ ನಮ್ದ್ರಲ್ಲಿ ಸ್ಪೋರ್ಟ್ಸ್ ಕೋಟಾ ಕೂಡ ಅಪಾಯಿಂಟ್ಮೆಂಟ್ ಇರುತ್ತೆ, ಹಾಗಾಗಿ ಅವ್ರಿಗೆ ಇವಾಗಲೇ ಈಗ ಏಳು ವರ್ಷ ನಮ್ದ್ರಲ್ಲಿ 7 ವರ್ಷದಿಂದಾನೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಂತ ಚಾನ್ಸ್ ಇದೆ. ಬೇರೆ ಯಾವ ಕ್ರೀಡೆನಲ್ಲೂ ಅಂತ ಆತರ ಚಾನ್ಸ್ ಸಿಕ್ಕೋದಿಲ್ಲ. ವರ್ಲ್ಡ್ ಟೂರ್ ಅಲ್ಲಿ ಅಂಡರ್ 8 8 ವರ್ಷದವರೆಗೆ ವರ್ಲ್ಡ್ ಲೆವೆಲ್ ಅಲ್ಲಿ ಕಾಂಪಿಟೇಷನ್ಸ್ ಆಗತ್ತೆ. ಅಂಡರ್ 8, ಅಂಡರ್ 10, ಅಂಡರ್ 12, ಅಂಡರ್ 14, ಅಂಡರ್ 16, ಅಂಡರ್ 18, ಅಂಡರ್ 20, ಅದು ಬಿಟ್ಟು ನ್ಯಾಷನಲ್ ಸಬ್ ಜೂನಿಯರ್ ಅಂದ್ರೆ 15 ವರ್ಷದೊಳಗಡೆ ಮಾತ್ರ, ಆಮೇಲೆ ಅದ್ ಬಿಟ್ಟರೆ ಜೂನಿಯರ್ ಚಾಂಪಿಯನ್ಶಿಪ್ 20 ವರ್ಷದೊಳಗಡೆ ಇರೋರಿಗೆ ಮಾತ್ರ ಆತರ ಟೂರ್ನಮೆಂಟ್ಸ್ ಆಪರ್ಚುನಿಟೀಸ್ ತುಂಬಾ ಸಿಕ್ಕತ್ತೆ. ಪ್ರತಿಯೊಂದು ಏಜ್ ಕ್ಯಾಟಗರಿನಲ್ಲೂ ಕೂಡ ನ್ಯಾಷನಲ್ ಲೆವೆಲ್ ನಡೆಯುತ್ತೆ, ಅದಾದ್ಮೇಲೆ ಏಷ್ಯನ್ಸ್ ಸೆಲೆಕ್ಷನ್ ಮಾಡ್ತಾರೆ, ಅದಾದ್ಮೇಲೆ ಯೂತ್ ಚೆಸ್ ಒಲಿಂಪಿಯಾಡ್ ಸೆಲೆಕ್ಷನ್ ಮಾಡ್ತಾರೆ, ಅದರಲ್ಲೂ ಕೂಡ ಟೀಮ್ ಇವೆಂಟ್ಸ್ ಇರುತ್ತೆ. ಈ ತರ ತುಂಬಾ ಅಪರ್ಚುನಿಟಿ ಇದೆ. ಜೊತೆಗೆ ಅಂದ್ರೆ ನಮ್ಮ ಕ್ರೀಡೆನಲ್ಲಿ ಏನಂದ್ರೆ ಹೆಚ್ಚು ಸ್ಪಾನ್ಸರ್ ಸಿಕ್ಕೋದಿಲ್ಲ, ಗೌರ್ಮೆಂಟ್ ಇಂದಾನು ಕೂಡ ಏನು ಕೂಡ ನಮ್ಗೆ ಎನ್ಕರೇಜ್ಮೆಂಟ್ ಆಗಿ ಏನು ಸಿಕ್ಕೋದಿಲ್ಲ. ನಾವು ಒಂದು ಲೆವೆಲ್ ರೀಚ್ ಆಗೋ ತನಕ ಅಟ್ ಲೀಸ್ಟ್ ನಾವು ಸ್ಪಾನ್ಸರ್ ಯಾರನ್ನು ಅಪ್ರೋಚ್ ಮಾಡಕ್ಕಾಗಲ್ಲ, ಅಲ್ಲಿ ತನಕ ಅದ್ರ ಖರ್ಚು ಏನ್ ಬರುತ್ತೆ ಅದನ್ನ ನಾವು ಬೇರ್ ಮಾಡ್ಬೇಕಾಗತ್ತೆ. ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕು ಅಂತ ಬರೀ ಕನ್ಸ್ ಕಂಡ್ರೆ ಆಗೋದಿಲ್ಲ, ಅದಕ್ಕಾಗೆ ಮಿನಿಮಮ್ ಒಂದು 6 ಅವರ್ಸ್ ಮನೇಲಿ ಕೂತು ಪ್ರಿಪರೇಷನ್ಸ್ ಮಾಡಿ ಜೊತೆಗೆ ಕೋಚಿಂಗ್ ತಗೊಳ್ಳೋದ್ರ ಮೂಲಕ ದಿನ ವರ್ಕ್ ಮಾಡ್ತಾ ಬಂದ್ರೆ ಆಗ್ಬಹುದು.
1: ಸೊ ಇಲ್ಲಿ ಶ್ರಮ ಪಡಲೇಬೇಕು.
0: ಹೌದು ಸರ್,
1: ಶಾರ್ಟ್ ಕಟ್ ಇಲ್ಲ,
0: ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್.
1: ಯಶಸ್ವಿಗೆ ಓದೋದ್ರ ಜೊತೆಗೆ ಇದ್ರ ಅಭ್ಯಾಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಹಾಗಾಗಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವಾಗ ಅಂತ.
0: ಹೌದು ಸರ್, ಹೌದು. ಇವಾಗ ಸ್ಕೂಲ್ಸ್ ಅಲ್ಲಿ ಹೋಮ್ವರ್ಕ್ ಜಾಸ್ತಿ, ಟೈಮಿಂಗ್ಸ್ ಜಾಸ್ತಿ, ಸಬ್ಜೆಕ್ಟ್ಸ್ ಜಾಸ್ತಿ ಆಗಿದೆ. ಅವ್ರಿಗೆ ಕನಿಷ್ಠ ಅಂದ್ರೆ ಒಂದ್ 4 ಗಂಟೆ 5 ಗಂಟೆಗೆ ಬಂದ್ರೆ ಅವ್ರು 1 ಅವರ್ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗಿರುತ್ತೆ, ರಿಲ್ಯಾಕ್ಸೇಷನ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಜೊತೆಗೆ ಅಕಾಡೆಮಿಕ್ ಬಂದ್ಮೇಲೆ 1 ಅವರ್ಗಿಂತ ಹೆಚ್ಚಿಗೆ ಅವ್ರಿಗೆ ಇರ್ಲಿಕ್ಕಾಗಲ್ಲ, ಏನಕ್ಕೆ ಅಂದ್ರೆ ಹೋಮ್ವರ್ಕ್ಸ್ ಓದಿಕೊಳ್ಳೋದಿರುತ್ತೆ, ಯೂನಿಟ್ ಟೆಸ್ಟ್. ಹೌದು, ಯೂನಿಟ್ ಟೆಸ್ಟ್ ಗಳಿರುತ್ತೆ. ಆತರ ಇರುವಾಗ ಏನಾಗತ್ತೆ ಅಂದ್ರೆ ಜಿಎಂ ಆಗ್ಬೇಕು ಅಂತ ಅನ್ಕೋತಾರೆ, ಆದ್ರೆ ಅದಕ್ಕೆ ಬೇಕಾದಂತ ಶ್ರಮ ಅಥವಾ ಅದಕ್ಕೆ ಬೇಕಾದ ಪ್ರಿಪರೇಷನ್ ಮಾಡ್ಲಿಕ್ಕೆ ಟೈಮ್ ಸಿಗ್ತಿಲ್ಲ.
1: ಕಾಲೇಜ್ ಲೆವೆಲ್ ಬಂದ್ಮೇಲೆ ಅಲ್ಲಿ ಸೆಮಿಸ್ಟರ್ ಶುರು ಆಗುತ್ತೆ, ಇನ್ನೂ ಒತ್ತಡ ಜಾಸ್ತಿ ಆಗುತ್ತೆ.
0: ಕಾಲೇಜ್ ಲೆವೆಲ್ ಬಂದ್ಮೇಲೆ ಸೆಮಿಸ್ಟರ್ ಶುರುವಾದ್ರೂ ಕೂಡ ಅಷ್ಟೊಂದು ಒತ್ತಡ ಇರೋದಿಲ್ಲ. ಸ್ಕೂಲ್ ಮಕ್ಕಳಿಗೆ ಇರೋಷ್ಟು ಒತ್ತಡ ಕಾಲೇಜ್ ಅಥವಾ ಡಿಗ್ರಿ ಲೆವೆಲ್ ಗೆ ಬಂದಾಗ ಒತ್ತಡ ಇರೋದಿಲ್ಲ. ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುನವರಿಗೆ ತುಂಬಾ ಒತ್ತಡ ಇರುತ್ತೆ, ಡಿಗ್ರಿಗೆ ಈಗ ಎಂಟರ್ ಆದ್ಮೇಲೆ ನಾವು ಅಷ್ಟೊಂದು ಒತ್ತಡ ಕಂಡು ಬರೋದಿಲ್ಲ. ಏನಕ್ಕೆ ಅಂದ್ರೆ ಸೆಮಿನಾರ್ಸ್ ಇರತ್ತೆ, ಪ್ರಾಕ್ಟಿಕಲ್ಸ್ ಇರತ್ತೆ, ಅವಾಗ ಎಕ್ಸಾಮ್ಸ್ ಇದಿರುತ್ತೆ. ಇಲ್ಲಿ ಹೋಮ್ವರ್ಕ್ ಇರೋದಿಲ್ಲ, ಮತ್ತೆ ಅಸೈನ್ಮೆಂಟ್ಸ್ ಅದಷ್ಟು ಬಿಟ್ರೆ ಬೇರೆ ಏನಿರುತ್ತಿಲ್ಲ, ಅದ್ ಬಿಟ್ರೆ ಎಕ್ಸಾಮ್ಗೆ ಪ್ರಿಪರೇಷನ್ಸ್ ಇರುತ್ತೆ. ಸೊ ಹಾಗಾಗಿ ಡಿಗ್ರಿಗೆ ಬಂದ್ಮೇಲೆ ಹೆಚ್ಚು ಟೈಮ್ ಸಿಗ್ಬಹುದು ಅವ್ರಿಗೆ.
1: ಸೊ ಅಲ್ಲಿ ಯಾರು ಕಲೀಲಿ ಅಂತ.
0: ಹಾ ಸರ್, ಹೌದು.
1: ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ, ಎಲ್ಲಾ ಕ್ರೀಡೆಗಳ ಹಾಗೆ ಚೆಸ್ ಅಥವಾ ಚೆಸ್ ಗೆ ಸ್ಪೆಷಲ್ ಆಗಿ ಏನಾದ್ರೂ ಇದೆಯಾ ಅಂತ?
0: ಸರ್, ಸ್ಪೆಷಲ್ ಅಂದ್ರೆ ಅದೊಂದು ಆರ್ಟ್, ಎಲ್ಲಾದ್ರು ಕೂಡ ಒಂದು ಆರ್ಟ್. ಚೆಸ್ ಎಲ್ಲರೂ ಕೂಡ ಪ್ರಿಪರೇಷನ್ಸ್ ಮಾಡ್ತಾರೆ, ಆದ್ರೆ ನಾವು ಎಷ್ಟು ಅದಕ್ಕೆ ಎಫರ್ಟ್ ಹಾಕ್ತಿವಿ, ಎಫರ್ಟ್ ಹಾಕಿದ ತಕ್ಷಣ ಅದನ್ನ ಎಲ್ಲಾನು ಕಲಿತೀವಿ ಅಂತ ಏನಲ್ಲ. ನಮ್ಮ ಪ್ರಿಪರೇಷನಲ್ ಮೆಥಡ್ ಬಹಳ ಇಂಪಾರ್ಟೆಂಟ್. ನಾವು 2 ಅವರ್ಸ್ ಪ್ರಿಪರೇಷನ್ಸ್ ಮಾಡಿದ್ರು ಕೂಡ ಅದರದ್ದು ಎಫೆಕ್ಟ್ ತುಂಬಾ ಜಾಸ್ತಿ ಇರಬೇಕು. ಈಗ 6 ಅವರ್ಸ್ ಪ್ರಿಪರೇಷನ್ಸ್ ಮಾಡಿ ಸ್ವಲ್ಪ ಕಾನ್ಸಂಟ್ರೇಷನ್ ಲೆವೆಲ್ ಆಚೆ ಈಚೆ ಆಗ್ತಿದೆ ಅಂದ್ರೆ ವೇಸ್ಟ್ ಆಗತ್ತೆ. 2 ಅವರ್ಸ್ ಕೂತ್ಕೊಂಡ್ರು ಕೂಡ ಕರೆಕ್ಟ್ ಆಗಿ ಏನು ಟೈಮ್ ಇರುತ್ತೆ ಅದನ್ನ ಕರೆಕ್ಟ್ ಯುಟಿಲೈಸ್ ಮಾಡಿದ್ರೆ ಬೇಗ ಇಂಪ್ರೂವ್ ಆಗ್ಬಹುದು.
1: ಸೊ ವಿದ್ಯಾರ್ಥಿಗಳಿಗೆ ಚೆಸ್ ಗೆ ಬನ್ನಿ, ನೀವು ಕಲೀರಿ ಅಂತ ಹೇಳಿ ಆಹ್ವಾನ ಮಾಡಬೇಕು.
0: ಹೌದು ಸರ್,
1: ಲಾಭ ಆಗುತ್ತೆ,
0: ಖಂಡಿತವಾಗ್ಲೂ ಆಗುತ್ತೆ ಸರ್. ಚೆಸ್ ಆಡೋದ್ರಿಂದ ಒಂದು ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆಗಳೇನಿದೆ, ಅಲ್ಜಮೇರ್, ಇನ್ನು ಕೆಲವೊಂದೊಂದು ಏನಿದೆ ಅದು ಬರೋದಿಲ್ಲ. ಅದ್ರ ಜೊತೆಗೆ ಜಡ್ಜ್ಮೆಂಟ್ ಮಾಡುವಂತ ಪ್ಲಾನಿಂಗು, ಮುಂದೆ ಫ್ಯೂಚರ್ ಅಲ್ಲಿ ಪ್ಲಾನಿಂಗ್ ಹೇಗ್ ಮಾಡ್ಬೇಕು, ಅದ್ರ ಜೊತೆಗೆ ಜಡ್ಜ್ಮೆಂಟ್, ಒಂದು ಸೀಮಿತ ಪೊಸಿಷನ್ ಅಲ್ಲಿ ನಾವ್ ಏನ್ ಜಡ್ಜ್ಮೆಂಟ್ ಮಾಡ್ಬೇಕು, ಅಥವಾ ಅದು ನಮ್ ಲೈಫ್ ಅಲ್ಲಿ ಕೂಡ ಆಗಿರ್ಬೋದು, ಆತರ ಒಂದು ಜಡ್ಜ್ಮೆಂಟ್ ಮಾಡುವಂತ ಒಂದು ಬರುತ್ತೆ.
1: ಸೊ ಅಟ್ಯಾಕಿಂಗ್ ಡಿಫೆನ್ಸ್
0: ಎರಡು ಇರುತ್ತೆ.
1: ಅಟ್ಯಾಕ್ ಹೆಂಗ್ ಮಾಡಬಹುದು, ಡಿಫೆನ್ಸ್ ಹೆಂಗ್ ಮಾಡ್ಕೊಳ್ಬೇಕು, ಎರಡು ಇರುತ್ತೆ.
0: ಹೌದು, ಅದನ್ನ ನಮ್ ಲೈಫ್ ಅಲ್ಲಿ ಕೂಡ ಅಳವಡಿಸ್ಕೋಬಹುದು.
1: ಹಾಗಾಗಿ ಲೈಫಿಗೆ ಹತ್ತಿರದ ಒಂದು ರಿಲೇಷನ್ ಇರತಕ್ಕಂತ ಗೇಮ್ ಈ ಚೆಸ್.
0: ಹೌದು ಸರ್,
1: ಹಾಗಾಗಿ ಅದೊಂದು ಕೆರಿಯರ್ ಆಗಿ ಆರಿಸ್ಕೋಬಹುದು, ಜೊತೆಗೆ ಅಲ್ಲಿ ಉದ್ಯೋಗಾವಕಾಶನೂ ಸೃಷ್ಟಿಸಿಕೊಳ್ಬಹುದು.
0: ಹೌದು ಸರ್, ಇವಾಗ ಆಲ್ರೆಡಿ ತಮಿಳುನಾಡಲ್ಲಿ ಕಂಪಲ್ಸರಿ ಆಗಿ ಎಲ್ಲಾ ಸ್ಕೂಲ್ಸ್ ಅಲ್ಲೂ ಕೂಡ ಚೆಸ್ ಆ ಕ್ರೀಡೆಯನ್ನ ಕಂಪಲ್ಸರಿ ಆಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದು ಭವಿಷ್ಯ ಮುಂದೆ ಬರುವಾಗ ಕರ್ನಾಟಕದಲ್ಲೂ ಕೂಡ ಆದ್ರೆ ಚೆನ್ನಾಗಿರುತ್ತೆ,
1: ಅನೇಕ ಜನರಿಗೆ ಕೋಚ್ ಮಾಡ್ಲಿಕ್ಕೂ ಅವಕಾಶ ಸಿಗ್ತದೆ. ಈಗಾಗಲೇ ಅವರು ನ್ಯಾಷನಲ್ಸ್ ಅಲ್ಲಿ ಎಲ್ಲ ಹೋಗಿ ಬಂದಿರೋ ಅನುಭವಗಳನ್ನ ಇಲ್ಲಿ ಹಂಚಿಕೊಳ್ಳಿಕ್ಕೂ ಆಗುತ್ತೆ, ಅನುಕೂಲ ಆಗುತ್ತೆ ಅಂತೇಳಿ.
0: ಹೌದು,
1: ಹಾಗಾಗ್ಲಿ ಅಂತ ಹೇಳಿ ನಾವು ಕೂಡ ಭಾವಿಸ್ತೇವೆ. ತ್ಯಾಗರಾಜ್ ಅವರೇ, ತಾವು ಒಬ್ಬ ಚೆಸ್ ಕೋಚ್ ಆಗಿ ಮತ್ತೆ ಚೆಸ್ ಆಟಗಾರ ಆಗಿ ಒಳ್ಳೆ ಹೆಸರು ಮಾಡಿದ್ದೀರಿ, ವಿದ್ಯಾರ್ಥಿಗಳನ್ನ ತರಬೇತಿ ಮಾಡ್ತಾ ಇದ್ದೀರಿ, ಈ ತರ ಪ್ರವೃತ್ತಿ ಅನೇಕರಿಗೆ ಮಾದರಿಯಾಗಲಿ ಅಂತ ಹೇಳಿ ನಾವು ಕೂಡ ಭಾವಿಸ್ತೇವೆ. ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ಯುವ ಕೇಳುಗರಾಗಿ ಹಂಚಿಕೊಂಡಿದ್ದಕ್ಕೆ, ಇವತ್ತಿನ ಯುವ ಪ್ರತಿಭೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಯುವ ಪ್ರತಿಭೆ, ಚೆಸ್ ಆಟಗಾರ ಹಾಗೂ ತರಬೇತುದಾರರಾದ ಹಾಸನದ ಎಂಟಿ ತ್ಯಾಗರಾಜ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರ

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿಗೀತೆಯನ್ನ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ.

ಮಿಡಿದ ಹೃದಯಗಳು ಚಿತ್ರದ ಗೀತೆಗೆಂದು ಸಾಹಿತ್ಯವನ್ನ ನೀಡಿ ಸಂಗೀತವನ್ನ ಒದಗಿಸಿದ್ದಾರೆ ಹಂಸಲೇಖ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಇಂಗ್ಲಿಷ್ ವಿಂಗ್ಲಿಷ್ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಸುನಿಧಿ ಚೌಹಾನ್, ಸ್ವಾನಂದ್ ಕಿರ್ಕಿರೆ, ನೀಲಾಂಬರಿ ಕಿರ್ಕಿರೆ ಮತ್ತು ನಿಟಾಲಿ ದಿ ಲೂಸಿಯೋ ಅವರು.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಮಸ್ಕಾರ ಗೆಳತಿಯರೇ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಯಶ್ರೀ ಬಿ ಕದ್ರಿ ಅವರಿಂದ ನಾ ಮೆಚ್ಚಿದ ಪುಸ್ತಕದ ಕುರಿತು ಭಾಷಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಪೆರಿಯಡ್ಕದ ಮಧುರ ಮನಸ್ಸು ಮಹಿಳಾ ವೇದಿಕೆಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ.
1: ಕೇಳಿ ನಾ ಮೆಚ್ಚಿದ ಪುಸ್ತಕ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಜಯಶ್ರೀ ಬಿ ಕದ್ರಿ.
2: ಸಾಹಿತ್ಯ ಚರಿತ್ರೆಯಲ್ಲಿ ಆತ್ಮಕಥೆಗಳಿಗೆ ಅದರದ್ದೇ ಆದ ವಿಶಿಷ್ಟ ಸ್ಥಾನವಿದೆ. ವ್ಯಕ್ತಿಯೊಬ್ಬರು ತನ್ನ ಜೀವನದ ಸಂಧ್ಯಾಕಾಲದಲ್ಲಿ ತಾನು ಸಾಗಿ ಬಂದ ದಾರಿಯನ್ನು ಅವಲೋಕಿಸುವಾಗಿನ ನಿಟ್ಟುಸಿರುಗಳು, ದುಗುಡ ದುಮ್ಮಾನ ತಲ್ಲಣಗಳು, ಅಂತೆಯೇ ಸಾರ್ಥಕ್ಯದ ಭಾವಗಳು, ಹೀಗೆ. ಅದು ಅಲ್ಲದೆ ಜೀವನವೆನ್ನುವುದು ಸರಳ ರೇಖೆ ಏನಲ್ಲ. ಏರಿಳಿತಗಳು, ತಿರುವುಗಳು, ಅದೆಷ್ಟೋ ಘಟನೆಗಳು, ದ್ವಂದ್ವಗಳು, ಗೋಜಲುಗಳು, ಹೀಗೆ ಅವರವರ ಭಾವ ಅವರದು. ಕೆಲವರ ಜೀವನ ಹೆಚ್ಚೇನೂ ಉತ್ಪಾತಗಳಿಲ್ಲದೆ ಶಾಂತ ನದಿಯಂತಿದ್ದರೆ, ಇನ್ನು ಕೆಲವರ ಜೀವನ ಆಘಾತಗಳು, ಬವಣೆಗಳು, ಅದೇ ಸಮಯ ಮಹತ್ತರ ಸಾಧನೆಗಳು, ಹೀಗೆ

ಚೇತನಕ್ಕೆ ಸವಾಲೆಸೆಯುವಂತಿರುತ್ತದೆ. ಕನ್ನಡದ ಮಟ್ಟಿಗೆ ಹೇಳುವುದಿದ್ದರೆ ಶಿವರಾಮ ಕಾರಂತರ ಹುಚ್ಚು ಮನಸ್ಸಿನ ಹತ್ತು ಮುಖಗಳಿಂದ ಹಿಡಿದು ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಭೈರಪ್ಪ ಅವರ ಭಿತ್ತಿ, ಯು ಆರ್ ಅನಂತಮೂರ್ತಿಯವರ ಸುರಗಿ, ಗಿರೀಶ್ ಕಾರ್ನಾಡ್ ಅವರ ಆಡಾಡತ ಆಯುಷ್ಯ, ಸಿಎನ್ ರಾಮಚಂದ್ರನ್ ಅವರ ನೆರಳುಗಳ ಬೆನ್ನುಹತ್ತಿ, ಹೀಗೆ ಅನೇಕ ಗಮನಾರ್ಹ ಆತ್ಮಕಥೆಗಳಿವೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಹೆಚ್ಚಿನ ಪುರುಷ ಸಾಧಕರು ತಮ್ಮ ಆತ್ಮಚರಿತ್ರೆಯನ್ನು ನಿರ್ಭಿಡೆಯಿಂದ ಬರೆದುಕೊಂಡಿರುವುದು. ತಮ್ಮ ಪ್ರೀತಿ, ಪ್ರೇಮ, ಪ್ರಣಯಗಳನ್ನೂ ಅವರು ಮುಚ್ಚುಮರೆ ಇಲ್ಲದೆ ಬರೆದುಕೊಂಡಿರುತ್ತಾರೆ. ಪುರುಷರ ಆತ್ಮಕಥೆಗಳಿಗೆ ಹೋಲಿಸಿದರೆ ಮಹಿಳಾ ಆತ್ಮಕಥೆಗಳು ಭಿನ್ನವೆಂದೇ ಹೇಳಬೇಕು. ಪುರುಷ ಸಾಹಿತಿಗಳಿಗಿಂತ ಭಿನ್ನವಾಗಿ ಅವರ ಜಂಜಾಟಗಳು ಮದುವೆ ಎನ್ನುವ ಬಹುಮುಖ್ಯ ಘಟ್ಟದ ನಂತರವೇ ಶುರುವಾಗುತ್ತದೆ ಎನ್ನಬಹುದು. ತಮ್ಮ ಬಾಲ್ಯ, ಯೌವನ ಮೊದಲುಗೊಂಡು ಜೀವನದ ಹೆಜ್ಜೆ ಹೆಜ್ಜೆಗೂ ವಾತ್ಸಲ್ಯ, ಪ್ರೀತಿ, ತದನಂತರ ವೈವಾಹಿಕ ಜೀವನದಲ್ಲೂ ಪ್ರೇಮ, ಸಾಂಗತ್ಯ, ಪ್ರೋತ್ಸಾಹ ಲಭಿಸಿದೆಂದು ಕೆಲವೇ ಭಾಗ್ಯಶಾಲಿ ಮಹಿಳೆಯರು ಹೇಳುತ್ತಾರೆ. ಒಟ್ಟಿನ ಮೇಲೆ ಮಹಿಳೆಯರು ಸಾಧಕಿಯರಾಗುವುದು ಸುಲಭವಲ್ಲ. ಈ ನಿಟ್ಟಿನಲ್ಲಿ ನಾನು ಅನೇಕ ಮಹಿಳೆಯರ ಆತ್ಮಕಥೆಗಳನ್ನು ಓದಿದೆ. ಸಾರಾ ಅಬೂಬಕರ್ ಅವರ ಹೊತ್ತು ಕಂತುವ ಮುನ್ನ, ವಿಜಯಮ್ಮ ಅವರ ಕುದಿ ಹೆಸರು, ಇಂದಿರಾ ಲಂಕೇಶ್ ಅವರ ಹುಳಿಮಾವಿನ ಮರ ಮತ್ತು ನಾನು, ಎಪಿ ಮಾಲತಿ ಅವರ ಸ್ಮೃತಿಯಾನ ಹಾಗೂ ಬಿ ಜಯಶ್ರೀ ಅವರ ಕಣ್ಣಾಮುಚ್ಚೆ ಕಾಡೇಗೂಡೆ. ಇನ್ನು ಮಂಗಳಮುಖಿ ಸಾಧಕಿ ಆಗಿರುವ ರೇವತಿ ಅವರ ನಾನು ರೇವತಿ, ರಂಗನಟಿ ಭಾರ್ಗವಿ ಅವರ ಆತ್ಮಕಥೆ, ಚಿತ್ರನಟಿ ಶಕೀಲಾ ಅವರ ಆತ್ಮಕಥೆ, ಮಲಯಾಳಂ ಕವಯಿತ್ರಿ ಕಮಲಾದಾಸ್ ಅವರ ನೀರ್ಮಾದಳ ಪೂತ್ತ ಕಾಲಂ, ಚಿತ್ರನಟಿ ಉಮಾಶ್ರೀ ಅವರ ಬೆಂಕಿ ಬೆಡಗು, ಹೀಗೆ ಮಹಿಳೆಯರ ಆತ್ಮಕಥೆಗಳಲ್ಲಿನ ದುಃಖ ದುಮ್ಮಾನಗಳು, ಅವುಗಳನ್ನು ಅವರು ಮೀರುವ ಬಗೆ ನನ್ನನ್ನು ಆಶ್ಚರ್ಯಚಕಿತಳಾಗಿಸುತ್ತದೆ. ಈ ಎಲ್ಲ ಆತ್ಮಕಥೆಗಳಲ್ಲಿ ನನ್ನನ್ನು ಅತ್ಯಂತ ಕಾಡಿದ್ದು ಎಂದರೆ ಬಿ ಜಯಶ್ರೀ ಅವರ ಆತ್ಮಕಥೆ ಕಣ್ಣಾಮುಚ್ಚೆ ಕಾಡೇಗೂಡೆ. ಈ ಪುಸ್ತಕದ ಶೀರ್ಷಿಕೆಯಿಂದ ಹಿಡಿದು ಕೊನೆಯ ಘಟ್ಟದವರೆಗೆ ಒಂದು ಅದ್ಭುತ ನಾಟಕ ನೋಡಿದ ವಿಸ್ಮಿತ ಬಾಲಕಿಯಂತೆ, ಒಂದು ಘನತವೆತ್ತ ವ್ಯಕ್ತಿತ್ವದೆದುರು ಮಂಡಿಯೂರಿ ಕುಳಿತ ವಿದ್ಯಾರ್ಥಿಯಂತೆ ನನ್ನ ಚಿತ್ತ ಕಲಕಿಬಿಟ್ಟ ಪುಸ್ತಕ ಇದು. ಪ್ರಖ್ಯಾತ ರಂಗನಟಿ ಬಿ ಜಯಶ್ರೀ ಅವರು ಹೆಚ್ಚಿನವರಿಗೂ ಪರಿಚಿತರು. ಅವರ ನಾಗಮಂಡಲ ಸಿನಿಮಾದ ಕುರುಡವ್ವ ಪಾತ್ರದ ಅಭಿನಯವನ್ನು ನಾವೆಲ್ಲ ಕಣ್ತುಂಬಿಕೊಂಡಿದ್ದೇವೆ. ಅದೇ ರೀತಿ ಅವರ ಸಾವಿರ ದಶರಣ್ಣವ್ವ ಕರಿಮಾಯಿತಾಯೆ ಈ ಹಾಡು ಕೇಳಿ ರೋಮಾಂಚಗೊಳ್ಳದವರು ಇರಲಾರರು. ಅದೇ ರೀತಿ ನನ್ನ ಪ್ರೀತಿಯ ಹುಡುಗಿ ಸಿನಿಮಾದ ಕಾರ್ ಕಾರ್ ಕಾರ್ ಎಲ್ ನೋಡಿ ಕಾರ್ ಕೂಡ. ಕಣ್ಣಾಮುಚ್ಚೆ ಕಾಡೆಗೂಡೆಯನ್ನು ನಿರೂಪಿಸಿದವರು ಪ್ರೀತಿ ನಾಗರಾಜ್. ಸ್ಪಂದನ ನಾಟಕ ತಂಡದ ಸದಸ್ಯೆಯಾಗಿ ಬಿ ಜಯಶ್ರೀಯವರೊಂದಿಗೆ 15ಕ್ಕೂ ಹೆಚ್ಚು ವರ್ಷಗಳ ಕಾಲ ಒಡನಾಟ ಹೊಂದಿದವರು ಅವರು. ಪ್ರೀತಿ ನಾಗರಾಜ್ ಅವರು ಜಯಶ್ರೀಯವರ ಮಾತುಗಳನ್ನು, ಸ್ಮೃತಿಗಳನ್ನು ಅತ್ಯಂತ ಹೃದಯಸ್ಪರ್ಶಿಯಾಗಿ ನಿರೂಪಿಸಿದ್ದಾರೆ. ಬಿ ಜಯಶ್ರೀಯವರು ಅತಿ ಶ್ರೀಮಂತ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದವರು. ಗುಬ್ಬಿವೀರಣ್ಣನವರ ಮೊಮ್ಮಗಳಾಗಿ ಜನಿಸಿದ ಅವರು ರಂಗಭೂಮಿಯ ವೈಭವದ ದಿನಗಳನ್ನು, ಅಂತೆಯೇ ಅದರ ಅತಂತ್ರ ಸ್ಥಿತಿಗಳನ್ನು, ಸ್ಥಿತ್ಯಂತರಗಳನ್ನು ಅವುಗಳ ಸೂಕ್ಷ್ಮ ಮಜಲುಗಳೊಂದಿಗೆ ಕಂಡು ಅನುಭವಿಸಿದವರು. ಹೀಗಾಗಿಯೇ ಈ ಆತ್ಮಕಥೆ ನಾವು ಇದುವರೆಗೆ ಕಂಡಿರದ ಹೊಸದೊಂದು ಜಗತ್ತನ್ನು ಪರಿಚಯಿಸುತ್ತದೆ. ತಮ್ಮೆಲ್ಲ ಸಂಕಷ್ಟಗಳನ್ನು ಬದಿಗಿಟ್ಟು ಈ ರಂಗನಟರು ಪ್ರೇಕ್ಷಕ ಪ್ರಭುವಿಗೆ ಎಷ್ಟು ಬದ್ಧರಾಗಿದ್ದರು ಎನ್ನುವುದನ್ನು ಈ ಪುಸ್ತಕ ತಿಳಿಸುತ್ತದೆ. ಉದಾಹರಣೆಗೆ, ಜಯಶ್ರೀಯವರ ತಾಯಿ ಮಾಲತಿಯವರು ವಿದ್ಯುತ್ ಶಾಕಿಗೆ ಒಳಗಾಗಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಸಮಯ, ಆಕೆ ಸೀತೆಯ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದರಂತೆ. ಕರೆಂಟ್ ಹೋದ ಕಾರಣ ಆಕೆಯ ಕಾಲುಗಳಿಗೆ ಲೈವ್ ವೈರ್ ಸುತ್ತಿಕೊಂಡು ಆಕೆ ಎರಡೂ ಕಾಲುಗಳ ಸ್ವಾಧೀನ ಕಳೆದುಕೊಂಡರು. ರಂಗದ ಹಿಂದೆ ಆಕೆ ನೋವಿನಿಂದ ಒದ್ದಾಡುತ್ತಿದ್ದರೆ ಬೇರೊಬ್ಬ ಪಾತ್ರಧಾರಿ ನಾಟಕ ಮುಂದುವರಿಸಿದರಂತೆ. ಯಾವುದೇ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಶೋ ರದ್ದು ಮಾಡುವ ಪ್ರಶ್ನೆಯೇ ಇರಲಿಲ್ಲ. ಅದೇ ರೀತಿ ಜಯಶ್ರೀಯವರು ದೆಹಲಿಯ ಎನ್ಎಸ್ಡಿಯಲ್ಲಿ ಕಲಿಯುತ್ತಿದ್ದಾಗ ಅವರ ತಾತ ನಿಧನರಾದ ವಾರ್ತೆ ತಲುಪುತ್ತದೆ. ಜಯಶ್ರೀಯವರಿಗೆ ಅಷ್ಟು ದೂರದಿಂದ ಬರಲಾಗುವುದಿಲ್ಲ. ಈ ರೀತಿ ಅನೇಕ ದುಃಖಗಳನ್ನು, ಕಾರ್ಪಣ್ಯಗಳನ್ನು ಎದುರಿಸುತ್ತಲೇ ಅವರು ಬೆಳೆದ ದಾರಿ ಇದೆಯಲ್ಲ, ಅದೇ ಅವರನ್ನು ಗಟ್ಟಿಗೊಳಿಸಿತು ಎನ್ನಬಹುದು. ಆಕೆಯ ಆತ್ಮಸ್ಥೈರ್ಯ ಹಿರಿದು. ಒಂದು ಸಲ ದೆಹಲಿಯಲ್ಲಿ ಮಂಥರ ನಾಟಕದ ಸಂದರ್ಭದಲ್ಲಿ ಆಕೆಗೆ ಹೃದಯ ಬೇನೆ ಕಾಣಿಸಿಕೊಂಡಿತು. ಡಾಕ್ಟರ್ ಅವರು ಕೂಡಲೇ ಆಂಜಿಯೋಗ್ರಫಿ ಮಾಡಬೇಕೆಂದು ಹೇಳಿದರೂ ಲೆಕ್ಕಿಸದೆ ಅವರು ಆ ಶೋವನ್ನು ಪೂರ್ಣಗೊಳಿಸಿದರು. ಇದು ರಂಗಭೂಮಿಗೆ ಅವರ ಬದ್ಧತೆ. ಅವರ ಇನ್ನೊಂದು ವೈಶಿಷ್ಟ್ಯತೆ ಅವರು ಜಾನಪದವನ್ನು ಕಲೆಯೊಂದಿಗೆ ಬೆಸೆಯುವ ರೀತಿ. ರಂಗಭೂಮಿ ಬಿಟ್ಟು ಬೇರೆ ಬದುಕೇ ಇಲ್ಲ ಎನ್ನುವಷ್ಟು ಅವರು ರಂಗಭೂಮಿಯಲ್ಲಿ ಲೀನವಾಗಿ ಬಿಟ್ಟಿದ್ದಾರೆ. ಪದ್ಮಶ್ರೀ ಸೇರಿದಂತೆ ಅವರಿಗೆ ಸಂದ ಪ್ರಶಸ್ತಿಗಳು ಹಲವಾರು. ಹಾಗಿದ್ದರೂ ಅವರು ಉಸಿರಾಡುವುದು ಕಲೆಯನ್ನು, ರಂಗಭೂಮಿಯನ್ನು. ತಾಯಿ, ಲಕ್ಷ್ಮಾಪತಿಯ ಕತೆ, ಕರಿಮಾಯಿ ಅವರ ಜೀವನ ಪಥವನ್ನೇ ಬದಲಿಸಿದ ನಾಟಕಗಳು. ಒಂದು ಆತ್ಮಕಥೆಯಾಗಿ ಕಣ್ಣಾಮುಚ್ಚೆ ಕಾಡೇಗೂಡೆ ಅದರಲ್ಲಿನ ಸತ್ವಯುತ ನಿರೂಪಣೆಯಿಂದ, ಹೋರಾಟದ ಛಲದಿಂದ, ಅಪ್ಪಟ ಮಾನವೀಯ ಮೌಲ್ಯಗಳುಳ್ಳ ವ್ಯಕ್ತಿಯೊಬ್ಬರು ತಮ್ಮ ತಲ್ಲಣಗಳನ್ನು

ಮೀರುವ ಸಂಘರ್ಷದಿಂದ ನಮಗೆ ಆಪ್ತವಾಗುತ್ತದೆ. ಸೋಲಿನ ಕತ್ತಲೆಯನ್ನು, ಅವಮಾನದ ಬೇಗುದೆಯನ್ನು ಆ ಹೆಣ್ಣು ಮಗಳು ಮೀರಿದ ಬಗೆ ಇದೆಯಲ್ಲ, ಅದೇ ಅವರನ್ನು ದಂತಕಥೆಯಾಗಿಸುತ್ತದೆ. ತಮ್ಮ ಮೇಲಾದ ದೌರ್ಜನ್ಯವನ್ನು ಅವರು ತಣ್ಣಗೆ ನಿರೂಪಿಸುತ್ತಾರೆ. ಅವರ ತಾಯಿ ಆಸ್ಪತ್ರೆಯಲ್ಲಿರುವಾಗ ರಾತ್ರಿ ಯಾರೋ ವ್ಯಕ್ತಿ ತನ್ನ ಮೇಲೆರಗಿದಂತೆ ಅವರಿಗೆ ಅನಿಸುತ್ತಿತ್ತಂತೆ. ಆಮೇಲೆ ಅದು ತನ್ನ ಮಲ್ಲತಂದೆ ಬಸವರಾಜು ಎಂದು ಅವರಿಗೆ ಸ್ಪಷ್ಟವಾಯಿತು. ಆದರೆ ಇದನ್ನು ಆಕೆ ಯಾರೊಂದಿಗೂ ಹೇಳಿಕೊಳ್ಳುವುದಿಲ್ಲ, ತನ್ನನ್ನು ಯಾರು ನಂಬಲಾರರು ಎಂದು ಆ ಎಳೆ ವಯಸ್ಸಿನಲ್ಲಿಯೇ ಆಕೆಗೆ ವೇದ್ಯವಾಗಿತ್ತು. ಬಹುಶಃ ತಾನೊಂದು ಸುಲಭಕ್ಕೆ ಸಿಗುವ ಹೆಣ್ಣು ದೇಹ ಎಂದು ಆತ ಅಂದುಕೊಂಡಿದ್ದರೂ ಸಾಕು ಎಂದು ಕರುಳು ಕುಯ್ಯುವಂತೆ ಆಕೆ ಬರೆಯುತ್ತಾರೆ. ಅದೂ ಅಲ್ಲದೆ ಈ ಬಸವರಾಜು ಅವರನ್ನೇ ತಂದೆ ಎಂದು ಒಪ್ಪಿಕೊಳ್ಳಬೇಕೆಂದು ಅವರ ತಾಯಿ ಮಾಲತಮ್ಮನವರು ಜಯಶ್ರೀವರನ್ನು ಒತ್ತಾಯಗೊಳಿಸುತ್ತಿದ್ದರಂತೆ. ತಮ್ಮ ಸ್ವಂತ ತಂದೆ ಸಿ ರಾಜಣ್ಣ ಅವರ ಬೇಜವಾಬ್ದಾರಿಯಿಂದ, ತನ್ನ ತಾಯಿ ಅವರಿಂದ ವಿಚ್ಛೇದನ ಪಡೆದಿದ್ದರಿಂದ ತನಗೆ ಈ ಗತಿ ಬಂತೆಂದು ಅವರು ಅನೇಕ ಸಲ ದುಃಖಿಸಿದ್ದರಂತೆ. ಕಾಕತಾಳೀಯವಾಗಿ ಜಯಶ್ರೀಯವರ ಮೊದಲ ಗಂಡನ ಹೆಸರು ರಾಜಣ್ಣ ಆಗಿತ್ತು, ಹಾಗೂ ಅವರ ವೈವಾಹಿಕ ಜೀವನವೂ ವಿಚ್ಛೇದನದಲ್ಲಿ ಕೊನೆಗೊಂಡಿತ್ತು. ಈ ರಾಜಣ್ಣ ಅವರು ಅತ್ಯಂತ ಅವಿವೇಕಿ, ಸೋಮಾರಿಯಾಗಿದ್ದು ಅನುಮಾನದ ವ್ಯಕ್ತಿಯಾಗಿದ್ದರು. ಅವರ ಮಗು ಸುಷ್ಮಾ ಎಳೆಯ ಮಗುವಾಗಿದ್ದಾಗ ಹಾಲಿಗೆ ಬೇಕಾದ ಕಾಸು ಕೂಡ ಆತ ಕೊಡುತ್ತಿರಲಿಲ್ಲವಂತೆ. ಈ ಸಂದರ್ಭ ಅವರು ತಾನು ದೆಹಲಿಯಲ್ಲಿ NSDಯಲ್ಲಿ ಕಲಿಯುತ್ತಿದ್ದಾಗಿನ ಸಹಪಾಠಿಯ ಬಗ್ಗೆ, ತನ್ನನ್ನು ಮದುವೆಯಾಗಲೆಂದು ಆತ ಬಯಸಿದ್ದರೂ ತಮ್ಮ ತಾತ ಒಪ್ಪದ ಕಾರಣ ಕೇವಲ ಸ್ನೇಹಿತರಾಗಿ ಮುಂದುವರಿದ ಬಗ್ಗೆ ಬರೆಯುತ್ತಾರೆ. ಹೀಗಿದ್ದರೂ ಕಲೆಯ ವಿಷಯದಲ್ಲಿ ಜಯಶ್ರೀಯವರು ಅದೃಷ್ಟವಂತರು. ದೆಹಲಿಯಲ್ಲಿ ಅಲ್ಕಾಜಿಯಂತಹ ಮೇರು ಗುರುವಿನಿಂದ ಅವರು ಕಲಿತರು. ಓಂಪುರಿ, ನಾಸಿರುದ್ದೀನ್ ಶಾರಂತಹ ನಟರು ಅವರ ಸಹಪಾಠಿಗಳಾಗಿದ್ದರು. ಇನ್ನು ಗುಬ್ಬಿ ಕಂಪನಿಯಲ್ಲಿ ತನ್ನ 4ನೇ ವಯಸ್ಸಿನಿಂದಲೇ ಅವರು ವೇದಶಿಶು, ಭಕ್ತ ಪ್ರಹ್ಲಾದ ಹೀಗೆ ಪಾತ್ರಗಳನ್ನು ಮಾಡುತ್ತಿದ್ದರು. ಕಂಪನಿಯ ವೈಭವದ ಸೀನರಿಗಳು, ಒಂದಿಡೀ ರೈಲು ವ್ಯಾಗನ್ನಲ್ಲಿ ತನ್ನ ಪರಿಕರಗಳನ್ನು ಹೊತ್ತೊಯ್ಯುವ ಸಂಭ್ರಮ, ಮದುವೆ ಮನೆಯಂತೆ ಸಾರು, ಹುಳಿ, ಮುದ್ದೆ, ಮಸೊಪ್ಪು ಎಂದೆಲ್ಲ ರುಚಿ ರುಚಿಯಾಗಿ ಮಾಡುತ್ತಿದ್ದ ಅಡುಗೆ, ಹೀಗೆ ಅವರ ಬಾಲ್ಯ ಸಮೃದ್ಧವಾಗಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೇಕ್ಷಕರನ್ನು ರಂಜಿಸುವುದೇ ತಮ್ಮ ಗುರಿ ಎಂದು ಗುಬ್ಬಿ ವೀರಣ್ಣ ಅವರು ಬಲವಾಗಿ ನಂಬಿದ್ದರು. ನಾಟಕದ ಹಿಂದಿನ ಸಾಲಿನವರಿಗೂ, ಅಂದರೆ 4ನೇ 8ನೇ ಕೊಟ್ಟವರಿಗೂ ಧ್ವನಿ ಕೇಳಬೇಕೆಂದು ಕಲಾವಿದರು ತಾರಸ್ಥಾಯಿಯಲ್ಲಿ ಮಾತನಾಡುವುದು, ಹಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಿದ್ದರು. ಗುಬ್ಬಿ ಕಂಪನಿ ತನ್ನ ನಾಟಕಗಳಾದ ಸದಾರಮೆ, ದಶಾವತಾರ, ಕುರುಕ್ಷೇತ್ರಗಳಿಗೆ ಅತಿ ಪ್ರಸಿದ್ಧವಾಗಿತ್ತು. ಅದೂ ಅಲ್ಲದೆ ರಾಜಕುಮಾರ್, ವೈಶಾಲಿ ಕಾಸರವಳ್ಳಿ, ನರಸಿಂಹಮೂರ್ತಿ ಹೀಗೆ ಚಲನಚಿತ್ರ ದಿಗ್ಗಜರನ್ನು ಕಡೆದ ಸಂಸ್ಥೆ ಅದಾಗಿತ್ತು. ತಮ್ಮ ವಿದ್ಯಾಭ್ಯಾಸ PUCಗೆ ಸೀಮಿತವಾದ ಬಗ್ಗೆ ಬಿಜಯಶ್ರೀಯವರಿಗೆ ಅಪಾರ ವೇದನೆ. ಕಂಪನಿಯ ತಿರುಗಾಟದಿಂದಾಗಿ 7ನೇ ಕ್ಲಾಸ್ನವರೆಗೂ ಅವರು ನಿಯಮಿತವಾಗಿ ಕಲಿತಿರಲಿಲ್ಲ. ಆ ನಂತರ ಗುಡ್ ಶೆಫರ್ಡ್ ಕಾನ್ವೆಂಟ್ ಹಾಗೂ ಮಹಾರಾಣಿ ಕಾಲೇಜಿನಲ್ಲಿ ಹೇಗೋ ಮಧ್ಯಂತರಗಳೊಂದಿಗೆ ಕಲಿಕೆಯನ್ನು ಪೂರೈಸಿದರು. ತಮ್ಮ ಬಾಲ್ಯದಲ್ಲಿಯೇ ಬಣ್ಣದ ಬದುಕು ಕೆಲವೊಂದು ಮುಗ್ಧ ಸುಖಗಳನ್ನು ತನ್ನಿಂದ ಕಸಿದುಕೊಂಡಿತು ಎಂದು ಅವರು ನೋವಿನಿಂದ ಹೇಳುತ್ತಾರೆ. ಬಹುಶಃ ಕಲಾವಿದರ ಬದುಕೇ ಹೀಗೇನು. ಅವರ ಮಲತಂಗಿ ಪದ್ಮಶ್ರೀಗೆ ಸರಿಯಾದ ವಿದ್ಯಾಭ್ಯಾಸ ಸಿಕ್ಕಿತ್ತು. ಆ ಕಾಲಕ್ಕೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿತ್ತಂತೆ. ಹೀಗಿದ್ದರೂ ರಂಗಭೂಮಿ ಬಗ್ಗೆ ಜಯಶ್ರೀ ಅವರಿಗೆ ಅಪಾರವಾದ ಪ್ರೀತಿ. ರಂಗಭೂಮಿ ನನಗೆ ಮೊದಲು ಕಂಡದ್ದು ಆಟದ ಸ್ಥಳವಾಗಿ, ಅಲ್ಲಿ ನನ್ನನ್ನು ನಾನು ಕಳೆದುಕೊಂಡಿದ್ದೇನೆ, ಮತ್ತೆ ಮತ್ತೆ ಕಂಡುಕೊಂಡಿದ್ದೇನೆ ಎಂದು ಜಯಶ್ರೀ ಅವರು ಹೇಳುತ್ತಾರೆ. ಈ ಪುಸ್ತಕ ನನಗೆ ಇಷ್ಟವಾಗಲು ಒಂದು ಕಾರಣ ಜಯಶ್ರೀ ಅವರು ತನ್ನ ಒಳಬಾಳನ್ನು ನೋಡಿಕೊಂಡ ರೀತಿ. ತಮ್ಮ ನೋವು ನಲಿವುಗಳನ್ನು ಒಂದು ರೀತಿಯ ನಿರ್ಲಿಪ್ತಿಯಿಂದ ಅವರು ನಿವೇದಿಸುತ್ತಾ ಹೋಗುತ್ತಾರೆ. HS ವೆಂಕಟೇಶಮೂರ್ತಿಯವರು ಹೇಳುವಂತೆ ಆತ್ಮಕಥೆ ಎಂದರೆ ತನ್ನನ್ನು ತಾನೇ ತಿಳಿಯುವುದಕ್ಕಾಗಿ ಬರೆಯುವ ಒಳಬಾಳಿನ ಕಥೆ. ಆತ್ಮಕಥೆ ಎಂದರೆ ತನ್ನನ್ನು ತಾನೇ ತಿಳಿಯುವುದಕ್ಕಾಗಿ ಬರೆಯುವ ಒಳಬಾಳಿನ ಕಥೆ. ಹಾಗಾಗಿಯೇ ಆತ್ಮಕಥನಕ್ಕೆ ಒಂದು ರೀತಿಯ ಆಧ್ಯಾತ್ಮದ ಸ್ಪರ್ಶ ಉಂಟಾಗಿ ಬಿಡುತ್ತದೆ. ಈ ಆತ್ಮಕಥೆಯಲ್ಲಿ ಕಂಡುಬರುವ ಜಯಶ್ರೀ ಅವರ ವ್ಯಕ್ತಿತ್ವ ವಿಶಿಷ್ಟವಾದುದು. ತಮ್ಮ ಜೀವನದಲ್ಲಿನ ತಿರುವುಗಳಿಗೆ ಅವರು ಯಾರನ್ನೂ ದ್ವೇಷಿಸುವುದಿಲ್ಲ, ಯಾವುದರ ಬಗ್ಗೆಯೂ ಹಳಹಳಿಕೆ ಇಲ್ಲ. ಇನ್ನು ಕಲಾವಿದರ ಬದುಕಿನ ಅಭದ್ರತೆಗಳು ಹಲವಾರು. ಒಂದು ಕಡೆ ವಿಚ್ಛೇದನ, ಇನ್ನೊಂದು ಕಡೆ ಎಳೆ ಮಗು, ವೀಲ್ಚೇರ್ನಲ್ಲಿರುವ ತಾಯಿ, ಹೀಗೆ ದುಡ್ಡಿಗೋಸ್ಕರ ಅವರು ಕಷ್ಟಪಡಬೇಕಾಗಿತ್ತು. ಅನೇಕ ಅವಕಾಶಗಳಿಗೆ ಅವರು ಪ್ರಯತ್ನಿಸಿದರು. ಮುಂದೆ ಅನೇಕ ಥಿಯೇಟರ್ ವರ್ಕ್ಶಾಪ್ಗಳಲ್ಲಿ ಡಬ್ಬಿಂಗ್, ಆಕಾಶವಾಣಿಯಲ್ಲಿ ಅನೌನ್ಸರ್, ಹೀಗೆ ದುಡಿಮೆಯ ಅವಕಾಶಗಳನ್ನು ಅವರು ಗಳಿಸಿಕೊಂಡರು. ಮಾಧವಿ, ಗಾಯತ್ರಿ, ಜಯಪ್ರದಾ, ಅಂಬಿಕಾ, ಸುಮಲತಾ ಹೀಗೆ ಅನೇಕ ನಟಿಯರಿಗೆ ಅವರು ಧ್ವನಿ ಇತ್ತಿದ್ದಾರೆ. ಒಟ್ಟು 14 ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ. 20 ಸಿನಿಮಾಗಳಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದರು. 9 ಸಿನಿಮಾಗಳಿಗೆ ಹಿನ್ನೆಲೆ ಗಾಯನವಿತ್ತಿದ್ದಾರೆ. ಸ್ಪಂದನ ನಾಟಕ ತಂಡಕ್ಕೆ ಸೇರಿದ ನಂತರ ಗುಬ್ಬಿ ಕಂಪನಿಯ ಸದಾರಮೆಯಂತಹ ನಾಟಕಗಳನ್ನು ಮರಳಿ ರಂಗಕ್ಕೆ ತಂದರು.
ಅವರ ಜೀವನದ ಕಡುಕಷ್ಟು ಸಂದರ್ಭಗಳಲ್ಲಿ ಜೊತೆಯಾಗಿ ನಿಂತು

0: ಆನಂದರಾಜು ಅವರನ್ನು ಅವರು ಎರಡನೆಯ ವಿವಾಹವಾದರು. ತಮ್ಮ ಪುತ್ರಿ ಸುಷ್ಮಾ ಅವರೊಂದಿನ ಬಿರುಕಿನ ಬಗ್ಗೆಯೂ ಅವರು ನೋವಿನಿಂದ ಹೇಳಿಕೊಳ್ಳುತ್ತಾರೆ. ನಟನ, ಸ್ಪಂದನ, ಬೆನಕ ಹೀಗೆ ಅನೇಕ ನಾಟಕ ತಂಡಗಳಲ್ಲಿ ಭಾಗವಹಿಸಿದ ಜಯಶ್ರೀಯವರಿಗೆ ಖ್ಯಾತಿ ತಂದುಕೊಟ್ಟ ನಾಟಕಗಳು ಕರಿಮಾಯಿ ಹಾಗೂ ಲಕ್ಷ್ಮಾಪತಿಯ ಕಥೆ. ಮಾಸ್ಕೋದಲ್ಲಿ ಕೂಡ ಅವರು ಪ್ರದರ್ಶನವಿಟ್ಟಿದ್ದಾರೆ. ಒಟ್ಟು 9 ಕಂಪನಿ ನಾಟಕಗಳು ಹಾಗೂ 30 ಹೆಚ್ಚು ಹವ್ಯಾಸಿ ನಾಟಕಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಇನ್ನು ಅವರಿಗೆ ಸಂದ ಪ್ರಶಸ್ತಿಗಳು 10 ಹಲವು. ಅದರಲ್ಲಿ ರಂಗಭೂಮಿ ಕೆಲಸಕ್ಕೋಸ್ಕರ ಲಕ್ನೋ ಸರ್ಕಾರ ನೀಡಿದ ಸಫ್ದರ್ಜಂಗ್ ಪ್ರಶಸ್ತಿಯನ್ನು ಅವರು ಅಭಿಮಾನದಿಂದ ನೆನೆಸಿಕೊಳ್ಳುತ್ತಾರೆ. ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಅವರಿಗೆ ಲಭಿಸಿದೆ. ಅವರ ಹರಿವು ವಿಸ್ತಾರವಾದಂತೆ ವಿದೇಶ ಪ್ರವಾಸ, ದುಡ್ಡು, ಖ್ಯಾತಿ ಹೀಗೆ ಜೀವನದ ಎಲ್ಲಾ ಯಶಸ್ಸು ಅವರಿಗೆ ದಕ್ಕಿತು. ಸ್ಪಂದನ ತಂಡದಿಂದ ಕೈರೋ, ತಾಷ್ಕೆಂಟ್ಗೆ ಕೂಡ ಅವರು ಹೋಗಿದ್ದರು. ಹಾಗೂ ಅವರ ಲಕ್ಷ್ಮಾಪತಿ ರಾಜನ ಕತೆ ತನ್ನ ಜಾನಪದೀಯ ಅಂಶಗಳಿಂದ ಅವರ ಮನಸೂರೆಗೊಂಡಿತು. ಅವರು ಎಂಪಿಯಾಗಿ ರಾಜ್ಯಸಭೆಗೆ ಕೂಡ ನಾಮನಿರ್ದೇಶನಗೊಂಡಿದ್ದರು. ಅಲ್ಲಿ ಅರುಣ್ ಜೇಟ್ಲಿಯಂತಹ ನಾಯಕರ ತೂಕದ ಮಾತುಗಳಿಂದ ತಾನು ಬಹಳಷ್ಟು ಕಲಿತೆ ಎಂದು ವಿನಮ್ರವಾಗಿ ಹೇಳಿಕೊಳ್ಳುತ್ತಾರೆ. ಈ ಪುಸ್ತಕದ ಕೊನೆಯ ಭಾಗದಲ್ಲಿ ಅವರು ಬರೆದ ಬಿಡಿಲೇಖನಗಳು ಹಾಗೂ ಅವರು ಪದ್ಮಶ್ರೀ, ಶಿವರಾಮ ಕಾರಂತ ಪ್ರಶಸ್ತಿ ಸ್ವೀಕರಿಸುವ ಛಾಯಾಚಿತ್ರಗಳು, ಅಂತೆಯೇ ಅವರ ಬಾಲ್ಯಕಾಲದ ನಾಟಕದ ಚಿತ್ರಗಳು ಇವೆ. ಕೊನೆಯದಾಗಿ, ಕಲೆ ಎಲ್ಲರ ಹೃದಯಗಳನ್ನು ತಟ್ಟುತ್ತದೆ ಎನ್ನುವುದು ಜಯಶ್ರೀಯವರ ಅಂತರಾಳದ ಮಾತು. ತನ್ನ ಕೊನೆಯುಸಿರು ರಂಗಭೂಮಿಯಲ್ಲೇ ಹೋಗಬೇಕೆನ್ನುವುದು ಅವರ ಆಸೆ. ಒಂದು ಜೀವಂತ ದಂತಕಥೆಯಂತೆ, ಸ್ತ್ರೀ ಚೈತನ್ಯದ ಹೋರಾಟದ ಕೆಚ್ಚಿನ ಪ್ರತೀಕದಂತೆಯೇ ಬಿ ಜಯಶ್ರೀಯವರು ನನಗೆ ಗೋಚರಿಸುತ್ತಾರೆ. ಒಟ್ಟಂದದಲ್ಲಿ ಕಣ್ಣಾಮುಚ್ಚೆ ಕಾಡೇಗೂಡೆ ಅಂಚಿಗೆ ತಳ್ಳಲ್ಪಟ್ಟ ಮಹಿಳೆಯರ ಅಂತಸ್ತತ್ವದ ಆಂತರಿಕ ಶಕ್ತಿಯ ಪ್ರತೀಕವಾಗಿ ನಮಗೆ ಸ್ಫೂರ್ತಿ ನೀಡುತ್ತದೆ. ಕೊನೆಯದಾಗಿ, ಮಹಿಳೆಯರ ಆತ್ಮಕಥೆಗಳೆಂದರೆ ಒಂದು ರೀತಿಯ ಸಾಂಸ್ಕೃತಿಕ ಪಠ್ಯ, ಒಂದು ಸಾಮಾಜಿಕ ಟಿಪ್ಪಣಿ ಎಂದೇ ಹೇಳಬಹುದು. ಬಂಗಾಳದ ರಾಸುಂದರಿ ದೇವಿಯವರು ಬರೆದ ಅಮರ್ ಜಿಬಾನ್ ಭಾರತದ ಮೊತ್ತಮೊದಲ ಮಹಿಳಾ ಆತ್ಮಕಥೆ ಎನ್ನಬಹುದು. ನಗುನಗುತ್ತ ನಮ್ಮ ನಿಮ್ಮೊಂದಿಗೆ ಇರುವ ಹೆಣ್ಣು ಮಕ್ಕಳಲ್ಲೂ ಎಷ್ಟೋ ಹೇಳಿಕೊಳ್ಳಲಾಗದ ಕಥೆಗಳಿವೆ. ಹಾಗೂ ಒಂದು ನಿರ್ದಿಷ್ಟ ವಯಸ್ಸಿನ ನಂತರವೇ ಅವುಗಳನ್ನೊಂದು ನಿರ್ದಿಷ್ಟ ಮಾನಸಿಕ ಅಂತರದಿಂದ ಹೇಳಿಕೊಳ್ಳಲು ಸಾಧ್ಯವಾಗುತ್ತದೆ. ನಮ್ಮ ದೇಶದ ಸಾಂಸ್ಕೃತಿಕ ಪರಂಪರೆಯಲ್ಲಿ ಹೆಣ್ಣು ಮಕ್ಕಳನ್ನು ತ್ಯಾಗಮಯಿ ಎಂದೇ ಚಿತ್ರಿಸುತ್ತಾರೆ. ಅವಳಿಗೂ ಕನಸುಗಳಿವೆ, ಬಾನೆತ್ತರ ಹಾರಾಡುವ ಚೈತನ್ಯವಿದೆ ಎಂದು ಗುರುತಿಸುವವರು ಕಡಿಮೆ. ಹೀಗಾಗಿಯೇ ಹೆಣ್ಣು ತನ್ನ ತಾನೇ ಕಂಡುಕೊಂಡು ವಿಕಾಸವಾಗುವ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಮಹಿಳಾ ಸಾಧಕರ ಆತ್ಮಚರಿತ್ರೆಗಳಲ್ಲಿ ನಮಗೆ ಒಂದು ರೀತಿಯ ಪ್ಯಾಟರ್ನ್ ಕಾಣಸಿಗುತ್ತದೆ. ಸಾಧನೆಯ ಹಂಬಲವುಳ್ಳ ಮಹಿಳೆಯರಿಗೆ ಇದು ದೀವಿಗೆಯಾಗಬಲ್ಲದು. ಜಯಶ್ರೀಯವರಿಗೆ ಗಿರೀಶ್ ಕಾರ್ನಾಡ್, ಬಿವಿ ಕಾರಂತ್, ಅಲ್ಕಾಜಿ, ಓಂಪುರಿ ಹೀಗೆ ಅನೇಕರು ಬೆನ್ನೆಲುಬಾಗಿ ನಿಂತರು. ನಮ್ಮ ಜೀವನದಲ್ಲೂ ದಾರಿ ತೋರುವವರಿರುತ್ತಾರೆ. ತಮ್ಮ ಜೀವನದ ತಪ್ಪು ಒಪ್ಪುಗಳನ್ನು ಅನುಭವದ ಮೂಸೆಯಲ್ಲಿ ಈ ಸಾಧಕಿಯರು ಪರಿಭಾವಿಸಿದಂತೆ ನಾವೂ ಬದುಕಿನ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕು. ಇನ್ನು ಮಹಿಳಾ ಆತ್ಮಕಥೆಗಳು ಒಂದು ರೀತಿಯ ಸ್ತ್ರೀವಾದಿ ಬರವಣಿಗೆ. ಮಹಿಳೆಯರ ಅನುಭವಗಳಿಗೂ ಮನ್ನಣೆ ಇದೆ. ಅದು ಪುರುಷರ ಜೀವನ ದೃಷ್ಟಿಗಿಂತ ಭಿನ್ನವಾಗಿರಬಹುದು, ಆದರೆ ಕೀಳಲ್ಲ ಎನ್ನುವುದು ಇಲ್ಲಿನ ಪ್ರತಿಪಾದನೆ. ಸಾಧಾರಣವಾಗಿ ಹೆಣ್ಣು ಮಕ್ಕಳಿಗೆ ರಾಜ್ಯ ಗೆಲ್ಲುವ ಹಪಾಹಪಿ ಇಲ್ಲ. ಅವರ ಪ್ರಥಮ ಆದ್ಯತೆ ಮನೆ, ಸಂಸಾರ ಹೀಗೆಲ್ಲ. ಅದರೊಂದಿಗೆ ಜಗತ್ತನ್ನೂ ದಕ್ಕಿಸಿಕೊಂಡು ಕಷ್ಟಗಳನ್ನು ನೀಲಕಂಠನಂತೆ ಭರಿಸಲು ಸಾಧ್ಯವಿದೆ ಎಂದು ಬಿ ಜಯಶ್ರೀಯವರ ಆತ್ಮಕಥೆ ತೋರಿಸಿಕೊಡುತ್ತದೆ. ಇತ್ತೀಚೆಗೆ ಮೀಟೂ ಅಭಿಯಾನದ ಬಗ್ಗೆ ಮಾತನಾಡುತ್ತಾ ಜಯಶ್ರೀಯವರು ತಮ್ಮ ಬದುಕಿನಲ್ಲೂ ಈ ರೀತಿಯ ಘಟನೆಗಳು ನಡೆದಿವೆ, ಅದನ್ನು ತಾನು ಆತ್ಮಕಥೆಯಲ್ಲಿ ಬರೆದುಕೊಂಡಿದ್ದಾರೆ ಎಂದು ಹೇಳಿದ್ದರು. ಬಿ ಜಯಶ್ರೀಯವರ ಆದ್ಯತೆ ರಂಗಭೂಮಿಗೆ. ನಮ್ಮೆಲ್ಲರಿಗೂ ಬೇರೆ ಬೇರೆ ಆಸಕ್ತಿಯ ಕ್ಷೇತ್ರಗಳಿವೆ, ಸಾಧನೆಯ ಹಸಿವಿದೆ, ಹಾಗೆ ಅಡೆತಡೆಗಳಿವೆ. ಸಾರ್ವಜನಿಕ ಬದುಕು, ವೈಯಕ್ತಿಕ ಬದುಕಿನ ತಾಳಮೇಳಗಳು ಶ್ರುತಿಬದ್ಧವಾಗಿ ಇರಬೇಕಾದ ಅಗತ್ಯವೂ ನಮಗಿದೆ. ಯಾರ ಬದುಕು, ಜೀವನ ವಿಧಾನವು ಸಮಗ್ರವಾಗಿ ತಪ್ಪು ಅಲ್ಲ, ಸರಿಯೂ ಅಲ್ಲ. ಹೀಗಾಗಿ ಸಾಧಕರ ಜೀವನದಲ್ಲಿನ ಅನುಕರಣೀಯ ಅಂಶಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಎನ್ನುವುದೇ ಈ ಲೇಖನದ ಆಶಯ. ಧನ್ಯವಾದಗಳು.
1: ಇದುವರೆಗೆ ನಾ ಮೆಚ್ಚಿದ ಪುಸ್ತಕ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಜಯಶ್ರೀ ಬಿ ಕದ್ರಿ. ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯ ತೂರಿಬಾ, ಗಾಯಕರು ಸಿ ಅಶ್ವಥ್.

ಈಗ ಕೇಳಿ ಎಲ್ಲಿ ಜಾರಿತೋ ಮನವೇ. ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಇನ್ನೊಂದು ರಚನೆ. ಹಾಡಿದವರು ಮೈಸೂರು ಅನಂತಸ್ವಾಮಿ.

0: ಕೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೆರಿಯಡ್ಕದ ಮಧುರ ಮನಸ್ಸು ಮಹಿಳಾ ವೇದಿಕೆಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಮಹಿಳೆಯರಿಂದ ಮಹಿಳೆಯರಿಗಾಗಿ ಮತ್ತು ಸಮಾಜಕ್ಕಾಗಿ ಎಂಬ ಧ್ಯೇಯೋದ್ದೇಶವನ್ನಿರಿಸಿಕೊಂಡ ಮಧುರ ಮನಸ್ಸು ಮಹಿಳಾ ವೇದಿಕೆ ಪೆರಿಯಡ್ಕದ ಸಹೋದರಿಯರ ಎಲ್ಲಾ ಶ್ರೋತೃವೃಂದದವರಿಗೆ ಆತ್ಮೀಯ ಸ್ವಾಗತ.
0: ಕಾರ್ಯಕ್ರಮವನ್ನು ಜನಪದ ಗೀತೆಯೊಂದಿಗೆ ಪ್ರಾರಂಭಿಸೋಣ.

0: ನಾನೊಂದು ಕತೆ ಬರಿಬೇಕು ಅಂತ ಬಹಳ ದಿನದಿಂದ ಯೋಚನೆ ಮಾಡ್ತಾ ಇದ್ದೇನೆ. ಹೇಗೆ ಬರಿಬೇಕು, ಏನು ಬರಿಬೇಕು ಅಂತ ಹೇಳಿ ಎಲ್ಲ ಯೋಚನೆ ಮಾಡಿ ಆಗಿದೆ. ಇನ್ನು ಪುಸ್ತಕದಲ್ಲಿ ಬರೆಯೋದೊಂದೇ ಬಾಕಿ. ಅದಕ್ಕೂ ಎಷ್ಟು ಕಷ್ಟ ಗೊತ್ತುಂಟ? ಹೊರಗಿನಿಂದ ಯಾರಾದ್ರೂ ಬಂದು ಕರೆಯೋದು, ಇಲ್ಲಾಂದ್ರೆ ಫೋನ್ ಬರೋದು, ಅದು ಕಂಪೆನಿಯದು, ಹೀಗೆ ಏನಾದ್ರೂ ತಾಪತ್ರಯ. ಬರಿಲಿಕ್ಕಂತೂ ಆಗ್ಲಿಕ್ಕೇ ಇಲ್ಲ. ಹೇಗಾದ್ರೂ ಸರಿ, ಇವತ್ತು ಬರಿಲೇಬೇಕಂತ ಹೇಳಿ ಹಠ ಮಾಡಿ ಎಲ್ಲ ಕೆಲಸ ಬದಿಗಿಟ್ಟು ಕೂತು ಬರೆದಿದ್ದೇನೆ. ಅಬ್ಬಾ, ಈಗ ನೆಮ್ಮದಿ ಆಯ್ತು. ಇನ್ನು ಸ್ವಲ್ಪ ವಾಕ್ಯ ವ್ಯಾಕರಣ ಎಲ್ಲ ಸರಿ ಮಾಡಬೇಕು. ಅದನ್ನು ಇನ್ನೊಮ್ಮೆ ಪುಸ್ತಕ ತಗೋ ಮಾಡ್ತೇನೆ. ಇದನ್ನು ಎಲ್ಲಿ, ಇಲ್ಲಿ ಟಿವಿ ಶೋಕೇಸ್ ಅಲ್ಲಿ ಇರ್ತೇನೆ. ಮತ್ತೆ ಯೋಚನೆ ಮಾಡುವ.
1: ಶೈಲಾ, ಓ ಶೈಲಜಾ,
0: ಓ
1: ಎಲ್ಲಿದ್ದೀಯಾ?
0: ಯಾರು, ಯಾರದು?
1: ಇದು ನಾನು. ಈ ಬಾಗಿಲು ತೆಗೆದಿಟ್ಟು ಎಲ್ಲಿಗೆ ಹೋಗಿದ್ದಿ ಶೈಲಾ? ಅಡಿಗೆ ಕೋಣೆ ಮೂಲೆಯಲ್ಲಿ ಇದ್ದೀಯಾ ಹೇಗೆ?
0: ಓ ಅತ್ತೆ, ದುರ್ಗತ್ತೆ, ಬನ್ನಿ ಬನ್ನಿ, ಭಾರಿ ಅಪರೂಪ.
1: ಅಪರೂಪ ಅಲ್ಲದೆ ನನಗೆ ಪುರ್ಸೊತ್ತೇ ಇಲ್ಲ. ಅಲ್ಲ, ಇಲ್ಲೇ ಮಾತಾಡಿಸ್ತೀಯಾ? ಅಲ್ಲ, ಬಾಯಾರಿಕೆ ಕೊಡ್ತೀಯ?
0: ಇಲ್ಲ ಅತ್ತೆ, ಬನ್ನಿ ಬನ್ನಿ, ಕೂತುಕೊಳ್ಳಿ, ಶರ್ಬತ್ ಮಾಡಿ ತರ್ತೇನೆ ಈಗಲೇ.
1: ಏ ಶೈಲಾ, ಬರೀ ಶರಬತ್ತಿನಲ್ಲಿ ಮುಗಿಸಬೇಡ, ನಾನು ಊಟಕ್ಕೂ ಇದ್ದೇನೆ.
0: ಆಯ್ತಪ್ಪ, ಅದಕ್ಕೇನು, ನಿಮ್ಗೆ ಪಾಯಸದ ಊಟವೇ ಮಾಡುವ, ಬನ್ನಿ.
1: ಓ, ಡೈನಿಂಗ್ ಟೇಬಲ್ ಬಂದಿದೆ?
0: ಹೌದತ್ತೆ, ಮಕ್ಕಳು ಡೈನಿಂಗ್ ಟೇಬಲ್ ಬೇಕು ಅಂತ ಆಸೆ ಪಟ್ರು, ಅದಕ್ಕೆ ತಂದದ್ದು.
1: ನನಗೆ ಇದೆಲ್ಲ ಆಗುವುದಿಲ್ಲ.
0: ಓ,
1: ದನಗಳು ಬೈಪಣೆಯಿಂದ ಹುಲ್ಲು ತಿಂದ ಹಾಗೆ. ಇದು ಈ ಫ್ರಿಡ್ಜ್ ಹೊಸತ್ತ?
0: ಅಲ್ಲಪ್ಪ, 2-3 ವರ್ಷ ಆಯ್ತು ತಂದು. ಅತ್ತೆ, ನಾವು ಹೊರಗೆ ಸೋಫಾದಲ್ಲಿ ಕೂತುಕೊಂಡು ಮಾತಾಡುವ.
1: ಹೌದೌದು, ಅಲ್ಲಿಗೆ ಹೋಗುವ. ನಿನ್ನ ಅಡಿಗೆ ಕೋಣೆ ಉಂಟಲ್ಲ, ಸಗಣಿ ಸಗಣಿ ವಾಸನೆ ಬರ್ತದೆ.
0: ಅದು ಅತ್ತೆ, ನಮ್ಮದು ಬಯೋಗ್ಯಾಸ್ ನೋಡಿ, ಈ ಅಂಡೆ ಗ್ಯಾಸ್ ಆದ್ರೆ ನಿಮಗೆ ಪೆಟ್ರೋಲ್ ಪೆಟ್ರೋಲ್ ವಾಸನೆ ಬರ್ತದೆ. ನಮ್ಮದು ಬಯೋಗ್ಯಾಸ್ ಆದ ಕಾರಣ ಸಗಣಿ ಸಗಣಿ ವಾಸನೆ ಬರೋದು.
1: ಇರಲಿ, ಶರಬತ್ತು

0: ಎಂತದಿದು ಲಿಂಬೆ ಹುಳಿಯ ಶರಬತ್ತ?
1: ಹೌದು.
0: ಇರ್ಲಿ, ಜೀರ್ಣಕ್ಕೆ ಒಳ್ಳೇದು. ಶೈಲಾ, ಈ ನಿನ್ನ ಟಿವಿ ಇದು ಎಷ್ಟು ಇಂಚಿನದು?
1: ಅದು 48 ಇಂಚು ಅಂತ ಕಾಣ್ತದೆ.
0: ಅಷ್ಟೇಯಾ? ಏ ಚಿಕ್ಕದು ಬಿಡು, ನಮ್ಮಲ್ಲಿ 54 ಇಂಚು ಉಂಟು.
1: ಓ,
0: ಅದು ಎಚ್ ಡಿ. ಎಷ್ಟು ಚಂದ ಕಾಣ್ತದೆ ಗೊತ್ತುಂಟಾ? ಇದರಲ್ಲಿ ಅಷ್ಟು ಚಂದ ಕಾಣ್ಲಿಕ್ಕಿಲ್ಲ.
1: ಅದು ಅತ್ತೇ, ನಮ್ಮಲ್ಲಿ ಟಿವಿ ಹಾಕುದು ಬಾರಿ ಕಡಿಮೆ, ಅದಕ್ಕೆ ಚಿಕ್ಕ ಟಿವಿ ಸಾಕು ಅಂತೇಳಿ.
0: ಏ ಶೈಲಾ, ಬೆಳ್ಳಿ ಎಷ್ಟು ಪಾಪ ಅಲ್ವಾ?
1: ಬೆಳ್ಳಿಯ? ಹಾ ಹಾ ಹಾ, ಹೌದತ್ತೆ ಹೌದು, ಪಾಪ. ಅದಕ್ಕೆ ಹುಷಾರೇ ಇರ್ಲಿಲ್ಲ. ಮೊನ್ನೆ ಡಾಕ್ಟ್ರು ಬಂದಿದ್ರು, ಇಂಜೆಕ್ಷನ್ ಕೊಟ್ಟಿದ್ದಾರೆ. ಈಗ ತೊಂದ್ರೆ ಇಲ್ಲ ಅತ್ತೆ, ಹಾಲು ಸರಿ ಕೊಡ್ತಾಳೆ.
0: ಎಂತ ನೀನು ಹೇಳುದು?
1: ಎಂತ ಬೆಳ್ಳಿ, ಅದೇ ನಮ್ಮ ದನ.
0: ಎಂತ ಶೈಲಾ ನೀನು?
1: ಏನು
0: ನಾನು ಹೇಳಿದ್ದು, ಅದು ಯಾವ್ದೋ ಒಂದು ಧಾರಾವಾಹಿ ಬರ್ತದಲ್ಲ ದೆವ್ವದ್ದು, ಅದರಲ್ಲಿ ಇರುವ ಬೆಳ್ಳಿ.
1: ಓ, ಅದುವಾ? ಈ ಧಾರಾವಾಹಿ ಎಲ್ಲ ನಾನು ನೋಡೋದೇ ಇಲ್ಲ ಅತ್ತೆ.
0: ಓ ಹೌದಾ, ನೀನು ಧಾರಾವಾಹಿ ನೋಡುವ ಕ್ರಮ ಇಲ್ಲ? ಮತ್ತೆ ಎಂತಕ್ಕೆ ನಿನಗೆ ಟಿವಿ? ಅದು ಮಾತ್ರ ಅಲ್ಲ, ಅದರಲ್ಲಿ ಸುಮಾರು ಕಾರ್ಯಕ್ರಮ ಉಂಟು, ಪದ್ಯ ನಾಟಕ.
1: ಓ ಹೌದಾ, ನೀವು ಇಷ್ಟೆಲ್ಲ ಯಾವಾಗ ನೋಡ್ತೀರಿ ಅತ್ತೆ?
0: ಅದ್ದ ನಂಗೆ ರಾತ್ರಿ ಪುರುಸೊತ್ತೇ ಆಗೋದಿಲ್ಲ, ಹಗಲು ನೋಡುದು. ಚಾನಲ್ ಬದಲಾಯಿಸಿ ಬದಲಾಯಿಸಿ ನೋಡ್ತೇನೆ.
1: ಓಹೋ,
0: ಇವತ್ತು ಶನಿವಾರ ಅಲ್ವಾ, ಹಾಗೆ ನಿನ್ನಲ್ಲಿಗೆ ಬಂದೆ.
1: ಆಗ್ಲಿ, ನೀವು ಬಂದದ್ದು ಭಾರಿ ಖುಷಿ ಆಯ್ತು ನಂಗೆ.
0: ಓ, ಇದೆಂತ ಪುಸ್ತಕ?
1: ಹಾ,
0: ಓ ನೀನು ಕತೆ ಬರೀಲಿಕ್ಕೆ ಶುರು ಮಾಡಿದ್ಯಾ ಹೇಗೆ?
1: ಹಾ ಹಾ, ಹೌದತ್ತೆ, ಅದು ನಾನೇ ಬರ್ದ ಕತೆ. ಓದಿ ಆಯ್ತಾ? ಓದಿ ಹೇಳಿ ಹೇಗುಂಟು ಅಂತೇಳಿ.
0: ಅಯ್ಯೋ ಬಿಡಮ್ಮ,
1: ಯಾಕತ್ತೆ
0: ಇದನ್ನೆಲ್ಲ ಯಾರು ಓದುತ್ತಾರೆ? ನಾನೇನು ಬರೆಯದ್ದ, ಚಿಕ್ಕವಳಿದ್ದಾಗ ಇಂಥದ್ದು ತುಂಬಾ ಗೀಚಿದ್ದೇನೆ.
1: ಓಹೋ,
0: ಈಗ ಪುರ್ಸೊತ್ತಿಲ್ಲ. ಇದೆಲ್ಲ ಉಂಟಲ್ಲ, ಕೆಲಸ ಇಲ್ಲದವರು ಮಾಡುವ ಕೆಲಸ.
1: ಓ ಹಾಗತ್ತೆ, ಸರಿ ನಾನು ಅನ್ನ ಬೆಂದಿದ ಅಂತ ನೋಡ್ತೇನೆ ಆಯ್ತಾ?
0: ಏ ಶೈಲಾ, ಅಡಿಗೆ ಮಾಡುದು ಬೇಜಾರಲ್ವಾ?
1: ಬೇಜಾರ ಎಂತತ್ತೆ, ನಿಮಗೆ ನಿಮ್ಮ ಸೊಸೆ ಅಡಿಗೆ ಮಾಡಿ ಹೋಗ್ತಾಳಲ್ವಾ, ನನಗಾದ್ರೆ ಸೇರು ಸೇರು ಅನ್ನ ಮಾಡ್ಬೇಕು.
0: ಏ ಅವಳ ಎಂತದೋ ಒಂದು ಮಾಡ್ತಾಳೆ ಅಷ್ಟೇ, ನಿನ್ನದು ಯಾವಾಗಲೂ ಮುಗಿಯದ್ದು ಬಿಡು. ಊಟ ಮಾಡೋಣ. ನನಗೆ ಮಾತ್ರ ಮೇಲೆಯೇ ಆದಿತ್ತು ಆಯ್ತಾ?
1: ಓಹೋ,
0: ಹಾ ಮತ್ತೆ ಅದು ಬಿಡು, ಆ ರೆಸ್ಲಿಂಗ್ ಉಂಟಲ್ಲ ನೋಡಲಿಕ್ಕೆ ಎಷ್ಟು ಚಂದ ಅಲ್ವಾ?
1: ರೆಸ್ಲಿಂಗ್? ಅದೆಂತದು? ಈ ಫುಟ್ಬಾಲ್, ಹಾಕಿ, ಕ್ರಿಕೆಟ್ ಅದೆಲ್ಲ ಕೇಳಿದ್ದೇನೆ, ಇದೆಂತ ಹೊಸತ್ತು ನಿಮ್ಮದು?
0: ಅದೇ ಮಾರೈತಿ, ಜಗಳ ಮಾಡುದು, ಕುಸ್ತಿ ಕುಸ್ತಿ,
1: ಓಹೋ
0: ಹಾರುದು,
1: ಬಾಕ್ಸಿಂಗ್ ಬಾಕ್ಸಿಂಗ್. ಹಾ
0: ಎಂತ ನೀನು, ಯಾವುದು ಗೊತ್ತಿಲ್ಲ. ಈಗಿನ ಕಾಲದವಳಾಗಿ ಸ್ವಲ್ಪ ಚುರುಕು ಬೇಕಾಯ್ತಾ? ಸ್ವಲ್ಪ ವಿಷಯ ತಿಳ್ಕ, ಅಪ್ಪು ಡೇಟು ಆಗು ಆಯ್ತಾ?
1: ಡೇಟು?
0: ಅಪ್ಪು ಡೇಟು ಆಗ್ಬೇಕು ಈಗಿನ ಕಾಲದಲ್ಲಿ.
1: ಓಹೋಹೋ, ಅಪ್ಡೇಟ್ ಅಪ್ಡೇಟ್ ನೀವು ಹೇಳೋದು.
0: ಮತ್ತೆ ಅದ್ವೇ ಆಯ್ತು, ಇನ್ನು ನಾನು ಹೊರಡುತ್ತೇನೆ.
1: ಹೊರಡಿ.
0: ಇಲ್ಲಿಂದ ಹೋಗುವಾಗ ಮಕ್ಕಳ ಹಾಡು ಶುರು ಆಗಿರ್ತದೆ, ಒಮ್ಮೆ ಮನೆ ಕಡೆ ಬಾ ಆಯ್ತಾ?
1: ಆಯ್ತತ್ತೆ, ನೀವು ಹೊರಡಿ, ನಾನು ಪುರ್ಸೊತ್ತು ಮಾಡಿಕೊಂಡು ನಿಮ್ಮ ಮನೆಗೆ ಬರ್ತೇನೆ ಆಯ್ತಾ? ಅಪ್ಪ, ಹೇಗಾದ್ರೂ ಹೋದ್ರು, ಇವರಿಗೆ ಪುರ್ಸೊತ್ತೇ ಇಲ್ಲವಂತೆ. 3 ಹೊತ್ತು ಟಿವಿ ಬಿಡದಲ್ಲೇ ಕೂತಿರ್ತಾರೆ. ನಾನು ಹಳ್ಳಿಯವಳಂತೆ ಅಪ್ಡೇಟ್ ಆಗ್ಬೇಕಂತೆ. ಅಲ್ಲ, ನನ್ನ ಹತ್ರವೇ ಇಷ್ಟು ಮಾತಾಡಿದವರು, ಇನ್ನು ಅವರ ಸೊಸೆ ಹತ್ರ ಎಷ್ಟು ಮಾತಾಡ್ಬೇಡ. ನನ್ನ ಕಷ್ಟ ನಂಗೆ ಗೊತ್ತು. ಒಂದು ಕತೆ ಬರೀಬೇಕಾದ್ರೆ ನಾನು ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಮೊದಲ ಆ ಕಥೆಯನ್ನು ಒಲೆಗೆ ಹಾಕಬೇಕು, ಅದನ್ನು ಯಾರು ಓದುದು ಬೇಡ ಈಗ.
2: ಯಾಕೆ ಇಷ್ಟು ಚಂದ ಉಂಟು, ಯಾಕೆ ಒಲೆಗೆ ಹಾಕುದಮ್ಮ?
1: ಓ ನೇನ, ನೀನೇ ಕದನ್ನು ಓದಿದ್ದು? ಕೊಡು ಕೊಡಿಲಿ, ನೀನು ಓದಿ ಆಯ್ತಾ? ಅಷ್ಟು ಚಂದ ಉಂಟಾ? ಹಾ, ಮತ್ತೆ ಅತ್ತೆ ಹೇಳಿದ್ರು ಆ ಕತೆ ಚಂದ ಇಲ್ಲ ಅಂತೇಳಿ.
2: ಆ ತರ್ಲೆ ಅತ್ತೆಯ ವಿಷಯ ಬಿಡಿ, ನನ್ನ ಮೇಲೆ ನಂಬಿಕೆ ಇಲ್ಲದಿದ್ರೆ ವಾಟ್ಸ್ಆಪ್ನಲ್ಲಿ ಫೇಸ್ಬುಕ್ನಲ್ಲಿ ಹಾಕಿ ಎಷ್ಟು ಲೈಕ್ ಬೀಳ್ತದೆ ನೋಡಿ ಬೇಕಾದ್ರೆ.
1: ಬೇಡ ಮಗಳೆ, ಈ ವಾಟ್ಸಪ್ ಬೇಡ, ಫೇಸ್ಬುಕ್ ಬೇಡ, ನೀನು ಒಳ್ಳೇದುಂಟಂತ ಹೇಳಿದೀಯಲ್ಲ, ಅಷ್ಟು ಸಾಕು. ಅದೇನೋ ಸಾಹಿತ್ಯಕ್ಕೆ ಕೊಡ್ತಾರಲ್ಲ ಜ್ಞಾನಪೀಠ ಪ್ರಶಸ್ತಿ, ಅದು ಸಿಕ್ಕಿದಷ್ಟೇ ಸಂತೋಷ.

0: ಆಯ್ತು ಮಗಳೇ, ನಾನು ಕತೆ ಬರ್ದದ್ದು ಸಾರ್ಥಕ.
1: ಗಜಲ್ ಶೈಲಿಯಲ್ಲಿರುವ ಪ್ರಥಮ ಅಕ್ಷರ ಗದಿಂದ ಗಮ್ ಆಗುವಂತೆ ರಚಿಸಿದಂತಹ, ಶಿವನನ್ನು ಭಕ್ತಿಯಿಂದ ಬೇಡುವಂತಹ ಸ್ವರಚಿತ ಕವನ ವೈಶಾಲಿಯಿಂದ. ಗಮನಿಸು ನೀ ಎನ್ನ ಆರಾಧನೆಯ ಸ್ವಾಮಿ, ಗಾರುಡಿಸು ನಾ ಎಲ್ಲೇ ತಪ್ಪಿ ಹೆಜ್ಜೆ ಇರಿಸೆ ಸ್ವಾಮಿ. ಗಿರಿಜಾಪತಿ ನೀ ಬಲ್ಲೆ ನಾನಿನ್ನ, ಗೀಳಾಗಿ ಕಾಡಿದೆ ನಿನ್ನ ಧ್ಯಾನವು ಸ್ವಾಮಿ. ಗುರುತಿಸು ನಿನ್ನ ಮೇಗಣ ಎನ್ನ ಭಕ್ತಿಯ ಗೂಡಲ್ಲಿ, ಎದೆಗೂಡಲ್ಲಿ ನಿನ್ನ ಮನನವೇ ಸ್ವಾಮಿ. ಗೃಹಾವಧಿ ಇರಿಸಿರುವೆಯೊಂದು ಹಣತೆಯ ನಿನಗಾಗಿ, ಗೆರೆ ದಾಟಿ ಬಂದು ಬಿಡೊಮ್ಮೆ ದರ್ಶನ ನೀಡಲು ಸ್ವಾಮಿ. ಗೇಣಿ ಕೇಳದಿರು ನನ್ನ ಭಕ್ತಿಯನೆ ನಿನಗೆರೆವೆ ಧಾರೆ, ಗೈರಿಕೆಯನ್ನುಟ್ಟು ಪ್ರಾಪಂಚಿಕವ ಬಿಟ್ಟಿರುವೆ ಸ್ವಾಮಿ. ಗೊನೆಯೊಂದು ನಿನ್ನ ಹಸಾದವಾಗಲು ಕಾದಿಹುದು, ಗೋಚರಿಸೊಂದು ಬಾರಿ ಧನ್ಯಳಾಗುವೆ ಸ್ವಾಮಿ. ಗೌರಿಯನೊಳಗೊಂಡು ಬಂದು ಬಿಡೆನ್ನೆದುರು, ಗಂಧಾಷ್ಟಕದಿ ಶಾಲ್ಮಲಿಯು ನಿನ್ನ ಪೂಜೆಗ ಇವಳು ಸ್ವಾಮಿ. ಮೂಢನಂಬಿಕೆ ಎಂದು ಹೀಗೆಳೆಯುವುದು ಮತ್ತು ಎಲ್ಲಾ ನಂಬಿಕೆಗಳನ್ನು ಕುರುಡಾಗಿ ಅನುಸರಿಸುವುದು ತಪ್ಪೆಂದು ಸಾಬೀತುಪಡಿಸಲು ನಮ್ಮ ತಂಡದ ಸದಸ್ಯರು ಬಂದಿದ್ದಾರೆ.
2: ಓ ಶೈಲಜಾ, ತೇಜಾಕ್ಷಿ, ಮಲ್ಲಿಕ ನೀವು ಇದ್ದೀರಾ? ಹಾ ಗಿರಿಜಾ ಬನ್ನಿ ಬನ್ನಿ.
3: ಇಲ್ಲೇ ಹತ್ತಿರದಲ್ಲಿ ಒಂದು ಉಪನಯನಕ್ಕೆ ಬರ್ಲಿಕ್ಕಿತ್ತು, ಹಾಗೆ ಆ ಕಾರ್ಯಕ್ರಮ ಮುಗಿಸಿಕೊಂಡು ನಿಮ್ಮ ಮನೆ ಅಡ್ರೆಸ್ ಹೇಗೂ ಗೊತ್ತಿತ್ತಲ್ಲ, ಹಾಗೆ ನಿಮ್ಮನ್ನು ನೋಡಿಕೊಂಡು ಹೋಗುವ, ನಿಮ್ಮ ಮನೆ ನಿಮ್ಮೆ ನೋಡಿಕೊಂಡು ಹೋಗುವ ಅಂತ ಬಂದೆವು.
2: ಅಂತೂ ಈ ನೆಪದಲ್ಲಿ ಆದ್ರೂ ಬಂದಿದ್ದೀರಲ್ಲ, ತುಂಬಾ ಖುಷಿಯಾಯ್ತು. ಕೂತ್ಕೊಳ್ಳಿ, ಬೆಲ್ಲ ನೀರು ತರ್ತೇನೆ.
4: ಈ ನಮ್ಮ ಸೂರ್ಯ ಇದ್ದ ಸಿಟ್ಟೆಲ್ಲ ನಮ್ಮ ಮೇಲೆ ತೀರಿಸಿಕೊಂಡ ಹಾಗುಂಟು, ಅಷ್ಟು ಅನುಬಿಸಿಲು. ಯಪ್ಪಾ ಏನು ಸೆಖೆ. ನೀವೇನಾದ್ರೂ ಕೂಲ್ ಡ್ರಿಂಕ್ಸ್ ಕೊಡ್ತೀರಿ ಅನ್ಕೊಂಡ್ರೆ ಬೆಲ್ಲ ನೀರು ಅಂತಿದ್ದೀರಲ್ಲ ದುರ್ಗಕ್ಕ.
3: ಜಕ್ಷಿ ಅವರು ಬೆಲ್ಲ ನೀರು ಕೊಡಲಿ, ನಿಮಗೆ ಅದರ ಮಹತ್ವ ಗೊತ್ತಿಲ್ಲ ಅಂತ ಕಾಣ್ತದೆ.
2: ಏನು
3: ಬೆಲ್ಲದ ಜೊತೆ ನೀರು ಕುಡಿದರೆ ಬಾಯಾರಿಕೆ ಕಡಿಮೆ ಆಗುತ್ತದೆ,
2: ಹಾಗೆ
3: ಮತ್ತೆ ಆರೋಗ್ಯವೂ ವೃದ್ಧಿಸುತ್ತದೆ. ಬಿಸಿಲಿಗೆ ನಡೆದು ಬಂದಾಗ ದೇಹದಲ್ಲಿ ರಕ್ತದ ಒತ್ತಡ ಏರ್ಪೇರಾಗ್ತದಲ್ಲ, ಆಗ ಬೆಲ್ಲ ತಿಂದು ನೀರು ಕುಡಿದರೆ ದೇಹ ಸಮತೋಲನ ಸ್ಥಿತಿಗೆ ಬರುತ್ತದೆ, ಮತ್ತೆ ಕ್ಯಾಲ್ಸಿಯಂ ಕೂಡ ಹೇರಳವಾಗಿ ದೊರೆಯುತ್ತದೆ.
4: ಓ ಇದರಲ್ಲಿ ಇಷ್ಟೆಲ್ಲ ವಿಷಯ ಉಂಟಂತ ನನಗೆ ಗೊತ್ತೇ ಇರಲಿಲ್ಲ ಶಶಿಯಕ್ಕ.
5: ಹೌದಪ್ಪ ಹೌದು, ಹಿರಿಯರು ಮಾಡಿದ ಕೆಲವೆಲ್ಲ ಆಚರಣೆಗಳು ನಿಜವಾಗಲು ವೈಜ್ಞಾನಿಕವಾಗಿ ಸಾಬೀತಾಗಿದೆ.
2: ಅಲ್ಲ ನಂಗೆ ಈಗ ಇನ್ನೊಂದು ಡೌಟ್ ಉಂಟು.
6: ಹೇಳಿ ಸವಿತಕ್ಕ, ಈ ಬೆಲ್ಲ ನೀರು ಇವತ್ತು ನಮಗೆ ಎಷ್ಟೊಂದು ಮಾಹಿತಿಗಳನ್ನು ತಿಳಿಸಿತ್ತಲ್ವಾ, ಏನು ಡೌಟ್ ನಿಮ್ದು?
3: ಅದು ನಾವು ದೇವರಿಗೆ ಬಾಳೆಹಣ್ಣು ತೆಂಗಿನಕಾಯಿಯನ್ನೇ ಹಾಕಿ ಕೊಡುದು ಅಂತ ನನಗೆ ಇದೊಂದು ದೊಡ್ಡ ಪ್ರಶ್ನೆ ಆಗಿದೆ.
2: ಓ ಅದ್ದ, ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಅತ್ಯಂತ ಪವಿತ್ರ, ಯಾಕೆ ಗೊತ್ತುಂಟ? ಅವುಗಳನ್ನು ತಿಂದ ಮೇಲೆ ಬೀಜಗಳು ಉಳಿಯುವುದಿಲ್ಲ, ಮೊಳಕೆಯೊಡೆಯುವ ಪ್ರಮೇಯವೇ ಇಲ್ಲ.
3: ಅದು ಹೌದು.
2: ಈಗ ನೋಡಿ, ನಿಮಗೆ ಒಂದು ಮಾವಿನ ಹಣ್ಣನ್ನು ಕೊಟ್ಟರೆ ಅದನ್ನು ತಿನ್ನುತ್ತೀರಿ, ಎಂಜಲು ಮಾಡಿ ಬೀಸಾಡಿ ಅದು ಮೊಳಕೆ ಒಡೆದು ಮರವಾಗಿ ಹಣ್ಣು ಕೊಡುತ್ತದೆ.
4: ಅದು ಹೌದು.
2: ಆದರೆ ಬಾಳೆ ಬೀಜದಿಂದ ಎಲ್ಲಿಯಾದ್ರೂ ಮರು ಸೃಷ್ಟಿ ಆಗುತ್ತದೆಯೇ? ಇಲ್ಲ ಅಲ್ಲ. ಹಾಗೆಯೇ ತೆಂಗಿನಕಾಯಿಯನ್ನು ಕೂಡ ತಿಂದು ಎಸೆಯುವ ಹಾಗಿಲ್ಲ, ಇವೆರಡರಲ್ಲೂ ನಾವು ಪ್ರತಿಫಲ ಪಡೆಯುವುದಿಲ್ಲ.
4: ಹೌದು,
2: ಈ ರೀತಿ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕೊಡುವುದೇ ಶ್ರೇಷ್ಠ ಅಲ್ಲವೇ? ಏನ್ ಹೇಳ್ತೀರಿ?
5: ನಿಜ ನಿಜ, ಇದಂತೂ ಮೊದಲು ನಮ್ಮ ತಲೆಗೆ ಹೋಗಿರಲಿಲ್ಲ. ಹಾಗೆ ನನಗೆ ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಪ್ರಶ್ನೆ ಇದೆ.
2: ಏನು?
5: ಅದೇನಂತ ಗೊತ್ತಾ? ನಮಗೆ ನೋಡಿ, ದೇವಸ್ಥಾನದಲ್ಲಿ ಪ್ರಸಾದ ರೂಪವಾಗಿ ಸಿಗುವಂತ ತುಳಸಿ ಎಲೆಯನ್ನು ಕೆಲವರು ಕಣ್ಣಿಗೆ ಮುಟ್ಟಿಸಿ ಕಿವಿಗೆ ಇಟ್ಟುಕೊಳ್ಳುವುದು ಯಾಕೆ ಅಂತ.
7: ಹೌದೌದು, ನನ್ನ ಗಂಡನು ಅದೇ ರೀತಿ ಮಾಡ್ತಾ ಇದ್ರು. ಅದಕ್ಕೆ ನಾನು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ. ಹಾಗೆ ತುಳಸಿ ಎಲೆಯನ್ನು ಕಣ್ಣಿಗೆ ಸ್ಪರ್ಶಿಸಿದರೆ ಕಣ್ಣು ತುರಿಕೆ ವಾಸಿಯಾಗ್ತದೆ ಅಂತ ಹೇಳಿದ್ರು. ಇನ್ನು ಕಿವಿಯಲ್ಲಿಟ್ಟುಕೊಂಡ್ರೆ ಶಬ್ದ ಪಟಲಕ್ಕೆ ಹಾನಿ ತಪ್ಪದೆ ಅಂದ್ರು. ಅದೇ ಕಾರಣಕ್ಕೆ ಎಲ್ಲರೂ ಈ ರೀತಿ ಮಾಡ್ತಿರಬಹುದಲ್ವಾ?
2: ನಿಜ ನಿಜ, ಇದಂತೂ ಒಪ್ಪೋ ಮಾತು. ದುರ್ಗಕ್ಕ, ಒಮ್ಮೆ ಮನೆ ಪೂರ್ತಿ ನೋಡ್ಬೇಕಲ್ಲ. ಅದಕ್ಕೇನಪ್ಪ, ಬನ್ನಿ ನೋಡುವ, ಎಲ್ಲರೂ ಒಳಗೆ ಹೋಗೋಣ.
4: ಬನ್ನಿ ಬನ್ನಿ.
5: ಓ, ನಿಮ್ಮ ರೂಮ್ನಲ್ಲಿ ಎಷ್ಟು ಚೆನ್ನಾಗಿ ಗಾಜಿನ ಬಳೆ ಜೋಡಿಸಿದ್ದೀರಿ. ಇದು ಒಡಿಬಾರ್ದು ಅಶುಭ ಅಂತಾರೆ ಅಲ್ವಾ?
3: ಹೌದು.
5: ಅದ್ಯಾಕೆ ಹಾಗೆ ಹೇಳ್ತಾರೆ ಹಿರಿಯರು? ಎಲ್ಲಾ ಸಂದರ್ಭದಲ್ಲೂ ನಮಗೆ ಗಾಜಿನ ಬಳೆಗಳನ್ನು ರಕ್ಷಣೆ ಮಾಡೋಕೆ ಆಗ್ತದಾ?
3: ಇಲ್ಲಪ್ಪ.
5: ಬಟ್ಟೆ ಒಗೆಯುವಾಗ, ಹುಲ್ಲು ಹೊರುವಾಗ, ಇನ್ನಿತರ ಕೆಲಸ ಮಾಡುವಾಗಲೂ ಬಳೆ ಹೊಡೆದು ಹೋಗಬಹುದು.
4: ಅಷ್ಟು ಮಾತ್ರ ಅಲ್ಲ, ಸಿಟ್ಟು ಬಂದಾಗ ಮಕ್ಕಳಿಗೆ ಎರಡು ಹೊಡೆಯುವಾಗ್ಲೂ ಅದು ಬಳೆ ಹೊಡೆದು ಹೋಗ್ಬಹುದು.
5: ಅದನ್ನೆಲ್ಲ ನಾವು ಅಪಶಕುನ ಅಂತ ಹೇಳೋಕಾಗ್ತದ?
8: ನೋಡಿ ಗಿರಿಜಕ್ಕ, ಬಳೆ ಮತ್ತು ಕನ್ನಡಿ ಇವೆರಡು ಒಡೆದು ಹೋಗಬಾರದು ಅಂತಾರೆ. ಇವೆರಡು ಶುಭ ಸಂಕೇತ. ನಮ್ಮ ಅಜಾಗರೂಕತೆಯಿಂದ ಒಡೆಯಬಾರದು ಎಂಬ ಆಶಯ ಹಿರಿಯರದು. ಯಾಕೆಂದರೆ ಕೈ ಬಳೆ ಒಡೆದರೆ ಕೈಗೆ ಗಾಯಾಗಬಹುದು.
3: ಹೌದು.
8: ಕನ್ನಡಿ ಬಿದ್ದು ಒಡೆದರೆ ಕಾಲಿಗೆ ಹಾನಿಯಾಗಬಹುದು.
3: ಅದು ಹೌದು.
8: ಅಥವಾ ನಾವು ಸೇವಿಸುವ ಆಹಾರದಲ್ಲಿ ಸೇರಿದರೆ ಹೊಟ್ಟೆಗೆ ಹೋಗಿ ಅಪಾಯ ಆಗಬಹುದು. ಅದಕ್ಕಾಗಿ ನಮ್ಮಲ್ಲಿ ಸಂರಕ್ಷಣಾ ಜಾಗೃತಿಗಾಗಿ ಈ ರೀತಿ ಹೇಳ್ತಾರೆ ಅಷ್ಟೇ.
3: ದುರ್ಗಕ್ಕ, ನಿಮ್ಮ ಅಡಿಗೆ ಮನೆ ಉಂಟಲ್ಲ, ಹಳೇ ಕಾಲದವರ ಹಾಗೆ ಉಂಟು. ಅಂದ್ರೆ ಈ ಸಂಪ್ರದಾಯ ಬದ್ಧವಾಗಿ ಅಂತ ಹೇಳ್ತಾರಲ್ಲ ಹಾಗೆ. ಮೊದಲೆಲ್ಲ ನನ್ನ ಅಜ್ಜಿ ಹೇಳ್ತಾ ಇದ್ರು, ಈ ಕಡಿವ ಕಲ್ಲು ಒಲೆಯ ಮೇಲೆಲ್ಲ ಕುಳಿತುಕೊಳ್ಬಾರ್ದು ಅಂತೇಳಿ. ಅದು ಯಾಕೆ ಅಂತ?
4: ಇದಕ್ಕೆ ನಂಗೆ ಕಾರಣ ಗೊತ್ತು ಶೈಲಜಕ್ಕ.
3: ಏನು?
4: ನೋಡಿ, ಕಡಿಯುವ ಕಲ್ಲು ತುಂಬಾ ಶುಚಿಯಾಗಿರ್ಬೇಕು.
3: ಹೌದು.
4: ಮತ್ತೆ ನಾವು ಅದ್ರ ಮೇಲೆ ಕಾಲಿಡುದು, ಹೂಕೊಳ್ಳೋದು ಸರಿಯಾ? ಮತ್ತೆ ಆಹಾರ ವಸ್ತು ಬೇಯಿಸೋಕೂ ಒಲೆ ಬೇಕು, ಅದ್ರ ಮೇಲೆ ಕೂತ್ರೆ ಅಪಾಯ ಅಲ್ವಾ?
3: ಅದು ಸರಿ. ಆದ್ರೆ ಈ ಒಲೆ ಒಳಗೆ ಏನು ಇಲ್ಲದಿದ್ರೂ ಕೂಡ ಕೂತ್ಕೊಳ್ಬಾರ್ದ?
4: ಇಲ್ಲ ಶೈಲಜಕ್ಕ, ಒಂದು ವೇಳೆ ಬೂದಿ ಒಳಗೆ ಕೆಂಡ ಇದ್ದರೆ ಚಿಕ್ಕ ಮಕ್ಕಳ ಬಟ್ಟೆಗೆಲ್ಲ ಬೆಂಕಿ ಹಿಡ್ಕೊಂಡ್ರೆ ಅವರಿಗೆ ಗೊತ್ತಾಗ್ತದ? ಅದಕ್ಕೆ ಹೇಳುದು ಒಲೆ ಮೇಲೆ ಕೂತ್ರೆ ಅಮ್ಮನ ಎದೆ ಮೇಲೆ ಕೂತಂತೆ ಅಂತ. ಅದಕ್ಕೆ ಹಿರಿಯರು ಹೇಳಿ ನಮ್ಮನ್ನು ಕೂರದ ಹಾಗೆ ಮಾಡಿದ್ದಾರೆ.
2: ಆದ್ರೆ ಸ್ನೇಹಿತರೆ, ಒಂದು ವಿಷಯ, ನಂಬಿಕೆಗಳನ್ನು ನಾವು ಸರಿಯಾದ ನೆಲೆಗಟ್ಟಿನಲ್ಲಿ ಆಚರಿಸಬೇಕು, ಇಲ್ಲದಿದ್ರೆ ಅದು ಹಾಸ್ಯಾಸ್ಪದ ಆಗುವುದು ಉಂಟು. ಒಮ್ಮೆ ಒಬ್ಬ ಏನ್ ಮಾಡಿದಂದ್ರೆ, ತನ್ನ ತಂದೆಯ ಪಿತೃ ಕಾರ್ಯಗಳನ್ನು ಮಾಡುವಾಗ ಮಾಡ್ತಾನೆ, ಎದ್ದು ನಿಂತು ತನ್ನ ಕಚ್ಚೆಯನ್ನ ಸರಿ ಮಾಡಿಕೊಂಡು ಮತ್ತೆ ಕುಳಿತು ಮತ್ತೆ ಹೇಳ್ತಾನೆ, ಒಮ್ಮೆ ಕುಳಿತುಕೊಳ್ತಾನೆ ಮತ್ತೆ ಹೇಳ್ತಾನೆ. ಹಿರಿಯರು ಕೇಳ್ತಾರೆ, ಯಾಕೆ ನೀನು ಒಮ್ಮೆ ಹೇಳ್ತಿ, ಪಂಚೆಯನ್ನು ಮತ್ತೆ ಕಟ್ಟಿಕೊಂಡು ಮತ್ತೆ ಕೂತು ಕಾರ್ಯವನ್ನು ಮುಂದುವರಿಸ್ತಿ ಅಂತ ಕೇಳಿದ್ರು. ಆಗ ಅವನೇನ್ ಹೇಳಿದ ಗೊತ್ತುಂಟ?
4: ಏನ್ ಹೇಳಿದ?
2: ಅದು ಕೇಳಿ. ತನ್ನ ತಂದೆ ಇದೇ ರೀತಿ ಅವರ ತಂದೆಯ ಶ್ರಾದ್ದವನ್ನು ಮಾಡುವಾಗ ಒಮ್ಮೆ ಕೂತ್ಕೊಳ್ತಿದ್ರು, ಒಮ್ಮೆ ಹೇಳ್ತಿದ್ರು, ಪಂಚೆಯನ್ನು ಕಟ್ಟಿಕೊಳ್ತಿದ್ರು. ಅದಕ್ಕೆ ನಾನು ಕೂಡ ಹಾಗೆ ಮಾಡುದು ಅಂತ ಹೇಳಿದ. ಅದಕ್ಕೆ ಆ ಹಿರಿಯರು ಏನ್ ಹೇಳಿದ್ರು ಗೊತ್ತುಂಟ?
4: ಏನ್ ಹೇಳಿದ್ರು?
2: ಅಯ್ಯೋ ಮಂಕೆ, ನಿನ್ನ ತಂದೆಗೆ ತೀರಾ ಬಡತನ ಇತ್ತು. ಆ ಬಡತನ ಇದ್ದಾಗ ಅವರ ಪಂಚೆ ಬಹಳ ಸಣ್ಣದಿತ್ತು, ಅದು ಕಚ್ಚೆ ಕಟ್ಟಲಿಕ್ಕೆ ಬರ್ತಾ ಇರ್ಲಿಲ್ಲ. ಹಾಗಾಗಿ ಅವರು ತಿಥಿ ಕಾರ್ಯಗಳನ್ನು ಮಾಡುವಾಗ ಅವರ ಕಚ್ಚೆ ಬಿಟ್ಟು ಹೋಗ್ತಾ ಇತ್ತು. ಅದಕ್ಕೆ ಅವರು ಒಮ್ಮೆ ಎದ್ದು ಕಟ್ಟಿ ಮತ್ತೆ ಕುಳಿತು ಮಾಡ್ತಾ ಇದ್ರು.
4: ಇದು ಒಳ್ಳೆ ಹಾಸ್ಯ ಪ್ರಸಂಗ.
2: ಆ ಹಾಸ್ಯ ಪ್ರಸಂಗವನ್ನೇ ಅವನೇನ್ ಮಾಡಿದ, ತನ್ನ ತಂದೆ ಯಾಕೆ ಮಾಡಿದ್ದಾರೆ ಅಂತ ಹೇಳುದನ್ನ ಅವನು ಗಮನಿಸದೆ ಅದನ್ನೇ ಮುಂದುವರಿಸಿಕೊಂಡು ಹೋದ. ಅದಕ್ಕೆ ನಾವು ನಂಬಿಕೆಗಳನ್ನು ಆಚಾರಗಳನ್ನು ತಿಳಿದು ಆಚರಿಸಿದರೆ ಮಾತ್ರ ಅದಕ್ಕೆ ಮಹತ್ವ ಬರುತ್ತದೆ ಹೊರತು ಕುರುಡಾಗಿ ಅನುಸರಿಸಿದರೆ ಎಲ್ಲರೂ ಕೂಡ ಅದು ಮೂಢನಂಬಿಕೆ ಅಂತೇಳಿ ಹೀಗೆಳೆಯುತ್ತಾರೆ. ಆದರೆ ಎಲ್ಲವೂ ಹೀಗೆಳೆಯುವಂತಹ ಪ್ರಶ್ನೆಯೇ ಇಲ್ಲ. ಎಲ್ಲವನ್ನೂ ಪ್ರಶ್ನಿಸುವ ಈ ದಿನಗಳಲ್ಲಿ ಹಿರಿಯರ ನಂಬಿಕೆ ಶ್ರದ್ಧೆಗಳನ್ನು ಉಳಿಸಿಕೊಳ್ಳುವುದು ಎಷ್ಟು ಮುಖ್ಯವೋ ವೈಜ್ಞಾನಿಕವಾಗಿ ಯೋಚಿಸುವುದು ಕೂಡ ಅಷ್ಟೇ ಮುಖ್ಯ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಗೊತ್ತಾಯ್ತಲ್ಲ?
4: ಹೌದೌದು.
3: ಏನೇ ಆಗಲಿ, ದುರ್ಗಕ್ಕನ ಮನೆಗೆ ಬಂದು ನಾವು ತುಂಬಾ ಉತ್ತಮ ವಿಚಾರಗಳನ್ನು ಹಂಚಿಕೊಂಡೆವು. ಮನಸ್ಸಿಗೆ ತುಂಬಾ ಖುಷಿಯೂ ಆಯ್ತಲ್ವಾ? ಆದ್ರೆ ಮಾತಾಡಿಕೊಂಡೇ ಇರೋದು ಅಥವಾ ಚಹಾ ಕಾಫಿ ಏನಾದ್ರು ವ್ಯವಸ್ಥೆ ಉಂಟಾ?
2: ಅಯ್ಯೋ, ಮನೆಗೆ ಬಂದವರಿಗೆ ಚಹಾ ತಿಂಡಿ ವ್ಯವಸ್ಥೆ ಇಲ್ಲದೆ ಇರುತ್ತದೆಯೇ? ಬನ್ನಿ, ಚಹಾ ಕುಡಿಯುತ್ತಾ ಮಾತನಾಡೋಣ. ಹೋಗೋಣ ಒಳಗೆ.
4: ದುರ್ಗಕ್ಕ, ಏನಮ್ಮ ಹಪ್ಪಳ ಉಂಟಲ್ಲ?
3: ಅದು ಮುಖ್ಯ.
2: ಹಪ್ಪಳ ಇಲ್ಲದೆ ಉಂಟಾ? ಅದು ಈಗಿನ ಕಾಲವೇ ಅಂತದ್ದು. ಹಪ್ಪಳ ಉಂಟು, ಚಾ ಉಂಟು, ಹೋಗುವ.
4: ಬನ್ನಿ ಹೋಗುವ.
1: ಎಲ್ಲಾ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಬದುಕನ್ನು ಸಹ್ಯವಾಗಿಸುವವಳು ಮಹಿಳೆ. ಸೈನಿಕನೊಬ್ಬನ ಮಾತೆಯ ಮನದಾಳದ ಮಾತುಗಳು ಸ್ವರಚಿತ ಕವನ ರೂಪದಲ್ಲಿ ವೈಶಾಲಿಯವರು ಪ್ರಸ್ತುತಪಡಿಸಲಿದ್ದಾರೆ.

ಬಯಸಿರಲಿಲ್ಲ ಒಂದು ನನ್ನ ಮಾತೃ ಮಮತೆ ನನ್ನ ಕಂದ ಸೈನಿಕನಾಗುವುದು. ದೇವನಲ್ಲಂದು ಅಮ್ಮನ ಮನಸ್ಸು ಕೇಳಿರಲಿಲ್ಲ ನನಗೊಬ್ಬ ದೇಶ ಕಾಯುವ ಮಗ ಬೇಕೆಂದು. ಬೇಕಿರಲಿಲ್ಲ ನನ್ನ ಮನೆ ಮನಗಳಲ್ಲಿ ಸದಾ ಕರುಳ ಕುಡಿಯ ಚಿಂತೆ ಸುಳಿದಾಡುವುದು. ಆದರೆ ಹೆಮ್ಮೆ ಎನಿಸುತ್ತಿದೆ ಇಂದು ಭಾರತಾಂಬೆಯ ಗೌರವ ಕಾಪಾಡಿದ ಸೈನಿಕನ ಮಾತೆಯೆಂದು. ಹೆಗ್ಗಳಿಕೆ ಎನಿಸುತ್ತಿದೆ ಇಂದು ದೇಶದೊಳಿತಿಗೆ ಹೋರಾಡಿದ ಯೋಧ ನನ್ನದೇ ಕುಡಿಯೆಂದು. ಹಿರಿಮೆ ಎನಿಸುತ್ತಿದೆ ಇಂದು ಹುಳುವೊಂದ ಹೆರಲಿಲ್ಲ ಶೂರನೊಬ್ಬನ ನವ ಮಾಸ ನನ್ನೊಡಲಲ್ಲಿ ಹೊತ್ತೆನೆಂದು. ಕಣ್ಣೀರ್ಗರೆಯುವುದಿಲ್ಲವೆಂದು ಮಗನೆ ತ್ರಿವರ್ಣ ಧ್ವಜ ಹೊದ್ದು ಗಡಿಗೆದ್ದು ಬಂದ ವೀರ ಯೋಧನ ಮಾತೆ ನಾನು. ಎದೆ ಸೆಟೆದು ಕೈಯೆತ್ತಿ ಮುಗಿಯುತ್ತಿಹೆನೆಂದು ಯೋಧನೆ ನನ್ನೊಡಲ ನಿನ್ನ ಮನೆಯಾಗಿ ಆರಿಸಿದ ಸೈನಿಕನ ವೀರ ತಾಯಿ ನಾನು. ಮನಪೂರ್ತಿಯಾಗಿ ಹರಸುತ್ತಿಹೆನೆಂದು ಕಣ್ಮಣಿಯೇ ಮಗದೊಮ್ಮೆ ನಿನಗೆ ಭಾರತ ಮಾತೆಯ ಹಿರಿಮೆಯ ಸೈನಿಕನಾಗಿಯೇ ಮರುಜನ್ಮವಿರಲೆಂದು ನಾನು. ನಮ್ಮಲ್ಲಿರುವ ಭಾವನೆಗಳನ್ನು ಹೊರಗೆಡಹಿ ನಮ್ಮನ್ನು ಕಲ್ಪನಾಲೋಕದಲ್ಲಿ ವಿಹರಿಸುವಂತೆ ಮಾಡುವ ಭಾವಗೀತೆ ಮಲ್ಲಿಕರವರಿಂದ.

0: ನಮ್ಮ ಈ ಕಾರ್ಯಕ್ರಮಗಳಿಗೆ ಕೀಬೋರ್ಡ್ ಮೂಲಕ ಸಹಕರಿಸಿದವರು ಶ್ರೀಧರ್ ಭಟ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ. ಕಾರ್ಯಕ್ರಮ ನಿರೂಪಣೆ ವೈಶಾಲಿ. ಭಾಗವಹಿಸಿದ ಸಹೋದರಿಯರು ದುರ್ಗಾಮಣಿ, ಶೈಲಜಾ, ಮಲ್ಲಿಕಾ, ಶಶಿಕಿರಣ, ಗಿರಿಜಾ, ವಿಮಲ ತೇಜಾಕ್ಷಿ. ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೆರಿಯಡ್ಕದ ಮಧುರ ಮನಸ್ಸು ಮಹಿಳಾ ವೇದಿಕೆಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ.
2: ಈಗ ಕೇಳಿ ಒಂದು ಜನಪದ ಗೀತೆ. ಹಾಡಿದ್ದಾರೆ ಬಿಕೆ ಸುಮಿತ್ರಾ, ಎಂಎಲ್ ಸುಧಾಕರ್ ಹಾಗೂ ಗೋಪಿ.

0: ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ ಭದ್ರಾವತಿ
3: ಕೇಳುಗರೆ, ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಅಜಯ್ ಕುಮಾರ್ ಬಿ ಇವರಿದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಶ್ವಾಸಕೋಶ ತಜ್ಞರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
4: ಥ್ಯಾಂಕ್ ಯು.
3: ಈಗ ನಾವು ಇವತ್ತು ನ್ಯೂಮೋನಿಯಾ ಬಗ್ಗೆ ಮಾಹಿತಿಯನ್ನ ತಮಗೆ ನೀಡಲಿಕ್ಕಿದ್ದೇವೆ. ಶ್ರೋತೃಗಳೇ, ಡಾಕ್ಟರ್, ಮೊದಲನೇದಾಗಿ ನ್ಯೂಮೋನಿಯಾ ಅಂದ್ರೆ ಏನಿದು, ಯಾಕೆ ಇದು ಮುಖ್ಯ ಆಗುತ್ತೆ?
4: ಫಸ್ಟ್, ನಾವು ನ್ಯೂಮೋನಿಯಾ ಅಂದ್ರೆ ಒಂದು ಶ್ವಾಸಕೋಶ, ಲಂಗ್ಸ್ ಅಂತ ಅಂತೀವಿ ನಾವು. ಲಂಗ್ಸ್ ಅಲ್ಲಿ ಇನ್ಫೆಕ್ಷನ್ ಆಗಿದ್ದಕ್ಕೆ ನಾವು ನ್ಯೂಮೋನಿಯಾ ಅಂತೀವಿ. ಬಟ್ ಲಂಗ್ಸ್ ಇನ್ ಕೆಲಸ ಏನಿರುತ್ತೆ, ಆಕ್ಸಿಜನ್ ಅನ್ನು ಎಲ್ಲಾ ದೇಹಕ್ಕೆ ತಲುಪಿಸೋದು ಲಂಗ್ಸ್ ಇನ್ ಕೆಲಸ ಇರುತ್ತೆ. ಸೊ ಈ ನ್ಯೂಮೋನಿಯಾ ಆದಾಗ ಲಂಗ್ಸ್ ಸ್ಪಂಜ್ ತರ ಸಾಫ್ಟ್ ಆಗಿರುತ್ತೆ, ಅದು ಇನ್ಫೆಕ್ಷನ್ ಆದಾಗ ಗಟ್ಟಿ ಆಗ್ಬಿಡುತ್ತೆ. ಗಟ್ಟಿ ಆದಾಗ ಅದು ಅದರ ಕೆಲಸ ಏನು, ಆಕ್ಸಿಜನ್ ತಯಾರು ಮಾಡೋ ಕೆಲಸವನ್ನ ಅದು ಸ್ಟಾಪ್ ಮಾಡುತ್ತೆ. ಸೊ ದೇಹಕ್ಕೆ ಬೇಕಾದ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ಇದಕ್ಕೆ ನಾವು ಲಂಗ್ಸ್ ಇನ್ಫೆಕ್ಷನ್ ಆಗಿದ್ದಕ್ಕೆ ನಾವು ನ್ಯೂಮೋನಿಯಾ ಅಂತ ಕರಿತೀವಿ.
3: ಇದರಲ್ಲಿ ಹಲವು ವಿಧಗಳಿದೆ ಅಂತ ಹೇಳ್ತಾರೆ, ಯಾವೆಲ್ಲ ವಿಧಗಳಿವೆ
4: ನೋಡಿ? ವಿಧಾನಕ್ಕಿಂತ ಹೆಚ್ಚಾಗಿ ಫಸ್ಟ್ ಇನ್ಫೆಕ್ಷನ್ ಆದ ಎಲ್ಲದರಿಂದ ಆಗಿದೆ ಅಂತ ನಾವು ನೋಡ್ಕೋಬೇಕಾಗುತ್ತೆ. ನ್ಯೂಮೋನಿಯಾ ಒನ್ ಟರ್ಮ್ ಅಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ, ಅಂದ್ರೆ ನಮ್ಮ ವೈರಲ್ ಇರ್ಬೋದು, ಬೇರೆ ಕಡೆ ಎಲ್ಲ ಆಗಿರ್ಬೋದು. ಬಟ್ ಕಾಮನ್ಲಿ ನಾವು ನ್ಯೂಮೋನಿಯಾ ಅಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ನ್ಯೂಮೋನಿಯಾ ಅಂತ ಅಂತೀವಿ. ಮತ್ತೆ ಸ್ವಲ್ಪ ನಾವು ಈಗ ಕೇಳಬಹುದು H1N1 ಅಂತ ಕೇಳಬಹುದು, ಹಂದಿ ಜ್ವರ ಅಂತೀವಿ, ಸ್ವೈನ್ ಫ್ಲೂ ಅಂತೀವಿ. ಸೊ ಅದ್ರೂ ಒನ್ ಟೈಪ್ ಆಫ್ ನ್ಯೂಮೋನಿಯಾ, ಬಟ್ ಇದು ವೈರಸ್ ಇಂದ ಕಾಸ್ ಮಾಡೋದು. ಸೊ ವೈರಲ್ ನ್ಯೂಮೋನಿಯಾ ಇರ್ಬೋದು. ಇನ್ನು ಸ್ವಲ್ಪ ದಿನಕ್ಕೆ ಶುಗರ್ ಪೇಷಂಟ್ಸ್ ಎಲ್ಲ ನೋಡ್ತಾ ಇರ್ತೀವಿ, ಅವರಿಗೆ ಬಾಧದಿಂದ ಒಂದು ನ್ಯೂಮೋನಿಯಾ ಆಗಿರ್ತದೆ, ಫಂಗಸ್ ಕೂಡ ನ್ಯೂಮೋನಿಯಾ ಆಗ್ಬೋದು. ಈ ತರ ವಿಧ ವಿಧ ಬೇರೆ ಬೇರೆ ಇದರಿಂದ ನ್ಯೂಮೋನಿಯಾ ಆಗ್ಬೋದು. ಸೊ ಅದಕ್ಕೆ ನಾವು ಫಸ್ಟ್ ಯಾವ ತರ ನ್ಯೂಮೋನಿಯಾ ಅಂತ ಮೊದಲು ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಸೊ ಬ್ಯಾಕ್ಟೀರಿಯಲ್, ಯಾಕಂದ್ರೆ ವೈರಲ್ ನ್ಯೂಮೋನಿಯಾ, ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ, ಫಂಗಲ್ ಎಲ್ಲ ಬೇರೆ ಬೇರೆ, ಅದಕ್ಕೆಲ್ಲ ಒಂದೇ ಮದ್ದು ಸಾಕಾಗಿಲ್ಲ. ಅದಕ್ಕೆ ಬೇರೆ ಬೇರೆ ನಾವು ಐಡೆಂಟಿಫೈ ಮಾಡಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಎಲ್ಲ ವೇರಿ ಆಗುತ್ತೆ, ಕ್ಯೂರ್ ಆಗದೆ ಇರ್ಬೋದು. ಫಸ್ಟ್ ನಾವು ಹೇಳ್ತೀನಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ಮೊದಲು ನ್ಯೂಮೋನಿಯಾ ಹುಡುಕ್ಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ? ಫಸ್ಟ್ ನಮ್ಗೆ ಬೇಕಾಗಿದ್ದೇನು ಒಂದು ಎಕ್ಸ್ರೇ ಎಲ್ಲ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಏನಂದ್ರೆ ಈಗ ನ್ಯೂಮೋನಿಯಾ ಕಾರಣ ಗೊತ್ತಾಯ್ತು, ಈಗ ಫಸ್ಟ್ ಯಾರಿಗೆ ಬರೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಇಮ್ಯುನೋ ಕಾಂಪ್ರಮೈಸ್ ಅಂತೀವಿ, ಇಮ್ಯುನೋ ಕಾಂಪ್ರಮೈಸ್. ಈಗ ಸ್ವಲ್ಪ ಜನ ಡಯಾಬಿಟಿಸ್ ನೋಡ್ತೀವಿ, ಡಯಾಬಿಟಿಸ್ ಪೇಷಂಟ್ಸ್ ಇರ್ತೀವಿ, ಅಥವಾ ವಯಸ್ಸಾದ ಅಂದ್ರೆ 65 ವರ್ಷಕ್ಕಿಂತ ಹೆಚ್ಚಿಗೆ ಇದ್ದವರು, ಅಥವಾ ಸಣ್ಣ ಮಕ್ಳು ಇರ್ಬೋದು, ಈಗಿನ ಕಾಲದ HIV ಈ ತರ ಅಂತ ಇರ್ತೀವಿ. ಸೊ ಯಾರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೋ ಅವರಲ್ಲಿ ಹೆಚ್ಚಾಗಿ ಬರಬಹುದು. ಇದರ ಅರ್ಥ ಬೇರೆಯವರಿಗೆ ಬರಂಗಿಲ್ಲ ಅಂತಲ್ಲ, ಎಲ್ಲರಿಗೂ ಬರಬಹುದು, ಬಟ್ ಈ ಗ್ರೂಪ್ ಅಲ್ಲಿ ಸ್ವಲ್ಪ ಹೆಚ್ಚಾಗಿ ಬರ್ತಾ ಇರುತ್ತೆ. ಸೊ ಹೇಗೆ ಸ್ಪ್ರೆಡ್ ಆಗ್ಬಹುದು ನೆಕ್ಸ್ಟ್? ಸೊ ಯೂಶುವಲಿ ಈ ನ್ಯೂಮೋನಿಯಾ ಇದ್ದವ್ರು ಹೆಂಗ್ ಪ್ರೆಸೆಂಟ್ ಮಾಡ್ತಾರೆ? ಜ್ವರ ಬರ್ತಾ ಇರುತ್ತೆ, ಸೊ ಹೈ ಗ್ರೇಡ್ ಫೀವರ್ ಅಂತೀವಿ. ಆಮೇಲೆ ಕೆಮ್ಮು, ಸೊ ಕೆಮ್ತಾ ಇರ್ತಾರೆ, ಜ್ವರ ಬರ್ತಾ ಇರುತ್ತೆ, ಉಸಿರಾಟದ ತೊಂದರೆ ಇರುತ್ತೆ ಅವರಿಗೆ, ಸೊ ಎದೆ ನೋವು ಬರಬಹುದು. ಈ 4 ಸಿಂಪ್ಟಮ್ಸ್ ಯೂಶುವಲಿ ನ್ಯೂಮೋನಿಯಾಕ್ಕೆ ಹೋಗ್ತಾ ಇರುತ್ತೆ. ಸೊ ಇಂಥವ್ರ ಕಫ ಕೆಮ್ ಬೇಕಾದ್ರೆ ಆ ಕಫ ಮುಖಾಂತರ ಗಾಳಿ ಹರಡುತ್ತೆ, ಅದರಿಂದ ಒಬ್ರಿಗೊಬ್ರಿಗೆ ಹರಡೋ ಚಾನ್ಸಸ್ ಇರುತ್ತೆ.
3: ಈಗ ನೀವು ಹೇಳಿದ್ರೆ ವೈರಸ್ ಮೂಲಕ ಬರ್ಬೋದು ಅಥವಾ ಬ್ಯಾಕ್ಟೀರಿಯಾ ಮೂಲಕ ಬರ್ಬೋದು ಅಂತ, ಡೈಲಿ ಲೈಫ್ ಅಲ್ಲಿ ಹೇಳಿದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಈ ಲೈಫ್ ಸ್ಟೈಲ್ ಇರುವಂತಹವರಿಗೆ ನ್ಯೂಮೋನಿಯಾ ಬರುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳ್ಬೋದೆ?
4: ಒಬ್ರಿನ್ ಸ್ಪ್ರೆಡ್ ಆಗುತ್ತೆ ಇದು. ಸೊ ನೀವ್ ಯಾರಾದ್ರೂ ಸಮಾರಂಭಕ್ಕೆ ಹೋಗಿರ್ತಾರೆ, ಅಲ್ಲಿ ಯಾರು ಕೆಮ್ತಾ ಇರ್ತದೆ, ಅವ್ರಿಗೆ ಇನ್ಫೆಕ್ಷನ್ ಆ ಗಾಳಿ ಸ್ಪ್ರೆಡ್ ಆಗುತ್ತೆ. ಆ ಗಾಳಿ ನೀವು ತಗೊಂಡಾಗ ಯಾರಿಗೆ ಬೇಕಾ ಬರಬಹುದು. ಬಟ್ ಈ ನಮ್ಮಲ್ಲಿ ದೇಹದಕ್ಕೆ ಒಂದ್ ಸ್ವಲ್ಪ ಇಮ್ಯುನಿಟಿ ಪವರ್ ಅಂತ ಇರುತ್ತೆ. ಸೊ ನಮ್ ಇಮ್ಯುನಿಟಿ ಪವರ್ ಸ್ವಲ್ಪ ಚೆನ್ನಾಗಿದ್ರೆ ಅದು ನಮ್ಗೆ ನ್ಯೂಮೋನಿಯಾ ಬರದೇ ಇರಬಹುದು. ಬಟ್ ಮುಂಚೆ ಹೇಳದಂಗೆ ಡಯಾಬಿಟಿಸ್ ಇದ್ದವರು ಅಥವಾ ಇಮ್ಯುನೋ ಕಾಂಪ್ರಮೈಸ್ ಇದ್ದವರು ಅವರಿಗೆ ಸ್ವಲ್ಪ ಇನ್ಫೆಕ್ಷನ್ ರಿಸ್ಕ್ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ.
3: ಇದರಿಂದ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಯಾವ ರೀತಿ ಸಮಸ್ಯೆಗಳು ಹೆಚ್ಚಾಗುತ್ತೆ
4: ನೋಡಿ? ನ್ಯೂಮೋನಿಯಾ ಫಸ್ಟ್ ಡಿವೈಡ್ ಮಾಡ್ತೀವಿ. ಫಸ್ಟ್ ಇನಿಷಿಯಲಿ ನ್ಯೂಮೋನಿಯಾ ಈ ತರ ಸಿಂಪ್ಟಮ್ಸ್ ಬಂದಾಗ ನಿಮ್ಗೆ ಜ್ವರ, ಕೆಮ್ಮು, ಉಪ್ಸ ಆ ತರ ಎಲ್ಲ ಇದ್ದಾಗ ಸ್ಟಾರ್ಟಿಂಗ್ ಗೆ ನಾವು ಒಂದು ಎಕ್ಸ್ರೇ ಮಾಡಿಸ್ತೀವಿ, ಅಂದ್ರೆ ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೆ. ಅಂದ್ರೆ ಒಂದೇನಾದ್ರು ಗಟ್ಟಿ ಪ್ಯಾಚ್ ಅಂತೀವಿ ನಾವು, ಎಕ್ಸ್ರೇ ಒಳಗೆ ಈ ತರ ಪ್ಯಾಚ್ ಆತರ ಬಂದ್ರೆ ಸೊ ನಾವು ನ್ಯೂಮೋನಿಯಾ ಟ್ರೀಟ್ಮೆಂಟ್ ಯೂಶುವಲಿ ಆಂಟಿಬಯೋಟಿಕ್ಸ್ ಸ್ಟಾರ್ಟ್ ಮಾಡ್ಬಿಡ್ಬೋದು. ಇನಿಷಿಯಲಿ ನೀವು ಎಷ್ಟು ಬೇಗ ಇದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ಬೇಗ ರೆಸ್ಪಾನ್ಸಸ್ ಚೆನ್ನಾಗಿ ಬರೋದು ಚಾನ್ಸಸ್ ಇರುತ್ತೆ. ಇಮ್ಯುನೋ ಕಾಂಪಿಟೆಂಟ್ ಅಂದ್ರೆ ಯಾರಿಗೆ ಇದು ಶುಗರ್ ಇಲ್ವಾ ಅಥವಾ ಥೈರಾಯ್ಡ್ ಅಥವಾ ಈ ತರ ಏನು ಇಲ್ದ ಅವರಿಗೆ ರೆಸ್ಪಾನ್ಸ್ ಸ್ವಲ್ಪ ಬೇಗನೆ ಬರುತ್ತೆ. ಇನ್ನು ಯಾರಿಗೆ ಈ ಹೈ ರಿಸ್ಕ್ ಗ್ರೂಪ್ ಅಂತ ಏನು ಹೇಳಿದ್ರು ಅವರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಡ್ಯೂರೇಷನ್ ಸ್ವಲ್ಪ ಹೆಚ್ಚಿಗೆ ಬೇಕಾಗುತ್ತೆ, ಮತ್ತೆ ರೆಸ್ಪಾನ್ಸ್ ಸ್ವಲ್ಪ ಲೇಟ್ ಆಗಿ ಕಮ್ಮಿ ಆಗ. ಬಟ್ ಎಷ್ಟು ಬೇಗ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ಬೇಗ ಗುಣ ಆಗುತ್ತೆ. ಆಂಟಿಬಯೋಟಿಕ್ಸ್ ಇದಕ್ಕೆ ಬೇಕಾಗುತ್ತೆ. ಈಗ ಸಪೋಸ್ ನೀವು ಆಂಟಿಬಯೋಟಿಕ್ಸ್ ಹೇಳಿದಂಗೆ ತಗೊಂಡಿಲ್ಲಪ್ಪ, ಫಸ್ಟ್ ಒಂದ್ 5 ದಿನ ಆಂಟಿಬಯೋಟಿಕ್ ಬರ್ದಿರ್ತೀವಿ, ಒಂದ್ 2 ದಿನ ತಗೊಂಡ್ಬಿಟ್ಟು ಹಿಂಗೆ ಬಿಟ್ಬಿಡ್ತಾವ್, ಆರಾಮಾಯ್ತು ಅಂತ ಬಿಟ್ಬಿಡ್ತಾರೆ. ಈ ತರ ಏನಾಗುತ್ತೆ, ಆ ಬ್ಯಾಸಿಲೆ ಮತ್ತೆ ಪುನಃ ಮಲ್ಟಿಪ್ಲೈ ಆಗ್ಬಿಟ್ಟು ಕಾಂಪ್ಲಿಕೇಶನ್ಸ್ ಹೋಗೋದು ಚಾನ್ಸಸ್ ಇರುತ್ತೆ. ಏನೇನಾಗ್ಬೋದು ಕಾಂಪ್ಲಿಕೇಶನ್, ಈಗ ಇನ್ಫೆಕ್ಷನ್ ಶ್ವಾಸಕೋಶಕ್ಕೆ ಒಂದ್ ಕಡೆಯಿಂದ ಬೇರೆ ಪಕ್ಕದಲ್ಲಿರೋ ಶ್ವಾಸಕೋಶಕ್ಕೆ ಹರಡ್ತಾ ಬರಬಹುದು. ಅವಾಗ ಏನಾಗುತ್ತೆ, ಆಕ್ಸಿಜನ್ ಉತ್ಪತ್ತಿ ಮಾಡೋದು ಕಡಿಮೆ ಆಗುತ್ತೆ. ಸೊ ಉಸಿರಾಟದ ತೊಂದರೆ ಅವರಿಗೆ ಇನ್ನು ಹೆಚ್ಚಿಗೆ ಆಗ್ಬಹುದು. ಬಹಳ ಹೆಚ್ಚಿಗೆ ಆದ್ರೆ ಅಂದ್ರೆ ಅವ್ರ ನಾರ್ಮಲ್ ಆಕ್ಸಿಜನ್ ಮೇಂಟೈನ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನಾವು ಸಪ್ಲಿಮೆಂಟಲ್ ಆಕ್ಸಿಜನ್ ಕೊಡ್ಬೇಕಾಗತ್ತೆ, ಅಂದ್ರೆ ಎಕ್ಸ್ಟ್ರಾ ಆಕ್ಸಿಜನೇಷನ್ ಕೊಡ್ಬೇಕಾಗತ್ತೆ. ಅದಕ್ಕಿಂತ ಇನ್ನು ಬಹಳ ಈವನ್ ಆಕ್ಸಿಜನ್ ಕೊಟ್ಟ ಮೇಲೂ ಕೂಡ ಇನ್ನು ಇಂಪ್ರೂವ್ಮೆಂಟ್ ಆಗಿಲ್ಲ, ನಾವು ವೆಂಟಿಲೇಟರ್ ಮೇಲೆ ಹಾಕ್ಬೇಕಾಗುತ್ತೆ.

0: ಒಂದು. ಎರಡನೇ ಏನಾಗ್ಬೋದು, ಅದು ಬ್ಲಡ್ ಮುಖಾಂತರ ಸ್ಪ್ರೆಡ್ ಆಗ್ಬೋದು, ಅದಕ್ಕೆ ನಾವು ಸೆಪ್ಸಿಸ್ ಅಂತ ಅಂತೀವಿ. ಅಂದ್ರೆ ನಿಮ್ಮ ಇನ್ಫೆಕ್ಷನ್ ಯಾವಾಗ ಬ್ಲಡ್ ಅಲ್ಲಿ ಹರಡುತ್ತೋ ಅವಾಗ ಸೆಪ್ಸಿಸ್ ಆಗೋ ಚಾನ್ಸಸ್. ಅವಾಗ ಏನಾಗ್ಬೋದು, ಬ್ಲಡ್ ಬಿ ಪಿ ಎಲ್ಲ ಕಡಿಮೆ ಆಗ್ಬೋದು, ಬಿ ಪಿ ಮೇಂಟೈನ್ ಆಗದಿರ್ಬೋದು, ಅದು ಬ್ರೈನ್ಗೆ ಸ್ಪ್ರೆಡ್ ಆದ್ರೆ ಕನ್ಫ್ಯೂಷನ್ ಈ ತರ ತೊಂದರೆಗಳು ಆಗ್ಬೋದು. ಸೊ ಒಂದ್ಸಲಿ ಕಾಂಪ್ಲಿಕೇಶನ್ ಕಡೆ ಹೋದಾಗ ನಮ್ಗೇನಾಗತ್ತೆ ಅಂದ್ರೆ ಮಾರ್ಟಾಲಿಟಿ ರಿಸ್ಕ್ ಅಂದ್ರೆ ಸಾವಿನ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ಇನಿಷಿಯಲಿ ಸ್ಟಾರ್ಟಿಂಗ್ ಇನ್ಫೆಕ್ಷನ್ ತಕ್ಷಣ ಬಂದಾಗ ತಗೊಂಡಾಗ ಸಾವಿನ ಪ್ರಮಾಣ ಲೆಸ್ ದನ್ 3%, ಅಂದ್ರೆ 100 ಜನರಲ್ 3 ಜನ ಸಾಯೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಬಟ್ ಈ ಕಾಂಪ್ಲಿಕೇಶನ್ಸ್ ಎಲ್ಲ ಆದಾಗ ಇವನ್ ಮಾರ್ಟಾಲಿಟಿ ರಿಸ್ಕ್ ಅಂತದ್ದು 15% ತನಕ ಹೋಗ್ಬೋದು, ಆಲ್ಮೋಸ್ಟ್ 5 times ಹೆಚ್ಚಿಗೆ ಆಗ್ಬೋದು. ಮತ್ತೆ ನಿಮ್ಗೆ ಈ ಹೈಯರ್ ಕಾಂಪ್ಲಿಕೇಶನ್ಸ್ ಎಲ್ಲ ಹೋದಾಗ ಮನೇಲಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಅಂದ್ರೆ ಹಾಸ್ಪಿಟಲೈಸೇಷನ್ ಬೇಕಾಗುತ್ತೆ. ಸೊ ಒಂದ್ಸರಿ ಹಾಸ್ಪಿಟಲೈಸೇಷನ್ ಆದ್ರೆ ನಿಮ್ಗೆ ಗೊತ್ತಿದೆ ಖರ್ಚಾಗುತ್ತೆ, ಅದಕ್ಕೆ ಆಂಟಿಬಯೋಟಿಕ್ಸ್ ಹೈಯರ್ ಆಂಟಿಬಯೋಟಿಕ್ಸ್ ಬೇಕಾಗುತ್ತೆ. ಆಮೇಲೆ ಹಾಸ್ಪಿಟಲ್ ಸ್ಟೇ ಹೆಚ್ಚಾದಷ್ಟು ನಿಮ್ಗೆ ಬಿಲ್ ಕೂಡ ಹೆಚ್ಚಿಗೆ ಆಗುತ್ತೆ. ಒಂದು ಬಿಲ್ ಹೆಚ್ಚಿಗೆ ಆಗುತ್ತೆ, ಸೆಕೆಂಡ್ ನಿಮ್ದು ಸಾವಿನ ಪ್ರಮಾಣನು ಹೆಚ್ಚಿಗೆ ಆಗೋ ಚಾನ್ಸಸ್ ಇರುತ್ತೆ.
1: ಹಾಸ್ಪಿಟಲೈಸೇಷನ್ ಅಂತ ಹೇಳಿದ್ರೆ ಅದು ಯಾವ ಹಂತದಲ್ಲಿ ಮಾಡಬೇಕಾಗುತ್ತೆ?
0: ಇನಿಷಿಯಲ್ ನಾವು ಇದ್ದಾಗ ಅಂದ್ರೆ ಅವ್ರ ಬಿ ಪಿ ಎಲ್ಲ ಚೆನ್ನಾಗಿದ್ದು ಉಸಿರಾಟ ರೇಟ್ ಸ್ವಲ್ಪ ಕಮ್ಮಿ ಇದ್ದಾಗ ಜಸ್ಟ್ ಸ್ವಲ್ಪ ಮಿನಿಮಲ್ ಇದ್ದಾಗ ನಾವು ಮನೇಲಿ ಟ್ರೀಟ್ಮೆಂಟ್ ಕೊಡಬಹುದು. ಬಟ್ ಒಂದ್ಸರಿ ಅವ್ರ ಆಕ್ಸಿಜನ್ ಮೇಂಟೈನ್ ಆಗ್ತಾ ಇಲ್ಲ, ನಾರ್ಮಲಿ ಎಷ್ಟು ಮಿನಿಮಮ್ ಅಷ್ಟು ಮೇಂಟೈನ್ ಆಗ್ತಾ ಇಲ್ಲ, ಅಥವಾ ಬಿ ಪಿ ಕಡಿಮೆ ಆಗ್ತಾ ಇದೆ, ಅಥವಾ ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಗ್ತಾ ಇದೆ, ಒಂದೇ ಕಡೆ ಇದ್ರ ದಿನದ ಎಕ್ಸ್ರೇ ಮಾಡಿದಾಗ ಪ್ರೋಗ್ರೆಷನ್ ಫಾಸ್ಟ್ ಆಗಿ ಆಗ್ತಾ ಇದೆ, ಅಂತವ್ರಿಗೆ ನಾವು ಅಟ್ ಲೀಸ್ಟ್ ಅಬ್ಸರ್ವೇಷನ್ ಮಾಡ್ಬೇಕಾಗುತ್ತೆ. ಕಾರಣ ಒಂದೇ, ಒಂದು ಅವ್ರು ಹೇಗಿದಾರೆ ಅಂತ ನಮ್ಗೆ ನೋಡ್ಲಿಕ್ಕೆ ಆಗುತ್ತೆ. ಕಾಂಪ್ಲಿಕೇಶನ್ ಆಗ್ತಾ ಇದ್ದ ತಕ್ಷಣ ನಾವು ಅದಕ್ಕೆ ಪ್ರಿಕಾಷನ್ಸ್ ತಗೋಬಹುದು, ಅಥವಾ ಆಂಟಿಬಯೋಟಿಕ್ಸ್ ಅನ್ನು ಚೇಂಜ್ ಮಾಡ್ಬೇಕಾಗತ್ತೆ. ಸೊ ಹಾಸ್ಪಿಟಲ್ ಆಗೋ ಪೇಷಂಟ್ಸ್ ಗೆ ನಾವು ಯೂಶುವಲಿ ಏನ್ ಮಾಡ್ತೀವಿ, ಬ್ಲಡ್ ಕಲ್ಚರ್, ಕಫ ಪರೀಕ್ಷೆ ಅದೆಲ್ಲ ಮಾಡಿರ್ತೀವಿ. ಯಾಕಂದ್ರೆ ನಾವು ಕಫ ಕಲ್ಚರ್ ಗ್ರೋ ಆಗತ್ತೆ ವೇಟ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಯಾಕಂದ್ರೆ ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಗ್ತಾ ಇರತ್ತೆ ಕಾಯಿಲೆ. ಸೊ ಮುಂಚೆ ನಾವು ಎಂಪರಿಕಲ್ ನಾರ್ಮಲಿ ಜನ ನೋಡ್ತಾ ಇರ್ತೀವಿ, ಸೊ ಕಾಮನ್ ಆಂಟಿಬಯೋಟಿಕ್ಸ್ ನಾವು ಯೂಶುವಲಿ ಪ್ರಿಸ್ಕ್ರೈಬ್ ಮಾಡಿರ್ತೀವಿ. ಅದು ಗ್ರೋ ಆದ್ಮೇಲೆ ಏನಾದ್ರು ಆಂಟಿಬಯೋಟಿಕ್ಸ್ ಚೇಂಜ್ ಮಾಡದಿದ್ರೆ ಆ ಕಫ ಪರೀಕ್ಷೆ ಅಥವಾ ಬ್ಲಡ್ ಕಲ್ಚರ್ ಮುಖಾಂತರ ನೋಡ್ಕೊಂಡ್ಬಿಟ್ಟು ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ.
1: ಅಂದ್ರೆ ಒಟ್ಟಾರೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಇದ್ರದ್ದು?
0: ನೋಡಿ, ಯೂಶುವಲಿ ಈ ನಿಮೋನಿಯಾದ ಟ್ರೀಟ್ಮೆಂಟ್ ಶಾರ್ಟ್ ಡ್ಯೂರೇಷನ್ ಟ್ರೀಟ್ಮೆಂಟ್, ಬಹಳ ದಿನ ತಗೊಳ್ಳೋ ಪ್ರಸಂಗ ಏನು ಇರಂಗಿಲ್ಲ, ಶಾರ್ಟ್ ಡ್ಯೂರೇಷನ್ ಇರುತ್ತೆ. ಇನಿಷಿಯಲ್ ಫೇಸ್ ಆದ್ರೆ ಯೂಶುವಲಿ 5 days ಒಳಗಡೆ ಕಡಿಮೆ ಆಗ್ಬಹುದು, ಇನ್ನು ಸ್ವಲ್ಪ ಸಿವಿಯರ್ ಆದ್ರೆ ಅರೌಂಡ್ 2 weeks ತಂಗ ಟ್ರೀಟ್ಮೆಂಟ್ ಬೇಕಾಗಬಹುದು. ಬಟ್ ಈ ಹೈ ರಿಸ್ಕ್ ಕಾಂಪ್ಲಿಕೇಶನ್ಸ್ ಇರ್ತಾವಲ್ಲ, ಅಂದ್ರೆ ನಿಮ್ ಶುಗರ್ ಇದ್ದವರಿಗೆ, ಅವ್ರಿಗೆ ಏನಾಗುತ್ತೆ ರೆಸ್ಪಾನ್ಸ್ ಅಷ್ಟು ಫಾಸ್ಟ್ ಆಗಿ ಬರದೇ ಇರಬಹುದು. ಸೊ ಕಾಂಪ್ಲಿಕೇಶನ್ ಯೂಶುವಲಿ ಹೇಳದಂಗೆ ಸ್ವಲ್ಪ ಜನಕ್ಕೆ ವೆಂಟಿಲೇಟರ್ ಮೇಲೆ ಹಾಕಿದಾಗ, ಸೊ ವೆಂಟಿಲೇಟರ್ ಹಾಕಿದಾಗ ವೆಂಟಿಲೇಟರ್ ಪ್ರಾಬ್ಲಮ್ಸ್ ಬರ್ತವೆ. ಸೊ ಬಹಳ ದಿನ ವೆಂಟಿಲೇಟರ್ ಹಾಕಿದ್ರು ಅದರಿಂದ ನಿಮೋನಿಯಾ ಆಗೋ ಚಾನ್ಸಸ್ ಇರುತ್ತೆ, ವೆಂಟಿಲೇಟರ್ ಅಸೋಸಿಯೇಟೆಡ್ ನಿಮೋನಿಯಾ ಅಂತೀವಿ. ಸೊ ಒಂದ್ಸರಿ ಆತರ ವೆಂಟಿಲೇಟರ್ ಅಸೋಸಿಯೇಟೆಡ್ ನಿಮೋನಿಯಾ ಎಲ್ಲ ಆದ್ರೆ ಟೇನು ಹೇಳಿಕ್ಕೆ ಆಗಂಗಿಲ್ಲ, ಎಷ್ಟು ದಿನ ಆಗತ್ತೆ ಅಂತಾನು ಹೇಳಿಕ್ ಆಗಂಗಿಲ್ಲ, ಅದಕ್ಕೆ ಆಂಟಿಬಯೋಟಿಕ್ಸ್ ಚೇಂಜ್ ಆಗ್ತಾ ಇರುತ್ತೆ. ಇನ್ನು ಸ್ವಲ್ಪ ಜನಕ್ಕೆ ಏನಾಗ್ಬೋದು, ನೀರೆಲ್ಲ ತುಂಬಿಕೊಳ್ತಾ ಇರ್ಬೋದು, ಅದಕ್ಕೆ ನಾವು ಎಂಪೈಮಾ ಅಂತೀವಿ, ಅದು ಕಾಂಪ್ಲಿಕೇಟೆಡ್ ಪ್ಲೂರೋಫಿಷನ್ ಅಂತೀವಿ. ಅವಾಗ ಏನ ಮಾಡ, ಅದು ಟ್ಯೂಬ್ ನೀರೆಲ್ಲ ತೆಗಿಬೇಕಾಗತ್ತೆ, ಒಂದು ಸಣ್ಣ ಒಂದು ಟ್ಯೂಬ್ ಹಾಕ್ಬಿಟ್ಟು ಆ ನೀರೆಲ್ಲ ತೆಗಿಬೇಕಾಗತ್ತೆ. ಸೊ ಇದೆಲ್ಲ ಡಿಪೆಂಡ್, ಹಾಸ್ಪಿಟಲೈಸೇಷನ್ ಎಲ್ಲ ಡಿಪೆಂಡ್ ಆಗೋದು ಯಾವ ಸ್ಟೇಜ್ ಗೆ ಬಂದಿದಾರೆ, ಅವ್ರು ಎಷ್ಟು ಕಾಂಪ್ಲಿಕೇಶನ್ಸ್ ಏನ್ ಡೆವಲಪ್ ಆಗಿದೆ ಅದನ್ನು ಡಿಪೆಂಡ್ ಆಗುತ್ತೆ.
1: ಮತ್ತೆ ಇದು ಈ ನ್ಯೂಮೋನಿಯಾ ಬರದ ಹಾಗೆ ತಡೀಲಿಕ್ಕೆ ಯಾವೆಲ್ಲ ಪೂರ್ವ ತಯಾರಿಗಳನ್ನು ಮಾಡ್ಕೋಬಹುದು ನಾವು?
0: ನೋಡಿ, ನಿಮೋನಿಯಾ ಯಾರಿಗೆ ಬೇಕಾ ಬರ್ಬೋದು, ಸೊ ನಮ್ಗೆ ಬರಬಾರ್ದು ಅಂತ ಏನೋ ಹೇಳಕ್ ಆಗಿಲ್ಲ, ಯಾಕಂದ್ರೆ ನಾವು ಗಾಡಿಯಲ್ಲಿ ಉಸಿರಾಡ್ತಾ ಇರ್ತೀವಿ, ಯಾರಿಂದ ಒಬ್ರಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳೋದು ಬಹಳ ಕಷ್ಟ ಆಗುತ್ತೆ. ಬಟ್ ಪರ್ಟಿಕ್ಯುಲರ್ಲಿ ಹೈ ರಿಸ್ಕ್ ಗ್ರೂಪ್ ಅವ್ರಿಗೆ ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡು ಇಂಪಾರ್ಟೆಂಟ್ ಇರುತ್ತೆ. ಹೈ ರಿಸ್ಕ್ ಈಗ ಸಪೋಸ್ ಈಗ ಡಯಾಬಿಟಿಸ್ ಇರಲಿ, ಅಥವಾ ಹೈ ರಿಸ್ಕ್ ಇವನ್ ಎಚ್ ಐ ವಿ ಪೇಷಂಟ್, ಇಂಥವರೆಲ್ಲ ಕ್ರೌಡೆಡ್ ಪ್ಲೇಸಸ್ ಗೆ ಆದಷ್ಟು ಅವಾಯ್ಡ್ ಮಾಡಿ ಅಂತೀವಿ, ಯಾಕಂದ್ರೆ ಆ ಟೈಮ್ ಇನ್ಫೆಕ್ಷನ್ ರಿಸ್ಕ್ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಆಮೇಲೆ ಯಾರಾದ್ರೂ ಬಹಳ ಕೆಮ್ತಾ ಇದ್ರೆ ಸ್ಪ್ರೆಡ್ ಆಗಬಾರ್ದು, ಅಟ್ಲೀಸ್ಟ್ ಬಾಯಲ್ಲಿ ಖರ್ಚಿಗೆ ಇಟ್ಕೊಂಡು ಕೆಮ್ಲಿಕ್ಕೆ ಹೇಳ್ತೀವಿ. ಮೇನ್ ಇಂಪಾರ್ಟೆಂಟ್ ಯಾರಿಗೆ ನಿಮೋನಿಯಾ ಆಗಿದೆಯೋ ಅವ್ರು ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳೋದು ಉತ್ತಮ, ಯಾಕೆ ಒಂದ್ ಸೈಡ್ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟ ಬ್ಯಾಕ್ಟೀರಿಯಾ ಲೋಡ್ ಕಮ್ಮಿ ಆದಾಗ ಸ್ಪ್ರೆಡ್ ಆಗೋ ಚಾನ್ಸಸ್ ಬಹಳ ಕಡಿಮೆ ಆಗ್ಬಿಡುತ್ತೆ. ಸೊ ಟಾರ್ಗೆಟ್ ಮಾಡೋಕೆ ಎಷ್ಟು ಫಾಸ್ಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಅಷ್ಟು ಬೇಗ ಟ್ರೀಟ್ಮೆಂಟ್ ಮಾಡಿದ್ರೆ ಉತ್ತಮ.
1: ಮತ್ತೊಂದು ಸಾಮಾನ್ಯವಾಗಿ ಜನರಲ್ಲೇ ಗೊಂದಲ ಇರುತ್ತೆ, ನಮಗೆ ಕೆಮ್ತಾ ಇರ್ತಾರೆ ಅದು ನ್ಯೂಮೋನಿಯಾ ಅಥವಾ ಬೇರೆ ಏನೋ, ಸೊ ಯಾವಾಗ ಅದು ಹೇಳ್ತಾರೆ ವೆನ್ ಟು ಸಿ ಎ ಡಾಕ್ಟರ್ ಅಂತ, ಸೊ ಯಾವಾಗ ಡಾಕ್ಟರ್ ನ ಕಾಣ್ಬೇಕು ಅವರು?
0: ನೋಡಿ, ನಾರ್ಮಲ್ ರುಟೀನ್ ಕೆಮ್ಮಗೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತೇ ಆಗುತ್ತೆ, ಯಾಕಂದ್ರೆ ಫಸ್ಟ್ ಫೀವರ್ ಇರುತ್ತೆ, ಎಲ್ಲದಕ್ಕೂ ಫೀವರ್ ಜ್ವರ ಇರಲೇಬೇಕಂತೇನಿಲ್ಲ. ಸೊ ಫೀವರ್ ಇರುತ್ತೆ ಅಥವಾ ಚೆಸ್ಟ್ ಪೇನ್ ಸ್ಟಾರ್ಟ್ ಆಗಿರುತ್ತೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಈ ತರ ಇದ್ದಾಗ ಓವರ್ ದ ಕೌಂಟರ್ ಮೆಡಿಸಿನ್ಸ್ ತಗೊಂಡೇನೆ, ಇದು ಯಾವುದೇ ಇರಲಿ ಸಿಂಪ್ಟಮ್ ಸ್ಟಾರ್ಟ್ ಇನಿಷಿಯಲ್ ಇದ್ದಾಗ ಓವರ್ ದ ಕೌಂಟರ್ ಹೋಗಿ ಓ ಬರೀ ಜ್ವರ ಇದೆ ಅಂತ ಹೇಳಿ ನಾವು ನೋಡ್ತೀವಿ, ಇಲ್ಲಿ ಮೆಡಿಕಲ್ ಶಾಪಿಗೆ ಹೋಗ್ತಾರೆ ಜ್ವರ ಮಾತ್ರೆ ತಗೊಂಡಿರ್ತಾರೆ, ಆ ತರ ಮಾಡ್ಬಿಡಿ. ಯಾಕಂದ್ರೆ ಆಲ್ರೆಡಿ ತಿಳಿಸ್ದಂಗೆ ಎಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ತಿರೋ ಅಷ್ಟು ಬೇಗ ಒಳ್ಳೇದು. ಸೊ ಆದಷ್ಟು ಬೇಗ ಹತ್ತಿರ ಯಾರೋ ಡಾಕ್ಟರ್ ಅಲ್ಲಿ ಹೋಗಿ ಭೇಟಿಯಾಗಿ, ಸೊ ಅಟ್ ಲೀಸ್ಟ್ ನೀವು ಎಕ್ಸ್ರೇ ಆದ್ರೂ ಮಾಡಿದ್ರೆ ಆ ನಿಮೋನಿಯ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಇನ್ ಕೇಸ್ ನಿಮೋನಿಯಾ ಇಲ್ಲ ಅಂತಂದ್ರೆ ಬಾಕಿ ಯಾವ ತರ ತೊಂದರೆ ಇದೆ ನೋಡ್ಕೊಂಡ್ಬಿಟ್ಟು ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ಮಾಡಬಹುದು.
1: ಡಾಕ್ಟರ್, ಹಾಗೆ ನೀವು ಇದರ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಆಂಟಿಬಯೋಟಿಕ್ ಬಗ್ಗೆ ಹೇಳಿದ್ರೆ ಆಂಟಿಬಯೋಟಿಕ್ ಅಷ್ಟೇ ಸಾಕು ಅಥವಾ ಬೇರೆ ಏನಾದ್ರೂ ಮೆಥಡ್ ಇರುತ್ತೆ ಇದಕ್ಕೆ?
0: ನಿಮೋನಿಯಾ ಯೂಶುವಲಿ ಆಂಟಿಬಯೋಟಿಕ್ಸ್ ಕೊಟ್ಟೆ ಕೊಡ್ತೀವಿ. ಮಾಡ್ತೀವಿ. ಡಿಪೆಂಡ್ಸ್ ಟೈಪ್ ಆಫ್ ಆಂಟಿಬಯೋಟಿಕ್ಸ್ ಎಲ್ಲ ಡಿಪೆಂಡ್, ಅಂದ್ರೆ ಕಲ್ಚರ್ ಏನ್ ಗ್ರೋ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ನಾವು ಪೇಷಂಟ್ ಒಂದ್ ಕಡೆ ಆಂಟಿಬಯೋಟಿಕ್ಸ್ ಕೂಡ ರೆಸ್ಪಾಂಡ್ ಆಗಿಲ್ಲ ಅಂದ್ರೆ ಬೇರೆ ತರ ಆಂಟಿಬಯೋಟಿಕ್ ಗೆ ಹೋಗ್ಬೇಕಾಗತ್ತೆ. ನಾವು ಹಿಂಗ್ ನೋಡ್ತೀವಿ ಅಂದ್ರೆ ಒಂದ್ಸತಿ ಎಷ್ಟೇ ಆಂಟಿಬಯೋಟಿಕ್ಸ್ ಕೊಟ್ಟು ರೆಸ್ಪಾಂಡ್ ಆಗಂಗೆ ಸ್ವಲ್ಪ ಜನಕ್ಕೆ, ಅವಾಗ ಏನೋ ಕಾಂಪ್ಲಿಕೇಶನ್ಸ್ ಡೆವಲಪ್

0: ಆಗಿದೆ ಅಂತ ನೋಡ್ಬೇಕಾಗತ್ತೆ. ಯಾಕಂದ್ರೆ ಸ್ವಲ್ಪ ಜನಕ್ಕೆ ನಿಮೋನಿಯಾ ಆದಾಗ ಪ್ಲೂರಲ್ ಎಫ್ಯೂಷನ್ ಅಂದ್ರೆ ನೀರ್ ತುಂಬಿಕೊಳ್ತಾ ಇರುತ್ತೆ, ಅದಕ್ಕೆ ನಾವು ಕಾಂಪ್ಲಿಕೇಟೆಡ್ ಪ್ಲೂರಲ್ ಎಫ್ಯೂಷನ್ ಅಂತದ್ದು ಎಂಫೈಮಾ ಅಂತ ಕಿಯೋತರ ಆಗಿದೆ ಅಂತ ಮೊದಲು ಕನ್ಫರ್ಮ್ ಮಾಡ್ಬೇಕಾಗತ್ತೆ. ಅದು ಐದಾರು ಎಕ್ಸ್ರೇ ಇಂದ ಮಾಡಿಸ್ಬೋದು ಅಥವಾ ಅಲ್ಟ್ರಾಸೌಂಡ್ ಚೆಸ್ಟ್ ಅಂತ ಮಾಡ್ತೀವಿ ನಾವು. ಸಿಂಪಲ್ ಬರೀ ನೀರಷ್ಟೇ ಇದ್ರೆ ಸಿಂಪಲ್ ಟ್ಯಾಪಿಂಗ್ ಅಂತ ಮಾಡ್ತೀವಿ ಅಂದ್ರೆ ನೀರು ತೆಗೆದ್ಬಿಟ್ರೆ ಸಾಕಾಗತ್ತೆ. ಬಟ್ ಅದು ನಾವು ಇನಿಷಿಯಲಿ ಆ ನೀರನ್ನು ಹಂಗೆ ನಾವು ತೆಗೆದೇ ಹೋಗ್ಬಿಟ್ರೆ ಅದು ಗಟ್ಟಿ ಆಗ್ತಾ ಹೋಗ್ಬಿಡುತ್ತೆ. ಗಟ್ಟಿ ಆದಷ್ಟು ಏನಾಗುತ್ತೆ, ಬರೀ ಸಿಂಪಲ್ ಇದು ಮಾಡ್ಲಿಕ್ಕೆ ಆಗಂಗಿಲ್ಲ. ಅವಾಗ ನಾವು ಅಟ್ಲೀಸ್ಟ್ ಟ್ಯೂಬ್ ಹಾಕ್ಬಿಟ್ಟು ಏನೇನು ಕಲೆಕ್ಷನ್ ಆಗಿದೆ ಎಲ್ಲ ತೆಗಿಬೇಕಾಗತ್ತೆ. ಸೊ ಇದು ಆದಷ್ಟು ಬೇಗ ಮಾಡ್ಬೇಕು, ಯಾಕಂದ್ರೆ ಯಾವಾಗ ತನಕ ಈ ನೀರೆಲ್ಲ ಇರುತ್ತಲ್ವಾ ಆಂಟಿಬಾಡೀಸ್ ಅಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇರಂಗಿಲ್ಲ. ಸೊ ಒಂದ್ಸಲ ಆ ನೀರು ತೆಗೆದ್ಮೇಲೆ ಆಂಟಿಬಾಡಿ ರೆಸ್ಪಾನ್ಸ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಕಿವ್ ತರ ಏನಾದರೂ ಬಂದ್ರೆ ಡೆಫಿನೆಟ್ಲಿ ತೆಗಿಲೇಬೇಕು, ಮತ್ತೆ ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ಒಂದ್ಸಲ ಕಿವ್ ನಾವೇನಾದ್ರು ತೆಗ್ದಿಲ್ಲ ಅಂದ್ರೆ ಬರೀ ಆಂಟಿಬಯೋಟಿಕ್ ಅಷ್ಟೇ ಕೊಡ್ತಾ ಹೋಗಿ ಆ ಕಿವ್ ತೆಗ್ದಿಲ್ಲ ಅಂದ್ರೆ ಕಿವ್ ಗಟ್ಟಿ ಆಗ್ಬಿಡುತ್ತೆ. ಒಂದ್ಸಲ ಗಟ್ಟಿ ಆದ್ಮೇಲೆ ಆ ಜಾಗ ಲಂಗ್ಸ್ ಎಕ್ಸ್ಪಾಂಡ್ ಆಗಂಗೇ ಇಲ್ಲ, ಮತ್ತೆ ಅದು ಸೋರ್ಸ್ ಆಫ್ ಇನ್ಫೆಕ್ಷನ್, ಮತ್ತೆ ಪುನಃ ಮತ್ತೆ ಪುನಃ ನಿಮೋನಿಯಾ ತರ ಆಗ್ಬೋದು, ಅಥವಾ ಆ ಗಟ್ಟಿಯಾಗಿ ತೆಗಿಬೇಕಂದ್ರೆ ಆಪರೇಷನ್ ತನಕ ಹೋಗ್ಬೋದು. ಸೊ ಒಂದ್ಸಲ ಸಿಂಪಲ್ ಇರೋದು ಅಷ್ಟು ಕಾಂಪ್ಲಿಕೇಟೆಡ್ ಮಾಡೋ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ನೀರು ಕಾಣಿಸಿದ್ರೆ ತಕ್ಷಣ ತೆಗೆದ್ಬಿಟ್ಟು ಟ್ರೀಟ್ಮೆಂಟಿಗೂ ಸಹಾಯ ಆಗುತ್ತೆ, ಮತ್ತೆ ಕಾಂಪ್ಲಿಕೇಶನ್ಸ್ ಹೋಗೋದನ್ನು ತಡೆಗಟ್ಬೋದು. ಸೊ ಇನಿಷಿಯಲಿ ನಾವು ಆಂಟಿಬಾಡೀಸ್ ಕೊಟ್ಟು ರೆಸ್ಪಾಂಡ್ ಆಗಿಲ್ಲ ಅಂದ್ರೆ ಫಸ್ಟ್ ಅಥವಾ ನೀರು ಇದೆಯಾ ಹೇಗೆ ಅಂತ ನೋಡ್ಕೊಂಡ್ಬಿಟ್ಟು ಅದನ್ನು ತೆಗೆದ್ರೆ ಒಳ್ಳೇದು.
1: ಹಾಗೆ ಡಾಕ್ಟರ್, ಈ ಸಾಮಾನ್ಯವಾಗಿ ಪೇಷಂಟ್ಗಳು ಅಥವಾ ಸರ್ ಜನರು ಏನ್ ಮಾಡ್ತಾರಂತ ಹೇಳಿದ್ರೆ ಡಾಕ್ಟರ್ ಸಲಹೆ ಇಲ್ಲದೇ ಆಂಟಿಬಯೋಟಿಕ್ ಗಳನ್ನ ಬಳಸ್ತಾರೆ, ಇದನ್ನ ಅತಿಯಾಗಿ ಬಳಸೋದ್ರಿಂದ ಏನಾದ್ರು ದುಷ್ಪರಿಣಾಮಗಳು ಉಂಟಾಗುತ್ತೆ?
0: ನೋಡಿ, ಈಗಿನ ಸುಮ್ಮನೆ ಒಂದ್ ಸಣ್ಣ ನೆಗಡಿ ಆದ್ರೂ ಆಂಟಿಬಯೋಟಿಕ್ಸ್ ತಗೊಂಡ್ಬಿಡ್ತಾರೆ, ಅದಕ್ಕೆ ಯೂಸ್ ಆಂಟಿಬಯೋಟಿಕ್ಸ್ ಅವಶ್ಯಕತೆ ಇರಂಗಿಲ್ಲ. ಸೊ ಏನೇ ಆದ್ರೂ ಓವರ್ ದ ಕೌಂಟರ್ ಹೋಗ್ತಾರೆ, ಜ್ವರ ಬಂತು ಈ ಆಂಟಿಬಯೋಟಿಕ್ಸ್, ಅಥವಾ ಮುಂಚೆ ಒಂದ್ ಡಾಕ್ಟರ್ ಬರ್ದಿರ್ ಒಂದ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಅದೇ ಸೇಮ್ ಆಂಟಿಬಯೋಟಿಕ್ಸ್ ತಗೊಂಡ್ತಾ ಹೋಗ್ಬಿಡ್ತಾರೆ. ಇದ್ರ ಪ್ರಾಬ್ಲಮ್ಸ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತವೆ, ಯಾಕಂದ್ರೆ ನಾವು ಯೂಶ್ವಲಿ ಸೈಕಲ್ ಮಾಡ್ಬೇಕಂತ ಆಂಟಿಬಯೋಟಿಕ್ ಒಂದೇ ಆಂಟಿಬಯೋಟಿಕ್ ಯೂಶ್ವಲಿ ಪ್ರತಿ ಸಲ ಕೊಡ್ತಾ ಇರಬಾರ್ದು. ಒಂದ್ ಆಂಟಿಬಯೋಟಿಕ್ ಒಂದ್ಸಲ ಕೊಟ್ಟ ಮೇಲೆ ಅಟ್ಲೀಸ್ಟ್ 3 ತಿಂಗಳಾದ್ರೂ ಗ್ಯಾಪ್ ಬಿಡಬೇಕಾಗತ್ತೆ. ನೀವೇನು ಪದೇ ಪದೇ ಆಂಟಿಬಯೋಟಿಕ್ಸ್ ತಗೊಂಡ್ತಾ ಹೋದ್ರೆ ಅಂದ್ರೆ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತವೆ. ಈಗ ಸಪೋಸ್ ನೋಡಿ, ಒಂದು 100 ಬ್ಯಾಕ್ಟೀರಿಯಾ ಇದಾವ ಅಂತ ಅನ್ಕೊಳ್ಳಿ. ಈಗ ಸೊ 100 ಬ್ಯಾಕ್ಟೀರಿಯಾ ಇದ್ದಾಗ 98 ಬ್ಯಾಕ್ಟೀರಿಯಾ ರೆಸ್ಪಾಂಡ್ ಆಗುತ್ತೆ, 2 ಬ್ಯಾಕ್ಟೀರಿಯಾ ರೆಸ್ಪಾಂಡ್ ಆಗದೆ ಇರಬಹುದು. ಸೊ ನಾವು ಆಂಟಿಬಯೋಟಿಕ್ಸ್ ಇನಿಷಿಯಲಿ ಕೊಟ್ಟಾಗ ಏನಾಗ್ಬಹುದು, 98 ಸಾಯ್ಬೋದು, 2 ಹಂಗೆ ಉಳಿತು, ಅದು ರೆಸಿಸ್ಟೆಂಟ್ ಆರ್ಗಾನಿಸಮ್ಸ್ ಅಂತೀವಿ. ಸೊ ಅದು ಬೆಳೀತಾ ಬಂದಾಗ ಏನಾಗುತ್ತೆ, ಸೇಮ್ ಆಂಟಿಬಯೋಟಿಕ್ಸ್ ಕೊಡ್ತಾ ಹೋದ್ರೆ ಅದು ರೆಸ್ಪಾಂಡ್ ಆಗಂಗೆ ಇಲ್ಲ, ಅದ್ರ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮತ್ತೆ ಪುನಃ ನಾವು ಅದೇ ತರ ಆಂಟಿಬಯೋಟಿಕ್ಸ್ ಕೊಟ್ರೆ ರೆಸ್ಪಾಂಡ್ ಆಗದೆ ಇರಬಹುದು. ಸೊ ಅದಕ್ಕೆ ಆ ತರ ಇದ್ದಾಗ ನಾವು ಆಂಟಿಬಯೋಟಿಕ್ ಸೈಕಲ್ ಮಾಡ್ತಾ ಇರಬೇಕಾಗತ್ತೆ. ನೀವನ್ನೇ ಮೊದಲೇ ಒಂದ್ಸಲಿ ಕೊಟ್ಟಿದೀವಿ ಅಂತ ಅದೇ ಸೇಮ್ ಆಂಟಿಬಯೋಟಿಕ್ ಪ್ರತಿ ಇದಕ್ಕೂ ಸೇಮ್ ತಗೊಂಡ್ತಾ ಹೋಗ್ಬೇಡಿ. ಒನ್ಸ್ ರೆಸಿಸ್ಟೆಂಟ್ ಆಗಿ ಆರ್ಗಾನಿಸಮ್ ಮತ್ತೆ ಬೇರೆ ಸ್ಪ್ರೆಡ್ ಆದ್ರೆ ಅವರಿಗೂ ಅಷ್ಟು ರೆಸಿಸ್ಟೆನ್ಸ್ ಆರ್ಗಾನಿಸಮ್ ಸ್ಪ್ರೆಡ್ ಆಗಿರುತ್ತೆ. ಸೊ ಮುಂಚೆ ಇರೋದು ಆಗಂಗೆ. ಸೊ ಯಾವುದೇ ನಿಮೋನಿಯಾ ತೊಂದರೆ ಬಂದಾಗ ಕಲ್ಚರ್ ಮಾಡೋದು ಉತ್ತಮ. ಕಲ್ಚರ್ ಸೆನ್ಸಿಟಿವ್ ಅಂದ್ರೆ ಮೆಡಿಸಿನ್ಸ್ ರೆಸ್ಪಾಂಡ್ ಆಗ್ತಾವ ಇಲ್ಲ ಅಂತ ಮಾಡೋದು ಬಹಳ ಉತ್ತಮ. ಸೊ ಹಿಂಗೆ ಈಗ ಬೇಕಾಬಿಟ್ಟು ಆಂಟಿಬಯೋಟಿಕ್ಸ್ ಕೊಡ್ತಾ ಹೋಗ್ಬಿಟ್ರೆ ರೆಸಿಸ್ಟೆನ್ಸ್ ಆರ್ಗಾನಿಸಮ್ ಡೆವಲಪ್ ಆಗ್ತವೆ, ರೆಸಿಸ್ಟೆನ್ಸ್ ಆರ್ಗಾನಿಸಮ್ ಮತ್ತೆ ಅದೇ ಸ್ಪ್ರೆಡ್ ಆಗ್ತದೆ, ಮತ್ತೆ ಕಾಸ್ಟ್ ಕೂಡ ಸಿಕ್ಕಾಬಿಟ್ ಹೈ ಆಗುತ್ತೆ. ಯಾಕಂದ್ರೆ ಇನಿಷಿಯಲಿ ನಿಮೋನಿಯಾ ಸಿಂಪಲ್ ಟ್ಯಾಬ್ಲೆಟ್ಸ್ ಇಂದ ಕಡಿಮೆ ಆಗೋದು, ಈಗ IV ಇಂಜೆಕ್ಷನ್ ಮುಖಾಂತರ ಹೋಗ್ತಾ ಇರುತ್ತೆ, ಕಾಂಪ್ಲಿಕೇಶನ್ ರೇಟ್ಸ್ ಎಲ್ಲ ಹೆಚ್ಚಾಗ್ತದೆ. ಆದಷ್ಟು ಸಣ್ಣ ಪುಟ್ಟ ಇದಕ್ಕೆಲ್ಲ ಆಂಟಿಬಯೋಟಿಕ್ಸ್ ತಗೊಳ್ಳಿಕ್ ಹೋಗ್ಬೇಡಿ. ಜಸ್ಟ್ ನೆಗಡಿ ಸೀತಕ್ಕೆಲ್ಲ ಆಂಟಿಬಯೋಟಿಕ್ ಅವಶ್ಯಕತೆ ಇರಂಗಿಲ್ಲ. ಸೊ ಈ ತಗೊಂಡ್ರು ವೈದ್ಯರ ಬಡಿ ಹೋಗ್ಬಿಟ್ಟು ಅವ್ರ ಕನ್ಸೆಂಟ್ ತಗೊಂಡ್ಬಿಟ್ಟು ತಗೊಂಡ್ರೆ ಉತ್ತಮ.
1: ಡಾಕ್ಟರ್, ಹಾಗೆ ಬಹಳಷ್ಟು ಮಂದಿಗೆ ಧೂಮಪಾನ ಮಾಡುವಂತ ಅಭ್ಯಾಸ ಇರುತ್ತೆ, ಇದು ಎಷ್ಟು ರೀತಿ ದುಷ್ಪರಿಣಾಮ ಬೀಳುತ್ತೆ ನ್ಯೂಮೋನಿಯಾಗೆ?
0: ನೋಡಿ, ನಮ್ ಆರ್ಗಾನಿಸಮ್ ಹೆಂಗಿರುತ್ತೆ ಅಂದ್ರೆ ಲಂಗ್ಸ್ ಎಷ್ಟು ಸ್ಟ್ರಾಂಗ್ ಇರುತ್ತೆ, ಅದು ಮ್ಯಾಕ್ರೋಫೇಜಸ್ ಅಂತ ಇರುತ್ತೆ, ನಾರ್ಮಲ್ ಮ್ಯಾಕ್ರೋಫೇಜಸ್ ಅಂತ ಇರುತ್ತೆ. ಯಾವುದೇ ಬ್ಯಾಕ್ಟೀರಿಯಾ ಬಂದಾಗ ಅದು ನಮ್ ಕಡೆ ಡಿಫೆನ್ಸ್ ಮೆಕಾನಿಸಮ್, ಮ್ಯಾಕ್ರೋಫೇಜಸ್ ಆ ಆರ್ಗಾನಿಸಮ್ಸ್ ಅನ್ನ ತಿಂದ್ಬಿಟ್ಟು ನಮ್ಗೆ ನ್ಯೂಮೋನಿಯಾ ಆಗದೆ ಹಂಗೆ ನೋಡ್ಕೋಬಹುದು. ಬಟ್ ಈ ಸ್ಮೋಕರ್ಸ್ ಏನಾಯ್ತು, ಈ ಮ್ಯಾಕ್ರೋಫೇಜಸ್ ಅಂದ್ರೆ ಏನ್ ಡಿಫೆನ್ಸ್ ಮೆಕಾನಿಸಮ್ ಅದು ವೀಕ್ ಆಗಿರುತ್ತೆ. ಸೊ ಅದ್ರ ಕೆಲಸ ಅದು ಮಾಡದೇ ಇರಬಹುದು. ಸೊ ಒಂದು ಇಮ್ಯುನಿಟಿ ಕಮ್ಮಿ ಆಗುತ್ತೆ, ಮತ್ತೆ ಡಿಫೆನ್ಸ್ ಮೆಕಾನಿಸಮ್ ವೀಕ್ ಆಗಿರೋದ್ರಿಂದ ಮೋಕಸ್ ಒಳಗಡೆ ನಿಮ್ಗೆ ನಿಮೋನಿಯಾ ಬರೋ ಚಾನ್ಸಸ್ ಸ್ವಲ್ಪ ಹೆಚ್ಚಿಗೆ ಇರುತ್ತೆ.
1: ಹಾಗೆ ಈಗ ಒಂದ್ಸರಿ ಕ್ಯೂರ್ ಆದ ನಂತರ ನಿಮೋನಿಯಾ ಮತ್ತೊಮ್ಮೆ ಮರುಕಳಿಸುವಂತ ಸಾಧ್ಯತೆ ಇರುತ್ತಾ?
0: ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಮತ್ತೆ ಪುನಃ ಅದೇ ಸೇಮ್ ಸ್ಟ್ರೇನ್ ಇಂದ ಬರದೇ ಇರಬಹುದು, ಬಟ್ ಬೇರೆ ಸ್ಟ್ರೇನ್ ಇಂದ ಬರಬಹುದು. ಪುನಃ ಆಗದಿರಬಹುದು, ಮತ್ತೆ ಬೇರೆ ಪೇಷಂಟ್ ಇಂದ ಬೇರೆ ಆರ್ಗಾನಿಸಮ್ ಬಂದ್ರೆ ಆ ನಿಮೋನಿಯಾ ಬರಬಹುದು, ಬಟ್ ಸೇಮ್ ಇದರಿಂದ ಬರೋ ಚಾನ್ಸಸ್ ಸ್ವಲ್ಪ ಕಮ್ಮಿ.
1: ಹಾಗೆ ಕಡೆದಾಗಿ ಡಾಕ್ಟರ್, ಈ ಒಂದು ರೋಗಕ್ಕೆ ರೋಗ ನಿರೋಧಕ ಚುಚ್ಚುಮದ್ದು ಏನಾದ್ರು ಲಭ್ಯ ಇದೆಯಾ?
0: ನಾರ್ಮಲ್ ಪೇಷಂಟ್ಸ್ ಗೆ ನಾವು ಇದು ವ್ಯಾಕ್ಸಿನೇಷನ್ ಅಂತ ಏನಂತೀವೋ ಅದು ನಾರ್ಮಲ್ ಪೇಷಂಟ್ಸ್ ಗೆ ಎಲ್ಲರಿಗೂ ಕೊಡಂಗಿಲ್ಲ, ಬಟ್ ಹೈ ರಿಸ್ಕ್ ಪೇಷಂಟ್ಸ್ ಗೆ ಕೊಡ್ತೀವಿ. ಹೈ ರಿಸ್ಕ್ ಪೇಷಂಟ್ಸ್ ಅಂದ್ರೆ ಯಾರು ಇರ್ಬೋದು, ಈಗ ಸಪೋಸ್ COPD ಅಂದ್ರೆ ಧೂಮಪಾನಿಗಳಿದ್ರು, ಸ್ಮೋಕರ್ಸ್ ಇದ್ದಾಗ ಅವರಿಗೆ ಸ್ವಲ್ಪ ಉಸಿರಾಟ ತೊಂದರೆ ಆಗ್ತದೆ COPD ಅಂತ ಅಂತೀವಿ, ಅವ್ರಿಗೆ ಕೊಡುವ. ಅಥವಾ ನಿಮ್ಗೆ ಡಯಾಬಿಟಿಸ್ ಇರ್ತಾರೆ, ಅಥವಾ ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್ ಈ ತರ ತೊಂದರೆ ಇದ್ದವರಿಗೆ ನಮಗೆ ಮೋಸ್ಟ್ ಕಾಮನ್ ನಾವು 2 ಟಾರ್ಗೆಟ್ ಮಾಡ್ತೀವಿ, ಒಂದು ವೈರಲ್ ನಿಮೋನಿಯಾ ಟಾರ್ಗೆಟ್ ಮಾಡ್ತೀವಿ, ಮತ್ತೊಂದು ಬ್ಯಾಕ್ಟೀರಿಯಲ್ ನಿಮೋನಿಯಾಗೆ. ಸೊ ಯಾರಾದ್ರೂ 65 ವರ್ಷಕ್ಕಿಂತ ಮೇಲೆ ಇದ್ದವರು ಅಥವಾ ಈ ಫ್ಯಾಕ್ಟರ್ಸ್ ಇದ್ದವರಿಗೆ ಒಂದು ನಿಮೋಕಾಕಲ್ ವ್ಯಾಕ್ಸಿನ್ ಅಂತ ಕೊಡ್ತೀವಿ. ಅದು 5 ವರ್ಷಕ್ಕೊಂದ್ಸರಿ ಕೊಡಬೇಕಾಗತ್ತೆ. ಸೊ ಆ ನಿಮೋಕಾಕ್ ಕಾಮನ್ ಆರ್ಗನಿಸಮ್ ಟಾರ್ಗೆಟ್ ಮಾಡ್ತಾರೆ. ನಿಮೋಕಾಕಲ್ ನಿಮೋನಿಯಾ ಮೋಸ್ಟ್ ಕಾಮನ್ ಆರ್ಗನಿಸಮ್ ಆಗಿದ್ರಿಂದ ಅದಕ್ಕೆ ಕಡಿಮೆ ಆಗ್ಲಿಕ್ಕೆ ನಿಮೋಕಾಕಲ್ ವ್ಯಾಕ್ಸಿನ್ ಅಂತ ಕೊಡ್ತೀವಿ. ಬಟ್ ಇನ್ಫ್ಲುಯೆನ್ಸ ವ್ಯಾಕ್ಸಿನ್ಸ್ ಏನಾಗ್ತದೆ, ಪ್ರತಿ ವರ್ಷ ವೈರಸ್ ಚೇಂಜ್ ಆಗ್ತಾ ಇರತ್ತೆ. ಸೊ ಸೇಮ್ ಗ್ರೂಪ್ ಆಫ್ ಪೇಷಂಟ್ಸ್ ಅಂದ್ರೆ ಈಗ ಹೇಳಿದಂಗೆ ಈ ಕಾಂಪ್ಲಿಕೇಶನ್ಸ್ ಇದ್ದವರಿಗೆ ಪ್ರತಿ ವರ್ಷ ಈ ಚಳಿಗಾಲ ಶುರು ಆಗಕ್ಕೆ ಮುಂಚೆ ಅವಾಗ ಇದು ಕೊಟ್ಟಾಗ ನಾವು ಆ ಕಾಂಪ್ಲಿಕೇಶನ್ಸ್ ಅನ್ನ ಅಥವಾ ಇನ್ಫೆಕ್ಷನ್ ಆಗೋ ಸ್ವಲ್ಪ ಮಟ್ಟಿಗೆ ತಡಿಬಹುದು. ಅದಕ್ಕಾಗಿ ಈ ಹೈ

0: ಗ್ರೂಪ್ ಇದ್ದವರಿಗೆ ನಾವು ವ್ಯಾಕ್ಸಿನೇಷನ್ ಕೊಡ್ತೀವಿ, ನಾರ್ಮಲ್ ಇದ್ದವರಿಗೆ ಕೊಡಂಗಿಲ್ಲ.
1: ಈ ವ್ಯಾಕ್ಸಿನೇಷನ್ ನಿಂದ ಏನಾದರೂ ದುಷ್ಪರಿಣಾಮ ಅಡ್ಡ ಪರಿಣಾಮಗಳೇನಾದ್ರೂ ಆಗುವಂತ ಸಾಧ್ಯತೆ ಇದೆಯಾ?
0: ಬಹಳ ಕಡಿಮೆ.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ನಮಗೆ ನ್ಯೂಮೋನಿಯಾ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡಿದ್ರಿ. ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ENT ವಿಭಾಗದಲ್ಲಿ ತಜ್ಞ ವೈದ್ಯ ಆಗಿರುವ ಡಾಕ್ಟರ್ ಸ್ಮಿತಾ TM ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್.
3: ನಮಸ್ಕಾರ
2: ಡಾಕ್ಟರ್. ಇವತ್ತು ನಮ್ಮ ಕೇಳುಗರಿಗೆ ಈ ಚಳಿಗಾಲ ಮತ್ತು ಮಳೆಗಾಲಕ್ಕೆ ಸಂಬಂಧಿಸಿದಂತೆ ENT ನಮ್ಮ ಕಿವಿ ಮೂಗು ಮತ್ತೆ ಗಂಟ್ಲು ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಒಂದು ಸಾಮಾನ್ಯವಾದ ತೊಂದರೆಗಳು ಕಂಡು ಬರ್ತವೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಈಗ ಮೊಟ್ಟ ಮೊದಲನೇದಾಗಿ ನಮ್ಮ ಕಿವಿಗಳಿಗೆ ಯಾವ ರೀತಿಯ ತೊಂದರೆಗಳು ಈ ಒಂದು ಸಮಯದಲ್ಲಿ ಕಂಡು ಬರ್ತವೆ?
3: ಕಿವಿಗಳಿಗೆ ಅಂದ್ರೆ ಕಿವಿಯಿಂದ ಮೂಗಿಗೆ ಒಂದ್ ಕನೆಕ್ಷನ್ ಇರುತ್ತೆ ಆಕ್ಚುಲಿ. ಸೊ ಯೂಶಲಿ ಈ ಕಾಲದಲ್ಲಿ ಏನಾಗತ್ತೆ ಅಂತಂದ್ರೆ ನೆಗಡಿ ಆಗೋಂಥದ್ದು ಮತ್ತೆ ಗಂಟ್ಲು ನೋವು ಬರೋಂಥದ್ದು ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಮೂಗಿಂದ ಕಿವಿಗೆ ಕನೆಕ್ಟ್ ಆಗಿರುತ್ತಲ್ಲ ಯುಸ್ಟೇಷಿಯನ್ ಟ್ಯೂಬ್ ಅಂತ ಅಂತೀವಲ್ಲ, ಸೊ ಅದರಿಂದ ಕಿವಿ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಎಷ್ಟೊಂದ್ಸಲ. ಅಂದ್ರೆ ಕಿವಿ ಒಳಗಡೆ ನೀರು ತುಂಬಿಕೊಂಡಾಗ ತುಂಬ್ಕೊಬಹುದು, ಅಥವಾ ಇನ್ನೊಂದು ಆಟೋಮೈಕೋಸಿಸ್ ಅಂತ ಹೇಳ್ತೀವಿ, ನಮಗೆ ತುಂಬಾ ಬಡ್ಸ್ ಯೂಸ್ ಮಾಡೋ ಅಭ್ಯಾಸ ಇರುತ್ತೆ, ಅಥವಾ ನಾವಿರೋ ಇದರಲ್ಲಿ ಇದು ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ನದಿ ಎಲ್ಲ ಹರಿಯೋದ್ರಿಂದ ನಮ್ಗೇನಂದ್ರೆ ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಕಿವಿನಲ್ಲಿ. ಅವಾಗ ತುಂಬಾ ನೋವು ಬರೋದು, ಇಲ್ಲಾಂದ್ರೆ ಕಿವಿ ಏನೋ ಮುಚ್ಚಾಕೊಂಡಂಗ ಅಂತ ಅನ್ಸೋದು, ಇಲ್ಲ ಕಿವಿ ಏನೋ ಗುಯಿ ಅಂತ ಶಬ್ದ ಬರೋದು, ಈ ತರ ಎಲ್ಲ ಆಗತ್ತೆ ಆಕ್ಚುಲಿ. ಎಷ್ಟೊಂಥರ ಅಂದ್ರೆ ತೊಂದರೆಗಳು ಬರೋ ಸಾಧ್ಯತೆ ಇರುತ್ತೆ, ಬಟ್ ಅದನ್ನ ನೋಡಿ ಎಕ್ಸಾಮಿನ್ ಮಾಡಿದಾಗ್ಲೇನೆ ಏನಾಗಿದೆ ಅಂತ ನಾವು ತೀರ್ಮಾನಕ್ಕೆ ಬರೋಕ್ ಸಾಧ್ಯತೆ ಆಗುತ್ತೆ. ಮತ್ತೆ ಕೆಲವರಿಗೆ ಮುಂಚೆ ಕಿವಿ ಯಾವಾಗ್ಲೂ ಸೋರಿರುತ್ತೆ, ತಮಟೆ ತೂತಾಗಿರುತ್ತೆ, ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನೆಗಡಿ ಆದ್ರೆ ಮತ್ತೆ ಸೋರಕ್ ಜಾಸ್ತಿ ಶುರುವಾಗುತ್ತೆ. ಏನಕ್ಕೆ ಅಂದ್ರೆ ನೆಗಡಿ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತಲ್ಲ, ಅವಾಗ ಮತ್ತೆ ಕಿವಿ ಆಟೋಮೆಟಿಕಲಿ ಅಫೆಕ್ಟ್ ಆಗ್ಬಿಡುತ್ತೆ. ಸೊ ಅದರಿಂದ ಸೋರೋದು ಹಂಗೆಲ್ಲ ಆಗುತ್ತೆ. ಇದಕ್ಕೆಲ್ಲ ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಕೇಳೋದಕ್ಕೇನೆ ಅಂದ್ರೆ ಕಿವಿ ಕೇಳಿಸೋದು ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತೆ ಜಾಸ್ತಿ ನರ ವೀಕ್ ಆದ್ರೆ ಆಪರೇಟ್ ಮಾಡೂ ನರ ಸರಿ ಮಾಡೋ ಅಂತ ಸಾಧ್ಯತೆ ಇರಲ್ಲ, ಅವಾಗ ತುಂಬಾ ಅಫೆಕ್ಟ್ ಆಗ ಚಾನ್ಸಸ್ ಇರುತ್ತೆ. ಮೊದ್ಲೇ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಳೋದ್ರಿಂದ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬಹುದು ನಾವು.
2: ಈಗ ಡಾಕ್ಟರ್, ಸಾಮಾನ್ಯವಾಗಿ ಈ ಕಿವಿಗೆ ತೊಂದರೆ ಆದಾಗ ಜನರು ಕೆಲವು ಬರಿ ಏನ್ ಮಾಡ್ತಾರೆ ಅಂತಂದ್ರೆ ಟ್ರೆಡಿಷನಲ್ ಆಗಿ ಅದ್ರ ಒಳಗಡೆ ಬಿಸಿಯಾದ ಎಣ್ಣೆನ ಹಾಕೊಳ್ಳುವಂಥದ್ದು ಮತ್ತಿತರ ಯಾವ್ದಾದ್ರು ಗಿಡಮೂಲಿಕೆ ರಸಗಳನ್ನು ಹಾಕುವಂಥದ್ದು ಇದನ್ನ ಮಾಡ್ತಿರ್ತಾರೆ, ಇದು ಎಷ್ಟರ ಮಟ್ಟಿಗೆ ಸರಿಯಾಗ್ಬೋದು ಡಾಕ್ಟರ್?
3: ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡೋದು ಬೆಟರ್. ಏನಕ್ಕೆಂದ್ರೆ ಬಿಸಿದೇನೋ ಹಾಕೊಂಡು ಅದೇನೋ ಮಾಡ್ಕೊಳೋದು ಅದೆಲ್ಲ ಸುಮ್ಮನೆ ಡೇಂಜರಸ್. ನಮ್ದ್ರಲ್ಲಿ ವ್ಯಾಕ್ಸ್ ಅಥವಾ ಏನು ಸಾಮಾನ್ಯ ಜನರಲ್ಲಿ ಗುಗ್ಗೆ ಅಂತ ಹೇಳ್ತಾರಲ್ಲ, ಅದು ಆಕ್ಚುಲಿ ಇಟ್ ಇಸ್ ಎ ಪ್ರೊಟೆಕ್ಟಿವ್ ಫಾರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಅದು ಅದೇನಂದ್ರೆ ಅದಾಗದೇನೆ ಆಚೆ ಬರುತ್ತೆ. ಯಾರಿಗೆ ಆಚೆ ಬರಲ್ಲ ಅಂದ್ರೆ ಎಕ್ಸ್ಟರ್ನ್ ಆರ್ಟರಿ ಕೆನಾಲ್ ಅಂತ ಅಂತೀವಿ, ಅಂದ್ರೆ ಕಿವಿ ಒಳಗಡೆ ಒಂದು ಪೈಪ್ ತರ ಇರುತ್ತಲ್ಲ, ಅದು ಅದ್ರದ್ದು ಆಂಗ್ಯುಲೇಷನ್ ಸರಿ ಇಲ್ಲ, ಸ್ವಲ್ಪ ಏನೋ ಕಲೆಕ್ಷನ್ ಆಗೋ ಸಾಧ್ಯತೆ ಇದೆ ಅಂದಾಗ ಅಷ್ಟೇ ಅದು ಆಚೆ ಬರೋದಿಲ್ಲ. ಬಟ್ ಅಂದ್ರೂ ಅವ್ರಾಗವ್ರೆ ತಕ್ಕೊಳಕ್ ಹೋದಾಗ ಏನಾಗ್ಬೋದು ಅಂದ್ರೆ ತಮಟೆಗೆ ಡ್ಯಾಮೇಜ್ ಮಾಡ್ಕೋಬಹುದು, ಅವಾಗ ಕಿವಿ ಕೇಳ್ದಂಗೆ ಇರ್ಬೋದು, ಅಥವಾ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಇಂಪ್ಯಾಕ್ಟ್ ಆದ್ರೆ ಅದನ್ನು ಅವ್ರಿಗೆ ಅವಾಗ ತೆಗಿಯೋದು ಕಷ್ಟ ಆಗುತ್ತೆ. ಅವಾಗ ಅವ್ರು ಏನು ನೋಡ್ಕೊಂಡು ತೆಗಿತಾ ಇರಲ್ಲ ಅದನ್ನ, ಸುಮ್ಮನೆ ಏನೋ ಬ್ಲೈಂಡ್ ಆಗಿ ಇದು ಮಾಡಕ್ಕೆ ಹೋಗ್ತಾರಲ್ಲ. ಸೊ ಅದೆಲ್ಲ ಇಟ್ಸ್ ಆಲ್ವೇಸ್ ಡೇಂಜರಸ್ ಆ ಥರ ಎಲ್ಲ ಮಾಡೋದು. ಆಮೇಲೆ ಆದಷ್ಟು ತುಂಬ ಬಡ್ಸ್ ಯೂಸ್ ಮಾಡೋದು ಅದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಬೆಟರ್. ಏನೋ ಮಾಡ್ಕೊಳಕ್ ಹೋಗಿ ಡ್ಯಾಮೇಜ್ ಮಾಡ್ಕೊಂಡ್ರೆ ಆಮೇಲೆ ಅದನ್ನ ಇದು ಮಾಡಿಸ್ಕೊಳಕ್ಕೋಸ್ಕರ ಅದನ್ನ ಸರಿ ಮಾಡಿಸ್ಕೊಳಕ್ಕೋಸ್ಕರ ಎಷ್ಟೊಂದ್ಸಲ ಅಂದ್ರೆ ಹಾಸ್ಪಿಟ್ಲ್ಗೆ ಬಂದೆಲ್ಲ ಇದು ಮಾಡ್ಬೇಕಾಗತ್ತೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ತೋರಿಸೋದು ಬೆಟರ್. ಅದಕ್ಕೋಸ್ಕರ ಅಂತಾನೆ ಬೇರೆ ಡ್ರಾಪ್ಸ್ಗಳೆಲ್ಲ ಇರುತ್ತೆ, ಅಂದ್ರೆ ಕಿವಿಯಿಂದ ಬರೋದು ಅದು ಬರಲಿಲ್ಲ ಅಂತಂದ್ರೆ ಡ್ರಾಪ್ಸ್ಗಳು ಅದೆಲ್ಲ ಅದನ್ನೆಲ್ಲ ಕೊಟ್ಟು ಮತ್ತೆ ಇಲ್ಲಿ ಬಂದಾಗ ನಾವು ಯೂಶಲಿ ಸಕ್ಷನ್ ಎವ್ಯಾಕ್ಯೂಷನ್ ಮಾಡ್ತೀವಿ, ಇಲ್ಲಾಂದ್ರೆ ಹಂಗೆ ಬರಂಗಿದ್ರೆ ಇದರಿಂದ ವ್ಯಾಕ್ಸುಕ್ಕಿಂದ ತೆಗೆಯೋದು ಅದೆಲ್ಲ ಮಾಡ್ತೀವಿ. ಸೊ ಅದರಿಂದ ಏನು ಪ್ರಾಬ್ಲಮ್ ಇರೋದಿಲ್ಲ. ಮತ್ತೆ ಯೂಶಲಿ ಹುಟ್ಟಿದ್ದ ಮಕ್ಕಳಿಗೆ ಈ ಅಜ್ಜಿಗಳಿರ್ತಾರಲ್ಲ ಮನೆಯಲ್ಲಿ, ಅವರಿಗೂ ಅಷ್ಟೆ ಎಣ್ಣೆ ಹಾಕೋದು ಅದೆಲ್ಲ ಅಭ್ಯಾಸ ಇರುತ್ತೆ. ಬಟ್ ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಬೆಟರು. ಆಮೇಲೆ ಈ ಮಳೆಗಾಲದಲ್ಲಿ ಇನ್ಸೆಕ್ಟ್ಸ್ ಜಾಸ್ತಿ ಆಗಿರುತ್ತೆ, ಅವೆಲ್ಲ ಕಿವಿ ಒಳಗೆ ಹೋಗೋ ಸಾಧ್ಯತೆ ಅದೆಲ್ಲ ತುಂಬಾ
2: ಇರುತ್ತೆ,
3: ಸಣ್ಣ ಸಣ್ಣ ಕ್ರಿಮಿಗಳು ಅದೆಲ್ಲ. ಆದಷ್ಟು ತಕ್ಷಣ ಒಂದು ENT ಸರ್ಜನ್ ಅಥವಾ ಹೋಗ್ಬಿಟ್ಟು ತಮ್ಮ ಹತ್ರದಲ್ಲಿರೋ ಡಾಕ್ಟರ್ ಹತ್ರ ತಗಸ್ಕೊಳೋದು ಬೆಟರು. ಅದ್ ಒಳಗಡೆನೆ ಉಳ್ಕೊಂಡ್ಬಿಟ್ರೆ ಆಮೇಲೆ ಅದರಿಂದ ಪ್ರಾಬ್ಲಮ್ ಆಗಕ್ಕೆ ಶುರುವಾಗತ್ತೆ.
2: ಇದು ಬಿಟ್ಟು ಮತ್ತೆ ಈ ಒಂದು ಮಳೆಗಾಲ ಮತ್ತು ಚಳಿಗಾಲದ ಸಮಯದಲ್ಲಿ ಕಿವಿಗೆ ಬೇರೆ ಯಾವ ರೀತಿಯ ಸಮಸ್ಯೆಗಳು ಬರಬಹುದು ಡಾಕ್ಟರ್?
3: ಅದೇ ನಾನು ಮುಂಚೆ ಹೇಳ್ದಂಗೆ ಕಿವಿ ಗುಯಿ ಅನ್ನಕ್ಕೆ ಶುರುವಾಗತ್ತಲ್ಲ, ಏನಕ್ಕೆ ಅಂದ್ರೆ ನೆಗಡಿ ಆಗ್ಬೋದು ಅಥವಾ ಕಿವಿ ಒಳಗಡೆ ನೀರ್ ಕಲೆಕ್ಟ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಕಿವಿನಲ್ಲಿ ಶಬ್ದ ಬರಕ್ಕೆ ಶುರುವಾಗತ್ತೆ. ಅದನ್ನು ಅಷ್ಟೆ ನಾವು ಎಕ್ಸಾಮಿನ್ ಮಾಡಿ ಇದಕ್ಕೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಇದೆ, ಅದನ್ನು ಕೊಡ್ಬೋದು. ಮತ್ತೆ ಇನ್ನೊಂದು ಮುಂಚೆ ಹೇಳಿದೆ ಫಂಗಲ್ ಆಗ್ಬೋದು, ಫಂಗಲ್ ಇನ್ಫೆಕ್ಷನ್ ಆಟೋಮೈಕೋಸಿಸ್ ಅಂತ, ಅದು ಸ್ವಲ್ಪ ಈ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇನಿಲ್ಲ, ಅದಿರೋದನ್ನೆಲ್ಲ ಫುಲ್ ಆಚೆ ತೆಗೆದ್ಬಿಟ್ಟು ಆ ಡೆಬ್ರಿ ಇರುತ್ತಲ್ಲ ಸಕ್ಷನ್ ಎವ್ಯಾಕ್ಯೂಷನ್ ಮಾಡ್ಬಿಟ್ಟು ನಾವು ಟಾಪಿಕಲ್ ಮೆಡಿಕೇಶನ್ಸ್ ಕೊಟ್ಟರೆ ಅದನ್ನ ಆಕ್ಚುಲಿ ಕ್ಯೂರ್ ಮಾಡ್ಬೋದು. ಅಂತ ಅಂದ್ರೆ ಅಷ್ಟು ಪ್ರಾಬ್ಲಮ್ಯಾಟಿಕ್ ಆಗಿರೋಂಥದ್ದು ಏನು ಇರೋದಿಲ್ಲ. ಮತ್ತೆ ಕಿವಿ ಸೋರ್ತಾ ಇರುತ್ತಲ್ಲ ಅವರಿಗೂ ಜಾಸ್ತಿ ಇದು ಆಟೋಮೈಕೋಸಿಸ್ ಆಗೋ ಸಾಧ್ಯತೆ ಈ ಟೈಮಲ್ಲಿ ಜಾಸ್ತಿ ಇರುತ್ತೆ. ಕಿವಿ ಸೋರ್ತಾ ಇರೋರ್ಗು ಅಷ್ಟೇ, ಅದನ್ನ ಕರೆಕ್ಟ್ ಆಗಿ ಫಸ್ಟ್ ಪ್ರಾಪರ್ ಆಗಿ ಟ್ರೀಟ್ ಮಾಡಿ ಆಮೇಲೆ ಯೂಶಲಿ ಟಿಂಪಾನಿಕ್ ಮೆಂಬರ್ನಲ್ಲಿ ಪರ್ಫೋರೇಷನ್ ಇದ್ರೆ ಅಂದ್ರೆ ಕಿವಿ ತಮಟೆಲ್ ಪರ್ಫೋರೇಷನ್ ಇದ್ರೆ ಅವ್ರಿಗೆ ಸರ್ಜರಿ ಮಾಡಿಸ್ಕೋಬೇಕಾಗುತ್ತೆ.

0: ಫಸ್ಟ್ ಅದು ಇನಿಷಿಯಲ್ ಇನ್ಫೆಕ್ಷನ್ನ ಟ್ರೀಟ್ ಮಾಡಿ ಆಮೇಲೆ ನಾವು ಅವರಿಗೆ ಹೇಳ್ತೀವಿ ಕೌನ್ಸಿಲಿಂಗ್ ಮಾಡಿ ಯಾವ ಟೈಮಲ್ಲಿ ಏನು ಮಾಡಿಸ್ಕೋಬೇಕು ಅವರು ಅಥವಾ ಏನಾದರೂ ಇದೆ ಅಂತಂದರೆ.
1: ಕೇಳುಗರೆ, ನಮ್ಮ ಜೊತೆಗೆ ಡಾಕ್ಟರ್ ಸ್ಮಿತಾ ಟಿ ಎಂ ಅವರು ಮಾತಾಡ್ತಿದ್ದಾರೆ. ಇವರು ಇ ಎನ್ ಟಿ ತಜ್ಞರಾಗಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇ ಎನ್ ಟಿ ಸಮಸ್ಯೆಗಳ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಡಾಕ್ಟ್ರೆ, ಮತ್ತೊಂದು ಪ್ರಶ್ನೆ ಕೇಳಬೇಕು. ಈಗ ಕೆಲವು ಬಾರಿ ನಾವು ಒಂದು ಎ ಸಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಥವಾ ಬೇರೆ ಕಡೆ ಎಲ್ಲೋ ಹೈಟ್ ಇರುವಂಥ ಪ್ಲೇಸಸ್ಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಅವಾಗ ಕಿವಿ ನಮಗೊಂಥರ ಏನೋ ಒಂಥರ ಬೇರೆ ಟೈಪ್ ಫೀಲ್ ಆಗುತ್ತೆ, ಇದು ಯಾಕಾಗುತ್ತೆ ಡಾಕ್ಟ್ರೆ?
0: ಅಂದರೆ ಇದನ್ನು ನಾನು ಫಸ್ಟೇ ಹೇಳ್ದಂಗೆ ಕಿವಿಯಿಂದ ಮೂಗಿಗೆ ಕನೆಕ್ಷನ್ ಇರುತ್ತೆ ಅಂತ ಒಂದು ಹೇಳಿದೆ, ಯುಸ್ಟೇಷಿಯನ್ ಟ್ಯೂಬ್ ಅಂತ ಇರ್ತೀವಿ ಅಂತ. ಅದು ಸರಿಯಾಗಿ ಓಪನ್ ಆಗೋದು ಕ್ಲೋಸ್ ಆಗೋದು ಅಂದರೆ ಅದರ ಫಂಕ್ಷನ್ ಸ್ವಲ್ಪ ಇದಾಗುತ್ತೆ, ಆವಾಗ ಕಿವಿ ಬ್ಲಾಕ್ ಆದಂಗೆ ಆಗುತ್ತೆ. ಆ್ಯಕ್ಚುಲಿ ಅದು ಏರೇಷನ್ ಆಗಬೇಕು ಕಿವಿಗೆ ಯಾವಾಗಲೂ, ಅದರಿಂದನೇ ಏರೇಷನ್ ಆಗೋದು. ಅದು ಸರಿ ಆಗದೇ ಇದ್ದಾಗ ಹಿಂಗಾಗುತ್ತೆ. ಸೊ ಅದಕ್ಕೆ ನಾವು ಜಾಸ್ತಿ ಎತ್ತರಕ್ಕೆ ಹೋದಾಗ ಅಥವಾ ಏನಾದರೂ ಮಾಡಿದಾಗ ಏನಾದರೂ ಸ್ವಲ್ಪ ಅಗಿತಾ ಇರೋದನ್ನ ಅಥವಾ ಚೂಯಿಂಗ್ ಗಮ್ ಯೂಸ್ ಮಾಡೋದನ್ನ ಅಥವಾ ನಾವು ಬೇರೆ ಮೆಡಿಕೇಷನ್ ಕೊಡೋದನ್ನ, ಇದು ಒಂದಕ್ಕೆ ಅಲ್ಲ, ಈವನ್ ನಾವು ಫ್ಲೈಟ್ ಟೇಕ್ ಆಫ್ ಆದಾಗ ಟೇಕ್ ಆನ್ ಇದು ಮಾಡಿದಾಗ್ಲೂ ಈ ಥರ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆಲ್ಲ ನಾವು ಮೆಜರ್ಸ್ ಹೇಳ್ಬೋದು ಕೆಲವೊಂದು ಎಕ್ಸಸೈಸಸ್ಸಿಂದ ಅಥವಾ ಇದು ಮಾಡೋದ್ರಿಂದ. ಅದು ಯೂಶ್ವಲಿ ನೀವು ಅಬ್ಸರ್ವ್ ಮಾಡಿದರೆ ಬಾಯಿ ತುಂಬ ಜೋರಾಗಿ ತೆಗೆದ್ರೆ ಅಂದರೆ ಯಾನಿಂಗ್ ಮಾಡಿದ್ರೆ ಅಥವಾ ಅಗಿಬೇಕಾದ್ರೆ ಓಪನ್ ಆಗೋದು ಕ್ಲೋಸ್ ಆಗೋದಾಗುತ್ತೆ. ಇದು ಒಂದೇ ಅಲ್ಲ, ಇವನ್ ಸ್ವಿಮ್ಮಿಂಗ್ ಹೋಗಿ ಬಂದಾಗ ಸ್ವಿಮ್ಮಿಂಗ್ ಪೂಲಿಂದ ಮೇಲೆ ಬಂದಿದ ತಕ್ಷಣ ಈ ಥರ ಎಲ್ಲ ಆಗೋ ಚಾನ್ಸ್ ಇರುತ್ತೆ. ಅದೇನಂದರೆ ಯುಸ್ಟೇಷನ್ ಟ್ಯೂಬ್ ಫಂಕ್ಷನಿಂಗ್ ಇದರಿಂದ ಪ್ರಾಬ್ಲಮ್ ಇದರಿಂದ ಈ ಥರ ಹಿಂಗಾಗತ್ತೆ ಅಷ್ಟೇ. ಇದು
1: ಮತ್ತೆ ಕೆಲವರಿಗೆ ತುಂಬ ಒಂದು ಅಭ್ಯಾಸ ಇರುತ್ತೆ ಅಂತಂದರೆ ಕಿವಿ ಟೈಟಾಗಿ ಅದಕ್ಕೆ ಮಫ್ಲರ್ ಕಟ್ಕೊಳ್ಳುವಂಥದ್ದು ಅಥವಾ ಕಿವಿ ಒಳಗಡೆ ತುಂಬ ಹತ್ತಿಯನ್ನು ತುರ್ಕೊಳ್ಳುವಂಥದ್ದು, ಹೀಗೆಲ್ಲ ಅಭ್ಯಾಸಗಳಿರುತ್ತೆ. ಇದು ಹೆಲ್ದಿ ಅಭ್ಯಾಸಗಳ ಹೇಗೆ ಡಾಕ್ಟ್ರೆ?
0: ಅಂದರೆ ಕಿವಿನ ಕ್ಲೋಸ್ ಮಾಡ್ಕೊಳೋದು ಹೊರಗಡೆಯಿಂದ ಓಕೆ, ಕ್ಯಾಪಿಂದಾಗಲಿ ಹೊರಗಡೆ ಹತ್ತಿ ಇಟ್ಕೊಂಡ್ರೆ ಅದು ಓಕೆ. ಏನಕ್ಕೆಂದ್ರೆ ಕೆಲವರಿಗೆ ತುಂಬ ಕೋಲ್ಡ್ ಏರ್ ಹೋದರೆ ಅಥವಾ ತಣ್ಣನೆ ಗಾಳಿ ಹೋದರೆ ತುಂಬ ಇರಿಟೇಟ್ ಆಗೋಂಥ ಸಾಧ್ಯತೆ ಇರುತ್ತೆ. ಬಟ್ ಒಳಗಡೆ ಹತ್ತಿರೋದ್ರಿಂದ ಏನಾಗುತ್ತೆ ಅಂದರೆ ಅದೇನಾದರೂ ತೆಗೆದು ಮರೆತರೆ ಅದರಿಂದ ಇನ್ಫೆಕ್ಷನ್ ಆಗೋದು ಆ ಚಾನ್ಸಸ್ ಎಲ್ಲ ಇರುತ್ತೆ. ಅದರಿಂದ ತುಂಬ ಒಳಗೆ ಇಟ್ಕೊಳೋದೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಸ್ವಲ್ಪ ಆದಷ್ಟು ಆಚೆನೇ ಇಟ್ಕೊಳೋದು ಅಥವಾ ಮಂಕಿ ಕ್ಯಾಪ್ಸ್ ಥರ ಅಥವಾ ಮಫ್ಲರ್ ಆಚೆಯಿಂದ ಟೈಟಾಗಿ ಅಂತಲ್ಲ, ಸುಮ್ಮನೆ ಕಟ್ಕೊಳೋದು ಅವ್ರನ್ನ ಅವಾಯ್ಡ್ ಮಾಡ್ಕೊಳೋದಕ್ಕೆ ಕೋಲ್ಡಿಂದ. ಏನಕ್ಕೆ ಅಂದರೆ ಸಾಕಷ್ಟು ಅಲರ್ಜಿಕ್ ಪೇಷೆಂಟ್ಗೆ ಅಂದರೆ ಕಿವಿಯಿಂದ ಇದೋದ್ರೆ ಒಂಥರ ಸ್ಟಿಮ್ಯುಲೇಟ್ ಆಗೋದು, ಬೇರೆ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಮತ್ತು ತಮಟೆನಲ್ಲಿ ತೂತ ಇರೋರಿಗೆ ತಣ್ಣನೆ ಗಾಳಿ ಹೋದ್ರೆ ಸ್ವಲ್ಪ ತಲೆ ಸುತ್ತು ಬಂದಂಗೆ ಆಗೋದು, ಅದೆಲ್ಲ ಸಮಸ್ಯೆ ಇರೋದ್ರಿಂದ ಹಿಂಗೆ ಕಟ್ಕೊಳೋದ್ರಿಂದ ಏನು ಅಷ್ಟು ಸಮಸ್ಯೆ ಇಲ್ಲ. ಬಟ್ ಏನಂದರೆ ಒಳಗಡೆ ಇಟ್ಕೊಳೋದು ತುಂಬ ಇದು ಮಾಡೋಕ್ಕೆ ಹೋಗಬಾರ್ದಷ್ಟೆ.
1: ಈಗ ಡಾಕ್ಟ್ರೆ, ಕಿವಿಯ ನಂತರ ನಮ್ಮ ದೇಹದ ಒಂದು ಮುಖ್ಯವಾದಂಥ ಒಂದು ಅಂಗ ನೋಸ್ ಅಥವಾ ಈ ಮೂಗು, ಇದಕ್ಕೆ ಯಾವೆಲ್ಲ ಸಮಸ್ಯೆಗಳು ಈ ಒಂದು ಕಾಲದಲ್ಲಿ ಕಂಡು ಬರ್ತವೆ?
0: ಈ ಟೈಮಲ್ಲಿ ಯೂಶಲಿ ಮೂಗಿಗೆ ಅಲರ್ಜಿ ಜಾಸ್ತಿಯಾಗಿ ಕಂಡು ಬರುತ್ತೆ. ಏನಕ್ಕೆ ಅಂದರೆ ಕೆಲವೊಂದು ಕೋಲ್ಡಿಂದ ಇರ್ಬೋದು ಅಥವಾ ಅವ್ರು ತಿನ್ನೋ ಅಲರ್ಜಿಕ್ ಫುಡ್ಡಿಂದ ಇರ್ಬೋದು. ಇದರಿಂದ ಮೇಯ್ನಾಗಿ ಏನಾಗುತ್ತೆ ಅಂದರೆ ಪದೇ ಪದೇ ನೆಗಡಿ ಆಗೋಂಥ ಚಾನ್ಸಸ್ಸು ಮತ್ತು ಮೂಗು ಕಟ್ಟ ಅಂಥ ಚಾನ್ಸಸ್ಸು. ಇದೇನಾದರೂ ಪ್ರಾಪರಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಮುಂದಕ್ಕೆ ಅದು ಇನ್ಫೆಕ್ಷನ್ ಸೆಕೆಂಡರಿ ಇನ್ಫೆಕ್ಷನ್ ಆಗಿ ಸೈನುಸೈಟಿಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಮತ್ತು ಇದರಿಂದ ಕೆಮ್ಮು ಜಾಸ್ತಿ ಆಗುತ್ತೆ. ಏನೇ ಮಾತ್ರೆ ತೊಗೊಂಡ್ರೂ ಕೆಮ್ಮು ವಾಸಿ ಆಗ್ತಾ ಇರಲ್ಲ. ಏನಕ್ಕೆ ಅಂದರೆ ಮೂಗಿಂದ ಹಿಂಗೆ ಆಗಿದೆ ಅಂತ ಅನ್ನಿಸ್ತಾ ಇರಲ್ಲ ಅವರಿಗೆ. ಅದನ್ನು ಪ್ರಾಪರಾಗಿ ಟ್ರೀಟ್ಮೆಂಟ್ ತೊಗೊಂಡಾಗ್ಲೇ ಇದು ಸರಿ ಹೋಗೋದು. ಮತ್ತು ಅಲರ್ಜಿನ ಪ್ರಾಪರಾಗಿ ಟ್ರೀಟ್ ಮಾಡಿಸಿಲ್ಲ ಅಂದರೆ ಮೂಗಲ್ಲಿ ದುರ್ಮಾಂಸ ಬೆಳೆಯೋಕ್ಕೆ ಶುರುವಾಗುತ್ತೆ, ನೇಸಲ್ ಪಾಲಿಪೋಸಿಸ್ ಅಂತ. ಅವಾಗ ಅದಕ್ಕೆಲ್ಲ ಆಪರೇಷನ್ ಎಲ್ಲ ಬೇಕಾಗುತ್ತೆ. ಸೊ ಅದಕ್ಕೆ ಆದಷ್ಟು ತೋರಿಸ್ಕೊಂಡು ಅವ್ಯಾಲ್ಯೇಟ್ ಮಾಡಿಸ್ಕೊಂಡು ಏನಿದೆ ಅಂತ ಪ್ರಾಪರಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಆದಷ್ಟು ಅವಾಯ್ಡ್ ಮಾಡೋಂಥದ್ದೇ ಜಾಸ್ತಿ ಇರೋದು ಇದರೊಳಗಡೆ. ಆಯಿತಾ, ನಮ್ಮ ಮನುಷ್ಯ ಒಂದ್ಸಲ ಅಲರ್ಜಿ ಬಂದರೆ ನಾವು ಇರೋವರೆಗೂ ಇರುತ್ತೆ, ಬಟ್ ಅದೆಷ್ಟು ಅವಾಯ್ಡ್ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು. ಅದನ್ನು ಇದೆಲ್ಲ ಜಾಸ್ತಿ ಇರುತ್ತೆ ಈ ಕಾಲದಲ್ಲಿ. ಮತ್ತು ವೈರಲ್ ಎಪಿಸೋಡ್ಸ್ ಅಂದರೆ ಇವಾಗ ಇಲ್ಲಿ ನಮ್ಮ ಶಿವಮೊಗ್ಗ ಏರಿಯಾದಲ್ಲಿ ಮಳೆ ಜಾಸ್ತಿ, ಮಳೆ ಬಂದು ಸ್ವಲ್ಪ ಮಳೆ ಬಂದು ನಿಲ್ಲೋದು ಆ ಥರ ಎಲ್ಲ ಆದಾಗ ವೈರಲ್ ಎಪಿಸೋಡ್ಸ್ ಯೂಶಲಿ ಜಾಸ್ತಿ ಇರುತ್ತೆ. ಅವಾಗ ತುಂಬ ನೆಗಡಿ ಆಗೋದು ಅಥವಾ ಗಂಟ್ಲು ನೋವು ಬರೋದು ಆ ಥರ ಎಲ್ಲ ಜಾಸ್ತಿ ಇರುತ್ತೆ. ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಮತ್ತೆ ಜ್ವರ ಬರೋದು ಬೇರೆ ಥರ ಎಲ್ಲ ತೊಂದರೆಗಳು ಜಾಸ್ತಿ ಆಗಕ್ಕೆ ಶುರುವಾಗುತ್ತೆ.
1: ಈಗ ಡಾಕ್ಟ್ರೆ, ತಾವು ಸೈನಸೈಟಿಸ್ ಅಂತ ಹೇಳಿದ್ರಿ, ಏನದು ಪ್ರಾಬ್ಲಮ್, ಅದ್ರ ಬಗ್ಗೆನೂ ಒಂದು ಸ್ವಲ್ಪ ವಿವರಣೆ ಕೊಡಿ.
0: ಸೈನಸೈಟಿಸ್ ಅಂತ ಅಂದರೆ ಈಗ ನಾವು ಮೂಗಿನ ಅಕ್ಕಪಕ್ಕ ಮತ್ತು ಮೂಗಿನ ಒಳಗಡೆ ಆ್ಯಕ್ಚುಲಿ ಸೈನಸ್ಗಳಿರ್ತವೆ, ಅದನ್ನ ಅದರಲ್ಲಿ ಗಾಳಿ ತುಂಬಿಕೊಂಡಿರುತ್ತೆ ಯೂಶಲಿ. ಅದರಲ್ಲಿ ಮ್ಯೂಕಸ್ ಪ್ರೊಡಕ್ಷನ್ ಆಗಿದೆಲ್ಲ ಆಚೆ ಬರುತ್ತೆ, ಮೂಗಿಗೆ ಬರುತ್ತೆ, ಅದು ಮತ್ತೆ ಇದು ಹೋಗುತ್ತೆ. ಅದರಲ್ಲಿ ಏನಾದರೂ ಆಚೆ ಬರೋದಲ್ಲಿ ಇರತ್ತಲ್ಲ ಪೈಪ್ ಲೈನ್ಸ್ ಥರ, ಅದು ಅಂದರೆ ವೆರಿ ಮೈನ್ಯೂಟ್, ಅದು ನಾನು ಅರ್ಥ ಆಗೋದಕ್ಕೆ ಹಂಗೆ ಹೇಳಿದೆ. ಅದರಿಂದ ಸರಿಯಾಗಿ ಆಚೆ ಬಂದಿಲ್ಲದೆ ಇದ್ದಾಗ ಅದರೊಳಗಡೆ ಕಲೆಕ್ಟ್ ಆಗುತ್ತೆ. ಅದು ಅದು ಕಲೆಕ್ಟ್ ಆದಾಗ ಏನಾಗುತ್ತೆ ಅಂದರೆ ಅದು ಬ್ಯಾಕ್ಟೀರಿಯಾ ಗ್ರೋತ್ ಆಗೋದಕ್ಕೆ ಒಳ್ಳೆ ಇದು ಕೊಡುತ್ತೆ, ಅದು ಒಳ್ಳೆ ಏರಿಯಾ ಕೊಟ್ಟಂಗೆ ಆಗುತ್ತೆ ಅದು. ಸೊ ಅವಾಗ ತಲೆ ಭಾರ ಆದಂಗೆ ಆಗೋದು, ಕಣ್ಣೇನೋ ನೋವು ಬಂದಂಗೆ ಆಗೋದು, ಮತ್ತು ಅದು ಮೂಗಿಂದ ಸೋರಿದಾಗ ಅಥವಾ ಮೂಗಿಂದ ಶಿಮ್ಲ ಬರಂಗೆ ಆಗೋದು ಆ ಥರ ಎಲ್ಲ ಆಗುತ್ತೆ. ಮೂಗಿಂದ ಸೋರಿದಾಗ ಏನಾಗುತ್ತೆ ಅಂದರೆ ತುಂಬ ಕೆಮ್ಮು ಬರಂಗೆ ಆಗೋದು, ಬಾಯಿಂದ ಮತ್ತೆ ಕಫ ಉಗಿಯಂಗೆ ಆಗೋದು, ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ. ಮತ್ತು ಇನ್ಫೆಕ್ಷನ್ ತುಂಬ ಜಾಸ್ತಿ ಇದ್ದರೆ ಜ್ವರ ಬರೋದು ಅದೆಲ್ಲ ಶುರುವಾಗುತ್ತೆ. ಮತ್ತು ಮೂಗು ಕಟ್ಟೋದು, ಮತ್ತು ಮುಖ ಎಲ್ಲ ಸ್ವಲ್ಪ ಕೆಂಪುಗಾದಂಗೆ ಆಗೋದು, ಮುಖ ಎಲ್ಲ ನೋವು ಬರ್ತಂಗಿರೋಂಗೆ, ಮತ್ತು ತಲೆ ಭಾರ ಆ ಥರ ಎಲ್ಲ ಆಗುತ್ತೆ. ಇದೇನೋ ಒಂದು ಸೆಟ್ ಆಫ್ ಪೀಪಲ್, ಇಮ್ಯುನಿಟಿ ಚೆನ್ನಾಗಿರೋರಿಗೆ. ಈಗ ಇಮ್ಯುನಿಟಿ ಅಂದರೆ ಕಡಿಮೆ ಇರೋರಿಗೆ ಅಂದರೆ ಎಸ್ಪೆಷಲಿ ಇವಾಗಿನ ಇದರಲ್ಲಿ ಡಯಾಬಿಟಿಕ್ಸ್ ತುಂಬ ಜಾಸ್ತಿ ಜನಕ್ಕಿರುತ್ತೆ. ಸರಿಯಾಗಿ ಟ್ರೀಟ್ ಮಾಡಿಸ್ಕೊಂಡ್ಲಿಲ್ಲ ಅಂದರೆ ಅಕ್ಕಪಕ್ಕ ಇರೋ ಅಂಥ ನಮ್ಮ

0: ಮೂಗು ಕಟ್ಟೋದು ಅಥವಾ ನೀರು ಥರ ಮೂಗು ಸೋರೋದು ಈ ಥರ ಎಲ್ಲ ಇರುತ್ತೆ ಅವರಿಗೆ. ಸೊ ಯೂಶಲಿ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಜಾಸ್ತಿ ಇರುತ್ತೆ, ಇಲ್ಲ ನೀವೇ ಹೇಳ್ದಂಗೆ ಕೆಲವರಿಗೆ ಫೈನ್ ಡಸ್ಟಿಂದನೂ ಕೂಡ ಬರುತ್ತೆ, ಡಸ್ಟ್ ಮೈಟ್ ಅಂತ ಅಂತೀವಿ ಮನೆಯಲ್ಲೆಲ್ಲ ಕಾರ್ಪೆಟ್ ಏರಿಯಾದಲ್ಲಿ, ಅಥವಾ ನಾವು ಮಲಗೋ ಬೆಡ್ಶೀಟ್ನ ಕ್ಲೀನಾಗಿ ಟೈಮ್ ಟೈಮಿಗೆ ಕ್ಲೀನ್ ಮಾಡಿಲ್ಲ ಅಂದರೆ, ಮತ್ತು ಮನೆ ಹೆಣ್ಮಕ್ಳಿಗೆ ಕಸ ಗುಡಿಸ್ಬೇಕಾದ್ರೆ ಅದರಿಂದನೂ ಬರೋ ಸಾಧ್ಯತೆ ಇರುತ್ತೆ, ಮತ್ತು ಕೆಲವರಿಗೆ ಒಗ್ಗರಣೆ ಆಗ್ತಾ ಇರ್ತಾರಲ್ಲ ಆ ಇದರಿಂದ ಬರ್ತಾ ಇರುತ್ತೆ. ನೀವು ಈ ನೀವೇ ಹೇಳ್ದಂಗೆ ಹೊರಗಡೆ ಹೋದರೆ ಕೋಲ್ಡ್ಗೂ ಜಾಸ್ತಿ ಬರೋ ಸಾಧ್ಯತೆ ಇರುತ್ತೆ ಈ ಥರ, ಮತ್ತು ಬೆಳಗ್ಗೆ ಹೊತ್ತು ಇಬ್ಬನಿ ಬೀಳ್ತಾ ಇರುತ್ತಲ್ಲ ಅದರಿಂದನೂ ಬರುತ್ತೆ. ಇನ್ನೊಂದು ಪೋಲನ್ಸ್ ಅಂತ ಹೇಳ್ತೀವಲ್ಲ, ಪಾರ್ಥೇನಿಯಂ, ಇದರಿಂದ ಎಲ್ಲ ಬರೋ ಅಂಥದ್ದು ಅದೆಲ್ಲ. ಸೊ ಅವ್ರಿಗೆ ಏನಂದರೆ ಆದಷ್ಟು ಅವಾಗ ಬೆಳಗ್ಗೆ ಸೂರ್ಯ ಬರೋವರೆಗೂ ಅವಾಯ್ಡ್ ಮಾಡಿ ಅವಾಗ ಹೋದರೆ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು, ಇಬ್ಬನಿದೆಲ್ಲ ಅವಾಯ್ಡ್ ಮಾಡ್ಬೋದು. ಆಮೇಲೆ ಮನೇಲಿ ಈ ಥರ ಕೆಲಸ ಎಲ್ಲ ಮಾಡಬೇಕಾದ್ರೆ ತುಂಬ ಜಾಸ್ತಿ ಇದ್ದರೆ ಮಾಸ್ಕ್ ಯೂಸ್ ಮಾಡ್ಬೋದು. ಆಮೇಲೆ 2-3 ದಿನಕ್ಕೊಂದ್ಸಲ ಸ್ವಲ್ಪ ಬಿಸಿ ನೀರಲ್ಲೆಲ್ಲ ಬೆಡ್ಶೀಟ್ ವಾಶ್ ಮಾಡೋದ್ರಿಂದ ಅದೆಲ್ಲ ಮಾಡೋದ್ರಿಂದ ಇದನ್ನು ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ನಾವು ತುಂಬ ಜಾಸ್ತಿ ಇದ್ದಾಗ ಟ್ರೀಟ್ಮೆಂಟ್ ತೊಗೋಬೋದು ಅದನ್ನು, ಬಟ್ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನಂಗೆ, ಪ್ರಿವೆಂಟ್ ಮಾಡಿದ್ರೆ ಇದನ್ನು ನಾವು ಇದನ್ನೆಲ್ಲ ತಡೆಗಟ್ಬೋದು.
1: ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಸ್ಮಿತಾ ಟಿ ಎಂ ಅವರು ಇದ್ದಾರೆ. ಇವರು ENT ಸ್ಪೆಷಲಿಸ್ಟ್ ಆಗಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಹರಕೆರೆ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ENTಗೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಡಾಕ್ಟ್ರೆ, ನಮ್ಮ ಮೂಗಿನ ನಂತರ ತಮ್ಮ ಒಂದು ಏರಿಯಾ ತಾವು ನೋಡುವಂಥದ್ದು ಈ ಥ್ರೋಟ್ ಅಥವಾ ಗಂಟ್ಲು ಅಂತ ಹೇಳ್ತೀವಿ. ಈ ಕಾಲದಲ್ಲಿ ಅಂದರೆ ಈ ಚಳಿಗಾಲ ಮಳೆಗಾಲಕ್ಕೆ ಸಂಬಂಧಪಟ್ಟಂತೆ ಈ ಥ್ರೋಟ್ ಅಥವಾ ನಮ್ಮ ಗಂಟ್ಲಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ತೊಂದರೆಗಳು ಕಂಡು ಬರ್ತವೆ?
0: ಗಂಟ್ಲು ನೋವು ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಅಂದರೆ ಏನಾದರೂ ನುಂಗ್ಬೇಕಾದ್ರೆ ಗಂಟ್ಲು ನೋವು ಬರೋದು, ಮತ್ತು ಕೆಲವರಿಗೆ ಶೀತದ ಗಂಟು ಇರುತ್ತೆ, ಅಂದರೆ ಕೆಲವೊಂದು ಸಲ ಒಂದು 3-4 ಸಲ ಬರೋದು ವರ್ಷಕ್ಕೆ ಗಂಟ್ಲು ನೋವು, ಅದು ಈ ಟೈಮಲ್ಲಿ ಜಾಸ್ತಿ ಇರುತ್ತೆ. ಅಂದರೆ ಇನ್ಫೆಕ್ಷನ್ ಆದರೆ ದಪ್ಪಗೆ ಆ ಕಡೆ ಈ ಕಡೆ ಇರುತ್ತೆ, ಅದಕ್ಕೆ ಟಾನ್ಸಿಲ್ಸ್ ಅಂತ ಅಂತೀವಿ, ಮತ್ತು ಮೂಗಿಂದ ಇರೋದು ಅಡಿನಾಯ್ಡ್ಸ್ ಅಂತ ಕರಿತೀವಿ. ಈ ಟಾನ್ಸಿಲ್ಸ್ ತುಂಬ ಸಲ ಈ ಥರ ಬರ್ತಾ ಇದ್ದರೆ 4-5 ಸಲಕ್ಕಿಂತ ಜಾಸ್ತಿ ವರ್ಷದಲ್ಲಿ, ಅದೇ ಥರ ಒಂದು 2-3 ವರ್ಷಕ್ಕಿಂತ ಜಾಸ್ತಿ ಬರ್ತಾ ಇದ್ದರೆ ಅದನ್ನು ತೆಗಿಸ್ಬೇಕಾಗುತ್ತೆ. ಅಂದರೆ ಇನ್ಫೆಕ್ಷನ್ ಇದ್ದಾಗಲ್ಲ, ಇನ್ಫೆಕ್ಷನ್ ಕಡಿಮೆ ಆದಮೇಲೆ. ಸೊ ಈ ಟೈಮಲ್ಲೆಲ್ಲ ಆ ಥರ ಬರೋದು ಜಾಸ್ತಿ ಇರುತ್ತೆ, ಟಾನ್ಸಿಲೈಟಿಸ್ ಅಂತ ಅಂತೀವಿ. ಮತ್ತು ಗಂಟ್ಲು ಇನ್ಫೆಕ್ಷನ್ ಆಗೋದನ್ನ ಫೆರಿಂಜೈಟಿಸ್ ಅಂತ ಅಂತೀವಿ. ಸೊ ಮಳೆ ಬರೋದು ನಿಲ್ಲೋದು, ವೈರಲ್ ಎಪಿಸೋಡ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ, ಮತ್ತು ಅದರಿಂದನೇ ಸ್ವಲ್ಪ ಕೆಮ್ಮು ಬರೋಕ್ಕೆ ಶುರುವಾಗೋದು, ಆ ಥರ ಎಲ್ಲ ಸಮಸ್ಯೆ ಇರುತ್ತೆ ಗಂಟ್ಲಲ್ಲಿ.
1: ಈಗ ಕೆಲವು ಬಾರಿ ನಾವು ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಹೋದಾಗ ಅಥವಾ ನೀರು ನಮಗೆ ಚೇಂಜ್ ಆದಾಗ ಈ ಗಂಟ್ಲು ನಮಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ, ಏನು ಡಾಕ್ಟರ್ ಇದು ಸಮಸ್ಯೆ?
0: ಅದನ್ನೇ ನಾನು ಹೇಳಿದ್ನಲ್ಲ, ಈ ಥರ ಕಂಜೆಷನ್ ಆಗೋದು ಮತ್ತು ಇನ್ಫೆಕ್ಷನ್ ಆಗೋದು ಆ ಥರ, ಇದರಿಂದ ನಮಗೆ ಈ ಥರ ಇನ್ಫೆಕ್ಷನ್ ಆದಾಗ ಗಂಟ್ಲು ನೋವು ಬರೋಕ್ಕೆ ಶುರುವಾಗುತ್ತೆ. ಅಂದರೆ ಅಲ್ಲಿ ಏನೋ ಸಮಸ್ಯೆ ಇದೆ, ಅದಕ್ಕೋಸ್ಕರ ನಮಗೆ ಹಿಂಗೆ ನೋವು ಬರ್ತಾ ಇದೆ ಅಂತ ಇದಾಗುತ್ತೆ. ಅವಾಗ ನಾವು ಎಕ್ಸಾಮಿನ್ ಮಾಡಿಬಿಟ್ಟು ಅದು ಏನಾಗಿದೆ ಅಂತ ನೋಡಿ ಅವಾಗ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಒಂದ್ಸಲ ನಾನು ಮುಂಚೆ ಹೇಳ್ದಂಗೆ ಅಲರ್ಜಿ ಇದ್ದಾಗ ಮೂಗಿಂದ ಸೋರ್ತಾ ಇರಬೇಕಾದ್ರೂ ಗಂಟ್ಲು ನೋವು ಬರುತ್ತೆ. ಏನಕ್ಕೆ ಅಂದರೆ ನಮ್ಮದ್ರಲ್ಲಿ ಈಚ್ ಆ್ಯಂಡ್ ಎವ್ರಿ ಆರ್ಗನ್ ಇಸ್ ಕನೆಕ್ಟೆಡ್, ಮೂಗು, ಕಿವಿ, ಗಂಟ್ಲು, ಯಾವ್ದಾದ್ರೂ ಒಂದಾದಾಗ ಎಲ್ಲ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ್ಲೂ ಈ ಥರ ಬರೋ ಸಾಧ್ಯತೆ ಇರುತ್ತೆ ಅವರಿಗೆ. ಮತ್ತು ಕೆಲವರಿಗೆ ಐಸ್ ಕ್ರೀಮ್ ತಿಂದಿದ ತಕ್ಷಣ ಗಂಟ್ಲು ನೋವು ಬರೋದು, ಏನಕ್ಕೆ ಅಂದರೆ ಕೋಲ್ಡಿಂದ ಅದು ಇದಾಗುತ್ತೆ. ಸೊ ಅದರಿಂದನೂ ಎಲ್ಲ ಕೂಡ ಗಂಟ್ಲು ನೋವು ಬರೋಕ್ಕೆ ಶುರುವಾಗುತ್ತೆ. ಮತ್ತು ಕೆಲವರಿಗೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಅದು ಈ ಕಾಲ ಆ ಕಾಲ ಅಂತೇನಿಲ್ಲ, ಅದನ್ನು ಗ್ಯಾಸ್ಟ್ರೋಇಸೋಫಿಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂತೀವಿ. ಅಂದರೆ ಅದು ಸ್ಪಿಂಕ್ಟರ್ ಸರಿಯಾಗಿ ವರ್ಕ್ ಆಗ್ತಾ ಇರಲ್ಲ, ಆವಾಗ ಸ್ಟಮಕಲ್ಲಿರೋದೆಲ್ಲ ರಿಫ್ಲೆಕ್ಸ್ ಆಗಿ ಗಂಟ್ಲು ನೋವು ಬರೋಕ್ಕೆ ಶುರುವಾಗುತ್ತೆ, ಕೆಲವರಿಗೆ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಆ ಥರ ಇದು ಸಮಸ್ಯೆ ಬರೋಕ್ಕೆ ಶುರುವಾಗುತ್ತೆ.
1: ಈಗ ಡಾಕ್ಟ್ರೆ, ನಾನು ಸಾಮಾನ್ಯವಾಗಿ ತಮ್ಮನ್ನು ಕೇಳಬೇಕು, ಈಗ ಇಯರ್ ಆಗಿರ್ಬೋದು, ನೋಸ್ ಆಗಿರ್ಬೋದು, ಥ್ರೋಟ್ ಆಗಿರ್ಬೋದು, ಎಷ್ಟು ದಿನ ಈ ಒಂದು ಸಮಸ್ಯೆ ಹಾಗೆ ಕಂಟಿನ್ಯೂ ಆದರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಬಂದು ತೋರಿಸ್ಬೇಕು, ಹಾಗೇನಾದ್ರೂ ಇದೆಯಾ? ಯಾಕಂದರೆ ಕೆಲವು ಬಾರಿ ನೆಗಡಿ ಬರುತ್ತೆ ಹೋಗುತ್ತೆ, ನೆಗಡಿಗೆ ಹಿಂದಿನಿಂದ ಹೇಳ್ತಾನೆ ಬರ್ತಾರೆ ಮೆಡಿಸನ್ ತೊಗೊಂಡ್ರೆ ಒಂದು ವಾರ, ತೊಗೊಳ್ದೆ ಇದ್ರೂ ಒಂದು ವಾರ ಅಂತ. ಹಾಗೆ ಅಂದರೆ ಹೀಗೆ ತುಂಬ ಸೀರಿಯಸ್ ಪ್ರಾಬ್ಲಮ್ಮು ಯಾವ ಒಂದು ಇದರಲ್ಲಿ ಆಗುತ್ತೆ?
0: ತುಂಬ ತಲೆ ಭಾರ ಆಗೋಕ್ಕೆ ಶುರುವಾಗೋದು, ಅಥವಾ ಕಣ್ಣಿಂದ ನೋವು ಬರೋಕ್ಕೆ ಶುರುವಾಗೋದು, ಅಥವಾ ತುಂಬ ಫೀವರ್ ಬರೋಕ್ಕೆ ಶುರುವಾಗೋದು, ಆ ಥರ ಎಲ್ಲ ನಿಮಗೆ ಗೊತ್ತಾಗುತ್ತೆ ಯೂಶುವಲ್ ಬರೋದಕ್ಕಿಂತ ಯಾವ ಥರ ಇದು ಡಿಫ್ರೆಂಟ್ ಆಗಿದೆ ಅಂತ. ಆ ಥರ ಯೂಶುವಲಿ ಸೆಲ್ಫ್ ಮೆಡಿಕೇಶನ್ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಈ ಥರ ಎಲ್ಲ ಬರೋಕ್ಕಾದಾಗ ಬಂದಾಗ ನೀವು ತೋರಿಸೋದು, ಹೋಗಿ ಆದಷ್ಟು ಬೇಗ ತೋರಿಸೋದು ಬೆಟರ್. ಏನಕ್ಕೆ ಅಂದರೆ ಈಗ ಕೋಲ್ಡ್ ಹೇಳಿದ್ರಲ್ಲ, 7 ದಿನ ಟ್ರೀಟ್ಮೆಂಟ್ ತೊಗೊಂಡ್ರೆ 7 ದಿನಕ್ಕೆ ಹೋಗುತ್ತೆ, ತೊಗೊಂಡಿಲ್ಲ ಅಂದ್ರೂ ಹೋಗುತ್ತೆ. ವೈರಲ್ ಎಪಿಸೋಡ್ ಇದ್ದಾಗ ಅದೇನಾದರೂ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ ಸೈನುಸೈಟಿಸ್ ಹೋಗೋ ಚಾನ್ಸ್ ಇರುತ್ತೆ. ಆವಾಗ ಟ್ರೀಟ್ಮೆಂಟ್ ತೊಗೊಳ್ಲೇಬೇಕಾಗುತ್ತೆ. ಅದೇ ಆವಾಗ ಯಾವಾಗ ಅದು ಗೊತ್ತಾಗುತ್ತೆ ಅಂದರೆ ತಲೆಭಾರ ಆಗೋದು, ಕಣ್ಣಿಂದ ನೋವು ಬಂದಂಗೆ ಆಗೋದು, ಅಥವಾ ಜಾಸ್ತಿ ಈ ಶಿಮ್ಲ ಬರುತ್ತಲ್ಲ ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಯೂಶಲಿ ನೆಗಡಿ ಇದ್ದಾಗ ನೀರು ಥರ ಬರುತ್ತೆ, ಇಲ್ಲಾಂದರೆ ವೈಟಿಶ್ ಇರುತ್ತೆ. ಅದೇನಾದರೂ ಎಲ್ಲೋಯಿಶ್ ಅಥವಾ ಬೇರೆ ಕಲರ್ ಆದಾಗ ಹೋಗಿ ತೋರಿಸೋದು ಬೆಟರ್, ಇಟ್ಸ್ ಆಲ್ವೇಸ್ ಬೆಟರ್.
1: ಡಿಲೇ ಮಾಡೋ ಅವಶ್ಯಕತೆ ಇಲ್ಲ,
0: ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಯಾರಿಗಾದರೂ ಆಯಿತು, ಈ ಬೇರೆ ಕೊಮಾಬಿಟಿ ಇರುತ್ತಲ್ಲ, ಈಗ ಶುಗರ್ ಅಂದರೆ ಡಯಾಬಿಟಿಕ್ಸ್ ಆಗಲಿ, ಮತ್ತು ಹೈಪರ್ ಟೆನ್ಷನ್ ಆಗಲಿ, ಅಥವಾ ಬೇರೆ ಏನಕ್ಕಾದ್ರೂ ತುಂಬ ಮೆಡಿಕೇಷನ್ಸ್ ತೊಗೊತಿರ್ತಾರಲ್ಲ, ಆದಷ್ಟು ಏನಾದ್ರು ಆಗಿದ ತಕ್ಷಣ ಅವ್ರು ಹೋಗಿ ತೋರಿಸೋದು ಬೆಟರ್. ಏನಕ್ಕೆ ಅಂದರೆ ಏನಾಗಿರುತ್ತೆ ಅಂತ ಡಯಾಗ್ನೋಸ್ ಮಾಡೋದು ಕಷ್ಟ ಆಗುತ್ತೆ, ಹಾಗೆ ಅವ್ರು ಡಾಕ್ಟರ್ ಹತ್ರ ತೋರಿಸ್ತಾರೆ. ತುಂಬ ಹೆಲ್ತಿ ಆಗಿರೋರು ಓಕೆ, ಒನ್ ಆರ್ 2 ಡೇಸ್ ದೇ ಕೆನ್ ವೆಯ್ಟ್, ಏನೂ ಅಂದರೆ ಸರಿಯೋಗಿಲ್ಲ ಅಂದರೆ ಹೋಗಿ ತೋರಿಸ್ಬೋದು, ಅಥವಾ ಅವ್ರಿಗೂ ಈ ಥರ ಏನಾದರೂ ಸಿಂಪ್ಟಮ್ಸ್ ಏನಾದರೂ

0: ಬಂದ್ರೆ ಅವರು ಹೋಗಿ ತೋರಿಸೋದು ಬೆಟರ್ ಯಾವಾಗ.
1: ಈಗ ಯೂಶುವಲ್ ಆಗಿ ತಾವು ಹೇಳಿದ್ರಿ ಪ್ರಿವೆನ್ಷನ್ ಇಸ್ ಬೆಟರ್ ಅಂತ, ಈ ಎಲ್ಲ ತೊಂದರೆಗಳು ಬಾರದ ಹಾಗೆ ಜನರಲ್ ಆಗಿ ಯಾವೆಲ್ಲ ಪ್ರಿವೆಂಟಿವ್ ಮೆಷರ್ಸ್ ಅನ್ನ ನಾವು ತಗೊಳ್ಬಹುದು?
0: ಅದೇ ನಾನು ಮುಂಚೆ ಹೇಳ್ದಂಗೆ ಕೆಲವರಿಗೆ ಕೋಲ್ಡಿಗೆ ಅಲರ್ಜಿ ಇರುತ್ತಲ್ಲ, ಆದಷ್ಟು ಅವರು ನಾವು ವಾರ್ಮ್ ಆಗಿ ಇಟ್ಕೊಂಡಿದ್ರೆ ಇದೆಲ್ಲ ಅವಾಯ್ಡ್ ಮಾಡ್ಬೋದು. ಅಂದ್ರೆ ಇವಾಗ ಮಂಕಿ ಕ್ಯಾಪ್ ಅಥವಾ ಮಫ್ಲರ್ ಕಟ್ಕೊಳೋದು, ಆದಷ್ಟು ಸ್ವೆಟರ್ಸ್ ಅಥವಾ ಜಾಕೆಟ್ಸ್ ಯೂಸ್ ಮಾಡೋದು ಅದರಿಂದ ಎಲ್ಲ, ಮತ್ತೆ ನೀರು ಎಲ್ಲ ಕಡೆ ಕುಡಿದಲ್ಲ, ಆದಷ್ಟು ವಾರ್ಮ್ ವಾಟರ್ ಕುಡಿದ್ರೆ ನಮ್ಮ ಥ್ರೋಟ್ನೆಲ್ಲ ಇದಾಗಿ ಇಟ್ಕೋಬಹುದು ಆ ಥರ. ಮತ್ತೆ ನಮ್ಗೆ ಯಾವ್ದಕ್ಕೆ ಅಲರ್ಜಿ ಅಂತ ಅನ್ಸುತ್ತೋ, ಈಗ ತುಂಬಾ ಬೆಳಿಗ್ಗೆ ಎದ್ದೋದ್ರೆ ಇರುತ್ತೆ ಅಂತ ಗೊತ್ತಿರುತ್ತೆ, ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ತಾ ಬಂದ್ರೆ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು.
1: ಈಗ ಡಾಕ್ಟ್ರೆ, ಒಬ್ಬರಿಗೆ ಅಲರ್ಜಿ ಇದೆಯೋ ಇಲ್ಲೋ ಅನ್ನೋದನ್ನ ನೀವು ಯಾವ ರೀತಿ ಪತ್ತೆ ಮಾಡ್ತೀರಾ? ಅದಕ್ಕೆ ಏನಾದ್ರು ಟೆಸ್ಟ್ಗಳಿವೆಯಾ ಡಾಕ್ಟ್ರೆ? ಹೇಗೆ
0: ಟೆಸ್ಟ್ಗಳಿದೆ? ಆ್ಯಕ್ಚುಲಿ ಯೂಶ್ವಲಿ ಕ್ಲಿನಿಕಲ್ ಎಕ್ಸಾಮಿನೇಷನಿಂದನೇ ನಾವು ನೋಡ್ಬಿಟ್ಟೇನೆ ಹೇಳ್ತೀವಿ, ಅಥವಾ ನಮ್ಗೇನಾದರೂ ಬೇಕಂತ ಅಂದರೆ ನಾವು ಟೆಸ್ಟ್ ಮಾಡಿಸ್ತೀವಿ. ಈಗ ಇಯೋಸ್ನೋಫಿಲ್ ಕೌಂಟ್ ಅಂತ ಬರುತ್ತೆ ಸಿ ಬಿ ಸಿನಲ್ಲಿ, ಅದು ಜಾಸ್ತಿ ಇರುತ್ತೆ ಯೂಶ್ವಲಿ ಅಲರ್ಜಿಗೆ, ಅದನ್ನೇ ಅಬ್ಸಲ್ಯೂಟ್ ಇಯೋಸ್ನೋಫಿಲ್ ಕೌಂಟ್ ಅಂತಲೂ ನೋಡ್ತೀವಿ ಅದನ್ನು, ಅದನ್ನ ನೋಡೂ ಹೇಳ್ಬೋದು. ಮತ್ತು ಎಷ್ಟು ಇನ್ನೊಂದು ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತಲೂ ಇದೆ, ಅದನ್ನ ನೋಡು ಕೂಡ ನಾವು ಹೇಳ್ಬೋದು ಅದು ಅಲರ್ಜಿ ಇದೆ ಪೇಷೆಂಟಿಗೆ ಅಂತ ಅಂದ್ಬಿಟ್ಟು. ಮತ್ತು ಎಷ್ಟೊಂದು ಸಲ ಅವ್ರ ಸಿಂಪ್ಟಮ್ಸ್ ನೋಡಿನೇ ಎಕ್ಸಾಮಿನ್ ಮಾಡಿನೇ ಕ್ಲಿನಿಕಲಿನೇ ವಿ ಕ್ಯಾನ್ ಕಮ್ ಟು ಡಯಾಗ್ನೋಸಿಸ್ ದಟ್ ಪೇಷೆಂಟ್ ಈಸ್ ಹ್ಯಾವಿಂಗ್ ಅಲರ್ಜಿಕ್ ರೈನೈಟಿಸ್ ಅಥವಾ ಅಲರ್ಜಿ ಇದೆ ಅಂತ ಹೇಳ್ಬೋದು ಅವಾಗ.
1: ಈಗ ಡಾಕ್ಟ್ರೆ, ಇನ್ನೊಂದು ನಮ್ಮ ಜನರಲ್ಲಿ ಇರುವಂಥ ಒಂದು ನಂಬಿಕೆ ಏನಂತಂದರೆ, ಓವರ್ ದಿ ಕೌಂಟರ್ ಹೋಗಿ ಮೆಡಿಸಿನನ್ನು ಪರ್ಚೇಸ್ ಮಾಡ್ತಾರೆ, ನೆಗಡಿ ಆದ ಕೂಡಲೇ ಹೋಗ್ತಾರೆ, ಒಂದು ತಲೆನೋವು ಇದೆಯಪ್ಪ, ಒಂದು ಸ್ವಲ್ಪ ನೆಗಡಿ ಇದೆ, ಒಂದು 4 ಟ್ಯಾಬ್ಲೆಟ್ ಕೊಡು ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಡಾಕ್ಟ್ರೆ?
0: ನಾನು ಅದನ್ನೇ ಹೇಳಿದ್ದು, ಇವಾಗ ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಡ್ತೀವಿ ನಾವು ನೆಗಡಿ ಅಂತಂದರೆ, ಅಲರ್ಸೆಟ್ ಡಿ ಸಿ ಅಂತ ಹಾಕ್ತೀವಿ, ಇದರಲ್ಲಿ ಸಿಟ್ರಿಸಿನ್ ಮತ್ತು ಫಿನೆಲೆಫ್ರಿನ್ ಇರುತ್ತೆ. ಇವಾಗ ಏನಾದರೂ ಹೈಪರ್ಟೆನ್ಸಿವ್ ಇದ್ದವ್ರು ಇದನ್ನ ತೊಗೊಂಡ್ರೆ ಫಿನೆಲೆಫ್ರಿನ್ ಅನ್ನೋ ಒಂದು ಕಾಂಪೊನೆಂಟು ಬಿಪಿನ ಜಾಸ್ತಿ ಮಾಡುತ್ತೆ. ಅವನ್ನ ಮೆಡಿಕಲ್ ಶಾಪ್ ಅವನು ಇದನ್ನೇ ಫುಲ್ ಕೇಳ್ಬಿಟ್ಟೇನು ಕೊಟ್ಟಿರೋದಿಲ್ಲ, ಅಥವಾ ನಿಮ್ಮ ಡಾಕ್ಟರ್ ಏನಾದರೂ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಏನಾದರೂ ಅಡ್ವೈಸ್ ಮಾಡಿದರೆ ನಿಮಗೆ 1 or 2 ಡೇಸ್ ವೆಯ್ಟ್ ಮಾಡಿ ನೋಡ್ಬೋದು. ಬಟ್ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಕನ್ಸಲ್ಟೆಡ್ ಡಾಕ್ಟರ್. ಒಬ್ಬ ಮನುಷ್ಯನಿಗೆ ಇನ್ನು ಎಷ್ಟು ಸಲ ಕಾಯಿಲೆ ಬರುತ್ತೆ ವರ್ಷದಲ್ಲಿ? ನಾವು ಅಂದರೆ ದುಡಿಯೋದೆಲ್ಲ ನಮ್ಮ ಹೆಲ್ತ್ಗೆ ಚೆನ್ನಾಗಿರಲೇಬೇಕು ಅಂತ, ಏನಾದರೂ ನೆಗ್ಲೆಕ್ಟ್ ಆಗಿ ಏನಾದರೂ ಆದಾಗ ಅನುಭವಿಸೋದಕ್ಕಿಂತ ಇಟ್ಸ್ ಆಲ್ವೇಸ್ ಬೆಟರ್ ಟು ಗೋ ಅಂಡ್ ಕನ್ಸಲ್ಟ್ ಯುವರ್ ಡಾಕ್ಟರ್ ಆಲ್ವೇಸ್.
1: ಮತ್ತು ಕೆಲವರಿಗೆ ಈ ಕಾಫ್ ಸಿರಪ್ ಪದೇ ಪದೇ ತಗೊಳ್ಳುವಂಥ ಒಂದು ಅಭ್ಯಾಸ ಇರುತ್ತೆ, ಇದು ಸಹ ತಪ್ಪು ಅಂತ ನನಗೆ ಅನಿಸ್ತಾ ಇದೆ, ಹೌದಲ್ಲ ಡಾಕ್ಟ್ರೆ?
0: ಹೌದು, ಅದನ್ನೇ ನಾನು ಹೇಳಿದ್ದು. ಇವಾಗ ಯೆಲ್ಲೋಯಿಶ್ ಆಗಿದ್ರೆ ಸ್ಪೂಟಮ್ ಅಂದರೆ ನಾವು ಉಗ್ಗೋದು, ಅದೆಲ್ಲ ಇನ್ಫೆಕ್ಟ್ ಆಗಿದ್ರೆ ಹಂಗಾಗತ್ತೆ, ಅವ್ರಿಗೆ ಬೇರೆ ಆಂಟಿಬಯೋಟಿಕ್ಸ್ ಅದೆಲ್ಲ ಬೇಕಾಗಿರುತ್ತೆ. ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡ್ದಂಗೆ ನೀವು ಫಾಲೋ ಮಾಡೋದು ಬೆಟರ್. ಸೆಲ್ಫ್ ಮೆಡಿಕೇಶನ್ ಇಟ್ಸ್ ಆಲ್ವೇಸ್ ಬೆಟರ್ ಟು ಅವಾಯ್ಡ್ ಇಟ್ ಅಂತ.
1: ಈಗ ಡಾಕ್ಟ್ರೆ, ENT ಸಂಬಂಧಪಟ್ಟಂತೆ ಈ ಒಂದು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ತುಂಬ ಕಾಂಪ್ಲಿಕೇಶನ್ ಆಗುವಂಥ ಸಮಸ್ಯೆಗಳು ಯಾವೆಲ್ಲ ಬರ್ಬೋದು?
0: ಅದನ್ನೇ ನಾನು ಹೇಳ್ದಂಗೆ, ನೀವು ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಇನ್ಫೆಕ್ಷನ್ಗೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು ಇವಾಗ ಟಾನ್ಸಿಲೈಟಿಸ್ ಆಗುತ್ತೆ ಅಂತ ಹೇಳಿದೆ, ಅದು ಟ್ರೀಟ್ಮೆಂಟ್ ಜಾಸ್ತಿ ತೊಗೊಂಡಿಲ್ಲ ಅಂದರೆ ಒಳಗಡೆ ಪಸ್ ಫಾರ್ಮೇಷನ್ ಆಗುತ್ತೆ, ಅದನ್ನು ಕ್ವಿನ್ಸಿ ಅಂತ ಅಂತೀವಿ. ಅದು ನೆಕ್ಕಗೆಲ್ಲ ಸ್ಪ್ರೆಡ್ ಆಗುತ್ತೆ ಮೇಲ್ಗಡೆ, ಅದನ್ನೆಲ್ಲ ಓಪನ್ ಮಾಡಬೇಕಾಗುತ್ತೆ. ಅವಾಗ ನಾವು ಪಸ್ನ ಡ್ರೈನ್ ಮಾಡಬೇಕಾಗುತ್ತೆ ಅಂದರೆ ಸರಿಯಾಗಿ ತೋರಿಸ್ಬಿಟ್ಟು ತೊಗೊಂಡಿಲ್ಲ ಅಂದರೆ ಮಾತ್ರ. ಈಗ ನೀವು ಮುಂಚೆ ಹೇಳ್ದಂಗೆ ಸೆಲ್ಫ್ ಮೆಡಿಕೇಶನ್ ತೊಗೊಂಡ್ರೆ ಅವ್ರಿಗೆ ಏನಾಗಿದೆ ಅಂತಲೇ ಗೊತ್ತಾಗೋದಿಲ್ಲ. ಆ ಥರ ಎಲ್ಲ ಆಗಿ ಅದು ಡೇಂಜರಸ್ ಆಗುತ್ತೆ ಅವಾಗ ನಮಗೂ. ಅವಾಗ ಕಾಂಪ್ಲಿಕೇಶನ್ಗೆ ಅವರೆಲ್ಲ ರಿಸ್ಕ್ ತೊಗೊಳೋದಕ್ಕೆಲ್ಲ ರೆಡಿ ಇರಬೇಕಾಗುತ್ತೆ. ಅದೇ ಫಸ್ಟೇ ತೋರಿಸಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಸರಿ ಹೋಗುತ್ತೆ. ಮತ್ತು ಇನ್ನು ಡಯಾಬಿಟಿಕ್ಸ್ ಇರೋರಿಗೆಲ್ಲ ಈ ಸೈನೋಸೈಟಿಸ್ ಆದರೆ ಅವ್ರ ಹತ್ರ ಇಮ್ಯುನಿಟಿ ಕಮ್ಮಿ ಇದ್ದರೆ ಎಲ್ಲ ಅಂದರೆ ಇವಾಗ ಪಕ್ಕನೇ ಕಣ್ಣಿರುತ್ತೆ, ಈ ಕಡೆ ಮೇಲೋದ್ರೆ ಬ್ರೈನ್ ಬರುತ್ತೆ, ಅದಕ್ಕೆ ವೆರಿ ಫ್ಯೂ ಮಿಲಿಮೀಟರ್ಸ್ ಇರುತ್ತೆ ಅದೆಲ್ಲ ಬೋನು, ಅದೆಲ್ಲ ಬ್ರೀಚ್ ಆಗಿಬಿಟ್ಟು ಅಕ್ಕಪಕ್ಕ ಹೋಗೋ ಸಾಧ್ಯತೆ ಎಲ್ಲ ಇರುತ್ತೆ. ಎಷ್ಟೊಂದು ಸಲ ಕಣ್ಣು ಮಂಜಾಗೋ ಸಾಧ್ಯತೆ ಇರುತ್ತೆ. ಎಷ್ಟೊಂದು ಜನಕ್ಕೆ ಇವಾಗ ಸಿಜರ್ಸ್ ಅಂತೀವಿ ಅಂದರೆ ಫಿಟ್ಸ್ ಅಂತ ಅಂತೀವಿ ಮಾಮೂಲಿ, ಇದರಲ್ಲಿ ಆ ಥರ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಇದೆಲ್ಲ ಅಟ್ಮೋಸ್ಟ್ ಅಂದರೆ ತುಂಬ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ. ಅಂದರೆ ನಾವು ಟ್ರೀಟ್ಮೆಂಟ್ ಕೊಡಿಸ್ತಲ್ಲ ಬಿಟ್ಟರೆ ಎಷ್ಟು ದಿನಕ್ಕೆ ಹಿಂಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದು ಒಬ್ಬೊಬ್ಬರು ಇಂಡಿವಿಜುವಲ್ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ಯೂಶ್ವಲಿ ತುಂಬ ಆಗೋವರೆಗೂ ಬಿಟ್ಕೊಳೋದು ಒಳ್ಳೇದಲ್ಲ ಅದು. ಮತ್ತು ಇನ್ನೊಂದು ಹೇಳಿದೆ, ನಾನು ಅಲರ್ಜಿ ಟ್ರೀಟ್ಮೆಂಟ್ ಮಾಡಿಸ್ದಲ್ಲ ಹಂಗೆ ಬಿಟ್ಟರೆ, ಅಂದರೆ ಇದು 1-2 ದಿನದಲ್ಲಿ ಆಗೋಂಥದ್ದಲ್ಲ, ಓವರ್ ಎ ಟೈಮ್ ತುಂಬ ದಿನ ತೊಗೊಂಡಲ್ಲೇ ಬಿಟ್ಟರೆ ಅದು ದುರ್ಮಾಂಸ ಬೆಳೆಯುತ್ತೆ ಅಂತ ಹೇಳಿದೆ ಮೊಗಲಿ, ಅಂದರೆ ನೇಸಲ್ ಪಾಲಿಪೋಸಿಸ್ ಅಂತ ಆಗುತ್ತೆ ಅಂತ. ಮತ್ತು ಅದರಿಂದ ಸೈನೋಸೈಟಿಸ್ ಆಗುತ್ತೆ ಮತ್ತೆ ಮತ್ತು ಹಂಗೇನೆ ಇನ್ನೂ ತುಂಬ ಟ್ರೀಟ್ ಮಾಡಿಸ್ದಲ್ಲೇ ಬಿಟ್ಟರೆ ನಮ್ಗೆ ಅಸ್ಮ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಎಲ್ಲ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ತುಂಬ ದಿನ ಕೆಮ್ಮು ವಾಸಿನೇ ಆಗದೇ ಇರೋ ಅಂತ ಚಾನ್ಸಸ್ ಇರುತ್ತೆ. ಆಗ ಕೆಲವೊಂದು ಸಲ ಒಂದು ಅಕ್ಯೂಟ್ ಇನ್ಫೆಕ್ಷನಲ್ಲಿ ಒಂದು ಸ್ಟ್ರೀಕ್ ಆಫ್ ಬ್ಲಡ್ಡು ಕೂಡ ನಾವು ಉಗ್ಗೋದ್ರಲ್ಲಿ ಬರೋಕ್ಕೆ ಶುರುವಾಗುತ್ತೆ, ಅವಾಗ ಅವ್ರು ಎದ್ರುಕೊಂತಾರೆ ಏನಕ್ಕೆ ಬರ್ತಾ ಇದೆ ಇದಂತ. ಒಂದೊಂದ್ಸಲ ಸೈನೋಸೈಟಿಸಿಂದನು ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದು ಏನಕ್ಕಾಯ್ತು ಅಂತ ನಾವು ಎವ್ಯಾಲ್ಯೇಟ್ ಮಾಡಿ ನೋಡಬೇಕಾಗತ್ತೆ. ಇಲ್ಲಾಂದ್ರೆ ಸುಮ್ಮನೆ ಎದ್ರುಕೋಣ ಅಂತ ಸಾಧ್ಯತೆ ಜಾಸ್ತಿ ಇರುತ್ತೆ, ಇಲ್ಲ ನನಗೇನೋ ಆಯಿತು ಅನ್ನೋ ಟೆನ್ಷನ್ನು ಸ್ಟ್ರೆಸ್ಸು ಜಾಸ್ತಿ ಆಗುತ್ತೆ ಆದಷ್ಟು.
1: ಡಾಕ್ಟ್ರೆ, ಈ ENT ಸಂಬಂಧಪಟ್ಟಂತೆ ನಮ್ಮ ಆಹಾರದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತಾ ಪದೇ ಪದೇ ಈ ರೀತಿ ತೊಂದರೆಗಳು ಬರ್ತಾ ಇದ್ರೆ?
0: ಅದನ್ನೇ ನಾನು ಮುಂಚೆ ಹೇಳ್ದಂಗೆ, ಇಂಥವ್ರಿಗೆ ಇಂಥದಕ್ಕೆ ಅಲರ್ಜಿ ಅಂತ ಹೇಳೋಕ್ಕಾಗಲ್ಲ ಜನರಲೈಸ್ಡ್ ಮಾಡಿ. ಇವಾಗ ನಾವು ಯಾವುದನ್ನ ತೊಗೊಂಡಾಗ ನಮಗೆ ಈ ಥರ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಇವಾಗ ನೀವು ಮುಂಚೆನೇ ಹೇಳ್ದಂಗೆ ನೀರು ನಾವು ಬೇರೆ ಕಡೆ ಕುಡಿದ್ರೆ ಈ ಥರ ಆಗುತ್ತೆ ಅಂತ ಗೊತ್ತಿದ್ರೆ, ಏನಕ್ಕೆ ಅಂದರೆ ಎಲ್ಲ ಕಡೆಯೂ ಫಿಲ್ಟರ್ ವಾಟರ್ ಸಿಗೋದಿಲ್ಲ. ಸೊ ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿ ಯಾವಾಗಲೂ ನಮಗೆ ಫಿಲ್ಟರ್ ವಾಟರ್ ತೊಗೊಳೋದು ಅಥವಾ ಮಿನರಲ್ ವಾಟರ್ ಅದು ಯೂಸ್ ಮಾಡೋದು ಬೆಟರು. ಮತ್ತು

0: ಆದಷ್ಟು ಅವಾಯ್ಡ್ ಮಾಡಿದ್ರೆ ಇದು ಬೆಟರ್ ಆಗುತ್ತೆ. ಮತ್ತೆ ಕೆಲವು ಮಕ್ಕಳಿಗೆ ಈ ಟಾನ್ಸಿಲ್ಸ್ ಇರೋರಿಗೆಲ್ಲ ಐಸ್ ಕ್ರೀಮ್ ಕೊಟ್ಟರೆ ಎಲ್ಲ ಜಾಸ್ತಿ ಆಗೋ ಸಾಧ್ಯತೆ ಇದ್ದಾಗ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್ ಅಷ್ಟೇ. ಅವಾಗ ಆದಷ್ಟು ವಾರ್ಮ್ ಆಗಿರೋದು, ಬಿಸಿಯಾಗಿರೋ ಫುಡ್ ತಿಂದಾಗ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ಬೋದು ನಾವು.
1: ಮತ್ತೆ ಕರಿದ ಪದಾರ್ಥಗಳು ಎಷ್ಟರ ಮಟ್ಟಿಗೆ ತಿನ್ಬೋದು
0: ಅಂದರೆ ತಿನ್ನಲೇಬಾರ್ದಂತ ನಾನು ಹೇಳೋದಿಲ್ಲ, ಬಟ್ ತಿಂದಾಗ ಈ ಥರ ಗಂಟ್ಲು ನೋವು ಅದೆಲ್ಲ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಪದೇ ಪದೇ ಹಿಂಗೆ ಆಗೋರು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್ ಅಷ್ಟೆ.
1: ಸೊ ಪ್ರಿವೆನ್ಷನ್ ಈಸ್ ಬೆಟರ್ ಇ ಎನ್ ಟಿಗೆ ಸಂಬಂಧಪಟ್ಟಂತೆ. ಹಾಂ, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಡಾಕ್ಟರ್ ಸ್ಮಿತಾ ಅವರೇ ತಮ್ಮ ಕಿವಿ ಮಾತುಗಳೇನು?
0: ಏನಿಲ್ಲ, ಏನಾದ್ರು ಆದಾಗ ಇದು ನಮಗೇನೋ ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಅಂದರೆ ನೆಗ್ಲೆಕ್ಟ್ ಮಾಡ್ದಲೆ, ಸೆಲ್ಫ್ ಮೆಡಿಕೇಷನ್ ತೊಗೊಂಡಲೆ, ಆದಷ್ಟು ಬೇಗ ಡಾಕ್ಟರ್ ಹತ್ರ ತೋರಿಸೋದು ಬೆಟರ್ ಅಂತ ನಾನು ಹೇಳ್ತೀನಿ.
1: ತುಂಬ ತುಂಬ ಧನ್ಯವಾದಗಳು ಡಾಕ್ಟರ್ ಸ್ಮಿತಾ ಟಿ ಎಂ ಅವರೇ. ಇಲ್ಲಿವರೆಗೆ ತಾವು ನಮ್ಮ ಕೇಳುಗರಿಗೆ ಈ ಇ ಎನ್ ಟಿಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ಸರಳವಾದ ಭಾಷೆಯಲ್ಲಿ ನಿರೂಪಿಸಿಕೊಟ್ಟಿದ್ದೀರಿ. ನಿಲಯದ ಪರವಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಮೇಡಮ್.
0: ನಮಸ್ಕಾರ.
1: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ಸಿ ಹಂಜಿನಾಳ್ ಅವರು ಇದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಮೇಡಮ್ ಅವರೇ.
2: ನಮಸ್ತೆ ಎಲ್ಲರಿಗೂ.
1: ಇವತ್ತು ನಮ್ಮ ಕೇಳುಗರಿಗೆ ಯಾವ ವಿಷಯದ ಬಗ್ಗೆ ತಾವು ತಿಳಿಸ್ಕೊಡ್ತಾ ಇದ್ದೀರಿ?
2: ಈ ನಡುವೆ ಎಲ್ಲ ಕಡೆ ನೀವು ಕೇಳ್ತಾ ಇದ್ದೀರಾ ಬಿ ಪಿ ಹೆಚ್ಚಾಗಿದೆ, ಚಿಕ್ಕ ವಯಸ್ಕರಲ್ಲೂ ದೊಡ್ಡವರಲ್ಲೂ ಎಲ್ಲ ರೀತಿಯಲ್ಲಿ ಬಿ ಪಿ ಇವಾಗ. ಸೊ ಅದಕ್ಕೆ ನಾವೇನು ಮಾತಾಡೋದು ಇವತ್ತು ಅಂದರೆ ಗರ್ಭಿಣಿಯರಲ್ಲಿ ಅಧಿಕ ರಕ್ತದೊತ್ತಡದ ಸಮಸ್ಯೆಗಳು, ಈ ವಿಷಯದಾಗಿ ಇವತ್ತು ಚರ್ಚೆ ಮಾಡೋಣ ನಾವು.
1: ತುಂಬ ಒಳ್ಳೆಯ ಟಾಪಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಮೇಡಮ್. ಈಗ ಗರ್ಭಿಣಿಯರಲ್ಲಿ ಅಧಿಕ ರಕ್ತದೊತ್ತಡ ಕಾಣಿಸ್ಕೊಳ್ಳೋದಕ್ಕೆ ಮುಖ್ಯವಾದಂಥ ಕಾರಣಗಳು ಯಾವುವು?
2: ಕಾರಣಗಳಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು 10 ವರ್ಷಕ್ಕಿಂತ ಮುಂಚೆ ಹೇಗಿತ್ತು ಭಾರತದಲ್ಲಿ ಅಂದರೆ ಪ್ರತಿ 100 ಪ್ರೆಗ್ನೆನ್ಸಿಯಲ್ಲಿ ಒಂದು 5 ಜನರಿಗೆ ಅಥವಾ 6 ಜನರಿಗೆ ಬರ್ತಿತ್ತು. ಇವಾಗ ಹೇಗೆ ಆಗಿದೆ, ಶೇಕಡ 16 ಜನರಿಗೆ ಅಧಿಕ ರಕ್ತದೊತ್ತಡದ ಸಮಸ್ಯೆ ಕಂಡು ಬರ್ತಾ ಇದೆ. ಮುಖ್ಯ ಕಾರಣಗಳೇನು ಇದರಲ್ಲಿ? ಫಸ್ಟ್ ಅಂದ್ರೆ ಆಧುನಿಕ ಜೀವನ ಶೈಲಿ, ನಮ್ಮಲ್ಲಿ ಬದಲಾಗ್ತಿರುವ ಜೀವನ ಶೈಲಿ ಅದು ನೋಡ್ತಾ ಇದ್ದೀರಾ. ಅತಿ ವೇಗದ ಜೀವನ ಶೈಲಿ, ಸಾಫ್ಟ್ವೇರು, ಮತ್ತೆ ತುಂಬಾ ಟೆನ್ಷನ್ ಇರೋದು ಜೀವನ ಶೈಲಿಗಳು. ನೆಕ್ಸ್ಟ್ ಬರೋದು ಏಜ್, ವಯಸ್ಸು. ಅತಿ ಕಡಿಮೆ ಇರೋ ವಯಸ್ಸಲ್ಲಿ ಪ್ರೆಗ್ನೆಂಟ್ ಆದರೂ ಕೂಡ ತೊಂದರೆ ತುಂಬಾ ಹೆಚ್ಚಾಗಿ ಅಂದ್ರೆ 18 ಕಡಿಮೆ ಅಥವಾ 35 ಜಾಸ್ತಿ ವಯಸ್ಕರಲ್ಲೂ ತುಂಬಾ ಕಾಮನ್ ಆಗಿ ಬರ್ತದೆ ಇದು. ಇನ್ನೊಂದು ವಂಶ ಪಾರಂಪರ್ಯವಾಗಿ ಬರೋದು, ಅಂದ್ರೆ ತಾಯಿಯಲ್ಲಿ ಅಥವಾ ತಮ್ಮ ಸಹೋದರಿಗರಲ್ಲಿ ಅಥವಾ ತಂದೆ ಕಡೆ ತಾಯಿ ಕಡೆ ಯಾರಾದರೂ ಬಿ ಪಿ ಹೊಂದಿದ್ದಲ್ಲಿ ಇವರಿಗೆ ಗರ್ಭಾವಸ್ಥೆಯಲ್ಲಿ ಬಿ ಪಿ ಬರೋ ರಿಸ್ಕ್ ಜಾಸ್ತಿ ಇರ್ತದೆ. ಮುಂಚೆ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಬಿ ಪಿ ಬಂದಿದ್ರೆ ಈ ಪ್ರಸ್ತುತ ಗರ್ಭಾವಸ್ಥೆಯಲ್ಲಿ ಬರೋ ಚಾನ್ಸಸ್ 10% ಅಷ್ಟು ಅಧಿಕ ಇರ್ತದೆ. ಮತ್ತೆ ಮಕ್ಕಳ ಮಧ್ಯದಲ್ಲಿ ಅಂತರ, ಈಗ ಬೇಗ ಬೇಗ ಪ್ರೆಗ್ನೆಂಟ್ ಆದಾಗ 2 ವರ್ಷದಲ್ಲೇ ನೆಕ್ಸ್ಟ್ ಮಗು ಗರ್ಭಾವಸ್ಥೆ ಅಥವಾ ತುಂಬಾ ಲೇಟ್ ಆಗಿ ಪ್ರೆಗ್ನೆಂಟ್ ಆದರೂ ಕೂಡ ರಿಸ್ಕ್ ಇರುತ್ತೆ. ನೆಕ್ಸ್ಟ್ ಅದ್ ಬಿಟ್ಟು ಬೇರೆ ವೈದ್ಯಕೀಯ ಕಾರಣಗಳು ಅಂದ್ರೆ ಮುಂಚಿತವಾಗ್ಲೇ ಇವ್ರಿಗೆ ಅಧಿಕ ಒತ್ತಡ ಇರುವುದು ಅಥವಾ ಮಧುಮೇಹ, ಮೈಗ್ರೇನು, ಬೇರೆ ಯಾವ್ದಾದ್ರು ಮೆಡಿಕಲ್ ಪ್ರಾಬ್ಲಮ್ ಅದಕ್ಕೆ ಇವರು ಟ್ರೀಟ್ಮೆಂಟ್ ತಗೊಂತಾ ಇರೋದು, ಅದರಿಂದ ಕೂಡ ರಕ್ತದೊತ್ತಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಅವಳಿ ಮಕ್ಕಳು ಅಥವಾ ಹೆಚ್ಚಿನ ಮಕ್ಕಳು ಇರುವ ಗರ್ಭಾವಸ್ಥೆಯಲ್ಲಿ ಕೂಡ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಸುಮಾರು ಕಾರಣಗಳಲ್ಲಿ ಇದಿಷ್ಟು ಕಾರಣಗಳು ತುಂಬಾ ಸಾಮಾನ್ಯವಾಗಿ ಕಂಡುಬರುತ್ತೆ.
1: ಈಗ ಡಾಕ್ಟರ್ ರಶ್ಮಿ ಅವರೇ, ಮತ್ತೊಂದು ಪ್ರಶ್ನೆ ತಮ್ಮನ್ನ ಕೇಳಬೇಕು. ಈಗ ತಾವು ಇಷ್ಟೆಲ್ಲ ಕಾರಣಗಳನ್ನ ಹೇಳಿದ್ರಿ, ಅಂದ್ರೆ ಈಗ ಹೆಚ್ಚಾಗಿ ದುಡಿಯುವಂತ ಮಹಿಳೆಯರು ಈಗ ಹೊಲಗಳಲ್ಲಿ ದುಡಿತಾ ಇರ್ತಾರೆ, ಅವರಿಗೆ ಈ ತರದ ಕಾಂಪ್ಲಿಕೇಶನ್ಸ್ ಬರ್ತದ ಅಥವಾ ಸೆಡೆಂಟರಿ ಲೈಫ್ ಅವರಿಗೆ ಹೆಚ್ಚು ಬರ್ತದೆ? ಯಾಕಂತಂದ್ರೆ ಇವತ್ತಿನ ಮಹಿಳೆ ಆಫೀಸು ಮನೆ ಎರಡನ್ನ ನೋಡ್ಕೊಂಡು ಹೋಗ್ಬೇಕಾಗಿದೆ. ವೈದ್ಯರಾಗಿ ತಾವು ಏನ್ ಅಭಿಪ್ರಾಯ ಪಡ್ತೀರಿ?
2: ಸಾಮಾನ್ಯ ಕಾರಣಗಳಲ್ಲಿ ಇವೆಲ್ಲಾನು ಇರ್ತದೆ. ಈಗ ಅಧಿಕ ದುಡಿದ್ರೇನು ವಯಸ್ಸು, ತುಂಬಾ ಗರ್ಭಾವಸ್ಥೆ, ತುಂಬಾ ಟೈಮ್ಸ್ ಪ್ರೆಗ್ನೆಂಟ್ ಆಗಿರೋದು, 4th pregnancy 5th pregnancy ಇವೆಲ್ಲ ಇಬ್ಬರಿಗೂ ಕಾಮನ್ ಇರುತ್ತೆ. ಸೆಡೆಂಟ್ರಿ ಇದ್ರೂ ಕೂಡ ಅಥವಾ ತುಂಬಾ ಆಕ್ಟಿವ್ ಇದ್ರು ಕೂಡ. ಬಟ್ ನಾವು ಆಕ್ಟಿವ್ ಅಂದ್ರೆ ಸ್ವಲ್ಪ ತುಂಬಾ ಫಿಸಿಕಲಿ ತುಂಬಾ ಆಕ್ಟಿವ್ ಇದ್ರೂ ಚಾನ್ಸ್ ಇರುತ್ತೆ, ರಿಸ್ಕ್ ಇರುತ್ತೆ. ನಾರ್ಮಲ್ ಆಕ್ಟಿವಿಟಿ ತಮ್ಮದೇನು ಕೆಲಸಗಳು ನಡ್ಸ್ಕೊಂತ ಹೋದ್ರೆ ಕಡಿಮೆ ಇರುತ್ತೆ ಚಾನ್ಸು. ತುಂಬಾ ತೀವ್ರ ವಿಶ್ರಾಂತಿ ಇದ್ರೂ ಕೂಡ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಕಾರಣಗಳು ಇಬ್ಬರಿಗೂ ಕಾಮನ್ ಇರುತ್ತೆ.
1: ಈಗ ಒಬ್ರಿಗೆ ಅಂದ್ರೆ ಗರ್ಭಿಣಿಗೆ ಅಧಿಕ ರಕ್ತದೊತ್ತಡ ಇದೆ ಅನ್ನೋದನ್ನ ಯಾವ ರೀತಿ ನಾವು ಪತ್ತೆ ಹಚ್ಚಬಹುದು, ಮತ್ತೆ ಇದಕ್ಕೆ ಏನಾದರೂ ಲಕ್ಷಣಗಳು ಸ್ವತಃ ರೋಗಿಗೂ ಗೊತ್ತಾಗ್ತವೆ ಅಥವಾ ವೈದ್ಯರು ಇದನ್ನ ಯಾವ ರೀತಿ ಅದನ್ನ?
2: ಈಗ ಆಕ್ಚುಲಿ 2 ತರ ನಾವು ರಕ್ತದೊತ್ತಡದ ಸಮಸ್ಯೆ ಇರುತ್ತೆ ಪ್ರೆಗ್ನೆನ್ಸಿಲಿ. ಒಂದು ಮುಂಚಿತವಾಗ್ಲಿ ಅವ್ರಿಗೆ ಜಾಸ್ತಿ ರಕ್ತದ ಒತ್ತಡ ಇಟ್ಕೊಂಡು ಅವ್ರು ಗರ್ಭಿಣಿ ಆಗುವುದು ಅಂದ್ರೆ ಮುಂಚೆನೆ ಗೊತ್ತು ಅವ್ರಿಗೆ ಬಿ ಪಿ ಇದೆ ಅಂತ. ಸೊ ಕ್ರಮೇಣ ನಾವು ನೋಡ್ಕೊಂತ ಹೋಗ್ತೀವಿ. ಇನ್ನೊಂದು ಹೊಸದಾಗಿ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಲಿ ಕಂಡು ಬರುವಂತ ರಕ್ತದೊತ್ತಡದ ಸಮಸ್ಯೆ, ಅದು ತುಂಬಾ ಸೀರಿಯಸ್ ಮತ್ತೆ ತುಂಬಾನೇ ನಿಯಂತ್ರಣ ಬರದೇ ಇರುವಂತದ್ದು. ಈಗ ಲಕ್ಷಣಗಳು ಖಂಡಿತ ಪೇಷಂಟ್ಗೆ ಗೊತ್ತಾಗ್ತದೆ. ಯಾವ್ದ್ಯಾವ್ದು ಅಂದ್ರೆ ಫಸ್ಟ್ ಕಾಲುತ ಬರುವುದು. ಈಗ ಕ್ರಮೇಣ ಎಲ್ಲ ಪ್ರೆಗ್ನೆನ್ಸಿ ಎಲ್ಲ ಗರ್ಭಾವಸ್ಥೆಯಲ್ಲೂ ಕಾಲುತ ಬರುತ್ತೆ, ಬಟ್ ಕ್ರಮೇಣ ತುಂಬಾ ಜಾಸ್ತಿ ಆಗ್ತಿರುವ ಕಾಲುತ ಮತ್ತೆ ದೇಹದಲ್ಲಿ ಬೇರೆ ಭಾಗದಲ್ಲಿ ಊತ, ಈಗ ಮುಖದಲ್ಲಿ, ಕೈ,

0: ಕೈಯಲ್ಲಿ ಬೆರಳು ಈ ಥರ ಕಾಲು ಊತ ಬರುವುದು, ಮತ್ತೆ ಬೇರೆ ಲಕ್ಷಣಗಳಂದ್ರೆ ತಲೆನೋವು, ಆಗಾಗ ತಲೆನೋವು ಬರುವುದು, ತಲೆನೋವು ಜೊತೆ ತಲೆ ಸುತ್ತು, ವಾಂತಿ, ಮತ್ತೆ ದೃಷ್ಟಿಯಲ್ಲಿ ತೊಂದರೆಗಳಾಗುವುದು, ಎದೆ ಉರಿಯೋದು ಅವಾಗವಾಗ, ಆಮೇಲೆ ಜೀರ್ಣತೆಯ ತೊಂದರೆಗಳು, ಇವೆಲ್ಲ ಪೇಷಂಟ್ ಗೊತ್ತಾಗುತ್ತೆ. ಬಟ್ ಅವರಿಗೆ ಬಿ ಪಿ ತೊಂದರೆಯಿಂದ ಅಂತ ಗೊತ್ತಾಗೋದಿಲ್ಲ, ಬಟ್ ಈ ಲಕ್ಷಣಗಳು ಕಾಣಿಸ್ಬರ್ತದೆ. ಸೊ ಈ ಲಕ್ಷಣಗಳನ್ನ ಕಂಡಲ್ಲಿ ಅವರು ಸ್ವಲ್ಪ ಜಾಸ್ತಿ ಕೇರ್ಫುಲ್ ಆಗಿರಬೇಕು, ಬರಬಹುದು ಅಥವಾ ಅವ್ರಿಗೆ ರಿಸ್ಕ್ ಇದೆ ಅಂತ. ಈಗ ಈ ಥರ ತೊಂದರೆ ಇದ್ದಲ್ಲಿ ಅಥವಾ ನಾರ್ಮಲ್ ಇದ್ರೂ ಕೂಡ ನೀವು ಡಾಕ್ಟರ್ ಹತ್ರ ತಪಾಸಣೆಗೆ ಹೋಗ್ತೀರಾ. ಅವಾಗ ರೆಗ್ಯುಲರ್ ನಿಯಮಿತವಾಗಿ ತಪಾಸಣೆ ಮಾಡಿದಾಗ ಪ್ರತಿ ಬಾರಿ ನೀವು ಹೋದಾಗ ಚೆಕಪ್ಪಲ್ಲಿ ಬಿ ಪಿ ನೋಡೇ ನೋಡ್ತಾರೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಒಂಚೂರು ವ್ಯತ್ಯಾಸ ಕಂಡು ಬಂದಲ್ಲಿ ನಮ್ಗೆ ಗೊತ್ತಾಗುತ್ತೆ ನೀವು ರಿಸ್ಕಲ್ಲಿದ್ದೀರಾ ಅಂತ. ಸೊ ನಾವು ಸ್ವಲ್ಪ ಬೇಗ ಬೇಗ ತಪಾಸಣೆ ಕರೆಸ್ತೀವಿ. ಏನು ನಂತರ ನಮಗೆ ಮೂರು ವಾರ ಇರುತ್ತೆ, ನಾವು 10 ದಿನಕ್ಕೆ 20 ದಿನಕ್ಕೆ ಬೇಗ ಕರೆಸ್ತೀವಿ ನಿಮ್ಗೆ ರಿಸ್ಕ್ ಇದೆ ಬಿ ಪಿದು ಅಂತ. ಸೊ ನಿಯಮಿತ ತಪಾಸಣೆ ಮಾಡಿದಲ್ಲಿ ಅತಿ ಬೇಗ ಗೊತ್ತಾಗುತ್ತೆ ನಮಗೆ.
1: ಈಗ ಡಾಕ್ಟ್ರೆ ನಾನು ಮತ್ತೊಂದು ಕೇಳಿದ್ದೀನಿ, ಕೆಲವು ಬಾರಿ ಈ ಪ್ರೆಗ್ನೆನ್ಸಿಯಲ್ಲಿ ಈ ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಇರುತ್ತೆ ಅಂತ, ಅದಕ್ಕೂ ಮತ್ತೆ ಇದಕ್ಕೆ ಏನಾದರೂ ಲಿಂಕ್ ಇದೆಯಾ, ಹೇಗೆ ಡಾಕ್ಟರ್?
0: ಬಿ ಪಿ ಅನ್ನೋದು ಸ್ವಲ್ಪ ದೇಹದಲ್ಲಿ ಆಂತರಿಕವಾಗ ಆಗೋ ಫಿಸಿಕಲ್ ಆಕ್ಟ್, ಇದರಲ್ಲಿ ಬೇರೆ ಮೆಕ್ಯಾನಿಸಮ್ ಇರ್ತದೆ. ಒಂದೇ ಪೇಷಂಟ್ಗೆ 2 ಬರೋ ಚಾನ್ಸ್ ಇರುತ್ತೆ. ಅದೇ ಪೇಷಂಟ್ಗೆ ಬಿ ಪಿ ಕೂಡ ಬರ್ಬೋದು, ಅದೇ ಪೇಷಂಟ್ಗೆ ಶುಗರ್ ಕೂಡ ತೊಂದರೆ ಬರ್ಬೋದು. ಸಾಮಾನ್ಯವಾಗಿ 2 ಕಾಣ್ಕೊಳ್ಳೋದು ಸ್ವಲ್ಪ ಕಡಿಮೆ ಜೊತೆ ಕಾಣಿಸ್ಕೊಳ್ಳೋದು, ಬಟ್ ಮುಂಚೆ ಇದು ನಾನು ಹೇಳಿದ್ನಲ್ಲ ತೊಂದರೆಗಳೆಲ್ಲ ಇದು ಏನೋ ಕಾರಣಗಳಂತ. ಈಗ ವಯಸ್ಸಲ್ಲಿ ತುಂಬ ಹೆಚ್ಚಿನ ವಯಸ್ಸಾದ್ಮೇಲೆ ಪ್ರೆಗ್ನೆನ್ಸಿ ಆದರೆ 2 ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಟ್ಟಿಗೆನೆ. ಈಗ ಪ್ರೆಗ್ನೆನ್ಸಿಯಲ್ಲಿ ಅಥವಾ ತುಂಬ ಸಾತಿ ಪ್ರೆಗ್ನೆಂಟ್ ಆಗಿ 4ನೇ ಪ್ರೆಗ್ನೆನ್ಸಿ 5ನೇ ಪ್ರೆಗ್ನೆನ್ಸಿ ಆದಲ್ಲಿ ಕೂಡ ಇವೆರಡು ಜೊತೆಗೆ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಬಟ್ ಫಸ್ಟ್ ಪ್ರೆಗ್ನೆನ್ಸಿ ಆಗಲಿ ಅಥವಾ ತುಂಬ ಕಡಿಮೆ ಏಜಲ್ಲಿ ಪ್ರೆಗ್ನೆನ್ಸಿ ಆದರೆ 2ರಲ್ಲಿ 1 ಬರೋ ಚಾನ್ಸಸ್ ಇರ್ತದೆ.
1: ಕೆಳಗರೆ ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ಸಿ ಹಂಚನಾಳ್ ಅವರು ಮಾತಾಡ್ತಿದ್ದಾರೆ. ಇವತ್ತಿನ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅವರು ನಮಗೆ ಗರ್ಭಿಣಿಯರಲ್ಲಿ ಹೆಚ್ಚುತ್ತಿರುವಂತಹ ಅಧಿಕ ರಕ್ತದೊತ್ತಡದ ಸಮಸ್ಯೆ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಡಾಕ್ಟ್ರೆ, ಈಗ ಒಬ್ಬ ಗರ್ಭಿಣಿಗೆ ಈ ಒಂದು ಸಮಸ್ಯೆ ಇದೆ ಅಂದ್ರೆ ಬಿ ಪಿ ಬಂದಿದೆ ಅಂತ ಅಂದಾಗ ಅದಕ್ಕೆ ಯಾವ ರೀತಿಯ ಒಂದು ಚಿಕಿತ್ಸೆಗಳನ್ನ ನೀವು ನೀಡ್ತೀರಿ?
0: ಮೊದಲಿಗೆ ನಾವು ಕಂಡುಹಿಡಿದಾಗ ಇವ್ರಿಗೆ ಬಿ ಪಿ ಹೆಚ್ಚಾಗ್ತಿದೆ ಅಂದಾಗ ನಮಗೆ ಕೆಲವು ಪರೀಕ್ಷೆಗಳಿರ್ತದೆ, ಈ ಬಿ ಪಿ ಕಂಟ್ರೋಲಲ್ಲಿ ಇದೆಯೋ ಇಲ್ವೋ ಅಂತ ನೋಡಲಿಕ್ಕೆ. ಬಿ ಪಿ ಒಂದು ನೋಡೇ ನೋಡ್ತೀವಿ, ಅದರ ಜೊತೆ ರಕ್ತದಲ್ಲಿ ಕೆಲವು ಪರೀಕ್ಷೆಗಳಿರುತ್ತೆ. ಈ ಬಿ ಪಿ ಅನ್ನೋದು ದೇಹದ ಬೇರೆ ಭಾಗಗಳಿಗೆ ಏನೋ ತೊಂದರೆ ಕೊಡ್ತಿದೆಯಾ ಅಂತ ನೋಡಲಿಕ್ಕೆ ರಕ್ತ ಪರೀಕ್ಷೆ, ಮತ್ತು ಮೂತ್ರ ಪರೀಕ್ಷೆ ಸ್ಕ್ಯಾನಿಂಗ್ಗಳು, ಮತ್ತು ಈ ಸಿ ಜಿ ಎಕೋ ಇಂಥ ಹಲವು ಪರೀಕ್ಷೆ ಮಾಡಿದಲ್ಲಿ ಬಿ ಪಿ ಎಷ್ಟು ಮಟ್ಟಿಗೆ ಆ ಪೇಷೆಂಟ್ಗೆ ತೊಂದರೆ ಕೊಡ್ತಿದೆ ಅಥವಾ ಎಷ್ಟು ಮಟ್ಟಿಗೆ ನಮ್ಮ ನಿಯಂತ್ರಣದಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಾಗ್ತದೆ. ಸೊ ನಾವು ಇದು ರೆಗ್ಯುಲರಾಗಿ ಫ್ರೀಕ್ವೆಂಟಾಗಿ ಮಾಡ್ಕೊತಾ ಹೋಗ್ತೀವಿ. ನೆಕ್ಸ್ಟ್ ಗೊತ್ತಾಗುತ್ತೆ ಇವಾಗ ನಮ್ಮ ಬಿ ಪಿ, ನಾವು ಸ್ವಲ್ಪ ಫಸ್ಟ್ ಅವ್ರಿಗೆ ಡಯಟಿಂಗ್ ಅಂದರೆ ಆಹಾರದಲ್ಲಿ ಪಥ್ಯ ಮಾಡೋದು ಒಂಚೂರು ಹೇಳ್ತೀವಿ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ಲಿಮಿಟ್ ಕೊಡ್ತೀವಿ, ಅಷ್ಟು ಲಿಮಿಟಲ್ಲಿ ಬಿ ಪಿ ಕಂಟ್ರೋಲ್ ಬಂತು ಪರವಾಗಿಲ್ಲ, ಇಲ್ಲ ಸ್ವಲ್ಪ ನಾವು ಏನು ಮಾಡಿದ್ರು ಕೂಡ ಒಂಚೂರು ಹೆಚ್ಚುತ್ತಾ ಇದೆ ಅಂದಲ್ಲಿ ಖಂಡಿತವಾಗ್ಲೂ 1-3-4 ಥರ ಔಷಧಿಗಳಿದೆ, ಅದನ್ನು ಶುರು ಮಾಡ್ತೀವಿ. ಸೊ ಅದು ಬಿ ಪಿ ನೋಡ್ಕೊತಾ ಅದರ ಡೋಸ್ಗಳಲ್ಲಿ ಬದಲಾವಣೆ ಮಾಡ್ತಾ ಇರ್ತೀವಿ. ಸೊ ಒಂದು ಕಡೆಗೆ ಎಲ್ಲೋ ಒಂದು ಕಡೆ ಒಂದ್ಸತಿ ನಮಗೆ ನಿಯಂತ್ರಣ ತಪ್ಪು ಹೋಗುತ್ತೆ, ಎಷ್ಟೇ ಔಷಧಿ ಹಾಕಿದ್ರು ಕೂಡ ನಮಗೆ ಕಂಟ್ರೋಲ್ ಬರೋದಿಲ್ಲ. ಅವಾಗ ಏನು ಮಾಡಬೇಕಾಗತ್ತೆ, ನಾವು ಆಸ್ಪತ್ರೆಗೆ ದಾಖಲಾತಿ ಮಾಡಿ ಹೆಚ್ಚಿನ ಡೋಸಿನ ಮೆಡಿಸಿನ್ಸ್ ಮತ್ತು ಇಂಜೆಕ್ಷನ್ಸ್ ಇರ್ತದೆ. ಸೊ ದಾಖಲಾತಿ ಮಾಡಿದಾಗ ಇಂಜೆಕ್ಷನ್ ಕೊಡುವ ಮುಖಾಂತರ ಕೂಡ ನಾವು ಕಂಟ್ರೋಲ್ ಮಾಡ್ಬೋದು ಬಿ ಪಿ ಅನ್ನೋಂಥದ್ದು. ಬಟ್ ಇನ್ನೊಂದು ಕಡೆ ಏನಾಗ್ತದೆ, ಇದು ಅದಕ್ಕೂ ಮೀರಿ ಬಿ ಪಿ ಹೆಚ್ಚಾಗ್ತದೆ, ಹೆಚ್ಚಾಗಿ ತಾಯಿಗೆ ತೊಂದರೆ ಆಗೋ ಚಾನ್ಸಸ್ ಇರ್ತದೆ. ಈಗ ತಾಯಿಗೆ ಮೂರ್ಛೆ ಆಗೋದು, ಫಿಟ್ಸ್ ಹೋಗೋದು, ಈ ಥರ ಎಲ್ಲ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಸೇಮ್ ಹಾಗೆಯೇ ನಾವು ದಾಖಲಾತಿ ಮಾಡಿ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಆ ಮೂರ್ಛೆ ಕೂಡ ಕಡಿಮೆ ಮಾಡುವಂಥ ಇಂಜೆಕ್ಷನ್ಸ್ ಎಲ್ಲ ಕೊಡ್ತೀವಿ. ಸೊ ಯಾವಾಗ ನಮಗೆ ರಕ್ತದ ಪರೀಕ್ಷೆಗಳಲ್ಲಿ, ಮೂತ್ರ ಪರೀಕ್ಷೆಗಳಲ್ಲಿ ಅಥವಾ ಬಿ ಪಿ ಬೇರೆ ಟೆಸ್ಟ್ಗಳಲ್ಲಿ ನಿಯಂತ್ರಣ ತಪ್ತಾ ಇದೆ, ಸಿಗ್ತಾನೆ ಇಲ್ಲ, ನಾವು ಎಷ್ಟು ಮೆಡಿಸಿನ್ಸ್ ಕೂಡ ಕೊಟ್ಟರೂ ಬಿ ಪಿ ಕಂಟ್ರೋಲಲ್ಲಿ ಬರ್ತಿಲ್ಲ ಅಂದಾಗ ತಾಯಿ ಜೀವನ ಉಳಿಸ್ಲಿಕ್ಕೆ ನಾವು ಒಂದು ಹಂತದಲ್ಲಿ ನಾವು ಹೆರಿಗೆ ಅನ್ನೋದನ್ನ ಡಿಸೈಡ್ ಮಾಡಲೇಬೇಕಾಗುತ್ತೆ. ಅದು ಫೈನಲ್ ಟ್ರೀಟ್ಮೆಂಟ್, ಅದಕ್ಕೆ ಹೆರಿಗೆನೆ ಅದಕ್ಕೆ ಫೈನಲ್ ಟ್ರೀಟ್ಮೆಂಟ್. ಒಂದ್ಸತಿ ಹೆರಿಗೆ ಆಯಿತು ಅಂದರೆ ನೆಕ್ಸ್ಟ್ ವಾರದಲ್ಲಿ ಅವ್ರ ಬಿ ಪಿ ತನ್ನಷ್ಟು ತಾನೇ ಕಡಿಮೆ ಆಗ್ತದೆ. ಸೊ ಪ್ರೆಗ್ನೆನ್ಸಿಲಿ ಬರುವಂಥ ಈ ರಕ್ತದೊತ್ತಡದ ಮೇನ್ ಕಾರಣನೇ ಪ್ರೆಗ್ನೆನ್ಸಿ. ಸೊ ಅದಕ್ಕೆ ಫೈನಲ್ ಟ್ರೀಟ್ಮೆಂಟ್ ಅಂದರೆ ಹೆರಿಗೆ.
1: ಡಾಕ್ಟರ್ ರಶ್ಮಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಈ ಗರ್ಭಿಣಿಯರಲ್ಲಿ ಕಂಡುಬರುತ್ತಿರುವಂತಹ ಈ ಬಿ ಪಿ ಸಮಸ್ಯೆ ಬಗ್ಗೆ ತಾವು ತಿಳಿಸ್ಕೊಡ್ತಾ ಇದ್ರಿ. ಈ ತಾಯಿಯಲ್ಲಿ ಒಂದು ಬಿ ಪಿ ಕಂಟ್ರೋಲಿಗೆ ಬರಲಿಲ್ಲ ಅಂದರೆ ಮಗುವಿಗೂ ಒಂದು ತೊಂದರೆ ಆಗುವಂಥ ಚಾನ್ಸಸ್ಸು ತುಂಬ ಹೈ ಇದೆ ಅಂತ, ಅಂದರೆ ಇದೇನು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆ ಲೆಕ್ಕದಲ್ಲಿ ಬರುತ್ತೆ ಡಾಕ್ಟರ್? ಹೇಗೆ?
0: ಖಂಡಿತ, ನೀವು ಹೇಳ್ದಂಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ. ಇದು ಬೇಕಂದರೆ ಬಿ ಪಿ ಕಂಟ್ರೋಲಿಗೆ ಸಾಮಾನ್ಯರಲ್ಲಿ ನಾವು ಸುಮಾರು ವರ್ಷ ಆದಮೇಲೆ ನಿಯಂತ್ರಣ ತಪ್ಪುತ್ತೆ. ಈಗ ನೀವು 30 ವಯಸ್ಸಿನಲ್ಲಿ ಬಿ ಪಿ ಬಂತು ಅಂದರೆ 35-40 ವಯಸ್ಸಿಗೆ ಬಿ ಪಿ ನಿಯಂತ್ರಣ ತಪ್ಪುತ್ತೆ. ಬಟ್ ಪ್ರೆಗ್ನೆನ್ಸಿಲಿ ಹಾಗಲ್ಲ, ದಿನ ದಿನಕ್ಕೂ ಬಿ ಪಿ ನಿಯಂತ್ರಣ ತುಂಬ ಕಷ್ಟ. ಎಷ್ಟೇ ಮೆಡಿಸಿನ್ಸ್ ಹಾಕಿದ್ರು ಕೂಡ ಅವ್ರ ಜೀವನ ಶೈಲಿ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಎಷ್ಟು ಸ್ಟ್ರೆಸ್ ತೊಗೊಂತ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತಿನ ದಿನ ಚೆನ್ನಾಗಿದೆ ಅಂದರೆ ನಾಳೆ ದಿನ ಚೆನ್ನಾಗಿರುತ್ತೆ ಅಂತ ನಾವು ಹೇಳಿಕ್ಕೂ ಆಗಲ್ಲ. ಸೊ ಅದು ತುಂಬಾ ಅತೀವ ಸೂಕ್ಷ್ಮವಾದ ಒಂದು ಅಂಶ. ತುಂಬ ಕೇರ್ಫುಲ್ಲಾಗಿ ನಾವು ಫಾಲೋ ಮಾಡಬೇಕಾಗತ್ತೆ. ಯಾವುದೇ ಟೈಮಲ್ಲಿ ನಮಗೂ ಕೂಡ ಹೇಳಿ.

0: ಹೇಳಕ್ಕಾಗಲ್ಲ ಯಾವ ಟೈಮಲ್ಲಿ ಅದು ನಮ್ಮ ನಿಯಂತ್ರಣ ತಪ್ಪಿ ಮೂರ್ಛೆ ಆಗುತ್ತೆ ತಾಯಿಗೆ, ಯಾವ ಟೈಮಲ್ಲಿ ಫಿಟ್ಸ್ ಆಗುತ್ತೆ ತಾಯಿಗೆ ಅಂತ ನಮಗೂ ಕೂಡ ಅದು ಒಂದು ನಮ್ಗೆ ತಿಳಿಲಿಕ್ಕಾಗಲ್ಲ. ಬಟ್ ಪೇಷೆಂಟ್ಗೆ ಯಾವ್ಯಾವ ಲಕ್ಷಣಗಳು ಬಂದರೆ ಬೇಗ ಬರಬೇಕು, ಈ ಥರ ಲಕ್ಷಣಗಳು ಬಂದರೆ ನಿಮಗೆ ಮೂರ್ಛೆ ಬೀಳೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನಾವು ಹೇಳಿರ್ತೀವಿ. ಸೊ ಆ ಟೈಮಿಗೆ ಕರೆಕ್ಟ್ ಅವ್ರು ಬಂದು ತೋರಿಸಿದಾಗ ನಾವು ಸ್ವಲ್ಪ ಮಟ್ಟಿಗೆ ಆಗೋ ಕಾಂಪ್ಲಿಕೇಶನ್ಸ್ನ ತಡಿಬೋದು.
1: ಈಗ ಡಾಕ್ಟ್ರೆ, ಸ್ಥೂಲಕಾಯಿ ಇದ್ದವರಲ್ಲಿ ಅಂದರೆ ತುಂಬ ಫ್ಯಾಟ್ ಇರ್ತಾರೆ ವಿಮೆನು, ಅವರಲ್ಲಿ ಈ ಒಂದು ಸಮಸ್ಯೆ ಕಂಡು ಬಂದಾಗ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ? ಯಾಕಂತಂದರೆ ಅವರಿಗೆ ಒಂದೆರಡು ಕಾಂಪ್ಲಿಕೇಶನ್ಸ್ ಬಂದೇ ಬರ್ತವೆ.
0: ನೀವು ಹೇಳ್ದಂಗೆ ಕರೆಕ್ಟು, ಸ್ಥೂಲಕಾಯಿ ಅನ್ನೋದು ಒಂದು ಮುಖ್ಯ ಕಾರಣ ಇದು ರಕ್ತದೊತ್ತಡ ಜಾಸ್ತಿ ಇರಕ್ಕೆ. ಈ ಸ್ಥೂಲಕಾಯಿದ್ದು ಬಿ ಪಿ ಇದ್ದವರಿಗೆ ಸ್ವಲ್ಪ ನಾವು ಹೇಳ್ದಂಗೆ ನಿಯಂತ್ರಣ ತಪ್ಪೋದು ಜಾಸ್ತಿ, ನಾವು ಎಷ್ಟೇ ಮೆಡಿಸಿನ್ಸ್ ಹಾಕಿದ್ರು ಕೂಡ ಟೈಮ್ಗೆ ಸಿಗೋದಿಲ್ಲ ನಿಯಂತ್ರಣ. ಸೊ ಹೀಗಾಗಿ ನಾವು ದಾಖಲಾತಿ ಮಾಡಿ ಇಂಜೆಕ್ಷನ್ಸ್ ಟ್ರೈ ಮಾಡ್ತೀವಿ, ಅವಾಗ ಅವಾಗ ಟೆಸ್ಟ್ಗಳು ಮಾಡ್ಕೊಂತ ಅದು ಕ್ರಮೇಣ ಅನುಸರಿಸ್ಕೊಂಡು ಮೆಡಿಸಿನ್ಸ್ ಇದು ಮಾಡ್ತೀವಿ. ಬಟ್ ನಾನು ಹೇಳ್ದಂಗೆ ನಿಯಂತ್ರಣ ಕಂಟ್ರೋಲ್ ತಪ್ಪಿತು, ಬಿ ಪಿ ಕೈಯಲ್ಲೇ ಸಿಗ್ತಿಲ್ಲ ನಮಗೆ ಅಂದಾಗ ಮತ್ತೆ ನಾವು ಹೆರಿಗೆ ಮಾಡಿಸ್ಲೇಬೇಕಾಗ್ತದೆ. ಬಟ್ ಸ್ಥೂಲಕಾಯಿ ಇದ್ದವರಿಗೆ 20% ಜಾಸ್ತಿ ರಿಸ್ಕ್ ಇರುತ್ತೆ ರಕ್ತದೊತ್ತಡ ಬರಲಿಕ್ಕೆ ಪ್ರೆಗ್ನೆನ್ಸಿಲಿ ಸಾಮಾನ್ಯರಿಗೆ ಕಂಪೇರ್ ಮಾಡಿದ್ರೆ. ಸೊ ಅವ್ರು ಆದಷ್ಟು ಮುಂಚಿತವಾಗ್ಲೇ ಬಂದು ತಪಾಸಣೆ ಮಾಡಿಸ್ಕೊಂಡು ಪ್ರೆಗ್ನೆನ್ಸಿಗಿಂತ ಮುಂಚೆನೆ ಪ್ಲಾನ್ ಮಾಡ್ತಾ ಇದ್ದೀವಿ ಅಂದಾಗ ಮುಂಚೆನೇ ಬಂದು ತಪಾಸಣೆ ಮಾಡಿಸ್ಕೊಂಡಲ್ಲಿ ಎಷ್ಟು ರಿಸ್ಕ್ ಇದೆ ಅವ್ರಿಗೆ ಅಂತ ನಾವು ಹೇಳ್ಬೋದು. ಆದಷ್ಟು ಫಸ್ಟ್ 2-3 ತಿಂಗಳಲ್ಲಿ ನಾವು ಅವ್ರಿಗೆಲ್ಲ ಮಾಹಿತಿ ಕೊಡ್ತೀವಿ ನೀವು ಮುಂದೆ ಆಗೋ ತೊಂದರೆಗಳನ್ನು ಹೇಗೆ ತಡಿಬೋದು ಅಂತ. ಸೊ ಹಾಗಾಗಿ ಸ್ವಲ್ಪ ಸ್ಥೂಲಕಾಯಿ ಇದ್ದವರು ಬೇರೆ ಎಲ್ಲದಕ್ಕೂ, ರಕ್ತದೊತ್ತಡ ಮಾತ್ರ ಅಲ್ಲ, ಮಧುಮೇಹ ಬರಲಿಕ್ಕೂ ತೊಂದರೆ, ಅವಧಿ ಪೂರ್ವ ಪ್ರಸವ ಆಗಲಿಕ್ಕೂ ತೊಂದರೆ, ಹೈ ರಿಸ್ಕ್ ಸ್ಥೂಲಕಾಯ ಕೂಡ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತಲೇ ಹೇಳ್ತೀವಿ. ಸೊ ಎಲ್ಲದಕ್ಕೂ ಅವರು ಮುಂಚಿತವಾಗಿ ಬಂದು ಕೇಳಿಕೊಂಡಲ್ಲಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದ್ರಲ್ಲಿ ತುಂಬ ಅವರಿಗೆ ಯೂಸ್ ಆಗುತ್ತೆ.
1: ಡಾಕ್ಟ್ರೆ, ಒಂದು ಜನಸಾಮಾನ್ಯರ ಒಂದು ವರ್ಡನ್ನು ತಮ್ಗೆ ಹೇಳ್ತೀನಿ, ಈ ಹೈ ಬಿ ಪಿ ಇದ್ದಾಗೆ ಲೋ ಬಿ ಪಿ ಅನ್ನೋಂಥ ಒಂದು ವರ್ಡನ್ನು ಯೂಸ್ ಮಾಡ್ತಾರೆ, ತುಂಬ ಲೋ ಬಿ ಪಿ ಇದೆ ಅಂತೆ, ತುಂಬ ಹೈ ಬಿ ಪಿ ಇದೆ ಅಂತೆ, ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಇವೆರಡು ಏನು ಟರ್ಮ್ಸು, ಇದನ್ನು ಸ್ವಲ್ಪ ವಿವರಿಸಿ ಹೇಳಿದರೆ ತುಂಬ ಅನುಕೂಲ.
0: ಈಗ ಹೈ ಬಿ ಪಿ ಲೋ ಬಿ ಪಿ ಅಂದರೆ ಒಂದು ಸಾಮಾನ್ಯ ಒಂದು ಮನುಷ್ಯನಿಗೆ ಒಂದು ಬಿ ಪಿ ಅನ್ನೋದು ಇಷ್ಟು ರೇಂಜಲ್ಲಿ ಇರಬೇಕು ಅಂತ ಇರ್ತದೆ. ಪ್ರೆಗ್ನೆನ್ಸಿಲಿ ಅಂದ್ಕೊಳ್ಳಿ, ಪ್ರೆಗ್ನೆನ್ಸಿಲಿ ಸಾಮಾನ್ಯವಾಗಿ ನಮಗೆ 100/60 ಇಂದ 120/80 ವರೆಗೂ ನಾರ್ಮಲ್, ಇಷ್ಟರ ಮಧ್ಯದಲ್ಲಿ ಬಿ ಪಿ ಬಂದಲ್ಲಿ ಸಾಮಾನ್ಯ ಬಿ ಪಿ ಅದು. ಇವಾಗ ಅದಕ್ಕಿಂತ ಕಡಿಮೆ ಬಂತು ಅಂದರೆ ಲೋ ಬಿ ಪಿ. ಈ ಲೋ ಬಿ ಪಿ ಅನ್ನೋದು ತುಂಬ ತೊಂದರೆ ಕೊಡುವಂಥದ್ದಲ್ಲ, ಅವಾಗವಾಗ ತಲೆ ಚಕ್ಕರ್ ಬರ್ತದೆ ಅಥವಾ ವೀಕ್ನೆಸ್ ಅದೆಲ್ಲ ಬರೋ ಚಾನ್ಸ್ ಇರುತ್ತೆ, ಬಟ್ ಅದು ಜಾಸ್ತಿ ತೊಂದರೆ ಕೊಡೋದಿಲ್ಲ. ಲೋ ಬಿ ಪಿ ಅನ್ನೋವಂಥದ್ದು ನಿಮ್ಮ ನೀರಿನ ಅಂಶ ಹೆಚ್ಚು ಮಾಡ್ಕೊಂಡಲ್ಲಿ, ಸ್ವಲ್ಪ ನಿಮ್ಮದು ಆ್ಯಕ್ಟಿವಿಟಿ ಹೆಚ್ಚು ಮಾಡ್ಕೊಂಡಲ್ಲಿ ಖಂಡಿತ ನಿಮಗೆ ಅದು ಪ್ರೆಗ್ನೆನ್ಸಿ ಹೋಗ್ತಾ ಹೋಗ್ತಾ ತಿಂಗಳ ತಿಂಗಳ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಹೈ ಬಿ ಪಿ ಅನ್ನೋದು ಹಾಗಲ್ಲ. ಹೈ ಬಿ ಪಿನೂ 120/80 ದಾಟಿದ ಮೇಲೆ ಯಾವಾಗ ನಾವು ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀವಿ ಅದು ಜಾಸ್ತಿ ಹೋಗ್ತಾನೆ ಇರುತ್ತೆ, ನಾವು ಸಮನಾಗಿ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ. ಸೊ ಹೋಗ್ತಾ ಇದ್ದಾಗ ಒಬ್ಬೊಬ್ಬರಿಗೆ 200 ಎಲ್ಲ ಬರುತ್ತೆ, 200/100 ಎಲ್ಲ ಬರುತ್ತೆ. ಸೊ ಅದು ಅತೀವವಾದ ರಕ್ತ ಒತ್ತಡ. ಸೊ ಹೈ ಬಿ ಪಿ ಅನ್ನೋದು ಜೀವಕ್ಕೆ ಅಪಾಯ ಹೊರತು ಲೋ ಬಿ ಪಿ ಅನ್ನೋದು ಸಾಮಾನ್ಯ ಇವನ್ ಪ್ರೆಗ್ನೆನ್ಸಿನೂ ಇಲ್ಲ ಅನ್ಕೊಳ್ಳಿ, ಲೋ ಬಿ ಪಿ ಅನ್ನೋದು ಅಷ್ಟು ಜೀವಕ್ಕೆ ಏನು ತೊಂದರೆ ಇಲ್ಲ. ಅದು 160 100/60 ಅದಕ್ಕಿಂತ ಕಡಿಮೆ ಬಂತು ಅಂದರೆ ಲೋ ಬಿ ಪಿ. ಬಟ್ ಅದ್ರ ಜೊತೆ ಅವ್ರಿಗೆ ಬೇರೆ ಏನಾದ್ರು ಬ್ಲೀಡಿಂಗ್ ಆಗ್ತಿದೆ ಅಥವಾ ತುಂಬ ತಲೆ ಸುದ್ದು ಬರ್ತಿದೆ, ಅವಾಗ ಅವಾಗ ಏನೋ ತೊಂದರೆ ಆಗ್ತಿದೆ ಅಂದಲ್ಲಿ ಒಂದ್ಸತಿ ತಪಾಸಣೆ ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತೆ ಏನು ಕಾರಣ ಲೋ ಬಿ ಪಿಗೆ ಅಂತ. ಎಲ್ಲ ಟೆಸ್ಟ್ಗಳು ಮಾಡಿಸಿದಾಗ ಏನು ತೊಂದರೆ ಕಂಡು ಬಂದಿಲ್ಲ ಅನ್ನೋದು, ಲೋ ಬಿ ಪಿ ಇದ್ರೂ ಕೂಡ ಸಾಮಾನ್ಯ ಜಾಸ್ತಿ ತೊಂದರೆ ಬರೋದಿಲ್ಲ.
1: ಕೇಳುಕತೆ, ಸಹ್ಯಾದ್ರಿ ನಾಡಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯವರ ವಿಶೇಷ ಆರೋಗ್ಯವಾಣಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ಸಿ ಹಂಚಿನಾಳ್ ಅವರು ಮಾತಾಡ್ತಿದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಗರ್ಭಿಣಿಯರಲ್ಲಿ ಹೆಚ್ಚುತ್ತಿರುವ ಅಧಿಕ ರಕ್ತದೊತ್ತಡ, ಈ ಕುರಿತು ಅವರು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈಗ ಡಾಕ್ಟ್ರೆ, ಮತ್ತೊಂದು ಪ್ರಶ್ನೆ ತಮಗೆ ಕೇಳಬೇಕು. ಈಗ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಒಂದು ಇರುತ್ತೆ, ಟಿ ವಿಯಿಂದ ಪ್ರಭಾವಿತ ಆಗಿರ್ಬೋದು, ಮತ್ತೆ ಅಕ್ಕಪಕ್ಕ ಸ್ನೇಹಿತರಿಂದನೂ ಪ್ರಭಾವಿತ ಆಗ್ಬೋದು. ಬಿ ಪಿ ಒಂದು ಬಾರಿ ಕಂಟ್ರೋಲಿಗೆ ಬಂದಮೇಲೆ ಮಾತ್ರೆಯನ್ನು ಬಿಟ್ಬಿಟ್ರೆ ನಡೆಯುತ್ತೆ, ಯೋಗ ಮಾಡಿ ಧ್ಯಾನ ಮಾಡಿ ಎಕ್ಸಸೈಸ್ ಮಾಡೋದ್ರಿಂದ ಮೇಂಟೈನ್ ಮಾಡ್ಬೋದು. ಇದು ಬರೀ ಮಹಿಳೆಯರಲ್ಲ, ಪುರುಷರಲ್ಲೂ ಈ ಒಂದು ಟೆಂಡೆನ್ಸಿ ಇರುತ್ತೆ. ಮೆಡಿಸಿನ್ಸ್ ಬೇಕೇ ಬೇಕಾ, ಏನು ಇದರ ಒಂದು ಒಳಗುಟ್ಟು?
0: ಈಗ ಕರೆಕ್ಟ್ ಬೇರೆ ಥರ ಹೇಳಿದಂಗೆ ಸಾಮಾನ್ಯ ಮನುಷ್ಯರಲ್ಲಿ ಅಂದರೆ ಗರ್ಭಿಣಿಯರಲ್ಲದೆ ಬೇರೆ ಮನುಷ್ಯರಲ್ಲಿ ಈ ಥರ ಬಿ ಪಿ ಕಂಡು ಬಂದಲ್ಲಿ ಖಂಡಿತ ನೀವು ವಿಶ್ರಾಂತಿಯ ವಿಧಾನಗಳು ಅಂದರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಫಾಲೋ ಮಾಡಿದಾಗ, ಈ ಯೋಗ ಧ್ಯಾನ ನಿಯಮಿತ ವ್ಯಾಯಾಮಗಳಲ್ಲಿ ಮಾಡಿದಾಗ ಬಿ ಪಿ ಕಂಟ್ರೋಲ್ ಮಾಡೋ ಚಾನ್ಸಸ್ ಇರುತ್ತೆ. ಆಮೇಲೆ ಪಥ್ಯೆ ಇವಾಗ ಕೆಲವು ಆಯುರ್ವೇದಿಕ್ ಮೆಡಿಸಿನ್ಸಿಗೆ ಮೆಂತೆ ಕಾಳು ಚಕ್ಕೆ ಇವೆಲ್ಲ ತೊಗೊಂಡಾಗ ಖಂಡಿತವಾಗಿ ಅದರಲ್ಲಿ ಬಂದಿದೆ ಸ್ಟಡೀಸಲ್ಲಿ ಬಿ ಪಿ ಕಂಟ್ರೋಲ್ ಬರುತ್ತೆ ಅಂತ ಇದೆ. ಸೊ ಅದು ಮಾಡಿ ನೋಡಿದಾಗ ಬಿ ಪಿ ಕಡಿಮೆನೆ ಆಗ್ತಿದೆ ಅಂದಲ್ಲಿ ನಾವು ಒಂದಂತಕ್ಕೆ ಬಿ ಪಿ ಮಾತ್ರೆಗಳು ಕಡಿಮೆ ಮಾಡ್ತೀವಿ. ಬಿ ಪಿ ಮಾತ್ರೆ ಒಂದ್ಸತಿ ಶುರು ಮಾಡಿದ್ರೆ ಜೀವನ ಪರ್ಯಂತ ತಗೋಬೇಕಂತಿಲ್ಲ. ನೀವು ರಿಲ್ಯಾಕ್ಸೇಷನ್ ಮಾಡಿಕೊಂಡ್ರೆ ಬಿ ಪಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಬಿ ಪಿ ಮಾತ್ರೆ ಕೂಡ ಕಡಿಮೆ ಮಾಡೋ ನಮಗೆ ಚಾನ್ಸ್ ಸಿಗುತ್ತೆ. ಬಟ್ ಪ್ರೆಗ್ನೆನ್ಸಿಲಿ ಅದು ಸ್ವಲ್ಪ ನಮಗೆ ಕಷ್ಟ. ಈ ಪ್ರೆಗ್ನೆನ್ಸಿಲಿ ಒಂದ್ಸತಿ ಬಿ ಪಿ ಬಂತು ಅಂದರೆ ಅದನ್ನು ಒಂದು ಹಂತಕ್ಕೆ ಕಂಟ್ರೋಲ್ ಮಾಡ್ಬೋದು ಹೊರತು ಈ ಬಿ ಪಿ ಮಾತ್ರೆಯೇ ನಿಲ್ಲಿಸುವಂಥ ಹಂತ ಬರೋದೇ ಚಾನ್ಸೇ ಇಲ್ಲ. ಅದಕ್ಕೆ ಯಾವಾಗಲೂ ಹೆರಿಗೆನೇ ಲಾಸ್ಟ್ ಟ್ರೀಟ್ಮೆಂಟು, ಹೆರಿಗೆ ಆಗುವವರೆಗೂ ಅವ್ರು ತೊಗೊಳ್ಳೇಬೇಕಾಗುತ್ತೆ. ಬಟ್ ಸಾಮಾನ್ಯ ಮನುಷ್ಯರಲ್ಲಿ ಕಡಿಮೆ ಅಥವಾ ಪೂರ್ತಿ

0: ನಿಲ್ಸಲೂಬಹುದು ಮೆಡಿಸಿನ್.
1: ಬಟ್ ಯಾವ್ದನ್ನು ಡಾಕ್ಟರ್ ಒಂದು ಸಜೆಷನ್ ಮೇಲೆ ಮಾಡಬೇಕು,
0: ಸಲಹೆ ಪಡೆದು ಮುಂದುವರೆದ್ರೆ ಬೆಟರ್.
1: ಈಗ ಡಾಕ್ಟರ್, ತಾವು ಇಷ್ಟೆಲ್ಲ ಹೇಳಿದ್ರಿ, ಈ ಒಂದು BP ಬರದ ಹಾಗೆ ಅಂದ್ರೆ ಗರ್ಭಿಣಿಯಲ್ಲಿ ಬಾರದ ಹಾಗೆ ಏನಾದ್ರೂ ತಡೆಗಟ್ಟೋದಕ್ಕೆ ಕ್ರಮ ಏನಾದ್ರೂ ಇದೆಯಾ, ಹೇಗೆ?
0: ಮುನ್ನೆಚ್ಚರಿಕೆಗಳಿದೆ. ಇವಾಗ ಯಾಕೆ ನಾವು ಇಷ್ಟು ರಕ್ತದೊತ್ತಡದ ಮೇಲೆ ನಾವು ಯಾಕೆ ಕಾನ್ಸಂಟ್ರೇಟ್ ಮಾಡ್ತಿದೀವಿ ಅಂದ್ರೆ ಅದ್ರಲ್ಲಿ ಆಗುವ ಪರಿಣಾಮಗಳು. ಈಗ ಅದನ್ನ ಹೇಳಿಲ್ಲ, ತಾಯಿಗೆ ಆಗುವ ಪರಿಣಾಮಗಳು ಅಂದ್ರೆ ಮೂರ್ಛೆ, ಫಿಟ್ಸ್, ಮೆದುಳಲ್ಲಿ ರಕ್ತಸ್ರಾವ, ಮತ್ತೆ ಮೂತ್ರಪಿಂಡದ ವೈಫಲ್ಯತೆ, ಹಾರ್ಟು, ಲಂಗು, ಎಲ್ಲದರ ವೈಫಲ್ಯತೆ ಕಾರಣ ಆಗ್ತದೆ. ಯಾವ ರಕ್ತದೊತ್ತಡ ಆಗೋದು, ಮತ್ತೆ ಅತೀವವಾದ ರಕ್ತಸ್ರಾವ, ಜೀವಕ್ಕೆ ಅಪಾಯ ಆಗುವಷ್ಟು ರಕ್ತಸ್ರಾವ ಆಗುತ್ತೆ ತುಂಬ ಜಾಸ್ತಿ BP ಬಂತು ಅಂದರೆ. ಅದೇ ರೀತಿಯಲ್ಲಿ ಮಗುಗೂ ಕೂಡ ತೊಂದರೆ ಆಗುತ್ತೆ. ಹೇಗೆ? ಅದಕ್ಕೆ ಬೆಳವಣಿಗೆಯಲ್ಲಿ ನೂನ್ಯತೆ ಕಂಡುಬಿಡೋದು, ನೀರಿನಂಶ ಕಡಿಮೆ ಆಗೋದು, ಮತ್ತೆ ಬುದ್ಧಿಮಾಂದ್ಯತೆ ಬರುವ ಚಾನ್ಸಸ್, ಅವಧಿ ಪೂರ್ವ ಪ್ರಸವ ಆಗೋ ಚಾನ್ಸಸ್, ಮತ್ತೆ ತುಂಬ ಜಾಸ್ತಿ ಈ ಫಿಟ್ಸ್ ಎಲ್ಲ ಬಂದಿರುವಂಥ BP ಪ್ರೆಗ್ನೆನ್ಸಿ ಇವರಿಗೆ ಗರ್ಭದೊಳಗೇ ಮಗುವಿನ ಮರಣ ಹೊಂದುವ ರಿಸ್ಕ್ ಕೂಡ ಇರುತ್ತೆ. ಸೊ ಅದಕ್ಕೆ ನಾವು ಇಷ್ಟು ರಕ್ತದೊತ್ತಡದ ಬಗ್ಗೆ ನಾವು ನಿಮಗೆ ತಿಳಿಸ್ತೀವಿ. ಜಾಸ್ತಿ BP ಇರಬಾರ್ದು, ನೀವು ಕಂಟ್ರೋಲ್ ಇಟ್ಕೋಬೇಕು ಅಂತ. ಏನೇನು ಮಾಡ್ಬೋದು ಅದಕ್ಕೆ ಅಂದರೆ, ಫಸ್ಟ್ ಸ್ವಲ್ಪ ಲೈಫ್ ಸ್ಟೈಲ್, ನಿಮ್ಮದು ಜೀವನ ಶೈಲಿಯಲ್ಲಿ ನಿಮಗೇನು ಸ್ಟ್ರೆಸ್ಫುಲ್ ಜಾಬ್ ಅಥವಾ ಸ್ಟ್ರೆಸ್ಫುಲ್ ಕೆಲಸ ಆಗ್ತಿದೆ ಅಂತ ಇದ್ದಾಗ ನೀವು ಪ್ರೆಗ್ನೆನ್ಸಿಗಿಂತ ಮುಂಚೆ ಸ್ವಲ್ಪ ನೀವು ಅವಾಯ್ಡ್ ಮಾಡಲಿಕ್ಕಾದ್ರೆ, ಅಂಥ ಜಾಬ್ ಆಗಲಿ, ಅಂಥ ಇದು ಆ್ಯಕ್ಟಿವಿಟಿ ಆಗಲಿ, ನಂತರ ಪ್ರೆಗ್ನೆನ್ಸಿ ಮಾಡಿಕೊಂಡ್ರೆ ಒಳ್ಳೆಯದು. ಇವಾಗ ಪ್ರೆಗ್ನೆಂಟೇ ಆಗಿಬಿಟ್ಟಲ್ಲಿ ಅಂಥ ಜಾಬ್ಗಳಲ್ಲಿ ಸ್ವಲ್ಪ ನೀವು ವಿಶ್ರಾಂತಿ ಪಡೆಯೋದು, ಅವಾಗ ಅವಾಗ ಸ್ವಲ್ಪ ನೀವು ಬಿಟ್ವೀನ್ ವರ್ಕ್ 3 hours ಸ್ವಲ್ಪ ವಿಶ್ರಾಂತಿ ಪಡೆಯೋದು, ಮತ್ತು ಬೇರೆ ವಿಶ್ರಾಂತಿಯ ವಿಧಾನಗಳು ಹೇಗೆ, ನಾನು ಆಗಲೇ ಹೇಳ್ದಂಗೆ ಯೋಗ, ಧ್ಯಾನ, ಹಾಡುಗಳು ಕೇಳೋದು, ನಿಯಮಿತ ವಾಕಿಂಗ್, ಎಕ್ಸಸೈಸ್ ಮಾಡಿದಲ್ಲಿ ಕೂಡ ಮುನ್ನೆಚ್ಚರಿಕೆ ಮಾಡ್ಕೋಬೋದು. ಆಮೇಲೆ ಮತ್ತೆ ಇನ್ನೊಂದು ನಿಯಮಿತ ತಪಾಸಣೆ ವೈದ್ಯರಲ್ಲಿ ಅವಾಗವಾಗ ಕರೆಕ್ಟಾಗಿ. ಈಗ ನೀವು 3 ಹೋದ್ರಪ್ಪ ಬಿಡಿ ಎಲ್ಲ ಚೆನ್ನಾಗಿದೆ, 8 ಹೋದ್ರೆ ಸಾಕು ಅಂತ ಅಲ್ಲ, ಯಾವುದೇ ತಿಂಗಳಲ್ಲಿ ಕೂಡ BP ಕಾಣಿಸ್ಕೊಳ್ಳೋದು, ತಕ್ಷಣವಾಗಿ ಕಾಣ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಕರೆಕ್ಟ್ ವೈದ್ಯರು ಹೇಳ್ದಂಗೆ ಆ ದಿನಕ್ಕೆ ಆ ತಾರೀಕಿಗೆ ತಪಾಸಣೆ ಮಾಡಿಸೋದು, ಅವ್ರು ಹೇಳ್ದಂಗೆ ರಕ್ತ ಪರೀಕ್ಷೆ ಮಾಡಿಸೋದು, ಹೇಳ್ದಂಗೆ ಔಷಧಿಗಳು ತೊಗೊಳ್ಳೋದು. BP ಮಾತ್ರ ತುಂಬ ಇಂಪಾರ್ಟೆಂಟ್. ಸೊ ಅವ್ರು ಹೇಳ್ದಂಗೆ ಮಾತ್ರ ತೊಗೊಂಡಲ್ಲಿ ಈ ಅಪಾಯಗಳನ್ನು ತಡಿಬೋದು. ಸೊ ಇವೆಲ್ಲ ನೀವು ಸ್ವಲ್ಪ ಅನುಸರಿಸಿದರೆ ಖಂಡಿತವಾಗ್ಲಿ ನಮ್ಮ ಕೈಲಿರುತ್ತೆ ರಕ್ತದೊತ್ತಡಕ್ಕೆ ತಡೆಗಟ್ಟಲಿಕ್ಕೆ ಚಾನ್ಸಸ್ ಇದೆ.
1: ಈಗ ಡಾಕ್ಟರ್, ಒಂದ್ ಬಾರಿ ಇಂಥ ಪೇಷಂಟ್ಗೆ ಮಗು ಹುಟ್ಟಿದಾಗ ಆ ಮಗು ಆರೋಗ್ಯವಾಗಿ ಇರುತ್ತಾ ಅಥವಾ ಅದಕ್ಕೂ ಮುಂದೆ BP ಬರುವಂತ ಚಾನ್ಸಸ್ ಅನುವಂಶವಾಗಿ ಇರುತ್ತಾ ಡಾಕ್ಟರ್, ಹೇಗೆ?
0: ಇವಾಗ ಅದು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಮಗುಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಯಾವಾಗ ಅವಧಿ ಪೂರ್ವ ಪ್ರಸವ ಆದಲ್ಲಿ, ಮತ್ತೆ ಮಗುವಿಗೆ ಗರ್ಭಾವಸ್ಥೆಯಲ್ಲಿ ತೊಂದರೆ ಆದಾಗ. ಈಗ ನೀರಿನಂಶ ತೊಂದರೆ ಆಯಿತು ಅಥವಾ ಅದು ಬೆಳವಣಿಗೆಯಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು ಅಂದರೆ ಮಗುಗೆ ನಂತರ ಜೀವನದಲ್ಲಿ ಅವಾಗವಾಗ ಕಾಯಿಲೆ ಬೀಳೋದು ಅಥವಾ ಸರಿಗೆ ಬೆಳವಣಿಗೆ ಆಗದಿರೋದು ಇವೆಲ್ಲ ಖಂಡಿತ ಇದೆ. ನಂತರದ ಜೀವನದಲ್ಲಿ ಅಂದರೆ ದೊಡ್ಡದಾದಮೇಲೆ 10-12 ಆದಮೇಲೆ ಬೇರೆ ಮೆಡಿಕಲ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ BP ಬರೋದು. ಈಗ ಅದು ಹೆಣ್ಮಗುನೇ ಆಗಿದ್ರೆ ಈಗ ತಾಯಿಗೆ BP ಬಂದಿದೆ ಅಂದರೆ ಇಲ್ಲಿ ಅವರಿಗೆ BP ಬರೋ ಚಾನ್ಸಸ್ ಇರುತ್ತೆ ಅವ್ರ ಪ್ರೆಗ್ನೆನ್ಸಿಯಲ್ಲಿ. ಸೊ ಖಂಡಿತ ಇದೆ, ಬಟ್ ತುಂಬ 100% ಅಂತ ಹೇಳಿಕ್ಕಲ್ಲ, ಪರ್ಸೆಂಟ್ ತುಂಬ ಕಡಿಮೆ, 1% ಚಾನ್ಸ್ ಇರುತ್ತೆ. ಬಟ್ ಈ ಬೇರೆ ತೊಂದರೆಗಳು ಅಂದರೆ ಹೇಳ್ದಂಗೆ ಬೇಗ ಬೇಗ ಕಾಯಿಲೆ ಬೀಳೋದು, ಕರೆಕ್ಟಾಗಿ ಅವ್ರ ಗ್ರೋತ್ ಆಗದಿರೋದು, ಇದು ತುಂಬ ಚಾನ್ಸ್ ಇರುತ್ತೆ ಅವ್ರಿಗೆ.
1: ಕೇಳಿದರೆ ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ಸಿ ಹಂಚೆನಾಳ್ ಅವರು ಮಾತಾಡ್ತಿದ್ದಾರೆ. ಡಾಕ್ಟ್ರೆ, ಮತ್ತೊಂದು ಪ್ರಶ್ನೆ, ಈಗ ಗರ್ಭಿಣಿಯರಿಗೆ ಕೊಡುವಂಥ ಆಹಾರದ ಬಗ್ಗೆ ಮತ್ತು ಬಾಣಂತಿಯರಿಗೆ ಕೊಡುವ ಆಹಾರದ ಬಗ್ಗೆ ಜನಸಾಮಾನ್ಯರಲ್ಲಿ ಸಾಕಷ್ಟು ಒಂದು ಮಿತ್ಸ್ ಅಥವಾ ತಪ್ಪು ಕಲ್ಪನೆಗಳಿವೆ. ತಾವು ತಜ್ಞ ವೈದ್ಯಾಗಿ ಈ BP ಕಂಟ್ರೋಲ್ ಮಾಡೋದಕ್ಕೆ ಸಹಾಯಕವಾಗುವಂಥ ಆಹಾರ ಯಾವ್ದು ಕೊಡಬೇಕು, ಮತ್ತು ನಾರ್ಮಲ್ ಆಗಿ ಪ್ರೆಗ್ನೆಂಟ್ ಆಗೋರು ಯಾವ ರೀತಿ ಒಂದು ಫುಡ್ಡನ್ನು ತೊಗೊಳ್ಬೇಕು, ಮನೆಯವರು ಯಾವ ರೀತಿ ಒಂದು ಗಮನ ಹರಿಸ್ಬೇಕು, ಈ ಬಗ್ಗೆ ಒಂದು ಚೂರು ಮಾಹಿತಿ ಅಂತ ಇಟ್ಕೊಡಿ.
0: ಅದು ಗರ್ಭಿಣಿಯರಿಗೆ ಆಹಾರ ಅಂದರೆ ತುಂಬ ಇಂಪಾರ್ಟೆಂಟ್. ಅದು ಆಹಾರದ ಮೇಲೆಯೇ ಒಂದೊಂದ್ಸತಿ ಇವೆಲ್ಲ ಡಿಪೆಂಡ್ ಆಗ್ತದೆ, ಇವೆಲ್ಲ ತಡೆಗಟ್ಟುವ ಲಕ್ಷ್ಯ ಇದನ್ನು ನಮ್ಮ ಕೈಲಿರ್ತದೆ. ಈಗ ಆಹಾರದಲ್ಲಿ ನಾವು ಸಾಮಾನ್ಯವಾಗಿ 4 ಊಟ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ಸಾಧಾರಣವಾಗಿ ಸುಮಾರು ಜನರಿಗೆ ಅನುಸರಿಸೋಕ್ಕಾಗಲ್ಲ, ಬಟ್ ಆದರೂ ಕೂಡ 3 ಊಟ ಮಾಡೋದ್ರಲ್ಲಿ ಹೆಚ್ಚಿನವಾದ ಪೌಷ್ಟಿಕಾಂಶ ಹೇಗೆ ತೊಗೋಬೋದು, ಈ ಪ್ರೋಟೀನ್ ಅಂಶ ಅನ್ನೋದು ಸ್ವಲ್ಪ ಜಾಸ್ತಿ ತೊಗೋಬೇಕು. ಸಾಮಾನ್ಯರಿಗೆ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಸಮಾನವಾಗಿದ್ದರೆ ಸಾಕು. ಅದರ ಜೊತೆ ತರಕಾರಿ, ಹಣ್ಣುಗಳು ಇವೆಲ್ಲ ತೊಗೋಬೇಕಾಗ್ತದೆ. ಹಾಲು ಮತ್ತು ನೀರಿನಂಶ, ಇವೆಲ್ಲ ನೀರಿನಂಶ 2-2.5 liters ಬೇಕಾಗುತ್ತೆ. ಈಗ ರಕ್ತದೊತ್ತಡ ಇರುವ ಗರ್ಭಾವಸ್ಥೆಯಲ್ಲಿ ಸ್ವಲ್ಪ ನೀರಿನಂಶ ನಾವು ಕಡಿಮೆ ಮಾಡ್ತೀವಿ, 1-2 liters ಮಾತ್ರ ಕೊಡ್ತೀವಿ. ಪ್ರೋಟೀನ್ ಅಂಶ ತುಂಬ ಅಧಿಕವಾಗಿ ತೊಗೋಬೇಕಾಗತ್ತೆ. ಸಾಮಾನ್ಯ ಗರ್ಭಿಣಿಯರಿಗಿಂತ ಇವ್ರಿಗೆ ತುಂಬ ಪ್ರೋಟೀನ್ಸ್ ಮೂತ್ರದಲ್ಲಿ ಹೋಗ್ತಿರುತ್ತೆ BP ಇದ್ದವ್ರಿಗೆ. ಸೊ ಹೀಗಾಗಿ ತುಂಬ ಹೈ ಪ್ರೋಟೀನ್ ಡಯಟ್ ಅಂತಲೇ ಹೇಳ್ತೀವಿ. ಈಗ ಅದರಲ್ಲಿ ಮೊಳಕೆ ಕಾಳುಗಳು, ಮತ್ತು ಇದು ಮೊಟ್ಟೆದು ಬಿಳಿ ಭಾಗ, ಪನ್ನೀರು, ಸೋಯಾಕಾಳುಗಳು ಇವೆಲ್ಲ ನಾವು ಹೇಳ್ತೀವಿ, ಅದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಅಂಥದ್ದು. ಮತ್ತು ಡ್ರೈ ಫ್ರೂಟ್ಸ್, ಬಾದಾಮು, ಗೋಡಂಬಿ ಇಂಥವೆಲ್ಲ ತುಂಬ ಅಧಿಕವಾಗಿ ಅವ್ರು ಸೇವಿಸಬೇಕಾಗತ್ತೆ. ಅವರಿಗೆ ಸಿಗ್ತಾ ಇಲ್ಲ, ಅವ್ರಿಗೆ ಅದು ಸಿಗ್ತಾ ಇಲ್ಲ ಅಂದಾಗ ನಾವೇನು ಮಾಡ್ತೀವಿ, ಪೌಡ್ರ್ಗಳಿರುತ್ತೆ ಪ್ರೋಟೀನ್ ಇರೋವಂಥ ಪ್ರೌ ಪೌಡ್ರ್ಗಳು, ಅದು ಕೂಡ ನಾವು ದಿನದಲ್ಲಿ 2-3 ತೊಗೊಳಕ್ಕೆ ಹೇಳ್ತೀವಿ. ಸೊ ಈ BP ಇದ್ದವರಿಗೆ ಪ್ರೋಟೀನ್ ಅಂಶ ತುಂಬ ಇಂಪಾರ್ಟೆಂಟ್, ನಾರ್ಮಲ್ಕಿಂತ 1-2 ಜಾಸ್ತಿ ತೊಗೋಬೇಕಾಗತ್ತೆ ಇವ್ರ ಪ್ರೋಟೀನ್ಸ್ ಊಟದಲ್ಲಿ.
1: ಸೊ ಅದ್ರ ಬಗ್ಗೆ ಅವ್ರು ಗಮನ ಹರಿಸ್ಬೇಕು. ಮತ್ತು ಸಾಧಾರಣವಾಗಿ ಹಳ್ಳಿಗೆ

0: ಅಲ್ಲಿ ಕೆಲವು ಹಣ್ಣನ್ನು ತಗೊಳ್ಬಾರ್ದು, ಹಾಗೆಲ್ಲ ಇರುತ್ತೆ. ಪಪ್ಪಾಯಿ ತಗೊಳ್ಬಾರ್ದು, ಕೆಲವು ಹಣ್ಣು ತಗೊಂಡ್ರೆ ತುಂಬ ಶೀತ ಆಗುತ್ತೆ, ಉಷ್ಣ ಆಗುತ್ತೆ, ಹೀಗೆಲ್ಲ ಹೇಳ್ತಾರೆ. ಸೊ ಯಾವ್ಯಾವ ರೀತಿ ಫ್ರೂಟ್ಸನ್ನು ಅವರು ತಗೊಳ್ಬೋದು?
1: ಈಗ ಬೇರೆ, ಇವಾಗ ನೀವು ಪಪ್ಪಾಯಿ ಹೇಳಿದಂಗೆ ಅದರಲ್ಲಿ ಒಂಚೂರು ಹಾರ್ಮೋನ್ ಅಂಶ ಇರುತ್ತೆ. ಸೊ ಈ ಹಾರ್ಮೋನ್ಸು ಎಲ್ಲರಲ್ಲೂ ತೊಂದರೆ ಮಾಡಲ್ಲ. ಈಗ ಯಾರಿಗೆ ದೇಹದಲ್ಲಿ ಅತ್ಯಧಿಕ ಹಾರ್ಮೋನ್ ಇರುತ್ತೆ ಆ ಥರದ್ದವರು ಈ ಥರ ಹಣ್ಣುಗಳು ತಿಂದರೆ ಅದರಿಂದ ಆಗೋ ತೊಂದರೆಗಳಿರುತ್ತೆ. ಈಗ ಬೈ ಚಾನ್ಸ್ ನೀವು ತೊಗೊಂಡ್ಬಿಟ್ರಿ, ಪ್ರೆಗ್ನೆಂಟ್ ಆದ್ರಿ, ಬಟ್ ಏನೋ ಯಾವಾಗಲೂ ಪಪ್ಪಾಯಿ ಸೇವಿಸ್ಬಿಟ್ರಿ ಅಂದರೆ ಹೆದರ್ಬೇಕಾಗಿಲ್ಲ. ಈಗ ಅದು ಒಬ್ಬೊಬ್ಬರ ದೇಹದ ಮೇಲೆ ಡಿಫ್ರೆನ್ಸ್, ಅದು ಎಲ್ಲರಿಗೂ ಆಗುತ್ತೆ ತೊಂದರೆ ಅಂತಲ್ಲ. ಈಗ ತುಂಬ ಸೇಫ್ ಆಗಿರೋ ಹಣ್ಣುಗಳಂದರೆ ಆ್ಯಪಲ್ಲು, ಬಾಳೆಹಣ್ಣು, ದಾಳಿಂಬೆ, ಮೂಸಂಬಿ, ಚಿಕ್ಕು ಇವೆಲ್ಲ ತೊಗೋಬೋದು. ಇದರಲ್ಲಿ ಜಾಸ್ತಿ ನಾರಿನಂಶ ಇರ್ತದೆ, ನಾರಿನಂಶ ಮತ್ತು ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಇರೋ ಅಂಶಗಳು ಇಂಥ ಹಣ್ಣುಗಳಲ್ಲಿ ಸೇರಿಸಿದಾಗ ಚೆನ್ನಾಗಿರ್ತದೆ. ಈಗ ಬೇರೆ ಇವಾಗ ಪಪ್ಪಾಯ, ಕಿವಿ ಫ್ರೂಟು, ಈ ಸ್ವಲ್ಪ ಬೇರೆ ಫ್ರೂಟ್ಸ್ ಎಲ್ಲ ಏನಾಗ್ತದೆ ಅದರಲ್ಲಿ ಬೇರೆ ಅಂಶ, ಹಾರ್ಮೋನ್ ಅಂಶ ಚೂರಿದ್ದಾಗ ನಾವು ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೀವಿ. ಸೊ ಈಗ ಏನು ಶೀತ ಬರೋದು ಅದು ಅದಕ್ಕೆ ಉಷ್ಣ ಇದೆಲ್ಲರಿಗೂ ಕೂಡ ಆಗಲ್ಲ, ಮತ್ತು ಅದಕ್ಕೆ ಅವರವ್ರ ದೇಹದ ಪ್ರಕಾರವಾಗಿ ಡಿಫ್ರೆನ್ಸ್ ಇರುತ್ತೆ. ಈಗ ಎಳ್ನೀರು ಕುಡಿಯೋದು ಬೇಡ ಅಂತಾರೆ, ಎಳ್ನೀರು ಒಳ್ಳೆಯದು, ಬಟ್ ಒಬ್ಬೊಬ್ರಿಗೆ ಶೀತ ಆಗ್ತದೆ, ಅಂಥವರು ಸ್ವಲ್ಪ ತಪ್ಪಿಸಿದ್ರೆ ಏನು ತೊಂದರೆ ಇಲ್ಲ. ಅವರವ್ರಿಗೆ ಯಾವುದ್ಯಾವುದು ಹಣ್ಣಿಂದ ಶೀತ ಆಗ್ತದೆ, ಇವಾಗ ಬಾಳೆಹಣ್ಣು ತಿಂದಕ್ಕೆ ಒಬ್ಬೊಬ್ರು ಶೀತ ಆಗ್ಬಿಡ್ತದೆ, ಅದನ್ನು ಅವ್ರು ತಡಿಬೋದು. ಬಟ್ ಬೇರೆ ಹಣ್ಣು ಸೇವನೆ ಮಾಡ್ಬೋದು, ಆ್ಯಪಲ್ ಆಗಲಿ, ಮೂಸಂಬಿ ಆಗಲಿ, ದಾಳಿಂಬೆ ಆಗಲಿ ತೊಗೋಬೋದು ಅವರು.
0: ಈಗ ಡಾಕ್ಟ್ರೆ, ಕೊನೆಯದಾಗಿ ಬಿ ಪಿ ಇರುವಂಥ ಮತ್ತು ಗರ್ಭಿಣಿಯಾಗಿರುವಂಥ ಸ್ತ್ರೀಯರಿಗೆ ತಮ್ಮ ಸಂದೇಶ ಏನು?
1: ಈಗ ಸರ್ ಹೇಳ್ದಂಗೆ ಇದು ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಅಂದರೆ ತುಂಬ ಅಪಾಯಕರವಾದ ಗರ್ಭಾವಸ್ಥೆ, ರಕ್ತದೊತ್ತಡ ಇರುವಂಥದ್ದು. ಈಗ ನೀವು ರಕ್ತದೊತ್ತಡ ಒಂದ್ಸತಿ ಬಂದಿದೆ ಅಂದಲ್ಲಿ ಹೆದರ್ಬೇಕಾಗಿಲ್ಲ, ಅದೇ ಹೆದರಿಕೆನೇ ನಿಮಗೆ ರಕ್ತದೊತ್ತಡ ಜಾಸ್ತಿ ಮಾಡ್ತದೆ. ಏನು ಮಾಡಬೇಕು? ಈಗ ನಮಗೆಲ್ಲಿ ಟೆಸ್ಟ್ಗಳಿದೆ, ರಕ್ತ ಪರೀಕ್ಷೆಗಳಿದೆ, ಮಾತ್ರೆಗಳಿದೆ, ಔಷಧಿಗಳಿದೆ, ನಾವು ಹೇಗೆ ಅನುಸರಿಸಬೇಕು ಅಂತ ಹೇಳ್ತೀವಿ, ಅದನ್ನು ನೀವು ಫಾಲೋ ಮಾಡಿದ್ರೆ ಸಾಕು. ಒಂದು ಮಟ್ಟಿಗೆ ನಾವು ಕರ್ಕೊಂಡು ಹೋಗ್ತೀವಿ ನಿಮಗೆ 8ನೇ ತಿಂಗಳು, 9ನೇ ತಿಂಗಳವರೆಗೂ ಈ ಕರೆಕ್ಟಾಗಿ ಅನುಕ್ರಮಣ ಮಾಡಿದಾಗ. ಸೊ ಅಲ್ಲಿ 9ನೇ ತಿಂಗಳು ಕೂಡ ಮುಟ್ಟಿದಾಗಲೇ ಕೂಡ ನೀವು ಸೇಫ್. ಈಗ ಮಗು 2.5 ಕೆಜಿ ಅಥವಾ 2 ಕೆಜಿ ದಾಟಿದೆ ಅಂದರೆ ಕೂಡ ಯಾವುದೇ ಟೈಮಲ್ಲಿ ನಿಯಂತ್ರಣ ತಪ್ತಾ ಇದೆ ಅಂದಾಗ ನಾವು ಹೆರಿಗೆ ಮಾಡಿಸಲಿ, ತಾಯಿಗೂ ಆರೋಗ್ಯವಾಗಿರುತ್ತೆ, ಮಗುನು ಆರೋಗ್ಯವಾಗಿರುತ್ತೆ. ಈಗ ಬಿ ಪಿ ಬಂದ್ಬಿಟ್ಟಿದೆ ಅಂತ ಗೊತ್ತಾದಲ್ಲಿ ಸುಮ್ಮನೆ ಟೆನ್ಷನ್ ತೊಗೊಳ್ಳೋದು, ಮನೆಯವರೆಲ್ಲ ಟೆನ್ಷನ್ ಮಾಡೋದು, ಅಯ್ಯೋ ಬಿ ಪಿ ಬಂದಿದೆ, ಇವ್ರಿಗೆ ಬಿ ಪಿ ಬಂದಿದೆ ಅಂದಲ್ಲಿ ಬಿ ಪಿ ಹೆಚ್ಚು ಮಾಡಿಕೊಂಡ್ರೆ, ಈಗ ಮಗು ತೂಕ 1 ಕೆಜಿ ಅಥವಾ 1.2 ಕೆಜಿ ಇದ್ದಲ್ಲಿ ಆವಾಗ ಹೆರಿಗೆ ಮಾಡಿದಲ್ಲಿ ಖಂಡಿತ ಇಬ್ರಿಗೂ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಸೊ ಆದಷ್ಟು ಟೆನ್ಷನ್ ಕಡಿಮೆ ಮಾಡಿಕೊಂಡು ಔಷಧಿಗಳಾಗಲಿ, ಪರೀಕ್ಷೆಗಳಾಗಲಿ, ವ್ಯಾಯಾಮಗಳಾಗಲಿ ನಾ ಹೇಳ್ದಂಗೆ ಸ್ವಲ್ಪ ಅನುಸರಿಸಿದ್ರೆ ಖಂಡಿತವಾಗ್ಲೂ 9ನೇ ತಿಂಗಳವರೆಗೂ ಎಲ್ಲರೂ ಕೂಡ ಮುಟ್ಬೋದು. ತೂಕ ಕೂಡ ಮಗುದು 2 ಕೆಜಿಗಿಂತ ಜಾಸ್ತಿ ನಾವು ಮುಟ್ಟಿಸ್ಬೋದು ಈ ಥರ ಅವರು ಟೆನ್ಷನ್ ಮಾಡ್ಕೊಂಡಿದ್ದಾಗ. ಒಂದು ವೇಳೆ 2 ಕೆಜಿ ದಾಟ್ತು ಅಂದರೆ ತಾಯಿ ಮಗು ಇಬ್ಬರು ಕೂಡ ಚೆನ್ನಾಗಿರ್ತಾರೆ.
0: ತುಂಬ ತುಂಬ ಧನ್ಯವಾದಗಳು ಡಾಕ್ಟರ್ ರಶ್ಮಿ ಸಿ ಹಂಚೆನಾಳ್ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಮತ್ತು ಗರ್ಭಿಣಿ ಸ್ತ್ರೀಯರು ಈ ಕುರಿತಂತೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ಬಹಳ ಸರಳವಾದ ಭಾಷೆಯಲ್ಲಿ ನಿರೂಪಿಸಿಕೊಟ್ಟಿದ್ದೀರಿ. ನಮ್ಮ ನಿಲಯದ ಪರವಾಗಿ, ನಮ್ಮ ಎಲ್ಲಾ ಕೇಳುಗರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಮೇಡಮ್.
2: ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
3: ಆಕಾಶವಾಣಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ದೊರೆಸ್ವಾಮಿ ಅಯ್ಯಂಗಾರ್ ಅವರ ವೀಣಾ ವಾದನದ ಮುದ್ರಿಕೆಯನ್ನ ಪ್ರಸಾರ ಮಾಡುತ್ತಿದ್ದೇವೆ. ಮೊದಲಿಗೆ ಕೇಳಿ ಸುಬ್ಬರಾಯ ಶಾಸ್ತ್ರಿಗಳ ರಚನೆ ವೆಂಕಟ ಶೈಲವಿಹಾರ, ಹಮೀರ್ ಕಲ್ಯಾಣಿ ರಾಗ ಆದಿತಾಳ.

ಇನ್ನು ಮುಂದೆ ಕೇಳಿ ಚಿಂತೆಯ ಮಾಕಂದ, ರಾಗ ಭೈರವಿ, ರೂಪಕತಾಳ, ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.

0: ಇದುವರೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದೊರೆಸ್ವಾಮಿ ಅಯ್ಯಂಗಾರ್ ಅವರ ವೀಣಾವಾದನ ಪ್ರಸಾರವಾಯಿತು. ಈಗ ನಮ್ಮ ಆರೋಗ್ಯ ಡಿಮೆನ್ಷಿಯಾ ಕುರಿತು ಡಾಕ್ಟರ್ ಸ್ವಪ್ನ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬೇದ್ರೆ ಮಂಜುನಾಥ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಬಹಳಷ್ಟು ಬಾರಿ ನಾವು ಏನೋ ಯೋಚನೆ ಮಾಡ್ತೀವಿ, ಏನೋ ಮಾಡಬೇಕು ಅಂತಿರ್ತೀವಿ, ಮರ್ತು ಹೋಗುತ್ತೆ. ಅಥವಾ ಎಲ್ಲೋ ಫೋನು, ಮತ್ತೊಂದು ವಸ್ತುನೋ, ಪೆನ್ನು, ಪುಸ್ತಕನೋ ಇಟ್ಟಿರ್ತೀವಿ, ಮರ್ತು ಹೋಗುತ್ತೆ. ಆಮೇಲೆ ಹುಡುಕ್ತೀವಿ, ಅದು ಎಲ್ಲಿಟ್ಟಿದ್ದೇ ಜ್ಞಾಪಕ ಆಗಲ್ಲ. ಮುಂದೆಂದೋ ಒಂದ್ಸರಿ ಸಿಕ್ಕಾಗ ಅಯ್ಯೋ ಇಲ್ಲೇ ಇಟ್ಟಿದ್ದೆ, ಮರ್ತು ಬಿಟ್ಟಿದ್ದೆ ಅಂತೇಳಿ ಒದ್ದಾಡ್ತಿರ್ತೀವಿ. ಈ ಥರದ್ದು ಬಹಳಷ್ಟು ಬಾರಿ ಕಂಡುಬಂದು ರಿಪಿಟೇಟಿವ್ ಆಗಿ ಮರ್ತು ಹೋಗೋದು, ಊಟ ಮಾಡಿದ್ದೆ ಮರ್ತು ಬಿಡೋದು, ಈಗ ಸ್ವಲ್ಪ ಹೊತ್ತಿಂದ ನೀರು ಕುಡ್ದಿರ್ತಾರೆ ಮತ್ತೆ ನೀರು ಬೇಕು ಅಂತ ಕೇಳುವಂಥದ್ದು, ಹೀಗೆ ಕೆಲವು ಲಕ್ಷಣಗಳು ಸಾಮಾನ್ಯ ಅಲ್ಲ, ಕಾಯಿಲೆ ತರ ಅನ್ನಿಸ್ತಾ ಇದೆ ಅಂಥೇಳಿ ನಮಗೆ ಎಲ್ಲೋ ಒಂದ್ ಕಡೆ ಅನುಮಾನ ಬರ್ಲಿಕ್ಕೆ ಶುರುವಾಗತ್ತೆ. ಇಂಥದ್ದು ಒಂದು ಕಾಯಿಲೆ ಇದೆ, ಸಾಮಾನ್ಯ ಮರವೇ ಬೇರೆ, ಮರವಿನ ಕಾಯಿಲೆಯೇ ಬೇರೆ. ಈ ಮರವಿನ ಕಾಯಿಲೆಗೆ ಇಂಗ್ಲಿಷಲ್ಲಿ ಡಿಮೆನ್ಷಿಯಾ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಇದರಲ್ಲೇ ಇನ್ನೂ ಸ್ವಲ್ಪ ಸ್ಪೆಷಲೈಸೇಷನ್ ಅಥವಾ ಇದರಲ್ಲೇ ಇನ್ನೂ ಮುಂದುವರೆದು ಮಾತಾಡುವಾಗ ಅಲ್ಝಿಮರ್ಸ್ ಡಿಸೀಸ್ ಅಂತ ಏನೋ ದೊಡ್ಡ ಹೆಸರು ಹೇಳ್ತಾರೆ, ಹೆದರಿಕೆ ಹುಟ್ಟಿಸುತ್ತೆ. ಆದರೆ ಎಲ್ಲವೂ ಸಹಜ. ಈ ಮರವನ್ನ ಖಂಡಿತವಾಗಿಯೂ ದೂರ ಇಡಬಹುದು. ನಮ್ಮ ಆಹಾರ ವಿಹಾರ, ನಮ್ಮ ಆಲೋಚನೆಗಳು, ನಮ್ಮ ಚಟುವಟಿಕೆಗಳ ಮೂಲಕ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳುವಾಗ ಈ ಥರದ ಮರವಿನ ಕಾಯಿಲೆ ಹೆಚ್ಚಾಗಿ ದೂರ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಕಸ್ಮಾತ್ ಬಂದರೆ ಅದನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ಅದ್ರ ಬಗ್ಗೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ, ಅವರಿಗೆ ಔಷಧೋಪಚಾರ ಇದೆಯೋ ಅಥವಾ ಅದಕ್ಕೆ ಬೇರೆ ಏನಾದರೂ ಎಕ್ಸಸೈಸಸ್ ಇದೆಯಾ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಕೊಡಬೇಕು ಅಂಥೇಳಿ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅಂತೇಳಿ ಮೈಸೂರಿನಲ್ಲಿ ಏನಿದೆ, ಇಲ್ಲಿ ಸಂವಹನ ತೊಂದರೆಗಳನ್ನು ತಡೆಗಟ್ಟತಕ್ಕಂಥ ಒಂದು ವಿಭಾಗ ಇದೆ. ಈ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಸ್ವಪ್ನ ಎನ್ ಅವರನ್ನ ಆಹ್ವಾನಿಸಿದ್ದೇವೆ. ಡಾಕ್ಟರ್ ಸ್ವಪ್ನ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಡಾಕ್ಟರ್ ಸ್ವಪ್ನ ಅವರೇ, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಮರೆವು ಸಾಮಾನ್ಯವಾಗಿ ಎಲ್ಲರೂ ಒಂದಲ್ಲ ಒಂದು ಕ್ಷಣದಲ್ಲಿ, ಒಂದಲ್ಲ ಒಂದು ಕಾರಣಕ್ಕಾಗಿ, ಒಂದಲ್ಲ ಒಂದು ಸಮಯದಲ್ಲಿ ಏನೋ ಮರಿತೀವಿ. ಕೆಲವೊಮ್ಮೆ ಇದು ವರ ಕೂಡ ಹೌದು, ಕೆಲವು ಕೆಟ್ಟ ಘಟನೆಗಳನ್ನ ನೆನಪಿಟ್ಕೊಂಡು ಒದ್ದಾಡೋದಕ್ಕಿಂತ ಮರೆತು ಬಿಡೋದು ಒಳ್ಳೇದು ಅಂತೇಳಿ. ಆದರೆ ಈ ಮರೆವು ಎಲ್ಲೋ ಕಾಯಿಲೆ ಆಗಿ ಟರ್ನ್ ಆಗುವಾಗ ಇದು ವಯೋಸಹಜವಾದ ಒಂದು ಕಾರಣನೂ ಆಗಬಹುದು ಅಥವಾ ಲಕ್ಷಣವೂ ಆಗಿರಬಹುದು. ಇವರು ವಯಸ್ಸಾಗ್ತಾ ಇದೆ, ಯಾಕೋ ಜ್ಞಾಪಕ ಆಗ್ತಿಲ್ಲ ಅಂತ. ಈ ಮರೆವು ಮತ್ತೆ ಮರೆವು

0: ಕಾಯಿಲೆ ಹೇಗೆ ಡಿಫೈನ್ ಮಾಡ್ತೀರಿ ನೀವು?
1: ನೀವು ಹೇಳಿದ್ದು ನಿಜಾನೇ, ಎರಡೂ ಬೇರೆ ಬೇರೆನೇ ಇದೆ. ಮರುವಿನ ಕಾಯಿಲೆಗೆ ನಾವು ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಆಡು ಭಾಷೆಯಲ್ಲಿ ಮರುವಿನ ಕಾಯಿಲೆ ಅಂತ ಕರೀತೀವಿ, ಆದರೆ ಅದು ಸಾಧಾರಣದ ಮರುವಿನ ಕಾಯಿಲೆ ಅಲ್ಲ. ನಮ್ಮ ಮೆದುಳಿನ ಸೆಲ್ಸ್ ಅಥವಾ ಜೀವಕೋಶಗಳು ಅಂತ ಹೇಳ್ತೀವಲ್ಲ, ತೀವ್ರವಾಗಿ ಅದು ಹೀನವಾಗುತ್ತಾ ಹೋಗುತ್ತೆ. ಅದರಿಂದ ನಮ್ಮ ಅರಿವಿನ ಸಾಮರ್ಥ್ಯ ಕ್ರಮೇಣ ಕಡಿಮೆ ಆಗುತ್ತಾ ಹೋಗುತ್ತೆ. ಉದಾಹರಣೆಗೆ ನಮ್ಮ ಶಾರ್ಟ್ ಟರ್ಮ್ ಮೆಮರಿ ಅಂದ್ರೆ ಅಲ್ಪಾವಧಿಯ ನೆನಪಿನ ಶಕ್ತಿ, ಅದು ಕ್ಷೀಣಿಸುತ್ತಾ ಹೋಗುತ್ತೆ. ಇದರ ಪರಿಣಾಮವಾಗಿ ದಿನನಿತ್ಯದ ಕೆಲಸಗಳನ್ನು ಮಾಡಲು ಕೂಡ ತೊಂದರೆಯಾಗುತ್ತದೆ. ಡಿಮೆನ್ಷಿಯಾ ಪದವನ್ನ ಮೆದುಳಿಗೆ ಸಂಬಂಧಿಸಿದ ಹಲವಾರು ತೊಂದರೆಗಳು ವಿವರಿಸಲು ಉಪಯೋಗಿಸುತ್ತಾರೆ.
0: ಮೇಡಮ್, ಈ ಡಿಮೆನ್ಷಿಯಾ ಅನ್ನೋ ಪದ ಅಥವಾ ಮರೆವು ಅನ್ನೋದು ಎಲ್ಲಾ ತರದ ಮರೆವಿಗೂ ಬಳಸ್ತಾರಾ ಅಥವಾ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಡಿಸೀಸ್ ಅನ್ನೋ ಲೆಕ್ಕಕ್ಕೆ ಬಂದಾಗ ಬಳಸ್ತಾರಾ ಅಂತ?
1: ಹೌದು, ಡಿಮೆನ್ಷಿಯಾ ಅನ್ನೋ ಪದನ ಡಿಸೀಸ್ ಬಂದಾಗ ಮಾತ್ರ ಬಳಸ್ತಾರೆ.
0: ಇದಕ್ಕೆ ಕಾರಣಗಳು ಪರಿಹಾರವನ್ನು ಚರ್ಚಿಸೋದಕ್ಕಿಂತ ಮೊದಲು ಇದು ಯಾರಲ್ಲಿ ಹೆಚ್ಚು ಕಂಡು ಬರುತ್ತೆ ಅಂತ?
1: ಇದು ಸಾಮಾನ್ಯವಾಗಿ ವಯಸ್ಕರಲ್ಲಿ ಜಾಸ್ತಿ ಕಂಡು ಬರುತ್ತೆ, ಅಂದ್ರೆ 65 ವಯಸ್ಸಿನ ಮೇಲೆ ಇರುವವರಿಗೆ ಈ ಕಾಯಿಲೆ ಜಾಸ್ತಿ ಕಂಡು ಬರುತ್ತೆ. ತುಂಬಾ ಅಪರೂಪವಾಗಿ ಚಿಕ್ಕ ವಯಸ್ಸಲ್ಲೂ ಕಂಡು ಬರುತ್ತೆ, ಅಂದ್ರೆ 40 ವಯಸ್ಸಿಂದ ಮೇಲೇನು ಕೂಡ ಕಂಡು ಬರುತ್ತದೆ.
0: ಇದು ಪದೇ ಪದೇ ತರ ಮರಿತಾ ಇದ್ದಾರೆ ಅನ್ನೋ ಲಕ್ಷಣ ಅವ್ರಿಗೆ ಗೊತ್ತಿರಲ್ಲ, ಪಾರ್ಟಿಗೆ ಅಥವಾ ಯಾರು ಸಫರ್ ಆಗ್ತಿರ್ತಾರೆ ಅಥವಾ ತೊಂದರೆ ಅನುಭವಿಸ್ತಾ ಇರ್ತಾರೆ ಅವರಿಗೆ ಏನು ಅಷ್ಟು ಗೊತ್ತಾಗಲ್ಲ, ಏನೋ ಮರ್ತೆ ಅಂತ ಅನ್ಕೊಂಡು ಸುಮ್ಮನಾಗ್ತಾರೆ. ಬಟ್ ಅವ್ರ ಜೊತೆಗಿರ್ತಾರಲ್ಲ ಅವರಿಗೆ ಬೇಗ ಅನುಭವಕ್ಕೆ ಬರುತ್ತೆ. ಅವ್ರು ಕರ್ಕೊಂಡು ಬರಬೇಕು. ಕರ್ಕೊಂಡು ಬರ್ತಾರ?
1: ಕರ್ಕೊಂಡ್ ಬರ್ತಾರೆ. ಬಟ್ ನಮ್ಮ ದೇಶದಲ್ಲಿ ಈ ತರ ಕಾಯಿಲೆ ಇದೆ ಅಂತ ಹೇಳುವುದಕ್ಕೇನೆ ಅವ್ರು ಹಿಂಜರಿಸ್ತಾರೆ, ಅವ್ರು ಅದನ್ನ ಹೇಳ್ಕೊಳ್ಳಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಕೂಡ ನಿಧಾನ ಆಗುತ್ತೆ.
0: ಅರ್ಲಿ ಸ್ಟೇಜಸ್ ಗೆ ಬಂದ್ರೆ ನೀವು ಬೇಗ ಅದಕ್ಕೆ ಒಂದಷ್ಟು ಔಷಧೋಪಚಾರ ಮಾಡಬಹುದು. ಇವ್ರು ಬರೋದೇ ಲೇಟ್ ಆಗಿದೆ ಅಥವಾ ಕರ್ಕೊಂಡ್ ಬರ್ಲಿಕ್ಕೆ ಅವರು ಒಪ್ಪಲ್ಲ, ಏ ನಂಗೇನಾಗಿದೆ, ನಾನು ಚೆನ್ನಾಗೇ ಇದ್ದೀನಿ, ಆ ಡಾಕ್ಟರ್ ಹತ್ರ ಮರೆವು ಅಂತ ಹೇಳಿ ನನಗೆ ಅವಮಾನ ಮಾಡ್ತಿದ್ದೀರಿ. ಮೊದಲೇ ವಯಸ್ಸಾದವರು ಸಿಟ್ಟು ಮಾಡ್ತಿರ್ತಾರೆ, ಆಮೇಲೆ ಅವರಿಗೆ ಅವ್ರದೇ ಆದ ಒಂದು ಲೋಕ ಕಲ್ಪನೆಗಳು, ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ಒಂದು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅನ್ನೋದು ಬಂದ್ಬಿಟ್ಟಿರುತ್ತೆ. ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು, ಆ ಥರ ಎಲ್ಲ ಅವರು ರೂಲ್ ಮಾಡ್ತಿರ್ತಾರೆ. ಈ ಯಂಗರ್ ಜನರೇಷನ್ ಅದನ್ನ ಒಪ್ಪಲ್ಲ, ಅವ್ರ ಜೊತೆಗೆ ಜಗಳ ಕೇಳಿತಾರೆ, ಕುದ್ದಾಡ್ತಾರೆ. ತೀರಾ ಜಾಸ್ತಿ ಆದಾಗ ಡಾಕ್ಟರ್ ತ ಕರ್ಕೊಂಡು ಹೋಗ್ಬೇಕು, ನಾನು ಬರಲ್ಲ ಅಂತ ಹಠ ಹಿಡಿತಾರೆ. ಇಂಥವ್ರನ್ನ ಕರ್ಕೊಂಬಂದಾಗ ಇವರಿಗೆ ಈ ಕಾಯಿಲೆ ಇದೆ ಅಂತೇಳಿ ಹೇಗೆ ಕಂಡುಹಿಡಿತೀರಿ? ಆ ಪೇಷಂಟ್ ಹಿಸ್ಟ್ರಿ ಹೇಳಿದಾಗ ನೀವು ಒಂದು ಫಾಲೋ ಮಾಡಿರ್ತೀರಿ, ಅದರ್ವೈಸ್?
1: ಅವರು ಬಂದಾಗ ಡಾಕ್ಟರ್ ಹತ್ರ ಫಸ್ಟ್ ನ್ಯೂರಾಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡಬೇಕು, ಯಾಕೆಂದ್ರೆ ಇದು ಬ್ರೈನ್ ಸೆಲ್ಸ್ ಪ್ರಾಬ್ಲಮ್ ಇರೋದ್ರಿಂದ ಅವರು ನ್ಯೂರಾಲಜಿಸ್ಟ್ ಅಥವಾ ನರದ ತಜ್ಞರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅವರು ಸಿಟಿ ಸ್ಕ್ಯಾನ್ ಮತ್ತೆ ಟೆಸ್ಟ್ MRI ಮೂಲಕ ಅದನ್ನ ಕಂಡಿಡಿತಾರೆ, ಈ ತರ ತೊಂದರೆ ಇದೆ. ಮತ್ತೆ ಡೀಟೇಲ್ಡ್ ಆಗಿ ಹಿಸ್ಟ್ರಿ ತಗೊಂಡ್ಬಿಟ್ಟು ಅವರ ಹಿಂದಿನ ಜೀವನ ಹೇಗಿತ್ತು, ಇವಾಗ ಹೇಗಿದೆ, ಅವ್ರು ಹೇಗೆ ಅವ್ರ ನಡವಳಿಕೆಯಲ್ಲಿ ಮತ್ತೆ ವ್ಯಕ್ತಿತ್ವದಲ್ಲಿ ಅಥವಾ ಬಿಹೇವಿಯರಲ್ ಆಗಿ ಏನಾದ್ರು ಚೇಂಜಸ್ ಆಗ್ತಾ ಇದೆಯಾ, ಆಗಿದೆಯಾ ಮೊದಲಕ್ಕಿಂತಾನು, ಅವರಿಗೆ ಮೆಮರಿ ಇಶ್ಯೂಸ್ ಎಲ್ಲ ತುಂಬಾ ಜಾಸ್ತಿ ಆಗಿದೆಯಾ. ಫಾರ್ ಎಕ್ಸಾಂಪಲ್, ಕೆಲವರು ಏನ್ ಆಗ್ತಾರೆ ಅಂತಂದ್ರೆ ಮನೆಯಿಂದ ಅಂಗಡಿಗೆ ಹೋಗಿರ್ತಾರೆ, ಅಲ್ಲಿಂದ ವಾಪಸ್ ಬರೋದು ರಸ್ತೆ ಮಾರ್ತಿರ್ತಾರೆ, ಅಥವಾ ಕೆಲವು ಸಮಯದಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ಹಣದ ನಿರ್ವಹಣೆ ಅನ್ನು ಮಾಡೋದು ಕಷ್ಟಪಡ್ತಾರೆ. ಸೊ ಹಾಗಾಗಿ ಕೆಲವು ತೊಂದರೆಗಳೆಲ್ಲ ಇರುವಾಗ ಅದನ್ನೆಲ್ಲ ಹಿಸ್ಟ್ರಿ ಮೂಲಕ ಡೀಟೇಲ್ಸ್ ತಗೊಂಡ್ಬಿಟ್ಟು ಕೊನೆಗೆ ಅದನ್ನ ಡಯಾಗ್ನೋಸಿಸ್ ಮಾಡ್ತಾರೆ. ಇವರಲ್ಲಿ ಭಾಷೆ ಮತ್ತೆ ವಾಕ್ ಅದು ಪ್ರಶ್ನೆಗಳು, ಮಾತನಾಡುವಾಗ ಪದಗಳು ಸಿಗದೆ ಇರುವುದು, ಅದೆಲ್ಲ ಕೂಡ ಕಾಣಬಹುದು.
0: ಏನೋ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ, ಸರಿಯಾದ ಪದ ಗೊತ್ತಾಗ್ತಾ ಇಲ್ಲ, ನಿಂತು ಬಿಡುತ್ತೆ ಮಾತು.
1: ಹೌದು,
0: ಇಷ್ಟೊತ್ತ ಚೆನ್ನಾಗಿ ಮಾತಾಡಿದ್ರು, ಯಾಕೋ ತಡವರ್ಸ್ತಾ ಇದ್ದಾರೆ ಅಥವಾ ಏನೋ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಅವ್ರು ಬರ್ತಾ ಇಲ್ಲ, ಆ ತೊಂದರೆ ಕಾಣಿಸ್ಕೊಳ್ಳೋದು.
1: ಹೌದು,
0: ಕೆಲವು ಸಿನಿಮಾಗಳಲ್ಲೂ ತೋರಿಸಿದ್ದಾರೆ, ಅವರು ಅಂಗಡಿಗೆ ಹೋಗಿದ್ದಾರೆ, ದುಡ್ಡು ಕೊಡ್ತಾ ಇರ್ತಾರೆ, ಎಷ್ಟು ಕೊಟ್ಟಿದೀವಿ ಗೊತ್ತಿರಲ್ಲ ಅಥವಾ ಎಷ್ಟು ಇಸ್ಕೊಂಡಿದೀವಿ ಗೊತ್ತಿರಲ್ಲ, ಆಮೇಲೆ ಎಲ್ಲಿದ್ದೀವಿ ಗೊತ್ತಾಗಲ್ಲ, ಬಂದಿದ್ದಾರೆ ಅವ್ರಿಗೆ ಗೊತ್ತು, ವಾಪಸ್ ಹೋಗ್ಲಿಕ್ಕೆ ನಮ್ಮ ಮನೆ ಎಲ್ಲಿದೆ ಅಂತ ಹೇಳಿ ಅಂಗಡಿಯವರಿಗೆ ಕೇಳಿರೋ ಉದಾಹರಣೆಗಳು ಇದ್ದಾವೆ. ಯಾಕೆ ಹೀಗಾಗುತ್ತೆ?
1: ಯಾಕೆ ಹೀಗಾಗುತ್ತೆ ಅಂತ ಕೇಳಿದ್ರೆ ಅದ್ರ ಬ್ರೈನ್ ಸೆಲ್ಸ್ ಅಲ್ಲಿ ಬದಲಾವಣೆ ಆಗೋದ್ರಿಂದನೇ ಆಗುತ್ತೆ. ಜೆನೆಟಿಕ್ ಕಾರಣಗಳಿಂದನೂ ಆಗಬಹುದು. ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಈ ತರ ತೊಂದರೆ ಇದ್ದರೆ ಫ್ಯಾಮಿಲಿ ಮೆಂಬರ್ಸ್ ನೆಕ್ಸ್ಟ್ ಜನರೇಷನ್ ಅಲ್ಲೂ ಕೂಡ ಇದನ್ನ ಕಂಡು ಬರಬಹುದು. ಅಥವಾ ಈವನ್ ಲೈಫ್ ಸ್ಟೈಲ್ ಅಲ್ಲಿ ಕೆಲವು ಸಮಯದಲ್ಲಿ ಚೇಂಜಸ್ ಆದಾಗ, ಅಂದ್ರೆ ನಿದ್ರೆ ಕಡಿಮೆ ಮಾಡಿದ್ರೆ ಅಥವಾ ಸ್ಟ್ರೆಸ್ ಅನ್ನ ಜಾಸ್ತಿ ಮಾಡಿಕೊಂಡ್ರೆ, ಆಲ್ಕೋಹಾಲಿಸಂ ಅಂದ್ರೆ ಮದ್ಯಪಾನನ ಜಾಸ್ತಿ ಮಾಡಿದ್ರೆ, ಮತ್ತೆ ನಿರ್ಜಲೀಕರಣ ಅಂತ ಹೇಳ್ತೀವಿ, ಆತರ ಸುಮಾರು ಕಾರಣಗಳು ಇದೆ. ಒಂದೊಂದ್ಸಲ BP ಡಯಾಬಿಟಿಸ್ ಆಗಿ ಅಥವಾ ಇನ್ಫೆಕ್ಷನ್ ಆಗಿ ಅದರ ಕಾಂಪ್ಲಿಕೇಶನ್ ಇಂದಾನು ಕೂಡ ಡಿಮೆನ್ಷಿಯಾ ಬರಬಹುದು.
0: ಹೌದು,
1: ಹೌದು,
0: ಕೆಲವೊಂದ್ಸರಿ ಡ್ಯಾಮೇಜ್ ಆಕ್ಸಿಡೆಂಟ್ ಇಂದಾನು ಆಗ್ಬಿಡುತ್ತೆ. ಅವ್ರಿಗೆ ಏನು ನೆನಪೇ ಆಗಲ್ಲ, ಅವ್ರು ಯಾರು ಅಂತಲೂ ಗೊತ್ತಾಗಲ್ಲ. ತಕ್ಷಣಕ್ಕೆ ಬಲವಾದ ಪೆಟ್ಟಾಗಿರುತ್ತೆ, ರಕ್ತಸ್ರಾವಾದ್ರೆ ಸಾಕಷ್ಟು ಬ್ರೈನ್ ಸೆಲ್ಸ್ ಎಲ್ಲ ಡೆಡ್ ಆಗಿರೋ ಸಾಧ್ಯತೆಗಳಿರಬಹುದು. ಬಟ್ ಏನಿಲ್ಲ, ಮೂಕ ಹೊಡೆತ ಬಿದ್ದಿರುತ್ತೆ, ಹೆಲ್ಮೆಟ್ ಹಾಕೊಂಡಿದ್ರು ಬಲವಾದ

0: ಹೊಡೆತ ಬಿದ್ದಿರಬಹುದು. ಆವಾಗ ಒಳಗಡೆ ಪೆಟ್ಟಾಗಿರೋದು ಕಾಣಿಸೋದಿಲ್ಲ. ಡಯಾಗ್ನೈಸ್ ಮಾಡ್ಲಿಕ್ಕೆ ಅವರು ಎಲ್ಲ ಸ್ಕ್ಯಾನಿಂಗು, ಸಿ ಟಿ ಸ್ಕ್ಯಾನು, MRI ಸ್ಕ್ಯಾನ್ ಎಲ್ಲ ಮಾಡಿಸಿದ್ರು ಗೊತ್ತಾಗ್ತಾ ಇಲ್ಲ. ಆದ್ರೆ ಅವರಿಗೆ ಮಾತು ಕೂಡ ನಿಂತು ಹೋಗ್ಬಿಡೋ ಸಾಧ್ಯತೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಹೇಗೆ ಕಂಡುಹಿಡಿದು ಟ್ರೀಟ್ಮೆಂಟ್ ಇದು ಮಾಡ್ತೀರಿ?
1: ಆ ತರ ಕಂಡೀಷನ್ ಅದು, ಅದು ಸಡನ್ ಆನ್ಸೆಟ್ ಅಲ್ಲ ಆಗೋದು, ಆಕ್ಸಿಡೆಂಟ್ ಆದ್ಮೇಲೆ ಈ ತರ ಮೆಮರಿ ಲಾಸ್ ಆಗೋದು, ಅಮ್ನೀಷಿಯಾ ಅಂತ ಹೇಳ್ತೀವಿ, ಅದರ ಕಂಡೀಷನೇ ಬೇರೆ. ಇವಾಗ ನಾವು ಮಾತಾಡೋ ಕಂಡೀಷನ್ ಅಲ್ಲಿ ಮೆಮರಿ ಕ್ರಮೇಣವಾಗಿ ಕಡಿಮೆ ಆಗುತ್ತಾ ಬರುತ್ತೆ. ಲೆಕ್ಕಾಚಾರ ಮಾಡಲು, ಮತ್ತೆ ನಿರ್ಧಾರಗಳನ್ನ ತೆಗೆದುಕೊಳ್ಳಲು, ಮತ್ತೆ ಯೋಜನೆಗಳನ್ನ ಮಾಡಲು, ಮತ್ತೆ ಗಮನವಿಟ್ಟು ಕೆಲಸ ಮಾಡಲು ಕಲಿಯುವ ಸಾಮರ್ಥ್ಯ ಕೂಡ ಎಲ್ಲ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ನಿಧಾನಕ್ಕೆ. ಮತ್ತೆ ನಾನು ಹೇಳದ್ನಲ್ಲ, ಮಾತಿನ ತೊಂದರೆ, ಮತ್ತೆ ಭಾಷೆ ಕೂಡ ಕಡಿಮೆ ಆಗುತ್ತಾ ಬರುತ್ತೆ. ಅದಕ್ಕೋಸ್ಕರನೆ ಈವನ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ವಾಕ್ಶ್ರವಣ ತಜ್ಞರು ಕೂಡ ಈ ತರ ಕಂಡೀಷನ್ ಅಲ್ಲಿ ಅವರ ಕ್ವಾಲಿಟಿ ಆಫ್ ಲೈಫ್ ನ ಇಂಪ್ರೂವ್ ಮಾಡಕ್ಕೆ ತುಂಬಾ ಇಂಪಾರ್ಟೆಂಟ್ ರೋಲ್ ಇದೆ. ಅಫ್ಕೋರ್ಸ್ ನ್ಯೂರಾಲಜಿಸ್ಟ್ ಏನೇ ಫಸ್ಟ್ ಡಯಾಗ್ನೋಸಿಸ್ ಮಾಡಿ ಅವ್ರಿಗೆ ಬೇಕಾಗಿರೋ ಔಷಧಿಗಳನ್ನ ಕೊಡ್ತಾರೆ, ಬಟ್ ಅದ್ರ ಜೊತೆಯಲ್ಲಿ ಮಾತು ಮತ್ತೆ ಭಾಷೆ ಎಷ್ಟು ಮಟ್ಟಿಗೆ ಕಡಿಮೆ ಆಗಿದೆ, ಅವರ ಕಾಗ್ನೇಟಿವ್ ಎಬಿಲಿಟಿ ಅಂದ್ರೆ ಅರಿವಿನ ಸಾಮರ್ಥ್ಯ ಕೂಡ ಎಷ್ಟು ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಅಸೆಸ್ಮೆಂಟ್ ಮಾಡಿ, ಕ್ಲಿನಿಕಲ್ ಸೈಕಾಲಜಿಸ್ಟ್ ಕೂಡ ಅಫ್ಕೋರ್ಸ್ ಇಂಪಾರ್ಟೆಂಟ್ ರೋಲ್ ಇದೆ ಅವ್ರಿಗೂ ಕೂಡ. ಸೊ ಇವರೆಲ್ಲ ಡಯಾಗ್ನೋಸ್ ಮಾಡಿಬಿಟ್ಟೇನೆ ಮುಂದಕ್ಕೆ ಟ್ರೀಟ್ಮೆಂಟ್ ಏನು, ಭಾಷೆ ತರಬೇತಿ ಕೊಡಿಸ್ಬೇಕಾಗತ್ತೆ, ಕಾಗ್ನೇಟಿವ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ, ಅವರ ಅರಿವ ಸಾಮರ್ಥ್ಯನ ಇಂಪ್ರೂವ್ ಮಾಡೋದು, ಅದನ್ನ ಹೆಚ್ಚು ಮಾಡೋದಕ್ಕೂ ತರಬೇತಿ ಎಲ್ಲ ಇದೆ. ಸೊ ಇದು ಒಂದು ಟೀಮ್ ಆಫ್ ಪ್ರೊಫೆಷನಲ್ಸ್ ಅಂತ ಹೇಳ್ತೀವಿ, ಇಟ್ ಇಸ್ ನಾಟ್ ಜಸ್ಟ್ ಒನ್ ಪರ್ಸನ್ಸ್ ಜಾಬ್, ಇಟ್ ಇಸ್ ಅ ಟೀಮ್ ಆಫ್ ಪ್ರೊಫೆಷನಲ್ಸ್ ಹೂ ವಿಲ್ ಬಿ ಇನ್ವಾಲ್ವ್ಡ್ ಇನ್ ದ ರಿಹಾಬಿಲಿಟೇಷನ್.
0: ಓಕೆ, ಆದ್ರೆ ಜನ ಬರೋದು ತೊಂದರೆ ಕಂಡಾಗ ಒಬ್ಬ ಡಾಕ್ಟರ್ ಹತ್ರ ಬರ್ತಾರೆ, ನೀವು ಟೀಮ್ ಅಂತೀರಿ. ಸಾಮಾನ್ಯವಾಗಿ ನ್ಯೂರಾಲಜಿಸ್ಟ್ ಹತ್ರ ಹೋಗ್ತಾರೆ, ಅವರು ಅವರ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಮೇಲೆ ಎಷ್ಟು ಡಿ ಜನರೇಟ್ ಆಗಿದೆ ಅಂತ ನೋಡ್ಬಿಟ್ಟು ಫರ್ದರ್ ಡಿ ಜನರೇಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಔಷಧಿ ಮಾತ್ರೆಗಳನ್ನ ಕೊಡ್ತಾರೆ. ಆದ್ರೆ ಅವರು ಎಷ್ಟೇ ಹೇಳಿದ್ರು ಇವರಿಗೆ ವಾಪಸ್ ಬರಬೇಕು ಅಂದ್ರೆ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಬೇಕು, ಮತ್ತೆ ಮತ್ತೆ ಬಳಸಿ ಬಳಸಿನೇ ಅವರು ಭಾಷೆಯನ್ನ ವಾಪಸ್ ತಕೊಳ್ಬೇಕಾಗತ್ತೆ. ಇದಕ್ಕಾಗಿ ಸ್ಪೀಚ್ ಪೆಥಾಲಜಿಸ್ಟ್ ಎಲ್ಲ ಬೇಕಾಗ್ತಾರೆ. ಇವರು ಎಲ್ಲಿ ಸಿಗ್ತಾರೆ? ಮೈಸೂರಲ್ಲೇನೋ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಇದೆ, ಆದ್ರೆ ಬೇರೆ ಬೇರೆ ಚಿಕ್ಕ ಪುಟ್ಟ ಊರುಗಳಲ್ಲಿ ಹಳ್ಳಿ ಕಡೆ ಆ ಥರದವ್ರು ಯಾರು ಇರೋದಿಲ್ಲ, ಎಕ್ಸ್ಪರ್ಟ್ಸು ಸಿಗೋದಿಲ್ಲ. ಸಿಗುವ ಫ್ಯಾಮಿಲಿ ಡಾಕ್ಟರು ಅಥವಾ ಊರಿನ ಒಬ್ಬರೇ ಜನರಲ್ ಪ್ರಾಕ್ಟೀಷನರ್ ಏನಿರ್ತಾರೆ ಅವ್ರು ಏನು ಹೇಳ್ತಾರೆ ಅದನ್ನೇ ಇಂತಲ್ಲಿ ಹೋಗಿ ಅನ್ನೋದಕ್ಕಾದ್ರೂ ಅಲ್ಲಿರೋ ಕೆಲವು ಟೀಚರ್ಸಿಗೆ ಅಥವಾ ಇನ್ಯಾರೋ ಲೆಕ್ಚರರ್ಸಿಗೆ ಗೊತ್ತಿರಬಹುದು, ಇಲ್ಲ ನಿಮಗೆ ಎಕ್ಸ್ಪರ್ಟ್ ಅಡ್ವೈಸ್ ಸಿಗುತ್ತೆ ನೀವು ಮೈಸೂರಿಗೋ ಅಥವಾ ಬೆಂಗಳೂರಲ್ಲಿ ಆ ಥರದ ಇನ್ನೊಂದು ಸಂಸ್ಥೆಯೋ ಅಥವಾ ಎಲ್ಲೋ ಒಂದಷ್ಟು ದೊಡ್ಡ ಊರುಗಳಲ್ಲಿ ಇರೋಂಥದ ಕಡೆ ಹೋಗಿ ಅಂತ. ಈ ಸ್ಪೀಚ್ ಪೆಥಾಲಜಿಸ್ಟ್ ಅಂಡ್ ಟೀಮ್ ಆಫ್ ಡಾಕ್ಟರ್ಸ್ ಇವರನ್ನ ಹೇಗೆ ನೋಡ್ಕೋತಾರೆ, ಎಲ್ಲಿ ಅವರಿಗೆ ಆ ಒಂದು ಸೌಲಭ್ಯಗಳನ್ನು ಕಲ್ಪಿಸ್ಕೊಳ್ಲಿಕ್ಕೆ ಆಗತ್ತೆ, ಆಸ್ಪತ್ರೆಗೆ ಬರಬೇಕಾ ಅಥವಾ ಅವರಿಗೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಏನಾದ್ರು ಇದೆಯಾ?
1: ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಯಾಕೆಂದ್ರೆ ಕೆಲವು ಜನರಿಗೆ ಎಲ್ಲಿ ಇವರು ಸಿಗೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. 30 ವರ್ಷ ಹಿಂದೆ ನೀವು ಇದೇ ಪ್ರಶ್ನೆನ ಕೇಳಿದ್ರೆ ಖಂಡಿತ ನಮ್ಮ ಸಂಸ್ಥೆ ಒಂದೇ ಅಂತಾನೆ ಹೇಳ್ಬಹುದು, 30-40 ವರ್ಷ ಹಿಂದೆ. ಆದ್ರೆ ಇವಾಗ ಕರ್ನಾಟಕದಲ್ಲಿ ಸುಮಾರು ಕಡೆ ಈ ಒಂದು ಸಂಸ್ಥೆ ಬಂದಿದೆ. ಇವಾಗ ಬೆಂಗಳೂರಲ್ಲೇನೆ ಒಂದು 4-5 ಸಂಸ್ಥೆ ಇದೆ, ಮೈಸೂರಲ್ಲೇ ಇವಾಗ 2 ಸಂಸ್ಥೆ ಆಗಿದೆ ಮೇನ್ ಆಗಿ, ಒಂದು ಅಫ್ಕೋರ್ಸ್ ನಮ್ಮ ಸಂಸ್ಥೆ ಆಯುಷ್, ಮತ್ತೆ ಇನ್ನೊಂದು JSS ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅಂತ ಇದೆ. ಮತ್ತೆ ಅದರ ಜೊತೆನೆ ಬೇರೆ ಮಂಗಳೂರು ಕಡೆ ಮತ್ತೆ ಕೆಲವು ಮಣಿಪಾಲ್ ಅಲ್ಲಿ ಇದೆ. ಸೊ ಸುಮಾರು ಕಡೆ ಇದು ಬಂದಿದೆ. ಮತ್ತೆ ಹಳ್ಳಿಗಳಲ್ಲಿ ಈವನ್ ನಮ್ಮ ವಿಭಾಗದಿಂದ ನಾವು ಔಟ್ ರೀಚ್ ಸೆಂಟರ್ ಅಂತ ಓಪನ್ ಮಾಡಿದೀವಿ, ಅಂದ್ರೆ ಹುಲ್ಲಹಳ್ಳಿ, ಅಕ್ಕಿ ಹೆಬ್ಬಾಳು, ಗುಂಬಳ್ಳಿ ಅನ್ನೋ ಜಾಗದಲ್ಲಿ ಕೂಡ ನಮ್ಮ ಸ್ಪೀಚ್ ಪೆಥಾಲಜಿಸ್ಟ್ ಅಥವಾ ವಾಕ್ಶ್ರವಣ ತಜ್ಞರು ಅಲ್ಲಿಗೆ ಹೋಗ್ಬಿಟ್ಟು ಹಳ್ಳಿಯಲ್ಲಿ ಇರೋ ಜನರಿಗೂ ಕೂಡ ಸರ್ವಿಸಸ್ ನ ನೀಡ್ತೀವಿ. ಸೊ ಅಲ್ಲಿ ಯಾರಿಗಾದ್ರೂ ಈ ತರ ತೊಂದರೆ ಇದ್ರೆ ಕೂಡ ಈ ಔಟ್ ರೀಚ್ ಸೆಂಟರ್ ಅಲ್ಲಿ ಹೋಗ್ಬಿಟ್ಟು ಆ ಸರ್ವಿಸಸ್ ನ ತಗೋಬಹುದು.
0: ಸೊ ಹಳ್ಳಿಯಲ್ಲಿ ಇರ್ತಕ್ಕಂತ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವರು ಕನ್ಸಲ್ಟ್ ಮಾಡಿದ್ರೆ ಸ್ಪೀಚ್ ಪೆಥಾಲಜಿಸ್ಟ್ ವಾರದಲ್ಲಿ ಯಾವ ದಿವಸ ಬರ್ತಾರೆ ಅಂತ ನೋಡಿಕೊಂಡು ಅಂತ ದಿವಸ ಅವರಿಗೆ ಕರ್ಕೊಂಡು ಹೋಗಿ ತಪಾಸಣೆಯನ್ನ ಮಾಡಿಸಿ ಹೆಚ್ಚಿನ ಮತ್ತೆ ಗಮನ ಬೇಕು ಅಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅಥವಾ ಇತರೆ ಸ್ಪೀಚ್ ಅಂಡ್ ಹಿಯರಿಂಗ್ ಸೆಂಟರ್ ಗಳಿಗೆ ಕರ್ಕೊಂಡು ಹೋಗಬಹುದು. ಎಷ್ಟು ಕಾಲ ಹಿಡಿಯುತ್ತಿದ್ದು? ಯಾಕಂದ್ರೆ ಸಡನ್ ಅಂತ ಟ್ರೀಟ್ ಮಾಡೋದಕ್ಕೆ ಜ್ವರವೋ ಶೀತೋ ಕೆಮ್ಮೋ ಆಗಿದ್ರೆ ಮಾತ್ರೆ ಕೊಟ್ಟು 2 ದಿವಸದಲ್ಲಿ ಕಮ್ಮಿ ಮಾಡಿದ್ರು ಅಂತ ಹೇಳಬಹುದು. ಇದು ಹಾಗಾಗುದಿಲ್ಲ, ಇದು ದೀರ್ಘಕಾಲ ಹಿಡಿಯುತ್ತೆ. ಪೇಷಂಟ್ಸ್ ಪೇಷಂಟಿಗೂ ಇರಬೇಕು, ಡಾಕ್ಟರ್ಗೂ ಇರಬೇಕು.
1: ಡಾಕ್ಟರ್ ಪೇಷಂಟ್ಗಿಂತ ಅವ್ರನ್ನ ನೋಡ್ಕೊಳ್ಳೋ ಜನರಿಗೆ ಪೇಷಂಟ್ಸ್ ಇರ್ಬೇಕು. ಅವ್ರ ತಾಳ್ಮೆಯಿಂದ ಇವ್ರನ್ನ ಕರ್ಕೊಂಡು ಹೋಗಿ ಬಂದು ಮಾಡಬೇಕಾಗುತ್ತೆ. ಯಾಕೆಂದ್ರೆ ನೀವು ಹೇಳಿದಂಗೆ ಸಡನ್ ಇಂಪ್ರೂವ್ಮೆಂಟ್ ಏನಾಗೋದಿಲ್ಲ, ಬಿಕಾಸ್ ಬ್ರೈನ್ ಸೆಲ್ಸ್ ಅಲ್ಲೇನೆ ಡಿಜನರೇಷನ್ ಆಗ್ತಾ ಹೋಗುತ್ತೆ. ಆ ಡಿಜನರೇಷನ್ ನಾವು ಸಡನ್ ಆಗಿ ಸ್ಟಾಪ್ ಮಾಡಕ್ಕಂತೂ ಆಗೋದಿಲ್ಲ, ಬಟ್ ಆ ಫಾಸ್ಟ್ ಆಗೋ ಡಿಜನರೇಷನ್ ನ ನಿಧಾನ ಮಾಡಬಹುದು. ಅದಕ್ಕೋಸ್ಕರನೇ ಔಷಧಿಗಳು ಇವೆ. ಸೊ ಔಷಧಿಗಳನ್ನು ಕೊಟ್ಟು ಇದನ್ನ ನಿಧಾನ ಮಾಡಿ, ಬಟ್ ಜೊತೆಯಲ್ಲೂ ಅವರು ಅರಿವಿನ ಶಕ್ತಿ ಮತ್ತೆ ನೆನಪಿನ ಶಕ್ತಿ ಕೂಡ ಇಂಪ್ರೂವ್ ಮಾಡೋದಿಕ್ಕೆ, ಭಾಷೆ ಇಂಪ್ರೂವ್ ಮಾಡೋದಿಕ್ಕೆನೆ ತರಬೇತಿ ಬೇಕಾಗುತ್ತೆ. ತುಂಬಾ

0: ಹೊತ್ತಿಡಿಯತ್ತೆ. ಅವ್ರ ಅಲ್ಟಿಮೇಟ್ ಏಮ್ ಅಂತಂದ್ರೆ ಅವ್ರ ಕ್ವಾಲಿಟಿ ಆಫ್ ಲೈಫ್, ಜೀವನದ ಗುಣಮಟ್ಟವನ್ನು ಇಂಪ್ರೂವ್ ಮಾಡ್ಬೇಕು. ಅವರು ಫ್ಯಾಮಿಲಿ ಮೆಂಬರ್ಸ್ ಹ್ಯಾವ್ ಟು ಮೇಕ್ ದಟ್ ಎಫರ್ಟ್, ಅದನ್ನ ಆದಷ್ಟು ಒಳ್ಳೆ ಒಂದು ಜೀವನವನ್ನ ಕೊಡಕ್ಕೆ ಪ್ರಯತ್ನ ಮಾಡಬೇಕು. ಬಿಕಾಸ್ ಇದು ತುಂಬಾ ಪೇಷನ್ಸ್ ಬೇಕು, ಕೋಪ ಮಾಡಿಸ್ಕೊಂಡ್ರೆ ಅದರಿಂದ ಯಾವ ಪರಿಹಾರನೂ ಬರೋದಿಲ್ಲ. ಸೊ ಹಾಗಾಗಿ ತುಂಬಾ ತಾಳ್ಮೆಯಿಂದ ಅವರನ್ನ ನೋಡ್ಕೊಳ್ಬೇಕಾಗತ್ತೆ.
1: ಈ ಹಂತ ಮೀರಿ ಇನ್ನು ಮುಂದಕ್ಕೆ ಹೋಗ್ತಾ ಇದ್ರೆ ಇದಕ್ಕೆ ಆಲ್ಝಿಮರ್ಸ್ ಡಿಸೀಸ್ ಅನ್ನೋ ಒಂದು ದೊಡ್ಡ ಹೆಸರು ಕೊಡ್ತಾರೆ, ಏನು ಇದು ವ್ಯತ್ಯಾಸ?
0: ಆಲ್ಝಿಮರ್ಸ್ ಅನ್ನೋದು ಡಿಮೆನ್ಷಿಯಾದ ಒಂದು ಸಾಮಾನ್ಯವಾದ ರೂಪವಾಗಿದೆ. 60-70% ಡಿಮೆನ್ಷಿಯಾ ಇರೋ ಜನರಿಗೆ ಆಲ್ಝಿಮರ್ಸ್ ಇರುತ್ತದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಮೆನ್ಷಿಯಾ ಕೂಡ ಇದೆ. ಇಟ್ಸ್ ಲೈಕ್ ವಾಸ್ಕ್ಯುಲರ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ, ಅಂದ್ರೆ ರಕ್ತನಾಳಗಳತ್ತ ಸಂಬಂಧಿಸಿದ ಡಿಮೆನ್ಷಿಯಾ, ಅಥವಾ ಡಿಮೆನ್ಷಿಯಾ ವಿತ್ ಲೂಯಿ ಬಾಡೀಸ್ ಅಂತ, ಅಂದ್ರೆ ನರಗಳ ಜೀವಕೋಶದಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಆದಾಗ ಅವಾಗ ಒಂದು ಟೈಪ್ ಆಫ್ ಡಿಮೆನ್ಷಿಯಾ ಉಂಟಾಗುತ್ತೆ. ಅದೇ ತರ ಇನ್ನೊಂದು ಫ್ರಂಟೋ ಟೆಂಪೋರಲ್ ಡಿಮೆನ್ಷಿಯಾ ಅಂತ ಇನ್ನೊಂದು ಟೈಪ್ ಆಫ್ ಡಿಮೆನ್ಷಿಯಾ ಹೇಳ್ತೀವಿ, ಅಂದ್ರೆ ಮೆದುಳಿನ ಫ್ರಂಟಲ್ ಭಾಗ ಮತ್ತೆ ಟೆಂಪೋರಲ್ ಭಾಗ, ಈ ಎರಡು ಭಾಗ ತುಂಬಾ ಮುಖ್ಯ. ಸೊ ಆ ಎರಡು ಭಾಗದಲ್ಲೂ ಡಿಜನರೇಷನ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಫ್ರಂಟೋ ಟೆಂಪೋರಲ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಸೊ ಡಿಮೆನ್ಷಿಯಾ ಇಸ್ ಅ ಬ್ರಾಡ್ ಟರ್ಮ್ ಅಷ್ಟೇ, ಅದೊಂದು ಟರ್ಮ್, ಬಟ್ ಇದೆಲ್ಲ ಸ್ಪೆಸಿಫಿಕ್ ಡಿಸೀಸ್ ಕಂಡೀಷನ್.
1: ಹೌದು, ಇದು ಹೆಚ್ಚು ಪ್ರಮಾಣದಲ್ಲಿ ಕಂಡು ಬಂದಾಗ ಈ ಆಲ್ಝಿಮರ್ಸ್ ಅನ್ನೋದು ಒಂದು ಟೈಪ್ ಆಗುತ್ತೆ.
0: ಹೌದು,
1: ಸಾಮಾನ್ಯ ಟೋಟಲ್ ಪಾಪ್ಯುಲೇಷನ್ ತಗೊಂಡಾಗ ಒಂದಷ್ಟು ಹಿರಿಯ ವ್ಯಕ್ತಿಗಳಲ್ಲಿ ಡಿಮೆನ್ಷಿಯಾ ಕಂಡು ಬರುತ್ತೆ, ಇಲ್ಲ ಅಂತಲ್ಲ. ಆಲ್ಝಿಮರ್ಸ್ನ ಪರ್ಸೆಂಟೇಜ್ ಎಷ್ಟಿದೆ?
0: Alzheimer's, I think around 60% of the people who have total dementia have Alzheimer's disease. So actually ನಮ್ಮ ದೇಶದಲ್ಲೂ ತುಂಬಾ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಈ ಡಿಮೆನ್ಷಿಯಾ ಕೂಡ ಹೆಚ್ಚು ಪ್ರಚಲಿತವಾಗಿದೆ. ವರ್ಲ್ಡ್ ಹೆಲ್ತ್ ಅಸೋಸಿಯೇಷನ್ ಅವರು ಹೇಳೋ ಪ್ರಕಾರ ಏನು ಅಂತಂದ್ರೆ 47 ದಶಲಕ್ಷ, ಅಂದ್ರೆ ಮಿಲಿಯನ್ ಜನಗಳಲ್ಲಿ ಡಿಮೆನ್ಷಿಯಾಯಿಂದ ಬಳಲುತ್ತಿದ್ದಾರೆ, ಹಾಗೂ ಪ್ರತಿ ವರ್ಷ 7 ದಶಲಕ್ಷ ಜನಗಳು ಹೆಚ್ಚುತ್ತಿದ್ದಾರೆ, ಆಡ್ ಆಗ್ತಾ ಇದ್ದಾರೆ. ಹೌದು, ಈ 47 ದಶಲಕ್ಷ ಡಿಮೆನ್ಷಿಯಾ ಜನಗಳಲ್ಲಿ 4 ದಶಲಕ್ಷ ಜನಗಳು ಭಾರತದಲ್ಲೇ ಇದ್ದಾರೆ.
1: ಸೊ ದೊಡ್ಡ ಅಲಾರ್ಮಿಂಗ್ ರೇಟ್ ಆಯ್ತು.
0: ಹೌದು,
1: ಆದ್ರೆ ಇದು ನೀವು ಅಲ್ಲಿ ಸ್ಟಾಟಿಸ್ಟಿಕ್ಸ್ ನೋಡಿದಾಗ ಬಂದಿರೋದು, ಹಳ್ಳಿ ಕಡೆ ನೆಗ್ಲೆಕ್ಟ್ ಮಾಡಿ ಇದೇನು ಅಲ್ಲ, ಮಾಮೂಲು, ನಮ್ಮ ಅಜ್ಜಂಗಿತ್ತು, ನಮ್ಮ ತಾತಂಗ ಇತ್ತು, ನನಗೂ ಬಂದಿದೆ ಅಂತ ಅನ್ಕೊಂಡು ಈ ಸರ್ವೆಯಲ್ಲಿ ಅಥವಾ ಈ ಒಂದು ಸ್ಟಾಟಿಸ್ಟಿಕ್ಸ್ ಏನು ಸಂಗ್ರಹ ಮಾಡ್ತಾರಲ್ಲ, ಆ ಒಂದು ಪರಿಧಿಗೆ ಸಿಗದೇನೆ ಇನ್ನೂ ಜಾಸ್ತಿ ಸಂಖ್ಯೆ ಇರಬಹುದು. ಹಾಗಾಗಿ ಮನೆಯ ಸದಸ್ಯರು ಹೇಗೆ ಇದನ್ನ ಕಂಡುಹಿಡಿಬೇಕು? ಫಸ್ಟ್
0: ಮನೆ ಸದಸ್ಯರು ಕಂಡಿಡಿಯೋದಕ್ಕೆ ಮೇನ್ ಟಿಪ್ಸ್ ಏನು ಅಂತಂದ್ರೆ, ಪ್ರಶ್ನೆ ಒಂದು ಕೇಳಿರ್ತಾರೆ, ಆ ಪ್ರಶ್ನೆನನ್ನ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ. ತಿಂಡಿ ತಿಂದಿರ್ತಾರೆ, ತಿಂಡಿ ತಿಂದಿದೆ ಅಂತಾನೆ ಜ್ಞಾಪಕ ಇರೋದಿಲ್ಲ. ಮತ್ತೆ ಅಂಗಡಿಗೆ ಹೋಗ್ತಾರೆ, ಅಂಗಡಿಯಿಂದ ವಾಪಸ್ ಬರೋಕೆ ದಾರಿ ಮರ್ತು ಹೋಗ್ತಾರೆ. ಹಾಗಾಗಿ ನಮ್ಮ ಈವನ್ ಮೈಸೂರಲ್ಲೂ ಕೂಡ ತುಂಬಾ ಜನ ಮೆಮರಿ ತೊಂದರೆ ಇರೋದ್ರಿಂದ ತಪ್ಪಿಸ್ಕೊಂಡಿರ್ತಾರೆ.
1: ಸೊ ಈ ತರ ಒಂದು ಕೇಸ್ ಕಂಡು ಬಂದಾಗ ಮನೆಯವರು ಹಾಸ್ಪಿಟಲ್ ಹೋಗಿ ಡಾಕ್ಟರ್ ಕನ್ಸಲ್ಟ್ ಮಾಡ್ತಾರೆ, ಅವರು ನಿಮ್ಮಂತ ಸ್ಪೆಷಲಿಸ್ಟ್ ಹತ್ರ ಕಳಿಸ್ಕೊಡ್ತಾರೆ, ಅಲ್ಲಿಂದ ಟ್ರೀಟ್ಮೆಂಟ್ ಶುರು ಆಗುತ್ತೆ. ಆದ್ರೆ ಸಾಮಾನ್ಯ ನಾಗರಿಕರು ಇಂಥವ್ರು ಎಲ್ಲಾರು ಸಿಕ್ಕಾಗ, ಯಾರೋ ನಿಂತ್ಕೊಂಡಿದ್ದಾರೆ, ಅವ್ರಿಗೆ ಎತ್ತಲಾಗ ಹೋಗ್ಬೇಕು ಗೊತ್ತಾಗ್ತಿಲ್ಲ, ಮಾತಾಡ್ಸಿದ್ರೆ ಅವ್ರಿಗೇನು ಹೇಳಕ್ಕೂ ಗೊತ್ತಾಗ್ತಿಲ್ಲ, ಅಂತ ಸಂದರ್ಭ ಬಂದಾಗ ಏನ್ ಮಾಡೋದು? ಕೆಲವರು ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಕಳಿಸಿದ್ರು, ಇವರು ಖ್ಯಾತ ವ್ಯಕ್ತಿ, ಇವ್ರ ಪರಿಚಯ ಯಾರಾದ್ರೂ ಇದ್ರೆ ಇವ್ರ ಮನೆ ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ ಸಹಾಯ ಮಾಡಿ ಅಂತ ಹೇಳಿ ಅವರು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿದ್ರು. ಹಾಕಿರೋ 1/2 ಗಂಟೆಯಲ್ಲಿ ಅವರಿಗೆ ಮನೆಗೆ ತಲುಪಿಸೋ ವ್ಯವಸ್ಥೆ ಆಯ್ತು ಅಂತ ಹೇಳಿ. ಬಟ್ ಈಗ ಪೊಲೀಸ್ ಸ್ಟೇಷನ್ಗಳಲ್ಲಿ ಟ್ರ್ಯಾಕಿಂಗ್ ಸಿಸ್ಟಮ್ ಚೆನ್ನಾಗಿದೆ, ಮತ್ತೆ ಯಾರೇ ಕಳೆದು ಹೋದ್ರು ಈ ಆಧಾರ್ ಎನೇಬಲ್ಡ್ ಸರ್ವಿಸಸ್ ಇರೋದ್ರಿಂದ ಅವರ ಫಿಂಗರ್ ಪ್ರಿಂಟ್ಸ್ ಮೂಲಕ ಇವ್ರು ಯಾರು ಅಂತ ಕಂಡುಹಿಡಿದು ತಲುಪಿಸ್ತಕ್ಕಂಥ ವ್ಯವಸ್ಥೆನೂ ಮಾಡಬಹುದು. ಇವೆಲ್ಲ ಮಾಡೋದಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡಬೇಕು?
0: ಈ ತರ ಒಂದು ಅವಸ್ಥೆನಲ್ಲಿ ಡಿಮೆನ್ಷಿಯಾ ಇರುವವರ ಹತ್ರ ಫೋನ್ ನಂಬರ್ ಯಾವಾಗ್ಲೂ ಅವರದು ಇಟ್ಕೊಂಡಿರ್ಬೇಕು. ಯಾಕೆಂದ್ರೆ ಅಕಸ್ಮಾತ್ ಕಳೆದೋದ್ರೆ ಯಾರಾದ್ರೂ ಆ ಫೋನ್ ನಂಬರ್ ನ ನೋಡ್ಬಿಟ್ಟು ನಿಮಗೆ ಕರೆ ಮಾಡಬಹುದು.
1: ವಿಸಿಟಿಂಗ್ ಕಾರ್ಡ್ ಇದ್ರೆ ಇನ್ನು ಒಳ್ಳೇದು.
0: ಅದು ತುಂಬಾ ಮುಖ್ಯ. ಅಥವಾ ಅವರ ಜೊತೆನಲ್ಲಿ ಯಾರಾದ್ರೂ ದಿನ ಹೋಗ್ತಾ ಇರ್ಬೇಕು, ವಾಕಿಂಗ್ ಒಬ್ರಿಗೆ ಬಿಡಬಾರ್ದು, ಜೊತೆಯಲ್ಲಿ ಯಾರಾದ್ರೂ ಹೋದ್ರೆ ಒಳ್ಳೇದು.
1: ಈಗ ಬಹಳಷ್ಟು ಸಂದರ್ಭಗಳಲ್ಲಿ ಏನಾಗುತ್ತೆ, ಆಯ್ತು ಡಿಮೆನ್ಷಿಯಾ ಅಂತ ಡಿಟೆಕ್ಟ್ ಆಗಿದೆ, ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಆದ್ರೂ ಇವ್ರು ಹಠ ಮಾಡ್ಕೊಂಡು ನಾನು ವಾಕಿಂಗ್ ಹೋಗಿ ಬರ್ತೀನಿ ಅಂತ ಹೋಗಿರ್ತಾರೆ, ಅಲ್ಲೇ ಕಳೆದು ಹೋಗಿರ್ತಾರೆ, ಮತ್ತೆ ಹೋಗಿ ಹುಡುಕೊಂಡು ಕರ್ಕೊಂಬರೋದು ಇದ್ದದ್ದೇನೆ. ಈ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದಷ್ಟು ಟಿಪ್ಸ್ ಹೇಳಬೇಕಲ್ಲ?
0: ಅವರು ತುಂಬಾ ತಾಳ್ಮೆಯಿಂದ ಅವರನ್ನ ನೋಡ್ಕೋಬೇಕು, ಹಾಗೂ ಅವರಿಗೆ ಒಂದು ಸುರಕ್ಷಿತವಾದ ವಾತಾವರಣವನ್ನು ಮನೆಯಲ್ಲಿ ಕಲ್ಪಿಸಬೇಕು. ಕಾಯಿಲೆ ಜಾಸ್ತಿ ಆಗ್ತಾ ಆಗ್ತಾ ಅವರಿಗೆ ನೋಡಿಕೊಳ್ಳೋ ಕೆಲಸಗಳನ್ನು ಜಾಸ್ತಿ ಆಗುತ್ತಾ ಹೋಗುತ್ತೆ. ಆದ್ರೆ ಅವರು ಅದನ್ನ ಈ ಡಿಸೀಸ್ ಒಂದು ಪಾಠನೆ ಅಂತ ತಿಳ್ಕೊಂಡು ಅದನ್ನ ಮಾಡ್ತಾ ಹೋಗ್ಬೇಕು. ಮುಖ್ಯವಾಗಿ ಏನ್ ಮಾಡಬೇಕು ಅಂತಂದ್ರೆ, ಸೂಕ್ತವಾದ ಒಂದು ದಿನಚರ್ಯವನ್ನು ಮಾಡಬೇಕು. ಆರಂಭಿಕ ಹಂತದಲ್ಲಿ ಡಿಮೆನ್ಷಿಯಾ

0: ಇದ್ದರೆ ದಿನಚರ್ಯವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಅವರು. ಸೊ ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಕೆಲಸ ಮಾಡಲು ಬೇಕಾದಷ್ಟು ಸಮಯ ತೆಗೆದುಕೊಳ್ಳಲಿಕ್ಕೆ ಬಿಡಬೇಕು. ಮನೆಯಲ್ಲಿ ಸಣ್ಣ ಪುಟ್ಟ ಏನಾದ್ರು ಕೆಲಸಗಳಿದ್ದರೆ ಅವರನ್ನು ಕೂಡ ಅದರಲ್ಲಿ ಇನ್ವಾಲ್ವ್ ಮಾಡಬೇಕು. ಅವರಿಗೆ ಕೇಳೋ ಪ್ರತಿಯೊಂದು ಪ್ರಶ್ನೆಯಲ್ಲೂ ಎರಡು ಅಥವಾ ಮೂರು ಆಯ್ಕೆಯನ್ನ ಕೊಡಬೇಕು, ಚಾಯ್ಸಸ್ ಕೊಡಬೇಕು ಅಂತ ಹೇಳ್ತೀವಿ. ಯಾಕೆಂದ್ರೆ ಅವಾಗ ಅವರಿಗೆ ಉತ್ತರ ಕೊಡಕ್ಕೆ ಈಸಿ ಆಗುತ್ತೆ. ಬಿಸಿ ನೀರು ಬೇಕೆ ಅಥವಾ ನಿಮ್ಗೆ ತಣ್ಣೀರು ಬೇಕೆ ಅನ್ನೋ ಒಂದು ಚಾಯ್ಸ್ ಅನ್ನ ಕೊಡಬೇಕಾಗುತ್ತೆ. ಸ್ಪಷ್ಟವಾದ ಹಾಗೂ ಸರಳವಾದ ಸೂಚನೆಗಳನ್ನ ಕೊಡಬೇಕು, ಅವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಒಂದು ಕೆಲಸ ಮಾಡುವಾಗ ಅವರ ಗಮನ ಹಾಳಾಗುವ ಹಾಗೆ ಏನು ಮಾಡಬಾರದು. ಆಮೇಲೆ ಅಪಾಯಕಾರಿ ವಸ್ತುಗಳನ್ನು ಅವರ ಕೈಗೆ ಸಿಕ್ಕದಂತೆ ಇಡಬೇಕು.
1: ಹತ್ರ ಇದ್ರೆ ಅದರಿಂದ ಅವರು ಏನಾದ್ರೂ ಗೊತ್ತಾಗದೆ ಚುಚ್ಕೊಳ್ಳುವಂಥದ್ದು ಅಥವಾ ಅದ್ರ ಮೇಲೆ ಅವ್ರು ಬೀಳುವಂಥದ್ದು ಆಗ್ಬಾರ್ದು ಅಂತೇಳಿ. ಓಕೆ, ಇದೆಲ್ಲ ಆಯ್ತು. ಆದ್ರೆ ಎಷ್ಟೋ ಕಡೆ ಟ್ರೀಟ್ಮೆಂಟ್ ಶುರು ಮಾಡಿರ್ತಾರೆ, ಹೇಳಿರ್ತಾರೆ, ಎಲ್ಲ ಆಗಿರ್ತೆ. ದೈನಂದಿನ ಕೆಲಸಗಳನ್ನೇ ಮಾಡ್ಕೊಳ್ಳಿಕ್ಕೆ ಅವರು ಮರೀಲಿಕ್ಕೆ ಶುರು ಮಾಡಿದಾಗ, ತೀರಾ ಅಡ್ವಾನ್ಸ್ ಹಂತ ತಲುಪಿದಾಗ ಏನ್ ಮಾಡ್ಬೇಕು, ಯಾವ ರೀತಿ ನೀವು ನಿಮ್ಮ ಮೆಡಿಕಲ್ ಹೆಲ್ಪ್ ಕೊಡ್ತೀರಾ ಅವರಿಗೆ?
0: ಮೆಡಿಕಲ್ ಹೆಲ್ಪ್ ಬಿಗಿನಿಂಗ್ ಸ್ಟೇಜಸ್ ಇಂದಾನೆ ಕೊಡ್ತಾ ಹೋಗ್ಬೇಕಾಗತ್ತೆ ಡೆಫಿನೆಟ್ಲಿ. ಬಟ್ ಟುವರ್ಡ್ಸ್ ದ ಲಾಸ್ಟ್ ಸ್ಟೇಜಸ್ ಅಲ್ಲಿ ಆಫ್ ಕೋರ್ಸ್ ನಾವು ಅವರಿಗೆ ಎಷ್ಟು ಬೇಕೋ ಅಷ್ಟು ಅವ್ರ ಜೊತೆನೆ ಇದ್ದುಕೊಂಡು ಅವರಿಗೆ ಆದಷ್ಟು ಹೆಲ್ಪ್ ಸಹಾಯ ಮಾಡಿ ಅವ್ರ ಜೊತೆಯಲ್ಲೇ ಇರಬೇಕಾಗುತ್ತೆ. ಬಿಕಾಸ್ ಅವರಿಗೆ ಸ್ವಂತ ಕೆಲಸ ಮಾಡೋ ಆ ಒಂದು ಎಬಿಲಿಟಿ ಹೊರಟೋಗಿರುತ್ತೆ.
1: ಮಗು ಆಗ್ಬಿಟ್ಟಿರ್ತಾರೆ, ಪಾಪು ತರ, ಏನು ಏನು ಗೊತ್ತಾಗೋದಿಲ್ಲ, ಇವರು ಹಾಗೆ ಆಗ್ಬಿಡ್ತಾರೆ.
0: ಸೊ ನಾವು ತುಂಬಾ ಕೇರ್ಫುಲ್ ಆಗಿ ಕೂಡ ನೋಡಬೇಕು, ಯಾಕೆಂದ್ರೆ ಯಾವ ಟೈಮ್ ಅಲ್ಲಿ ಏನ್ ಮಾಡ್ತಿರ್ತಾರೆ ಅಂತ ನಮ್ಗೂ ಪ್ರಿಡಿಕ್ಟ್ ಮಾಡಕ್ಕೆ ಒಂದೊಂದು ಸಮಯ ಆಗೋದಿಲ್ಲ. ಸೊ ಹಾಗಾಗಿ ಟುವರ್ಡ್ಸ್ ದ ಲಾಸ್ಟ್ ಸ್ಟೇಜಸ್ ಮೇ ಬಿ ದೇ ವಿಲ್ ಬಿಕಮ್ ಬೆಡ್ ರಿಡನ್ ಆಲ್ಸೋ. ಸೊ ಕಂಪ್ಲೀಟ್ ಒಂಥರ ಡಿಪೆಂಡೆಂಟ್ ಆಗಿ ಹೋಗ್ತಾರೆ ಟುವರ್ಡ್ಸ್ ದ ಲೇಟರ್ ಸ್ಟೇಜಸ್. ಬಟ್ ಆ ಸ್ಟೇಜ್ ತನಕ ಬರುವುದನ್ನು ನಾವು ಸ್ವಲ್ಪ ನಿಧಾನ ಮಾಡಬಹುದು. ಮತ್ತೆ ಅವ್ರ ಕ್ವಾಲಿಟಿ ಆಫ್ ಲೈಫ್ ಆ ಟೈಮ್ ಅಲ್ಲಿ ಆ ಡಿಸೀಸ್ ಶುರು ಆದ ಮೇಲೆಯಿಂದ ಕೊನೆ ಸ್ಟೇಜ್ ತನಕನು ಅವರು ಆದಷ್ಟು ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ಇರಬೇಕು ಅವರಿಗೆ ಅಂತ ನೋಡ್ಕೋಬೇಕು ಅಂತ ನಾವು ತಿಳ್ಕೊಂಡು ಮನೆಯವರೆಲ್ಲ ಅದರ ಕೆಲಸ
1: ಮಾಡಬೇಕು. ಅಷ್ಟು ಪೇಷನ್ಸ್ ಇದೆಯಾ ಜನರಲ್ಲಿ? ಯಾಕೆಂದ್ರೆ ಬೆಳಗಿಂದ ಸಂಜೆ ತನಕ ಹೊರಗಡೆ ದುಡಿಲಿಕ್ಕೆ ಹೋಗ್ತಾರೆ, ಹೊಲಗಳಿಗೆ ಹೋಗ್ತಿರ್ತಾರೆ, ಅವ್ರದೇ ಅವರಿಗಾಗಿರುತ್ತೆ. ಇದೇನಪ್ಪ ಇವರು ಕೊನೆಗಾಲದಲ್ಲಿ ಹಿಂಗಾಯ್ತು, ಪ್ರಾಣ ಅಂತೂ ಹೋಗಲ್ಲ ಇದರಿಂದ, ಎಲ್ಲ ಮರ್ತು ಹೋಗಿದೆ, ಆರಾಮಾಗಿದ್ದಾರೆ ಅವರು, ಆದ್ರೆ ಅವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ. ಈ ತರದ ಪರಿಸ್ಥಿತಿ ನೀವು ಕೌನ್ಸೆಲಿಂಗ್ ಅಥವಾ ಅವರಿಗೂ ಟ್ರೀಟ್ಮೆಂಟ್ ಕೊಡೋ ಅನಿವಾರ್ಯತೆ ಬರುತ್ತೆ.
0: ಹೌದು ಹೌದು, ಅದಕ್ಕೇನೆ ಪೇರೆಂಟ್ಸ್ ಅಥವಾ ಕೇರ್ ಗಿವರ್ಸ್ ಯಾರು ಇದಾರೋ ಜೊತೆಯಲ್ಲಿ ಅವರಿಗೆ ತುಂಬಾ ಕೌನ್ಸಿಲಿಂಗ್ ಬೇಕೇ ಬೇಕು, ರೆಗ್ಯುಲರ್ ಬೇಸಿಸ್ ಮೇಲೆ ಕೌನ್ಸಿಲಿಂಗ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಸೈಕಾಲಜಿಸ್ಟ್ ರೋಲ್ ತುಂಬಾ ಮುಖ್ಯ. ಮತ್ತೆ ಈವನ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಕೂಡ ಹೇಳ್ತಾ ಹೇಳ್ತಾ ಅವರಿಗೆ ಪ್ರತಿ ದಿನ ತರಬೇತಿ ಮುಗಿಸಿ ಅವರಿಗೆ ಗೈಡ್ ಲೈನ್ಸ್ ಕೊಡ್ತಾ ಇರ್ತಾರೆ, ಅದನ್ನ ಮನೆಯಲ್ಲಿ ಅವರು ಫಾಲೋ ಮಾಡ್ತಾ ಇರಬೇಕಾಗುತ್ತೆ. ಸೊ ಅದು ಒಂದು ಫುಲ್ ಟೈಮ್ ಜಾಬ್ ಅಂತಾನೆ ಹೇಳಬಹುದು.
1: ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಏನ್ ಮೈಸೂರಲ್ಲಿದೆ, ಅಲ್ಲಿ ಇಂತಹ ಪೇಷಂಟ್ಸ್ ಗೆ ಏನ್ ಸೌಲಭ್ಯಗಳು ಎಕ್ಸ್ಟೆಂಡ್ ಮಾಡಿದ್ದೀರಿ ನೀವು ಅಂತ?
0: ಅಲ್ಲಿ ಒಂದು ಟೀಮ್ ಆಫ್ ಪ್ರೊಫೆಷನಲ್ಸ್ ಇದ್ದೀವಿ ನಾವು, ನ್ಯೂರಾಲಜಿಸ್ಟ್ ಇದ್ದೀವಿ, ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್, ಕ್ಲಿನಿಕಲ್ ಸೈಕಾಲಜಿಸ್ಟ್, ಆಡಿಯಾಲಜಿಸ್ಟ್ ಅಂದ್ರೆ ಇವರಿಗೆ ಕಿವಿ ತೊಂದರೆ ಏನಾರಿದ್ರೆ ಆಡಿಯಾಲಜಿಸ್ಟ್ ಹತ್ರ ಹೋಗಬಹುದು, ಮತ್ತೆ ಫಿಸಿಯೋಥೆರಪಿಸ್ಟ್ ಅವರಿಗೆ ನಡಿಲಿಕ್ಕೆಲ್ಲ ತೊಂದರೆ ಇದ್ರೆ ಫಿಸಿಯೋಥೆರಪಿ ಫೆಸಿಲಿಟಿ ಕೂಡ ಇದೆ ಅಲ್ಲಿ. ಸೊ ಹಾಗಾಗಿ ಒಂದು ಟೀಮ್ ಆಫ್ ಪ್ರೊಫೆಷನಲ್ಸ್ ಎಲ್ಲರೂ ಒಂದೇ ಜಾಗದಲ್ಲಿ ಅವರು ಸಿಗ್ತಾರೆ. ಸೊ ಡಯಾಗ್ನೋಸಿಸ್ಗೆ, ಅಸೆಸ್ಮೆಂಟ್ ಮಾಡಕ್ಕೆ, ಮತ್ತೆ ಟ್ರೀಟ್ಮೆಂಟ್ ಮಾಡಕ್ಕೆ ರೆಗ್ಯುಲರ್ ಆಗಿ ಲಾಂಗ್ ಟರ್ಮ್ಗೆನೆ ಅವರು ಕಂಟಿನ್ಯೂ ಮಾಡಿಕೊಂಡು ತರಬೇತಿಗೆ ಬರಬಹುದು. ಅದು ಬಿಟ್ಟು ನಮ್ಮ ಸಂಸ್ಥೆಯಲ್ಲಿ POCD ಅಂತ ಒಂದು ವಿಭಾಗ ಇದೆಯಲ್ಲ, ಸೊ ಆ ವಿಭಾಗದಿಂದ ನಾವು ಎಲ್ಡರ್ಲಿ ಸ್ಕ್ರೀನಿಂಗ್ ಅಂತ ಮಾಡ್ತಿರ್ತೀವಿ. ಅಂದ್ರೆ ಈ ಕಾಯಿಲೆಯನ್ನ ಆದಷ್ಟು ಬೇಗ ಗುರುತಿಸಬೇಕು, ಅದು ತುಂಬಾ ಮುಖ್ಯ. ಯಾಕೆಂದ್ರೆ ಬೇಗ ಗುರುತಿಸಿದ್ರೆ ಬೇಗ ಅದರ ಇಂಟರ್ವೆನ್ಷನ್ ಅಥವಾ ಟ್ರೀಟ್ಮೆಂಟ್ ಅನ್ನ ಶುರು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂಡ್ ಅದನ್ನ ಡಿಲೇ ಮಾಡ್ತಾ ಹೋದ್ರೆ ಇನ್ನೂ ಜಾಸ್ತಿ ತೊಂದರೆ ಆಗಿ ಆಗಿ ತರಬೇತಿದು ಅದಷ್ಟೊಂದು ಎಫೆಕ್ಟ್ ಇರೋದಿಲ್ಲ. ಹಾಗಾಗಿ ನಾವು ಆದಷ್ಟು ಬೇಗ ಅದನ್ನ ಗುರುತಿಸಬೇಕು ಅಂತ ಉದ್ದೇಶದಲ್ಲಿ ನಾವು ಈ ತರ ಎಲ್ಡರ್ಲಿ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಸೊ ನಮ್ಮ ಮೈಸೂರಲ್ಲಿ ಇರೋ ಎಲ್ಡರ್ಲಿ ಅಂದ್ರೆ 50ಕ್ಕಿಂತ ಮೇಲೆ, 50 ವರ್ಷಕ್ಕಿಂತ ಮೇಲೆ ಇರೋ ಜನರಿಗೆ ನಾವು ರೆಗ್ಯುಲರ್ ಬೇಸಿಸ್ ಮೇಲೆ ಅವರು ಕಾಗ್ನಿಟಿವ್ ಅಸೆಸ್ಮೆಂಟ್ ಅಂದ್ರೆ ಅರಿವಿನ ಸಾಮರ್ಥ್ಯವನ್ನ ಅಸೆಸ್ ಮಾಡ್ತೀವಿ, ಮತ್ತೆ ಭಾಷೆ, ಮತ್ತೆ ನುಂಗುವುದರಲ್ಲಿ ಏನಾದ್ರು ತೊಂದರೆ ಇದ್ದರೆ ಆ ತರ ತೊಂದರೆಗಳನ್ನ ನಾವು ಆದಷ್ಟು ಬೇಗ ಗುರುತಿಸ್ತೀವಿ. ಸೊ ದಟ್ ವಿ ಕ್ಯಾನ್ ರೆಫರ್ ದೆಮ್ ಅಟ್ ದ ಅರ್ಲಿಯೆಸ್ಟ್ ಟು ಫಾರ್ ಇಂಟರ್ವೆನ್ಷನ್.
1: ಈಗ ಬಹಳಷ್ಟು ಜನಕ್ಕೆ ಏನಾಗುತ್ತೆ, ಅದಿದೆ ಅಂತ ಅವ್ರು ಒಪ್ಕೊಳ್ಳಲ್ಲ ಆರಂಭದಲ್ಲಿ. ಎಲ್ಲೋ ಕಚೇರಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಸಿಗ್ನೇಚರ್ ಮಾಡೋದೇ ಮರ್ತಿರ್ತಾರೆ, ಚೆಕ್ ಕೊಟ್ಟಿರ್ತಾರೆ, ಚೆಕ್ಗೆ ಸೈನ್ ಹಾಕಿರಲ್ಲ, ಅಥವಾ ಯಾವ್ದೋ ಒಂದು ಆರ್ಡರ್ ಪಾಸ್ ಮಾಡಿರ್ತಾರೆ ಅದ್ರ ಕೆಳಗಡೆ ಫುಟ್ ನೋಟಿಗೆ ಸಿಗ್ನೇಚರ್ ಹಾಕಿರಲ್ಲ. ಆಮೇಲೆ ಯಾರು ಗಮನಕ್ಕೆ ತಂದಾಗ, ಹೌದಾ ಮರ್ತ್ಬಿಟ್ಟೆ ಕಣ್ರಿ ಕೊಡಿ ಇಲ್ಲಿ ಅಂತ ಹೇಳಿ. ಅಂತ ಸಣ್ಣ ಪುಟ್ಟ ಇನ್ಸಿಡೆಂಟ್ ಗಳನ್ನೆಲ್ಲ ನಾವು ಡಿಮೆನ್ಷಿಯಾ ಅಂತ ಹೇಳಕ್ ಆಗಲ್ಲ. ಆದ್ರೆ ಅದು ಪದೇ ಪದೇ ಪದೇ ಪದೇ ಆಗ್ತಾ ಇತ್ತು ಅಂದ್ರೆ ಕಚೇರಿಯಲ್ಲಿ

0: ಆಡ್ಕೋತಿರ್ತಾರೆ, ಏನೋ ಆಗಿದೆ ಸಾಹೇಬರಿಗೆ ಎಲ್ಲ ಜಾಸ್ತಿ ಮರಿತಾ ಇದ್ದಾರೆ ಅಂದಾಗ ಅವರು ಎಚ್ಚರ ತಗೊಂಡು ಅವರೇ ಹೋದರೆ ಒಳ್ಳೆಯದು, ಇಲ್ಲ ಅಂದರೆ ರೆಫರ್ ಮಾಡೋದು ಒಳ್ಳೆಯದು. ಆದರೆ ಒಪ್ಕೋತಾರ ಇವರು, ಸಿಟ್ಟು ಮಾಡಲ್ವೇ?
1: ಖಂಡಿತ ಸಿಟ್ ಮಾಡ್ತಾರೆ, ಆಕ್ರೋಶ ಬಂದೇ ಬರುತ್ತೆ ಅವರಿಗೆ. ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡೋಕ್ಕೂ ಕೂಡ ವಿಧಾನಗಳಿವೆ, ಅದನ್ನ ಕೇರ್ ಗಿವರ್ಸ್ಗೆ ನಾವು ಕೌನ್ಸಿಲಿಂಗ್ ಮೂಲಕ ಅದನ್ನ ಹೇಳ್ಕೊಡ್ತೀವಿ.
0: ಆಯ್ತು, ಬರೋದು ತಡಿಯಕ್ಕಾಗಲ್ಲ, ಬಂದ್ಬಿಟ್ಟಿದೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಲೈಫ್ ಸ್ಟೈಲ್ ಬಿಗಿನಿಂಗಿಂದನೇ ಚೆನ್ನಾಗಿಟ್ಕೊಂಡ್ರೆ ಯಾವುದೇ ಕಾಯಿಲೆ ಬರೋಲ್ಲ ಅಂತ ಹೇಳ್ತಾರೆ. ಹಾಗೆ ಈ ಮರೆವಿನ ರೋಗವನ್ನು ಬರದೇ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ಅಥವಾ ಬರುತ್ತೆ ಅನ್ನೋದಾದ್ರೆ ಸ್ವಲ್ಪ ತಡವಾಗಿ ಬರಲಿ ಅಂತ ಹೇಳಿ ಪೋಸ್ಟ್ಪೋನ್ ಮಾಡೋದಕ್ಕೆ ಏನಾದ್ರು ಟಿಪ್ಸ್ ಇದೆಯಾ ಅವರಿಗೆ? ಆರೋಗ್ಯಕರ ಸಲಹೆಗಳು, ಊಟ ತಿಂಡಿ ಹವ್ಯಾಸಗಳು, ಬಹಳಷ್ಟು ಕಂಪನಿಗಳಲ್ಲಿ ಏನು ಮಾಡಿದ್ದಾರೆ, ಇವರು ಮೆಮೊರಿ ಪವರ್ ಚೆನ್ನಾಗಿಟ್ಕೊಳ್ಳಿ ಅಂಥೇಳಿ ಪಜಲ್ಸ್ ಎಲ್ಲ ಸಾಲ್ವ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ, ಒಂದಷ್ಟು ರಿಡಲ್ಸ್ ಎಲ್ಲ ಕೊಟ್ಟು ಬರ್ಸ್ತಾ ಇರ್ತಾರೆ, ಒಂಥರ ಪತ್ತೆದಾರಿ ಥರ ಎಲ್ಲ ಮಾಡಿಸ್ತಿರ್ತಾರೆ. ಆ ಥರದ ಬ್ರೈನ್ ಎಕ್ಸಸೈಸಸ್ ಏನಾದ್ರು ಇದ್ದಾವ?
1: ಹಾಂ, ಬ್ರೈನ್ ಎಕ್ಸಸೈಸ್ ಖಂಡಿತ ಇದೆ. ಅದಕ್ಕೆ ನಾವು ಕಾಗ್ನಿಟಿವ್ ಸ್ಟಿಮ್ಯುಲೇಷನ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಪಜಲ್ಸ್ ಎಲ್ಲ ಥ್ರೂ ಔಟ್ ಮಾಡೋದು, ಈವನ್ ಸುಡುಕು ಮಾಡೋದು ಎಲ್ಲ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್, ತುಂಬಾ ಮುಖ್ಯ. ಅಂದ್ರೆ ಬ್ರೈನ್ ಸೆಲ್ಸ್ ನ ನಾವು ಆಕ್ಟಿವ್ ಆಗಿ ಇಟ್ಕೊಂಡಿರ್ಬೇಕು. ಹೊಸ ಹೊಸ ಹವ್ಯಾಸಗಳನ್ನ ಕಲಿಯೋದು ಹೋಗ್ತಾ ಹೋಗ್ತಾ, ಸೊ ಏನಾದ್ರೂ ಒಂದು ಹೊಸದು ಕಲಿತಾ ಇರಬೇಕು, ಅವಾಗ ನಮ್ಮ ಬ್ರೈನ್ ಸೆಲ್ಸ್ ಆಕ್ಟಿವ್ ಆಗಿರುತ್ತೆ. ಒಂಥರ ಅದು ಮಾಡ್ತಾ ಇದ್ರೆ ಇದನ್ನ ಡಿಮೆನ್ಷಿಯಾವನ್ನ ಸ್ವಲ್ಪ ತಡೆಗಟ್ಟಬಹುದು ಅಂತ ಹೇಳಬಹುದು. ಅದ್ರ ಜೊತೆ ಆಫ್ಕೋರ್ಸ್ ಆರೋಗ್ಯ ಇಂಪಾರ್ಟೆಂಟು, ನಮ್ಮ ಲೈಫ್ ಸ್ಟೈಲ್ ಇಂಪಾರ್ಟೆಂಟು, ಒಳ್ಳೆ ಆಹಾರನ ಸೇವೆ ಮಾಡೋದು, ಪೌಷ್ಟಿಕವಾದ ಆಹಾರವನ್ನ ಸೇವನೆ ಮಾಡೋದು ತುಂಬಾ ಒಳ್ಳೆಯದು, ಮತ್ತೆ ಫಿಸಿಕಲ್ ಎಕ್ಸಸೈಸ್ ಮಾಡೋದು ತುಂಬಾ ಒಳ್ಳೆಯದು, ಸ್ಟ್ರೆಸ್ನ ಜಾಸ್ತಿ ತಗೊಳ್ಳದ ಹಾಗೆ ಇರೋದು ಒಳ್ಳೆಯದು. ಸೊ ದೋಸ್ ಆರ್ ಇಂಪಾರ್ಟೆಂಟ್ ಸಿಗ್ನಲ್ಸ್. ಅದನ್ನ ಇದೆಲ್ಲ ಮಾಡ್ಕೊಂಡ್ ಬಂದಿದ್ರೆ ಡೆಫಿನೆಟ್ಲಿ ಟು ಅ ಸರ್ಟನ್ ಎಕ್ಸ್ಟೆಂಟ್ ನಾವು ಇದನ್ನ ಪ್ರಿವೆಂಟ್ ಮಾಡಬಹುದು, ತಡೆಗಟ್ಟಬಹುದು ಅಂತ ಹೇಳಬಹುದು.
0: ಇನ್ನೊಂದು ಹೊಸ ಬೆಳವಣಿಗೆ ಅಂದ್ರೆ ಈ ವಿಡಿಯೋ ಗೇಮ್ಸ್ ಅಥವಾ ಮೊಬೈಲ್ ಗೇಮ್ಸ್ ಅನ್ನ ಮಕ್ಕಳು ಆಟ ಆಡ್ತಾ ಅಜ್ಜ ಅಜ್ಜಿಗೆ ಹೇಳ್ಕೊಡ್ತಿರ್ತಾರೆ, ಅವರು ಆಡೋದ್ ಕಲಿತಾ ಇರ್ತಾರೆ, ಅಲ್ಲಿ ಹೊಸ ಲರ್ನಿಂಗ್ ಶುರು ಆಗಿದೆ, ಹೊಸ ಒಂದು ಬ್ರಿಡ್ಜಿಂಗ್ ದ ಗ್ಯಾಪ್ ಶುರು ಆಗಿದೆ. ಅದೊಂದು ಪಾಸಿಟಿವ್. ಅಫ್ಕೋರ್ಸ್ ಮೊಬೈಲ್ ಗೇಮ್ಸ್ ಅಥವಾ ವಿಡಿಯೋ ಗೇಮ್ಸ್ ಎಷ್ಟೋ ಹಾನಿ ಉಂಟು ಮಾಡುತ್ತೆ ಅಂತ ಹೇಳಿದ್ರು, ಇಂಥ ಕೇಸ್ಗಳಲ್ಲಿ ಅದು ಬ್ರಿಡ್ಜಿಂಗ್ ದ ಗ್ಯಾಪ್ ಆಗ್ಲಿಕ್ಕೆ ಕಾರಣ ಆಗಿದೆ. ಆಮೇಲೆ ಮಕ್ಕಳು ಏನೋ ಕಲ್ತಿದಾವೆ, ಹೇಳ್ಕೊಳಕ್ ಅಪ್ಪ ಅಮ್ಮ ಸಿಗೋದಿಲ್ಲ, ಇಮಿಡಿಯೇಟ್ ಆಗಿ ಸಿಗೋರು ಅಜ್ಜ ಅಜ್ಜಿ ಅವ್ರ ಜೊತೆ ಹೇಳ್ಕೊತಾರೆ, ನಾನು ಇವತ್ತು ಇದನ್ ಕಲಿತೆ ಇದನ್ ಕಲಿತೆ ಅಂತ. ಇವರು ಹೌದಾ ಅಂತೇಳಿ ಇವರು ಕಲಿತಾರೆ. ಎಷ್ಟೋ ಅಜ್ಜ ಅಜ್ಜಿಗೆ ಮೊಮ್ಮಕ್ಳು ಇಂಗ್ಲಿಷ್ ಹೇಳ್ಕೊಟ್ಟಿದ್ದಾರೆ, ಅವರು ಎಲ್ ಕೆ ಜಿ ಯು ಕೆ ಜಿಗೆ ಹೋಗಿ ಅದೇನು ಅಲ್ಪ ಸ್ವಲ್ಪ ಇಂಗ್ಲಿಷ್ ಕಲ್ತಿರ್ತಾವೋ ಅದನ್ನ ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಹೇಳ್ಕೊಟ್ಟಿರೋ ಉದಾಹರಣೆಗಳು ಇದ್ದಾವೆ. ಸೊ ಈ ತರ ಒಂದಷ್ಟು ಸ್ಟಿಮ್ಯುಲೇಟ್ ಮಾಡಿದ್ರೆ ಅವರಿಗೆ ಕಲಿಕೆ ಚೆನ್ನಾಗಿ ಆಗತ್ತೇನೋ ಅಂತ ಹೇಳಿ.
1: ಸೊ
0: ಮೆಡಿಕಲಿ ಏನ್ ಹೇಳುತ್ತೆ ಕೊನೆಗೆ, ಇದು ಟ್ರೀಟಬಲ್ ಅಂತ ಹೇಳಿದ್ರು, ಎಲ್ರಿಗೂ ಏನು ಬರಲ್ಲ, ಅಕಸ್ಮಾತ್ ಬಂದವರು ಅದನ್ನ ಬಂದಿದೆ ನೋ ಪ್ರಾಬ್ಲಮ್, ಐ ವಿಲ್ ಫೇಸ್ ಇಟ್, ಇರೋ ತನಕ ಚೆನ್ನಾಗಿರೋಣ ಅಂತ ಹೇಳಿ ಒಂದು ಧೈರ್ಯವಾಗಿ ಅದನ್ನ ಸ್ವೀಕರಿಸಿಕೊಂಡು ಮನೆಯವ್ರ ಜೊತೆಗೆಲ್ಲ ಹೇಳಿ ಹಿಂಗಿದೆ ಅಕಸ್ಮಾತ್ ನಾನು ಮರ್ತಿದ್ದೀನಿ ಅನ್ನೋ ಜ್ಞಾಪಿಸಿ ಹೇಳ್ಬಹುದು, ತೊಂದರೆ ಏನಿಲ್ಲ. ಹೇಗೆ ಅವರಿಗೆ ಟ್ರೀಟ್ಮೆಂಟ್ ಅನ್ನು ತಿಳಿಸ್ತೀರಿ, ಅವರಿಗೆ ಕನ್ವಿನ್ಸ್ ಮಾಡ್ತೀರಿ ಅಂತ?
1: ಟ್ರೀಟ್ಮೆಂಟ್ ತುಂಬಾ ಮುಖ್ಯ. ನಾನು ಹೇಳದ್ನಲ್ಲ, ಭಾಷೆ ತೊಂದರೆಗಳು ಇರುತ್ತೆ ಅಥವಾ ಈವನ್ ಔಷಧಿಗಳು ಕೂಡ ಒಂದು ಎಕ್ಸ್ಟೆಂಟ್ ಅಲ್ಲಿ ಅದು ಕಂಪ್ಲೀಟ್ಲಿ ಟ್ರೀಟಬಲ್ ಅಂತ ಹೇಳಕ್ಕಾಗಲ್ಲ, ಬಟ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ಅದರ ಇಂಟೆನ್ಸಿಟಿನ ಕಡಿಮೆ ಮಾಡ್ಕೋಬಹುದು. ಅಂಡ್ ಆಫ್ಕೋರ್ಸ್ ಆಕ್ಟಿವ್ ಆಗಿರೋದು, ನಿಯಮಿತವಾಗಿ ತರಬೇತಿಗೆ ಹೋಗೋದು, ಅದೆಲ್ಲಾನು ತುಂಬಾ ಮುಖ್ಯ. ಮಾಡ್ಕೊಂಡು ಬಂದ್ರೆ ಅವ್ರ ಓವರ್ಆಲ್ ಜೀವನದ ಗುಣಮಟ್ಟ ಇಂಪ್ರೂವ್ ಆಗ್ತಾ ಬರುತ್ತೆ.
0: ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಇದೆ. ಕೊನೆಯದಾಗಿ ಪೇರೆಂಟ್ಸಿಗೆ ಮತ್ತೆ ಅವ್ರನ್ನ ನೋಡ್ಕೊಳ್ಳೋಂಥವ್ರಿಗೆ ಮತ್ತೆ ಅವರು ಯಾರು ಡಾಕ್ಟರ್ ಹತ್ರ ಹೋಗ್ತಾರೆ ಅವರಿಗೆ ಏನಾದರೂ ಒಂದು ಮಾಹಿತಿ ಕೊಡಬೇಕಲ್ಲ, ಹೀಗೆ ಮಾಡಿ ಅವರು ಆರೋಗ್ಯವಾಗಿ ಇರಲಿಕ್ಕೆ ಒಂದು ಕಾರಣ ಆಗುತ್ತಿದ್ರಿಂದ ಅಂಥೇಳಿ.
1: ಸಮಯಕ್ಕೆ ಸರಿಯಾಗಿ ತೊಂದರೆಯನ್ನು ಗುರುತಿಸುವುದು ತುಂಬಾ ಮುಖ್ಯ, ಯಾಕೆಂದರೆ ಅರ್ಲಿ ಐಡೆಂಟಿಫಿಕೇಶನ್ ಮಾಡಿಲ್ಲ ಅಂದರೆ ಇನ್ನೂ ಕಾಯಿಲೆ ಹೆಚ್ಚಾಗುತ್ತಾ ಬರುತ್ತೆ, ಇನ್ನೂ ಅದನ್ನ ಜಾಸ್ತಿ ತೊಂದರೆಗಳು ಆಗ್ತಾ ಬಂದರೆ ನಮ್ಮ ತರಬೇತಿಯದು ಎಫೆಕ್ಟ್ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಸಮಯಕ್ಕೆ ಸರಿಯಾಗಿ ಗುರುತಿಸಬೇಕು. ಡಿಮೆನ್ಷಿಯಾವನ್ನು ಗುರುತಿಸಿದ ನಂತರ ಮನೆಯವರು ಸಹಕಾರ ಹಾಗೂ ಬೆಂಬಲದ ಅವಶ್ಯಕತೆ ಇದೆ, ತುಂಬಾ ಇದೆ. ಯಾಕೆಂದ್ರೆ ಅವ್ರ ತಾಳ್ಮೆಯಿಂದ ಅವರನ್ನ ನೋಡ್ಕೋಬೇಕಾಗುತ್ತೆ, ಸಪೋರ್ಟ್ ತುಂಬಾ ಮುಖ್ಯ. ಡಿಮೆನ್ಷಿಯಾ ಸ್ನೇಹಿ ಸಮುದಾಯ ಬೇಕಾಗಿದೆ, ಅದು ತುಂಬಾ ಮುಖ್ಯ. ಸೊ ಇದಕ್ಕೆ ನಾವು ಆದಷ್ಟು ಡಿಮೆನ್ಷಿಯಾ ಅವೇರ್ನೆಸ್ ವೀಕ್, ಡಿಮೆನ್ಷಿಯಾ ಆಕ್ಷನ್ ವೀಕ್, ಪಬ್ಲಿಕ್ ಅಲ್ಲಿ ಅವೇರ್ನೆಸ್ ಇಲ್ಲ, ಈ ತೊಂದರೆ ಇದೆ ಅನ್ನೋ ಅವೇರ್ನೆಸ್ಸೇ ಇಲ್ಲ. ಹಾಗಾಗಿನೇ ಡಿಮೆನ್ಷಿಯಾ ಸಂಬಂಧಪಟ್ಟ ಹಾಗೆ ಸೆಪ್ಟೆಂಬರ್ ಡಿಮೆನ್ಷಿಯಾ ತಿಂಗಳು ಅಂತ ಕರಿತೀವಿ. ಇದು ಸ್ಪೆಷಲಿ ಇವರಿಗೋಸ್ಕರ ನಾವು ಮಾಡಬೇಕು. ಇವನ್ ಇವತ್ತಿನ ಕಾರ್ಯಕ್ರಮ ಕೂಡ ಅದಕ್ಕೋಸ್ಕರನೇ ಇದೆ. ಹಾಗಾಗಿ ತುಂಬಾ ನೀಡ್ ಇದೆ ಈ ಡಿಮೆನ್ಷಿಯಾ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ.
0: ಜನ ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಹಿರಿಯರಿಗೆ ಗೌರವ ಕೊಡ್ತಾನೆ, ಅವರ ತೊಂದರೆಗಳಿಗೆ ಸ್ಪಂದಿಸಿದ್ರೆ ಖಂಡಿತ ಈ ತರದ ಒಂದು ತೊಂದರೆಯನ್ನ ನಿವಾರಿಸಬಹುದು. ಇದು ಪ್ರಾಣಾಂತಿಕ ಏನಲ್ಲ, ಆದ್ರೆ ಬಿಟ್ರೆ ಪ್ರಾಣನು ತೆಗೆಯುತ್ತೆ. ಆದ್ರಿಂದ ಆ ಒಂದು ಎಚ್ಚರ ಇತ್ತು ಅಂದ್ರೆ ನಮ್ಮನ್ನ

0: ಹೇಗೆ ಮಗುವಾಗಿದ್ದಾಗ ಅವ್ರು ನೋಡಿಕೊಂಡ್ರು, ಅವರೀಗ ಮಗು ರೀತಿ ಆಗಿರೋದ್ರಿಂದ ನಾವು ಅಷ್ಟೇ ತಾಳ್ಮೆಯಿಂದ ನೋಡ್ಕೊಳ್ಬೇಕಾಗತ್ತೆ. ಆ ಒಂದು ಜವಾಬ್ದಾರಿ ನಮ್ಮ ಎಲ್ಲ ನಾಗರಿಕರ ಮೇಲಿದೆ. ಅವರು ಸಮಾಜದ ಆಸ್ತಿ, ಹಿರಿಯರು, ಅವರ ಸೇವೆ ನಾವು ಪಡ್ಕೊಂಡಿದ್ದೇವೆ, ಈಗ ಅವರಿಗೆ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ಇದು ಅಂತ ತಿಳ್ಕೊಂಡ್ರೆ ಅನೇಕ ಸಮಸ್ಯೆಗಳು ಸಾಲ್ವ್ ಆಗ್ತವೆ. ಬಹುಶಃ ಈ ಕಾರ್ಯಕ್ರಮದ ಉದ್ದೇಶನೂ ಅಷ್ಟೇ, ಏನು ಡಿಮೆನ್ಷಿಯಾ ಹೇಗೆ ಬರುತ್ತೆ ಅಥವಾ ಬಂದ ನಂತರ ಹೇಗೆ ಅವರಿಗೆ ಕೋಪ್ ಅಪ್ ವಿತ್ ಅಂತ ಹೇಳ್ತೀವಲ್ಲ, ಅದನ್ನು ಪರಿಹಾರ ಮಾಡಲಿಕ್ಕೆ ನಾವು ಏನಾದರೂ ಸಹಾಯ ಮಾಡ್ಬೋದೇ ಅನ್ನೋದಾಗಿತ್ತು. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಡಾಕ್ಟರ್ ಸಪ್ನಾ ಅವರೇ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ಇದುವರೆಗೆ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಿಮೆನ್ಷಿಯಾ ಕುರಿತು ಡಾಕ್ಟರ್ ಸ್ವಪ್ನ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಬೇದ್ರೆ ಮಂಜುನಾಥ್.

ಮಧುರ ಮುಂಜಾವು ಭಕ್ತಿಗೀತೆ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ. ಮಧುರ ಮುಂಜಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಏನೂ ಇಲ್ಲವೋ ಎರಡು ದಿನದ ಸಂಸಾರ, ಪುರಂದರದಾಸರ ಕೀರ್ತನೆ, ಗಾಯಕ ಸಿ ಅಶ್ವಥ್.

ಬೆಟ್ಟದ ಮ್ಯಾಲಿಂದ ಪುಟ್ಟಾನೆ ಪಾದದ ದಿಟ್ಟೆ ಚಾಮುಂಡಿ ಬರುವಾಳು. ಬಿ ಆರ್ ಛಾಯಾ, ಜಯಶ್ರೀ ಅರವಿಂದ್ ಹಾಗೂ ಕೆ ಎಸ್ ಸುರೇಖ ಅವರ ಧ್ವನಿಯಲ್ಲಿ ಜನಪದ ಗೀತೆ.

ಸತ್ಯಜಿತ್ ರೇ 1921 ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ರು. ರೇ ಅವರ ತಾತ ಉಪೇಂದ್ರ ಕಿಶೋರ್ ರೇ. ಇವರು ಯು ರೇ ಅಂಡ್ ಸನ್ಸ್ ಎಂಬ ಮುದ್ರಣಾಲಯವನ್ನು ಪ್ರಾರಂಭಿಸಿ ಸಂದೇಶ್ ಎಂಬ ಮಕ್ಕಳ ಪತ್ರಿಕೆಯನ್ನು ಪ್ರಕಟಿಸ್ತಾ ಇದ್ರು. ಸತ್ಯಜಿತ್ ಅವರ ತಂದೆ ಸುಕುಮಾರ್ ರೇ. ಇವರು ಇಂಗ್ಲೆಂಡಿನಲ್ಲಿ ಮುದ್ರಣದ ವಿಷಯವನ್ನು ಕಲಿತು ಬಂದು ಮುದ್ರಣಾಲಯವನ್ನು ನೋಡಿಕೊಳ್ತಾ ಇದ್ರು. ತಮ್ಮ ತಂದೆ ನಡೆಸ್ತಾ ಇದ್ದಂತಹ ಸಂದೇಶ್ ಪತ್ರಿಕೆಗೆ ಕತೆ, ಕವನ, ವ್ಯಂಗ್ಯ ಚಿತ್ರಗಳನ್ನು ಇವರು ರಚಿಸ್ತಾ ಇದ್ರು. ಸತ್ಯಜಿತ್ ರೇಗೆ 2 ವರ್ಷವಾದಾಗ ಅವರ ತಂದೆ ಬಂಗಾಳದಲ್ಲಿ ಬಂದೆರಗಿದ ಕಾಲಾ ಅಜರ್ಗೆ ಬಲಿಯಾದ್ರು. ಅನಂತರ ಅವರ ಮುದ್ರಣಾಲಯದ ಮಾಲೀಕತ್ವವು ಬೇರೆಯವರ ಪಾಲಾದ್ರಿಂದ ಅವರ ತಾಯಿ ತನ್ನ ಮಗುವಿನೊಂದಿಗೆ ತವರು ಮನೆಗೆ ಬಂದ್ರು. ಅವರು ಕಸೂತಿ, ಹೊಲಿಗೆ ಕೆಲಸ ಮಾಡ್ತಾ ತನ್ನ ಮಗುವಿನ ಪಾಲನೆ ಮಾಡಬೇಕಾಯಿತು. ರೇ ಅವರಿಗೆ ಪ್ರಾರಂಭಿಕ ಶಿಕ್ಷಣ ಮನೆಯಲ್ಲಿಯೇ ದೊರೆಯಿತು. ಅವರಿಗೆ 8 ವರ್ಷವಾದಾಗ ಬಾಲಿಗಂಜ್ನ ಸರ್ಕಾರಿ ಶಾಲೆಗೆ ಅವರನ್ನ ಸೇರಿಸಲಾಯಿತು. ಆ ವೇಳೆಗೆ ಅವರಿಗೆ ಸಿನಿಮಾ ನೋಡುವ, ಸಿನಿಮಾ ಪತ್ರಿಕೆ ಓದುವ ಹವ್ಯಾಸ ಬೆಳೆದಿತ್ತು. 1939 ಹೊತ್ತಿಗೆ ಅರ್ಥಶಾಸ್ತ್ರದ ಪದವೀಧರರಾದ್ರು ರೇಯವರು. ಆಗ ಅವರ ತಾಯಿ ಶಾಂತಿನಿಕೇತನವನ್ನು ಸೇರಿ ಚಿತ್ರಕಲೆಯನ್ನು ಅಭ್ಯಸಿಸುವಂತೆ ಅವರಿಗೆ ಹೇಳಿದ್ರು. ಶಾಂತಿನಿಕೇತನವನ್ನು ಸೇರಿದ ರೇಯವರು ಹಳ್ಳಿಗಳಿಗೆ ಹೋಗಿ ಚಿತ್ರರಚನೆ ಮಾಡುವಾಗ ಗ್ರಾಮೀಣ ಭಾರತದ ವಿವಿಧ ರೂಪಗಳು, ಜಾನಪದೀಯ ಕಲೆಗಳು, ಶಿಲ್ಪಕಲೆ ಮುಂತಾದವನ್ನು ಕಂಡು ಬೆರಗಾದ್ರು. ಅನೇಕ ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡಿ ಅಭ್ಯಾಸ ಮಾಡಿದ್ರು. ಶಾಂತಿನಿಕೇತನದಲ್ಲಿನ ಕಲಾ ಶಿಕ್ಷಕ ವಿನೋದ್ ಬಿಹಾರಿ ಮುಖರ್ಜಿಯವರು ರೇ ಅವರ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರಿದ್ರು. ಮುಂದೆ 1942 ರೇಯವರು ತಮ್ಮ ಗುರುಗಳ ನೆನಪಿಗಾಗಿ ದಿ ಇನ್ನರ್ ಐ ಎಂಬ ಸಾಕ್ಷ್ಯಚಿತ್ರವನ್ನು ತಯಾರಿಸಿದ್ರು. 1942 ಅವರು ಶಾಂತಿನಿಕೇತನವನ್ನು ಬಿಟ್ಟು ಕಲ್ಕತ್ತೆಯಲ್ಲಿನ ಡಿಜೆ ಕ್ಯಾಮರ್ ಎಂಬ ಬ್ರಿಟಿಷ್ ಜಾಹೀರಾತು ಸಂಸ್ಥೆಗೆ ಸೇರಿದ್ರು. ಅಲ್ಲಿ 13 ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ರು. ಜೊತೆಗೆ ಅವರ ಸಹೋದ್ಯೋಗಿ ಮಿತ್ರರು ಪ್ರಾರಂಭಿಸಿದ ಸಿಗ್ನೆಟ್ ಪ್ರೆಸ್ ಪ್ರಕಾಶನ ಸಂಸ್ಥೆಯ ಪ್ರಕಟಣೆಗಳ ಮುಖಪುಟದ ಚಿತ್ರಗಳನ್ನು ವಿನ್ಯಾಸ ಮಾಡ್ತಾ ಇದ್ರು. ಜವಾಹರ್ಲಾಲ್ ನೆಹರೂರವರ ದಿ ಡಿಸ್ಕವರಿ ಆಫ್ ಇಂಡಿಯಾ ಕೃತಿಗೆ ಚಿತ್ರಗಳನ್ನು ರಚಿಸಿ ವಿನ್ಯಾಸ ಮಾಡಿದ್ರು. 1944 ರೇಯವರು ವಿಭೂತಿ ಭೂಷಣ ಬ್ಯಾನರ್ಜಿಯವರ ಪತೇರ್ ಪಾಂಚಾಲಿ ಕಾದಂಬರಿಗೆ ಮುಖಪುಟ ವಿನ್ಯಾಸ ಮಾಡಿದ್ರು. 1947 ರೇಯವರು ಬನ್ಸಿ ಚಂದ್ರಗುಪ್ತ ಎಂಬುವರ ಜೊತೆಗೆ ಸೇರಿಕೊಂಡು ಕಲ್ಕತ್ತಾ ಫಿಲ್ಮ್ ಸೊಸೈಟಿಯನ್ನು ಪ್ರಾರಂಭಗೊಳಿಸಿದ್ರು. ಇದು ಚಿತ್ರ ನಿರ್ದೇಶನದಲ್ಲಿ ಹೊಸತನ ಮೂಡಿಸುವಲ್ಲಿ ಹಾಗೆ ಪ್ರಪಂಚದ ಉತ್ತಮ ಚಿತ್ರಗಳನ್ನು ಭಾರತೀಯರಿಗೆ ಪರಿಚಯಿಸುವಲ್ಲಿ ಪ್ರಧಾನ ಪಾತ್ರ ವಹಿಸಿತು. ರೇ ಅವರ ಫಿಲ್ಮ್ ಸೊಸೈಟಿಯಲ್ಲಿ ಮೊದಲ ಬಾರಿಗೆ ಬ್ಯಾಟಲ್ ಶಿಪ್ ಪೊಟೆಮ್ಕಿನ್ ಎಂಬ ಚಿತ್ರವನ್ನು ಪ್ರದರ್ಶಿಸಲಾಯಿತು.

ಬಂಗಾಳಿ ಭಾಷೆಗಳಲ್ಲಿ ಲೇಖನಗಳನ್ನು ಬರೆದ್ರು. ಈ ಲೇಖನಗಳ ಸಂಗ್ರಹ ಅವರ್ ಫಿಲ್ಮ್ಸ್ ಅಂಡ್ ದೇರ್ ಫಿಲ್ಮ್ಸ್ ಎಂಬ ಪುಸ್ತಕ ರೂಪದಲ್ಲಿ ಪ್ರಕಟವಾಗಿವೆ. ರೇ ಅವರ ಗೆಳೆಯ ಹರಿಸದನ ದಾಸಗುಪ್ತರು ಘರೆ ಬೈರೆ ಎಂಬ ರವೀಂದ್ರನಾಥರ ಕೃತಿಯ ಹಕ್ಕನ್ನು ಪಡೆದುಕೊಂಡ್ರು. ರೇ ಅದಕ್ಕೆ ಚಿತ್ರಕಥೆ ರಚಿಸಿದ್ರು. ಅದನ್ನು ಕಾರಣಾಂತರಗಳಿಂದ ಚಲನಚಿತ್ರವಾಗಿ ಮಾಡಲು ಸಾಧ್ಯವಾಗಲಿಲ್ಲ. ಮುಂದೆ 35 ವರ್ಷಗಳ ನಂತರ ರೇಯವರು ಅದೇ ಕಥೆಯನ್ನೇ ಚಿತ್ರಿಸಿದ್ರು. ರೇ 1950ರಲ್ಲಿ ಕಲ್ಕತ್ತಾ ಅಡ್ವರ್ಟೈಸಿಂಗ್ ಏಜೆನ್ಸಿಯ ಇಂಗ್ಲೆಂಡಿನಲ್ಲಿದ್ದ ಪ್ರಧಾನ ಕಚೇರಿಗೆ ವಿಶೇಷ ಕಾರ್ಯದ ಮೇಲೆ ಕೆಲಸ ಮಾಡಲು 6 ತಿಂಗಳ ಅವಧಿಗೆ ಹೋದ್ರು. ಆಗ ಅನೇಕ ಚಿತ್ರಗಳನ್ನು ಅಲ್ಲಿಯವರು ನೋಡಿದ್ರು. ಇಟಲಿಯ ನಿರ್ದೇಶಕ ವಿಟೋರಿಯೋ ಡೆಫಿಕನ ಬೈಸಿಕಲ್ ಥೀವ್ಸ್ ಚಿತ್ರವನ್ನು ನೋಡಿ ಅದರಂತೆ ತಮ್ಮ ಪಥೇ ಪಾಂಚಾಲಿ ಚಿತ್ರವನ್ನು ನಿರೂಪಿಸಬೇಕೆಂದು ಅವರು ನಿಶ್ಚಯ ಮಾಡಿಕೊಂಡ್ರು. ಅದನ್ನು ನೋಡಿದ ನಂತರ ರೇಯವರಿಗೆ ವಾಸ್ತವವಾದಿ ಚಿತ್ರವನ್ನು ಸಂಪೂರ್ಣವಾಗಿ ಹವ್ಯಾಸಿ ಕಲಾವಿದರನ್ನು ಬಳಸಿ ವಾಸ್ತವ ಸ್ಥಳದಲ್ಲೇ ಚಿತ್ರೀಕರಿಸಲು ಸಾಧ್ಯ ಎಂಬ ಭರವಸೆ ಮೂಡಿತು. ಭಾರತಕ್ಕೆ ಹಿಂತಿರುಗಿ ಬರುವಾಗ ರೇಯವರು ಹಡಗಿನಲ್ಲೇ ಪಥೇರ್ ಪಾಂಚಾಲಿ ಚಿತ್ರಕಥೆ ಬರೆದ್ರು. ಇವರು ಭಾರತಕ್ಕೆ ಬಂದ ಮೇಲೆ 1950ರಲ್ಲಿಯೇ ಪಥೇರ್ ಪಾಂಚಾಲಿ ಚಿತ್ರದ ಕೆಲಸವನ್ನು ಆರಂಭಿಸಿದ್ರು. ಅವರಿಗೆ ಚಿತ್ರ ನಿರ್ಮಾಣದ ಯಾವ ಪರಿಚಯವೂ ಇರಲಿಲ್ಲ. ಸ್ಥಿರ ಛಾಯಾಗ್ರಾಹಕ ಸುಬ್ರತೋ ಮಿತ್ರರನ್ನು ಛಾಯಾಗ್ರಾಹಕರನ್ನಾಗಿಯೂ ಬನ್ಸಿ ಚಂದ್ರಗುಪ್ತರನ್ನು ಕಲಾ ನಿರ್ದೇಶಕರನ್ನಾಗಿಯೂ ಅವರು ನಿಯೋಜಿಸಿದ್ರು. ಪಥೇರ್ ಪಾಂಚಾಲಿ ಚಿತ್ರವನ್ನು ನ್ಯೂಯಾರ್ಕ್ನ 5th Avenue ಥಿಯೇಟರ್ನಲ್ಲಿ ಮೊದಲ ಬಾರಿಗೆ ಪ್ರದರ್ಶಿಸಲಾಯಿತು. ಕಲ್ಕತ್ತಾದಲ್ಲಿ 3 ತಿಂಗಳ ನಂತರ ಬಿಡುಗಡೆಗೊಂಡಿತು ಈ ಚಿತ್ರ. ಚಿತ್ರದಲ್ಲಿನ ಕಲಾವಿದರಲ್ಲಿ ರಂಗಭೂಮಿಯ ಅನುಭವ ಇದ್ದ ಒಂದಿಬ್ಬರನ್ನು ಬಿಟ್ಟರೆ ಎಲ್ಲರೂ ಹೊಸಬರೇ ಆಗಿದ್ರು. ಪಥೇರ್ ಪಾಂಚಾಲಿಯ ಯಶಸ್ಸು ಹಾಗೂ ಅದರಿಂದ ಬಂದ ಗೌರವಗಳಿಂದಾಗಿ ಸತ್ಯಜಿತ್ ರೇ ಅವರು ವಿಶ್ವಮಟ್ಟದಲ್ಲಿ ಶ್ರೇಷ್ಠ ನಿರ್ದೇಶಕರ ಸ್ಥಾನಕ್ಕೇರಿದ್ರು. ಅವರು ಜಾಹೀರಾತು ಸಂಸ್ಥೆಯ ಕೆಲಸ ಬಿಟ್ಟು ಚಿತ್ರ ನಿರ್ದೇಶಕರಾದರು. 1956-1981ರವರೆಗೆ ವರ್ಷಕ್ಕೊಂದು ಚಿತ್ರವನ್ನು ಅವರು ನಿರ್ದೇಶಿಸಿದ್ರು. ಬರಹಗಾರ, ನಿರ್ದೇಶಕ, ಸಂಗೀತ ಸಂಯೋಜಕ ಎಲ್ಲವೂ ಅವರೇ ಆದರು. 1956ರಲ್ಲಿ ಅಪರಾಜಿತೋ ಚಿತ್ರವನ್ನು, 1959ರಲ್ಲಿ ಅಪೂರ್ ಸಂಸಾರ್, ಪರಶ್ ಪಥರ್, ಜಲ್ಸಾಗರ್ ಚಿತ್ರಗಳನ್ನು ತೆಗೆದ್ರು. ಅವರು ನಿರ್ದೇಶಿಸಿದ ಪ್ರತಿ ಚಿತ್ರವೂ ಜನಮನ್ನಣೆಯನ್ನು ಗಳಿಸಿದ್ವು.

0: ರೇ ಚಿತ್ರ ನಿರ್ದೇಶನದ ಜೊತೆಗೆ ತಮ್ಮ ತಾತ ನಡೆಸುತ್ತಿದ್ದ ಸಂದೇಶ್ ಪತ್ರಿಕೆಯತ್ತಲೂ ಸಹ ಗಮನ ಹರಿಸ್ತಾ ಇದ್ರು. ಅದಕ್ಕೆ ನಿರಂತರವಾಗಿ ಬರೆಯತೊಡಗಿದ್ರು. ಅವರು ಸೃಷ್ಟಿಸಿದ ಪ್ರಸಿದ್ಧ ಪತ್ತೆದಾರನ ಪಾತ್ರ ಪ್ರದೋಷ್ ಮಿತ್ರ ಬಹಳ ಜನಪ್ರಿಯವಾಯಿತು. ಅವರು ಬರಿತಾ ಇದ್ದಂತಹ ಪತ್ತೆದಾರಿ ಕಥೆಗಳು, ಕಾದಂಬರಿಗಳು ಕಿರಿಯರನ್ನು ಬಹುವಾಗಿ ಆಕರ್ಷಿಸ್ತಾ ಇದ್ವು. ಬಹುತೇಕ ವಿಜ್ಞಾನ, ಫ್ಯಾಂಟಸಿ, ಸಾಹಸ ಪ್ರಧಾನ ವಸ್ತುವನ್ನು ಬರಹಕ್ಕೆ ಆಯ್ಕೆ ಮಾಡಿಕೊಳ್ತಾ ಇದ್ರು. ಅವರ ಹಲವಾರು ಕೃತಿಗಳು ಇಂಗ್ಲಿಷ್ ಭಾಷೆಗೂ ಸಹ ಅನುವಾದಗೊಂಡು ಜನಪ್ರಿಯತೆ ಗಳಿಸಿವೆ.
1: কুসংস্কার গুণামি সমস্ত কেটে যাচ্ছে, বুদ্ধি দিয়ে ছাড়া সে কোনো কিছু মানতে চাইছে না, কিন্তু তার কল্পনা শক্তি আছে, তার অনুভূতি আছে, ছোটখাটো জিনিস তাকে মুভ করছে, তাকে আনন্দ দিচ্ছে, হয়তো তার ভেতরে মহৎ একটা কিছু করার ক্ষমতা আছে, সম্ভাবনা আছে, কিন্তু
2: করছে না,
1: করছে না, কিন্তু সেটি শেষ কথা না, সেটি ট্র্যাজেডিও নয়.
0: 1980 ಹೊತ್ತಿಗೆ ಸತ್ಯಜಿತ್ ರೇ ಅವರ ಆರೋಗ್ಯ ಸ್ಥಿತಿ ಹದಗೆಡುತ್ತಾ ಬಂತು. ಅನಂತರ ಅವರ ಚಿತ್ರ ನಿರ್ದೇಶನ ಕ್ರಿಯೆ ನಿಧಾನವಾಗಿ ಸಾಗಿತು. 1984 ಘರೆ ಬೈರೆ ಚಿತ್ರವನ್ನು ತೆಗೆಯುವಾಗ ಅವರಿಗೆ ಎರಡು ಬಾರಿ ಹೃದಯಾಘಾತ ಕಾಣಿಸಿಕೊಂಡಿತು. ರೇಯವರ ಮಗ ಸಂದೀಪ್ ಈ ಚಿತ್ರವನ್ನು ತಂದೆಯವರ ಮಾರ್ಗದರ್ಶನದಲ್ಲಿ ಪೂರೈಸಿದರು. ತಮ್ಮ ಅನಾರೋಗ್ಯದಿಂದ ಸುಮಾರು 4 ವರ್ಷಗಳ ಕಾಲ ಚಿತ್ರೀಕರಣದಿಂದ ದೂರವಿದ್ದ ರೇಯವರು 1989 ಮತ್ತೆ ಕಾರ್ಯಾಚರಣೆಯನ್ನು ಆರಂಭಿಸಿದ್ರು. ಆಗ ಅವರು ಇಬ್ಸನ್ನ ಆನ್ ಎನಿಮಿ ಆಫ್ ದಿ ಪೀಪಲ್ ಕೃತಿಯನ್ನು ಆಧರಿಸಿ ಗಣಶತ್ರು ಎಂಬ ಚಿತ್ರವನ್ನು ತೆಗೆದ್ರು. 1990 ಶಾಖ ಪ್ರಶಾಖ ಎಂಬ ಚಿತ್ರ ತೆಗೆದ್ರೆ 1991 ಆಗಂತುಕ್ ಚಿತ್ರವನ್ನು ನಿರ್ದೇಶಿಸಿದರು.

ಸತ್ಯಜಿತ್ರೆ ಬರೀ ವಾಸ್ತವವಾದಿ ಚಿತ್ರಗಳನ್ನಷ್ಟೇ ಅಲ್ಲದೆ ಅನೇಕ ಮಕ್ಕಳ ಚಿತ್ರಗಳನ್ನು ನಿರ್ಮಿಸಿ ನಿರ್ದೇಶಿಸಿದ್ರು. 1969 ಗೋಪಿ ಗಾಯೆ ಭಾಗಾ ಭಾಯೆ, 1974 ಸೋನಾರ್ ಕಿಲ್ಲಾ, 1978 ಜೈ ಬಾಬಾ ಫೆಲೂನಾಥ್, 1980 ಹೀರೋ ರಾಜಾರ್ ದೇಶೆ ಈ ಚಿತ್ರಗಳನ್ನು ನಿರ್ದೇಶಿಸಿದ್ರು. ಮಕ್ಕಳಿಗೆ ಪ್ರಿಯವಾದ ಫ್ಯಾಂಟಸಿ, ಸಾಹಸ, ಕುತೂಹಲ, ಜಾನಪದ ಕಥೆಗಳ ಮಾದರಿಯ ದಂತಕಥೆಗಳು, ಜಾನಪದ ಕಥೆಗಳ ಮಾದರಿಯ ದಂತಕಥೆಗಳು, ವಿಶೇಷ ಸಂಗೀತ, ಮ್ಯಾಜಿಕ್ ಮೊದಲಾದ ಅಂಶಗಳಿದ್ದುದರಿಂದ ಇವು ಬಹಳ ಜನಪ್ರಿಯವಾದ ಚಿತ್ರಗಳೆನಿಸಿದ್ವು. ಸತ್ಯಜಿತ್ ರೇ ಅವರು ಸಾಕ್ಷ್ಯ ಚಿತ್ರಗಳನ್ನು ತೆಗೆದರು. ದೂರದರ್ಶನಕ್ಕಾಗಿ ಸದ್ಗತಿ ಎಂಬ ಪ್ರಥಮ ಟೆಲಿಫಿಲಂ ಅನ್ನು ಸಿದ್ಧಪಡಿಸಿದ್ರು. ಸತ್ಯಜಿತ್ ಅವರ ಎಲ್ಲ ಚಿತ್ರಗಳ ಬಗ್ಗೆ ವಿಮರ್ಶಕರು ಬಹಳ ಚರ್ಚಿಸಿದ್ದಾರೆ. ಅವರ ಬಗ್ಗೆ ಅನೇಕ ಪುಸ್ತಕಗಳು ಪ್ರಕಟಗೊಂಡಿವೆ. ಮೇರಿ ಸೀಟನ್ ಎಂಬಾಕೆ ರೇ ಅವರ ಚಿತ್ರಗಳನ್ನು ವಿಮರ್ಶಿಸಿ ಪುಸ್ತಕಗಳನ್ನು ರಚಿಸಿದ್ದಾಳೆ. ಸತ್ಯಜಿತ್ ರೇ ಅವರ ಚಿತ್ರಗಳೆಲ್ಲವೂ ದೇಶ ವಿದೇಶಗಳಲ್ಲಿ ಪ್ರದರ್ಶನಗೊಂಡಿವೆ, ಪ್ರಶಸ್ತಿಗಳನ್ನು ಸೂರೆಗೊಂಡಿವೆ. ಅವರ ಚಿತ್ರವೆಂದರೆ ಎಲ್ಲ ಪ್ರಜ್ಞಾವಂತ ಪ್ರೇಕ್ಷಕ ವಿಮರ್ಶಕರು ಕುತೂಹಲದಿಂದ ನೋಡ್ತಾ ಇದ್ರು. ಸತ್ಯಜಿತ್ ರೇ ಅವರಿಗೆ ಹಲವಾರು ಗೌರವ ಪ್ರಶಸ್ತಿಗಳು ಲಭಿಸಿವೆ. 1958 ಪದ್ಮಶ್ರೀ ಪ್ರಶಸ್ತಿ, 1965 ಪದ್ಮಭೂಷಣ, 1967 ಮ್ಯಾಗಸೆ ಪ್ರಶಸ್ತಿ, 1976 ಪದ್ಮವಿಭೂಷಣ, 1985 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, 1986 ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, 1982 ವಿಶ್ವಭಾರತಿ ವಿಶ್ವವಿದ್ಯಾಲಯದ ದೇಶಿಕೋತ್ತಮ ಗೌರವ ಪುರಸ್ಕಾರ, 1973 ದೆಹಲಿ ವಿಶ್ವವಿದ್ಯಾಲಯ, 1980 ಬರ್ದ್ವಾನ್ ಮತ್ತು ಜಾದವಪುರ ವಿಶ್ವವಿದ್ಯಾಲಯಗಳು, 1981 ಉತ್ತರ ಬಂಗಾಳ ವಿಶ್ವವಿದ್ಯಾಲಯ, 1985 ಕಲ್ಕತ್ತಾ ವಿಶ್ವವಿದ್ಯಾಲಯ, 1987 ರವೀಂದ್ರ ಭಾರತಿ ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಅವರನ್ನು ಗೌರವಿಸಿವೆ. ಭಾರತೀಯರೇ ಅಲ್ಲದೆ 1974 ಲಂಡನ್ ಆರ್ಟ್ಸ್ ಕಾಲೇಜ್, ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಗಳು ಡಿಲಿಟ್ ಪದವಿಯನ್ನು ಅವರಿಗೆ ನೀಡಿದ್ವು. 1981 ಕಾಶಿ ಹಿಂದೂ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ಅವರಿಗೆ ದೊರೆತರೆ 1971 ಸ್ಟಾರ್ ಆಫ್ ಯುಗೋಸ್ಲಾವಿಯಾ, 1978 ಬರ್ಲಿನ್ ಚಲನಚಿತ್ರೋತ್ಸವದಲ್ಲಿ ವಿಶೇಷ ಪ್ರಶಸ್ತಿ, 1979 ಮಾಸ್ಕೋ ಚಿತ್ರೋತ್ಸವ ಪ್ರಶಸ್ತಿ, 1982 ವೆನಿಸ್ ಚಿತ್ರೋತ್ಸವದಲ್ಲಿ ಸೈಂಟ್ ಮಾರ್ಕ್ನ ಗೋಲ್ಡನ್ ಲಯನ್, ಅದೇ ವರ್ಷ ಅಂದರೆ 1982 ಕ್ಯಾನೆ ಚಿತ್ರೋತ್ಸವದಲ್ಲಿ ಪ್ರಶಸ್ತಿ, 1985 ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, 1987 ಫ್ರಾನ್ಸ್ನಲ್ಲಿ ವಿಶೇಷ ಗೌರವ, 1983 ಬ್ರಿಟಿಷ್ ಫಿಲ್ಮ್ ಇನ್ಸ್ಟಿಟ್ಯೂಟಿನ ಫೆಲೋಶಿಪ್, ಹಾಗೆ 1991-92 ಆಸ್ಕರ್ ಪ್ರಶಸ್ತಿ, ಇವೇ ಮೊದಲಾದವು ಅವರಿಗೆ ಸಂದ ಗೌರವ ಪ್ರಶಸ್ತಿಗಳು.

0: Leiden, wrote to Ginger Rogers, didn't get a reply. Then, of course, I got interested in the cinema as an art form, and I wrote a 12-page letter to Billy Wilder after seeing Double Indemnity. He didn't reply either. Well, there you are. But everything I've learned about the craft of cinema from the making of American films. I've been watching American films very carefully over the years, and I love them for what they entertained, and then later loved them for what they taught. So I express my gratitude to the American cinema, to the Motion Picture Association, who gave me this award and who made me feel so proud. Thank you very, very much.
1: ಸಂಗೀತವೆಂದರೆ ರೇ ಅವರಿಗೆ ಪ್ರಾಣ. ಅವರ ದೃಷ್ಟಿಯಲ್ಲಿ ಸಿನಿಮಾ ಪಾಶ್ಚಾತ್ಯ ಸಂಗೀತಕ್ಕೆ ಹೆಚ್ಚು ಹೊಂದಿಕೊಳ್ಳುವ ಮಾಧ್ಯಮ. ಅವರು ಬಹುತೇಕ ಮೊಜಾರ್ಟ್ನ ಸಂಗೀತಕ್ಕೆ ಒಲಿದಿದ್ರು. ರೇ ಅವರ ಚಿತ್ರಗಳಿಗೆ ಸುಪ್ರಸಿದ್ಧ ಭಾರತೀಯ ಸಂಗೀತಗಾರರು ಸಂಗೀತ ಸಂಯೋಜನೆಗೈದಿದ್ದಾರೆ. ರೇ ಚಿತ್ರನಾಟಕ ರಚನೆಯಲ್ಲಿ ಸಿದ್ಧಹಸ್ತರಾಗಿದ್ರು. ಅವರು ಚಿತ್ರನಾಟಕದ ಹಸ್ತಪ್ರತಿಯಲ್ಲೇ ಒಂದು ಬದಿಯಲ್ಲಿ ಆ ದೃಶ್ಯ ನಡೆಯಬೇಕಾದ ಸ್ಥಳ, ಅಲ್ಲಿರಬೇಕಾದ ವಸ್ತುಗಳು, ಪಾತ್ರಗಳ ಸ್ಥಾನಗಳನ್ನು ತಮ್ಮ ಕಲ್ಪನೆಯಂತೆ ಸ್ಕೆಚ್ ಮಾಡಿಕೊಳ್ತಾ ಇದ್ರು. ಹಾಗೆ ಸಿದ್ಧವಾದ ಹಸ್ತಪ್ರತಿಯನ್ನೇ ಕಲಾ ನಿರ್ದೇಶಕರಿಗೆ ನೀಡ್ತಾ ಇದ್ರು. ಇದರಿಂದ ಅವರಿಗೆ ಚಿತ್ರಕ್ಕೆ ಬೇಕಾದ ಸೆಟ್ಗಳನ್ನು, ಪರಿಕರಗಳನ್ನು ಜೋಡಿಸುವುದು ಸುಲಭವಾಗ್ತಾ ಇತ್ತು. ಸಾಮಾನ್ಯವಾಗಿ ರೇ ಅವರ ಚಿತ್ರಗಳಿಗೆ ಕಥೆ, ಕಾದಂಬರಿಗಳೇ ಆಧಾರವಾಗಿರ್ತಾ ಇದ್ವು. ರೇ ಅವರು ವಾಸ್ತವತಾವಾದಿ. ಅವರ ಚಿತ್ರಗಳಲ್ಲಿ ಯಾವುದೂ ಅಸಹಜವಾಗುವುದನ್ನು ಅವರು ಒಪ್ತಾ ಇರಲಿಲ್ಲ. ಅವರು ತಮ್ಮ ಚಿತ್ರಗಳಿಗೆ ರಂಗಭೂಮಿ, ಮಾಡೆಲಿಂಗ್ ಕ್ಷೇತ್ರಗಳಿಂದ ಆಯ್ದ ಕೆಲವು ಕಲಾವಿದರು ಹಾಗೂ ಏನೂ ಅನುಭವವಿರದ ಹೊಸಬರನ್ನು ಸಮವಾಗಿ ಆರಿಸಿಕೊಳ್ತಾ ಇದ್ರು. ನಟರನ್ನು ಗಮನದಲ್ಲಿಟ್ಟುಕೊಂಡೇ ಸಂಭಾಷಣೆ, ಚಲನೆಗಳನ್ನು ರೂಪಿಸ್ತಾ ಇದ್ರು. ಅವರು ಚಿತ್ರೀಕರಣಕ್ಕೆ ಮೊದಲು ಹೆಚ್ಚು ಕಾಲ ತಾಲೀಮು ನಡೆಸ್ತಾ ಇರಲಿಲ್ಲ. ತಮ್ಮ ಚಿತ್ರಗಳಲ್ಲಿನ ಅತಿ ನಿಧಾನಗತಿಯಿಲ್ಲದ ಕೊಂಚ ಹಾಸ್ಯ, ಸರಳ ಸಹಜ ಮಾತುಗಳು ಸನ್ನಿವೇಶದ ಮೂಲಕ ಪ್ರೇಕ್ಷಕರನ್ನು ಸೆಳೆದುಕೊಳ್ಳುವುದು ಅವರಿಗೆ ಸಾಧ್ಯವಾಯಿತು. ಅವರಿಗೆ ಜಪಾನಿನ ಓಜೋ ಎಂಬ ನಿರ್ದೇಶಕರ ಚಿತ್ರಗಳ ಬಗ್ಗೆ ಮೆಚ್ಚುಗೆ ಇತ್ತು. ತಮ್ಮ ಕೆಲವು ಚಿತ್ರಗಳಿಗೆ ತಾವೇ ಛಾಯಾಗ್ರಾಹಕರು ಆಗಿದ್ರು. ತಮಗಿಂತ ಕಿರಿಯರ ಸಲಹೆಯನ್ನು ಮಾನ್ಯ ಮಾಡಿ ಪ್ರೀತಿಯಿಂದ ಅವರನ್ನು ನಡೆಸಿಕೊಳ್ತಾ ಇದ್ರು. ರೇ ಅವರಿಗೆ ತಂತ್ರಜ್ಞರು, ಕಲಾವಿದರನ್ನು ಪದೇ ಪದೇ ಬದಲಾಯಿಸುವ ಅಭ್ಯಾಸವಿರಲಿಲ್ಲ. ಅವರ ಎಲ್ಲ ಚಿತ್ರಗಳಿಗೂ ದುಲಾಲ್ ದತ್ತರೇ ಸಂಕಲನಕಾರರಾಗಿದ್ರು. ಅನಿಲ್ ಚೌಧುರಿ ಹಾಗೂ ಭಾನು ಘೋಷ್ ಇವರಿಬ್ಬರು ಎಲ್ಲಾ ಚಿತ್ರಗಳಿಗೂ ನಿರ್ಮಾಣ ವಿಭಾಗದಲ್ಲಿ ಕೆಲಸ ಮಾಡಿದ್ರು. ಬನ್ಸಿ ಚಂದ್ರಗುಪ್ತರು 20 ಚಿತ್ರಗಳಿಗೆ, ಅಶೋಕ್ ಬೋಸ್ ಇವರು 13 ಚಿತ್ರಗಳಿಗೆ ಕಲಾ ನಿರ್ದೇಶಕರಾಗಿದ್ರು. ಸುಬ್ರತೋ ಮಿತ್ರಾ 10 ಚಿತ್ರಗಳಿಗೆ, ಸೌಮೇಂದ್ರ ರಾಯ್ 21 ಚಿತ್ರಗಳಿಗೆ, ಹಾಗೆ ಬರನ್ ರಾಹಾ 5 ಚಿತ್ರಗಳಿಗೆ ಛಾಯಾಗ್ರಾಹಕರಾಗಿದ್ರು. ರೇ ಅವರ ಮಗ ಸಂದೀಪ್ ರೇ ಕೂಡ ಅವರಿಗೆ ಸಹಾಯಕ ನಿರ್ದೇಶಕರಾಗಿದ್ರು. ಅವರ ನಂತರ ಸಂದೀಪ್ ರೇ ಅವರು ತಂದೆ ಬರೆದಿದ್ದ ಚಿತ್ರಕಥೆಯನ್ನು ಆಧರಿಸಿ ಚಿತ್ರ ಮಾಡಿದ್ರು. ಈಗಲೂ ಅವರು ಸಂದೇಶ್ ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ. ಪ್ರಸಿದ್ಧ ತಾರೆ ಶರ್ಮಿಳಾ ಟ್ಯಾಗೋರ್ ಅವರನ್ನು ಅಪೂರ್ ಸಂಸಾರ್ ಚಿತ್ರದ ಮೂಲಕ ಪರಿಚಯಿಸಿದ ರೇಯವರು ಸೌಮಿತ್ರ ಚಟರ್ಜಿ, ಮಾಧವಿ ಮುಖರ್ಜಿ, ಮಮತಾ ಶಂಕರ್ ಮುಂತಾದ ಕಲಾವಿದರಿಗೆ ವೃತ್ತಿ ಮಾರ್ಗದರ್ಶನವನ್ನು ಮಾಡಿದ್ರು. ರೇ ಅವರ ಚಿತ್ರಗಳೆಲ್ಲ ಹಲವು ಕಾರಣಗಳಿಗೆ ಗಮನಾರ್ಹವಾಗಿದ್ದವು. ಕಥೆಯ ಜೊತೆಗೆ ಹಲವು ಹೊಸ ಪ್ರತಿಮೆಗಳನ್ನು ಬಳಸಿ ಸಂಕೇತಗಳ ಮೂಲಕ ಒಂದು ಹೊಸ ಭಾಷೆಯನ್ನೇ ಕಟ್ಟಿದ್ರು ರೇಯವರು. ಸಿನಿಮಾ ಭಾಷೆ ವಿಶ್ವ ಭಾಷೆ. ಚಿತ್ರ ಎಲ್ಲೇ ಪ್ರದರ್ಶಿತವಾದರೂ ಆಡು ಭಾಷೆಯ ಸಹಾಯ ಇಲ್ಲದೆಯೂ ಒಂದು ಅನುಭವ ಎಂಬುದನ್ನು ಅವರು ಬಲ್ಲವರಾಗಿದ್ರು. ಭಾರತೀಯ ಮಧ್ಯಮ ವರ್ಗದ ಬದುಕು, ಅಲ್ಲಿಯ ಬಡತನ, ಸಾವು ನೋವುಗಳನ್ನು ಹೇಳುತ್ತಿರುವಾಗಲೂ ತೀವ್ರ ವಿಷಾದದ ಬದಲು ಲವಲವಿಕೆಯನ್ನು ತರುವ ಪ್ರಯತ್ನ ಮಾಡಿದ್ರು ರೇಯವರು. ಅವರ ಪಥೇರ್ ಪಾಂಚಾಲಿ ಚಿತ್ರದಲ್ಲಿ ಕಥೆಯ ಪಾತ್ರಗಳ ದುರಂತ, ಬಡತನ, ವ್ಯಥೆಯ ಆಚೆಗೆ ಜೀವನೋತ್ಸಾಹವನ್ನು ಕಾಣುವಂತಹ ಸುಂದರವಾದ ಚಿತ್ರಿಕೆಗಳಿದ್ವು. ಜನಪ್ರಿಯ ಸಿನಿಮಾಗಳ ಕೃತಕತೆ ಸುಳ್ಳುಗಳಿಂದ ಹೊರತಾದ ಒಂದು ಜೀವಂತ ಗ್ರಾಮವನ್ನು ಚಿತ್ರಿಸಿದ್ರು. ಈ ಚಿತ್ರಕ್ಕೆ